ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948ನೇ ಶಕವರ್ಷ, ಭಾದ್ರಪದ ಮಾಸದ 7ನೆಯ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 29ನೇ ತಾರೀಖು ಶನಿವಾರ. ಈಗ ಸಮಯ ಸರಿಯಾಗಿ 5:58:48. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

0: ಆಕಾಶವಾಣಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಪುಟ್ಟರಾಜು ಎಲ್ ಅವರಿಂದ ಚಿತ್ರದುರ್ಗ ಕೇಂದ್ರದ ಕೊಡುಗೆ, 6:35 ಹಾಗೂ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಯನ್ನ ಕೇಳುವಿರಿ, 6:50 ರೈತರಿಗೆ ಸಲಹೆ, 7:15 ಸುನೀತಾ ಎಸ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುವಿರಿ, 7:45 ಹಾಗೂ 8:35 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಸಂಧಿವಾತಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ರಾಜಶೇಖರ್ ಸಿ ಹೊಸಮನಿ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ತಾಲೂಕು ಆಸ್ಪತ್ರೆ ಬ್ಯಾಡಗಿ ಹಾವೇರಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನ ಕೇಳುವಿರಿ. 9:30 ವಿಶೇಷ ಕಾರ್ಯಕ್ರಮ ಫಿಟ್ ಇಂಡಿಯಾ. ಫಿಟ್ ಇಂಡಿಯಾ ಮೂಮೆಂಟ್ ವಿಷಯವಾಗಿ ಸಿದ್ದು ಯಾದವ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅಮೂಲ್ಯ ಎಸ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. ನಂತರ ಗಾನಗಂಗೆ ಕೇಳುವಿರಿ. 10:30 ಸುನ್ಹೆರೆ ಪಲ್, 11:00 ಸವಿ ನೆನಪು, 11:30 ಸ್ಟಂಪ್ಡ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ಮಧ್ಯಾಹ್ನ 12:05 ವನಿತಾ ವಿಹಾರ, ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ಕುರಿತು ಡಾ ರೋಹಿಣಿ ಪುರೋಹಿತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಾಮಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ರಾಯಚೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ವೈಎಸ್ ಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್, ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ಡಾ ಪಿ ರಮೇಶ್ ಕುಮಾರ್ ಅವರಿಂದ. ಹಾಸನ ಕೇಂದ್ರದ ಕೊಡುಗೆ, 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರ ನಾರಾಯಣ. 2:40 ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಸಂದರ್ಶನ ಭಾಗವಹಿಸಿದ್ದಾರೆ ಸುಬ್ಬಯ್ಯ ನಾಯ್ಡು, ಸಂದರ್ಶಕರು ವೀರಣ್ಣ ಜಿಹೆಚ್. 3:00 ಗುಲ್ಮೊಹರ್, 5:30 ಗಿರ್ಮಿಟ್, 6:30 ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ವಸ್ತು ಸಂಗ್ರಹಾಲಯ ಬಗ್ಗೆ ಮಾಹಿತಿ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಹ್ಲಾದ್ ಪಿ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20 ಜನಪದ ಸಂಗೀತ, ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ. 7:45 ಸಮಾಚಾರ ದರ್ಶನ, 8:00 ಸಿರಿಗಂಧ, 9:15 ಭಾವಗೀತೆಗಳು ರಘು ಎಚ್ ಕೆ ಅವರಿಂದ, 9:30 ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ರಾಮಕೃಷ್ಣ ಹೆಗಡೆ ಅವರ ಶತಮಾನೋತ್ಸವ ಆಚರಣೆಗೆ ಮಾನ್ಯ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರ ಬೆಂಗಳೂರು ಭೇಟಿ ಕುರಿತ ಬಾನುಲಿ ವರದಿ ಪ್ರಸ್ತುತಿ ಕೃಷ್ಣಪ್ಪ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಡಾ ಮಂಡಪಾಕ ಶಾರದ ಅವರಿಂದ ಹಾಡುಗಾರಿಕೆ ಕೇಳುವಿರಿ, ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: Prime Minister Narendra Modi will embark on a four-day visit to Uzbekistan and Kyrgyz Republic beginning today. On the first leg of his two-day visit, he will reach Uzbekistan today. He will visit Tashkent at the invitation of the President of Uzbekistan, Mr. Shavkat Mirziyoyev. This will be Mr. Modi's fourth visit to Uzbekistan. The Prime Minister's office in a statement said that during his visit, he will hold delegation-level talks with President Mirziyoyev to further strengthen the strategic partnership between India and Uzbekistan. Our correspondent has the details.
2: During the visit, both leaders will have discussions on the entire gamut of issues of bilateral importance in Tashkent. India is among top 10 trade partners of Uzbekistan with bilateral trade of around 1 billion, which is the result of the manifold increase of the trade in last few years. Medical, mining and defense are few of the important sectors in which there is a lot of potential for cooperation. India has long-standing and wide-ranging cooperation with Uzbekistan in the field of defense. A joint working group on defense was established in 2019. India and Uzbekistan regularly participate in joint military exercises, Dostlik, and the 7th edition of this exercise was conducted in Uzbekistan in April 2026. Sushil Chandra Tiwari, Akashwani News, Tashkent.
1: On the second leg of his visit, the Prime Minister will travel to Bishkek on a two-day visit to participate in the 26th Shanghai Cooperation Organization SCO Summit at the invitation of the President of Kyrgyz Republic, Sadir Japarov. The summit marks the 25th anniversary of the SCO, of which India has been a full member since the year 2017. The death toll from the devastating flash floods in Nepal and Tibet has risen to 579, with 1,924 people still missing. According to the data released by the Nepal's National Disaster Risk Reduction and Management Authority, 579 bodies have been recovered so far, while 101 injured people are undergoing treatment in hospitals. The missing figure of 1,924 includes people from hydropower projects, foreign nationals, civilians and security and government personnel. As many as 933 people from hydroelectric projects are reported missing, while 517 foreign nationals remain unaccounted for. Meanwhile, India has stepped up humanitarian assistance to Nepal affected by flash floods as the third flight carrying 10 tons of humanitarian assistance has departed for Kathmandu last evening. External Affairs Minister Dr. S. Jaishankar informed this in a social media post that the assistance includes portable generator sets, dignity kits, food packets and water purification tablets. Dr. Jaishankar said that an 11-member team of doctors, paramedics and recce team for tunnel rescue operations is also on board. The government has said that there is no shortage of sugar in the country and all necessary measures will be taken for adequate availability.

ಇನ್ನೀಗ ಕೇಳಿ ಎಸ್ ಅಪರ್ಣ ಅವರ ದನಿಯಲ್ಲಿ ಮತ್ತೊಂದು ಭಕ್ತಿ ರಚನೆ. ಶ್ರೀಪಾದರಾಯರ ರಚನೆ ಇದಾಗಿದೆ, ಇಕೋ ನೋಡೆ ರಂಗನಾಥನ ಪುಟ್ಟಪಾದವ.

ಎಸ್ ಅಪರ್ಣ ಅವರ ದನಿಯಲ್ಲಿ ಭಕ್ತಿ ರಚನೆಯನ್ನ ಕೇಳಿದಿರಿ. ಇವರಿಗೆ ಪಕ್ಕವಾದ್ಯ ಸಹಕಾರ ನೀಡಿದವರು ಮೃದಂಗ ಆರ್ ನರಸಿಂಹನ್, ವಯಲಿನ್ ವೆಂಕಟೇಶ್ ಜೋಸಿಯಾರ್. ಇನ್ನೀಗ ಕೇಳಿ ನೀನೇ ಗತಿಯನಗೆ, ಶ್ರೀ ರಾಘವೇಂದ್ರ ಯುಪಿ ಪುರಾಣಿಕ್ ಅವರ ರಚನೆ ವೃಂದಗಾನದಲ್ಲಿದೆ.

ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ ಪುಟ್ಟರಾಜು ಎಲ್ ಅವರಿಂದ.
2: ಬಡವ ಶ್ರೀಮಂತ, ಮನುಷ್ಯರ ಬದುಕಿನಲ್ಲಿ ಬಡವ ಶ್ರೀಮಂತ ಎನ್ನುವ ಪದಗಳು ಹೆಚ್ಚಾಗಿ ಬಳಸಲ್ಪಡುತ್ತವೆ. ಇವು 3 ಅಕ್ಷರಗಳ ಪದಗಳಾದರೂ ಅರ್ಥಗಳು ಬೇರೆ ಬೇರೆಯೇ. ಸಾಮಾನ್ಯವಾಗಿ ಬಡವ ಎಂದರೆ ಅನುಕೂಲಗಳು ಇಲ್ಲದವ ಎಂದರ್ಥ, ಹಾಗೆಯೇ ಶ್ರೀಮಂತ ಎಂದರೆ ಅನುಕೂಲಗಳು ಹೆಚ್ಚಾಗಿ ಇರುವವ ಎಂದರ್ಥ. ಬಡವ ನೀ ಮಡಗಿದಂಗಿರು, ಬಡವನ ಕೋಪ ದವಡೆಗೆ ಮೂಲ, ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆ ಮಾತು ಚಂದ, ಬಡವನಿಗೊಂದು ನ್ಯಾಯ, ಶ್ರೀಮಂತನಿಗೊಂದು ನ್ಯಾಯ ಎನ್ನುವ ಗಾದೆಗಳ ಮಾತುಗಳಲ್ಲಿ ಬಡವ ಶ್ರೀಮಂತ ಇವರಿಬ್ಬರ ಕುರಿತಾದ ಸ್ಥಿತಿಗತಿಯು ಇಲ್ಲಿದೆ. ಬಡವ ಶ್ರೀಮಂತ ಎನ್ನುವ ಬಗ್ಗೆ ಒಂದು ಕಥೆಯು ಈ ಮುಂದಿನಂತಿದೆ. ರಾಮಪುರ ಎನ್ನುವ ಊರಲ್ಲಿ ಸೋಮಶೇಖರ ಸ್ವಾಮೀಜಿ ಒಬ್ಬರಿದ್ದರು. ಇವರ ಬಳಿಗೆ ಪ್ರತಿದಿನವೂ ಅತಿ ಹೆಚ್ಚು ಭಕ್ತರು ಬರುತ್ತಿದ್ದರು. ಬಂದು ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದು ಹೋಗ್ತಿದ್ದರು. ಜೊತೆಗೆ ಸ್ವಾಮೀಜಿಯವರಿಗೆ ಆಗ ತಮ್ಮ ಶಕ್ತಾನುಸಾರ ಹಣ, ಹಣ್ಣು, ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದರು. ಒಂದು ದಿನ ಆ ಸ್ವಾಮೀಜಿಯವರ ಬಳಿಗೆ ಒಬ್ಬ ಬಡ ಯುವಕನು ಬಂದು ನಿಂತನು. ನಮಸ್ತೆ ಸ್ವಾಮೀಜಿ, ನನಗೆ ಬಹಳ ಬಡತನವಿದೆ, ನನ್ನ ಹೆಸರೇ ಬಡವಯ್ಯ, ನನ್ನ ಬಡತನ ನಿವಾರಿಸುವ ಮಾರ್ಗ ತೋರಿಸಿ ಸ್ವಾಮೀಜಿ ಎಂದು ತನ್ನ ಎರಡೂ ಕೈಗಳಿಂದ ನಮಸ್ಕರಿಸುತ್ತಾ ನಿಂತಿದ್ದನು. ಬಡವಯ್ಯ, ನಿನ್ನ ಬಡತನ ನಿವಾರಣೆಗೆ ಕೋಟಿಗಳಷ್ಟು ಹಣವನ್ನು ಈಗಲೇ ಕೊಡ್ತೀವಿ, ಆದರೆ ನಿನ್ನ ಶರೀರದ ಒಂದೊಂದು ಅಂಗಕ್ಕೂ ಒಂದೊಂದು ಕೋಟಿ ಹಣದ ಬೆಲೆ ಇದೆ. ನಿನ್ನ ಎಷ್ಟು ಅಂಗಗಳನ್ನಾದರೂ ಕತ್ತರಿಸಿಲ್ಲಿಡು, ತಗೋ ಅಷ್ಟು ಕೋಟಿಗಳಷ್ಟು ಹಣವನ್ನು ಈಗಲೇ ಎಂದು ಸ್ವಾಮೀಜಿಯವರು ನೇರವಾಗಿ ನೋಡಿದರು. ಬೇಡ ಸ್ವಾಮೀಜಿ, ಹಣವು ಬಿಡವೇ ಬೇಡ, ನಾನು ಬಡವಯ್ಯನೇ ಅಲ್ಲ, ಶ್ರೀಮಂತಯ್ಯನೇ ನಾನು ಅಂತ ಈಗ ಗೊತ್ತಾಯಿತು. ಇನ್ಮೇಲೆ ನಾನು ದುಡಿತೀನಿ, ತಿಂತೀನಿ, ದುಡ್ಡು ಸಂಪಾದನೆ ಮಾಡ್ತೀನಿ ಸ್ವಾಮೀಜಿ ಎಂದು ಕೈ ಮುಗಿದು ನಿಂತನು ಆ ಬಡವಯ್ಯ. ಈ ಕಥೆಯಲ್ಲಿ ದುಡಿದರೆ ಮಾತ್ರವೇ ಶ್ರೀಮಂತಯ್ಯನಾಗಲು ಸಾಧ್ಯ ಎನ್ನುವ ತತ್ವ ಸೇರಿಕೊಂಡಿದೆ. ಶರೀರದ ಶ್ರೀಮಂತಿಕೆತನದ ನಿಜ ಸ್ಥಿತಿಯೂ ಇಲ್ಲಿ ಅಡಗಿದೆ. ಬಡವ ಯಾರು ಎಂದರೆ ಆರೋಗ್ಯವು ಇಲ್ಲದವನೇ ಬಡವ. ಆರೋಗ್ಯ ಇಲ್ಲದವನ ಬಾಳಲ್ಲಿ ಎಲ್ಲ ಇದ್ದೂ ಸಹ ಇಲ್ಲದಂತೆ ಆಗಿರುತ್ತದೆ. ಅಂದರೆ ಎಲ್ಲ ಇದ್ದರೂ ಬಳಸುವಂತಿಲ್ಲ, ತಿನ್ನುವಂತಿಲ್ಲ. ಶ್ರೀಮಂತ ಯಾರು ಎಂದರೆ ಆರೋಗ್ಯವು ಇದ್ದವನೇ ಶ್ರೀಮಂತ. ಆರೋಗ್ಯ ಇದ್ದರೆ ಮಾತ್ರವೇ ಶ್ರೀಮಂತಿಕೆತನ ಅನುಭವಿಸಲು ಸಾಧ್ಯ. ಆದ್ದರಿಂದಲೇ ಆರೋಗ್ಯವೇ ಭಾಗ್ಯ ಎಂದು ಪ್ರಾಚೀನ ಕಾಲದಲ್ಲಿಯೇ ಹೇಳಲಾಗಿದೆ. ಆರೋಗ್ಯವಂತ ಮನುಷ್ಯನು ಎಲ್ಲವನ್ನು ಸಾಧಿಸಿ ಶ್ರೀಮಂತನಾಗಲೂ ಸಹ ಸದಾವಕಾಶವಿದೆ. ದುಡಿಮೆಯೇ ದುಡ್ಡಿನ ತಾಯಿ ಎನ್ನುವ ಮಾತು 100ಕ್ಕೆ 100ರಷ್ಟು ಸತ್ಯ. ದುಡ್ಡು ದೊಡ್ಡಪ್ಪ, ವಿದ್ಯೆ ಅದರಪ್ಪ ಎನ್ನುವ ಗಾದೆ ಮಾತಿದೆ. ವಿದ್ಯೆ ಕಲಿತು ದುಡಿದು ಸಂಪಾದಿಸಿ ಬಾಳಬೇಕು ಎಂಬ ತತ್ವವು ಇಲ್ಲಿ ಅಡಗಿದೆ. ದುಡಿಮೆಯೇ ಶ್ರೀಮಂತಿಕೆತನದ ಮೂಲ, ಸೋಮಾರಿತನವೇ ಬಡತನದ ಮೂಲ. ಅಕ್ಷರವಿದ್ಯೆಯೊಂದೇ ವಿದ್ಯೆಯಲ್ಲ, ಹಲವಾರು ವಿದ್ಯೆಗಳಿವೆ. ಅಂತಹ ಒಂದಾದರೂ ವಿದ್ಯೆಯೊಂದನ್ನು ಚೆನ್ನಾಗಿ ಕಲಿತು ಉದ್ಯೋಗ ಮಾಡಿ ಸೇವೆ ಮಾಡಿ ಸಾಧಕರಾಗಿ ಬೆಳೆಯಲು ಸಾಧ್ಯವಿದೆ. ಈ ಮೂಲಕವಾಗಿ ಶ್ರೀಮಂತಿಕೆತನದ ಗುರಿಯನ್ನು ಸುಲಭವಾಗಿ ಮತ್ತು ಶ್ರಮದಿಂದ ಮುಟ್ಟಲು ಸಾಧ್ಯವಿದೆ. ಬಡವನಲ್ಲಿ ಹಣ ಅನುಕೂಲಗಳ ಕೊರತೆ ಇದೆ ನಿಜ, ಆದರೆ ಕೆಲಸ ಮಾಡುವ ದೈಹಿಕ ಶಕ್ತಿಯು ಬಡವನಲ್ಲಿ ಇದ್ದೇ ಇದೆ. ಶ್ರೀಮಂತನಲ್ಲಿ ಹಣ ಅನುಕೂಲಗಳು ಅತಿ ಹೆಚ್ಚು ಇದೆ, ಆದರೆ ದೈಹಿಕವಾಗಿ ಕೊಬ್ಬು ಹೆಚ್ಚು ಇರುವುದರಿಂದ ನಡೆಯಲೂ ಸಹ ಆಯಾಸವಾಗುತ್ತಿರುತ್ತದೆ. ಇದೇ ಬಡವನೇ ರೈತನಾದ, ಸೈನಿಕನಾದ, ಕುಶಲ ಕರ್ಮಿಯಾದದ್ದು ಇತಿಹಾಸದ ಒಂದು ಭಾಗವಾಗಿಯೇ ಇದೆ. ಬಡವರ ಶ್ರಮಿಕರ ಶ್ರಮದಿಂದಲೇ ರಾಜ್ಯ ಸಾಮ್ರಾಜ್ಯಗಳು ಅರಳಿ ನಿಂತಿವೆ. ಇದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಬಡತನವ ಮೆಟ್ಟಿ ನಿಂತರೆ ಅದೇ ಶ್ರೀಮಂತಿಕೆತನ ಅರಳುವ ಮಾರ್ಗವಾಗಿದೆ. ಒಡಲು

0: ಒಂಡವ ಹೂಸಿವ, ನೀ ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಬಡತನದ ಜಿಜ್ಞಾಸೆಗೆ ಉತ್ತರ ಕಂಡುಕೊಳ್ಳುವವರು ಯಾರು?
1: ಪುಟ್ಟರಾಜು ಎಲ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ತಾರಾ ದಂಪತಿಗಳು ಬಿವಿ ರಾಧಾ ಮತ್ತು ನಿರ್ದೇಶಕ ರವಿ. ರಾಧಾ ಅವರು 300 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಶ್ರೇಷ್ಠ ಕಲಾವಿದೆ, ನಿರ್ಮಾಪಕಿ ಕೂಡ. ರವಿ ಅಂದರೆ KSL ಸ್ವಾಮಿ, ರವಿ ಲಲಿತಾ ರವಿ ಅಂತನೇ ಪ್ರಸಿದ್ಧರು. ಜಿವಿ ಅಯ್ಯರ್, MR ವಿಠಲ್ ಅಂತಹ ಮಹನೀಯರ ಜೊತೆ ಕೆಲಸ ಮಾಡಿದ ಜನಪ್ರಿಯ ನಿರ್ದೇಶಕರು. ರಾಧಾ ರವಿ ಪ್ರೊಡಕ್ಷನ್ಸ್ ಮೂಲಕ ಅನೇಕ ಸಿನಿಮಾಗಳನ್ನ ನಿರ್ಮಾಣ ಮಾಡಿದರು. ಕನ್ನಡ ಚಿತ್ರರಂಗದ ಜನಪ್ರಿಯ ಜೋಡಿ ರಾಧಾ ಮತ್ತು ರವಿ. ಇವರು ಒಂದಾಗಿದ್ದು ಹೇಗೆ ಅವರೇ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮವೊಂದರಲ್ಲಿ ಕೇಳೋಣ. ಬಿವಿ ರಾಧಾ ಹಾಗೂ KSL ಸ್ವಾಮಿ ಅವರ ಮಾತು.
2: ತೂಗುದೀಪ ಮೊದಲನೇ ಚಿತ್ರ ಮಾಡಿದಾಗ ಒಂದು ಪಾತ್ರಕ್ಕಾಗಿ ನಾನು ಅಲ್ಲಿ ಹುಡುಕಾಡ್ತಾ ಇದ್ದೆ, ಯಾರು ಕನ್ನಡದ ಹೆಣ್ಮಕ್ಳು ಬೇಕು. ಆಗ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಬೆಂಗಳೂರು ಹುಡುಗಿ ಒಬ್ರು ಇದ್ದಾರೆ ಇಲ್ಲಿ, ನೀವು ನೋಡೋದಾರ ನೋಡಿ ಅಂತ. ಆವಾಗ ಇವ್ರ ಮನೆಗೆ ಹೋಗಿ ಹೇಳಿದ್ರಂತೆ, ಈ ಥರ KSL ಸ್ವಾಮಿ ಅಂತ ಡೈರೆಕ್ಟರ್ ಬರ್ತಾರೆ ನಿಮ್ಮನ್ನು ಕನ್ನಡ ಪಿಕ್ಚರ್ ಬುಕ್ ಮಾಡೋಕ್ಕೆ ಅಂತ.
3: ಆವಾಗ ನನಗೆ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತ ತುಂಬ ಆಸೆ. ಆದರೆ ಮನೆಯಲ್ಲಿ ಸಿನಿಮಾ ನೋಡೋದಕ್ಕೆ ಮಾಡೋದಕ್ಕೆಲ್ಲ ಹೊರಗಡೆ ಬಿಡ್ತಾ ಇರಲಿಲ್ಲ. ಮೇಕಪ್ ಸುಬ್ಬಣ್ಣ ಅಂತ ಕಾಣುತ್ತೆ, ಅವ್ರು ಬಂದು ಹೇಳಿದ್ರು, ಈ ಥರ KSL ಸ್ವಾಮಿ ಅಂತ ಒಬ್ಬರಿದ್ದಾರಮ್ಮ, ತೂಗುದೀಪ ಅಂತ ಚಿತ್ರ ಮಾಡ್ತಿದ್ದಾರೆ, ಇವತ್ತು ನೀವೆಲ್ಲೂ ಹೊರಗಡೆ ಹೋಗ್ಬಿಡಿ, ಮನೇಲಿ ಏರಿ ಬರ್ತಾರೆ ಅಂತ ಹೇಳಿ. ಅದೇ ನಮ್ಗೆ ಗೊತ್ತಿಲ್ಲ ಸಿನಿಮಾ, ಅದೆಲ್ಲ ಏನೂ ಗೊತ್ತಿಲ್ಲ. ಸಿನಿಮಾ KSL ಸ್ವಾಮಿ ಅಂದರೆ ಯಾರೋ ಮುತ್ಕಪ್ಪ ಬರ್ತಾನೆ ಅಂತ ನನ್ನ ಐಡಿಯಾ. ಅವಾಗ ಬಂದರೆ ಈಗಿರೋ ಥರ ಇರಲಿಲ್ಲ, ಅವರು ತುಂಬ ಸಣ್ಣಗಿದ್ದರು. ಇವನೇನು ಸಿನಿಮಾ ಡೈರೆಕ್ಟ್ ಮಾಡ್ತಾನೆ ಅಂತ ನನಗೆ ಅವತ್ತು ತುಂಬ ಆಶ್ಚರ್ಯ ಆಯಿತು ನನಗೆ. ಆಮೇಲೆ ಬಂದರು ಇವರು, ಮಾತುಕತೆ ಆಯಿತು, ಅಡ್ವಾನ್ಸ್ ಕೊಟ್ಟು. ತೂಗುದೀಪ ಅನ್ನೋ ಚಿತ್ರದಲ್ಲಿ ನರಸಿಂಹರಾಜ್ ಅವ್ರ ಜೊತೆಯಲ್ಲಿ ನಂದು ಅದು ಫಸ್ಟ್ ಫಿಲಮ್ ಅದು.
2: ಸಾಮಾನ್ಯವಾಗಿ ಎಲ್ಲ ಪ್ರೊಡಕ್ಷನ್ ಕಂಪ್ನಿಗಳು ಪಿಕಪ್ ಮಾಡೋ ಹಾಗೆ ಇವ್ರನ್ನ ಪಿಕಪ್ ಮಾಡ್ತಾ ಇತ್ತು, ಸ್ಟುಡಿಯೋ ಕರ್ಕೊಂಡೋಗಿ ಬಿಡೋರು. ಅಕಸ್ಮಾತ್ ಯಾವಾಗ ಇವ್ರ ಕಾರಲ್ಲಿ ಕರ್ಕೊಂಬಂದು ನಮ್ಮ ಮನೆ ಹತ್ರ ಬಂದು, ಬನ್ನಿ ಸರ್ ನೀವು ಕೂತ್ಕೊಳ್ಳಿ ಅಂದರೆ, ಇವ್ರ ಜೊತೆಲೆಲ್ಲ ನಾನು ಬರೋದಿಲ್ಲ, ಕರ್ಕೊಂಡೋಗಿ ಬಿಟ್ಬಿಡೆ, ಆಮೇಲೆ ಬಾರೆ ನನ್ನ ಕಾರ್ ಸಪ್ರೇಟಾಗಿ ಅಂತ. ನಾನು ಈ ಹೆಂಗಸುಗಳ ಜೊತೆಲೆಲ್ಲ ಹೆಚ್ಚಿಗೆ ಅವಾಗ ಓಡಾಡ್ತಾ ಇರಲಿಲ್ಲ. ಈ ಎರಡನೇ ಪಿಕ್ಚರು ಲಗ್ನ ಪತ್ರಿಕೆ ಅಂತ ನಾನು ಮಾಡಿದಾಗ ಆವಾಗಲೂ ಈ ರಾಧಾ ಅವ್ರನ್ನ ಒಂದು ಪಾತ್ರಕ್ಕೆ ಒಪ್ಪಿಗೆ ಮಾಡಿಕೊಂಡಿದ್ವು. ನಂದಿ ಬೆಟ್ಟದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅವತ್ತೊಂದು ದಿವಸ ಸಾಯಂಕಾಲ ಅಲ್ಲಿ ದೇವನಹಳ್ಳಿಲಿ ಒಂದು ಫಂಕ್ಷನ್ಗೋಸ್ಕರ ಎಲ್ಲರನ್ನು ಕರೆದ್ರು. ತುಂಬ ಜನ ಅಲ್ಲಿ ಬಂದರೆ ಎಲ್ಲರನ್ನೂ ನೇರವಾಗಿ ಇಷ್ಟೊಂದು ಜನ ಒಟ್ಟಿಗೆ ನೋಡೋ ಅಂಥ ಒಂದು ಸನ್ನಿವೇಶ ಅಲ್ಲಿ. ಆ ಊರಿನ ಜನ ಎಲ್ಲ ಸೇರಿಬಿಟ್ಟಿದ್ರು. ಕೊನೆಗೆ ಅದು ಏನೋ ಒಂದು ಸ್ವಲ್ಪ ಫಂಕ್ಷನ್ ಆಯಿತು, ಕರೆಂಟ್ ಏನೋ ಸ್ವಲ್ಪ ಹೋದಾಗೋ ಏನೋ, ಒಂದು ವ್ಯಾನ್ ಒಳಗೆ ನಾವೆಲ್ಲ ಹತ್ಕೊಂಡು ತಿರ್ಗಾ ವಾಪಸ್ಸು ನಂದಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಆವಾಗ ಆ ಗದ್ದಲದಲ್ಲಿ ಯಾರೋ ಏನೋ ಈ ರಾಧಾ ಅವ್ರ ಕತ್ತಿಗೆ ಕುತ್ತಿಗೆ ಕೈ ಹಾಕಿ ಅದೇನು ಇದು ಎಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಏನಿಲ್ಲ ಗೊತ್ತಿನಲ್ಲಿ, ಇವರು ಕುತ್ತಿಗೆ ಹಿಸ್ಕದಾಗಿ ಉಸಿರು ನಿಂತು ಹೋಗಿ ಒಂಥರ ಜ್ಞಾನ ತಪ್ಪೋಯಿತು. ನಾನು ರಾಜ್ಕುಮಾರ್ ಎಲ್ಲ ಎತ್ತು ಕಾರಲ್ಲಿ ಹಾಕ್ಕೊಂಡು ಅಲ್ಲಿಂದ ಸೀದಾ ಮುಂದಗಡೆ ದೇವನಹಳ್ಳಿಲಿ ಡಾಕ್ಟ್ರ್ ಮನೆಗೆ ಬಂದು ಅಲ್ಲಿ ಪ್ರಯತ್ನ ಮಾಡಿದ್ವು. ಸುಮಾರು ಹೊತ್ತಾಯಿತು ಈಕೆ ಜ್ಞಾನ ಬರೋದಕ್ಕೆ. ಆಮೇಲೆ ಮಾರನೇ ಸಹ ಬೆಳಗ್ಗೆ ನಂದಿ ಬೆಟ್ಟದಲ್ಲಿ ತಿರ್ಗಾ ಶೂಟಿಂಗ್ ಅದು ಇದೆಲ್ಲ ಆದಮೇಲೆ ಈಕೆ ಹೇಗಿದ್ದಾರೆ ಏನು ಎಂತು ಅಂತ ಸ್ವಲ್ಪ ಸ್ವಲ್ಪ ವಿಚಾರಿಸಕ್ಕೆ ಒಂದೆರಡು ದಿವಸ
3: ಶುರುವಾಯಿತು.
2: ಹೋಗಿ ಬಂದು ಮಾಡಿದೆ. ಸರಿ ಅಮ್ಮ, ಮದ್ರಾಸ್ಗೆ ಹೋಗುವಾಗ ಒಂದು ಚೀಟಿ ಕೊಟ್ಟರು ನನ್ನ ಕೈಲಿ, ನಿಮ್ಮ ಭಾಳ ನಿಮ್ಮನ್ನು ನೋಡಿದೆ ನಂಗೆ ಭಾಳ ಆಸೆ ಆಯಿತು, ಇಷ್ಟವಾಗಿದೆ, ನಿಮ್ಮ ಇಷ್ಟ ಏನು ಅಂದರು. ನನಗೆ ಏನು ಹೇಳಲಿ ಅಂತ ಗೊತ್ತಾಗಲಿಲ್ಲ. ಅಂತೂ ಏನೋ ಒಂದು ಸ್ವಲ್ಪ ಇತ್ತು ಮನಸ್ಸಲ್ಲಿ, ಏನೋ ಈ ಹುಡುಗಿ ಒಂಥರ ಏನಿದು, ಒಂದು ಪಿಕ್ಚರ್ ಆದರೂ ನಾನು ಮಾತಾಡಿಸ್ತಿರಲಿಲ್ಲ ಹೆಚ್ಚಿಗೆ, ಆದರೂ ಏನೋ ಸಲಿಗೆ ಆಗ್ತಾ ಇದೆಯಲ್ಲ ಅಂತ. ಬಹುಶಃ ಈಕೆಗೆ ನನಗಿದ್ದಂಥ ಒಂದು ಋಣ ಅನುಬಂಧ, ನಾವು ಬೇರೆ ಬೇರೆಯ ಪಂಗಡದವರು ಜಾತಿಯವರು ಆದರೂ ಕೂಡ ನಾವಿಬ್ಬರು ತುಂಬ ಇಷ್ಟಪಟ್ಟು ಒಬ್ರನ್ನೊಬ್ಬರು ಪ್ರೀತಿಸಿ ನಾವು ಮದುವೆ ಮಾಡ್ಕೊಳ್ತೀವಿ.

0: ತೀರ್ಮಾನ ಮಾಡಿದ್ರು. ಆದ್ರೆ
1: ಆತ್ರಪಟ್ಟು ನಾವು ಮುಂದುವರಿಯೋದು ಬೇಕಾಗಿಲ್ಲ ಅಂತ ಒಂದು ನಾವಿಬ್ಬರನ್ನು ಒಂದು ಮಾತುಕತೆ ಮಾಡಿಕೊಂಡಿದ್ವಿ. 6 ವರ್ಷ 7 ವರ್ಷ ಆದ್ರೂ ಯಾರಿಗೂ ನಾವಿಬ್ರು ಪ್ರೀತಿಸ್ತಾ ಇರೋ ವಿಷಯ ಗೊತ್ತೇ ಇಲ್ಲ.
0: ವಾಸ್ತವವಾಗಿ ಹೇಳಬೇಕು ಅಂದ್ರೆ ನಾವಿಬ್ರು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡಿರೋದ್ರ ಜೊತೆಗೆ ನಾವು ಈ 33-34 ವರ್ಷಗಳ ಕಾಲ ಏನು ಬದುಕಿದ್ದೀವಿ, ನಮ್ಮ ಜೀವನದಲ್ಲಿ ನಮ್ಗೆ ಅನಿಸಿರೋದು ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ಸ್ನೇಹ ಇದೆಯಲ್ಲ ಅದನ್ನ ಆಳದು ಕೊಡೋಕ್ಕಾಗೋದೇ ಇಲ್ಲ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ತಾರಾ ದಂಪತಿಗಳಾದ ಬಿವಿ ರಾಧಾ ಹಾಗೂ ಕೆಎಸ್ಎಲ್ ಸ್ವಾಮಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಆಕಾಶವಾಣಿ ಬೆಂಗಳೂರು, ದೇಶಭಕ್ತಿ ಗೀತೆ ಮೊದಲಿಗೆ ಕೇಳಿ. ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಸಾಶಿ ಮರುಳಯ್ಯನವರ ರಚನೆ, ಹಾಡಿದ್ದಾರೆ ಎಂಎಸ್ ಶೀಲಾ ಹಾಗೂ ಬಿಕೆ ಸುಮಿತ್ರಾ.

0: ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ಇನ್ನೀಗ ಆಕಾಶವಾಣಿ ಬೆಂಗಳೂರು ರೈತರಿಗೆ ಸಲಹೆ.
1: ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮ ಏನೆಂದರೆ, ಮಣ್ಣು, ನೀರು ಮತ್ತು ಇತರೆ ಸ್ವಾಭಾವಿಕ ಸಂಪನ್ಮೂಲಗಳು ಕೃಷಿ ಉತ್ಪಾದನಾ ವ್ಯವಸ್ಥೆಗೆ ಮೂಲಭೂತ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಬದಲಾಗುತ್ತಿರುವ ಹವಾಮಾನದಿಂದಾಗಿ ನೈಸರ್ಗಿಕ ಸಂಪನ್ಮೂಲಗಳು ಅಪಾರ ಒತ್ತಡದಲ್ಲಿವೆ. ತೀವ್ರತರವಾದ ಕೃಷಿ ಪದ್ಧತಿಗಳ ಅಳವಡಿಕೆಯಿಂದ ದಿನೇ ದಿನೇ ಅಂತರ್ಜಲ ಮಟ್ಟ ಕುಸಿತಗೊಂಡು ನೀರಿನ ಬವಣೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಮಣ್ಣು ಮತ್ತು ಜಲಸಂಪನ್ಮೂಲಗಳ ಸಮಗ್ರ ನಿರ್ವಹಣೆಯು ಕೃಷಿ ಸುಸ್ಥಿರತೆಗೆ ಹಾಗೂ ನೈಸರ್ಗಿಕ ಪರಿಸರ ವ್ಯವಸ್ಥೆಯ ರಕ್ಷಣೆಗೆ ಅನಿವಾರ್ಯವಾಗಿದೆ. ಸುಧಾರಿತ ತಂತ್ರಜ್ಞಾನಗಳ ಅಭಿವೃದ್ಧಿ ಮತ್ತು ಅಳವಡಿಕೆ, ನೈಸರ್ಗಿಕ ಸಂಪನ್ಮೂಲಗಳ ವಿವೇಚನಾಶೀಲ ಬಳಕೆ ಮತ್ತು ಪರಿಣಾಮಕಾರಿ ನಿರ್ವಹಣಾ ಅಭ್ಯಾಸಗಳು ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಅವಶ್ಯಕವಾಗಿವೆ. ಜಲಾನಯನ ಅಭಿವೃದ್ಧಿಯ ಮೂಲ ಉದ್ದೇಶ ಏನೆಂದರೆ, ಓಡುವ ನೀರನ್ನು ನಡೆಯುವಂತೆ ಮಾಡಬೇಕು, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡಬೇಕು, ನಿಂತ ನೀರನ್ನು ಇಂಗುವಂತೆ ಮಾಡಬೇಕು ಹಾಗೂ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಿ ಮಣ್ಣು ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದು. ನಮ್ಮ ರಾಜ್ಯದಲ್ಲಿ 49% ಭೌಗೋಳಿಕ ಪ್ರದೇಶವು ನೀರು ಕೊಚ್ಚಣಿಯಿಂದ ಪೀಡಿತವಾಗಿರುತ್ತೆ. ಪ್ರತಿ ವರ್ಷ ಅಂದಾಜು 10 ಮಿಲಿಯನ್ ಹೆಕ್ಟರ್ ಪ್ರದೇಶದಲ್ಲಿ 10 ಟನ್ ಪ್ರತಿ ಹೆಕ್ಟೇರ್ಗೆ ಪ್ರತಿ ವರ್ಷ ಮಣ್ಣಿನ ನಷ್ಟ ಉಂಟಾಗ್ತಾ ಇದೆ. ಇದರಿಂದಾಗಿ ಪ್ರತಿ ವರ್ಷ ಜಲಾಶಯಗಳ ಸಾಮರ್ಥ್ಯ ಹಾನಿ ಕ್ಷೀಣಿಸ್ತಾ ಇದೆ. ಮಣ್ಣು ಮತ್ತು ನೀರಿನ ಸಂಪನ್ಮೂಲಗಳ ಕೊರತೆ ಅಥವಾ ಕ್ಷೀಣಿಸುವ ಕಾರಣ ಏನೆಂದರೆ, ಮುಖ್ಯವಾಗಿ ಗಾಳಿ, ನೀರು, ತಗ್ಗು ದಿಣ್ಣೆಗಳಿಂದ ಕೂಡಿದ ಭೂಮಿ, ಹೆಚ್ಚುತ್ತಿರುವ ಬೇಸಾಯದ ಒತ್ತಡ, ಅವೈಜ್ಞಾನಿಕ ಬೇಸಾಯ ಪದ್ಧತಿ, ವಿನಾಶವಾಗುತ್ತಿರುವ ಸಸ್ಯ ಹುಲ್ಲಿನ ಕವಚ, ಏರುಪೇರು ಮತ್ತು ಅನಿಶ್ಚಿತತೆಯಿಂದ ಕೂಡಿದ ಮಳೆ ಮತ್ತು ಅತಿಯಾದ ಅಂತರ್ಜಲ ಬಳಕೆಯಿಂದ ಮಣ್ಣು ಮತ್ತು ನೀರಿನ ಸಂಪನ್ಮೂಲ ಕಡಿಮೆಯಾಗ್ತಾ ಇದೆ. ಭೂ ಸವಕಳಿ, ನೀರು ಮತ್ತು ಸಸ್ಯ ಪೋಷಕಾಂಶಗಳ ನಷ್ಟ, ಬೆಳೆ ಉತ್ಪಾದಕತೆ ಕುಂಠಿತವಾಗುವುದು, ಹಳ್ಳ, ಕೆರೆ, ಕುಂಟೆ, ಅಣೆಕಟ್ಟುಗಳಲ್ಲಿ ಹೂಳು ತುಂಬಿಕೆಯಿಂದ ಅವುಗಳ ಸಾಮರ್ಥ್ಯ ಕುಗ್ಗಿ ನಿರುಪಯುಕ್ತವಾಗುವುದು, ಅಂತರ್ಜಲ ಮಟ್ಟ ಕುಸಿದು ನೀರಿನ ಕ್ಷಾಮ ಉಂಟಾಗುವುದು, ಇವೆಲ್ಲ ಸೇರಿರುತ್ತೆ. ಹಾಗೆಯೇ ಪರಿಣಾಮಕಾರಿಯಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹೇಗೆಂದರೆ, ಒಂದು ಎತ್ತರ ಪ್ರದೇಶದ ಮೇಲ್ಮೈ ಲಕ್ಷಣಗಳುಳ್ಳ ಜಾಗದಿಂದ ಒಂದು ಹಳ್ಳಕ್ಕೆ ಹರಿಯುವ ನೀರಿನ ಪ್ರದೇಶವನ್ನು ಜಲಾನಯನವಾಗಿ ನೋಡಲಾಗುತ್ತೆ. ಒಂದು ಉಪಜಲಾನಯನ ಅಥವಾ ಕಿರು ಜಲಾನಯನಗಳನ್ನು ದಿಬ್ಬದಿಂದ ಕಣಿವೆ ತತ್ವದಲ್ಲಿ ಜನರ ಸಹಭಾಗಿತ್ವದೊಂದಿಗೆ ಜಲಾನಯನದ ಮೇಲುಸ್ತರ, ಮಧ್ಯಸ್ತರ ಮತ್ತು ಕೆಳಸ್ತರಗಳಲ್ಲಿ ವಿವಿಧ ಮಣ್ಣು ಮತ್ತು ನೀರು ಸಂರಕ್ಷಣೆ ಉಪಚಾರಗಳು, ಕೃಷಿ ಅರಣ್ಯ, ಖುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ ಚಟುವಟಿಕೆಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಜಲಾನಯನ ಸಮಿತಿಗಳ ಮೂಲಕ ಅನುಷ್ಠಾನ ಮಾಡಲಾಗುತ್ತೆ. ಜಲಾನಯನ ಪ್ರದೇಶದಲ್ಲಿ ಆಸ್ತಿರಹಿತ ಕೂಲಿ ಕಾರ್ಮಿಕರಿಗೆ ಜೀವನೋಪಾಯ ಚಟುವಟಿಕೆ ಕೈಗೊಳ್ಳಲು ಸುತ್ತು ನಿಧಿ ವಿತರಣೆ, ಜಲಾನಯನ ಉಪಚಾರಗಳ ಕೈಗೊಂಡ ಜಮೀನುಗಳಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲು ಉತ್ಪಾದನಾ ವ್ಯವಸ್ಥೆ ಚಟುವಟಿಕೆಗಳ ಅನುಷ್ಠಾನ, ಯೋಜನಾ ನಂತರದ ಸುಸ್ಥಿರತೆಯನ್ನು ಕಾಪಾಡಲು ಗ್ರಾಮ ಪಂಚಾಯಿತಿಗಳಿಗೆ ಜಲಾನಯನ ಅನುಷ್ಠಾನದಲ್ಲಿ ಸೃಜಿಸಲಾದ ಸ್ವತ್ತುಗಳನ್ನು ನಿರ್ವಹಿಸಲು ಜಲಾನಯನ ಅಭಿವೃದ್ಧಿ ನಿಧಿಯೊಂದಿಗೆ ಹಸ್ತಾಂತರಿಸುವುದೊಂದಿಗೆ ಜಲಾನಯನ ಅಭಿವೃದ್ಧಿಯ ಮೂಲಕ ಮಣ್ಣು ಮತ್ತು ನೀರು ಸಂರಕ್ಷಣೆ ಮತ್ತು ಮಳೆಯಾಶ್ರಿತ ಕೃಷಿಯಲ್ಲಿ ಸುಸ್ಥಿರತೆ ಸಾಧಿಸಬಹುದಾಗಿದೆ. ಜಲಾನಯನ ತತ್ವದ ಆಧಾರದ ಮೇಲೆ

0: ಅನುಷ್ಠಾನ ಮಾಡಲಾಗುವ ಜಲಾನಯನ ಯೋಜನೆಗಳು ಸುಮಾರು 5,000 ಹೆಕ್ಟೇರ್ ವಿಸ್ತೀರ್ಣದಲ್ಲಿರುವ ಒಂದು ಆಯ್ಕೆಯಾದ ಮಳೆಯಾಶ್ರಿತ ಜಲಾನಯನ ಪ್ರದೇಶದ ಉಪಜಲಾನಯನವನ್ನು ದಿಬ್ಬದಿಂದ ಕಣಿವೆ ಆಧಾರದಲ್ಲಿ ಯೋಚಿಸಿ ಆ ಪ್ರದೇಶಕ್ಕೆ ಅವಶ್ಯಕವಿರುವ ಮಣ್ಣು ನೀರು ಸಂರಕ್ಷಣೆ, ಕೃಷಿ ಅರಣ್ಯ, ಖುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ, ಉತ್ಪಾದನಾ ವ್ಯವಸ್ಥೆ ಮತ್ತು ಆಸ್ತಿ ರಹಿತರಿಗೆ ಜೀವನೋಪಾಯ ಚಟುವಟಿಕೆಗಳನ್ನು ಸಮುದಾಯದ ಸಹಭಾಗಿತ್ವದಲ್ಲಿ ಕೈಗೊಳ್ಳಲಾಗ್ತದೆ. ಈ ವಿಧದಲ್ಲಿ ಯೋಜನಾ ವ್ಯಾಪ್ತಿಯ ಎಲ್ಲ ರೈತರು ಮತ್ತು ಆಸ್ತಿರಹಿತ ಕೂಲಿ ಕಾರ್ಮಿಕರು ಯೋಜನೆಯ ಸವಲತ್ತನ್ನು ಪಡೆದುಕೊಳ್ಳಲು ಅರ್ಹರಾಗಿರ್ತಾರೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. 10 ಟನಮಿತಂ ಮಾನವೀಯ ಸಹಾಯೇನ ಸಹ ತೃತೀಯಂ ವಿಮಾನಯಾನಂ ಕಾಠ್ಮಂಡುನಗರಂ ಪ್ರತಿ ಪ್ರಸ್ಥಿತಂ. ಆಕಸ್ಮಿಕ್ ಜಲಾಪ್ಲಾವನೇನ ಪ್ರಭಾವಿತಸ್ಯ ನೇಪಾಳ ದೇಶಸ್ಯ ಕೃತೆ ಭಾರತಂ ಮಾನವೀಯ ಸಹಾಯಂ ಪ್ರವರ್ತಿತಮಸ್ತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಸಾಮಾಜಿಕ ಅಂತರ್ಜಾಲೀಯೇ ಪಟಲೆ ಏತತ್ ಸೂಚಿತವಾನ್. ಮಂತ್ರಿ ಅವದತ್ ಯತ್ ಸಹಾಯಾರ್ಥಂ ಪೋರ್ಟಬಲ್ ಜನರೇಟರ್ ಸೆಟ್, ಡಿಗ್ನಿಟಿ ಕಿಟ್ಸ್, ಭೋಜ್ಯಪದಾರ್ಥಾಃ, ಜಲಶುದ್ಧೀಕರಣಾಯ ಔಷಧಯಶ್ಚ ಸಂತಿ. ಡಾಕ್ಟರ್ ಜಯಶಂಕರಃ ಅವದತ್ ಯತ್ ಟನಲ ಉದ್ಧಾರ ಕಾರ್ಯಾರ್ಥಂ ಚಿಕಿತ್ಸಕಾನಾಂ ಪರಾಚಿಕಿತ್ಸಕಾನಾಂ ದಲಸ್ಯ ಚ 11 ಸದಸ್ಯಾಃ ಅಪಿ ಸಂತಿ. ಸಹ ನೇಪಾಳಸ್ಯ ವರ್ತಮಾನ ಸಹಾಯೋದ್ಧಾರ ಕಾರ್ಯಯೋಃ ಚ ಪ್ರಯತ್ನಾನಾಂ ಕೃತೆ ಭಾರತಸ್ಯ ಸಮರ್ಥನಂ ಪುನಃ ಪ್ರತಿಪಾದಿತವಾನ್. ಅತ್ರಾಂತರೆ ನೇಪಾಳ ತಿಬ್ಬತಯೋಃ ವಿನಾಶಕಾರಿ ಆಕಸ್ಮಿಕ ಜಲಾಪ್ಲಾವನೇನ ಮೃತಕಾನಾಂ ಸಂಖ್ಯಾ 57,500 ಯಾವತ್ ವರ್ಧಿತಾ. ಪ್ರಾಯಃ 1,500 ಯಾವತ್ ಜನಾಃ ಅಧುನಾಪಿ ಲುಪ್ತಾಃ ಸಂತಿ. ಉದ್ಧಾರ ದಲಾನಿ ನದೀತೀರೇಷು ಜೀವಿತಾನಾಂ ಕೃತೆ ಪೃಥಕ್ ಪೃಥಕ್ ನಿವಾಸ ಸ್ಥಾನಾನಿ ಅಧಃ ಪ್ರವಹಿತಾನಿ ಶವಾನಿ ಚ ಅನ್ವೇಷಯಂತಿ. ದಕ್ಷಿಣ ಪಶ್ಚಿಮ ಚೀನ ದೇಶೆ 1.5 ತೀವ್ರತಾಯುಕ್ತಸ್ಯ ಭೂಕಂಪಸ್ಯಾನಂತರಂ ಅಧಿಕಾರಿಣಃ 800+ ಜನಾನ್ ಪ್ರಭಾವಿತಮಂಡಲೇಭ್ಯಃ ನಿಷ್ಕಾಸಯನ್ ನೂತನಾಃ ಸಂಚೇತನಾಃ ಚ ದತ್ತವಂತಃ, ಯೇನ ಇತೋಪಿ ಜಲಾಪ್ಲಾವನಸ್ಯ ಆಶಂಕಾ ವರ್ಧಿತಾ. ಭಾರತೇನ ಪ್ರಮುಖಂ ಉದ್ಧಾರ ಕಾರ್ಯಂ ಉಪಶಮನ ಕಾರ್ಯಂ ಚ ಸಮಾರಬ್ಧಂ. ವಿದೇಶ ಮಂತ್ರಾಲಯ ಅವದತ್ ಯತ್ ಬುಧವಾಸರೆ ಆಕಸ್ಮಿಕ ಜಲಾಪ್ಲಾವನ ದುರ್ಘಟನಾಯಾಃ ಅನಂತರಂ 20,300 ಯಾವತ್ ಭಾರತೀಯಾಃ ನಾಗರಿಕಾಃ ಸಂಪರ್ಕಹೀನಾಃ ಸಂತಿ ಅಥವಾ ಲುಪ್ತಾಃ ಸಂತಿ ಇತಿ ಕಥ್ಯತೆ. ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲಃ ಅವದತ್ ಯತ್ ಅನ್ಯ ರಾಷ್ಟ್ರಾಣಾಂ ಭಾರತೀಯ ಮೂಲ ನಿವಾಸಿನಃ ಪ್ರಾಯಃ 100 ಯಾವತ್ ಜನಾಃ ಅಪಿ ಸಂಪರ್ಕರಹಿತ ರೂಪೇಣ ಏವ ತಿಷ್ಠಂತಿ. ಹ್ಯಃ ನವದಿಲ್ಲ್ಯಾಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಶ್ರೀಜಾಯ ಸವಾಲಃ ಅವದತ್ ಯತ್ ತ್ರಿಶೂಲಿ ವನ್ ಜಲ ವಿದ್ಯುತ್ ಪರಿಯೋಜನಾಯಾಂ ಕಾರ್ಯಂ ಕುರ್ವಂತಃ 63 ಭಾರತೀಯಾಃ ನಾಗರಿಕಾಃ ಪ್ರಭಾವಿತ ಕ್ಷೇತ್ರಾತ್ ರಕ್ಷಿತಾಃ. ಶ್ರೀಜಾಯ ಸವಾಲಃ ಪ್ರಸಾರ ಮಾಧ್ಯಮೈಃ ಸೂಚಿತವಾನ್ ಯತ್ ಜಲಾಪ್ಲಾವಿತ ಕ್ಷೇತ್ರಾತ್ ಕಾಠ್ಮಂಡುನಗರಂ ಪ್ರಾಪ್ತವಂತಃ ತಮಿಳುನಾಡು ರಾಜ್ಯಾತ್ 21 ಭಾರತೀಯಾಃ ನಾಗರಿಕಾಃ ಹ್ಯಃ ನವದಿಲ್ಲ್ಯಾಂ ಆಗತವಂತಃ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ನವದಿಲ್ಲ್ಯಾಂ ನೇಪಾಳ ದೇಶಾತ್ ವಿಮೋಚಿತಾನ್ ತಮಿಳುನಾಡು ರಾಜ್ಯಸ್ಯ 21 ತೀರ್ಥಯಾತ್ರಿಭಿಃ ಸಹ ಮಿಲಿತವಾನ್. ಪಶ್ಚಾತ್ ಪ್ರಸಾರ ಮಾಧ್ಯಮೈಃ ಸಹ ವಾರ್ತಾಲಾಪಂ ಕುರುವನ್ ಸಹ ನೇಪಾಳ ಸರ್ವಕಾರಸ್ಯ ತಸ್ಯ ಸೇನಾಯಾಃ ಚ ಉದ್ಧಾರ ಪ್ರಯಾಸಾನಾಂ ಕೃತೆ ಧನ್ಯವಾದಂ ಪ್ರದತ್ತವಾನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಆರಭ್ಯ ದ್ವಿದಿವಸೀಯ ಉಜ್ಬೇಕಿಸ್ತಾನ ದೇಶಸ್ಯ ಯಾತ್ರಾಯಾಂ ಭವಿಷ್ಯತಿ. ಪ್ರಧಾನಮಂತ್ರಿ ಉಜ್ಬೇಕಿಸ್ತಾನಸ್ಯ ರಾಷ್ಟ್ರಪತೇಃ ಶವಕತ್ ಮಿರ್ಜಿಯೋಯೇವ್ ಇತ್ಯಸ್ಯಾಮಂತ್ರಣೆ ತಾಷ್ಕಂದ ನಗರಂ ಗಮಿಷ್ಯತಿ. ಯಾತ್ರಾವಧೌ ಪ್ರಧಾನಮಂತ್ರಿ ಮೋದಿ ರಾಷ್ಟ್ರಪತಿನಾ ಮಿರ್ಜಿಯೋಯೇವ್ ಇತ್ಯನೇನ ಸಹ ಪ್ರತಿನಿಧಿಮಂಡಲ ಸ್ತರೀಯಾಂ ವಾರ್ತಾಂ ಕರಿಷ್ಯತಿ. ಅಸ್ಯಾಃ ವಾರ್ತಾಯಾಃ ಉದ್ದೇಶ್ಯಂ ದ್ವಯೋಃ ದೇಶಯೋಃ ರಣನೀತಿಕ ಸಹಮತಿಂ ಇತೋಪಿ ಸುದೃಢೀಕರಣಂ ಅಸ್ತಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯ ಅದ್ಯಾರಭ್ಯ ತಮಿಳುನಾಡು ಕರ್ನಾಟಕ ಕೇರಳ ಲಕ್ಷದ್ವೀಪ ರಾಜ್ಯಾನಾಂ ತ್ರಿದಿವಸೀಯಾಯಾಂ ಯಾತ್ರಾಯಾಂ ಭವಿಷ್ಯತಿ. ಭ್ರಮಣಾವಧೌ ಉಪರಾಷ್ಟ್ರಪತಿ ಶಿಕ್ಷಾ ಜನಸೇವಾ ಸಾಂಸ್ಕೃತಿಕ ಪರಂಪರಾ ಉದ್ಯೋಗ ಶೈಕ್ಷಣಿಕ ಸಹಯೋಗ ಮತ್ಸ್ಯ ಪಾಲನಾದಿ ಪ್ರಮುಖ ಸಾರ್ವಜನಿಕ ಉತ್ಸವೇಷು ಭಾಗಂ ಗ್ರಹೀಷ್ಯತಿ. ರಾಧಾಕೃಷ್ಣನ್ ವರ್ಯ ಅದ್ಯ ತಮಿಳುನಾಡು ರಾಜ್ಯಸ್ಯ ಇರೋಡ ನಗರೆ ಕೊಂಗು ವೆಲ್ಲಾಲರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರಸ್ಟ್ ಇತ್ಯಸ್ಯ ಸಂಸ್ಥಾಪಕ ದಿವಸಸ್ಯ ಸಮಾರೋಹೆ ಭಾಗಂ ಗ್ರಹೀಷ್ಯತಿ. ಪಶ್ಚಾತ್ ದಿನೆ ಉಪರಾಷ್ಟ್ರಪತಿ ಬೆಂಗಳೂರು ನಗರಂ ಗಮಿಷ್ಯತಿ, ಯತ್ರ ಸಹ ವಿಧಾನಸೌಧೆ ಕರ್ನಾಟಕಸ್ಯ ಪೂರ್ವ ಮುಖ್ಯಮಂತ್ರಿಣಃ ರಾಮಕೃಷ್ಣ ಹೆಗಡೆ ವರ್ಯಸ್ಯ ಶತವಾರ್ಷಿಕ ಸಮಾರೋಹೆ ಭಾಗಂ ಗ್ರಹೀಷ್ಯತಿ. ಭಾರತಸ್ಯ ವೇಲಾವನ್ ಸೆಂಥಿಲ್ ಕುಮಾರಃ ಗತರಾತ್ರೌ ನಿರ್ಣಾಯಕ ಸ್ಪರ್ಧಾಯಾಂ ವಲಾಜ್ಸ್ ಫಾರ್ಕಸ್ ಇತ್ಯಮುಂ ತ್ರೀಣಿ ಶೂನ್ಯಂ ಇತ್ಯಂಕೈಃ ಪರಾಜಿತ್ಯ ಬುಡಾಪೆಸ್ಟ್ ಓಪನ್ ಕಾಪರ್ ಟೂರ್ ಇತಿ ಉಪಾಧಿಂ ಅವಾಪ್ನೋತ್ ಇತಿ ವಾರ್ತಾಃ.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 7 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
3: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಸಮಯ 7:02. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಕೃಷಿ ಕ್ಷೇತ್ರ ಸಶಕ್ತಗೊಳಿಸಲು ರಾಜ್ಯ ಸರ್ಕಾರ ಬದ್ದ, ಸಚಿವ ಎನ್ ಚಲುವರಾಯಸ್ವಾಮಿ. ಮಹಿಳೆಯರನ್ನು ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ದೊರೆಯಲು ಕ್ರಮ ವಹಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ. ಇಂದು ರಾಷ್ಟೀಯ ಕ್ರೀಡಾ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೃಷಿ ಕ್ಷೇತ್ರವನ್ನು ಸಶಕ್ತಗೊಳಿಸಲು ಹಾಗೂ ಪ್ರತಿಯೊಂದು ಹನಿಯ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಇಲಾಖೆಯ 4 ಪ್ರಮುಖ ನಿಗಮಗಳ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಳೆಯ ನೀರಿನಿಂದ ಕೆರೆ ಕಟ್ಟೆಗಳನ್ನು ಭರ್ತಿ ಮಾಡುವುದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಮತ್ತು 2 ರ 1,500ಕ್ಕೂ ಹೆಚ್ಚು ಭೂ ಸ್ವಾಧೀನ ವ್ಯಾಜ್ಯಗಳನ್ನು ಶೀಘ್ರ ಇತ್ಯರ್ಥಪಡಿಸುವುದು ಹಾಗೂ ಘೋಷಿತ ಪರಿಹಾರದ ಮೊತ್ತವನ್ನು ಶೀಘ್ರವೇ ಬಿಡುಗಡೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಅನುಮೋದನೆ, ಮಹದಾಯಿ ಕಳಸಾ ಬಂಡೂರಿ ಯೋಜನೆಯ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಪ್ರಕ್ರಿಯೆ ಚುರುಕುಗೊಳಿಸುವುದು, ಎತ್ತಿನಹೊಳೆ ಕಾಮಗಾರಿಯ ಸಣ್ಣಪುಟ್ಟ ತೊಡಕುಗಳ ನಿವಾರಣೆ, ತುಂಗಭದ್ರಾ ಗೇಟ್ಗಳ ನಿರ್ವಹಣೆ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದ 5,300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಕುರಿತು ವಿಸ್ತೃತವಾಗಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ ನಾರಿ ಶಕ್ತಿ ರಾಷ್ಟದ ಶಕ್ತಿ ಎಂಬಂತೆ ಮಹಿಳೆಯರನ್ನು ಕೇವಲ ಸಬಲರನ್ನಾಗಿಸುವುದಷ್ಟೇ ಅಲ್ಲದೆ ಅವರನ್ನು ಉದ್ಯೋಗ ಸೃಷ್ಟಿಸುವ ಹಾಗೂ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ತಮ್ಮ ಕಾರ್ಯಾಲಯದಲ್ಲಿ ರಕ್ಷಾಬಂಧನ ಉತ್ಸವದ ಪ್ರಯುಕ್ತ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಹಾಗೂ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೆ 13,879 ಮಹಿಳೆಯರಿಗೆ ತರಬೇತಿ ನೀಡಲಾಗಿದ್ದು 8,362 ಮಹಿಳೆಯರಿಗೆ ಉದ್ಯೋಗಾವಕಾಶ ನೀಡಲಾಗಿದೆ. ಮಹಿಳೆಯರು ತಯಾರಿಸಿದ 39,981 ಸಿದ್ದ ಉಡುಪುಗಳನ್ನು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ತಿಳಿಸಿದರು. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1,21,000 ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ ಎಂದರು. ಧಾರವಾಡ ಜಿಲ್ಲೆಯಲ್ಲಿ ಮಳೆ ಕೊರತೆ ಇದ್ದರೂ ಯಾವುದೇ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು.
1: ಸುಮಾರು 1,21,000 ಟನ್ ಈರುಳ್ಳಿ ನಾವು ಇವತ್ತು ಖರೀದಿ ಮಾಡಿ ಇಟ್ಟಿದ್ದೇವೆ. ಅದನ್ನು ನಾವು ಮಾರ್ಕೆಟ್ಗೆ ರಿಲೀಸ್ ಮಾಡ್ತಾ ಇದ್ದೇವೆ. ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಹೇಳಿ ಮೋದಿ ಸರ್ಕಾರ ಬಂದ ನಂತರ ಮೊದಲನೇ ಬಾರಿಗೆ ಎಲ್ಲಿ ಯಾವ ಊರಿನಲ್ಲಿ ಯಾವ ರಾಜ್ಯದಲ್ಲಿ ಜಾಸ್ತಿ ಆಗಿದೆ, ಕಂದ ಎಕ್ಸ್ಪ್ರೆಸ್ ಅಂದ್ರೆ ಈರುಳ್ಳಿ ಎಕ್ಸ್ಪ್ರೆಸ್ ಅನ್ನ ರನ್ ಮಾಡ್ತಾ ಇದ್ದೀವಿ. ಇದೇ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಾವು ಈರುಳ್ಳಿಯನ್ನು ಕಳಿಸ್ತಾ ಇದ್ದೀವಿ. ಈಗ ಹಿಂಗಾರಿನ ಈರುಳ್ಳಿನ ಬರೋದ್ರಿಂದ ಶೀಘ್ರದಲ್ಲಿ ಅದು ಕಂಟ್ರೋಲ್ ಆಗ್ತದೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸರಿಯಾಗಿ ಅಧ್ಯಯನವನ್ನ ಮಾಡಬೇಕು, ಸರಿಯಾಗಿ ಅಧ್ಯಯನವನ್ನ ಮಾಡಿ, ಯಾಕಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಸಹಿತ ಮಳೆ ಕೊರತೆ ಸಾಕಷ್ಟಿದೆ. ಒಂದು ತಾಲೂಕನು ಬರ ಅಂತ ಅವರು ಮಾಡಿಲ್ಲ. ಹಾಗಾಗಿ ಸರಿಯಾಗಿ ಅಧ್ಯಯನವನ್ನು ಮಾಡಿ ರಿಪೋರ್ಟ್ ಕಳಿಸಬೇಕನ್ನ ಆಗ್ರಹ ಮಾಡಿದೆ.
0: ಬೆಳೆ ನಷ್ಟವಾಗಿರುವ ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ತಲುಪಿಸುವ ನಿಟ್ಟನಲ್ಲಿ ಕ್ರಮ ವಹಿಸಬೇಕು ಎಂದು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಆಯೋಜಿಸಿದ್ದ ಜಿಲ್ಲಾ ಅಭಿವೃದ್ದಿ ಸಮನ್ವಯ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ

0: ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಉಂಟಾಗಿರುವ ಹಿನ್ನೆಲೆ ರೈತರು ಬಿತ್ತನೆ ಮಾಡಿರುವ ಬೆಳೆಯ ಪರಿಸ್ಥಿತಿ ಕುರಿತು ಜಂಟಿ ಸರ್ವೆ ನಡೆಸಿ ಅಧಿಕಾರಿಗಳು ವರದಿ ನೀಡಬೇಕು. ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗ ಬಂದು ಹೆಚ್ಚಿನ ಬೆಳೆ ನಷ್ಟವಾಗಿದ್ದು ವಿಶೇಷವಾಗಿ ಪರಿಗಣಿಸಿ ಬೆಳೆ ನಷ್ಟದ ಪರಿಹಾರ ನೀಡಲು ಪ್ರಸ್ತಾವನೆ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರಾಷ್ಟೀಯ ಕ್ರೀಡಾ ದಿನ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ದಿನವನ್ನು ಭಾರತದ ಸಾರ್ವಕಾಲಿಕ ಶ್ರೇಷ್ಠ ಹಾಕಿ ಕ್ರೀಡಾಪಟು ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ. ಹಾಕಿಯ ಸುವರ್ಣಯುಗದ ಸಾಕ್ಷಿಯಾಗಿದ್ದ ಧ್ಯಾನ್ಚಂದ್ ಅವರು ತಮ್ಮ ಅಸಾಧಾರಣ ಕೌಶಲದಿಂದ ಭಾರತಕ್ಕೆ ಜಾಗತಿಕ ಕೀರ್ತಿ ತಂದುಕೊಟ್ಟಿದ್ದರು. ಅವರ ಚೆಂಡಿನ ಮೇಲಿನ ಅದ್ಭುತ ನಿಯಂತ್ರಣ ಮತ್ತು ವೇಗದ ಆಟದಿಂದಾಗಿ ಅವರನ್ನು ಹಾಕಿಯ ಮಾಂತ್ರಿಕ ಎಂದು ಕರೆಯಲಾಗುತ್ತಿತ್ತು. ಮೇಜರ್ ಧ್ಯಾನ್ಚಂದ್ ಅವರ ನೇತೃತ್ವದಲ್ಲಿ ಭಾರತೀಯ ಹಾಕಿ ತಂಡವು 1928, 1932 ಮತ್ತು 1936ರ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸತತವಾಗಿ 3 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡಿತು. ಭಾರತ ಸರ್ಕಾರವು ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಖೇಲ್ರತ್ನ ಪ್ರಶಸ್ತಿಯನ್ನು ಮೇಜರ್ ಧ್ಯಾನ್ಚಂದ್ ಖೇಲ್ರತ್ನ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡಿದೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅರ್ಜುನ್ ಪ್ರಶಸ್ತಿ ವಿಜೇತ ಕ್ರೀಡಾಪಟು ಹಾಗೂ ಅಂತಾರಾಷ್ಟೀಯ ಮಟ್ಟದ ಅಥ್ಲೆಟಿಕ್ಸ್ ತರಬೇತುದಾರ ಮೈಸೂರಿನ ಎಸ್ಟಿ ಈಶನ್.
4: ಉತ್ತಮವಾದ ಮತ್ತು ಬಹಳ ಸಂತೋಷವಾದ ದಿನ ಎಲ್ಲ ಕ್ರೀಡಾಪಟುಗಳಿಗೆ. ಅದು ಸ್ಪೋರ್ಟ್ಸ್ ಡೇ, ಮೇಜರ್ ಧ್ಯಾನ್ಚಂದ್ ಅವರ ಹುಟ್ಟುಹಬ್ಬ. ಈ 3 ಒಲಿಂಪಿಕ್ಸ್ ಅಲ್ಲಿ 1928, 1932, 1936 ನಲ್ಲಿ ಕಂಟಿನ್ಯೂ ಆಗಿ ಒಲಿಂಪಿಕ್ ಗೋಲ್ಡ್ ಅನ್ನು ಕೊಟ್ಟಂತ ಧ್ಯಾನ್ಚಂದ್ ಉತ್ತಮವಾದ ಒಂದು ಪ್ರದರ್ಶನ. ಅದು ಇವತ್ತು ಎಲ್ಲ ಯುವತಿಗೊಂದು ದೊಡ್ಡ ಒಂದು ಮಾದರಿಯಾಗಿರಬೇಕು. ಅವರು ಪಟ್ಟಂತ ಒಂದು ಶ್ರಮ ಮತ್ತು ಕೊಟ್ಟಂತ ಕೊಡುಗೆ ನಮ್ಮ ದೇಶಕ್ಕೆ ಉತ್ತಮವಾದ ಕ್ರೀಡಾಪಟುವನ್ನು ನೆನೆಸಿಕೊಳ್ತಾ ಜೊತೆಯಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಏನಿದೆ, ಕ್ರೀಡಾಪಟುಗಳಿಗೆ ನ್ಯಾಷನಲ್ ಅವಾರ್ಡ್ಸ್ ಅರ್ಜುನ ಅವಾರ್ಡ್ ಕೊಡೋದು, ಮತ್ತೆ ಖೇಲೋ ರತ್ನ ಹಾಗೂ ದ್ರೋಣಾಚಾರ್ಯ ಅವಾರ್ಡ್, ಇಂಥ ತುಂಬಾ ಅವಾರ್ಡ್ಗಳನ್ನು ಕೊಟ್ಟವರಿಗೆ ಸನ್ಮಾನಿಸ್ತಾರೆ. ಇದು ಒಂದು ಒಳ್ಳೆಯ ಸಂದರ್ಭ, ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಸ್ಪೋರ್ಟ್ಸ್ ಮನೆಗೆ. ಇದು ನಮ್ಮ ಎಲ್ಲರ ಒಂದು ಭಾಗ್ಯ ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ.
0: ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ಬೆಳಗ್ಗೆ 9:00 ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೇಂದ್ರ ಶಿಕ್ಷಣ, ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿರುವರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ ಲಾಡ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಶಾಸಕ ಅರವಿಂದ್ ಚಂದ್ರಕಾಂತ್ ಬೆಲ್ಲದ್ ಅಧ್ಯಕ್ಷತೆ ವಹಿಸುವರು. ಕಾಡಾನೆ ಸೇರಿದಂತೆ ವನ್ಯಪ್ರಾಣಿಗಳ ನಿಯಂತ್ರಣಕ್ಕೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಲಾಗುವುದು. ಈ ನಿಟ್ಟನಲ್ಲಿ ಪಶ್ಚಿಮ ಘಟ್ಟ ಪ್ರದೇಶದ ಸಚಿವರು, ಶಾಸಕರು ಸೇರಿದಂತೆ ಎಲ್ಲರೊಂದಿಗೆ ಆಗಸ್ಟ್ 31ರಂದು ಸಭೆ ನಡೆಸಿ ಚರ್ಚಿಸಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ಹಾಗೂ ಅರಣ್ಯ ವಿಷಯಗಳ ಕುರಿತು ಮಡಿಕೇರಿಯಲ್ಲಿ ಸಾರ್ವಜನಿಕರ ಜತೆ ನಡೆಸಿದ ಸಮಾಲೋಚನಾ ಸಭೆಯಲ್ಲಿ ಅವರು ಮಾತನಾಡಿದರು. ಕಾಡಿನಿಂದ ಆನೆಗಳು ಬಾರದಂತೆ ನೋಡಿಕೊಳ್ಳುವುದು ಅತ್ಯಗತ್ಯ. ಆ ದಿಸೆಯಲ್ಲಿ 28 ಆರ್ಆರ್ಟಿ ಕಾರ್ಯಪಡೆಗಳನ್ನು ನಿಯೋಜಿಸಲಾಗಿದೆ. ಅರಣ್ಯ ಪ್ರದೇಶದಲ್ಲಿ ಹೆಚ್ಚಿನ ಆಹಾರ, ಗಿಡಮರಗಳನ್ನು ಬೆಳೆಸುವುದು, ಕೆರೆಕಟ್ಟೆ ನಿರ್ಮಿಸಿ ಕುಡಿಯಲು ನೀರು ಒದಗಿಸುವುದು ಸೇರಿದಂತೆ ಹಲವು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ರಾಜ್ಯ ಸರ್ಕಾರವು ಅಲೆಮಾರಿ ನಿಗಮಕ್ಕೆ ಎಸ್ಸಿಬಿ ಅಡಿಯಲ್ಲಿ 100 ಕೋಟಿ ಹಾಗೂ ಟಿಎಸ್ಪಿ ಅಡಿಯಲ್ಲಿ 48 ಕೋಟಿ ವಿಶೇಷ ಅನುದಾನವನ್ನು ಅಲೆಮಾರಿ ಸಮುದಾಯಗಳ ಅಭಿವೃದ್ದಿಗೆ ಕಾಯ್ದಿರಿಸುವ ಮೂಲಕ ಆ ಸಮುದಾಯಗಳ ಅಭಿವೃದ್ದಿಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ದಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಜಿ ಹೇಳಿದ್ದಾರೆ. ರಾಯಚೂರು ನಗರದ ಕನ್ನಡ ಭವನದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಅಲೆಮಾರಿಗಳು ವಾಸಿಸುವ ಟೆಂಟ್ ಮತ್ತು ಗುಡಿಸಲುಗಳ ಬಳಿಗೆ ತೆರಳಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಜಾತಿ

0: ಪ್ರಮಾಣ ಪತ್ರಗಳನ್ನು ವಿತರಿಸುವ ಆದೇಶ ಜಾರಿಯಲ್ಲಿದೆ. ತುಮಕೂರಿನಲ್ಲಿ 8 ಎಕರೆ, ಬಾಗಲಕೋಟೆ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ 24 ಎಕರೆ ಭೂಮಿಯನ್ನು ನಿವೇಶನರಹಿತ ಅಲೆಮಾರಿಗಳಿಗಾಗಿ ಕಾಯ್ದಿರಿಸಲಾಗಿದೆ. ಅಲೆಮಾರಿ ಸಮುದಾಯದ ಮಕ್ಕಳಿಗೆ ವಸತಿ ಶಾಲೆಗಳಲ್ಲಿ 10% ಪ್ರವೇಶವನ್ನು ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರವಾಗಿ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಕ್ಷೇತ್ರ ಸಶಕ್ತಗೊಳಿಸಲು ರಾಜ್ಯ ಸರ್ಕಾರ ಬದ್ದ, ಸಚಿವ ಎನ್ ಚೆಲುವರಾಯಸ್ವಾಮಿ. ಮಹಿಳೆಯರನ್ನು ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ದೊರೆಯಲು ಕ್ರಮ ವಹಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ. ಇಂದು ರಾಷ್ಟೀಯ ಕ್ರೀಡಾ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಬೆಂಗಳೂರು, ಭಾವಗೀತೆಗಳು. ಇಂದಿನ ನಮ್ಮ ಭಾವಗೀತೆಗಳು ಕಾರ್ಯಕ್ರಮದಲ್ಲಿ ಸುನೀತಾ ಎಸ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೇಳಿ ಬರುವನೇನೆ ಸಖಿ ಚೆಲುವ, ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ.

ಇದುವರೆಗೆ ಸುನಿತಾ ಎಸ್ ಅವರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
5: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
6: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
5: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
6: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
5: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
6: ಯು ಆರ್ ಅನಂತಮೂರ್ತಿ,
5: ಗಿರೀಶ್ ಕಾರ್ನಾಡ್,
6: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
5: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
6: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
5: ಸಿರಿಗನ್ನಡಂ ಗೆಲ್ಗೆ,
6: ಸಿರಿಗನ್ನಡಂ ಬಾಳ್ಗೆ.

0: ಹೆಚ್ಚು ಊರಲ್ಲೆಲ್ಲ.
1: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
2: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
3: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ
1: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
2: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
1: ನಾವು ಸಮಾಜವನ್ನು ಬೆಳೆಸಿದರೆ
2: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
0: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ.
4: ಸಮಯ 7:34 ಮೊದಲಿಗೆ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನ ಉಜ್ಬೇಕಿಸ್ತಾನಕ್ಕೆ ಭೇಟಿ. ವ್ಯೂಹಾತ್ಮಕ ಪಾಲುದಾರಿಕೆ ಬಲವರ್ಧನೆಗೆ ಉಭಯ ರಾಷ್ಟ್ರಗಳು ಆದ್ಯತೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ 579ಕ್ಕೆ ಏರಿಕೆ. ಭಾರತದಿಂದ 10 ಟನ್ ಮಾನವೀಯ ನೆರವಿನ ವಿಮಾನ ರವಾನೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 3 ದಿನ ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ರಾಷ್ಟೀಯ ಕ್ರೀಡಾ ದಿನ. ದೇಶದಾದ್ಯಂತ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ ಚಂದ್ ಸ್ಮರಣೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಉಜ್ಬೇಕಿಸ್ತಾನಕ್ಕೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ತಾಷ್ಕಂಟ್ಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಅವರ 4ನೇ ಉಜ್ಬೇಕಿಸ್ತಾನ ಭೇಟಿಯಾಗಿದೆ. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ 2 ದಿನಗಳ ಭೇಟಿಯಲ್ಲಿ ಅಧ್ಯಕ್ಷ ಮಿರ್ಜಿಯೋಯೇವ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಉಭಯ ನಾಯಕರು ತಾಷ್ಕೆಂಟ್ನಲ್ಲಿ ದ್ವಿಪಕ್ಷೀಯ ಪ್ರಾಮುಖ್ಯತೆಯ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಭಾರತವು ಸುಮಾರು 100 ಶತಕೋಟಿ ದ್ವಿಪಕ್ಷೀಯ ವ್ಯಾಪಾರದೊಂದಿಗೆ ಉಜ್ಬೇಕಿಸ್ತಾನದ ಅಗ್ರ 10 ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ. ಇದು ಕಳೆದ ಕೆಲವು ವರ್ಷಗಳಲ್ಲಿ ವ್ಯಾಪಾರದ ಅನೇಕ ಪಟ್ಟು ಹೆಚ್ಚಳದ ಫಲಿತಾಂಶವಾಗಿದೆ. ವೈದ್ಯಕೀಯ, ಗಣಿಗಾರಿಕೆ ಮತ್ತು ರಕ್ಷಣೆ ಕೆಲವು ಪ್ರಮುಖ ವಲಯಗಳಲ್ಲಿ ಸಹಕಾರಕ್ಕೆ ವಿಪುಲ ಅವಕಾಶವಿದೆ. ಭಾರತವು ಉಜ್ಬೇಕಿಸ್ತಾನದೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲಿ ದೀರ್ಘಕಾಲೀನ ಮತ್ತು ವ್ಯಾಪಕ ಸಹಕಾರವನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಮತ್ತು ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ 137ನೆಯ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳ ಮತ್ತು ಟಿಬೆಟ್ನಲ್ಲಿ ಹಠಾತ್ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 579ಕ್ಕೆ ಏರಿಕೆಯಾಗಿದ್ದು 1924 ಜನರು ಕಾಣೆಯಾಗಿದ್ದಾರೆ. ನೇಪಾಳದ ರಾಷ್ಟೀಯ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಇದುವರೆಗೆ 579 ಶವಗಳನ್ನು ಹೊರತೆಗೆಯಲಾಗಿದ್ದು ಗಾಯಗೊಂಡಿರುವ 101 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾಪತ್ತೆಯಾದ 1924 ಜನರಲ್ಲಿ ಜಲವಿದ್ಯುತ್ ಯೋಜನೆಗಳ ಕಾರ್ಮಿಕರು, ವಿದೇಶಿ ಪ್ರಜೆಗಳು, ನಾಗರಿಕರು ಮತ್ತು ಭದ್ರತಾ ಹಾಗೂ ಸರ್ಕಾರಿ ಸಿಬ್ಬಂದಿ ಸೇರಿದ್ದಾರೆ. ಜಲವಿದ್ಯುತ್ ಯೋಜನೆಗಳಿಂದ 933 ಜನರು ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಆದರೆ 517 ವಿದೇಶಿ ಪ್ರಜೆಗಳು ಪತ್ತೆಯಾಗಿಲ್ಲ. ಈ ನಡುವೆ ಹಠಾತ್ ಪ್ರವಾಹದಿಂದ ಹಾನಿಗೊಳಗಾದ ನೇಪಾಳಕ್ಕೆ 10 ಟನ್ ಮಾನವೀಯ ನೆರವನ್ನು ಹೊತ್ತ ಭಾರತದ 3ನೇ ವಿಮಾನವು ನಿನ್ನೆ ಸಂಜೆ ಕಠ್ಮಂಡುವಿಗೆ ತೆರಳಿದೆ. ಪೋರ್ಟಬಲ್ ಜನರೇಟರ್ ಸೆಟ್, ಡಿಗ್ನಿಟಿ ಕಿಟ್, ಆಹಾರ ಪ್ಯಾಕೆಟ್ಗಳು ಮತ್ತು ನೀರಿನ ಶುದ್ದೀಕರಣ ಮಾತ್ರೆಗಳು ಈ ನೆರವಿನಲ್ಲಿ ಸೇರಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ರೆಕ್ ತಂಡದ 11 ಸದಸ್ಯರ ತಂಡವು ಇದೆ ಎಂದು ಸಚಿವರು ತಿಳಿಸಿದ್ದಾರೆ. ಬುಧವಾರ ಸಂಭವಿಸಿದ ಹಠಾತ್ ಪ್ರವಾಹ ದುರಂತದ ನಂತರ 320 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಜೈಸ್ವಾಲ್, ತ್ರಿಶೂಲಿ 1 ಜಲವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ 63 ಭಾರತೀಯ ಪ್ರಜೆಗಳನ್ನು ಆ ಪ್ರದೇಶದಿಂದ ರಕ್ಷಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡು ತಲುಪಿದ ತಮಿಳುನಾಡಿನ 21 ಭಾರತೀಯ ಪ್ರಜೆಗಳು ನವದೆಹಲಿಗೆ ನಿನ್ನೆ ಆಗಮಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಸುಮಾರು 400 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು ಅವರ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ಜೈಸ್ವಾಲ್ ಹೇಳಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಸರ್ಕಾರವು ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿ ಅದು ಹಾಗಲಿರಡು ಕೆಲಸ ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 3 ದಿನಗಳ ಕಾಲ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಲಕ್ಷದ್ವೀಪಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಉಪರಾಷ್ಟಪತಿಯವರು

0: ಸಾರ್ವಜನಿಕ ಸೇವೆ, ಸಾಂಸ್ಕೃತಿಕ ಪರಂಪರೆ, ಉದ್ಯಮ ಶೈಕ್ಷಣಿಕ ಸಹಯೋಗ, ಮೀನುಗಾರಿಕೆ, ಜನಸಂಪರ್ಕ ಮತ್ತು ಪ್ರಮುಖ ಸಾರ್ವಜನಿಕ ಆಚರಣೆಗಳನ್ನು ಒಳಗೊಂಡ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ರಾಧಾಕೃಷ್ಣನ್ ಅವರು ಇಂದು ತಮಿಳುನಾಡಿನ ಈರೋಡ್ನಲ್ಲಿರುವಂತಹ ಕೊಂಗು ವೆಲಲಾರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರಸ್ಟ್ನ ಸಂಸ್ಥಾಪಕರ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಉಪರಾಷ್ಟ್ರಪತಿಯವರು ಬೆಂಗಳೂರಿಗೆ ಪ್ರಯಾಣಿಸಲಿದ್ದು ಅಲ್ಲಿ ವಿಧಾನಸೌಧದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟ್ರಪತಿಯವರು ಕೇರಳಂಗೆ ಭೇಟಿ ನೀಡಲಿದ್ದು ಕೇರಳಂ ಕೌಮುಡಿಯ 115ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ಚರಣದಲ್ಲಿ ಲಕ್ಷದ್ವೀಪದ ಅಗತ್ತಿಗೆಗೆ ಭೇಟಿ ನೀಡಲಿದ್ದು ಅಲ್ಲಿ ಅವರು ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಆಯೋಜನೆ ಮಾಡಿರುವಂತಹ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನವಾದ ಆಗಸ್ಟ್ 29ರ ಸ್ಮರಣಾರ್ಥ ರಾಷ್ಟೀಯ ಕ್ರೀಡಾ ದಿನಾಚರಣೆಯನ್ನು ದೇಶದಾದ್ಯಂತ 3 ದಿನಗಳ ಕಾಲ ಆಚರಣೆ ಮಾಡಲಾಗುತ್ತಿದೆ. ಆಗಸ್ಟ್ 28ರಿಂದ 30ರವರೆಗೆ ಗೌರವ ನಮನ ಆಟ ಮತ್ತು ಚಲನೆ ಎಂಬ ಧ್ಯೇಯ ವಾಕ್ಯದಡಿ ನಡೆಯುತ್ತಿರುವಂತಹ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಕ್ರೀಡೆ, ದೈಹಿಕ ಕ್ಷಮತೆ ಮತ್ತು ಯುವಜನರ ಭಾಗವಹಿಸುವಿಕೆಗೆ ಉತ್ತೇಜನ ನೀಡಲಾಗುತ್ತಿದೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 6 ದಿನಗಳ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದು ಈ ಅವಧಿಯಲ್ಲಿ ಅವರು G20 ಹಣಕಾಸು ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹೂಡಿಕೆ ಅವಕಾಶಗಳ ಕುರಿತು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಚಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಸಚಿವರು ಖಾಸಗಿ ವಲಯದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು, ಅಧ್ಯಕ್ಷರು ಮತ್ತು ಹಿರಿಯ ಪ್ರತಿನಿಧಿಗಳ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಹೂಡಿಕೆ ಅವಕಾಶಗಳು, ಆರ್ಥಿಕ ಭವಿಷ್ಯ ಮತ್ತು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಹಾಗೆ ಹೂಡಿಕೆ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಯಲಿದೆ. ಸೀತಾರಾಮನ್ ಅವರು ಚಿಕಾಗೋ ವಿಶ್ವವಿದ್ಯಾಲಯದ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತ ಪೋಲ್ಸ್ಕಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಉದ್ಯಮಶೀಲತೆ, ನಾವೀನ್ಯತೆ, ತಂತ್ರಜ್ಞಾನಗಳ ವಾಣಿಜ್ಯೀಕರಣ ಹಾಗೂ ಭಾರತದ ವೇಗವಾಗಿ ಬೆಳೆಯುತ್ತಿರುವ ನವೋದ್ಯಮ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯೊಂದಿಗಿನ ಸಂಪರ್ಕವನ್ನು ಬಲಪಡಿಸುವ ಕುರಿತು ಅವರು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಬಳಿಕ ಅವರು ಚಿಕಾಗೋದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕದ ಅಧ್ಯಕ್ಷತೆಯಲ್ಲಿ ಉತ್ತರ ಕ್ಯಾರೋಲಿನಾದ ಆಶ್ವಿಲ್ಲೆಯಲ್ಲಿ ನಡೆಯಲಿರುವಂತಹ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತೀಯ ನಿಯೋಗವನ್ನು ಸೀತಾರಾಮನ್ ಮುನ್ನಡೆಸಲಿದ್ದಾರೆ. 84 ವಿಷಯಗಳಿಗೆ UGC ರಾಷ್ಟೀಯ ಅರ್ಹತಾ ಪರೀಕ್ಷೆ NET ಫಲಿತಾಂಶವನ್ನು ಪ್ರಕಟಿಸಿದೆ. 4,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗೆ ಅರ್ಹತೆ ಪಡೆದಿದ್ದಾರೆ. ಪ್ರಶ್ನೆ ಪತ್ರಿಕೆಗಳಲ್ಲಿ ವಾಸ್ತವಿಕ ಮುದ್ರಣ, ಅನುವಾದ ಮತ್ತು ಭಾಷಾ ಸಂಬಂಧಿತ ದೋಷಗಳನ್ನು ತಜ್ಞರ ಸಮಿತಿಯು ಕಂಡುಕೊಂಡ ನಂತರ ಈ ವರ್ಷದ ಜೂನ್ನಲ್ಲಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಪತ್ರಿಕೆಗಳಿಗೆ ಹಾಜರಾದ ಅಭ್ಯರ್ಥಿಗಳಿಗೆ ಹೊಸ ಪರೀಕ್ಷೆಗಳಿಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಆದೇಶಿಸಿತ್ತು. ಕೈಗಾರಿಕಾ ಉತ್ಪನ್ನ ಸೂಚ್ಯಂಕದ ಆಧಾರದ ಮೇಲೆ ಭಾರತದ ಕೈಗಾರಿಕಾ ಉತ್ಪಾದನೆಯು ಈ ವರ್ಷದ ಜುಲೈನಲ್ಲಿ ವಾರ್ಷಿಕ ಆಧಾರದ ಮೇಲೆ ಶೇಕಡ 6.7% ಬೆಳವಣಿಗೆ ದಾಖಲಿಸಿದೆ. ಜುಲೈನಲ್ಲಿ ಕೈಗಾರಿಕಾ ಚಟುವಟಿಕೆ ಆರೋಗ್ಯಕರ ವೇಗದಲ್ಲಿ ಮುಂದುವರೆದಿದ್ದರೂ ಪರಿಷ್ಕೃತ ಜೂನ್ ಮಟ್ಟಕ್ಕೆ ಹೋಲಿಸಿದರೆ ಬೆಳವಣಿಗೆಯ ವೇಗದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ. ಜೂನ್ ತಿಂಗಳ ಐಐಪಿ ಬೆಳವಣಿಗೆಯನ್ನು ಶೇಕಡ 7.3ರಿಂದ ಶೇಕಡ 8.8ಕ್ಕೆ ಗಮನಾರ್ಹವಾಗಿ ಮೇಲ್ಮುಖವಾಗಿ ಪರಿಷ್ಕರಿಸಿರುವುದು. ಜುಲೈ ತ್ರೈಮಾಸಿಕ ಆರಂಭದಲ್ಲಿ ಕೈಗಾರಿಕಾ ಬೆಳವಣಿಗೆಯ ವೇಗವು ಆರಂಭದಲ್ಲಿ ಅಂದಾಜಿಸಿದ್ದಕ್ಕಿಂತ ಹೆಚ್ಚಾಗಿತ್ತು ಎಂಬುದನ್ನು ಸೂಚಿಸುತ್ತದೆ. ತೆಲಂಗಾಣ ಉಪಮುಖ್ಯಮಂತ್ರಿ ಭಟ್ಟಿ ವಿಕ್ರಮಾರ್ಕ ಅವರು ಭವಿಷ್ಯದ ಚಿನ್ನದ ಗಣಿಗಾರಿಕೆ ಯೋಜನೆಗಳಿಗಾಗಿ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿಯೊಂದಿಗೆ ಜಂಟಿ ಸಹಭಾಗಿತ್ವ ಸಾಧ್ಯತೆಗಳನ್ನು ಪರಿಶೀಲಿಸುವಂತೆ ಸಿಂಗರಣಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸದ 2ನೇ ದಿನದಂದು ರಾಯಚೂರು ಜಿಲ್ಲೆಯ ಹಟ್ಟಿ ಮತ್ತು ಯುಟಿಯ ಚಿನ್ನದ ಗಣಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಈ ಸೂಚನೆಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನ ಉಜ್ಬೇಕಿಸ್ತಾನಕ್ಕೆ ಭೇಟಿ, ವ್ಯೂಹಾತ್ಮಕ ಪಾಲುದಾರಿಕೆ ಬಲವರ್ಧನೆ.

0: ಉಭಯ ರಾಷ್ಟ್ರಗಳು ಆದ್ಯತೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ 579 ಏರಿಕೆ. ಭಾರತದಿಂದ 10 ಟನ್ ಮಾನವೀಯ ನೆರವಿನ ವಿಮಾನ ರವಾನೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 3 ದಿನ ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ದೇಶದಾದ್ಯಂತ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ ಚಂದ್ ಸ್ಮರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ದಿವ್ಯಾ ಕುಮಾರ್ ಅವರ ದನಿಯಲ್ಲಿ ರಾಬರ್ಟ್ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸ್ವರ ಸಂಯೋಜನೆ ಇದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ ಮಣಿಪುರಂ.

0: ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಇನ್ನೀಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಟಿಪ್ಪು ಅವರ ದನಿಯಲ್ಲಿ ಪ್ರೇಮ ಬರಹ ಚಿತ್ರದ ಗೀತೆ, ವಿಜಯನಾರಸಿಂಹ ಹಾಗೂ ಗೋಟೂರಿ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.
3: ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮೇ.

ಹಿನಿಗ ಪುರಂದರದಾಸರ ರಚನೆಗೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿರುವ ಉಪಾಸನೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ.

ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ, ಆನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ.
1: ಕೇಳುಗರೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಜಶೇಖರ್ ಚ ಹೊಸಮನಿ, ಹೋಮಿಯೋಪತಿ ವೈದ್ಯಾಧಿಕಾರಿ, ತಾಲೂಕು ಆಸ್ಪತ್ರೆ ಬ್ಯಾಡಗಿ, ಜಿಲ್ಲಾ ಹಾವೇರಿ, ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇಂದು ತಮಗೆಲ್ಲ ಸಂಧಿವಾತ ಅಥವಾ ಅರ್ಥೈಟಿಸ್ ಬಗ್ಗೆ ತಿಳಿಸುತ್ತೇನೆ ಮತ್ತು ಅದಕ್ಕೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇರುವ ಬಗ್ಗೆ ಕೂಡ ತಿಳಿಸುತ್ತೇನೆ. ನಾವು ಏಕೆ ಸಂಧಿವಾತ ಅಥವಾ ಅರ್ಥೈಟಿಸ್ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಅದನ್ನು ಯಾಕೆ ಉಪೇಕ್ಷೆ ಮಾಡಬಾರ್ದು ಅಂದರೆ, ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ರುಮಟಾಯ್ಡ್ ಅರ್ಥರೈಟಿಸ್ ಮತ್ತು ಅದರ್ ಅರ್ಥರೈಟಿಸ್ ಸಮಿತಿಯ ಸಮೀಕ್ಷೆ ಪ್ರಕಾರ ನಮ್ಮ ದೇಶದ ಜನಸಂಖ್ಯೆಯ 20% ಅಂದರೆ 15 ಕೋಟಿ ಜನ ಸಂಧಿವಾತದಿಂದ ಬಳಲುತ್ತಿದ್ದಾರೆ. ಯಾರಂದ್ರೆ ಅದರಲ್ಲಿ ಕುಟುಂಬಕ್ಕೆ ಆದಾಯ ತರುವ ವ್ಯಕ್ತಿ ಮತ್ತು ಮಹಿಳೆಯರಲ್ಲಿ ಅದರಲ್ಲಿ ಸಂತಾನೋತ್ಪತ್ತಿ ವಯಸ್ಸಿನ 15-49 ವಯಸ್ಸಿನ ಗುಂಪಿನವರು ಬಳಲುತ್ತಿದ್ದಾರೆ. ಹಾಗೂ ಬರಲಿರುವ ಮುಂದಿನ ದಿನಗಳಲ್ಲಿ ಈ ಸಂಧಿವಾತ ಕಾಯಿಲೆಗಳು ಅಸಾಂಕ್ರಾಮಿಕ ಕಾಯಿಲೆಗಳು ಅಂದರೆ ಎನ್ಸಿಡಿಗಳನ್ನು ಕೂಡ ಮೀರಿಸುತ್ತದೆ ಎಂಬುದು ತಜ್ಞರ ಅಭಿಪ್ರಾಯ. ಇನ್ನು ಈ ಸಂಧಿವಾತದಿಂದ ಬಳಲುವ ಪ್ರತಿ ವ್ಯಕ್ತಿಯ ಜೀವನದ ಮಟ್ಟ, ಜೀವಿತ ಅವಧಿ ಮತ್ತು ಆತನ ದುಡಿಯುವ ಸಾಮರ್ಥ್ಯ ಕೂಡ ಕುಂಠಿತಗೊಳ್ಳುತ್ತದೆ. ಆದ್ದರಿಂದ ಈ ಸಂಧಿವಾತವನ್ನು ಉಪೇಕ್ಷೆ ಮಾಡದೆ ಚಿಕಿತ್ಸೆ ಪಡಿಬೇಕು. ಇನ್ನು ಈ ಸಂಧಿವಾತ ಅಥವಾ ಅರ್ಥರೈಟಿಸ್ ಎಂದರೆ ಎರಡು ಮೂಳೆಗಳು ಸಂಧಿಸುವ ಜಾಗ, ಅದಕ್ಕೆ ಜಾಯಿಂಟ್ ಅಂತ ಕರಿತೀವಿ. ಈ ಸಂಧಿವಾತದಲ್ಲಿ ಸಂಧುಗಳಲ್ಲಿ ನೋವು, ಬಾವು, ಕೆಂಪುಗಾಗುವುದು, ಬಿಗಿತ ಕೂಡ ಇರುತ್ತದೆ ಮತ್ತು ಆ ಸಂಧಿನ ಚಲನವಲ್ಲ ಕಡಿಮೆ ಆಗ್ತದೆ. ಒಮ್ಮೊಮ್ಮೆ ಜ್ವರ ಕೂಡ ಬರುತ್ತದೆ. ಹಾಗಾದರೆ ಈ ಸಂಧಿವಾತ ಅಥವಾ ಅರ್ಥರೈಟಿಸ್ ಪ್ರಕಾರಗಳು ಯಾವುವು ಅಂದರೆ, ಒಂದು ಆಸ್ಟಿಯೋ ಅರ್ಥರೈಟಿಸ್ ಅಂದರೆ ಅಸ್ಥಿ ಸಂಧಿವಾತ, ಸಂಧುಗಳಲ್ಲಿನ ಸವಕಳಿಯಿಂದ ಬರುವ ಕಾಯಿಲೆ. ಅದು ಎಲ್ಲೆಲ್ಲಿ ಆಗುತ್ತೆ ಅಂದರೆ, ಮುಖ್ಯವಾಗಿ ದೇಹದ ಭಾರ ಬೀಳುವ ಸಂಧುಗಳು ಅಂದರೆ ಮೊಣಕಾಲು, ಪಾದದ ಸಂಧುಗಳು, ಬೆನ್ನಿನ ಸಂಧುಗಳು. ಎರಡನೇದು ಇನ್ಫ್ಲಮೇಟರಿ ಅರ್ಥರೈಟಿಸ್ ಅಂದರೆ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಏರುಪೇರಾಗಿ ಅದರ ಪರಿಣಾಮ ಸಂಧುಗಳ ಮೇಲೆ ಆಗುತ್ತದೆ, ಆಗ ಬರುವ ಕಾಯಿಲೆ. ದೇಹದ ಎರಡು ಭಾಗಗಳಲ್ಲಿ ಸಣ್ಣ ಸಂಧುಗಳಲ್ಲಿ ಪ್ರಾರಂಭವಾಗಿ ದೊಡ್ಡ ಸಂಧುಗಳಿಗೆ ಹರಡುತ್ತದೆ. ಇದು ವಯಸ್ಕರಲ್ಲಿ ಹಾಗೂ ಬಾಲ್ಯದಲ್ಲಿಯೂ ಬರುತ್ತದೆ. ಉದಾಹರಣೆ ಟೈಪ್ 1 ರೊಮಟಾಯ್ಡ್ ಪಾಸಿಟಿವ್, ರೊಮಟಾಯ್ಡ್ ನೆಗೆಟಿವ್, ಟೈಪ್ 2 ಆಂಕ್ಲಾಂಜಿಕ್ ಸ್ಪಾಂಡಲೈಟಿಸ್. ಮೂರನೇದು ಇನ್ಫೆಕ್ಟಿವ್ ಅರ್ಥರೈಟಿಸ್, ದೇಹದ ಯಾವುದಾದರೂ ಭಾಗದಲ್ಲಿ ಸೂಕ್ಷ್ಮ ರೋಗಗಳಿಂದ ರೋಗ ಆದಾಗ ಅದು ಸಂಧುಗಳಿಗೆ ಹರಡಿ ಅಲ್ಲಿ ತೊಂದರೆ ಉಂಟು ಮಾಡುತ್ತದೆ. ಉದಾಹರಣೆಗೆ ಸೆಪ್ಟಿಕ್ ಅರ್ಥರೈಟಿಸ್, ಟ್ಯೂಬರ್ಕ್ಯುಲರ್ ಅರ್ಥರೈಟಿಸ್. ನಾಲ್ಕನೇದು ಮೆಟಾಬೋಲಿಕ್ ಅರ್ಥರೈಟಿಸ್ ಅಂದರೆ ದೇಹದಲ್ಲಿ ರಾಸಾಯನಿಕಗಳು ಏರುಪೇರಾದಾಗ ಬರುವ ಸಂಧಿವಾತ. ಉದಾಹರಣೆಗೆ ಯೂರಿಕ್ ಆಸಿಡ್ ಹೆಚ್ಚಳ ಆಗ್ತದೆ, ಗೌಟು ಮತ್ತು ನಾನ್ ಗೌಟು ಇದರ ಉದಾಹರಣೆಗಳು. ಐದನೇದು ನಾನ್ ಸ್ಪೆಸಿಫಿಕ್ ಅರ್ಥರೈಟಿಸ್. ಆರನೇದು ಇತರೆ ಅಂದರೆ ರೇರ್, ಹಿಮೋಪೆಲಿಕ್ ಅರ್ಥರೈಟಿಸ್, ಸೋರಿಯಾಟಿಕ್ ಅರ್ಥರೈಟಿಸ್ ಮತ್ತು ಸೈಕೋಲಾಜಿಕಲ್ ಅರ್ಥರೈಟಿಸ್. ಇನ್ನು ಈ ಸಂಧಿವಾತಗಳಿಗೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆಯಾ? ಖಂಡಿತ ಇದೆ. ಪರಿಪೂರ್ಣವಾದ ಮತ್ತು ಅಡ್ಡ ಪರಿಣಾಮ ಇಲ್ಲದ ಸರಳ ಚಿಕಿತ್ಸೆ ಲಭ್ಯ ಇರುತ್ತದೆ. ಅದು ನಿಮ್ಮ ಆರೋಗ್ಯವನ್ನು ಸಹಜ ಸ್ಥಿತಿಗೆ ತರಲು ಖಂಡಿತ ಸಹಾಯ ಮಾಡುತ್ತದೆ ಮತ್ತು ಅದರ ವೆಚ್ಚ ಕೂಡ ಕಡಿಮೆ. ಈ ಸಂಧಿವಾತದ ರೋಗಿಯು ಹೋಮಿಯೋಪತಿ ವೈದ್ಯರಲ್ಲಿ ಚಿಕಿತ್ಸೆಗೆ ಬಂದಾಗ ಏನು ಮಾಡುತ್ತಾರೆ ಎಂದರೆ, ಅವರು ರೋಗಿಯ ಕಾಯಿಲೆಗಳ ಲಕ್ಷಣಗಳು ಮತ್ತು ಸಂಬಂಧಪಟ್ಟ ವಿಶೇಷ ಪರೀಕ್ಷೆಗಳನ್ನು ಮಾಡಿದ್ದರೆ ಅವುಗಳ ಫಲಿತಾಂಶಗಳು ಮತ್ತು ಮುಖ್ಯವಾಗಿ ರೋಗಿಯ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ಮತ್ತು ರೋಗಿಯ ವೈದ್ಯಕೀಯ ಇತಿಹಾಸ ಅವನ್ನೆಲ್ಲ ಒಳಗೊಂಡಂತಹ ಹೋಮಿಯೋಪತಿ ಔಷಧಿ ನಿರ್ಧರಿಸಿ ಸರಿಯಾದ ಪ್ರಮಾಣದಲ್ಲಿ ಕೊಡುತ್ತಾರೆ. ಇನ್ನು ಸಂಧಿವಾತಕ್ಕೆ ಹೋಮಿಯೋಪತಿಯಲ್ಲಿರುವ ಕೆಲವು ಔಷಧಿಗಳೆಂದರೆ ಅರ್ನಿಕ, ಬ್ರಯೋನಿಯಾ, ಕಾಸ್ಟಿಕ ಮತ್ತು ಇನ್ನು ಅನೇಕ. ಒಂದು ವಿಶೇಷ ಸೂಚನೆ ಏನೆಂದರೆ, ಮುಖ್ಯವಾಗಿ ರೋಗಿಯು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕಾಗುತ್ತದೆ. ಉದಾಹರಣೆ, ಒಂದೇ ಜಾಗದಲ್ಲಿ ಕೂರಬಾರ್ದು, ಜಂಕ್ ಫುಡ್ ಸೇವಿಸಬಾರ್ದು ಮತ್ತು ಸಕ್ಕರೆ ಕಾಯಿಲೆ ಅಥವಾ ಅತಿಯಾದ ತೂಕ ಇದ್ದರೆ ಅದರ ನಿಯಂತ್ರಣ ಅತಿ ಅವಶ್ಯ. ಪ್ರತಿದಿನ ನಿಯಮಿತವಾದ ಲಘು ವ್ಯಾಯಾಮ, ಯೋಗ, ಧ್ಯಾನ, ಮುಂಜಾನೆ 30-40 ನಿಮಿಷ ಸೂರ್ಯನ ಬೆಳಕಿನಲ್ಲಿ ನಡಿಗೆ, ಸಾಧ್ಯವಾದಲ್ಲಿ ಸೈಕ್ಲಿಂಗ್ ಮತ್ತು ಈಜುವುದು ಒಳ್ಳೆಯದು. ನಿಮಗೂ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಧಿವಾತ ಲಕ್ಷಣಗಳೇನಾದರೂ ಇದ್ದಲ್ಲಿ ಆತಂಕ ಮತ್ತು ಭಯ ಪಡದೆ ಹತ್ತಿರದ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಉಚಿತ ಸಲಹೆ ಮತ್ತು ಚಿಕಿತ್ಸೆ ಪಡೆದು ಗುಣಮುಖರಾಗಿ. ಈ ಮಾಹಿತಿಯು ತಮ್ಮೆಲ್ಲರಿಗೂ ಉಪಯುಕ್ತವಾಗುತ್ತದೆ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದಗಳೊಂದಿಗೆ ನಮಸ್ಕಾರ.
0: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆರ್ಥ್ರೈಟಿಸ್ ಅಥವಾ ಸಂಧಿವಾತಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ತಿಳಿಸಿದವರು ಡಾಕ್ಟರ್ ರಾಜಶೇಖರ್ ಸಿ ಹೊಸಮನಿ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ಬ್ಯಾಡಗಿ ತಾಲೂಕು ಆಸ್ಪತ್ರೆ, ಹಾವೇರಿ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಿಗ್ಗೆ 9:05 ಫಿಟ್ ಇಂಡಿಯಾ ಮೂಮೆಂಟ್ ವಿಷಯವಾಗಿ ವಿಶೇಷ ಕಾರ್ಯಕ್ರಮ ಸಿದ್ದು ಯಾದವ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅಮೂಲ್ಯ ಎಸ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. ಕೇಳಿ, 9:05 ಫಿಟ್ ಇಂಡಿಯಾ ಮೂಮೆಂಟ್ ವಿಷಯವಾಗಿ ವಿಶೇಷ ಕಾರ್ಯಕ್ರಮ.

ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತವಿರುವ ನನ್ನಾಸೆಯ ಹೂವೆ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ.

ಕೆ ಕಲ್ಯಾಣ್ ಅವರ ಸಾಹಿತ್ಯ, ಕೆ ವಿ ರವಿಚಂದ್ರನ್ ಅವರು ಸಂಗೀತ ನೀಡಿರುವ ನಾನು ನನ್ನ ಹೆಂಡತಿರು ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮಪ್ಪುದುಂಟು ಸಿದ್ಧನಿರದಕೆ ಭಾನುತಣುವಾದಾನು ಸೋಮ ಸುಟ್ಟಾನು. ಏನಾದೊಡೆಯು ಮಪ್ಪುದುಂಟು ಸಿದ್ಧನಿರದಕೆ ಭಾನುತಣುವಾದಾನು ಸೋಮ ಸುಟ್ಟಾನು. ಕ್ಷೋಣಿಯೇ ಕರಗೀತು ಜಗಶೂನ್ಯವಾದೀತು ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ. ಕ್ಷೋಣಿಯೇ ಕರಗೀತು ಜಗಶೂನ್ಯವಾದೀತು ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ.

ಏನು ಬೇಕಾದರೂ ಬರಲಿ, ನಿನ್ನ ಧೈರ್ಯ ಕುಂದದೇ ಇರಲಿ. ಇಲ್ಲಿ ಒಂದು ಸ್ವಾರಸ್ಯಕರ ವಿಚಾರ ಅಂದರೆ, ಹಿಂದೊಮ್ಮೆ ಡಿ ವಿ ಜಿ ಅವರೇ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ನಮ್ಮ ಮನೋಧರ್ಮದ ಒಂದು ಘಟ್ಟ, ಸಂಕಲ್ಪ ಶಕ್ತಿಗಳ ಒಂದು ಘಟ್ಟ. ಆದರೆ ಅನಂತ ಪ್ರಕೃತಿಯ ನಿಷ್ಠುರ ನಿರ್ವಿಕಾರ ಆಗುಹೋಗುಗಳಲ್ಲಿ ಯಾವುದೇ ಘಟ್ಟವು ಶಾಶ್ವತ ಅಲ್ವಲ್ಲ. ಅವತ್ತು ನೀನು ಕುಸಿದು ಬಿದ್ದಾಗ ಆಸರೆಗೆ ನೆಲ ಇತ್ತು ನಿಜ, ಯಾರಿಗ್ ಗೊತ್ತು ನಾಳೆ ಪ್ರಳಯವೇ ಸಂಭವಿಸಿಬಿಡಬಹುದು. ನಾಳೆನ ನಾವೇನು ಕಂಡಿಲ್ವಲ್ಲ. ಭಾನು ತಣುವಾದಾನು, ಸೋಮ ಸುಟ್ಟಾನು. ಯಾಕಂದ್ರೆ ಇಲ್ಲಿ ಅದ್ಭುತಗಳರಿದಲ್ಲ. ಆದ್ರಿಂದ ಕ್ಷೋಣಿ ಅಂದ್ರೆ ಭೂಮಿ ಕರಗಿಯೇ ಹೋಗಬಹುದು. ಆಗ ಪಾದ ಕುಸಿದ್ರೆ ನೆಲ ಇದೆ ಅನ್ನೋ ಮಾತೇ ಇಲ್ಲ. ಭೂಮಿ ಹಾಗಿರ್ಲಿ, ಇಡೀ ಜಗತ್ತೇ ಶೂನ್ಯ ಆಗಿಬಿಡಬಹುದು. ಇವೆಲ್ಲವೂ ಈ ವಿಸ್ಮಯಕಾರಿ ವಿಶ್ವದಲ್ಲಿ ಸಂಭಾವ್ಯವೇ. ಇದನ್ನ ತಿಳ್ಕೊಳ್ಳಪ್ಪ ಮಂಕುತಿಮ್ಮ ಅಂತಾರೆ ತಿಮ್ಮಗುರು. ಹಾಗೆ ಬರೀ ತಿಳುವಳಿಕೆಯಿಂದಾನು ಏನೂ ಪ್ರಯೋಜನ ಇಲ್ಲ. ಮತ್ತಿನ್ನೇನು ಹಾಗಾದ್ರೆ? ಮೌನದಲ್ಲಿ ಸಿದ್ಧನಿರು. ಭಾನು ತಣಿಯಲಿ, ಸೋಮ ಸುಡಲಿ, ಕ್ಷೋಣಿ ಕರಗಿ ಹೋಗಲಿ, ಇಡೀ ಜಗತ್ತೇ ಶೂನ್ಯವಾಗಲಿ, ನೀನು ಮಾತ್ರ ಬಾಯಿ ಬಿಡಬೇಡ. ಬಂದದ್ದೆಲ್ಲ ಬರಲಿ ಅಂತ ಎದೆಯುಬ್ಬಿ ಔಡಗಚ್ಚಿ ಸನ್ನದ್ಧನಾಗಿರು ಅನ್ನೋ ಉಪದೇಶ ಡಿ ವಿ ಜಿ ಅವರದು. ಒಂದು ವೇಳೆ ನಾವು ಬಾಯ್ಬಿಟ್ರು ಕೂಗಾಡಿದ್ರು ಇಂಥ ಭವ್ಯ ಘಟನೆಗಳು ನಿಲ್ಲುತ್ತೆಯೇ? ಬ್ರಹ್ಮಾಂಡದ ಆಟಗಳು ಅವುಗಳ ಪಾಡಿಗೆ ನಡೆದೇ ನಡೆಯುತ್ತವೆ. ಯಾವ ಶಕ್ತಿನೂ ಅದನ್ನು ನಿಲ್ಲಿಸಲಾರದು. ಹೀಗೆ ಅಕಸ್ಮಾತ್ ನಡಿಬಹುದಾದ ವಿರಾಟ ಅಪಘಾತಗಳಿಗೆ ನಾವು ಎದೆ ಸೆಟಸಿ ನಿಲ್ಲಬಲ್ಲೆವು ಅನ್ನೋ ಸಂಕಲ್ಪ ಮಾಡಿಬಿಟ್ರೆ ದೈನಂದಿನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸೋದು ಸುಲಭ.

ಮೆನ್ನಿಸುವ ಮನದ ಕಾತರತೆ ಎಂದು ತಾನೇ ಬಳಲಿ ತಣ್ಣಗಾಗುವುದು. ಕುಂದದೆಂದಿಗೂ ಮೆನ್ನಿಸುವ ಮನದ ಕಾತರತೆ ಎಂದು ತಾನೇ ಬಳಲಿ ತಣ್ಣಗಾಗುವುದು. ಮಂದದ ಕಾರ್ಮೋಡ ಬಿರಿದುರವಿ ಬೆಳಗುವನು ಅಂದಿನ ಸುಖವೆ ಸುಖ ಮಂಕುತಿಮ್ಮ. ಮಂದದ ಕಾರ್ಮೋಡ ಬಿರಿದುರವಿ ಬೆಳಗುವನು ಅಂದಿನ ಸುಖವೆ ಸುಖ ಮಂಕುತಿಮ್ಮ.

0: ನಮಗೆ ಏನಾದರೂ ಕಷ್ಟ ಬಂದುಬಿಟ್ರೆ ಅದೇ ದೊಡ್ಡ ಸಂಗತಿ. ಹಗಲು ರಾತ್ರಿ ಅದೇ ಚಿಂತೆ, ಅದೇ ಧ್ಯಾನ. ಯಾರಿಗೆ ಗೊತ್ತು ಈ ಕಷ್ಟ ನಿವಾರಣೆ ಆಗತ್ತೋ ಇಲ್ವೋ? ನಾನು ಇದೇ ಸ್ಥಿತಿಲೇ ಜೀವಮಾನ ಪೂರ ಇರಬೇಕೋ ಏನೋ? ಇಂಥದ್ದೇ ಪೇಚಾಟಗಳು, ಹಲುಬಾಟಗಳು, ಗೋಳಾಟಗಳು. ಉದಾಹರಣೆಗೆ ಒಬ್ಬ ಆತನಿಗೆ ಅಜೀರ್ಣ. ಎಂಥ ಹಿಂಸೆ ಇದು! ಹೊಟ್ಟೆ ನೋಯತ್ತೆ, ಕರುಳು ನುಲಿಯತ್ತೆ, ಗಂಟ್ಲಲ್ಲಿ ಹುಳಿ ರಸ, ನಾಲಿಗೆ ಅಂತೂ ಮರ. ಆತನಿಗೊಂದೇ ಸಂಕಟ, ನನ್ನ ಜೀರ್ಣಶಕ್ತಿ ಇಷ್ಟೇನೆ ಹಾಗಾದರೆ ನನ್ನ ಪ್ರಿಯವಾದ ಮೆಂತ್ಯ ಗೊಜ್ಜು, ಗಸಗಸೆ ಪಾಯಸ ಎಂದೆಂದೂ ತಿನ್ನಕ್ಕಾಗಲ್ವಾ? ಈ ಯಾತನೆಗಳ ಸಮಾಚಾರವೇ ಹಾಗೆ, ಅದು ಮಾನಸಿಕ ಆಗಲಿ ದೈಹಿಕ ಆಗಲಿ ನಮ್ಮನ್ನು ಬಿಟ್ಟೇ ಹೋಗಲ್ವೇನೋ ಅನ್ನೋ ದುಗುಡ ಸಂಶಯ ನಮಗೆ. ಅದೇ ರೀತಿ ಪ್ರಿಯಕರ ಒಬ್ಬ ಪ್ರೇಯಸಿನ ಆಷಾಢ ಮಾಸ ಅಂತ ತವರಿಗೆ ಕಳಿಸಿದಾನೆ. ಪಾಪ, ಏನು ಅವನ ವಿಷಾದದ ಉದ್ಗಾರಗಳು, ಅಗಲಿಕೆಯ ಪಲುಕುಗಳು! ಈ ವಿರಹವೇ ಪರಮಶಾಶ್ವತವೋ, ಪ್ರೇಯಸಿಯ ಸಾಮೀಪ್ಯ ಸುಖವೇ ದುರ್ಲಭವೋ ಅಂತ ಆತ ಖುದ್ದೆ ಹೋಗ್ತಾನೆ. ಆದರೆ ನಿಸರ್ಗ ಪ್ರಕ್ರಿಯೆಗಳು, ಅದು ಮನುಷ್ಯನ ಒಳಗಿನದಾಗಲಿ ಅಥವಾ ಹೊರಗಿನದಾಗಲಿ, ಒಂದಾದ ಮೇಲೆ ಒಂದರಂತೆ ಬದಲಾಗ್ತಾ ಹೋಗ್ತವೆ. ಆಷಾಢ ಲೀಲಾಜಾಲವಾಗಿ ಪಕ್ಕಕ್ಕೆ ಸರಿದು ಹೋದ ಹಾಗೆ ಸಂಭ್ರಮದ ಶ್ರಾವಣ ಕಾಲಿಟ್ಟಾಯಿತು. ಎಲ್ಲೆಲ್ಲೂ ಹೂವು, ಹಸಿರು, ಸುಗಂಧ, ಹಬ್ಬ, ಮಿಲನೋತ್ಸವ. ಇದೇ ರೀತಿ ಮನುಷ್ಯನ್ನ ಆವರಿಸೋ ಕಷ್ಟ ಆಗಲಿ, ಇಳೆಯನ್ನ ಮುಸುಕುವಂಥ ಕಾರ್ ಮೋಡವಾಗಲಿ ಶಾಶ್ವತ ಅಲ್ಲ, ಪರದೆ ಸರಿದ ಹಾಗೆ ಅವು ಸರಿದು ಬಿಡ್ತವೆ. ಇತ್ತ ಜೀವ ನಿಸೂರಾದ ಹಾಗೆ ಅತ್ತ ವಸುಂಧರೆಯು ತೊಳಗಿ ಬೆಳಗ್ತಾಳೆ. ಇಂಥ ಸುಖವೇ ಸುಖ ಅಂತ ಉದ್ಗರಿಸ್ತಾರೆ DVG. ನಿಜ, ಆಬ್ಸೆನ್ಸ್ ಆಫ್ ಪೇಯ್ನ್ ಈಸ್ ಪ್ಲೆಷರ್.
1: ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.
2: ಆಕಾಶವಾಣಿ ಬೆಂಗಳೂರು ತರಂಗಾಂತರ 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 9 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೇ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಶ್ರೋತೃ ಬಾಂಧವರೇ, ಇಂದು ಬೆಳಿಗ್ಗೆ 9:05 ಫಿಟ್ ಇಂಡಿಯಾ ಮೂವ್ಮೆಂಟ್ ವಿಷಯವಾಗಿ ವಿಶೇಷ ಕಾರ್ಯಕ್ರಮ ಸಿದ್ದು ಯಾದವ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅಮೂಲ್ಯ ಎಸ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. ಪ್ರಸಾರವಾಗಲಿದೆ.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
6: ಸೈಲೆನ್ಸ್, ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
7: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ತಾಯಿನ ಒಳಗಡೆ ಕಳಿಸಿ.
8: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
7: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಬೆಂಗಳೂರು ಆಕಾಶವಾಣಿ ಕೇಳುಗರೆಲ್ರಿಗೂ ನಮಸ್ಕಾರ.

0: ಪ್ರತಿ ವರ್ಷ ಆಗಸ್ಟ್ 29ನೇ ತಾರೀಕು ನಾವು ಭಾರತೀಯರಿಗೆ ಎರಡು ವಿಶೇಷವಾದ ಸಂದರ್ಭ ಅಂತ ಹೇಳಬಹುದು. ಆದ್ರೆ 2019ನೇ ಇಸ್ವಿಯಿಂದ ನಾವು ಒಂದು ಅಭಿಯಾನನ ಆರಂಭ ಮಾಡಿದೀವಿ, ಫಿಟ್ ಇಂಡಿಯಾ ಮೂವ್ಮೆಂಟ್ ಅಂತ. ಫಿಟ್ ಇಂಡಿಯಾ ಅಭಿಯಾನ ಆರಂಭ ಮಾಡಿದೀವಿ 2019ನೇ ಇಸ್ವಿಯಿಂದ ಆರಂಭ ಆಗಿ. ಇದು ಒಂದಷ್ಟು ಕೆಲಸಗಳನ್ನ ರಾಷ್ಟ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ದೈಹಿಕ ಚಟುವಟಿಕೆಗಳನ್ನ ಉತ್ತೇಜಿಸೋದು, ದೇಶೀಯ ಕ್ರೀಡೆಗಳನ್ನ ಪ್ರೋತ್ಸಾಹಿಸೋದು, ಭಾರತದ ಮೂಲೆ ಮೂಲೆಗೂ ದೈಹಿಕ ಕ್ಷಮತೆಯ ಮಹತ್ವವನ್ನ ತಿಳಿಸೋದು, ಹಾಗೂ ಈ ಕ್ಷೇತ್ರದಲ್ಲಿ ವೈಯಕ್ತಿಕ ಸಾಧನೆ ಮೈಲಿಗಲ್ಲು ಸಾಧಿಸಿದವರಿಗೆ ತಮ್ಮ ಅನುಭವಗಳನ್ನ ಇತರ ನಾಗರಿಕರ ಜೊತೆ ಹಂಚಿಕೊಳ್ಳೋಕೆ ಅಂತಲೇ ಈ ದಿನವನ್ನ ಮೀಸಲಾಗಿ ಇಡಲಾಗಿದೆ. ಆ ನಿಟ್ಟಿನಲ್ಲಿ ವಿಶೇಷ ಅತಿಥಿಯೊಬ್ರು ಇವತ್ತು ನಮ್ಮ ಸ್ಟುಡಿಯೋನಲ್ಲಿ ಇದ್ದಾರೆ. ನಗರ ಪ್ರದೇಶದಲ್ಲಿ ವಿಶೇಷವಾಗಿ ಮಕ್ಕಳಲ್ಲಿ ಕಾಡ್ತಾ ಇರುವಂತಹ ಬೊಜ್ಜಿನ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿನ ಇವರು ಹಂಚಿಕೊಳ್ತಾರೆ. ಕುತೂಹಲ ಆಗ್ತಿದ್ಯಾ ಯಾರಿದ್ದಾರೆ ಸ್ಟುಡಿಯೋನಲ್ಲಿ ಅಂತ? ಇವರು ವ್ಯಾಸಂಗ ಮಾಡಿರೋದು ಎಂಜಿನಿಯರಿಂಗ್, ಪ್ರಸಿದ್ಧ ಕಸರತ್ತು ಶಾಲೆಗಳ ಸಂಸ್ಥೆಯ ಮಾಲೀಕರು ಇವರು, ಅಫಿಷಿಯಲ್ ಬಾಡಿ ಬಿಲ್ಡಿಂಗ್ ಫೆಡರೇಷನ್ನ ಅಧ್ಯಕ್ಷರು, ಸರ್ಟಿಫೈಡ್ ಪರ್ಸನಲ್ ಟ್ರೈನರ್, ಪ್ರೆಪ್ ಕೋಚ್ ಆಗಿ ತಮ್ಮದೇ ಯೂಟ್ಯೂಬ್ ಚಾನೆಲ್ನಲ್ಲಿ ದೈಹಿಕ ಆರೋಗ್ಯದ ಕುರಿತು ಕಾಂಟೆಂಟ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಯಾರಿವರು ಅಂದ್ರೆ ನಮ್ಮ ನಾಡಿನ ಹೆಮ್ಮೆಯ ಖ್ಯಾತ ದೇಹದಾರ್ಢ್ಯ ಪಟು ಶ್ರೀ ಸಿದ್ದು ಯಾದವ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ.
1: ತುಂಬಾ ಥ್ಯಾಂಕ್ಸ್ ಈ ಪ್ರೋಗ್ರಾಮ್ ಇನ್ವೈಟ್ ಮಾಡಿದ್ದಕ್ಕೆ. ನಿಮಗೂ ಕೂಡ ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್. ಸೊ ತಡ ಮಾಡದೆ ಕಾರ್ಯಕ್ರಮನ ಆರಂಭ ಮಾಡೇ ಬಿಡೋಣ. ಈ ಹೊತ್ತಲ್ಲಿ ನಿಮ್ಮ ಜೊತೆಯಾಗಿರೋದು ಅಮೂಲ್ಯ ಪ್ರಮೋದ್. ಸಿದ್ದು ಅವರೇ, ಅರ್ಬನ್ ಏರಿಯಾನಲ್ಲಿ ಅಂದ್ರೆ ನಗರ ಪ್ರದೇಶಗಳಲ್ಲಿ ನಾವು ನಮ್ಮ ಜೀವನನ ತುಂಬಾ ಆಧುನಿಕ ರೀತಿಯಲ್ಲಿ ಕಳೀತಾ ಇರ್ತೀವಿ, ಮತ್ತೆ ನಗರದಲ್ಲಿ ಇರೋರೆ ತುಂಬಾ ಚಟುವಟಿಕೆಯಿಂದ ಇರ್ತೀವಿ ಅನ್ನೋ ಒಂದು ನಂಬಿಕೆನೂ ಇರುತ್ತೆ. ಬೆಳಗ್ಗೆ ಬೇಗ ಹೇಳ್ತೀವಿ, ಅಡುಗೆ ತಿಂಡಿ ಎಲ್ಲಾ ಮಾಡ್ತೀವಿ, ಮೆಟ್ರೋ ಬಸ್ಸು ಎಲ್ಲ ಹತ್ತೀವಿ, ಆಫೀಸ್ಗೆ ಹೋಗ್ತೀವಿ, ಗಂಟೆಗಟ್ಟಲೆ ನಿಂತ್ಕೊಂಡು ಪ್ರಯಾಣ ಮಾಡ್ತೀವಿ, ವಾಪಸ್ ಬರುವಾಗ್ಲೂ ಅದೇನೆ. ಚಟುವಟಿಕೆಯಿಂದ ಇದ್ದವರಿಗೂ ಕೂಡ ಬೊಜ್ಜು ಕಾಡೋದು ಯಾಕೆ ಅನ್ಸುತ್ತೆ ನಿಮ್ಗೆ ನಗರ ಪ್ರದೇಶದಲ್ಲಿ?
1: ಬೇಸಿಕಲಿ ಏನಾಗ್ತದೆ ಅಂದ್ರೆ, ಈಗಿನ ಲೈಫ್ ಸ್ಟೈಲ್ಗೆ ನಮ್ಮ ಮನೇಲಿರೋ ಮಗುಗಾಗ್ಲಿ ಮಗನಿಗಾಗ್ಲಿ ಅತ್ತೆ ಮಾವಂದಿರ್ಗಾಗ್ಲಿ ನಾನು ಏನ್ ಕುಕ್ ಮಾಡ್ತಾ ಇದೀನಿ ಅಥವಾ ಅವರಿಗೆ ಏನ್ ನಾವು ಪ್ರಿಪೇರ್ ಮಾಡಿ ಕೊಟ್ಟು ಹೋಗ್ತಾ ಇದೀವಿ ಅನ್ನೋ ಗಮನ ಇರೋದಿಲ್ಲ. ಯಾವುದೋ ಒಂದು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಫಾಸ್ಟ್ ಫುಡ್ ತರ ಮಾಡ್ಬಿಟ್ಟು ಹೋಗ್ಬಿಡ್ಬೇಕು ಆಫೀಸ್ಗೆ, ಹಾಗೆ ಅವ್ರು ಕ್ಯಾರಿ ಮಾಡುವಂತ ಫುಡ್ ಅದೇ ಇರುತ್ತೆ. ನಾವು ನ್ಯೂಟ್ರಿಷನ್ ಮೇಲೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರೋದು. ಫಸ್ಟ್ ನಿಮ್ಮ ಫುಡ್, ಆಹಾರ ಪದ್ಧತಿ, ಹಾಗೆ ವರ್ಕೌಟ್ ವ್ಯಾಯಾಮ ಅನ್ನೋದನ್ನ ನೀವು ಅಳವಡಿಸ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಆದಷ್ಟು ಬೇಗ ತಂದೆ ತಾಯಿ ಆದವರು ಕೂಡ 30-40 ವಯಸ್ಸಿಗೆನೆ ನೀವು ಯಾವ್ದೋ ಒಂದು ಬೇಡದೆ ಇರುವಂತ ಕಾಯಿಲೆಗಳನ್ನ ಹತ್ತಿಸ್ಕೊಳ್ತೀರಾ. ಹಾಗೆ ಈಗಿನ ಜನರೇಷನ್ ಮಕ್ಕಳು ನಾವೇನೋ ಆಗೆಲ್ಲ ಒಂದು 20-25 ವರ್ಷದ ಹಿಂದೆ ಸುಮಾರು ಫಿಸಿಕಲ್ ಆಕ್ಟಿವಿಟಿ ಇರ್ತಿತ್ತು, ನಾವೇನಾದ್ರು ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ನಾವು ವಾಕ್ ಮಾಡ್ಕೊಂಡು ಹೋಗಿ ಬಸ್ಸಿಂದ ಇಳಿದು ಹತ್ತು ಇದೆಲ್ಲ ಇರ್ತಿತ್ತು. ಇವತ್ತೇನಾಗಿದೆ, ಮನೆ ಹತ್ರನೇ ಕ್ಯಾಬ್ ಆಟೋ ಬರುತ್ತೆ, ಇಳಿಯೋದು ಆಫೀಸ್ ಹತ್ರ, ತಿರ್ಗಾ ಲಿಫ್ಟ್ ಅಲ್ಲಿ ಮೇಲೆ ಹೋಗ್ತೀರಾ. ಫಿಸಿಕಲ್ ಆಕ್ಟಿವಿಟಿ ಟೋಟಲಿ ನಿಲ್ಲಾಗಿದೆ. ಈಗಿನ ಜನರೇಷನ್ ಮಕ್ಳಿಗಂತೂ ಇನ್ನೂ ಅಧ್ವಾನ, ಅವ್ರಂದ್ರೆ ಡೇ ಒನ್ ಇಂದಾನೆ ಅವ್ರೀಗ ಲೇಸಿಗಳಾಗ್ಬಿಟ್ಟಿದ್ದಾರೆ. ನಾವ್ ಏನ್ ಹೇಳಿದ್ರು ತಗೊಳೋದು ಇಲ್ಲ, ಮನೆಯಲ್ಲಿ ಏನಾದ್ರು ಹೇಳಿದ್ರೆ ಹೋಗಮ್ಮ ಹೋಗಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ನೀವೇ ಒಂದು ರಾಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಮಕ್ಳು ಹೇಗೆ ಅದನ್ನ ಕಲಿತಾರೆ? ಒಬೆಸಿಟಿ ಅನ್ನೋದು ಆಟೋಮೆಟಿಕಲಿ ಬಂದೇ ಬರುತ್ತೆ. ಒಂದ್ ಸಲ ಒಬೆಸಿಟಿ ಬಂತು ಅಂದ್ರೆ ಇಟ್ ಇಸ್ ಲೈಕ್ ಚೈನ್ ಲಿಂಕ್ ತರ ಎಲ್ಲಾ ತರ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಡಯಾಬಿಟೀಸ್ ಬರ್ಬೋದು, ಅದರಿಂದ ಇನ್ನೊಂದು ಕಾನ್ಸಿಕ್ವೆನ್ಸಸ್, ಅದರಿಂದ ಇನ್ನೊಂದೇನೋ ಕಾಂಪ್ಲಿಕೇಶನ್ಸ್. ಈ ತರ ಕ್ಯಾರಿ ಮಾಡ್ಕೊಂಡು ಹೋದ್ರೆ ಈಗಿನ ಜನರೇಷನ್ ಮಕ್ಕಳು ಹಾರ್ಡ್ಲಿ 30-40 ವಯಸ್ಸಿಗೆ ಐ ಥಿಂಕ್ ಮೋಸ್ಟ್ ಆಫ್ ದಿ ಡಿಸೀಸಸ್ ಅವ್ರ ಬಾಡಿನಲ್ಲಿ ಇಟ್ಕೊಂಡು ಬದುಕಬೇಕಾಗತ್ತೆ. ಲೈಫ್ ಟೈಮ್ ಬರೀ ಮೆಡಿಸಿನ್ ತಗೊಂಡೇ ಇರಬೇಕಾಗತ್ತೆ.

0: ಈ ತರ ಮಕ್ಕಳಲ್ಲಿ ಬೊಜ್ಜು ಬಂದ್ರೆ ಮುಂದೆ ಏನಾಗ್ಬೋದು ಅಂತ ಕೇಳಿನೇ ಸ್ವಲ್ಪ ಆತಂಕ ಆಗ್ತಿದೆ. ಹೇಗೆ ಗುರುತಿಸೋದು ಮಗು ಗುಂಡು ಗುಂಡಿಗಿದೆ ಕ್ಯೂಟ್ ಆಗಿದೆ ಅಂತ ಹೇಳೋ ಮಗುಗೂ ಒಬೇಸ್ ಮಗುಗೂ ವ್ಯತ್ಯಾಸ ಕಂಡು ಹಿಡಿಯೋದು ಹೇಗೆ?
1: ಮಗು ಲೀನ್ ಆಗಿದ್ರು ಹೆಲ್ದಿ ಆಗಿರ್ಬೇಕು. ನೀವೇನು ಫುಡ್ ಕೊಡ್ತಾ ಇದ್ರ ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ನೀವು ಮಗುಗೆ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಬರಬೇಕು ಚಿಕ್ಕ ವಯಸ್ಸಿಂದಾನೆ, ಅದು ಫುಡ್ ಅಲ್ಲಿ ಆಗಿರ್ಬೋದು, ಹಾಗೆ ಅವರೊಂದು ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ರಲ್ಲಾಗಿರ್ಬೋದು.
0: ಅವರ ಆಹಾರ ಕ್ರಮದಲ್ಲಿ ಏನನ್ನ ಕೊಡಬೇಕು ಏನನ್ನ

0: ಕೊಡಬಾರ್ದು, ಸ್ಪೆಷಲಿ ಇಂಥ ಸ್ನಾಕ್ಸ್ಗಳು ಕುರುಕುಲ್ ತಿಂಡಿ ಅಂತೆಲ್ಲ ಬಂದಾಗ.
1: ಆಲ್ಟರ್ನೇಟಿವ್ಸ್ ಅಂತ ಬಂದಾಗ ನಿಮಗೆ ಎಷ್ಟೊಂದು ಆಪ್ಷನ್ಸ್ ಇದಾವೆ. ನ್ಯೂಟ್ರಿಷನಲ್ ಫುಡ್ ಅಂತ ಬಂದಾಗ ಈಗಿನ ಎಷ್ಟೋ ಯೂಟ್ಯೂಬ್ ಚಾನೆಲ್ಗಳಲ್ಲಾಗಲಿ ನಿಮಗೆ ಯಾವ ಥರ ನೀವು ಕುಕ್ ಮಾಡಬೇಕು ಅನ್ನೋದನ್ನ ಇನ್ಸ್ಟೆಂಟ್ ಆಗಿ ಒಂದು 10 ವಿಡಿಯೋ ಸಿಗುತ್ತೆ. ಕ್ಯಾಲ್ಸಿಯಂ ಲೆವೆಲ್ಗೆ ಬಂದರೆ ಕ್ಯಾಲ್ಸಿಯಂ ರಿಚ್ ಇರೋ ಅಂಥದ್ದೇನು ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದರಲ್ಲಿ ನೀವೇನು ಬೇಸಿಕಲಿ ಮಕ್ಕಳಿಗೆ ಟೇಸ್ಟಿಯಾಗಿ ಮಾಡಿಕೊಡ್ತೀರಾ, ಇದನ್ನೆಲ್ಲ ರಿಸರ್ಚ್ ಮಾಡೇ ಮಾಡಬೇಕು ನೀವು. ಈಗ ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ, ಅದನ್ನು ಸ್ಟಾಪ್ ಮಾಡ್ಕೊ, ಅದನ್ನು ನೀವು ಆ್ಯಕ್ಚುಲಿ ಗಮನಿಸ್ಬಿಟ್ಟು ಅವ್ರಿಗೆ ಬೇರೆ ಯಾವ ಥರ ನೀವು ಫುಡ್ನ ಕೊಡಬೇಕು ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗೆ ಪ್ರೋಟೀನ್ ವ್ಯಾಲ್ಯೂ ಅಂತ ಬಂದಾಗ ಡೈಲಿ ಅಟ್ಲೀಸ್ಟ್ ಒಂದು ಮೊಟ್ಟೆ ಕೊಡುವಂಥದ್ದು, ಒಂದು ಎರಡು ಮೊಟ್ಟೆ ಕೊಡಿ. ಹಾಗೆ ಅವರಿಗೆ ನೀವು ನಾನ್ ವೆಜಿಟೇರಿಯನ್ ಆದರೆ ನೀವು ಚಿಕನ್ ಕೊಡ್ಬೋದು, ವೆಜಿಟೇರಿಯನ್ ಆದರೆ ನೀವು ಸೋಯಾ ಅಥವಾ ಆಗಿರ್ಬೋದು ಪನೀರ್ ಆಗಿರ್ಬೋದು ಯಾವ್ದು ಲೆಗ್ಯೂಮ್ಸ್ ಆಗಿರ್ಬೋದು ಕಾಳುಗಳಾಗಿರ್ಬೋದು ಎಲ್ಲಾನು ನೀವು ಪ್ರತಿದಿನ ಒಂದೊಂದು ಕಾಳನ್ನ ಬೇಯಿಸಿ ಕೊಡೋದ್ರಿಂದ ಅದಕ್ಕೆ ಸ್ವಲ್ಪ ಏನೋ ಒಂದು ಒಳ್ಳೆ ಮಸಾಲ, ಇವಾಗ ಏನೇನೋ ಬಂದಿದ್ದಾವೆ ಚಾಟ್ ಮಸಾಲ ಆ ಮಸಾಲ ಈ ಮಸಾಲ ಎಲ್ಲಾನು ಹಾಕಿ ತೊಂದರೆ ಇಲ್ಲ, ಬಟ್ ನೀವು ಕೊಡ್ತಾ ಇರೋಂಥ ಫುಡ್ಡಲ್ಲಿ ಟೇಸ್ಟ್ ವ್ಯಾಲ್ಯೂ ತುಂಬಾ ಮ್ಯಾಟರ್ ಆಗುತ್ತೆ ಮಕ್ಕಳಿಗೆ. ಯಾಕಂದ್ರೆ ಅವ್ರ ಆಚೆಗಡೆ ಹೋದಾಗ ಈಗ ನಾವೇ ನೋಡಿದೀವಿ ಪೊಟ್ಯಾಟೋ ಟ್ವಿಸ್ಟರ್ ಅಂತ ತಗೊಳ್ತಾರೆ, ಅದೆಷ್ಟು ಡೇಂಜರಸ್. ಪೊಟ್ಯಾಟೋನೇ ಹೈ ಕ್ಯಾಲೋರಿ ಒಂದು ವೆಜಿಟೇಬಲ್ ಆಯ್ತಾ, ಅದನ್ನ ಆಯಿಲ್ ಅಲ್ಲಿ ಡಿಪ್ ಮಾಡುವಂಥದ್ದು, ಅದ್ರ ಮೇಲೆ ಒಂದಷ್ಟು ಟಾಪಿಂಗ್ಸ್ ಹಾಕಿ ಕೊಡುವಂಥದ್ದು, ಚೀಸ್ ಎಲ್ಲ ಹಾಕಿ ಕೊಡ್ತಾರೆ. ಹೌ ಡೇಂಜರಸ್ ಇಟ್ ಈಸ್ ಅಂದ್ರೆ ಅದನ್ನ ತಿಂದಾಗ ಫಾರ್ ಎಕ್ಸಾಂಪಲ್ 300-400 ಕ್ಯಾಲೋರೀಸ್ ವರ್ಗೂ ಕನ್ಸ್ಯೂಮ್ ಮಾಡ್ದಂಗೆ ಆಗ್ಬಿಡುತ್ತೆ, ಹೊಟ್ಟೆನೂ ಫಿಲ್ ಆಗಿರಲ್ಲ, ಹಸಿವು ಹಾಗೆ ತಿರುಗಿ ಇನ್ನೊಂದು 1/2 ಒನ್ ಅವರ್ಗೆ ಏನು ತಿನ್ಬೇಕು ಅಂತ ಅನ್ಸುತ್ತೆ. ನೀವು ತಿಂದಿರೋಂತ ಫುಡ್ ಅಲ್ಲೂ ಕೂಡ ಹೈ ಕ್ಯಾಲೋರೀಸ್ ಇತ್ತು, ಏನು ಚೀಸ್ ಅಲ್ಲಿ. ಪೊಟ್ಯಾಟೋ ಇಸ್ ಹೈ ಕ್ಯಾಲೋರಿ ವೆಜಿಟೇಬಲ್, ಹಾಗೆ ನೀವು ಆಯಿಲ್ ಅಲ್ಲಿ ಡಿಪ್ ಮಾಡಿದಿರ, ಯಾವ ಆಯಿಲ್ ಅಲ್ಲಿ ಡಿಪ್ ಮಾಡಿದಾರೆ ಅನ್ನೋದು ಗೊತ್ತಿಲ್ಲ ನಿಮಗೆ. ವಾಟ್ ಎವರ್ ಯು ಆರ್ ಹ್ಯಾವಿಂಗ್, ನೀವು ನಿಮ್ಮ ಮಕ್ಕಳಿಗೆ ಏನ್ ಕೊಡಿಸ್ತಾ ಇದ್ದೀರಾ ಆಚೆ ಹೋಗಿ ಕೂಡ ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಏನೋ ತಿನ್ನಿಸ್ಬಿಟ್ಟೆ, ಏನೋ ಆಚೆ ಕಡೆ ಹೋಗಿ ಅವ್ರನ್ನ ಸ್ಯಾಟಿಸ್ಫೈ ಮಾಡದೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಬಿಟ್ಬಿಡಿ. ನೀವು ಆಚೆ ಕಡೆ ಹೋಗಿ ಮಗು ಏನ್ ಪ್ರಾಕ್ಟೀಸ್ ಮಾಡಿಸ್ತೀರಾ, ಏನ್ ತಿನ್ನಿಸ್ತೀರಾ ಅನ್ನೋದ್ರ ಮೇಲೆ ತುಂಬಾನೇ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾರೋ ಬೇರೆಯವ್ರು ತಿಂತಿದ್ದಾರೆ ಅದನ್ನ ಇನ್ಫ್ಲೂಯೆನ್ಸ್ ಆಗಿ ಮಗು ತಿನ್ಬೇಕು ಅಂದಾಗ ನೀವು ಸ್ವಲ್ಪ ಕೂತ್ಕೊಂಡು ಅದಕ್ಕೆ ಸ್ವಲ್ಪ ಬುದ್ಧಿವಾದ ಹೇಳಕ್ ಆಗದೆ ಇರಬಹುದು ಸಣ್ಣ ಮಕ್ಕಳಿಗೆ, ಆದ್ರೆ ಎಲ್ಲೋ ಒಂದ್ ಕಡೆ ನೀವು ತಿನ್ನಕ್ ಸ್ಟಾರ್ಟ್ ಮಾಡಿ ಒಳ್ಳೆ ಫುಡ್ನ, ಅದು ನಿಮ್ನ ನೋಡಿ ಹೌದು ನಾವ್ ಅಪ್ಪ ಅಮ್ಮ ತಿಂತಿದ್ಯಲ್ಲ ಅಂತ ಹೇಳಿ ಅದು ತಿನ್ನಕ್ ಸ್ಟಾರ್ಟ್ ಮಾಡೋದು, ಜಸ್ಟ್ ಕಾಪಿ ಮಾಡತ್ತಷ್ಟೇ.
0: ಚೆನ್ನಾಗಿ ಹೇಳಿದ್ರಿ, ಅಪ್ಪ ಅಮ್ಮ ಮಾಡೋದನ್ನೇ ಮಕ್ಕಳು ಪಾಲಿಸ್ತಾರೆ, ಹಾಗಾಗಿ ಮೊದಲು ಅಪ್ಪ ಅಮ್ಮ ಬಾಯಿ ಕಟ್ಟಿದ್ರೆ ಸ್ವಲ್ಪ ಮಕ್ಕಳು ಅದನ್ನ ನೋಡ್ಕೊಂಡು ಫಾಲೋ ಮಾಡ್ತಾರೆ ಅಂತ.

0: ಊಟ ತಿಂಡಿ ವಿಷಯ ಮಾತಾಡಿದ್ವಿ. ಈಗ ವ್ಯಾಯಾಮ ಅಂತ ಬಂದಾಗ ಶಾಲೆಗಳಲ್ಲಿ ಮಕ್ಕಳಿಗೆ ವಾರಕ್ಕೆ ಒಂದಿನಾನೋ ಎರಡು ದಿನಾನೋ ಫಿಸಿಕಲ್ ಎಜುಕೇಶನ್ ಅಂತ ಎಲ್ಲ ಕ್ಲಾಸ್ ಇರುತ್ತೆ. ಆದ್ರೆ ಮಕ್ಕಳು ನಿತ್ಯ ವ್ಯಾಯಾಮ ಮಾಡಿಕೊಂಡು ಆಟ ಆಡ್ಕೊಂಡು ಟ್ಯೂಷನ್ಸ್ಗೆಲ್ಲ ಹೋಗ್ಕೊಂಡು ಬೇರೆ ಬೇರೆ ಕ್ಲಾಸಸ್ಗೆಲ್ಲ ಸೇರಿಸಿರ್ತಾರೆ, ಹೇಗೆ ಮಕ್ಕಳು ಇದನ್ನ ಮ್ಯಾನೇಜ್ ಮಾಡೋದು ಸಿದ್ದು ಅವ್ರೆ?
1: ಎಲ್ಲದಕ್ಕೂ ಒಂದು ಟೈಮ್ ಅಂತ ಕೊಡ್ಲೇಬೇಕಾಗತ್ತೆ. ಈಗ ಮಗು ಚೆನ್ನಾಗಿ ಓದ್ತಿದೆ ಅಥವಾ ಸ್ವಲ್ಪ ಓದೋದ್ರಲ್ಲಿ ಅದು ವೀಕ್ ಇದೆ ಅಂತ ಹೇಳಿದ ತಕ್ಷಣ ಓವರ್ ಸ್ಟ್ರೆಸ್ ಮಾಡೋದು ತಪ್ಪು. ಎಲ್ಲರೂ ಒಂದೇ ಥರ ಇಲ್ಲ, ಎಲ್ಲ ಬೆರಳುಗಳು ಒಂದೇ ಥರ ಇರಲ್ಲ ಅನ್ನೋ ಹಾಗೆ ಎಲ್ಲ ಮಕ್ಕಳು ಒಂದೇ ಥರ ವಿದ್ಯಾವಂತರಾಗಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ಕೂಡ ನಿಮ್ಮ ಪೇರೆಂಟ್ಸ್ ಆದವ್ರು ತಪ್ಪು. ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ, ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಅದನ್ನ ನೀವು ಸ್ವಲ್ಪ ಫೋಕಸ್ ಮಾಡಿ. ಹಾಗೆ ಬೇಸಿಕ್ ಎಜುಕೇಷನ್ ಇಸ್ ರಿಕ್ವೈರ್ಡ್, ಹೌದು, ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಟ್ಯೂಷನಿಗೆ ನೀವು 1 or 2 hours ನೀವು ಟೈಮ್ ಇನ್ವೆಸ್ಟ್ ಮಾಡ್ತೀರಾ, ಮಾಡಿ. ಸ್ಕೂಲಿಗೆ ಕಳಿಸ್ತೀರಾ, ಅಲ್ಲೊಂದು 6 hours ಇರ್ತಾರ, ಓಕೆ. ಬಟ್ ಅರ್ಲಿ ಮಾರ್ನಿಂಗ್ ಎದ್ದೇಳೋದನ್ನ ಎಬ್ಬರ್ಸೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು. ಯಾಕಂದ್ರೆ ಮಾರ್ನಿಂಗ್ ಎದ್ದು 1 hour ಅವ್ರು ಏನು ಹೋಗಿ ಫಿಸಿಕಲ್ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗ್ತಾರೆ. ಮೇ ಬಿ ನಿಮ್ ಜೊತೆನೆ ವಾಕ್ ಕರ್ಕೊಂಡೋಗಿ, ರನ್ ಮಾಡಿಸಿ. ನೀವು ಮನೇಲೇ ಇದ್ದು ಅಥವಾ ನೀವು ಯೋಗ ಮಾಡ್ತೀರಾ, ಮಗು ಕಲ್ ಯೋಗ ಮಾಡಿಸಿ. ಎಂಡ್ ಆಫ್ ದಿ ಡೇ, ಇಲ್ಲ ನಿಮ್ ಅರ್ಲಿ ಮಾರ್ನಿಂಗ್ ನಿಮ್ಗೆ ಟೈಮ್ ಆಗ್ತಿಲ್ಲ, ನಿದ್ರೆ ನಿಮ್ಗೆ ಮಲಗೋದೇ ಲೇಟು, ಎದ್ದೋಳೋದು ಲೇಟ್ ಅಂತ ಹೇಳಿದಾಗ ಈವ್ನಿಂಗ್ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಮೇ ಬಿ ಆಫ್ಟರ್ 8, ಆಫ್ಟರ್ 7, ನಥಿಂಗ್ ರಾಂಗ್ ಇನ್ ದಟ್. ಯಾವ ಟೈಮಲ್ಲಿ ಬೇಕಾದ್ರೂ ಎಕ್ಸಸೈಸ್ ಮಾಡ್ಬೋದು, ಎಕ್ಸಸೈಸ್ ಯಾವುದೇ ಒಂದು ಟೈಮ್ ಲಿಮಿಟ್ ಇಲ್ಲ. ಬಟ್ ಏನು ಅಂದರೆ ಅದಕ್ಕೆ ಮುಂಚೆ ಏನು ತಿಂದಿರಬೇಕು, ಏನು ತಿನ್ಬೇಕು ಅದಾದಮೇಲೆ ಅನ್ನೋದನ್ನು ಮಾತ್ರ ಗಮನದಲ್ಲಿ ಇಟ್ಕೋಬೇಕೆ ಹೊರತು ಎಕ್ಸಸೈಸ್ ಡಸಂಟ್ ಹ್ಯಾವ್ ಎನಿ ಟೈಮ್. ಇವಾಗ ನಾವು ಕೂಡ ಜಿಮ್ಮಲ್ಲಿ ವರ್ಕೌಟ್ ಒಂದಿನ ಬೆಳಗ್ಗೆ 10 ಗಂಟೆ ಮಾಡ್ತೀವಿ, ಇನ್ನೊಂದು ದಿನ ರಾತ್ರಿ 10 ಗಂಟೆ ಮಾಡ್ತೀವಿ, ಡಸಂಟ್ ಮೇಕ್ ಸೆನ್ಸ್. ನೀವು ಎಷ್ಟು ಕ್ಯಾಲರಿ ಬರ್ನ್ ಮಾಡ್ತೀರಾ ಅನ್ನೋದೇ ಇಲ್ಲಿ ಮ್ಯಾಟರ್ ಆಗೋದು.
0: ಇನ್ನು ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಬಂದಾಗ ಅದ್ರಲ್ಲೇನಾದ್ರೂ ವ್ಯತ್ಯಾಸ ಇದೆಯಾ ವ್ಯಾಯಾಮ ಮಾಡೋದ್ರಲ್ಲಿ?
1: ಒಂದು ಆವರೇಜ್ ಒಂದು 8-year-old ಕಿಡ್ನ, ಅದು ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ನೀವೊಂದು ಫಿಸಿಕಲ್ ಆಕ್ಟಿವಿಟಿಗೆ ನೀವು

ಇದು ಮಾಡಿದ್ರಿ? ಈಗೆಲ್ಲ ಏನು ಮಾಡಿದಾರೆ, ಮಕ್ಕಳನ್ನೆಲ್ಲ ಫುಟ್ಬಾಲ್ಗೆ ಹಾಕ್ತಾರೆ, ಸ್ವಿಮ್ಮಿಂಗ್ಗೆ ಹಾಕ್ತಾರೆ, ಸ್ಕೇಟಿಂಗ್ಗೆ ಹಾಕ್ತಾರೆ, ಎನಿ ಫಿಸಿಕಲ್ ಆ್ಯಕ್ಟಿವಿಟಿ. ನೀವು ಒಂದಷ್ಟು ವರ್ಷ ಈ ಹೆಣ್ಣಾಗಲಿ ಗಂಡಾಗಲಿ ಒಂದೇ ಥರ ಎಫರ್ಟ್ಸ್ ಹಾಕಬೇಕು. ಅದಕ್ಕೆ ಎಫರ್ಟ್ಸ್ಗೆ ಒಂದು ಲಿಮಿಟೇಷನ್ಸ್ ಇಲ್ಲ. ಹುಡುಗಿ ನೀನು ಇಷ್ಟೇ ಮಾಡಬೇಕು, ಹುಡುಗ ನೀನು ಇಷ್ಟೇ ಮಾಡಬೇಕು, ನೋ. ಒಂದೇ ಥರ ಎಫರ್ಟ್ಸ್ ಹಾಕಬೇಕು. ಅವ್ರ ಬಾಡಿ ಟೈಪೇ ಅವ್ರನ್ನ ಆ ಥರನೇ, ಫೀಮೇಲ್ ಫೀಮೇಲ್ ಬಾಡಿ ಟೈಪ್ ಆಗೇ ಇರುತ್ತೆ, ಮೇಲ್ ಮೇಲ್ ಬಾಡಿ ಥರ ಟರ್ನ್ ಆಗ್ತಾ ಹೋಗುತ್ತೆ. ಬಿಕಾಸ್ ನಮ್ಮ ಹಾರ್ಮೋನೇ ಸಪೋರ್ಟ್ ಮಾಡಲ್ಲ ಮೇಲ್ ಬಾಡಿಯಾಗಿ ಟರ್ನ್ ಆಗಲಿಕ್ಕೆ, ನೆವರ್. ಮೇ ಬಿ ಅವ್ರು ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪ ಗ್ರೋತ್ ಚೆನ್ನಾಗಿರುತ್ತೆ, ಹೈಟ್ ಚೆನ್ನಾಗಿ ಬರ್ತಾರೆ, ಫಿಸಿಕ್ ಚೆನ್ನಾಗಿರುತ್ತೆ ಹುಡುಗಿರ್ದು. ಹುಡುಗರು ಕೂಡ ಅಷ್ಟೇ, ಅವ್ರ ಫಿಸಿಕ್ ಹೈಟು ನೀವು ನೋಡಿರ್ಬೋದು. ಪೇರೆಂಟ್ಸ್ ಒಂದು 5'6" 5'7" ಇರ್ತಾರೆ, ಮಗ ಸ್ಪೋರ್ಟ್ಸ್ ಅಲ್ಲಿ ಇದ್ದಾನೆ ಚಿಕ್ಕ ವಯಸ್ಸಿಂದಾನೆ ಅಂದಾಗ ಅವನು 5'11" 6" ವರೆಗೂ ರೀಚ್ ಆಗಿರ್ತಾನೆ. ಜಸ್ಟ್ ಬಿಕಾಸ್ ಹೇಗೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅವ್ರು ಸಣ್ಣ ವಯಸ್ಸಿಂದಾನೆ ಇಂಪ್ಲಿಮೆಂಟ್ ಮಾಡಿದ್ರು ಅಂತ. ಗ್ರೋತ್ ಕೂಡ ಮ್ಯಾಟರ್ ಆಗೋದು. ಇನ್ನು ನನ್ನ ಮಗ ಹೈಟ್ ಬಂದಿಲ್ಲ, ನನ್ನಷ್ಟೇ ಹೈಟ್ ಇದ್ದಾನೆ, ನನ್ನ ಮಗಳ ಹೈಟ್ ಇಲ್ಲ. ಬಿಕಾಸ್ ನೀವು ಅವ್ರನ್ನ ಒಂದು ಏಜ್ ವರೆಗೂ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದೀರಾ. ಈಗ 18-19 ಆದ್ಮೇಲೆ ಹೋಗೋ ಸ್ವಿಮ್ಮಿಂಗ್ ಹೋಗೋ, ಅದಕ್ಕೆ ಹೋಗೋ, ನೀನು ಅಲ್ಲಿ ಇಲ್ಲಿವರೆಗೂ ನೀನು 10th ಮುಗಿಸೋದೇ ನಮ್ಗೊಂದು ಚಾಲೆಂಜಿಂಗ್ ಆಗಿತ್ತು, ನೆಕ್ಸ್ಟ್ 12th ಅದೇ ನಿನಗೆ ಒಂಥರ ಟರ್ನಿಂಗ್ ಪಾಯಿಂಟು, ಈ ಥರದೇ ತಲೆಗೆ ತುಂಬಿ ಬರೀ ಎಜುಕೇಷನ್ ಬಗ್ಗೆನೇ ಮಾತಾಡ್ತಾ ಹೋದ್ರಿ ನೀವು. ಬಟ್ ಮಕ್ಕಳಿಗೆ ಫಿಸಿಕಲಿ ಎಲ್ಲೋ ಒಂದು ಕಡೆ ನೀವು ಡೌನ್ ಮಾಡಿಬಿಟ್ರಿ, ಅಲ್ಲಿಂದ ಅವರು ಹೈಟ್ ಗ್ರೋತ್ ಕೂಡ ಕಮ್ಮಿ ಆಗುತ್ತೆ, ಫಿಸಿಕಲ್ ಅಪಿಯರೆನ್ಸ್ ಕೂಡ ಅವ್ರಿಗೆ ಅಷ್ಟಕ್ಕಷ್ಟೇ. ಎಷ್ಟೋ ಹುಡುಗರು ಬರೀ ಓದಿ ಓದಿ ಕಣ್ಣೆಲ್ಲ ಮಂಜು ಮಾಡ್ಕೊಂಡು ಗ್ಲಾಸಸ್ ಹಾಕೊಂಡ್ಬಿಟ್ಟಿದ್ದಾರೆ 16 ವಯಸ್ಸಿಗೆನೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು ಅಂದರೆ ಮಕ್ಕಳನ್ನ ಚಿಕ್ಕ ವಯಸ್ಸಿಂದಾನೇ ಸ್ಪೋರ್ಟ್ಸ್ಗೆ ಹಾಕಿ. ಇವತ್ತಲ್ಲ ನಾಳೆ ನಿಮ್ಮ ಮಕ್ಕಳು ಕೂಡ ಕಾಮನ್ವೆಲ್ತ್ ಗೇಮ್ಸು ಅಥವಾ ಕ್ರಿಕೆಟಲ್ಲಿ ಮತ್ತು ಇನ್ನೊಂದು ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ನೀವು ನಿಜವಾಗ್ಲೂ ಒಂದು ಸಾಧನೆ ಮಾಡೇ ಮಾಡ್ತಾರೆ. ಮತ್ತು ತುಂಬ ಆಪರ್ಚುನಿಟೀಸ್ ಇದೆ ಅಂತಲೂ ಹೇಳ್ತೀನಿ ಇಂಡಿಯಾದಲ್ಲಿ, ಯಾಕಂದರೆ ಇಂಡಿಯಾ ಬಿಟ್ಟರೆ ಚೈನಾದಲ್ಲೇ ತುಂಬಾ ಪ್ರಾಮುಖ್ಯತೆ ಕೊಡೋದು. ಇಂಡಿಯಾದಲ್ಲಿ ಈಗ ಸ್ಟಾರ್ಟ್ ಆಗಿದೆ, ಆಸ್ ಯು ಟೋಲ್ಡ್ ಫಿಟ್ ಇಂಡಿಯಾ ಸೆಲೆಬ್ರೇಷನ್ ನಾವು ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕೆ ನಾವೆಲ್ಲ ಸೇರ್ಕೊಂಡು ನಮ್ಮನೆ ಮಕ್ಕಳನ್ನ ಫಸ್ಟು ಅದನ್ನು ಹೋಗಿ ತೋರಿಸೋಣ. ಫಸ್ಟ್ ಒಂದೆರಡು ಇವೆಂಟ್ನ ನೋಡಿ, ನಿನ್ನ ಏಜ್ ಹುಡುಗ ಯಾವ ಥರ ಆಡ್ತಿದ್ದಾನೆ, ಒಂದು ಎಕ್ಸಾಂಪಲ್ ಸೆಟ್ ಮಾಡೋಣ. ಅಟ್ಲೀಸ್ಟ್ ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ. ಆಮೇಲೆ ನೀವು ಯಾವುದೋ ಒಂದು ಸ್ಪೋರ್ಟ್ಸ್ಗೆ ಅವ್ರನ್ನ ಆ್ಯಡ್ ಮಾಡಿ, ಆ ಚಾಲೆಂಜಿಂಗ್ ಕಾಂಪಿಟೇಟಿವ್ ಮೈಂಡ್ ಸೆಟ್ ಬರುತ್ತೆ ಮಗುಗೆ, ಅದರಿಂದ ಅವ್ರ ಫ್ಯೂಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಅವ್ರ ಗ್ರೋತ್ಗೋಸ್ಕರ ಅವ್ರಿಗೆ ಎಜುಕೇಷನ್ಗೋಸ್ಕರ ನೀವೇನು ವರ್ಕ್ ಮಾಡೋವಂಥ ಅವಶ್ಯಕತೆನೇ ಇಲ್ಲ. ಆ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ, ಕಾಂಪಿಟೇಟಿವ್ ಮೈಂಡ್ ಬರುತ್ತೆ. ಬೇಸಿಕಲಿ ಈ ಜನರೇಷನ್ಗೆ ಬೇಕಾಗಿರೋದು ಹೆಲ್ತ್. ಫಸ್ಟ್ ಪ್ರಿಯೋರಿಟಿ ಇಸ್ ಹೆಲ್ತ್, ಸೆಕೆಂಡ್ ಇಸ್ ನಾಲೆಡ್ಜ್, ಥರ್ಡ್ ಒನ್ ಇಸ್ ನೀವು ಅವ್ರ ಕರಿಯರ್ನ ಆಮೇಲೆ ಯೋಚನೆ ಮಾಡಿ ಅಂತ.

0: ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ನಮ್ಮಲ್ಲೊಂದು ಮಾತಿದೆ. ಇದು ಮನಸ್ಸು ದೇಹ ಎರಡಕ್ಕೂ ಅಪ್ಲಿಕಬಲ್. ನೀವು ಹೇಳಿದ್ರಿ 18 ದಾಟ ಆದ್ಮೇಲೆ ಮಕ್ಳಿಗೆ ವ್ಯಾಯಾಮ ಆಗೆಲ್ಲ ಅಭ್ಯಾಸ ಮಾಡಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ. ಸೊ ಚಿಕ್ಕ ವಯಸ್ಸಿಂದಾನೇ ಇದನ್ನ ಅವರ ರಕ್ತದಲ್ಲೇನೆ ಸೇರಿಸೋ ಹಾಗೆ ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು. ಇನ್ನು ಈ ತರ ಬೊಜ್ಜು ಇರುವಂತಹ ಮಕ್ಕಳು ನೀವು ತುಂಬಾ ಜನನ ನಿಮ್ಮ ಫಿಟ್ನೆಸ್ ಅಡ್ಜಲ್ಲಿ ಕೂಡ ನೋಡಿರ್ತೀರಿ ಸಂಸ್ಥೆನ ನಡೆಸೋದ್ರಿಂದ. ಇಂಥ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಹೇಗೆ? ಮಕ್ಕಳ ಮನಸ್ಸಿಗೆ ನೋವು ಆಗದೆ ಇರೋ ಹಾಗೆ ನೀನು ಹೀಗಿದ್ಯಾಪ್ಪ, ನೀನೊಂಚೂರು ವರ್ಕೌಟ್ ಮಾಡ್ಬೇಕು, ಚೂರು ಸಣ್ಣ ಆಗ್ಬೇಕು, ಇನ್ನೊಂಚೂರು ಫಿಟ್ ಆಗ್ಬೇಕು, ಎಲ್ಲ ಮಕ್ಳ ತರ ನೀನು ಓಡ್ಬೇಕು, ಮಕ್ಕಳ ಮನಸ್ಸಿಗೆ ಎಳೆ ಮಕ್ಕಳಿಗೆ ನೋವಾಗದೆ ಇರೋ ಹಾಗೆ ಹೇಗೆ ಹೇಳೋದು? ಅದು ಪೋಷಕರಾದ್ರೂ ಆಗಿರ್ಬಹುದು ಮನೆಯಲ್ಲಿ.
1: ಹೌದು, ಫಸ್ಟ್ ಕಂಪ್ಯಾರಿಸನ್ ಸ್ಟಾಪ್ ಮಾಡ್ಬೇಕು. ಹೇಗೆ ಅಂದ್ರೆ, ನಮ್ಮ ಮಗು ದಪ್ಪ ಆಗಿದೆ, ಹೌದು, ಮೇ ಬಿ ನಾವು ಮಾಡಿರೋ ಮಿಸ್ಟೇಕ್ ಇಂದನೋ, ಅಥವಾ ಏನೋ ಒಂದು ಹೆಲ್ತ್ ಕಾಂಪ್ಲಿಕೇಶನ್ ಇಂದನೋ, ಅಥವಾ ಎಲ್ಲೊಂದ್ ಕಡೆ ಒಂದು ನೆಗ್ಲಿಜೆನ್ಸ್ ಅಲ್ಲಿ ಮಗು ದಪ್ಪ ಆಗ್ಬಿಟ್ಟಿದೆ, ಹೌದು, ಬಿಕಾಸ್ ಆಫ್ ಓವರ್ ಫೀಡಿಂಗ್, ಓವರ್ ಕ್ಯಾಲರೀಸ್ ಇಂಟೇಕ್. ನೀಲೇನಾಗ್ಬಿಟ್ಟಿದೆ, ಯಾವುದು ಬ್ಯಾಲೆನ್ಸ್ಡ್ ಇಲ್ಲ. ಜಾಸ್ತಿ ತಿನ್ಸಿದ್ದೀವಿ, ವ್ಯಾಯಾಮ ಕಮ್ಮಿ ಮಾಡಿಸಿದ್ದೀವಿ, ಅಥವಾ ಮಾಡಿಸೇ ಇಲ್ಲ. ಈ ಥರ ಎಕ್ಸಾಂಪಲಿಂದ ಮಗು ಒಬೀಸ್ಡ್ ಆಗೋಯ್ತು. ನೀವು ಆ ಥರ ಆದಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಂದ್ ಏಜ್ ಅವ್ರಿಗೆ ಮಗ ಅಥವಾ ಮಗಳು ಕ್ಯೂಟ್ ಅನ್ಸ್ಬೋದು, ಚೆನ್ನಾಗಿ ಗುಂಡ್ಗುಂಡಾಗಿದ್ದಾರೆ ಹಾಗೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಅದು ಸೀರಿಯಸ್ ಕಾಂಪ್ಲಿಕೇಶನ್ಸ್ ಟರ್ನ್ ಆಗುತ್ತೆ. ಹೇಗೆ ಅಂದ್ರೆ, ಒಂದು 10-12 ಕ್ರಾಸ್ ಆಗ್ತಿದ್ದಂಗೆ ಓವರ್ ವೇಟ್ ಆಗೋದ್ರು. ಈಗ ನಾನೇ ಒಂದು ಎಕ್ಸಾಂಪಲ್ ನೋಡಿದೀನಿ, 12-13 ವರ್ಷದ ಹುಡುಗ ಬಂದಿದ್ದಾನೆ ಜಿಮ್ಗೆ, ಅವ್ರ ತಂದೆ ತಾಯಿ ಜೊತೆ, ಈಸ್ ವೇಯಿಂಗ್ ಅರೌಂಡ್ 80 kg. ಸೊ ಏನಾಗ್ಬಿಟ್ಟು 80 kg ಇರುವಂತ ಹುಡುಗನ 12 ಹೇಗೆ ಟರ್ನ್ ಮಾಡಿದ್ ನಾವೇನು ಅದಿಷ್ಟು ಕೇಳಕ್ ಬರಲ್ಲ, ಬಿಕಾಸ್ ಮೇ ಬಿ ಓವರ್ ಫೀಡಿಂಗ್ ಏನಾದ್ರೂ ರೀಸನ್ ಆಗಿರ್ಬೋದು. ಬಟ್ ನಾವು ಅವ್ರನ್ನ ಹೇಗೆ ತಗೊಂಡೋಗ್ಬೇಕು, ನಿಮ್ಮ ಪೇರೆಂಟ್ಸ್ ಅದ್ರ ಫಸ್ಟ್ ನಾವು ಹೇಳೋದು, ಸಿ ಇಟ್ ಶುಡ್ ಬಿ ಸ್ಲೋ. ನಾವು ಈ ಅಭ್ಯಾಸ ಆಗ್ಬಿಟ್ಟಿದೆ ಮಗುಗೆ, ಚಿಕ್ಕ ವಯಸ್ಸಿಂದ ಚೆನ್ನಾಗಿ ತಿಂದು ಅಥವಾ ಏನು ಮಾಡದೆ ಲೇಜಿ ಆಗಿದ್ದು,
0: ಜಂಕ್ ಫುಡ್ನ
1: ಜಾಸ್ತಿ ಯೂಸ್ ಮಾಡಿರ್ಬೋದು, ಅಥವಾ ತುಂಬಾ ಲೇಜಿ ಆಗಿದ್ದು, ಯಾವುದೇ ಆಕ್ಟಿವಿಟಿ ಇಲ್ಲದೆ ಬರೀ ಫೋನು. ಸೊ ಈಗಿನ ಮಕ್ಕಳಂತೂ ಇನ್ನೂ ಸ್ವಲ್ಪ ಓವರ್ ಟ್ಯಾಲೆಂಟೆಡ್, ನಾವೇನಾದ್ರೂ ಹೇಳಿದ್ರೆ ನಮ್ಗೇನೆ ಅದೇ

0: ಏನಾದರೂ ಒಂದು ಹೇಳ್ಬಿಟ್ಟು ಹೋಗ್ಬಿಡ್ತವೆ. ಸೊ ಅದರಿಂದ ಮಕ್ಕಳಿಗೆ ಹೇಗೆ ಅಂದರೆ ವೆರಿ ಸ್ಲೋಲಿ ಯು ನೀಡ್ ಟು ಟೇಕ್ ದೆಮ್. ಅವರಿಗೆ ಸೂಟ್ ಆಗುವಂಥ ಆಕ್ಟಿವಿಟೀಸೇ ಮಾಡಿಸ್ಬೇಕು. ಟಿಪಿಕಲ್ ಜಿಮ್ ವರ್ಕೌಟ್ ಮಾಡ್ಸೋಕ್ಕೆ ಬರೋಲ್ಲ, ಬರೀ ಫಂಕ್ಷನಲ್ ಆಕ್ಟಿವಿಟೀಸ್ ಮಾಡಿಸ್ಬೇಕು. ರನ್ ಮಾಡಿಸೋದು, ಸೈಕ್ಲಿಂಗ್ ಮಾಡಿಸೋದು, ಹಾಗೆ ಒಂದಷ್ಟು ಏನು ಅಂದರೆ ರೆಸಿಸ್ಟೆನ್ಸ್ ಬ್ಯಾಂಡ್ನ ಯೂಸ್ ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ಫನ್ನಿಯಾಗಿರ್ಬೇಕು ಅವ್ರಿಗೆ. ಅಂದರೆ ಫನ್ ಆಕ್ಟಿವಿಟಿ ಥರನೂ ಇರಬೇಕು, ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ವರ್ಕೌಟು ಆಗಬೇಕು. ಈ ಥರ ಜಿಮ್ಮಲ್ಲಿ ಕೆಲವರು ಮಕ್ಕಳಿಗೆ ಅಂತ ಪ್ರೋಗ್ರಾಮ್ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಜಿಮ್ಸು ಬಿಲೋ 15 ಇಯರ್ಸು ಹುಡುಗರನ್ನ ತಗೊಳ್ಳೋದೇ ಇಲ್ಲ, ಬಿಕಾಸ್ ಇಟ್ಸ್ ಅ ರಿಸ್ಕ್ ಪಾರ್ಟ್ ಅಂತ. ಯಾಕಂದರೆ ಜಿಮ್ಮಲ್ಲಿ ಒಂದಷ್ಟು ಆಕ್ಟಿವಿಟಿ ಅವರಿಗೆ ಅಂತಲೇ ಫೋಕಸ್ಡ್ ಆಗಿ ಒಂದೂವರೆ ಗಂಟೆ ಟ್ರೈನ್ ಮಾಡಬೇಕಾಗುತ್ತೆ. ಈ ರೀಸನ್ಸಿಂದ ಕೆಲವರು ಡ್ರಾಪ್ ಮಾಡ್ತಾರೆ. ಅದಕ್ಕೆ ಪೇರೆಂಟ್ಸ್ಗೆ ನಾವೇ ಸಜೆಸ್ಟ್ ಮಾಡ್ತೀವಿ ಕೆಲವೊಂದ್ಸಲ, ನೋಡಿ ಆ ಥರ ಇದೇನಾದರೂ ಇದ್ದಾಗ ಜಿಮ್ಮಲ್ಲಿ ಸೇರಿಸ್ಕೊಳ್ಳೋಲ್ಲ ಅಂದಾಗ ನೀವು ಧಾರಾಳವಾಗಿ ಕರ್ಕೊಂಡೋಗಿ ಒಂದು ಒಳ್ಳೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹಾಕಿ, ಸ್ವಿಮ್ಮಿಂಗ್ ಕೋಚಿಂಗ್ ಹಾಕಿ. ಹಾಗೆ ಯಾವ್ದನ್ನ ಸೈಕ್ಲಿಂಗ್ ಆಕ್ಟಿವಿಟಿ, ಬೆಳಿಗ್ಗೆ ಎದ್ದು ನೀವು ಮಗುನ ಜೊತೆ ಒಂದು 2-3 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ಕೊಂಬನ್ನಿ. ಯಾವ್ದನ್ನ ಬೇರೆ ಸ್ಪೋರ್ಟ್ಸ್ ಅವ್ನ್ ಯಾವ ಇಷ್ಟ ಆಗುತ್ತೆ ಆ ಸ್ಪೋರ್ಟ್ಸ್ ನೀವು ಸ್ಟಿಕ್ ಆನ್ ಮಾಡಿ.
1: ಸಿದ್ಧು ಅವರೇ, ನಾವು ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದೀವಿ. ಆಲ್ಮೋಸ್ಟ್ ರಾಜ್ಯದಾದ್ಯಂತ ಕೇಳ್ತಾ ಇರುವಂತಹ ಪುಟ್ಟ ಪುಟ್ಟ ಮಕ್ಕಳಿಗೆ ಈ ಫಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ನಿಮ್ಮ ಸಂದೇಶ ಏನು, ಕಿವಿ ಮಾತೇನು?
0: ಎಲ್ಲಾ ಮಕ್ಕಳಿಗೂ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಪೇರೆಂಟ್ಸ್ ಅವ್ರಿಗೆ ತುಂಬಾ ಇನ್ಫ್ಲುಯೆನ್ಸ್ ಮಾಡ್ಬೇಕಾಗತ್ತೆ, ತುಂಬಾ ಸಪೋರ್ಟ್ ಮಾಡ್ಬೇಕಾಗತ್ತೆ. ಮಕ್ಕಳಾದವರು ನೀವು ಕೂಡ ನಿಮ್ಗೆ ಯಾವ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಬ್ಯಾಡ್ಮಿಂಟನ್ ಇಷ್ಟ ಆಯ್ತಾ, ಟಿ ಇಷ್ಟ ಆಯ್ತಾ, ಯಾವ್ದಾದ್ರು ಸರ್ ನಿಮ್ಮ ಪೇರೆಂಟ್ಸ್ ಹತ್ರ ಫಸ್ಟ್ ಕಮ್ಯುನಿಕೇಟ್ ಮಾಡಿ, ಅಪ್ಪ ನಾನು ಈ ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಅಂದರೆ ನನಗೆ ಇಷ್ಟ, ನಾನು ಇದನ್ನು ಆಡಬೇಕು, ಸೊ ನೀನು ನನಗೆ ಇದನ್ನು ಯಾವ ಟ್ರೈನಿಂಗ್ ಕರ್ಕೊಂಡು ಹೋಗ್ತೀಯ ಅಂತ ಕೇಳಬೇಕು. ಪೇರೆಂಟ್ಸ್ ಆದವ್ರಿಗೆ ಅದು ಕೆಲವರಿಗೆ ಶಕ್ತಿ ಇರೋರಿಗೆ ಅದನ್ನು ಮಾಡಿಸ್ತಾರೆ, ಇಲ್ಲೇ ಇರೋರು ನೀವು ಏನು ಮಾಡಬೇಕಾಗತ್ತೆ. ಕೆಲವೊಂದು ನಿಮಗೆ ಕೈಗೆಟುಕುವಂಥ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಇನ್ವಾಲ್ವ್, ಕಬಡ್ಡಿಗೆ ಯಾವ ಫಿನಾನ್ಸು ಬೇಕಾಗಿಲ್ಲ, ಖೋಖೋ ಆಡಿ, ಇನ್ನೊಂದು ಯಾವುದೋ ಒಂದು ಸ್ಪೋರ್ಟ್ಸ್ ಆಡಿ. ಸೊ ಕೆಲವೊಂದು ಸ್ಪೋರ್ಟ್ಸ್ಗಳಿಗೆ ಯಾವುದೇ ಒಂದು ಫಿನಾನ್ಷಿಯಲ್ ಒಂದು ಸಪೋರ್ಟ್ ಬೇಕಾಗೇ ಇಲ್ಲ. ಎಲ್ಲ ಕ್ರಿಕೆಟ್ಗೆ ಹೋಗ್ಬೇಕಂದ್ರೆ ಕೋಚಿಂಗ್ ಹೋಗ್ಬೇಕು, ಕೋಚಿಗೆ ಒಂದಷ್ಟು ದುಡ್ಡು ಕೊಡಬೇಕಾಗುತ್ತೆ, ಅದಕ್ಕೊಂದಷ್ಟು ನಾವು ಕ್ರಿಕೆಟ್ ಸೆಟ್ ಕಿಟ್ ತಗೋಬೇಕಾಗುತ್ತೆ. ಫುಟ್ಬಾಲ್ಗೆ ಹೋಗ್ಬೇಕು ಅಂದ್ರೆ ಸೇಮ್ ಥಿಂಗ್. ಸೊ ನಮಗೆ ಯಾವುದು ಕೈಗೆಟುಕುತ್ತೆ, ನಮ್ಮ ಕೈಯಲ್ಲಿ ಯಾವುದು ನಾವು ಅದನ್ನ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂತದನ್ನ ಮಾತ್ರ ಮಾಡಿ. ಯಾಕಂದ್ರೆ ನೀವು ಎಲ್ಲೋ ಒಂದ್ ಕಡೆ ಒಂದು ಎಕ್ಸ್ಪೆನ್ಸಿವ್ ಸ್ಪೋರ್ಟ್ನ ಸೆಲೆಕ್ಟ್ ಮಾಡಿ ಪೇರೆಂಟ್ಸ್ಗೆ ಬರ್ಡನ್ ಮಾಡಕ್ ಹೋಗ್ಬೇಡಿ. ಆಯ್ತು, ನೀವು ಇರಬೇಕು, ಫಿಸಿಕಲ್ ಆಕ್ಟಿವಿಟೀಸ್ ಮ್ಯಾಂಡೇಟರಿ, ನಾನು ಅದನ್ನ ತಪ್ಪು ಅಂತ ಹೇಳ್ತಿಲ್ಲ. ನೀವು ಸೆಲೆಕ್ಟ್ ಮಾಡುವಂತ ಸ್ಪೋರ್ಟ್ಸ್ ಏನಿದೆಯಲ್ಲ ಅದು ನಿಮ್ಮ ತಂದೆ ತಾಯಿಗೆ ಬರ್ಡನ್ ಆಗಬಾರ್ದು, ಹಾಗೆ ನಿಮ್ಮ ಗ್ರೋತ್ ಕೂಡ ನೀವು ಹಾಗೆ ನೋಡ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿರುವಂತ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ತಿನ್ನೋದನ್ನ ಮಾತ್ರ ಅಭ್ಯಾಸ ಮಾಡಿಸ್ಬೇಡಿ. ಅವರಿಗೆ ನೀವೆಲ್ಲೋ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಅವರು ತುಂಬಾ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡ್ತಾರೆ. ಹೇಗೆ ಅಂದ್ರೆ, ನೀವು ಅಫೋರ್ಡ್ ಮಾಡ್ತೀರಾ, ಒಳ್ಳೊಳ್ಳೆ ಕೋಚ್ನ ತಗೊಳ್ತೀರಾ, ಹೈರ್ ಮಾಡ್ತೀರಾ, ನಿಮ್ಮ ಮಕ್ಕಳು ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂತ ಸಾಧ್ಯತೆ ಇದೆ. ನೀವು ಅದನ್ನ ಬಿಟ್ಟುಬಿಟ್ಟು ಏನ್ ಮಾಡ್ತೀರಾ, ಅವನ್ ಯಾಕೆ ಕಷ್ಟ ಪಡ್ಬೇಕು, ಅವನ್ ಯಾಕೆ ಬೇಗ ಎದ್ದೊಳ್ಬೇಕು, ಚೆನ್ನಾಗಿರ್ಲಿ, ರಾಜನ್ ತರ ಇರ್ಲಿ ಅಂತ ನೀವು ಅವ್ನ ಬರೀ ಫೀಡಿಂಗ್ ಮಾಡ್ತಿರ್ತೀರಾ ಹೊರತು ಅವನು ಲಾಸ್ಟ್ಲಿ ಎಮ್ಮೆ ತಮ್ಮಣ್ಣನೇ ಆಗೋದು. ಹಾಗೆ ಅವನು ಯಾವುದೇ ರೀತಿ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಫಿಸಿಕಲಿ ಅವನು ಸರಿ ಇರಲಿಲ್ಲ ಅಂದರೆ ಒಂದು ಏಜ್ ಆದಮೇಲೆ ಹೆಲ್ತ್ ಕಾಂಪ್ಲಿಕೇಶನ್ಸಿಂದ ಅವನ ಲೈಫೇ ಆಲ್ಮೋಸ್ಟ್ ಟೋಟಲಿ ಒಂದು ಡಿಸ್ಟರ್ಬೆನ್ಸ್ ಆಗಿಬಿಡುತ್ತದೆ. ಅಂದರೆ ಅವನು ಬರೀ ಮೆಡಿಸಿನ್ಸು ಈ ಥರದ್ರಲ್ಲಿ ಅವ್ನ ಲೈಫ್ ಕಳಿಬೇಕಾಗತ್ತೆ. ಸೊ ನಾನೇನು ಹೇಳ್ತೀನಿ, ಆ ಥರ ಪೇರೆಂಟ್ಸ್ಗೆ ದಯವಿಟ್ಟು ನಿಮ್ಗೆ ಅಫೋರ್ಡ್ ಮಾಡೋಕ್ಕಾದ್ರೆ ಒಳ್ಳೊಳ್ಳೆ ಸ್ಪೋರ್ಟ್ಸ್ಗೆ ಹಾಕಿ ಟೈಮ್ ಕೊಡಿ, ಇಲ್ಲಿ ಬೇಕಾಗಿರೋ ಟೈಮ್. ಅದೇ ನಮ್ಮ ಮಕ್ಕಳು, ಬಡವ್ರ ಮಕ್ಕಳು ಹೇಗಿರಬೇಕು ಅಂದರೆ, ಯು ಹ್ಯಾವ್ ಟು ಹೋಗಿ ನಿಮ್ಗೆ ಯಾವ್ಯಾವ ಸ್ಪೋರ್ಟ್ಸಲ್ಲಿ ಅಥವಾ ಆಚೆ ಹೋಗಿ 2 ಅವರ್ ಆಡಬೇಕಾ, ನಿಮ್ಗೆ ಯಾವ್ದು ಖುಷಿ ಕೊಡುತ್ತೆ, ಕ್ರಿಕೆಟ್ ಆಡ್ತೀರಾ, ಕಬಡ್ಡಿ ಆಡ್ತೀರಾ, ಖೋಖೋ ಆಡ್ತೀರಾ, ಈ ಥರದಕ್ಕೆಲ್ಲ ಯಾರೂ ಕೂಡ ನಿಮ್ಗೆ ಯಾವ ಸಪೋರ್ಟು ಬೇಕಾಗಿಲ್ಲ. ದಯವಿಟ್ಟು ಮಾಡಿ, ಸೈಕ್ಲಿಂಗ್ ಹೋಗ್ತೀರಾ, ಹೋಗಿ ಹೋಗಿ ಗ್ರೌಂಡಲ್ಲಿ ಹೋಗಿ ಓಡ್ತೀರಾ, ಹೋಗಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನಿಮ್ಗೊಂದಿನ ಎಲ್ಲೋ ಅಂದ್ಕೊಂಡು ಒಳ್ಳೆ ಚಾನ್ಸ್ ಸಿಗ್ಬೋದು, ಒಳ್ಳೆ ರನ್ನರ್ ಆಗಿ, ಅಥ್ಲೀಟ್ ಆಗಿ. ಸೊ ಇದನ್ನ ಬಿಟ್ಟು ಯಾವುದೇ ರೀತಿ ನನ್ನ ಹತ್ರ ಏನೂ ಇಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ಏನೂ ಇಲ್ಲ ಅನ್ನೋದು ತಪ್ಪು. ಬಿಕಾಸ್ ಎಲ್ಲಾ ಇವತ್ತು ಸಾಧನೆ ಮಾಡಿರೋದ್ರಲ್ಲಿ ಮುಕ್ಕಾಲು ಭಾಗ ಅಥ್ಲೀಟ್ಸು, ಯಾರು ಕೂಡ ಪೇರೆಂಟ್ಸ್ ತುಂಬಾನೇ ವೆಲ್ ಆಫ್ ಇರೋರಲ್ಲ, ಎಲ್ಲ ಬಡವ್ರ ಮಕ್ಕಳೇ. ಆದರೆ ಅವ್ರಿಗೆ ಇದ್ದಿದ್ದೇನು ಅಂದರೆ ಒಂದು ಪ್ಯಾಷನ್ನು, ಒಂದು ಗೋಲ್ ಇತ್ತು, ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಇತ್ತು. ಅದರಿಂದ ಅವ್ರು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಈಗ MS ಧೋನಿ ಆಗಿರ್ಬೋದು, ನಾವೇ ನೋಡಿದ್ದೀವಿ ಲೈವ್ ಎಕ್ಸಾಂಪಲ್, ಸಿನಿಮಾದಲ್ಲೇ ತೋರಿಸಿದ್ದಾರೆ MS ಧೋನಿ ಹೇಗಿದ್ರು ಹೇಗಾದರು ಅಲ್ವಾ. ಈಗ ಮಿಲ್ಕಾ ಸಿಂಗ್ ಆಗಿರ್ಬೋದು, ಇದೆಲ್ಲ ಸಿನಿಮಾ ಮುಖಾಂತರ ಜನಕ್ಕೆ ಎಕ್ಸಾಂಪಲ್. ಅಂಥ ಸಿನಿಮಾಗಳನ್ನ ತೋರಿಸಿನಿ ಮಕ್ಕಳಿಗೆ, ಅದರಿಂದ ಮೋಟಿವೇಟ್ ಆಗ್ತಾರೆ. ಇಲ್ಲ ಒಂದ್ ಕಡೆ ಅವರು ನಾಳೆ ಒಂದಿನ ಸ್ಟಾರ್ ಆಗ್ತಾರೆ, ಒಲಿಂಪಿಕ್ ಮೆಡಲ್ ತೊಗೊಂಡ್ ಬರ್ತಾರೆ ನಮ್ಮ ದೇಶಕ್ಕೆ. ಜಸ್ಟ್ ಇವತ್ತು ನಮ್ಮ ದೇಶದಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಅಥ್ಲೀಟ್ ಆಗ್ಬಿಟ್ರೆ ಎಷ್ಟು ಸ್ಪಾನ್ಸರ್ಸ್ ಇದಾರೆ ಗೊತ್ತಾ.
1: ಇನ್ನು ಮಕ್ಕಳಿಗೆ ದೇಶೀಯ ಕ್ರೀಡೆಗಳ ಬಗ್ಗೆ ಹೆಚ್ಚು ನೀವು ಗಮನ ಹರಿಸಿದ್ರೆ ಖರ್ಚು ಕೂಡ ಹೆಚ್ಚಾಗಿ ಇಲ್ಲದೆ ನೀವು ವ್ಯಾಯಾಮ ಕಸರತ್ತು ಎಲ್ಲಾ ನಡೆಯುತ್ತೆ. ಮನೆ ಹತ್ರ ಪಾರ್ಕ್ಗಳಿದ್ರೆ, ಉದ್ಯಾನವನಗಳಿದ್ರೆ, ಮೈದಾನಗಳಿದ್ರೆ ದಯವಿಟ್ಟು ಅಲ್ಲಿ ಹೋಗಿ ಆಟ ಆಡಿ. ಯೋಗ ಪ್ರಾಣಾಯಾಮ ಇಂಥದ್ದು ನಮ್ಮ ದೇಶದ ಏನಿದೆ ಸಂಸ್ಕೃತಿ, ಅದನ್ನು ಕೂಡ ನೀವು ಜೊತೆ ಜೊತೆಗೆ ಬೆಳೆಸ್ಕೊಂಡು ಹೋದಾಗೆ ಆಗತ್ತೆ. ಸೊ ಈ ಫಿಟ್ ಇಂಡಿಯಾ ಮೂಮೆಂಟ್ ಸಂದರ್ಭದಲ್ಲಿ ಪೋಷಕರು ಹಾಗೂ ಮಕ್ಕಳು ಇಬ್ರು ಕೂಡ ಪ್ಲೆಡ್ಜ್ ಅನ್ನ ತಗೊಳ್ಬೇಕು. ವ್ಯಾಯಾಮ ನನ್ನ ದಿನದ ಭಾಗ ಆಗೇ ಆಗತ್ತೆ, ದಿನಚರಿಯಲ್ಲಿ ನಾನು ಸೇರಿಸ್ಕೊಂಡೇ ಸೇರಿಸ್ಕೊಳ್ತೀನಿ ಅಂತ. ಸಿದ್ದು ಅವರೇ ಇಷ್ಟೊತ್ತು ನಮ್ಮ ಜೊತೆಯಾಗಿದ್ರೆ, ವಿಶೇಷ ಅತಿಥಿಯಾಗಿ ಆಗಮಿಸಿ

0: ಈ ಸಂದರ್ಭದಲ್ಲಿ ಬಹಳಷ್ಟು ಮಾಹಿತಿನ ಹಂಚಿಕೊಂಡ್ರಿ, ತುಂಬಾ ಹೃದಯದ ಧನ್ಯವಾದಗಳು ನಿಮಗೆ.
1: ನಿಮಗೂ ಕೂಡ ಆಕಾಶವಾಣಿನಲ್ಲಿ ನಾನು ಬಂದು ಫಿಟ್ ಇಂಡಿಯಾ ಬಗ್ಗೆ ಮಾತಾಡಲಿಕ್ಕೆ ನಂಗೆ ತುಂಬಾ ಖುಷಿ ಆಯಿತು. ಈಗಿನ ಜನರೇಷನ್ಸ್ಗೆ ಎಲ್ಲೋ ಒಂದ್ ಕಡೆ ನನ್ನಿಂದ ಒಂದು ಮೆಸೇಜ್ ಹೋಗುತ್ತೆ ಅಂದ್ರೆ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ.
0: ಥ್ಯಾಂಕ್ ಯು, ಧನ್ಯವಾದ
1: ಸೋ ಮಚ್.
0: ಫಿಟ್ ಇಂಡಿಯಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಕೇಳ್ತಾ ಇರೋ ಪುಟಾಣಿ ಮಕ್ಕಳಿಗೆ ಹಾಗೆ ಪೋಷಕರಿಗೆ ಇವತ್ತು ಒಂದೊಳ್ಳೆ ಮಾಹಿತಿಪೂರ್ಣ ಕಾರ್ಯಕ್ರಮನ ಆಕಾಶವಾಣಿ ಬೆಂಗಳೂರು ನಿಮಗಾಗಿ ಕೊಡಮಾಡ್ತು. ಈ ಕಾರ್ಯಕ್ರಮದ ಜೊತೆಯಾಗಿದ್ದು ನಮ್ಮ ವಿಶೇಷ ಅತಿಥಿ ಶ್ರೀಯುತ ಸಿದ್ದು ಯಾದವ್ ಅವರು. ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದ್ದು ಅಮೂಲ್ಯ ಎಸ್ ಪ್ರಮೋದ್, ಹಾಗೆ ಕಾರ್ಯಕ್ರಮದ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.
1: ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ.
2: ಆಕಾಶವಾಣಿ ಬೆಂಗಳೂರು. ಗಾನಗಂಗೆ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಶ್ರೋತೃ ಬಾಂಧವರಿಗೆಲ್ಲ

ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ಭಾರತದ ಶ್ರೇಷ್ಠ ಹಾಕಿ ಆಟಗಾರ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. 2012 ರಲ್ಲಿ ರಾಷ್ಟ್ರೀಯ ದಿನಗಳ ಪಟ್ಟಿಯಲ್ಲಿ ಈ

ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನದಂದು ರಾಷ್ಟ್ರಪತಿ ಭವನದಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳು ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನು ಅತ್ಯುತ್ತಮ ಕ್ರೀಡಾಪಟುಗಳಿಗೆ ಪ್ರದಾನ ಮಾಡಿ ಗೌರವ ನೀಡುತ್ತಾರೆ. ಯಾರು ಈ ಧ್ಯಾನ್ಚಂದ್ ತಿಳಿಯೋಣ ಈ ಗೀತೆಯ ನಂತರ. ಕೆಳಿ ಜೇಮ್ಸ್ ಚಿತ್ರದ ಒಂದು ಗೀತೆ ಸಂಜಿತ್ ಹೆಗ್ಡೆ ಹಾಗೂ ಚರಣ್ ರಾಜ್ ಅವರ ದನಿಯಲ್ಲಿದೆ. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತವಿದೆ.

0: ತಗೊಳ್ಳಿ ಅಣ್ಣಟಿ. ಇಎಂಐ ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ?
1: ಒಂದು ಐಡಿಯಾ ಇದೆ, ಒಳ್ಳೆ ಕಾಸು ಸಿಗುತ್ತೆ.
0: ಅದೇ ಹಾಗೆ
1: ನಿನ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
0: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
1: ಬೇಡಪ್ಪ ಬೇಡ. ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ ಬಳಸಲು ಕೊಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ

ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಧ್ಯಾನ್ ಚಂದ್ ಯಾರು ಅಂತ ಹೇಳ್ತಾ ಇದ್ದೆ. ಇವರು ಉತ್ತರ ಪ್ರದೇಶದ ಪ್ರಯಾಗ್ನಲ್ಲಿ ರಜಪೂತ್ ಕುಟುಂಬವೊಂದರಲ್ಲಿ ಆಗಸ್ಟ್ 29, 1905 ಜನಿಸಿದ್ರು. ಅವರ ತಂದೆ ಭಾರತೀಯ ಬ್ರಿಟಿಷ್ ಸೈನ್ಯದಲ್ಲಿ ಹವಾಲ್ದಾರ್ ಆಗಿದ್ದರು. ಪ್ರಯಾಗದಿಂದ ಇವರು ಬೇರೆಡೆ ಕೆಲಸಕ್ಕೆ ಹೋದ ಕಾರಣದಿಂದ ಅವರ ಕುಟುಂಬ ಝಾನ್ಸಿ ನಗರಕ್ಕೆ ವಲಸೆ ಬಂದು ಅಲ್ಲಿ ನೆಲೆಯೂರಿದ್ರು. ಆ ನಂತರದಲ್ಲಿ ಇವರು ಹಾಕಿ ಆಟಗಾರರಾಗಿದ್ದು ಹೇಗೆ ಎನ್ನುವುದನ್ನ ತಿಳಿಯೋಣ ಈ ಗೀತೆಯ ನಂತರ. ರಂಜಿತ್ ಉನ್ನಿ ನಿವಾಸ್ ಹಾಗೂ ಯಾಸಿನ್ ಅವರು ಹಾಡಿರುವ ಪವರ್ ಚಿತ್ರದ ಒಂದು ಗೀತೆ. ಚಂದನ್ ಶೆಟ್ಟಿಯವರ ಸಾಹಿತ್ಯಕ್ಕೆ ತಮನ್ ಎಸ್ ಎಸ್ ಅವರ ಸಂಗೀತವಿದೆ.

ಧ್ಯಾನ್ ಚಂದ್ ಅವರ ತಂದೆಗೆ ಪದೇ ಪದೇ ವರ್ಗಾವಣೆ ಆಗ್ತಾ ಇದ್ದಿದ್ರಿಂದ ಅವರು ಧ್ಯಾನ್ ಚಂದ್ ಅವರಿಗೆ ಶಾಲೆಯಲ್ಲಿ ಹೆಚ್ಚು ಓದೋದಕ್ಕೆ ಅವಕಾಶ ಸಿಗಲಿಲ್ಲ. ಹಾಗಾಗಿ ಇವರು ಶಾಲೆ

ಶಾಲೆಯಲ್ಲಿ ಓದಿದ್ದು ತುಂಬಾನೇ ಕಡಿಮೆ. 16ನೇ ವಯಸ್ಸಿಗೆ ಇವರು ಕೂಡ ಸೈನ್ಯಕ್ಕೆ ಸೇರಿದ್ರು. ಕ್ರೀಡೆಯಲ್ಲೂ ಅಂತಹ ವಿಶೇಷ ಪರಿಣತಿಯನ್ನು ಏನು ಇವರು ಪಡೆದಿರಲಿಲ್ಲ. ಸೈನ್ಯದಲ್ಲಿ ಸ್ನೇಹಪೂರ್ಣ ಪಂದ್ಯಗಳಲ್ಲಿ ಎಲ್ಲರೊಂದಿಗೆ ಆಡ್ತಾ ಇದ್ರು ಅಷ್ಟೇ. 14ನೇ ಪಂಜಾಬ್ ರೆಜಿಮೆಂಟ್ ಸೇರಿದ ಧ್ಯಾನ್ನನ್ನ ಸುಬೇದಾರ್ ಮೇಜರ್ ಭೋಲೆ ತಿವಾರಿ ಅವರು ಗಮನಿಸಿದ್ರು. ಈತ ಆಡುವ ಆಟದಲ್ಲಿ ಏನೋ ವಿಶೇಷ ಇದೆ ಎಂದು ಕಂಡ ಇವರು ಚಂದನ ಆಟವನ್ನ ವಿಶೇಷವಾಗಿ ಗುರುತಿಸಿ ಅವರ ಮೇಲೆ ವೈಯಕ್ತಿಕವಾಗಿ ನಿಗಾ ವಹಿಸಿ ಹಾಕಿ ಆಟದ ವಿಶೇಷತೆಗಳ ಬಗೆಗೆ ಉತ್ತಮ ತರಬೇತಿಯನ್ನ ನೀಡಿದ್ರಂತೆ. ಹೀಗೆ ಅವರು ಅಂದಿನ ಭಾರತೀಯ ಸೈನ್ಯದಲ್ಲಿ ಹಾಗೂ ವಿವಿಧ ವಲಯಗಳ ತಂಡಗಳ ಮಟ್ಟದಲ್ಲಿ ಆಡತೊಡಗಿದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರಾಗಿ ರೂಪುಗೊಂಡ್ರು. ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಇನ್ನೀಗ ಕೇಳಿ ರಮಣ ಗೋಗುಲ ಅವರ ದನಿಯಲ್ಲಿ ಯುವರಾಜ ಚಿತ್ರದ ಒಂದು ಗೀತೆ. ಸಾಹಿತ್ಯ ಮತ್ತು ಸಂಗೀತ ರಮಣ ಗೋಗುಲ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ನಕಾಶ್ ಅಜೀಜ್ ಅವರ ದನಿಯಲ್ಲಿ ಯುವರತ್ನ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ ತಮನ್ ಎಸ್ ಎಸ್ ಅವರ ಸಂಗೀತವಿದೆ.

1998ರಲ್ಲಿ ಭಾರತೀಯ ಹಾಕಿ ತಂಡವನ್ನು ಸೇರಿದರು. ಅವರಿಗೆ ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ನಲ್ಲಿ ಆಯೋಜಿಸಲಾದ 1928ರ ಬೇಸಿಗೆಯ ಒಲಿಂಪಿಕ್ನಲ್ಲಿ ಭಾಗವಹಿಸುವಂಥ ಅವಕಾಶ ದೊರೆಯಿತು. 3-0 ಗೋಲ್ಗಳ ಅಂತರದಲ್ಲಿ 2 ಗೋಲ್ ಗಳಿಸುವ ಮೂಲಕ ಭಾರತೀಯ ತಂಡಕ್ಕೆ ನೆದರ್ಲ್ಯಾಂಡನ್ನು ಸೋಲಿಸಲು ಸಹಾಯ ಮಾಡಿದ ಧ್ಯಾನ್ಚಂದರ ಆಟಕ್ಕೆ ಅಲ್ಲಿ ನೆರೆದಿದ್ದಂತಹ ಜನ ಬೆರಗಾಗಿ ನೋಡಿದ್ರು. ಈ ಸರಣಿಯಲ್ಲಿ ಭಾರತೀಯ ಹಾಕಿ ತಂಡಕ್ಕೆ ಒಲಿಂಪಿಕ್ ಸ್ವರ್ಣ ಪದಕವು ದೊರೆಯಿತು. ಧ್ಯಾನ್ಚಂದ್ ಅವರು 1932 ಹಾಗೂ 1936ರಲ್ಲಿ ನಡೆದಂತಹ ಒಲಿಂಪಿಕ್ಸ್ಗಳಲ್ಲಿ ಸ್ವರ್ಣ ಪದಕ ಪಡೆದ ಭಾರತದ ತಂಡದ ಸದಸ್ಯರು ಆಗಿದ್ರು. ಹೀಗೆ ತಾವು ಆಡಿದ 3 ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಭಾರತಕ್ಕೆ ಚಿನ್ನದ ಪದಕ ದೊರಕುವಲ್ಲಿ ಅವರು ಮಹತ್ತರವಾದ ಪಾತ್ರವನ್ನು ವಹಿಸಿದ್ರು. ಆಡಿದ 3 ಒಲಿಂಪಿಕ್ಸ್ ಸ್ಪರ್ಧೆಗಳಲ್ಲಿ ಒಟ್ಟು 12 ಪಂದ್ಯಗಳಲ್ಲಿ ಧ್ಯಾನ್ಚಂದ್ ಗಳಿಸಿದ ಒಟ್ಟು ಗೋಲುಗಳ ಸಂಖ್ಯೆ 33.

ಯುವರತ್ನ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಶಶಾಂಕ್ ಶೇಷಗಿರಿ ಅವರ ದನಿಯಲ್ಲಿ, ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ ತಮನ್ ಎಸ್ಎಸ್ ಅವರ ಸಂಗೀತವಿದೆ.

ರೂಫಿ ಅವರ ದನಿಯಲ್ಲಿ ಧೈರ್ಯಂ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಶ್ರೀನಾಥ್ ಡಿಎಂ ಅವರ ಸಾಹಿತ್ಯಕ್ಕೆ ಎಮಿಲ್ ಅವರ ಸಂಗೀತ ಸಂಯೋಜನೆ ಇದೆ.

0: ಶ್ರೋತೃ ಬಾಂಧವರು ಗಾನಗಂಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಗಾನಗಂಗೆ ಕಾರ್ಯಕ್ರಮದಲ್ಲಿ ಇನ್ನೀಗ ಒಂದು ವಿರಾಮ. ವಿರಾಮದ ನಂತರ ಗಾನಗಂಗೆ ಕಾರ್ಯಕ್ರಮ ಮತ್ತೆ ಮುಂದುವರಿಯುವುದು. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದು ಸಮಯ

0: ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ ಸಮಾಧಾನ,
4: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
0: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
6: ಈ ಸುಗ್ಗಿ ತಂದವಳಾರಮ್ಮ.
7: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
8: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
7: ಹೌದಾ? ಹೇಗೆ?
8: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ ಹೂವು ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
9: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ,
10: ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
11: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.

0: ಶ್ರೇಯಾ ಶ್ರೇಯಾ ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
6: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಶ್ರೋತೃ ಬಾಂಧವರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಧ್ಯಾನ್ ಚಂದ್ ಅವರ ಕುರಿತು ಮಾತನಾಡ್ತಾ ಇದ್ವಿ. ಧ್ಯಾನ್ ಚಂದ್ ಅವರು ಕ್ರಿಕೆಟ್ ಕ್ರೀಡಾ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ದಂತಕಥೆಯೇ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ ಕಾಲದಲ್ಲಿ ಫುಟ್ಬಾಲ್ ಆಟದಲ್ಲಿ ಪೆಲೆ ಹೇಗೆ ಹೆಸರುವಾಸಿ ಆಗಿದ್ದರೂ ಕ್ರಿಕೆಟ್ನಲ್ಲಿ ಡೊನಾಲ್ಡ್ ಬ್ರಾಡ್ಮನ್ ಅವರ ಸಾಧನೆಗಳು ಎಂತಿವೆಯೋ ಅಂಥದ್ದೇ ಮಟ್ಟದ ಹೆಸರು ಧ್ಯಾನ್ ಚಂದ್ ಅವರದ್ದು ಕೂಡ. ಒಮ್ಮೆ ಧ್ಯಾನ್ ಚಂದ್ ಅವರು ಆಡಿದ ಪಂದ್ಯದಲ್ಲಿ ಅವರಿಗೆ ಒಂದು ಗೋಲು ಗಳಿಸೋದಿಕ್ಕೆ ಸಾಧ್ಯ ಆಗಲಿಲ್ವಂತೆ. ಕಡೆಗೆ ಧ್ಯಾನ್ ಚಂದ್ ಅವರು ಮ್ಯಾಚ್ ರೆಫ್ರಿ ಅವರೊಂದಿಗೆ ವಾಗ್ವಾದ ಹೂಡಿ ನೇರವಾಗಿ ಈ ಕ್ರೀಡಾಂಗಣದಲ್ಲಿ ಇರುವ ಗೋಲ್ ಪೋಸ್ಟ್ ಅಳತೆ ಅಸಮರ್ಪಕವಾಗಿದೆ, ಹಾಕಿ ಅಂತಾರಾಷ್ಟ್ರೀಯ ನಿಯಮಾವಳಿಗಳಿಗೆ ವ್ಯತಿರಿಕ್ತವಾಗಿದೆ ಅಂತ ನುಡಿದ್ರಂತೆ. ಧ್ಯಾನ್ ಚಂದ್ ಅವರ ಅಭಿಪ್ರಾಯವನ್ನು ಮನ್ನಿಸಿ ನಿಜವಾದ ಅಳತೆ ಮಾಡಿದಾಗ

ಧ್ಯಾನ್ ಚಂದ್ ಅವರ ಅಭಿಪ್ರಾಯ ಅಕ್ಷರಶಃ ನಿಜವಾಗಿತ್ತಂತೆ. ಇನ್ನಷ್ಟು ಮಾಹಿತಿಯನ್ನ ತಿಳಿತಾ ಹೋಗೋಣ. ಇನ್ನೀಗ ಕೇಳಿ ಸೋನು ನಿಗಮ್ ಅವರ ದನಿಯಲ್ಲಿ ಮುಸ್ಸಂಜೆ ಮಾತು ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಶ್ರೀಧರ್ ವಿ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: 1936 ಒಲಿಂಪಿಕ್ಸ್ ಪಂದ್ಯದಲ್ಲಿ ಭಾರತ ತಂಡವು ಜಯಗಳಿಸಿದ ನಂತರದಲ್ಲಿ ಎಲ್ಲೆಡೆಯಲ್ಲಿಯೂ ಧ್ಯಾನ್ ಚಂದ್ ಅವರ ಹಾಕಿ ಮಾಂತ್ರಿಕತೆಯ ಆಟ ಪ್ರಸಿದ್ಧಿಯನ್ನ ಪಡೆದು ಪ್ರೇಕ್ಷಕರು ಇವರ ಆಟ ನೋಡಲು ಮುಗಿಬೀಳ್ತಾ ಇದ್ರಂತೆ. ಒಂದು ಜರ್ಮನ್ ಪತ್ರಿಕೆ ನೀಡಿದ ವರದಿ ಹೇಗಿತ್ತು ಅಂದರೆ, ಹಾಕಿ ಆಟ ಇದೀಗ ಮ್ಯಾಜಿಕ್ ಶೋ ಕೂಡ ಆಗಿದೆ. ಭಾರತೀಯ ಹಾಕಿ ಆಟದ ಮ್ಯಾಜಿಕ್ ವ್ಯಕ್ತಿಯಾದ ಧ್ಯಾನ್ ಚಂದ್ ಅವರ ಆಟ ನೋಡಲಿಕ್ಕೆ ಇಂದು ಹಾಕಿ ಕ್ರೀಡಾಂಗಣಕ್ಕೆ ತಪ್ಪದೇ ಬನ್ನಿ ಅಂತ ಹೇಳಿ ವರದಿಯನ್ನ ಮಾಡಿತ್ತಂತೆ. ಬರ್ಲಿನ್ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಧ್ಯಾನ್ ಚಂದ್ ಅವರ ಆಟ ಕಂಡ ಅಡೋಲ್ಫ್ ಹಿಟ್ಲರ್ ಧ್ಯಾನ್ ಚಂದ್ ಅವರಿಗೆ ಜರ್ಮನಿ ತಂಡದ ಪರವಾಗಿ ಆಡಲು ನೀಡಿದ ಪ್ರಲೋಭನೆಗಳೆಂದರೆ ಸೇನೆಯಲ್ಲಿ ಮೇಜರ್ ಹುದ್ದೆ, ಜರ್ಮನಿಯ ಪೌರತ್ವ, ಕೊಲೋನೆಲ್ ಗೌರವದ ಕೊಡುಗೆ. ಆದರೆ ಇದನ್ನೆಲ್ಲ ಧ್ಯಾನ್ ಚಂದ್ ಅವರು ನಿರಾಕರಿಸಿಬಿಟ್ರು. ಕ್ರಿಕೆಟ್ ಆಟದ ಸಾರ್ವಕಾಲಿಕ ತಾರೆ ಡಾನ್ ಬ್ರಾಡ್ಮನ್ ಒಮ್ಮೆ ಅಡಿಲೈಡ್ನಲ್ಲಿ ಧ್ಯಾನ್ ಚಂದ್ ಅವರನ್ನ ಮುಖಾಮುಖಿಯಾದಾಗ ಕೇಳಿದ್ರಂತೆ, ಏನಪ್ಪ ನಾವು ಕ್ರಿಕೆಟ್ನಲ್ಲಿ ರನ್ ಬಾರಿಸೋ ಅಂತೆ, ನೀನು ಗೋಲುಗಳನ್ನು ಬಾರಿಸ್ತೀಯಲ್ಲ ಅಂತ ಅಂದಿದ್ರಂತೆ. ಹೀಗೆ ಧ್ಯಾನ್ ಚಂದ್ ಅವರ ಕೀರ್ತಿ ಪತಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಯೊಂದು ಕ್ರೀಡೆಯ ಆಟಗಾರರಿಗೂ ಕೂಡ ವ್ಯಾಪಿಸಿತ್ತು ಅಂತ ಅಂದರೆ ಭಾರತೀಯರಿಗೆ ಇದು ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು.

ಅಜಯ್ ವಾರಿಯರ್ ಅವರ ದನಿಯಲ್ಲಿ ಸುರಾರಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ವಿಶಾಲ ಜೈ ಅವರ ಸಾಹಿತ್ಯಕ್ಕೆ ಅನಂತ್ ಆರ್ಯನ್ ಅವರ ಸಂಗೀತವಿದೆ.

ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಿಕ್ಕಿ ಜೆ ಮೇಯರ್ ಅವರ ಸಂಗೀತವಿರುವ ಶ್ಯಾಮ್ ಸಿಂಗ್ ರಾಯ್ ಚಿತ್ರದ ಗೀತೆ ಹಾಡಿದ್ದಾರೆ ಕಾರ್ತಿಕ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಧ್ಯಾನ್ ಚಂದ್ ಅವರ ಸಾಧನೆಗೆ, ಅವರ ಯಶಸ್ಸಿಗೆ ಭಾರತದಲ್ಲಿ ಒಂದು ಪುತ್ಥಳಿ ಇರೋದು ಏನು ವಿಶೇಷವೇನಲ್ಲ ಅಲ್ವೇ.

ಅವರ ಪುತ್ಥಳಿಯನ್ನ ಮೊದಲು ಸ್ಥಾಪಿಸಿದ್ದು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಪ್ರಸಿದ್ಧಿ ಎಷ್ಟಿತ್ತು ಎಂಬುದನ್ನು ಇದರಿಂದಲೇ ನಾವು ಊಹಿಸಬಹುದಾಗಿದೆ. ಎರಡನೇ ವಿಶ್ವಯುದ್ಧ ಮುಗಿದ ಬಳಿಕವೂ ಕೆಲಕಾಲ ಆಡಿದಂತಹ ಧ್ಯಾನ್ ಚಂದ್ ಅವರು 1948 ತಮ್ಮ 42 ವಯಸ್ಸಿನಲ್ಲಿ ಹಾಕಿ ಆಟದಿಂದ ನಿವೃತ್ತರಾದರು. ಇಡೀ ಕುಟುಂಬವೇ ಹಾಕಿ ತಂಡವನ್ನು ಸೇರಿತ್ತು, ಹಾಕಿ ಆಟವನ್ನು ಆಡ್ತಾ ಇತ್ತು ಅಂದರೆ ನಿಜವಾಗಿಯೂ ವಿಶೇಷತೆನೆ. ಇವರ ತಂದೆ ಕೂಡ ಹಾಕಿ ಆಟಗಾರರಾಗಿದ್ದರು, ಇವರ ಸಹೋದರ ರೂಪ್ ಸಿಂಗ್ ಕೂಡ ಉತ್ತಮ ಆಟಗಾರರಾಗಿದ್ದರು, ಹಾಗೆ ಧ್ಯಾನ್ ಚಂದರ ಪುತ್ರ ಅಶೋಕ್ ಕುಮಾರ್ ಕೂಡ ಹಾಕಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ರು. ಧ್ಯಾನ್ ಚಂದ್ ಅವರ ಜನ್ಮದಿನವಾದ ಇಂದು ಧ್ಯಾನ್ ಚಂದ್ ಅವರ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಭಾರತ ದೇಶ ಆಚರಣೆ ಮಾಡ್ತಾ ಇದೆ. ಅವರು 1979 ಡಿಸೆಂಬರ್ 3 ನಿಧನರಾದರು.

ಭಾರತ ಸರ್ಕಾರ ಧ್ಯಾನ್ ಚಂದ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಧ್ಯಾನ್ ಚಂದ್ ಅವರು ಎಲ್ಲ ಕ್ರೀಡಾಪಟುಗಳಿಗೂ ಸ್ಫೂರ್ತಿಯ ಚಿಲುಮೆಯೇ ಆಗಿದ್ದಾರೆಂದ್ರೆ ತಪ್ಪಾಗಲಾರದು ಅಂತ ಹೇಳ್ತಾ ನಮ್ಮ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಬೆಂಗಳೂರು ಸುನ್ಹೆರೆ ಪಲ್. ಸುನ್ಹೆರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಕುಮಾರ್ ಸಾನು ಹಾಗೂ ಅನುರಾಧ ಪೌದ್ವಾಲ್ ಅವರ ದನಿಯಲ್ಲಿ ಸಡಕ್ ಚಿತ್ರದ ಒಂದು ಗೀತೆ, ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತವಿದೆ.

0: ಮನಪುರಂ ಫೈನಾನ್ಸ್ ಲಿಮಿಟೆಡ್ ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಅಂದಾಜ್ ಚಿತ್ರದ ಒಂದು ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಅವರ ಸಾಹಿತ್ಯ ಸಂಗೀತ ಸಂಯೋಜನೆ ಇರುವ ಆರಾಧನಾ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಝುಮ್ಕಾ ಗಿರಾರೆ

ಇನ್ನೀಗ ಕೇಳಿ ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಚಲ್ತೆ ಚಲ್ತೆ ಚಿತ್ರದ ಗೀತೆ, ಅಮಿತ್ ಕುಮಾರ್ ಅವರ ಸಾಹಿತ್ಯಕ್ಕೆ ಬಪ್ಪಿ ಲಹರಿ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು. ಸವಿನೆನಪು. ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತವಿರುವ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆ, ಹಾಡಿದ್ದಾರೆ ಚಿತ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ರಮೇಶ್ ನಾಯ್ಡು ಅವರು ಸ್ವರ ಸಂಯೋಜನೆ ಮಾಡಿರುವ ಈ ಬಂಧ ಅನುಬಂಧ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ ದೇವತಾ ಮನುಷ್ಯ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಗೀತೆ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ರತ್ನಮಾಲಾ ಪ್ರಕಾಶ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಕೇಳಿ 7 ಸುತ್ತಿನ ಕೋಟೆ ಚಿತ್ರದ ಗೀತೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ವೈದ್ಯನಾಥನ್ ಎಲ್ಲವರ ಸಂಗೀತವಿದೆ.

ಪಿ ಸುಶೀಲಾ ಹಾಗೂ ಪಿ ಜಯಚಂದ್ರನ್ ಅವರ ದನಿಯಲ್ಲಿ ಒಲವಿನ ಉಡುಗೊರೆ ಚಿತ್ರದ ಗೀತೆ, ಶ್ಯಾಮ್ ಸುಂದರ ಕುಲಕರ್ಣಿ ಅವರ ಗೀತರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಶ್ರುತಿ ಸೇರಿದಾಗ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಗೀತೆ ರಚನೆಗೆ ಟಿ ಜಿ ಲಿಂಗಪ್ಪ ಅವರ ಸ್ವರ ಸಂಯೋಜನೆ ಇದೆ.

ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಇದುವರೆಗೆ ಸ್ಟಂಪ್ಡ್ ಕಾರ್ಯಕ್ರಮ ಕೇಳಿದಿರಿ ದೆಹಲಿ ಕೇಂದ್ರದ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಚಿತ್ರಗೀತೆಗಳು.

ಒಂದು ಮುತ್ತಿನ ಕಥೆ ಚಿತ್ರದ ಗೀತೆಯನ್ನು ಕೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಗಳಲ್ಲಿ. ಜೀವದೇಶಂಕರ್ ಅವರ ಗೀತೆಗೆ ಎಲ್ ವೈದ್ಯನಾಥನವರ ಸಂಗೀತವಿತ್ತು. ಜೀವನ ಜ್ಯೋತಿ ಚಿತ್ರದ ಗೀತೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆ ಹಾಡಿದ್ದಾರೆ. ಆರ್ ಎನ್ ಜಯ ಗೋಪಾಲ್ ಅವರ ಗೀತೆಗೆ ವಿಜಯಾನಂದ್ ಸಂಗೀತ ನೀಡಿದ್ದಾರೆ.

ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹೃದಯ ಸಂಗಮ ಚಿತ್ರದ ಗೀತೆಯನ್ನು ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಈಗ ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಜವಳಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ರಫ್ತುದಾರರಿಗೆ ಅಗತ್ಯ ಮಾಹಿತಿ ಮಾರ್ಗದರ್ಶನ ನೀಡಿ ರಫ್ತು ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ಕರ್ನಾಟಕದಲ್ಲಿ ಹಾಗೂ ದೊಡ್ಡಬಳ್ಳಾಪುರದಲ್ಲಿ ತಲಾ ಒಂದರಂತೆ ಜವಳಿ ರಫ್ತು ಸೌಲಭ್ಯ ಕೇಂದ್ರ ಸ್ಥಾಪಿಸುವ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆ ನಿರ್ದೇಶಕ ಎಬಿ ಬಸವರಾಜು ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ 14 ದಿನಗಳ ರಾಷ್ಟೀಯ ಕೈಮಗ್ಗ ಮೇಳ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ನೇಕಾರರಿದ್ದಾರೆ. ಅರ್ಹ ನೇಕಾರರಿಗೆ ನೇಕಾರ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ 5,000 ರೂಪಾಯಿ ಆರ್ಥಿಕ ನೆರವು, ವಸತಿ ಸೌಲಭ್ಯ ಹಾಗೂ ವಿವಿಧ ಪ್ರೋತ್ಸಾಹ ಧನಗಳನ್ನು ನೀಡಲಾಗುತ್ತಿದೆ ಎಂದರು. ರಾಜ್ಯದ 10 ಜಿಲ್ಲೆಗಳಲ್ಲಿ ಭೂ ದಾಖಲೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದ 21 ಜಿಲ್ಲೆಗಳಲ್ಲಿ ಈ ಕಾರ್ಯ ಮುಂದುವರೆದಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರತಿದಿನ 9,600 ಪುಟಗಳ ಡಿಜಿಟಲೀಕರಣದ ಗುರಿ ನಿಗದಿಪಡಿಸಲಾಗಿದೆ. ಸೆಪ್ಟೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯಾದ್ಯಂತ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿಯನ್ನು ತ್ವರಿತಗೊಳಿಸಲಾಗುತ್ತಿದೆ. ಅರ್ಜಿದಾರರಿಗೆ ಸಕಾಲಿಕ ನೆರವು ದೊರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. 24,684 ಅರ್ಜಿಗಳು ತಾಲೂಕು ಕಚೇರಿಗಳಲ್ಲಿದ್ದು, ತಹಸೀಲ್ದಾರರಿಗೆ ಮಾಸಿಕ ಗುರಿ ನಿಗದಿಪಡಿಸಿ ಬಾಕಿ ಅರ್ಜಿಗಳನ್ನು ವಿಳಂಬವಿಲ್ಲದೆ ವಿಲೇವಾರಿ ಮಾಡುವಂತೆ ಸೂಚಿಸಲಾಗಿದೆ ಎಂದಿದ್ದಾರೆ.

0: ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹೊಸ ರೈಲು ಮಾರ್ಗ ಯೋಜನೆಯಡಿ ತಿಮ್ಮರಾಜನಹಳ್ಳಿ, ತಾವರೆಕೆರೆ ನಡುವೆ 41 ಕಿಲೋಮೀಟರ್ ಹೊಸ ರೈಲು ಮಾರ್ಗ ಕಾಮಗಾರಿ ಪ್ರಗತಿಯಲ್ಲಿದೆ. 2028 ಮಾರ್ಚ್ ತಿಂಗಳ ಒಳಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ಕಾಮಗಾರಿಯ ಯೋಜನೆಯನ್ನು ಪರಿಶೀಲಿಸಿದ ಅವರು, ಜೋಗಿಹಳ್ಳಿ ಹಾಗೂ ಚಿಕ್ಕನಹಳ್ಳಿ ರೈಲು ನಿಲ್ದಾಣಗಳಲ್ಲಿ 2 ಪ್ಲಾಟ್ಫಾರಂಗಳು ಹಾಗೂ ಪ್ರಯಾಣಿಕ ಮೂಲಸೌಕರ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಜಾಗತಿಕ ಮಟ್ಟಕ್ಕೆ ಬೆಳೆಸಲು ರಾಜ್ಯ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ. ಗ್ರಾಮೀಣ ಮಟ್ಟದಿಂದಲೇ ಕ್ರೀಡಾಪಟುಗಳಿಗೆ ಸೂಕ್ತ ತರಬೇತಿ, ಸುಧಾರಿತ ಕ್ರೀಡಾ ಮೂಲಸೌಕರ್ಯ ಒದಗಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಜನ್ಮದಿನ, ರಾಷ್ಟೀಯ ಕ್ರೀಡಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿರುವ ಅವರು, ರಾಜ್ಯ ಸರ್ಕಾರ ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರ ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಕ್ರೀಡಾ ಮೀಸಲಾತಿ ಕಲ್ಪಿಸುತ್ತಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆಯ ಅಡಿಯಲ್ಲಿ ನೋಂದಣಿಯಾಗದ ಕೂಲಿಕಾರರು ಗ್ರಾಮ ಪಂಚಾಯಿತಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಹೊಸ ಜಾಬ್ ಕಾರ್ಡ್ ಪಡೆದುಕೊಳ್ಳುವಂತೆ ಗದಗ್ ತಾಲೂಕಾ ಪಂಚಾಯತ್ ನಿರ್ದೇಶಕ ಕುಮಾರ್ ಪೂಜಾರ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಮತ್ತು ನಾಳೆ ಹಾಗೂ ಸೆಪ್ಟೆಂಬರ್ 19 ಮತ್ತು 20 ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂತೆ ವಿಶೇಷ ಆಂದೋಲನ ಆಯೋಜಿಸಲಾಗಿದೆ. ಮತದಾರರು ತಮ್ಮ ವ್ಯಾಪ್ತಿಯ ಮತಗಟ್ಟೆ ಅಧಿಕಾರಿಗಳನ್ನು ನೇರವಾಗಿ ಭೇಟಿ ಮಾಡಿ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಹೆಸರು ತಿದ್ದುಪಡಿ, ಹೊಸ ಹೆಸರು ಸೇರ್ಪಡೆ, ವಿಳಾಸ ಬದಲಾವಣೆ ಸೇರಿದ ಅರ್ಜಿಗಳ ನಮೂನೆಗಳನ್ನು ನೀಡಬಹುದು ಎಂದು ತಿಳಿಸಿದ್ದಾರೆ. ಧಾರವಾಡದಲ್ಲಿ ಆಯೋಜಿತ ಶಿವಶರಣ ನುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮವನ್ನು ಮಾಜಿ ಸಂಸದ ಐಜಿ ಸನದಿ ಉದ್ಘಾಟಿಸಿದರು. ಶರಣರ ಜೀವನ ಹಾಗೂ ವಚನಗಳನ್ನು ಅಧ್ಯಯನ ಮಾಡುವ ಮೂಲಕ ಅವರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮನದ ಮಾತು ಬಾನುಲಿ ಕಾರ್ಯಕ್ರಮ ಆಕಾಶವಾಣಿ ನ್ಯೂಸ್ ಆನ್ ಏರ್ ಅಪ್ಲಿಕೇಶನ್, ದೂರದರ್ಶನ ವಾಹಿನಿಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾಗಲಿದೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮ ಈ ಮಧ್ಯಾಹ್ನ 2:45 ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.

ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ಕುರಿತು ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ರಮಾ ಕುಲಕರ್ಣಿ. ಆತ್ಮೀಯ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಕೇಳುಗರೆ, ಈಗ ಮಳೆಗಾಲ ಪ್ರಾರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ಅನೇಕ ತೊಂದರೆಗಳು, ಅಂದ್ರೆ ಕೀಲು ನೋವು ಇರ್ಬೋದು, ಅದರಿಂದ ಆಗುವಂತಹ ತೊಂದರೆಗಳಿರ್ಬೋದು, ಇವಕ್ಕೆಲ್ಲದಕ್ಕೂ ನಾವು ಏನ್ ಮಾಡ್ತೀವಿ, ಮನೆಯಲ್ಲಿ ಒಂದಷ್ಟು ಬೆಚ್ಚಗಿರುವಂತಹ ಒಂದು ಬಟ್ಟೆ ಹಾಕೊಳ್ತೀವಿ, ಸ್ವೆಟರ್ ಹಾಕೊಳ್ತೀವಿ, ಕಷಾಯ ಕುಡಿತೀವಿ, ಇನ್ನೇನೋ ಮಾಡ್ತೀವಿ. ಆದ್ರೂ ಕೆಲವೊಂದ್ಸಲ ಇಂಥ ತೊಂದರೆಗಳು ನಮಗೆ ಬೇಗ ಗುಣಮುಖ ಆಗೋದಿಲ್ಲ. ಅಂತ ಸಂದರ್ಭದೊಳಗೆ ನಾವು ವೈದ್ಯರನ್ನ ಕಾಣಲಿಕ್ಕೆ ಓಡ್ತೀವಿ. ಬನ್ನಿ, ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನನ್ನೊಂದಿಗೆ

0: ಡಾಕ್ಟರ್ ರೋಹಿಣಿಯವರು, ಆಯುರ್ವೇದ ವೈದ್ಯರಾದಂತಹ ಇವರು ನನ್ನೊಂದಿಗಿದ್ದಾರೆ. ಇವರು ವಿಷಯದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾರೆ. ಅವರ ಅನಿಸಿಕೆಗಳನ್ನ ಕೇಳೋಣಂತ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣಂತ. ನಮಸ್ಕಾರ ರೋಹಿಣಿಯವರೇ.
1: ನಮಸ್ಕಾರ ಮೇಡಮ್. ಎಲ್ಲಾ ಕೇಳುಗರಿಗೂ ನನ್ನ ಆತ್ಮೀಯ ನಮಸ್ಕಾರ.
0: ಹೇಳ್ರಿ ರೋಹಿಣಿ ಮೇಡಮ್ ಅವರೇ, ಇವಾಗ ನಾವು ಸಣ್ಣವರಿದ್ದಾಗಿಂದ ಕೇಳ್ತಾ ಇರ್ತೀವಿ, ಮಳೆಗಾಲ ಶುರುವಾಯಿತು ಅಂತ ಹೇಳಿದ್ರೆ ಅಜ್ಜಿ ಹೇಳ್ತಾಳೆ ಅಥವಾ ಅಮ್ಮ ಹೇಳ್ತಾಳೆ ಮನೆಯೊಳಗೆ, ನನ್ನ ಕೈಕಾಲು ತುಂಬಾ ನೋವು ಯಾವಾಗಲೂ ಮಳೆಗಾಲ ಶುರುವಾದ ತಕ್ಷಣ, ಅಥವಾ ಕತ್ತು ನೋವಾಗುತ್ತೆ, ನನಗೆ ಬೇಗ ಎದ್ದೊಳ್ಳಿಕ್ ಆಗಂಗಿಲ್ಲ, ಈ ತರದೆಲ್ಲ ತೊಂದರೆಗಳಾಗ್ತವೆ ಅಂತ ಹೇಳ್ತಾರೆ. ಏನು ಪ್ರಿಕಾಷನ್ ತಗೋಬೇಕು ಅಥವಾ ನಾವು ಯಾವ ತರ ನಮ್ಮ ಆಹಾರ ವಿಹಾರ ಇರಬೇಕು, ಹೇಗೆ ಅಂತ ಹೇಳ್ತೀರಾ?
1: ತುಂಬಾ ಒಳ್ಳೆಯ ಪ್ರಶ್ನೆ ಇದು. ಯಾಕಂದ್ರೆ ನಮ್ಮ ದೇಹ ಅನ್ನೋದು ಪ್ರಕೃತಿಯಿಂದ ಬೇರೆ ಅಲ್ಲ. ಪ್ರಕೃತಿಯಲ್ಲಿ ಏನ್ ಬದಲಾವಣೆ ಆಗುತ್ತೋ ಅದು ನಮ್ಮ ದೇಹದಲ್ಲೂ ಅದೇ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ. ಹೀಗೆ ಋತುಗನುಗುಣವಾಗಿ ನಮ್ಮ ದೇಹದಲ್ಲಿ ಕಾಣುವ ಬದಲಾವಣೆಗಳಲ್ಲಿ ಒಂದು ಬದಲಾವಣೆ ಈ ವಾತದೋಷದ ಉಲ್ಬಣ. ಇದು ಮಳೆಗಾಲದ ಸಮಯದಲ್ಲಿ ಅಧಿಕವಾಗಿ ಕಾಣೋದ್ರಿಂದ ಈ ಕೀಲು ನೋವುಗಳು ಮುಂಚೆ ಇರುವವರಿಗೆ ಅದು ಜಾಸ್ತಿ ಆಗುತ್ತೆ. ನೀವು ಹೇಳ್ದಂಗೆ ಅಜ್ಜಿಯರಿಗೆ, ವಯಸ್ಸಾದವರಿಗೆ ಕೀಲು ನೋವುಗಳೆಲ್ಲ ತುಂಬಾ ಸಾಮಾನ್ಯ, ಅಂಥವರಿಗೆ ಇದೆಲ್ಲ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಅವರಿಗೆ ನೋವು ಕಾಣಿಸಿಕೊಳ್ಳುವುದಾಗ್ಲಿ ಅಥವಾ ಕೆಲವು ಒಂದು ಪರಿಹಾರಗಳನ್ನ ಹುಡ್ಕೊಳ್ಳೋದಾಗ್ಲಿ ಮಾಡ್ತಾ ಇರ್ತಾರೆ. ಸೊ ಪರಿಹಾರಗಳಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ ಸ್ವಲ್ಪ ಬೆಚ್ಚಗಿರುವುದು ಒಂದು ಮೊದಲನೆಯ ಪರಿಹಾರ ಅಂತ ಹೇಳ್ಬೋದು.
0: ಪ್ರಿಕಾಷನ್
1: ಅಂತ ಹೇಳ್ಬೋದು ಈ ಕೀಲು ನೋವಿಗೆ. ಅದಲ್ಲದೆ ಕೀಲು ನೋವು ಯಾಕೆ ಬರ್ತಾ ಇದೆ, ಅದು ಹೇಗಿದೆ ಅಂತೆಲ್ಲ ತಿಳ್ಕೊಂಡು ನಾವು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೂಡ ತಗೊಳ್ಳೋದು ಕೂಡ ಒಂದು ಉತ್ತಮವಾದ ಪ್ರಯತ್ನ.
0: ವಾತ ಪ್ರಕೃತಿಯವರು ಇದ್ರೆ ಅವರಿಗೆ ಇಂತಹ ಒಂದು ತೊಂದರೆಗಳು ಕಾಡ್ತವೆ ಅಂತ ಹೇಳಿದ್ರೆ, ಏನಿದು ವಾತ ಅಂತನ್ನುವಂಥದ್ದು ಅಂತ ಹೇಳ್ತೀರಿ?
1: ಈಗ ಎರಡು ವಿಷಯಗಳು ಹೇಳಿದ್ರೆ ನೀವು, ಒಂದು ವಾತ ಪ್ರಕೃತಿ, ವಾತ ದೋಷ. ವಾತ ಪಿತ್ತ ಕಫ ಅನ್ನೋದು ನಮ್ಮ ದೇಹದಲ್ಲಿರುವ ಮೂರು ದೋಷಗಳು. ಕೆಲವರಲ್ಲಿ ಸರ್ವೇ ಸಾಮಾನ್ಯವಾಗಿ ಕೆಲವೊಂದು ದೋಷಗಳು ಜಾಸ್ತಿ ಇರುತ್ತೆ, ಅವರನ್ನ ಆ ಪ್ರಕೃತಿಯಿಂದ ಗುರುತಿಸ್ತೀವಿ, ಅದು ಒಂದು ಬೇರೆಯ ವಿಷಯ. ಅಂದ್ರೆ ನಾವು ವಾತ ಪ್ರಕೃತಿಯವರು ಇರ್ತಾರೆ, ಪಿತ್ತ ಪ್ರಕೃತಿಯವರು ಇರ್ತಾರೆ, ಕಫ ಪ್ರಕೃತಿಯವರು ಇರ್ತಾರೆ, ಅವರಿಗೆ ಅದು ಅವರ ದೇಹಕ್ಕೆ ನೈಜವಾಗಿ ಇರುವಂತದ್ದು. ಇವಾಗ ಈ ವಾತ ದೋಷದ ಉಲ್ಬಣ ಅಂತ ನಾನೇನಂದೆ, ಅದು ರೋಗಕ್ಕೆ ಕಾರಣವಾಗುವಂತಹ ಒಂದು ಅಂಶ. ಈ ವಾತ ದೋಷ ಉಲ್ಬಣ ಅಂತ ಅಂದ್ರೆ ನಮ್ಗೆ ಕೆಲವು ಋತುಗಳಲ್ಲಿ ಕೆಲವು ದೋಷಗಳು ಉಲ್ಬಣ ಆಗುತ್ತೆ ಅಂತ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಗುರುತಿಸಿದ್ದಾರೆ. ಈ ವರ್ಷ ಋತುವಿನಲ್ಲಿ ವಾತ ದೋಷ ಜಾಸ್ತಿ ಆಗುತ್ತೆ, ಶರದ್ ಋತುವಿನಲ್ಲಿ ಪಿತ್ತ ದೋಷ ಜಾಸ್ತಿ ಆಗುತ್ತೆ, ವಸಂತ ಋತುವಿನಲ್ಲಿ ಕಫ ದೋಷ ಜಾಸ್ತಿ ಆಗುತ್ತೆ. ಸೊ ವಾತ ಪ್ರಕೃತಿ ಇದ್ರೂ ಅಥವಾ ಇಲ್ಲದೇ ಇದ್ರೂ ಸರ್ವೇ ಸಾಮಾನ್ಯವಾಗಿ ಸರ್ವರಲ್ಲೂ ವಾತದೋಷ ಜಾಸ್ತಿ ಆಗುತ್ತೆ. ಆದ್ರೆ ಮುಂಚೆನೆ ಯಾವುದಾದ್ರೂ ನೋವುಗಳಿದ್ರೆ ಅಂಥವರಲ್ಲಿ ಈ ನೋವುಗಳು, ಈ ವಾತದೋಷ ಜಾಸ್ತಿ ಆಗೋದ್ರಿಂದ ಕಂಡು ಬರುತ್ತೆ.
0: ಅವರ ಪ್ರಕೃತಿಗನುಗುಣವಾಗಿ ಕೀಲು ನೋವು ಇರಬಹುದು, ಈ ವಾತಕ್ಕೆ ಸಂಬಂಧಪಟ್ಟಂತ ಏ ತೊಂದರೆಗಳು ಏನಿರ್ತವೆ ಅವು ಕಾಣಿಸ್ಕೊಳ್ತವೆ ಅಂತಂತೂ ಹೇಳಿದ್ರಿ. ಇದು ಯಾವ ಯಾವ ಕೀಲು ಅಥವಾ ಸ್ನಾಯು ರೋಗಗಳು ಮಳೆಗಾಲದೊಳಗೆ ಹೆಚ್ಚು ಅಂದ್ರೆ ಕಾಡಿಸ್ತವೆ ಅನ್ನುವಂಥದ್ದು?
1: ವಯಸ್ಸಾದವರಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ಸವೆತ ಶುರುವಾಗುವ ಸಮಯ ಅದು. ಈ ಮಂಡಿ ಸವೆತ, ಆಸ್ಟಿಯೋಆರ್ಥ್ರೈಟಿಸ್ ಅಂತ ಏನಂತೀವಿ, ಅದು ಜಾಸ್ತಿ ಆಗ್ಬೋದು. ಅಥವಾ ಯುವಕರಲ್ಲಿ ನೋಡಿ, ತುಂಬಾ ಕಂಪ್ಯೂಟರ್ ಉಪಯೋಗಿಸೋದ್ರಿಂದ ಅಥವಾ ತುಂಬಾ ಮೊಬೈಲ್ ಉಪಯೋಗಿಸೋದ್ರಿಂದ ಕುತ್ತಿಗೆ ನೋವು ಬರೋದು, ತುಂಬಾ ಹೊತ್ತು ಕೂತ್ಕೊಳ್ಳೋದ್ರಿಂದ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅವರಲ್ಲಿ ಈ ಸೊಂಟ ನೋವು ಕಂಡು ಬರೋದು, ಮುಂಚೆನೆ ಸ್ಪಾಂಡಿಲೈಸಿಸ್ ಸಮಸ್ಯೆ ಇದ್ರೆ ಈ ಸಮಸ್ಯೆಗಳು ಜಾಸ್ತಿ ಆಗೋದು, ತುಂಬಾ ಹೊತ್ತು ನಿಂತ್ಕೊಳ್ಳೋರ್ಗೆ ಒಂಥರ ಹಿಂಗೆ ಸೊಂಟದಿಂದ ನೋವು ಶುರುವಾಗಿ ಕಾಲಲ್ಲಿ ಸೆಳೆತದ ಅನುಭವ ಆಗುತ್ತೆ, ಅದನ್ನ ನಾವು ಸಯಾಟಿಕಾ ಅಂತೀವಿ. ಆತರ ಸಮಸ್ಯೆ ಇರುವವರಿಗೂ ಈ ಮಳೆಗಾಲದಲ್ಲಿ ಅದು ಜಾಸ್ತಿ ಆಗುತ್ತೆ. ಕೆಲವರಲ್ಲಿ ಕೈ ಎತ್ತಲಿಕ್ಕೆ ಕಷ್ಟ, ಎಷ್ಟಂದ್ರೆ ನನಗೆ ತಲೆ ಬಾಚಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ, ತುಂಬಾ ಸಾಮಾನ್ಯವಾದ ಸಮಸ್ಯೆ, ಸರ್ವೇ ಸಾಮಾನ್ಯವಾಗಿ ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೀವಿ.
0: ಇದಂತೂ ಹೆಣ್ಮಕ್ಳಿಗೆ ಇನ್ನೂ ತೊಂದರೆ ಕೊಡುವಂತದ್ದು, ಯಾಕಂದ್ರೆ ಕೈ ಎತ್ತಲಿಕ್ಕೆ ಆಗಲ್ಲ ಅಂದ್ರೆ ಅವ್ರು ಜಡೆ ಹಾಕೊಳ್ಳಿಕ್ ಕಷ್ಟ, ಸೀರೆ ಉಟ್ಕೊಳ್ಳಿಕ್ ಕಷ್ಟ, ಎಲ್ಲಾನು ಕಷ್ಟ, ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಕಷ್ಟ
1: ಆಗುತ್ತೆ. ಹೌದು. ಸೊ ಇಂತ ಫ್ರೋಜನ್ ಶೋಲ್ಡರ್ ಅಂತ ಏನಂತೀವಿ, ಇದು ಕೂಡ ಒಂದು ವಾತದ ಸಮಸ್ಯೆ. ಅಪಬಾಹುಕ ಅಂತ ಅಂತೀವಿ ನಾವು ಆಯುರ್ವೇದದಲ್ಲಿ, ಇದು ಕೂಡ ಜಾಸ್ತಿ ಆಗುತ್ತೆ. ಕೆಲವರಲ್ಲಿ ಇದು ಹೀಲ್ ಪೇನ್ ಅಂತ ಏನ್ ಹೇಳ್ತೀವಿ ನಾವು, ಕಾಲ್ ಅಡಿಯಲ್ಲಿ ಹಿಮ್ಮಡಿಯಲ್ಲಿ ನೋವು ಬರುವಂತದ್ದು, ಅದಕ್ಕೆ ನಾವು ವಾತ ಕಂಟಕ ಅಂತ ಹೇಳ್ತೀವಿ. ಇದು ಕೂಡ ನೀವ್ ಹೇಳ್ದಂಗೆ ಹೆಂಗಸರಲ್ಲಿ ತುಂಬಾ ಜಾಸ್ತಿ ಕಂಡು ಬರುತ್ತೆ, ನಡಿಲಿಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಚಪ್ಪಲಿ ಹಾಕೊಂಡು ನಡೆದ್ರೆ ಸ್ವಲ್ಪ ಬೆಟರ್ ಆಗುತ್ತೆ ಅಂತಂತಾರೆ. ಇಂಥ ನೋವುಗಳೆಲ್ಲ ನಮ್ಗೆ ವಾತ ರೋಗಗಳು ಅಂತ ಹೇಳ್ಬೋದು, ನಮ್ಗೆ ಈ ವರ್ಷ ಋತುವಿನಲ್ಲಿ ಜಾಸ್ತಿಯಾಗಿ ಕಾಣಿಸುತ್ತೆ. ಅದನ್ನ ಬಿಟ್ಟು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಇನ್ನೊಂದು ರೀತಿಯ ರೋಗವೇ ಇದೆ. ಈ ರುಮಟಾಯ್ಡ್ ಆರ್ಥ್ರೈಟಿಸ್ ಕೂಡ ಅಷ್ಟೇ, ಅದು ಕೂಡ ಈ ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಆಗುತ್ತೆ.
0: ಈ ರೊಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ನೀವು, ಒಂದು ವಿಷಯ ಕೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ, ಇತ್ತೀಚೆಗೆ ಇದು ಕಾಯಿಲೆ ಜಾಸ್ತಿ ಆಗ್ತಾ ಇದೆಯಾ ಹೆಂಗೆ ಅಂತ ನಾನು ಹೆಚ್ಚು ಜನಗಳನ್ನ ಕೇಳ್ತಾ ಇದ್ದೀನಿ. ಅವ್ರಿಗೆ ತೊಂದರೆ ಇತ್ತಂತ ಹೇಳಿದ್ರೆ ಕಾಲು ಊತ ಬಂದ್ಬಿಟ್ಟಿರ್ತದೆ, ಕೈ ಊತ ಬಂದಿರ್ತದೆ, ಅವ್ರಿಗೆ ಏನೂ ಮಾಡ್ಕೊಳ್ಲಿಕ್ಕಾಗಲ್ಲ, ಮುಖ

0: ಸಹಿತ ಊತ ಬಂದಿರುವಂತಹ ಒಂದು ಸಮಸ್ಯೆಯನ್ನು ನಾವು ನೋಡ್ತೀವಿ. ಯಾಕೆ ಇದು ಜಾಸ್ತಿ ಆಗ್ತಾ ಇದೆ ಈ ನಡುವೆ?
1: ಕರೆಕ್ಟ್. ಈ ರುಮಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಇದು ನಮ್ಮ ಜೀವನ ಶೈಲಿಗೂ ಸಂಬಂಧಪಟ್ಟಿರುವಂತಹ ಒಂದು ಸಮಸ್ಯೆ. ಇದು ನಮ್ಮ ದೇಹದಲ್ಲಿರುವ ಕೆಲವು ಕಣಗಳನ್ನೇ ದೇಹದ ಇನ್ನೊಂದು ಕಣಗಳನ್ನ ಶತ್ರುವಿನಂತೆ ನೋಡಿ ಬರುವಂತಹ ಸಮಸ್ಯೆ. ಆದರೂ ಅದು ಉಲ್ಬಣ ಆಗುವ ಕಾರಣಕ್ಕೆ ನಮ್ಮ ಜೀವನ ಶೈಲಿ, ನಾವು ಮಾಡುವ ಆಹಾರ ವಿಹಾರ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಮಳೆಗಾಲದಲ್ಲಿ ಜಾಸ್ತಿ ಆಗೋಕ್ಕೆ ಕಾರಣ ಏನಂದ್ರೆ, ಒಂದು ಜೀರ್ಣಕ್ರಿಯೆ ಈ ಟೈಮಲ್ಲಿ ಕಮ್ಮಿ ಇರುತ್ತೆ, ಪ್ಲಸ್ ವಾತದೋಷ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಆಯುರ್ವೇದದಲ್ಲಿ ಇದನ್ನ ಆಮವಾತ ಅಂತ ಹೇಳ್ತೀವಿ. ಈ ಪೇಷಂಟ್ಸ್ಗೆ ಏನಾಗ್ತಾ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಸಡಿಲವಾಗಿ ನಡಿಲಿಕ್ಕೆ ಆಗಲ್ಲ, ಒಂಥರ
0: ಕೂತ್ಕೊಳ್ಳಿಕ್ಕೆ ಆಗಲ್ಲ ಅನ್ನುವಂತ ಪರಿಸ್ಥಿತಿ.
1: ಹಾ ಕರೆಕ್ಟ್, ಎದ್ ಕೂತ್ಕೊಳ್ಳಿಕ್ಕೂ ಆಗಲ್ಲ ಯಾಕಂದ್ರೆ ಕೈ ಕಾಲು ಬಿಗಿತಾ ಇದೆ ಅಂತ ಹೇಳ್ತಾರೆ. ಅಥವಾ ನಂಗೆ ಹಸಿವೆ ಆಗ್ತಾ ಇಲ್ಲ ಅಂತಂತಾರೆ, ಒಂದ್ ಬೆಳಗ್ಗೆ ತಿಂಡಿ ತಿಂದ್ರೆ ನಂಗೆ ಸಂಜೆ ತನಕ ಏನೂ ಬೇಡ ಅಂತ ಹೇಳ್ತಾರೆ. ಇದೆಲ್ಲ ಸರ್ವೇ ಸಾಮಾನ್ಯ ಒಂದು ಏನ್ ಲಕ್ಷಣಗಳು ಆಮವಾತದ್ದು. ಇದಕ್ಕೆ ನಾವು ಮನೆಯಲ್ಲೇ ಸುಮ್ನೆ ಸೇಕ ತಗೊಂಡು ಸ್ವಲ್ಪ ಏನೋ ಉಪ್ಪಿನ ಸೇಕ ತಗೊಂಡ್ರೆ ಕಮ್ಮಿ ಅಂತ ಅನ್ಸುತ್ತೆ ಅವ್ರಿಗೆ, ಆದ್ರೆ ಅದು
0: ಪೂರ್ತಿ
1: ಕಡಿಮೆ ಆಗಲ್ಲ.
0: ವೈದ್ಯರ ಸಲಹೆ ಬೇಕೇ ಬೇಕು,
1: ಬೇಕೇ ಬೇಕು ಇದಕ್ಕೆ. ಇದರಲ್ಲಿ ನಮ್ಮ ಆಯುರ್ವೇದದಲ್ಲಿ ಎಸ್ಪೆಷಲಿ ಇದಕ್ಕೆ ತುಂಬಾ ಒಳ್ಳೆಯ ಚಿಕಿತ್ಸೆ ಇದೆ. ಹೊರಗಡೆ ನಾವು ಸೇಕ ಕೊಡುವ ಚಿಕಿತ್ಸೆಗಳನ್ನು ಮಾಡ್ತೀವಿ, ಅದರೊಟ್ಟಿಗೆ ಬಸ್ತಿ ಅನ್ನೋ ಒಂದು ಚಿಕಿತ್ಸೆ ಕೂಡ ಮಾಡ್ತೀವಿ. ಅದು ಈ ವರ್ಷಾ ಋತುವಿನಲ್ಲಿ ತುಂಬಾ ಅತ್ಯಂತ ಮುಖ್ಯವಾದ ಒಂದು ಪಂಚಕರ್ಮ ಚಿಕಿತ್ಸೆ. ಈ ಚಿಕಿತ್ಸೆ ಮಾಡೋದ್ರಿಂದ ಅವ್ರಿಗೆ ಗುಣಮುಖರಾಗ್ಲಿಕ್ಕೆ ಹೆಲ್ಪ್ ಆಗುತ್ತೆ.
0: ಅಂದ್ರೆ ಅಂತ ತೊಂದರೆ ಇರೋರು ಈ ಚಿಕಿತ್ಸೆಯನ್ನ, ಪಂಚಕರ್ಮ ಚಿಕಿತ್ಸೆಯನ್ನ ತಗೊಳ್ಳೇಬೇಕು ಈ ಋತುವಿನಲ್ಲಿ.
1: ಈ ಋತುವಿನಲ್ಲಂತೂ ಅತ್ಯಂತ ಅಗತ್ಯ. ಬೇರೆ ಟೈಮಲ್ಲೂ ಬಂದವರು ತಗೋಬೇಕು.
0: ನಮ್ಮ ದೇಹ ಹೆಂಗಿದೆ ಅಂತ ಹೇಳಿದ್ರೆ ಆಯಾ ಹವಾಮಾನಕ್ಕೆ ತಕ್ಕ ಹಾಗೆ ಒಂದು ಮುನ್ಸೂಚನೆಯನ್ನ ಕೊಡ್ತಾ ಹೋಗ್ತದೆ.
1: ಹೌದು,
0: ನೀವ್ ಹೇಳಿದ ಹಾಗೆ ಆಯಾ ಋತುವಿನಲ್ಲಿ ಒಂದು ವಾತ ಹೆಚ್ಚಾಗ್ತದೆ, ಒಂದು ಋತುವಿನಲ್ಲಿ ಪಿತ್ತ ಹೆಚ್ಚಾಗ್ತದೆ, ಒಂದು ಋತುವಿನಲ್ಲಿ ಕಫ ಹೆಚ್ಚಾಗ್ತದೆ ಅಂತ ಹೇಳಿದ್ರಿ. ಹಂಗೇನೆ ನಮ್ಮ ದೇಹ ಸಹಿತ ಒಂದು ಸಂಕೇತವನ್ನು ಕೊಡ್ತದೆ. ಸೀಸನ್ ಶುರು ಆಗೋದಕ್ಕಿಂತ ಮುಂಚೆಯಿಂದಾನೆ ನಮಗೆ ಅದ ಮುನ್ಸೂಚನೆ ಕೊಡ್ಲಿಕ್ಕೆ ಶುರು ಮಾಡ್ತದೆ ಅಂತ ಹೇಳ್ತಾರೆ. ಮಂಡಿ ನೋವು ಇರಬಹುದು, ಈ ತರದೆಲ್ಲ ಸಮಸ್ಯೆಗಳು ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ?
1: ಹೌದು, ನಮ್ಮ ಪೇಷಂಟ್ಸ್ ಬರ್ತಾರೆ ಕ್ಲಿನಿಕ್ ಅಲ್ಲಿ, ಅವರು ಕೂಡ ಹೇಳ್ತಾರೆ ಹೊರಗಡೆ ಮಳೆ ಬರುತ್ತೆ ಅನ್ನೋದನ್ನ ನನ್ನ ಕೀಲುಗಳೇ ಫಸ್ಟ್ ತಿಳಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಇದು ಸರ್ವೇ ಸಾಮಾನ್ಯ ಅಂತ ನಾವು ಸುಮ್ನೆ ಅದನ್ನ ನೆಗ್ಲೆಕ್ಟ್ ಮಾಡೋದಲ್ಲ. ದೇಹ ಕೊಡ್ತಾ ಇರುವ ಮುನ್ಸೂಚನೆ ನೀವು ಹೇಳ್ದಾಗೆ ಅದನ್ನ ನಾವು ಅವಾಗ್ಲೇ ಸರಿಪಡಿಸ್ಕೋಬೇಕು. ಒಂದ ಬರದ ಹಾಗೆ ನಾವು ತಡಿಬೇಕು, ಇಲ್ಲ ಬಂದ ಮೇಲೆ ತಕ್ಷಣ ವೈದ್ಯರ ಸಲಹೆ ಪಡೆದು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕಂಡ್ಕೋಬೇಕು.
0: ಮಳೆಗಾಲ ಪ್ರಾರಂಭ ಆಗೋ ಮೊದಲೇ ನಾವು ಏನೇನು ಮಾಡಬೇಕು ಅಂತ,
1: ಮಳೆಗಾಲದ ಮೊದ್ಲಿಗೆನೆ ನಾವು ಒಂದು ಉತ್ತಮವಾದ ಆಯುರ್ವೇದದ ಚಿಕಿತ್ಸೆ ಅಂದ್ರೆ ಅಭ್ಯಂಗ. ಸರ್ವೇ ಸಾಮಾನ್ಯವಾಗಿ ನಾವು ಕೇಳಿಸ್ಕೊಂಡಿರ್ಬೋದು ಅಭ್ಯಂಗ ಅಂತ ಅಂದ್ರೆ ದೇಹಕ್ಕೆ ಎಣ್ಣೆ ಹಚ್ಚಿ
0: ಮಸಾಜ್ ಮಾಡಿ
1: ಮಾಲಿಶ್ ಮಾಡಿಕೊಳ್ಳೋದು, ಆಮೇಲೆ ಬಿಸಿ ನೀರಿನ ಸ್ನಾನ ಮಾಡಿಕೊಳ್ಳೋದು. ಈ ಅಭ್ಯಂಗ ಅನ್ನೋದು ವಾತದೋಷವನ್ನ ಹತೋಟಿಯಲ್ಲಿ ಇಟ್ಕೊಳ್ಳಕ್ಕೆ ಬೇಕಾದಂತಹ ಅತ್ಯಂತ ಉತ್ತಮವಾದ ಸುಲಭವಾದ ಒಂದು ಉಪಾಯ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಕೀಲುಗಳಿಗೆ ಒಂದು ಶಕ್ತಿ ಬರುತ್ತೆ, ಸ್ನಾಯುಗಳ ಬಿಗಿತ ಕಡಿಮೆ ಆಗುತ್ತೆ, ಆಮೇಲೆ ರಕ್ತ ಸಂಚಾರ ಸುಧಾರಿಸುತ್ತೆ, ಹಾಗೂ ದೇಹ ಹಗುರದ ಅನುಭವ ಆಗುತ್ತೆ.
0: ಹಿಂದೆ ನಮ್ಮ ಹಿರಿಯರಿದ್ರು, ನಮ್ಮ ಅಜ್ಜಿ ಇದ್ರು, ತಾಯಿ ಇದ್ರು, ಎಲ್ಲ ಇದ್ರು, ಅವ್ರು ಏನ್ ಮಾಡ್ತಿದ್ರು, ಇದಕ್ಕೆ ಏನೋ ಒಂದು ಹಬ್ಬದ ಒಂದು ನೆಪನೋ ಹಿಂಗೇನೋ ಮಾಡಿ ಆ ಸಂದರ್ಭದೊಳಗೆ ಮನೆಯಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಎಣ್ಣೆ ಅಭ್ಯಂಜನ ಸ್ನಾನವನ್ನ ಮಾಡಿಸ್ತಾ ಇದ್ರು, ಮಸಾಜ್ ಮಾಡ್ತಾ ಇದ್ರು, ತಲೆಗೆ ಸ್ನಾನವನ್ನು ಮಾಡಿಸ್ತಾ ಇದ್ರು. ಇವೆಲ್ಲ ಇತ್ತೀಚೆಗೆ ಒತ್ತಡದ ಲೈಫಿನಲ್ಲಿ ಏನಿದೆಲ್ಲ ನಮಗೆ ಪುರುಸೊತ್ತಿಲ್ಲ ಅನ್ನುವಂತ ಒಂದೇ ಒಂದು ನೆವ ಮಾಡ್ಕೊಂಡು ಅವನ್ನೆಲ್ಲ ನಾವು ಒಂದ್ ಸ್ವಲ್ಪ ಹಿಂದಕ್ಕೆ ಹಾಕ್ತಾ ಹೋಗೋದ್ರಿಂದ ಈ ನಮ್ಮ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವ ಅಂತ ನನಗೆ ಎಲ್ಲೋ ಒಂದ್ ಕಡೆ ಯಾವ್ದೋ ಈ ತರ ತೊಂದರೆಗಳು ಕಾಣಿಸಿದಾಗ ನಂಗೆ ಅನಿಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ?
1: ಹೌದು, ತುಂಬಾ ಸರಿಯಾಗಿ ಹೇಳಿದ್ರಿ ನೀವು. ಅದು ನಮಗೆ ಟೈಮ್ ಇಲ್ಲ ಅಂತ ನಾವು ಬಿಡೋದಲ್ಲ, ನಾವು ಅದಕ್ಕೆ ಪ್ರಯಾರಿಟಿ ಕೊಡ್ತಾ ಇಲ್ಲ. ಯಾಕಂದ್ರೆ ಇವಾಗ ನಮಗೆ ಅದು ತುಂಬಾ ಮುಖ್ಯವಾದ ವಸ್ತು ಅಂತ ಅನ್ಸಿದ್ರೆ ನಾವು ಅದಕ್ಕೆ ಹೇಗಾದ್ರೂ ಸಮಯ ತೆಗ್ದೇ ತೆಗಿತೀವಿ. ಅದೇ ತರ ನಮ್ಮ ದೇಹ, ನಮ್ಮ ಆರೋಗ್ಯ ನಮಗೆ ಮುಖ್ಯ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನ್ ಅರ್ಥ ಮಾಡ್ಕೋಬೇಕಂದ್ರೆ, ಆಯುರ್ವೇದದಲ್ಲಿ ನಾವು ಯಾವಾಗ್ಲೂ ಹೇಳ್ತೀವಿ ಅದನ್ನ ಫಸ್ಟ್ ತಡೆಗಟ್ಟೋದು ನಮ್ಮ ಮೇನ್ ಪ್ರಯತ್ನ, ಟ್ರೀಟ್ಮೆಂಟ್ ಮಾಡೋದು ನೆಕ್ಸ್ಟ್. ಯಾಕಂದ್ರೆ ತಡೆಗಟ್ಟು ಬಿಟ್ರೆ ನಮಗೆ ಟ್ರೀಟ್ಮೆಂಟ್ ಮಾಡುವ ಅಗತ್ಯ ಬೀಳೋದಿಲ್ಲ. ಸೊ ಈ ತಡೆಗಟ್ಟುವುದಕ್ಕೆ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬಂದು ಇದಕ್ಕೆ ನಾವು ಹೇಗಾದ್ರೂ ಸಮಯ ತೆಕ್ಕೊಳ್ಳೇಬೇಕಾಗತ್ತೆ. ಒಂದು ವಾಕಿಂಗ್ ಹೋಗೋದಾಗ್ಲಿ ಅಥವಾ ಒಂದು ಯೋಗಾಸನ ಮಾಡೋದಾಗ್ಲಿ, ಅದೇ ರೀತಿ ಅಭ್ಯಂಗ ಮಾಡ್ಕೊಳ್ಳೋದಾಗ್ಲಿ ಮನೆಯಲ್ಲೂ ಕೂಡ ಮಾಡ್ಕೋಬಹುದು. ಆದ್ರೆ ಕೆಲವು ಆರೋಗ್ಯ ಸಮಸ್ಯೆ ಇರುವವರು ಮಾತ್ರ ಯಾವ್ಯಾವುದೋ ಎಣ್ಣೆಗಳನ್ನ ತಗೊಂಡು ಮನೆಯಲ್ಲೇ ಮಾಡ್ಕೋಬಾರ್ದು, ಅವರು ವೈದ್ಯಕೀಯ ಸಲಹೆ ಪಡೆದುಕೊಂಡು ಆಮೇಲೆ ಅಭ್ಯಂಗ ಮಾಡಬೇಕು. ಯಾಕಂದ್ರೆ ಇವಾಗ ನಾನು ಹೇಳ್ದಂಗೆ ರುಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಮಾತಾಡಿದ್ವಿ ನಾವು, ಅವರಂತೂ ಎಣ್ಣೆಯನ್ನ ಮುಟ್ಲೇಬಾರ್ದು.
0: ಓಹೋ,
1: ಅವರು ಅಭ್ಯಂಗ ಮಾಡ್ಕೊಳ್ಳೇಬಾರ್ದು. ಮಾಡ್ಕೊಂಡ ತಕ್ಷಣ ನೋವು ಜಾಸ್ತಿ ಆಗುತ್ತೆ. ಅವ್ರೇನಂತಾರೆ, ಆಯುರ್ವೇದ ಪ್ರಾಕ್ಟೀಸ್ ಮಾಡಿದ್ವಿ ನಾವು ಅಥವಾ ಆಯುರ್ವೇದನ ಬಳಸಿದ್ವಿ ನಾವು, ಆದ್ರೆ
0: ನಮಗೆ
1: ಜಾಸ್ತಿ ಆಯ್ತು. ಆದ್ರೆ ನೀವು ಆಯುರ್ವೇದ ವೈದ್ಯರ ಸಲಹೆ ಪಡೆದುಕೊಂಡ್ರ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಸೊ ಇದನ್ನ ಮಾಡಬಾರ್ದು. ಈ ಆಸ್ಟಿಯೋಆರ್ಥರೈಟಿಸ್ ನಾನೇನು ಸವೆತ ಅಂತ ಹೇಳಿದ್ನಲ್ಲ, ಅವರಿಗೆ ಇದು

0: ಅತ್ಯಂತ ಉತ್ತಮವಾದ ಚಿಕಿತ್ಸೆ ಅಭ್ಯಂಗ ಅನ್ನೋದು. ಆದರೆ ಅದೇ ವಯಸ್ಸಾದವ್ರಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಆಗಿದ್ರೆ ಖಂಡಿತವಾಗ್ಲೂ ಅವರು ಅಭ್ಯಂಗವನ್ನ ಮಾಡ್ಕೋಬಾರ್ದು.
1: ಹಂಗಾಗಿ ಈಗ ಏನೇ ಒಂದು ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೂ ತಮ್ಮ ಮನೆಯೊಳಗೆ ನಮ್ಮ ಸ್ವಂತ ಏನೋ ಮಾಡ್ಲಿಕ್ಕೆ ಹೋಗಬಾರ್ದು ಅನ್ನುವಂಥ ವಿಷಯವನ್ನು ಹೇಳಬಹುದು ಅಲ್ವಾ. ಇತ್ತೀಚೆಗೆ ನಮ್ಮ ಈ ಮಸಾಜ್ ಸೆಂಟರ್ಗಳು ಜಾಸ್ತಿ ಆಗ್ತಾ ಇದಾವೆ. ಇದೇನ ಅಭ್ಯಂಗ ಸ್ನಾನ ಅಥವಾ ಮಸಾಜ್ ಸೆಂಟರೇ ಬೇರೆನೋ, ಇದು ಅಭ್ಯಂಗ ಬೇರೆನೋ, ಏನಂತೀರಾ ನೀವು?
0: ಮಸಾಜ್ ಸೆಂಟರ್ ಹಾಗೂ ಅಭ್ಯಂಗ ಬೇರೆ ಬೇರೆನೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಕೆಲವು ಮಸಾಜ್ ಸೆಂಟರ್ಗಳಲ್ಲಿ ಬರೀ ಲೋಷನ್ ಉಪಯೋಗಿಸಿ ಮಸಾಜ್ ಮಾಡ್ತಾರೆ, ಕೆಲವೊಮ್ಮೆ ಕೆಲವು ಯಂತ್ರೋಪಕರಣಗಳನ್ನ ಉಪಯೋಗಿಸಿ ಮಸಾಜ್ ಮಾಡ್ತಾರೆ. ಆದ್ರೆ ನಮ್ಮ ಅಭ್ಯಂಗ ಅನ್ನೋದು ಒಂದು ವೈದ್ಯಕೀಯ ಪದ್ಧತಿ. ಅದರಲ್ಲಿ ಯಾರಿಗೆ ಅಭ್ಯಂಗ ಮಾಡಬೇಕು, ಯಾರಿಗೆ ಮಾಡಬಾರ್ದು, ಎಂತಹ ತೈಲ ಉಪಯೋಗಿಸ್ಬೇಕು, ಎಷ್ಟು ನಿಮಿಷ ಮಾಡಬೇಕು, ಎಷ್ಟು ಪ್ರೆಷರ್ ಹಾಕಬೇಕು, ಈ ತರ ಒಂದು ವೈದ್ಯಕೀಯವಾಗಿ ಆ ಪೇಷಂಟ್ಗೆ ಯಾವ ತರ ಬೇಕು ಅದ ರೀತಿ ನಾವು ಅದನ್ನ ಮಾಡುವಂತದ್ದು. ಇವಾಗ ನಾವು ಪೇಷಂಟ್ಗೆ ಒಂದು ಪೇಷಂಟ್ಗೆ ಒಂದ್ ಎಣ್ಣೆ ಉಪಯೋಗ ಆಯ್ತು ಅಂದ್ರೆ ಹಾಗಂತ ಅವ್ರ ಪಕ್ಕದ ಮನೆಯವ್ರು ಬಂದ್ರೆ ಅದೇ ಎಣ್ಣೆ ಅವ್ರಿಗೆ ಸರಿ ಆಗ್ಲಿಕ್ಕಿಲ್ಲ. ಸೊ ಅವರಿಗೆ ಬೇರೆ ಒಂದು ಎಣ್ಣೆಯನ್ನ ನಾವು ಹೇಳ್ಬೇಕಾಗತ್ತೆ. ಇವಾಗ ಜೀರ್ಣಕ್ರಿಯೆ ಈ ಟೈಮಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳಿದೆ, ಆದ್ರಿಂದ ಜೀರ್ಣಕ್ರಿಯೆ ಕಮ್ಮಿ ಇರಬೇಕಾದ್ರೂ ನಾವು ಅಭ್ಯಂಗ ಮಾಡಿಸೋದಿಲ್ಲ. ಅದರೊಟ್ಟಿಗೆ ಬೇರೆ ಚಿಕಿತ್ಸೆಗಳನ್ನ ಮಾಡಿ ಮತ್ತೆ ನಾವು ಅಭ್ಯಂಗವನ್ನ ಮಾಡಿಸ್ತೇವೆ ಹೊರತು ಬರೀ ಅಭ್ಯಂಗ ಮಾಡಲ್ಲ. ಆದ್ರೆ ಮಸಾಜ್ ಸೆಂಟರ್ಗಳಲ್ಲಿ ಇದನ್ನೆಲ್ಲ ನೋಡೋದಿಲ್ಲ. ರಿಲ್ಯಾಕ್ಸೇಷನ್ಗೆ ಮಾಡುವಂತದ್ದು ಅದು. ಆದ್ರೆ ಇದು ಒಂದು ಟ್ರೀಟ್ಮೆಂಟ್ ರೂಪದಲ್ಲಿ ಮಾಡುವಂತದ್ದು.
1: ಅಂದ್ರೆ ಆರೋಗ್ಯವಂತರು ಮಸಾಜ್ ಸೆಂಟರ್ಗೆ ಹೋಗ್ಬೋದು, ಆದ್ರೆ ಏನಾದ್ರೂ ತೊಂದರೆ ಇರೋರು ಮಸಾಜ್ ಸೆಂಟರ್ಗೆ ಹೋಗಿ ನಾನು ಆರೋಗ್ಯ ಆಗ್ತೀನಿ ಆಮೇಲೆ ಅನ್ನುವಂತ ಕನಸು ಕಾಣಬಾರದು ಅನ್ನುವಂತ ವಿಷಯವನ್ನು ಹೇಳಿಕತ್ತೇನೆ.
0: ಹೌದು ಹೌದು. ಅಂದ್ರೆ ಮಸಾಜ್ ಸೆಂಟರ್ಗೆ ಹೋದ ತಕ್ಷಣ ನಾನು ಆಯುರ್ವೇದ ಚಿಕಿತ್ಸೆ ಪಡ್ಕೊಂಡೆ ಅಂತಾನು ಅನ್ಕೋಬಾರ್ದು.
1: ಆಯುರ್ವೇದ ಚಿಕಿತ್ಸೆನೆ ಬೇರೆ, ಮಸಾಜ್ ಸೆಂಟರ್ಗಳೇ ಬೇರೆ ಅನ್ನುವಂತ ವಿಷಯನ ನೀವು ಹೇಳಿದ್ರೆ. ಈಗ ಅಭ್ಯಂಗ ಮಾಡ್ತೀವಿ ಅಂತ ಇಟ್ಕೊಡ್ರಿ, ಅದು ಮಾಡಿದ ತಕ್ಷಣ ಬಿಸಿನೀರಿನಿಂದ ಸ್ನಾನ ಮಾಡ್ಬೇಕಾ ಅಥವಾ ಮಾಡಬಾರ್ದು?
0: ಬಿಸಿನೀರಿಂದ ಸ್ನಾನ ಮಾಡಬೇಕು ಅಂತಾನೆ ಹೇಳ್ತೀವಿ. ಅಭ್ಯಂಗ ಆದ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಗ್ಯಾಪ್ ಕೊಟ್ಟು ಆಮೇಲೆ ಬಿಸಿನೀರಿನ ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ಹಗುರ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ತಣ್ಣೀರ್ ಸ್ನಾನ ಮಾಡಿದ್ರೆ ವಾತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದಾಗಿ ಬಿಸಿನೀರು, ಉಗುರು ಬೆಚ್ಚಗಿನ ನೀರು ನಮ್ಗೆ ಎಷ್ಟು ತಡೆಯುತ್ತೋ ಅಷ್ಟು ಉಗುರು ಬೆಚ್ಚಗಿನ ನೀರಿನ ಸ್ನಾನ ಮಾಡೋದು ತುಂಬಾ ಒಳ್ಳೇದು.
1: ಈಗ ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ, ಮಳೆಗಾಲದೊಳಗೆ ಎದ್ದ ತಕ್ಷಣ ದೇಹ ಬಹಳ ನಮಗೆ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಎದ್ದು ನಡೆದು ಆದ್ಮೇಲೆ ಸ್ವಲ್ಪ ಸರಾಗ ಆಗ್ತದೆ ಅಂತ ಹೇಳ್ತಾರೆ, ಏನು ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ?
0: ಇದಕ್ಕೇನ್ ಕಾರಣ ಅಂದ್ರೆ, ಅವಾಗಲೇ ನಾನು ವಾತ ದೋಷ ಅಂದಲ್ಲ, ಈ ವಾತ ಅನ್ನುವಂಥದ್ದು ನಮ್ಮ ದೇಹದ ಎಲ್ಲಾ ಚಲನವಲನಗಳಿಗೂ ಮುಖ್ಯವಾದಂತಹ ಒಂದು ದೋಷ. ನಮ್ಗೆ ಒಂದು ಮಾತಾಡ್ಲಿಕ್ಕೆ ವಾತ ದೋಷ, ನಮ್ಗೆ ಕೈಕಾಲು ಮೂವ್ ಮಾಡ್ಲಿಕ್ಕೆ ನೆರವಾಗೋದು ವಾತದೋಷ. ಈ ವಾತದೋಷದ ಹೆಚ್ಚು ಕಮ್ಮಿ ಆಗೋದ್ರಿಂದ ಈ ಮಳೆಗಾಲದಲ್ಲಿ ಅವರಿಗೆ ಆ ಥರದೊಂದು ಬಿಗಿತದ ಅನುಭವ ಆಗುತ್ತೆ. ಅದಕ್ಕೆ ಆಮೇಲೆ ಸ್ವಲ್ಪ ಅವರು ಏನಾದರೂ ಆಕ್ಟಿವಿಟೀಸ್ ಮಾಡಿದ ತಕ್ಷಣ ಅದು ಸರಿಯಾಗ್ತಾ ಹೋಗುತ್ತೆ. ಯಾಕಂದರೆ ರಾತ್ರಿ ಇಡೀ ಮಲ್ಕೊಂಡಿರ್ತಾರೆ, ಅವಾಗ ಯಾವುದೇ ಚಲನವಲನ ಇರುವುದಿಲ್ಲ. ಆದ್ದರಿಂದ ಅವರಿಗೆ ಈ ವರ್ಷ ಋತುವಿನಲ್ಲಿ ಈ ಥರ ಅನುಭವ ಆಗ್ತಾ ಇರುತ್ತೆ.
1: ಈ ಮಳೆಗಾಲದೊಳಗೆ ಪಂಚಕರ್ಮ ಏನು ಚಿಕಿತ್ಸೆ ಮಾಡ್ತಾರಲ್ಲ, ಅದಕ್ಕೆ ವಿಶೇಷ ಮಹತ್ವದ ಅಂತ ಹೇಳ್ತಾರೆ. ನಿಜಕ್ಕೂ ಈ ಋತುವಿನೊಳಗ ಪಂಚಕರ್ಮಕ್ಕೆ ವಿಶೇಷವಾದಂತಹ ಸ್ಥಾನ ಅದನ್ನು ಹೆಂಗ ಏನಂತೀರಿ? ಇದಕ್ಕೆ
0: ಪಂಚಕರ್ಮ ಅಂತಂದ್ರೆ 5 ಟ್ರೀಟ್ಮೆಂಟ್ಗಳು. ಇದರಲ್ಲಿ ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತಮೋಕ್ಷಣ. ಇವುಗಳಿಂದ ಏನಾಗುತ್ತೆ, ನಮ್ಮ ದೇಹನ ಒಳಗಡೆಯಿಂದ ಕ್ಲೀನ್ ಮಾಡುವಂತಹ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು. ಶುದ್ಧೀಕರಣ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಹೇಳೋದಾದ್ರೆ. ಆದ್ರೆ ಅಷ್ಟು ಮಾತ್ರ ಅಲ್ಲ, ಬೇರೆ ಬಹಿರ್ ಪರಿಮಾರ್ಜನ ಚಿಕಿತ್ಸೆಗಳು ಅಂತಿದೆ. ಈ ಅಭ್ಯಂಗ ಆಗ್ಲಿ, ಶಿರೋಧಾರ ಆಗ್ಲಿ, ಇಂಥವೆಲ್ಲ ಕೂಡ ಇದರಲ್ಲಿ ಸೇರ್ಕೊಳ್ಳುತ್ತೆ. ಇದರಲ್ಲಿ ನಾನು ಒಂದು ಹೇಳಿದೆ ಅಭ್ಯಂಗ, ಅದು ಕೂಡ ಪಂಚಕರ್ಮದಲ್ಲೇ ಬರುತ್ತೆ. ಆದ್ರೆ ಮುಖ್ಯವಾದ 5 ಪಂಚಕರ್ಮ ಟ್ರೀಟ್ಮೆಂಟ್ಗಳಲ್ಲಿ ನಾನು ಆವಾಗ್ಲೇ ಹೇಳ್ದಂಗೆ ಬಸ್ತಿ ಚಿಕಿತ್ಸೆ ಅನ್ನೋದು ಈ ನಮ್ಮ ಪ್ರಾವೃಟ್ ಋತು ಅಂದ್ರೆ ವರ್ಷ ಋತು ಶುರುವಾಗೋಕ್ಕಿಂತ ಸ್ವಲ್ಪ ಮುಂಚೆ ಈ ಬಸ್ತಿ ಚಿಕಿತ್ಸೆಯನ್ನ ಆರೋಗ್ಯವಂತರೂ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದು ಮುಂದೆ ಬರುವ ವಾತ ದೋಷದ ತೊಂದರೆಗಳನ್ನ ತಡೆಗಟ್ಟುತ್ತೆ. ಹಾಗೆ ಯಾರಿಗೆಲ್ಲ ಕೀಲು ನೋವಿದೆ ಅಥವಾ ಯಾವುದು ಸೊಂಟ ನೋವಿದೆ, ಬೇರೆ ಬೇರೆ ವಾತದ ಸಮಸ್ಯೆಗಳೇನಿದೆ, ಅವ್ರಿಗೆಲ್ಲ ಒಂದು ಚಿಕಿತ್ಸಾ ರೂಪವಾಗಿ ಕೂಡ ನಾವು ಈ ಬಸ್ತಿ ಚಿಕಿತ್ಸೆಯನ್ನ ಕೊಡ್ಬೋದು.
1: ಯಾಕೆ ಈ ಬಸ್ತಿ ಚಿಕಿತ್ಸೆಗೆ ಇಷ್ಟೊಂದು ಮಹತ್ವ ಇದೆ ಅಂತ?
0: ಯಾಕಂದ್ರೆ ಈ ಬಸ್ತಿ ಚಿಕಿತ್ಸೆ ಅನ್ನೋದು ನಮ್ಮ ವಾತವನ್ನ ನಿಗ್ರಹಿಸೋದಕ್ಕಿರುವ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ನಾವು ಈ ಬಸ್ತಿ ಚಿಕಿತ್ಸೆಯಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, 2 ರೀತಿಯ ಬಸ್ತಿ ಚಿಕಿತ್ಸೆ ಇರುತ್ತೆ. ಒಂದು ಎಣ್ಣೆಯಿಂದ ಕೊಡುವಂಥದ್ದು, ಇನ್ನೊಂದು ಕಷಾಯ ಮತ್ತೆ ಚೂರ್ಣಗಳು ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡುವಂಥದ್ದು. ಒಂದು ಅನುವಾಸನ ಬಸ್ತಿ ಅಂತೀವಿ, ಇನ್ನೊಂದು ನಿರೂಹ ಬಸ್ತಿ. ಬಸ್ತಿ ಅಂತ ಅಂದ್ರೆ ನಾವು ಮೋಷನ್ ಆಗೋ ಜಾಗದಿಂದ ಮೆಡಿಸನ್ ಕೊಡುವಂಥದ್ದು, ಎನಿಮಾ ಅಂತ ಏನ್ ಹೇಳ್ತೀವಿ, ಅದೇ ಬಸ್ತಿ ಚಿಕಿತ್ಸೆಯ ಒಂದು ಕೊಡುವ ವಿಧಾನ. ಆದ್ರೆ ಎನಿಮಾದಲ್ಲಿ

0: ನಾವು ಕೊಡುವ ಮೆಡಿಸನ್ ಬೇರೆ. ಬಸ್ತಿ ಚಿಕಿತ್ಸೆ ನಮ್ಮ ಆಯುರ್ವೇದದಲ್ಲಿ ನಾವು ಮೆಡಿಕೇಟೆಡ್ ಒಂದು ದ್ರವ್ಯಗಳನ್ನು ಇದರಲ್ಲಿ ಕೊಡ್ತೀವಿ. ಒಂದು ಔಷಧಿಯುಕ್ತ ಎಣ್ಣೆ ಕೊಡೋದಾಗಲಿ ಅಥವಾ ಔಷಧಿಯುಕ್ತ ಕಷಾಯ, ಚೂರ್ಣ, ಎಣ್ಣೆ ಮತ್ತು ಜೇನುತುಪ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡುವಂತಹದ್ದು ಒಂದು ನಿರೂಹ ಬಸ್ತಿ ಅಂತ. ಒಂದು ಖಾಲಿ ಹೊಟ್ಟೆಯಲ್ಲಿ ಕೊಡ್ತೀವಿ, ಒಂದು ಊಟ ಆದಮೇಲೆ ಕೊಡ್ತೀವಿ. ಇನ್ನೊಂದು ಮುಖ್ಯವಾದ ಅಂಶ ಈ ಬಸ್ತಿ ಚಿಕಿತ್ಸೆಗೆ ಏನಿದೆ ಅಂತಂದರೆ, ಇದು ನಾವು ಮೋಷನ್ ಆಗೋ ಜಾಗದಿಂದ ಕೊಡೋದ್ರಿಂದ ಇದು ಸುಲಭವಾಗಿ ಅಬ್ಸಾರ್ಬ್ ಆಗುತ್ತೆ. ಅಂದರೆ ನಾವಿವಾಗ ಯಾವ ಮೆಡಿಸನ್ ಬಾಯಿಯಿಂದ ಕೊಡ್ತೀವೋ ಅದಕ್ಕಿಂತ ಫಾಸ್ಟ್ ಆಗಿ ಇದರಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ. ಅದರಿಂದ ಇದರ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದು ಅತ್ಯಂತ ಉಪಯುಕ್ತವಾಗಿರೋದು ವಾತದೋಷಕ್ಕೆ, ಆದ್ದರಿಂದ ಈ ಋತುವಿನಲ್ಲಿ ಅದು ಅತ್ಯಂತ ಮುಖ್ಯವಾಗಿದೆ.
1: ಶಿರೋಧಾರ ಕೂಡ ಪಂಚಕರ್ಮದಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ ಅನ್ನುವಂಥದ್ದನ್ನ ನಾವು ಕೇಳಿವಿ. ಮಳೆಗಾಲದೊಳಗ ಅದರ ಪಾತ್ರ ಏನು ಅಂತ ಹೇಳ್ತೀವಿ?
0: ಶಿರೋಧಾರ ಅಂತೂ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದು ಶಿರೋಧಾರ ಅಂತ ಕರೀತಾರೆ ಅಂತ ಹೆಸರು ಗೊತ್ತಿರ್ಲಿಕ್ಕೆಲ್ಲ, ಆದ್ರೆ ಕಂಡಿರ್ಬೋದು. ಯಾಕಂದ್ರೆ ನೀವು ಪಂಚಕರ್ಮ ಅನ್ನುವ ಒಂದು ಯಾವುದೇ ಒಂದು ಫೋಟೋ ನೋಡಿದ್ರು ಅದರಲ್ಲಿ ಒಬ್ರು ಮಲ್ಕೊಂಡಿರ್ತಾರೆ, ತಲೆ ಮೇಲಿಂದ ಒಂದಿಷ್ಟು ಹನಿಗಳು ಬೀಳ್ತಾ ಇರುತ್ತೆ. ನಮ್ಗೆ ಶಿವನ ತಲೆ ಮೇಲೆ ಹೇಗೆ ಒಂದು ಶಿರೋಧಾರದ ಪಾತ್ರ ಇಟ್ಟಿರ್ತಾರೆ, ಅದರಿಂದ ಹೇಗೆ ನೀರು ಬೀಳ್ತಾ ಇರುತ್ತೋ ಅದೇ ರೀತಿ ಒಬ್ಬ ಪೇಷಂಟಿನ ಹಣೆ ಮೇಲೆ ಬೀಳ್ತಾ ಇರೋ ಚಿತ್ರ ಎಲ್ಲರೂ ನೋಡಿರ್ತೀವಿ ನಾವು. ಇದೇ ಶಿರೋಧಾರ ಅನ್ನುವ ಚಿಕಿತ್ಸೆ. ಈ ಶಿರೋಧಾರ ಚಿಕಿತ್ಸೆಯಲ್ಲಿ ನಾವು ಬೇರೆ ಬೇರೆ ರೀತಿಯ ದ್ರವ್ಯಗಳನ್ನ ಹಾಕಿ ಟ್ರೀಟ್ಮೆಂಟ್ ಮಾಡ್ತೀವಿ. ಈ ಮಳೆಗಾಲದಲ್ಲಿ ಎಸ್ಪೆಷಲಿ ನಾವು ಎಣ್ಣೆಯನ್ನ ಅದರಲ್ಲಿ ಹಾಕಿ ಔಷಧಿಯುಕ್ತ ಎಣ್ಣೆಗಳನ್ನ ಹಾಕಿ ಮಾಡ್ತೀವಿ. ಈ ಶಿರೋಧಾರ ಮುಖ್ಯವಾಗಿ ಮಾನಸಿಕ ಒತ್ತಡ, ನಿದ್ರಾಹೀನತೆ, ಆತಂಕ ಅಥವಾ ತಲೆನೋವುಗಳು, ಕೆಲವು ರೀತಿಯ ತಲೆನೋವು ಮಾತ್ರ, ಕೆಲವು ನರ ಸಂಬಂಧಿ ಸಮಸ್ಯೆಗಳು ಇಂಥವುಗಳಿಗೆಲ್ಲ ಇದು ತುಂಬಾ ಒಳ್ಳೆಯ ಚಿಕಿತ್ಸೆ ಆಗಿದೆ. ದೀರ್ಘಕಾಲದ ನೋವಿನಿಂದ ಬಳಲುವ ಅನೇಕ ರೋಗಿಗಳಿಗೂ ನಿದ್ರೆ ಸರಿಯಾಗಿ ಬರುವುದಿಲ್ಲ, ಅಂಥವ್ರಿಗೂ ಕೂಡ ಈ ಶಿರೋಧಾರ ಅನ್ನೋದು ರಾಮಬಾಣ ಅಂತಾನೆ ಹೇಳ್ಬೋದು. ಆದ್ರಿಂದ ವಾತ ಜಾಸ್ತಿ ಆಗುವ ಈ ಸಮಯದಲ್ಲಿ ಈ ತೈಲ ಉಪಯೋಗಿಸಿ ಮಾಡುವ ಶಿರೋಧಾರವು ಅತ್ಯಂತ ಸೂಕ್ತವಾದ ಚಿಕಿತ್ಸೆ ಆಗಿದೆ.
1: ಮಳೆಗಾಲದೊಳಗೆ ದೇಹಕ್ಕೆ ಹೊಸ ಚೈತನ್ಯ ಕೊಡೋದಕ್ಕೆ ಆಯುರ್ವೇದದೊಳಗೆ ಏನಾದರೂ ವಿಶೇಷವಾದಂತಹ ಪರಿಕಲ್ಪನೆ ಇದೆಯೋ ಹೇಗೆ?
0: ನಮ್ಮಲ್ಲಿ ರಸಾಯನ ಚಿಕಿತ್ಸಾ ಅಂತ ಇದೆ. ಇದು ದೇಹಕ್ಕೆ ಚೈತನ್ಯ ನೀಡುತ್ತೆ, ದೋಷಗಳ ಸಮತೋಲನವನ್ನ ಕಾಪಾಡುತ್ತೆ. ಇದರಿಂದ ದೇಹ ಬಲ, ರೋಗ ನಿರೋಧಕ ಸಾಮರ್ಥ್ಯ, ಶಕ್ತಿ ವರ್ಧನೆ, ವಯೋಸಹಜ ಕ್ಷಯವನ್ನು ನಿಧಾನಗೊಳಿಸೋದು, ಇಂಥದೆಲ್ಲ ಉಪಯುಕ್ತಕರ ಒಂದು ಲಾಭಗಳು ನಮ್ಗೆ ರಸಾಯನ ಚಿಕಿತ್ಸೆಯಿಂದ ಸಿಗುತ್ತೆ.
1: ಮೇಡಮ್, ಈಗ ಕೊನೆಯದಾಗಿ ನಾನು ಒಂದು ಶಾರ್ಟ್ ಕ್ವೆಶ್ಚನ್ಗಳನ್ನ ಕೇಳ್ತಾ ಹೋಗ್ತೀನಿ. ನೀವು ಸತ್ಯ ಅಥವಾ ಮಿಥ್ಯ ಅಂತ ಹೇಳ್ತಾ ಹೋಗ್ಬೇಕು.
0: ಆಯ್ತಾ? ಖಂಡಿತ.
1: ಮಳೆಗಾಲದೊಳಗೆ ಕೀಲು ನೋವಿದ್ರೆ ಸಂಪೂರ್ಣ ಬೆಡ್ ರೆಸ್ಟ್ ಮಾಡ್ಬೇಕಾ ಮಾಡಬಾರ್ದ?
0: ಸುಳ್ಳು.
1: ಸುಳ್ಳು.
0: ಇದು ಸರಿಯಾದ ಪ್ರಮಾಣ ಚಲನೆ, ವ್ಯಾಯಾಮ ಮತ್ತು ವೈದ್ಯರ ಸಲಹೆ ಇದಕ್ಕೆ ಅತ್ಯಗತ್ಯ.
1: ಯಾವುದೇ ಎಣ್ಣೆ ಬಿಸಿ ಮಾಡಿ ಹಚ್ಚಿದ್ರೆ ಸಾಕ ಹೆಂಗೆ?
0: ಮಿಥ್ಯ. ಪ್ರತಿಯೊಬ್ಬರಿಗೂ ಒಂದೇ ತೈಲ ಸೂಕ್ತವಲ್ಲ.
1: ಪಂಚಕರ್ಮ ಅಂದ್ರೆ ಎಲ್ಲರೂ ವರ್ಷಕ್ಕೊಮ್ಮೆ ಮಾಡಿಸಬೇಕಾದ ಚಿಕಿತ್ಸೆ.
0: ಮಿಥ್ಯ. ಪಂಚಕರ್ಮ ಅಗತ್ಯವಿದೆಯೇ ಇಲ್ಲವೇ ಎಂಬುದನ್ನು ವೈದ್ಯರೇ ನಿರ್ಧರಿಸಬೇಕು.
1: ಓಹೋ. ಆಯುರ್ವೇದ ಔಷಧಿ ಅಂದ್ರೆ ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ.
0: ಮಿಥ್ಯ. ಸರಿಯಾದ ಔಷಧಿ, ಸರಿಯಾದ ಪ್ರಮಾಣ, ಸರಿಯಾದ ರೋಗಿ ಇವೇ ಸುರಕ್ಷಿತ ಚಿಕಿತ್ಸೆಯ ಆಧಾರ. ಸ್ವಯಂ ಔಷಧ ಸೇವನೆ ಮಾಡಬಾರದು.
1: ಓಹೋ. ಮಳೆಗಾಲದೊಳಗೆ ಅಭ್ಯಂಗ ಉಪಯುಕ್ತ ಆಗಬಹುದಾ?
0: ಸತ್ಯ. ವಿಶೇಷವಾಗಿ ವಾತ ಪ್ರಕೃತಿ, ವಯಸ್ಸಾದವರು ಮತ್ತು ಕೀಲು ಸಮಸ್ಯೆಗಳುಳ್ಳುವರು ವೈದ್ಯರ ಸಲಹೆಯಂತೆ ಅಭ್ಯಂಗ ಉತ್ತಮ ಸಹಾಯಕ ಕ್ರಮವಾಗಿದೆ.
1: ಕೀಲು ನೋವು ವಯಸ್ಸಾದ್ರೆ ಮಾತ್ರ ಬರ್ತದೋ ಹೇಗೋ?
0: ಮಿಥ್ಯ. ಇಂದು 25-30 ವರ್ಷದವರೆಗೂ ಕೂಡ ಈ ನೋವುಗಳು ಕಾಣಿಸ್ತಾ ಇವೆ.
1: ನೋವು ಸಹಿಸಿಕೊಂಡ್ರೆ ಅದು ತಾನಾಗಿ ಹೋಗ್ತದ?
0: ಮಿಥ್ಯ. ದೇಹದ ನೋವು ಒಂದು ಸಂದೇಶ, ಸಮಯಕ್ಕೆ ಪರೀಕ್ಷೆ ಹಾಗೂ ಚಿಕಿತ್ಸೆ ಅತ್ಯಂತ ಮುಖ್ಯ.
1: ಓಹೋ. ಕೇಳುಗರೆ, ಇದುವರೆಗೆ ನಾವು ತಿಳಿದುಕೊಂಡದ್ದು, ಮಳೆ ಬಂದಾಗ ಹವಾಮಾನ ಮಾತ್ರ ಬದಲಾಗೋದಿಲ್ಲ, ನಮ್ಮ ದೇಹದ ಅಗತ್ಯಗಳು ಸಹಿತ ಬದಲಾಗ್ತವೆ. ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಂಡು ಜೀವನ ಶೈಲಿಯನ್ನು ಹೊಂದಿಸಿಕೊಂಡ್ರೆ ಅನೇಕ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಬಹುದು. ಇಷ್ಟೊಂದು ಸರಳವಾಗಿ, ವೈಜ್ಞಾನಿಕವಾಗಿ ಮತ್ತು ಆಯುರ್ವೇದದ ನಿಜವಾದ ತತ್ವಗಳನ್ನು ನಮ್ಮ ಕೇಳುಗರಿಗೆ ತಲುಪಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ತುಂಬ ಧನ್ಯವಾದ ಮೇಡಮ್. ನಮಸ್ಕಾರ.
1: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ಕುರಿತು ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
0: ಅಲ್ಲೇ

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇದು ಆಕಾಶವಾಣಿ ಬೆಂಗಳೂರು, ಸಮಯ 12:30. ಈಗ ಕೆಲವು ಜಾಹೀರಾತು ಹಾಗೂ ಪ್ರಕಟಣೆಗಳು.
1: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕ್ಲಿಕ್ ಇದ್ರೆ ಚೆನ್ನಾಗಿರ್ತಿತ್ತು.
2: ಇದೆಯಪ್ಪ ಸಿಕೆವೈಸಿ ಐಡಿ.
1: ಸಿಕೆವೈಸಿ ನ ಏನದು?
2: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14-digit ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
1: ಆರ್ಬಿಐ ಹೇಳುತ್ತೆ,
2: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-4200-233.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
7: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
6: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
0: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
5: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
6: ಹಲ್ಲುಜ್ತಾ ಇದೀನಿ ಕಣಮ್ಮ.
5: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
6: ಸರಿ, ನಿಲ್ಸಿದೀನಿ ಬಿಡು.
5: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
7: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
5: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
7: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
6: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
8: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
9: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲ

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆರೋಗ್ಯ ಕಾರ್ಯಕ್ರಮ. ಶ್ರೋತೃಗಳೇ, ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವೈಎಸ್ ಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಪ್ರತಿ ವರ್ಷ ಆಗಸ್ಟ್ ತಿಂಗಳ 25ನೇ ತಾರೀಕಿನಿಂದ ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕಿನವರೆಗೆ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಅಂತ ಆಚರಿಸ್ತೀವಿ. ಈ ಪಾಕ್ಷಿಕದ ಆಚರಣೆಯ ಉದ್ದೇಶ ಮತ್ತು ನೇತ್ರದಾನದ ಬಗ್ಗೆ ನಮಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ವೈಎಸ್ ಕಿರಣ್ ಭಟ್ ಅವರು. ನಮಸ್ಕಾರ ಡಾಕ್ಟರ್ ಕಿರಣ್ ಭಟ್ ಅವರೇ.
2: ನಮಸ್ತೆ.
1: ಈಗ ಮೊದಲಿಗೆ ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಆಚರಣೆಯ ಉದ್ದೇಶ ಏನು ಅಂತ ಸ್ವಲ್ಪ ಹೇಳ್ತೀರಾ?
2: ನಮ್ಮ ಕಣ್ಣಿನಲ್ಲಿ ಕುರುಡುತನ ಬರುವುದಕ್ಕೆ ಮೇಯ್ನ್ ಆಗಿ ಕಣ್ಣಿನ ಪೊರೆ ಅಂತ ಬರ್ತದೆ. ಇದಕ್ಕೆ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೇವೆ. ಇದು ಮಾರ್ಕೆಟಲ್ಲಿ ನಮಗೆ ಕೃತಕ ಮಸೂರ ಅಂತ ಸಿಗ್ತದೆ. ಎಷ್ಟು ರೋಗಿ ಬಂದರೂ ನಾವು ಆಪರೇಷನ್ ಮಾಡ್ಬೋದು. ಈಗ ಕರಿಗುಡ್ಡೆ ಕಾಯಿಲೆಗಳಿರ್ತದೆ, ಕಣ್ಣಿನ ಪೆಟ್ಟಿಂದ ಆಗಿರ್ಬೋದು, ಕರಿಗುಡ್ಡೆಯ ಬೇರೆ ಕಾಯಿಲೆಗಳಿಂದ ಇರ್ಬೋದು, ಅವನಿಗೆ ದೃಷ್ಟಿ ನಷ್ಟ ಆಗ್ತದೆ. ಕಣ್ಣಿನಿಂದ ಹಿಡಿದು ಬ್ರೈನ್ ತನಕ ಬೇರೆ ಎಲ್ಲ ನಾರ್ಮಲ್ ಇದ್ರೆ ಮೇನ್ ಗೇಟ್ ಕ್ಲೋಸ್ ಆದಾಗೆ ಕರಿಗುಡ್ಡೆ
1: ಕೆಲಸ
2: ಅಡ್ಡ ಆಗಿರ್ತದೆ. ಇದು ಕರಿಗುಡ್ಡೆಯಲ್ಲಿ ಇರುವಂಥ ಸಮಸ್ಯೆ. ಇದಕ್ಕೆ ನಮಗೆ ಬೇರೆಯವರು ಕಣ್ಣನ್ನು ತೆಗೆದು ಕರಿಗುಡ್ಡೆಯನ್ನು ಜೋಡಿಸೋದು ಒಂದೇ ಸದ್ಯಕ್ಕೆ ಇರುವಂಥ ಮಾರ್ಗ. ಇದು ನಮಗೆ ಕರಿಗುಡ್ಡೆ ಎಲ್ಲೂ ಸಿಗುವುದಿಲ್ಲ. ಒಬ್ಬ ವ್ಯಕ್ತಿ ಸಾಯಬೇಕು, ಅವನು ಸತ್ತು ಒಂದು 6 ಗಂಟೆ ಒಳಗಡೆ ಅವನ ಕಣ್ಣನ್ನು ತೆಗೆದು ಇಬ್ಬರು ವ್ಯಕ್ತಿಗೆ ನಾವು ಕಣ್ಣನ್ನು ಅಳವಡಿಸಬಹುದು. ಇಲ್ಲಿ ಕೆಲವೊಂದಷ್ಟು ಸ್ವಲ್ಪ ಗಂಭೀರವಾದ ವಿಚಾರಗಳಿರ್ತದೆ. ಒಂದು ಸಾವಾದಾಗ ಅವರಿಗೆ ಇರುವಂಥ ಬೇಜಾರು, ನೋವು, ಯಾರು ಬರಬೇಕು, ಅವ್ರನ್ನ ಕರೆಸಬೇಕು, ಏನು ಕಾರ್ಯಗಳಾಗಬೇಕು, ಅವರ ತಲೆ ಅಲ್ಲಿ ಇರ್ತದೆ.

0: ಭಾವನಾತ್ಮಕವಾಗಿ ಸ್ವಲ್ಪ ಶೇಕ್ ಆಗಿರ್ತಾರೆ. ಆ ಸಮಯದಲ್ಲಿ ನಾವು ಅವರನ್ನು ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಆಮೇಲೆ ಇದ್ರ ಬಗ್ಗೆ ಕೆಲವೊಂದಷ್ಟು ಮೌಢ್ಯಗಳು, ಮೂಢನಂಬಿಕೆಗಳು ಉಂಟು,
1: ತಪ್ಪು ಕಲ್ಪನೆಗಳುಂಟು.
0: ಮನುಷ್ಯನನ್ನು ಕಣ್ಣನ್ನು ತೆಗೆದು ದಹನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕುರುಡನಾಗಿ ಹುಟ್ಟುತ್ತಾನೆ, ಈ ರೀತಿಯೆಲ್ಲ ಒಂದಷ್ಟು. ಆಮೇಲೆ ನನ್ನ ಮಗನನ್ನು ಕಣ್ಣು ನಾನು ಕೊಡುವುದಿಲ್ಲ ಅಂತ ಕೆಲವರು ಅಕಸ್ಮಾತ್ ತಾಯಿಯಂದ್ರಿದ್ರೆ ಹೇಳ್ತಾರೆ. ಇದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅವ್ರನ್ನ ಸಮಾಧಾನ ಮಾಡಿ ತೆಗೆದು ಬಹಳ ಕಷ್ಟ.
1: ಮತ್ತೆ ಶವದ ಮುಖ ವಿಕಾರವಾಗುತ್ತೆ,
0: ಅದೊಂದು ಭಾವನೆ ಉಂಟು. ಶವದ ಮುಖ ವಿಕಾರ ಆಗುವುದಿಲ್ಲ, ಅದು ಕಣ್ಣನ್ನು ತೆಗೆದು ಆ ಜಾಗದಲ್ಲಿ ನಾವು ಕಣ್ಣಿನ ಶೇಪಿಗೆ ಬರುವ ರೀತಿಯಲ್ಲಿ ಮಾಡಿಕೊಡ್ತೇವೆ.
1: ಇನ್ನು ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಆಚರಣೆ ಯಾವ ಪ್ರಾರಂಭವಾಯಿತು ಅಂತಿದೆ?
0: ಇದು 1985 ಪ್ರಾರಂಭವಾಯಿತು. ಯಾಕೆ ಆಯಿತು ಅಂದರೆ ಅವಾಗ ಕಣ್ಣನ್ನು ಕೊಡ್ಬೋದು ಅನ್ನುವಂಥ ಒಂದು ಕಾನ್ಸೆಪ್ಟೇ ಇರಲಿಲ್ಲ ಮುಂಚೆ. ಈಗ ನಾನು ಕಣ್ಣನ್ನು ಕೊಟ್ಟರೆ ಇನ್ನೊಬ್ಬನಿಗೆ ಬರ್ತದೆ ಅನ್ನುವಂಥ ಒಂದು ವಿಚಾರವೇ ಗೊತ್ತಿಲ್ಲದ ವ್ಯಕ್ತಿ ಹೇಗೆ ಕೊಟ್ಟನು? ಹಾಗಾಗಿ ಒಂದು ಉದ್ದೇಶ ಇಟ್ಟುಕೊಂಡು 1985 ಪ್ರಾರಂಭ ಮಾಡಲಾಯಿತು.
1: ಅಂದರೆ ಜನಸಾಮಾನ್ಯರಲ್ಲಿ
0: ಅರಿವು,
1: ನೇತ್ರದಾನದ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸೋದು,
0: ತಿಳುವಳಿಕೆ
1: ಪ್ರಾರಂಭ ಆಗುತ್ತೆ. ಈಗ ನಮ್ಮ ದೇಶವನ್ನೇ ತೆಗೆದುಕೊಂಡ್ರೆ ಎಷ್ಟು ಜನ ಈ ಕರಿಗುಡ್ಡೆ ಅಂತ ತಾವು ಹೇಳಿದ್ರಲ್ಲ, ಈ ಕಾರ್ನಿಯ ಒಂದು ಶಸ್ತ್ರಚಿಕಿತ್ಸೆಗೆ ಕಾಯ್ತಾ ಇದ್ದಾರೆ ಅಂತೀರಿ?
0: ನೋಡಿ, ಒಂದು ಅಂದಾಜಿನ ಪ್ರಕಾರ ನಮಗೆ ಸಿಕ್ಕಿರುವ ಮಾಹಿತಿ ಇದ್ದದರಲ್ಲಿ ಕನಿಷ್ಠ 4 ಕೋಟಿ ಜನ ಕಾಯ್ತಾ ಇದ್ದಾರೆ. ಹೇಗೆ ಅಂದರೆ, ಇದು ವರ್ಷ ವರ್ಷಕ್ಕೂ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಮನುಷ್ಯನ ಬದುಕುವ ಅವಧಿ ಜಾಸ್ತಿ ಆದಾಗ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ಕಾಯಿಲೆಯಿಂದನೂ ಬರ್ಬೋದು, ಕಣ್ಣು ಪೆಟ್ಟು ಮಾಡಿಕೊಂಡಿಂದನೂ ಬರ್ಬೋದು. ಹಾಗಾದ್ರಿಂದ ವರ್ಷ ವರ್ಷ ಜಾಸ್ತಿ ಆಗ್ತಾನೆ ಇದೆ. ಇಲ್ಲಿ ಒಂದು ದೌರ್ಭಾಗ್ಯ ಏನಂದರೆ, ನಮ್ಮಲ್ಲಿ ಇಷ್ಟು ದೊಡ್ಡ ದೇಶ ಇಟ್ಟುಕೊಂಡ್ರು ಆಗೋದು ವರ್ಷಕ್ಕೆ ಸರಿಸುಮಾರು 25,000 ಶಸ್ತ್ರಚಿಕಿತ್ಸೆಗಳು ಮಾತ್ರ.
1: ಅಂದರೆ
0: ಕೋಟ್ಯಂತರ ಜನಕ್ಕೆ ಅವಶ್ಯಕತೆ ಉಂಟು, 25,000 ಮಾತ್ರ ಆಗ್ತಾ ಇದೆ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಏನೋ ಡೆಫಿಸಿಟ್ ಅಂತ ಹೇಳ್ತೀವಲ್ಲ, ಫಿಸ್ಕಲ್ ಡೆಫಿಸಿಟ್ ಅಂತ, ಆ ರೀತಿ ಸಂಖ್ಯೆಗಳ ಅವಶ್ಯಕತೆ ಇರೋ ಜನರ ಸಂಖ್ಯೆ ವೃದ್ಧಿ ಆಗ್ತಾನೇ ಇದೆ.
1: ಅಂದರೆ ಈ ನೇತ್ರದಾನ ಮಾಡುವಂಥವ್ರ ಸಂಖ್ಯೆ ಬಹಳ ಕಡಿಮೆ ಇದೆ. ಅಂದರೆ ನೇತ್ರದಾನವನ್ನು ಯಾರ್ಯಾರು ಮಾಡಬಹುದು ಅಂತೀರಿ?
0: ಯಾರು ಬೇಕಾದರೂ ಮಾಡ್ಬೋದು, ಅದಕ್ಕೆ ಏನು ಸಮಸ್ಯೆ ಇಲ್ಲ ಇಲ್ಲಿ. ಏಕೆಂದರೆ ಕರಿಗುಡ್ಡೆಯನ್ನು ಒಬ್ಬರಿಂದ ಒಬ್ಬರಿಗೆ ಇಡ್ತೀವಲ್ಲ, 2 ವರ್ಷದ ವ್ಯಕ್ತಿಗೂ ವಯಸ್ಸಾದ ವ್ಯಕ್ತಿಗೂ ಕಣ್ಣಿನ ಸೈಜು ಒಂದೇ ಇರ್ತದೆ.
1: 2 ವರ್ಷದ ಮಗುವಿಂದ
0: ಹಿಡಿದು ನಾವು ತೆಗಿಬೋದು. ಅದಕ್ಕಿಂತ ಮುಂಚೆ ಆದರೆ ಸ್ವಲ್ಪ ಸೈಜ್ ಸಣ್ಣದಿರ್ತದೆ, ಆದರೂ ಹಾಕ್ಬೋದು. 2 ವರ್ಷದ ಮೇಲ್ಪಟ್ಟು ಧಾರಾಳವಾಗಿ ತೆಗಿಬೋದು. ಇದರಲ್ಲಿ ಅವ್ರು ಕೊಡ್ಲಿಕ್ಕೆ ಆಗ್ತದೆ, ಇವ್ರು ಕೊಡ್ಲಿಕ್ಕೆ ಆಗ್ತದೆ ಅಂತ
1: ಭೇದ ಭಾವ
0: ಇರುವುದಿಲ್ಲ.
1: ಲಿಂಗಭೇದ
0: ಇರುವುದಿಲ್ಲ. ವಯಸ್ಸು ಎಷ್ಟು ಕಮ್ಮಿ ಇರ್ತದೋ ಅಷ್ಟು ಕ್ವಾಲಿಟಿ ಚೆನ್ನಾಗಿರ್ತದೆ.
1: ನಾವು
0: ಈ ಉದಾಹರಣೆಗೆ ಒಬ್ಬ ಯಂಗ್ ವ್ಯಕ್ತಿ 20-25 ವರ್ಷದ ಆಕ್ಸಿಡೆಂಟಲ್ಲಿ ಸತ್ತರೆ ಅವನ ಕಣ್ಣಿನ ಕ್ವಾಲಿಟಿ ಬಹಳ ಚೆನ್ನಾಗಿರ್ತದೆ. ಅದೇ 60 ವಯಸ್ಸು ಆದಮೇಲೆ ಸತ್ತ ಕ್ವಾಲಿಟಿ ಅಷ್ಟು ಇರುವುದಿಲ್ಲ.
1: ಅಂದರೆ ಕಣ್ಣಿಗೂ ಕೂಡ ವಯಸ್ಸಾಗಿ. ಇನ್ನು ಯಾರ್ಯಾರು ಈ ನೇತ್ರದಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ?
0: ವಾಸ್ತವವಾಗಿ ಹೇಳಬೇಕು ಅಂದರೆ ಆಗೋದಿಲ್ಲ ಅಂತ ಏನೂ ಇಲ್ಲ. ಆದರೆ ನಾವು ಕೆಲವೊಂದಷ್ಟು ಕಾಯಿಲೆಗಳಿದ್ದವ್ರನ್ನ ತೆಗೆಯೋದಿಲ್ಲ. ಹೇಗೆಂದರೆ ಅಕಸ್ಮಾತ್ ವಿಧಿವಶಾತ್ ಈ ಕಾಯಿಲೆ, ಉದಾಹರಣೆಗೆ HIV ಏಡ್ಸ್ ರೋಗ ಅಂತ ಬರ್ತದೆ, ಆ ಕಣ್ಣನ್ನು ತೆಗೆದು, ಅಥವಾ ಕ್ಯಾನ್ಸರ್ ಕಾಯಿಲೆ ಇರುವ ಪೇಷಂಟಿನ ಕಣ್ಣನ್ನು ತೆಗೆದು, ಒಂದು ಕಣ ಅಲ್ಲಿ ಇದ್ದರೂ ಅವನಿಗೆ ಹರಡುವ ಸಾಧ್ಯತೆ ಇರ್ತದೆ. ಹಾಗಾದ್ರಿಂದ ನಾವೊಂದು ಲಿಮಿಟ್ ನಾವೇ ಹಾಕ್ಕೊಂಡಿದ್ದು, ಮಾಡಿದ್ರೆ ಏನು ಆಗಿಬಿಡುತ್ತೆ ಅಂತಲ್ಲ, ಆದರೂ
1: ಒಂದು
0: ಬೇಡ ಅಂತ ಒಂದು
1: ಮಿತಿ. ಇನ್ನು ಮುಖ್ಯವಾಗಿ ನೇತ್ರದಾನ ಮಾಡೋದಕ್ಕೆ ಯಾವ ಕ್ರಮವನ್ನು ಅನುಸರಿಸಬೇಕಾಗತ್ತೆ?
0: ಈ ಕ್ರಮ ಅಂದರೆ ನಾವೇನು ಮಾಡ್ತೇವೆ ಅಂದರೆ 2 ಆಪ್ಷನ್ ಇರ್ತದೆ. ಒಂದು ವ್ಯಕ್ತಿ ತಾನು ಜೀವಂತವಾಗಿದ್ದಾಗಲೇ ನಾನು ನನ್ನ ಕಣ್ಣನ್ನು ದಾನ ಕೊಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೊಂದು ರಿಜಿಸ್ಟರ್ ಇರ್ತದೆ, ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿದರೆ ಅವನಿಗೊಂದು ಕಾರ್ಡ್ ಕೊಟ್ಟಿರ್ತೇವೆ, ಅವನ ಪಾಕೆಟಲ್ಲಿ ಇಟ್ಕೊಂಡಿರ್ಬೋದು. ಅವನು ಈ ಊರಲ್ಲಿ ಮಾತ್ರ ಅಲ್ಲ, ಬೇರೆ ಯಾವುದೋ ಊರಲ್ಲಿ ಅವನು ಮರಣ ಸಂಭವಿಸಿದ್ರು, ಅವನ ಕಾರ್ಡಲ್ಲಿ ಒಂದು ಫೋನ್ ನಂಬರ್ ಇರ್ತದೆ, ಅಲ್ಲಿಗೆ ಫೋನ್ ಮಾಡಿದರೆ ಅಲ್ಲಿಗೆ ಬೇಕಾದಂಥ ವ್ಯವಸ್ಥೆಗಳು ಅವರಿಗೆ ಉಚಿತವಾಗಿ ಸಿಗ್ತದೆ.
1: ಅಂದರೆ ನೇತ್ರದಾನ ಮಾಡೋದಕ್ಕೆ ಎಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾಗತ್ತೆ? ಅವರು
0: ಎಲ್ಲಿ ಮಾಡೋದಕ್ಕೆ ನೇತ್ರ ಸಂಗ್ರಹಣ ಕೇಂದ್ರ ಅಂತ ಇರ್ತದಲ್ಲ, ಅಲ್ಲಿ ಮಾತ್ರ ಸಾಧ್ಯತೆ ಉಂಟು. ಈಗ PHC ಇಂಥ ಸಣ್ಣ ಸಣ್ಣದಲ್ಲಿ ಕಣ್ಣಿನ ಡಾಕ್ಟರ್ ಇರುವುದಿಲ್ಲ, ಅದಕ್ಕೆ ಬೇಕಾದ ಸಲಕರಣೆಗಳು ಇರುವುದಿಲ್ಲ. ಕಣ್ಣು ತೆಗೆದ ಮೇಲೆ ನಾವು ಒಂದು ಕಡೆಗೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗ್ತದೆ.

0: ಅದರ ವ್ಯವಸ್ಥೆಯೂ ಇರಬೇಕಾಗ್ತದೆ.
1: ನೋಂದಣಿ ಮಾಡ್ಕೊಳ್ಳೋದಕ್ಕೆ
0: ನೋಂದಣಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನಮ್ಮಲ್ಲಿ ಈಗ ಕ್ಯಾಂಪ್ ಆಗುವಾಗ ಅಲ್ಲಿ ನೋಂದಣಿ ನಾವು ಅವರಿದ್ದಲ್ಲಿಗೆ ಹೋಗ್ತೇವೆ, ಇಲ್ಲ ಅವರೇ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಂದಣಿ ಮಾಡ್ಬೋದು.
1: ಈಗ ಒಬ್ಬರು ನೇತ್ರದಾನವನ್ನು ಮಾಡಿರ್ತಾರೆ, ಅವರು ಘೋಷಣೆಗೆ ಸಹಿ ಹಾಕಿರ್ತಾರೆ, ಅವರ ಮರಣ ಆದಾಗ ಸಂಬಂಧಿಕರ ಜವಾಬ್ದಾರಿ ಏನು?
0: ಸಂಬಂಧಿಕರು ಅದರಲ್ಲಿ ಒಂದು ಫೋನ್ ನಂಬರ್ ಇರ್ತಲ್ಲ, ಅದಕ್ಕೆ ಫೋನ್ ಮಾಡಬೇಕು, ಇಂಥ ಜಾಗದಲ್ಲಿ ಈ ರೀತಿ ಮೃತ ಆಗಿದ್ದಾರೆ, ಬಂದು ಕಣ್ಣು ತೆಕ್ಕೊಂಡು ಹೋಗಿ ಅಂತ ಅವರಿಗೆ ನಾವು ಕೆಲವೊಂದಷ್ಟು ಮಾಹಿತಿಗಳನ್ನು ಕೊಡ್ತೇವೆ. ಉದಾಹರಣೆಗೆ ಈಗ ನಾವು ಫ್ಯಾನನ್ನು ಆಫ್ ಮಾಡಿ ಅಂತ ಹೇಳ್ತೇವೆ.
1: ಎಲ್ಲಿ ಶವ
0: ಇಟ್ಟಿರ್ತೀವೋ ಅಲ್ಲಿ ಫ್ಯಾನ್ ಆಫ್ ಮಾಡ್ತೇವೆ. ಕಣ್ಣನ್ನು ಮುಚ್ಚಿ ಅಂತ ಹೇಳ್ತೇವೆ, ಕಣ್ಣಿನ ಮೇಲೆ ಐಸ್ ಪ್ಯಾಕನ್ನು ಇಡಿ ಅಂತ ಹೇಳ್ತೇವೆ. ಹೀಗೆ ಮಾಡುವುದರಿಂದ ಕಣ್ಣಿನ ಕ್ವಾಲಿಟಿ ಮೈಂಟೈನ್ ಆಗ್ತದೆ, ಕಣ್ಣಿನ ಒಳಗಡೆ ಇರುವಂಥ ಸೆಲ್ಸ್ ಡಿಜನರೇಟ್ ಆಗುವುದು ಸ್ಲೋ ಆಗ್ತದೆ, ಆಗ ನಾವು ತೆಗೆಯುವಾಗ ಒಳ್ಳೆ ಕ್ವಾಲಿಟಿನೇ ಇರ್ತದೆ.
1: ಫ್ಯಾನ್ ಹಾಕಿದ್ರೆ ಏನಾಗ್ಬೋದು?
0: ಅದು ಫಾಸ್ಟಾಗಿ ಆಗ್ತದೆ, ನಮಗೇನು ಸತ್ತ ಮೇಲೆ ಪ್ರಕ್ರಿಯೆಗಳೇನಾಗ್ತದಲ್ಲ ಅದು ಫಾಸ್ಟಾಗಿ ಆಗ್ತದೆ, ಅವಾಗ ನಮಗೆ ಅದರಲ್ಲಿರುವಂಥ ಕೆಪಾಸಿಟಿ ಕ್ವಾಲಿಟಿ ಸ್ವಲ್ಪ ಕಡಿಮೆ ಮಟ್ಟದಾಗ್ತದೆ.
1: ಕಣ್ಣಲ್ಲಿರುವಂಥ ತೇವಾಂಶನೂ ಕೂಡ
0: ಇಂಪಾರ್ಟೆಂಟ್,
1: ಆವಿ ಆಗಬಹುದು ಫ್ಯಾನ್ ಹಾಕಿದಾಗ.
0: ಹೌದು.
1: ಇನ್ನು ಮುಖ್ಯವಾಗಿ ಎಷ್ಟು ಗಂಟೆಗಳಲ್ಲಿ ಈ ಕಣ್ಣುಗಳನ್ನು ತೆಗೆದುಕೊಳ್ಳಲಾಗುತ್ತೆ ಶರೀರದಿಂದ?
0: ಅವರು ಸತ್ತು ಒಂದು 6 ಗಂಟೆ ಒಳಗೆ ತೆಗಿಬೇಕಾಗ್ತದೆ.
1: ಇನ್ನು ಇಡೀ ಕಣ್ಣನ್ನು ತೆಗೆಯಲಾಗುತ್ತೋ ಹೇಗೆ ಇದರಲ್ಲಿ?
0: ಹೌದು, ತೆಗೆಯುವಾಗ ನಾವು ಇಡೀ ಕಣ್ಣನ್ನು ತೆಗಿತೇವೆ. ಅಲ್ಲಿ ಕಣ್ಣನ್ನು ತೆಗೆದುಕೊಳ್ಳೋ ಕಣ್ಣು ಟೊಳ್ಳಾಗಿ ಕಾಣ್ತದೆ, ಅದು ಕಣ್ಣಿಲ್ಲ ಅಂತ ನೋಡಿದವರಿಗೆ ಅನ್ನಿಸ್ತದೆ, ಹಾಗೆ ಅನ್ನಿಸಬಾರ್ದು ಅಂತ ಅದಕ್ಕೆ ಕಣ್ಣು ಇರುವ ರೀತಿಯಲ್ಲಿ ಅದನ್ನು ಮಾಡಿ ಕ್ಲೋಸ್ ಮಾಡಿ ಇಡ್ತೇವೆ. ಆವಾಗ ಹೊರಗಿಂದ ಬಂದವರಿಗೆ ಏನಪ್ಪ ಇವನಿಗೆ ಕಣ್ಣಿಲ್ಲ ಅಂತ ಅನ್ನಿಸುವುದಿಲ್ಲ. 6 ಗಂಟೆ ಒಳಗೆ ತೆಗಿಬೇಕಾಗ್ತದೆ.
1: ಇನ್ನು ಮುಖ್ಯವಾಗಿ ಕಣ್ಣಿನ ಯಾವ ಯಾವ ಭಾಗಗಳನ್ನು ಬಳಸ್ಕೊಳ್ಳಲಾಗುತ್ತೆ?
0: ಈಗ ಅದರಲ್ಲಿ ಕಾರ್ನಿಯಾ ಅಂತ ನಾವು ಹೇಳ್ತೇವೆ, ಎದುರುಗಡೆ ಕಪ್ಪು ಗುಡ್ಡೆ ಕಾಣ್ತದಲ್ಲ, ಅದನ್ನು ಮಾತ್ರ ನಾವು ಬೇರೆಯವರಿಗೆ ಅಳವಡಿಸುವಂಥದ್ದು. ಇದಕ್ಕೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ, ಅಥವಾ ಕೆರಟೋಪ್ಲಾಸ್ಟಿ ಅಂತ ಹೇಳ್ತೇವೆ ಮೆಡಿಕಲ್ ಟರ್ಮ್ಸಲ್ಲಿ, ಅದನ್ನು ಮಾತ್ರ ಮಾಡುವಂಥದ್ದು. ಉಳಿದದ್ದು ಬೇರೆ ರಿಸರ್ಚ್ ಪರ್ಪಸ್ಗೆ ಉಪಯೋಗಿಸ್ಕೊಳ್ತೇವೆ.
1: ಮುಖ್ಯವಾಗಿ ಈಗ ನೇತ್ರ ಸಂಗ್ರಹಣಾ ವ್ಯವಸ್ಥೆ ಅಥವಾ ನೇತ್ರ ಸಂಗ್ರಹಣಾ ಕೇಂದ್ರಗಳು ಎಲ್ಲೆಲ್ಲಿರ್ತವೆ?
0: ಈಗ ಸಾಧಾರಣವಾಗಿ ಜಿಲ್ಲಾವಾರು ಕೇಂದ್ರಗಳಲ್ಲಿ ನೇತ್ರ ಸಂಗ್ರಹಣಾ ಕೇಂದ್ರ ಇದ್ದೇ ಇರ್ತದೆ. ಅವರ ಜವಾಬ್ದಾರಿ ಏನಂದರೆ, ಇದೇ ರೀತಿ ಎಷ್ಟು ಗಂಟೆಗೆ ಫೋನ್ ಬಂದರೂ ಹೋಗಿ ಕಣ್ಣನ್ನು ತೆಗೆದು, ಎಲ್ಲಿ ಐ ಬ್ಯಾಂಕ್ ಇರ್ತದಲ್ಲ ರಕ್ತ ಬ್ಯಾಂಕ್
1: ರೀತಿಯಲ್ಲಿ,
0: ಅಲ್ಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಅವರು ಈಗ ಅದರಲ್ಲಿ 2-3 ಥರ ಬರ್ತದೆ, ನಾವು ಬರೀ ಐಸ್ ಪ್ಯಾಕಲ್ಲಿ ಹಾಕಿ ಕಳಿಸಿದರೆ ಅದು 24 ಗಂಟೆ ಒಳಗಡೆ ಬೇರೆಯವರಿಗೆ ಅದನ್ನು ಅಳವಡಿಸಲೇಬೇಕಾಗ್ತದೆ. ಇದರಲ್ಲಿ ಬೇರೆ ಬೇರೆ ಥರ ಕ್ರಮಗಳಿರ್ತದೆ. ಈಗ ನಮ್ಮಲ್ಲಿ ಅವತ್ತು ಆ ವ್ಯವಸ್ಥೆ ಇರುವುದಿಲ್ಲ ಅಂದರೆ ಅದಕ್ಕೆ MK ಮೀಡಿಯಾ, ಆಪ್ಟಿಸಾಲ್ ಅಂತೆಲ್ಲ ಕೆಮಿಕಲ್ಸ್ ಬರ್ತದೆ, ಅದರಲ್ಲಿ ಇಟ್ಟರೆ 1-3 ತಿಂಗಳು ಉಪಯೋಗಿಸ್ಕೊಳ್ಬೋದು. ಇನ್ನೊಂದು ಟೆಕ್ನಿಕ್ ಇದೆ, ಕ್ರಯೋ ಸರ್ಜರಿ ಅಂತ, ಅದರ ಉಷ್ಣ ಫುಲ್ ಕಮ್ಮಿ ಮಾಡಿ ಬಿಡ್ತೇವೆ, ಹಾಗಾದ್ರೆ ಬಾಳಿಕೆ ಹೆಚ್ಚು ಬರ್ತದೆ. ಆ ರೀತಿ ಮಾಡಿದರೆ 1 ವರ್ಷ 2 ವರ್ಷದವರೆಗೆ ಉಪಯೋಗಿಸ್ಬೋದು.
1: ಅಂದರೆ ಕಡಿಮೆ ಉಷ್ಣತೆ ತಂತ್ರಜ್ಞಾನ, ಅತಿ ಕಡಿಮೆ ಉಷ್ಣತೆ,
0: ಅತಿ ಕಡಿಮೆ -0 ಡಿಗ್ರಿಗಳಲ್ಲಿ ಬರ್ತದೆ.
1: ಬರುತ್ತೆ ಅಂತ ಒಂದು ಉಷ್ಣಾಂಶದಲ್ಲಿ 2 ವರ್ಷದವರೆಗೂ ಇಡ್ಬೋದು.
0: ಇಡ್ಬೋದು.
1: ಕ್ರಯೋ ಟೆಕ್ನಾಲಜಿ,
0: ಹೌದು,
1: ಆ ರೀತಿಯಾಗಿ ಮಾಡ್ಬೋದು. ಅಂದರೆ ನಮ್ಮಲ್ಲಿ ನೇತ್ರ ಬ್ಯಾಂಕ್ಗಳು ಎಲ್ಲೆಲ್ಲಿದ್ದಾವೆ, ಕಣ್ಣಿನ ಬ್ಯಾಂಕ್ಗಳು?
0: ತುಂಬ ಕಡೆ ಇದೆ, ಬೆಂಗಳೂರಲ್ಲಿದೆ, ಮಂಗಳೂರಲ್ಲಿದೆ, ಸಾಕಷ್ಟು ಕಡೆ ಬರ್ತದೆ.
1: ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ಕೂಡ
0: ಮಾಡಿಕೊಂಡಿರ್ತಾರೆ. ಈಗ ಎಸ್ಪೆಷಲಿ ಈಗ ರೋಟರಿ ಬ್ಯಾಂಕು, ಲಯನ್ಸ್ ಬ್ಯಾಂಕ್ ಅಂತೆಲ್ಲ ಅವರ ಒಂದು ಸಹಯೋಜನೆಯಲ್ಲಿ ಬೇಕಾಗ್ತದೆ. ಯಾಕೆಂದರೆ ಇದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಅಂತಲೇ ಜನ ಇರಬೇಕಾಗ್ತದೆ. ಯಾಕೆಂದರೆ ನಮಗೆ ಯಾವಾಗ ಕಣ್ಣಿಗೆ ಕರೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನೇತ್ರ ಬ್ಯಾಂಕ್ ಸಿಬ್ಬಂದಿಗಳಿಗೆ ಎವ್ರಿಡೇ ಹೀರೋಸ್ ಅಥವಾ ಎವರ್ ರೆಡಿ ಹೀರೋಸ್ ಅಂತ ನಾವು ಹೇಳ್ತೇವೆ. ಯಾವಾಗಲೂ ರೆಡಿ ಇರಬೇಕು, ಅವರು ಕರೆದಾಗ ಬರಬೇಕು. ನಾಳೆ ಬರ್ತೇನೆ, 1/2 ಗಂಟೆ ಲೇಟ್ ಆಗ್ತದೆ, ಇದು ಯಾವುದು ಪ್ರಶ್ನೆ ಬರುವುದಿಲ್ಲ. ಅಲ್ಲಿ
1: ತಕ್ಷಣ ಹೋಗಿ ಸಂಗ್ರಹಣೆ
0: ಮಾಡಿಸ್ಬೇಕು, ಹೌದು,
1: ಬರಬೇಕಾಗುತ್ತೆ. ಮತ್ತೆ ಅದನ್ನ ಸಂಸ್ಕರಣೆ ಏನಾದರೂ ಮಾಡ್ತಾರ ಸಂಗ್ರಹಣೆ ಮಾಡಿದ ತಕ್ಷಣ?
0: ಇಲ್ಲ, ನಾವು ಇಲ್ಲಿ ಮಡಿಕೇರಿಯಲ್ಲಿ ಏನು ಮಾಡೋದು ಅಂದರೆ ಅದನ್ನು ಐಸ್ ಪ್ಯಾಕಲ್ಲಿ ಇಡ್ತೇವೆ, ಅದಕ್ಕೆ ಒಂದು 24 ಗಂಟೆ ಅವಧಿವರೆಗೆ ಅದು ಹಾಗೇ ಇರ್ತದೆ. 24 ಗಂಟೆ ಒಳಗೆ ಅದು ಟ್ರಾನ್ಸ್ಫರ್ ಬೇರೆ ರೋಗಿಗೆ ಅಳವಡಿಸಲಾಗ್ತದೆ.
1: ಇಲ್ಲೂ ಅದು ವ್ಯವಸ್ಥೆ ಇದೆಯಾ?
0: ತೆಗೆಯುವ ವ್ಯವಸ್ಥೆ ಮಾತ್ರ ಇರುವಂಥದ್ದು, ಅಳವಡಿಸುವಂಥದ್ದು ನಾವು ಬೆಂಗಳೂರಿಗೆ ಕಳಿಸಿಬಿಡ್ತೇವೆ.
1: ಅಲ್ಲೇ ನೇತ್ರ ಬ್ಯಾಂಕ್ನಲ್ಲಿ ಅದು ಸೇರ್ಕೊಳ್ಳೋದು?
0: ಸೇರ್ಕೊಳ್ತದೆ, ಹೌದು.
1: ಅಲ್ಲಿ ಶಸ್ತ್ರಚಿಕಿತ್ಸೆಗೆ
0: ಅಲ್ಲೇ ಆಗುವಂಥದ್ದು
1: ಒಳಪಡುತ್ತದೆ. ಇನ್ನು ಮುಖ್ಯವಾಗಿ ಏನೇನು ವಿವರಗಳನ್ನು ಸಂಗ್ರಹಿಸ್ತೀರಾ? ಈ ಒಂದು ಕಣ್ಣಿನ ಸಂಗ್ರಹಣೆ ಮಾಡುವಾಗ.

0: ಅದರಲ್ಲಿ ಕೆಲವು ಏನಾಗ್ತದೆ ಅಂದರೆ ಕೆಲವು ಕಾಯಿಲೆಗಳಿಂದ ಸತ್ತರೆ ಅದು ಕಣ್ಣಿಗೆ ಏನಾದರೂ ತೊಂದರೆ ಆಗ್ತದೆ ಅಂತಂದು ನೋಡಬೇಕಾಗ್ತದೆ. ರಕ್ತದಲ್ಲಿ ಇರುವಂಥ ಕಾಯಿಲೆಗಳಿದೆಯಾ ನೋಡಬೇಕಾಗ್ತದೆ. ಅದಕ್ಕೆ ನಾವು ರಕ್ತ ಕಣ್ಣಿನೊಟ್ಟಿಗೆ ರಕ್ತದ ಸ್ಯಾಂಪಲನ್ನು ಕಳಿಸ್ತೇವೆ. ರಕ್ತ ಎಲ್ಲ ಪರೀಕ್ಷೆ ಮಾಡಿ ಅಲ್ಲಿ ಏನು ಕಾಯಿಲೆ ಇಲ್ಲ ಅಂತಂದರೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ, ಕೆರೆಟೋಪ್ಲಾಸ್ಟಿ ಮಾಡ್ತಾರೆ.
1: ಅಂದರೆ ಈ ಶಸ್ತ್ರಚಿಕಿತ್ಸೆ ಎಲ್ಲ ಉಚಿತವಾಗಿ ಇರುತ್ತೆ? ಇದು
0: ಉಚಿತವಾಗಿರ್ತದೆ. ಹೌದು,
1: ಈ ಒಂದು ಕಣ್ಣನ್ನು ಅಳವಡಿಸ್ತಾರಲ್ಲ,
0: ಇದು ಉಚಿತವಾಗಿಯೂ ಇರುತ್ತದೆ, ಗೌಪ್ಯತೆಯನ್ನು ಮೈಂಟೈನ್ ಮಾಡ್ತಾರೆ. ಯಾರ ಕಣ್ಣನ್ನು ಯಾರಿಗೆ ಕೊಟ್ಟಿದ್ದು ಅಂತ ಸಮಾಜಕ್ಕೆ ತಿಳಿಯುವುದಿಲ್ಲ.
1: ಅದೊಂದು.
0: ಹೌದು, ಇಲ್ಲಾಂದ್ರೆ ಏನಾಗ್ತದೆ, ನಾನು ಕಣ್ಣು ಕೊಟ್ಟು ನಿನಗೆ
1: ಅಂದ್ರೆ
0: ಇಷ್ಟು ದುಡ್ಡು ಕೊಡು ನನಗೆ,
1: ಯಾರು ದಾನ ಮಾಡಿರೋದು ಗೊತ್ತಾಗಲ್ಲ,
0: ಗೊತ್ತಾಗಲ್ಲ
1: ತಗೊಂಡವ್ರಿಗೆ,
0: ತಗೊಂಡವ್ರಿಗೆ ಗೊತ್ತಾಗ,
1: ಮತ್ತೆ ತಮ್ಮ ಸಂಬಂಧಿಕರ ಕಣ್ಣನ್ನು ಯಾರು ಪಡ್ಕೊಂಡ್ರು ಅಂತ ಇವ್ರಿಗೂ
0: ಗೊತ್ತಾಗೋದಿಲ್ಲ.
1: ಆ ರೀತಿ ಗೌಪ್ಯತೆ ಇದೇ ಇರುತ್ತೆ. ಅದೊಂದು ಅಂಶ. ಇನ್ನು ಮುಖ್ಯವಾಗಿ ನೇತ್ರದಾನಕ್ಕೆ ಸಂಬಂಧಪಟ್ಟಾಗಿ ಯಾವ ದೇಶ ಮುಂದಿದೆ ಅಂತೀರಿ ಇದರಲ್ಲಿ?
0: ಅಲ್ಲಿ ಶ್ರೀಲಂಕಾ ಬಹಳ ಮುಂದಿದೆ. ನಮ್ಮ ದೇಶ ಇಷ್ಟು ದೊಡ್ಡದಿದ್ರು ನಮ್ಮ ದೇಶಗಳಿಗೆ ಒಂದು ತೆಂಗಿನಕಾಯಿ ತರ ಇರುವಂತ ಸೈಜ್ ಅಲ್ಲಿ ಕಾಣ್ತದೆ ಮ್ಯಾಪ್ ಅಲ್ಲಿ ನೋಡುವಾಗ. ಅವರಲ್ಲಿ 95% ಜನ ತಮ್ಮ ಕಣ್ಣುಗಳನ್ನು ದಾನ ಮಾಡ್ತಾರೆ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಅವರ ಮುಂದೆ ನಾವು ಬಹಳ ಕುಬ್ಜ ದೇಶವಾಗಿಬಿಟ್ಟಿದ್ದೇವೆ.
1: ನಮ್ಮ ದೇಶದ ಸ್ಥಿತಿಗತಿ ಹೇಗಿದೆ ಅಂತೀರಿ? ನೀವು ಮೊದಲೇ ಹೇಳಿದ್ರಿ,
0: ನಮ್ಮಲ್ಲಿ 150 ಕೋಟಿ ಜನ ಇದ್ದಾರೆ. ವರ್ಷಕ್ಕೆ ನೇತ್ರ ದಾನ ಆಗೋದು 25,000 ಮಾತ್ರ.
1: ಆದರೂ ಹಿಂಜರಿಕೆ ಇದೆ, ಮುಖ್ಯವಾಗಿ ಬಹಳ ಜನ ಕಾಯ್ತಾ ಇದ್ದಾರೆ. ಈಗ
0: ಅವಶ್ಯಕತೆ ಇದ್ದವರು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ, ಅವಶ್ಯಕತೆ ಉಂಟೇ ಉಂಟು.
1: ಅಂದರೆ ಬೇರೆ ಒಂದು ಅಂಗಾಂಗ ದಾನಕ್ಕೆ ಇರುವಂಥ ಅಡೆತಡೆ ಇದಕ್ಕೆ ಅಷ್ಟು ಮಟ್ಟಿಗೆ ಇಲ್ಲ ಅಂತೀವಿ.
0: ಇಲ್ಲಿ ಒಂದು ನಾವು ಭಾರಿ ಸ್ಪೆಷಲ್ ಅಂತ ಹೇಳಬೇಕು, ಕರಿಗುಡ್ಡಗೆ ಕಾರ್ಣ್ಯಕ್ಕೆ ರಕ್ತ ಸಂಚಾರ ಇರುವುದಿಲ್ಲ. ಹಾಗಾಗಿ ನೀವು ಎಷ್ಟು ಅಳವಡಿಸ್ತಿರಲ್ಲ 100% ಸಕ್ಸಸ್ಫುಲ್. ಈಗ ಅದೇ ನೀವು ಕಿಡ್ನಿ ಲಿವರ್ ಇದೆಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅವರಿಗೆ ಇರುವಷ್ಟು ದಿವಸವೂ ಮಾತ್ರೆ ಕೊಡಬೇಕಾಗ್ತದೆ. ಅವರು ಹೆಚ್ಚು ಅಂದರೆ 5 ವರ್ಷ 8 ವರ್ಷ ಈ ರೀತಿಯಲ್ಲಿ ಬದುಕ್ತಾರೆ ಅಷ್ಟೇ. ಇದು ಹಾಗೆ ಅಲ್ಲ, ಒಂದು ಮಗುವಿಗೆ ಕಣ್ಣನ್ನು ಇಟ್ಟರೆ ಅವನು ಇರುವಷ್ಟು ದಿವಸವೂ ಸೇಫ್ ಆಗಿ ಇರ್ತದೆ.
1: ಅಂದರೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಮಟ್ಟಿಗೆ ನೇತ್ರದಾನ ಮಾಡೋದಕ್ಕೆ ಹಿಂಜರಿಕೆ ಇದ್ದೇ ಇದೆ.
0: ಇದೆ, ಖಂಡಿತ ಇದೆ.
1: ಅಷ್ಟು ಮುಕ್ತವಾಗಿ ಬರ್ತಾ ಇಲ್ಲ.
0: ಹೌದು,
1: ಅದಕ್ಕೆ ಬೇರೆ ಬೇರೆಯವರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಇಲಾಖೆಯವರು.
0: ಇದೆ, ತುಂಬ ಕಡೆಯಿಂದ ಪ್ರಚಾರ ಆಗ್ತಾ ಇದೆ. ಹೇಗೆ ಅಂದರೆ ಒಪ್ಪಿಕೊಳ್ತೇವೆ ನಾವು, ಅಲ್ಲಿ ನಾವು ಸ್ಟೇಜ್ ಪ್ರೋಗ್ರಾಮ್ ಮಾಡಿದಾಗ ನಾನು ಕಣ್ಣು ಕೊಡ್ತೇನೆ ಅಂತ ಸತ್ತಾಗ ಮಾತ್ರ ಯಾರು ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಬರೋದಿಲ್ಲ. ಇದು ನಮಗೊಂದು ಸಮಸ್ಯೆ.
1: ಮತ್ತೆ ಕೆಲವೊಂದು ಕಾಯಿಲೆಗಳಿದ್ದಾಗ್ಲೂ ನೇತ್ರದಾನ ಮಾಡ್ಬೋದು. ಈಗ ಕಾಮಾಲೆ ಇರುತ್ತೆ,
0: ಕಾಮಾಲೆ ಇದ್ರೆ ಮಾಡ್ಬೋದು. ಯಾಕೆಂದ್ರೆ ಅದು ತೊಂದರೆ ಆಗೋದು ಕ್ಲಿಯರ್ ಅನ್ನುವ ಪಾರ್ಟಿಗೆ, ಕಾರ್ಣ್ಯಕ್ಕೆ ಏನಾಗೋದಿಲ್ಲ ಅಂತ ಕಾಯಿಲೆಯಲ್ಲೆಲ್ಲ ಮಾಡ್ಬೋದು.
1: ಮತ್ತೆ ರಕ್ತ ಸಂಚಾರ ಇರೋದಿಲ್ಲ.
0: ಹೌದು, ಕರಿಗುಡ್ಡಿಗೆ ರಕ್ತ ಸಂಚಾರ ಇರೋದಿಲ್ಲ, ಹಾಗಾಗಿ ಅದೊಂದು ಬೆಸ್ಟ್. ಅದು
1: ಮತ್ತೆ ಒಂದು ಈಗ ಕಣ್ಣನ್ನು ತೆಗಿತಾರಲ್ಲ, ಆ ಭಾಗಗಳನ್ನು ಎಷ್ಟು ಜನ ವ್ಯಕ್ತಿಗಳಿಗೆ ಬಳಸ್ಕೋಬೋದು ಅಂತೀರಿ?
0: ಸಾಧಾರಣವಾಗಿ ಒಂದು ಕಣ್ಣನ್ನು ಒಬ್ಬ ವ್ಯಕ್ತಿಗೆ, ಎರಡು ಕಣ್ಣು ತೆಗೆಯೋದ್ರಿಂದ ಇಬ್ಬರಿಗೆ ದೃಷ್ಟಿ ಬರ್ತದೆ.
1: ಉಳಿದ ಕಾರ್ನಿಯ ಬಿಟ್ಟು ಬೇರೆ ಭಾಗಗಳನ್ನು ಏನು ಬಳಸ್ಕೊಳ್ಳಾಗುತ್ತೆ?
0: ಅದರ ರಿಸರ್ಚ್ ಪರ್ಪಸ್ಗೆ ಉಪಯೋಗಿಸ್ಕೊಳ್ಳಾಗುತ್ತೆ.
1: ಆ ಕಾರ್ನಿಯನೇ ಬಹಳ
0: ಕಾರ್ನಿಯನೇ. ಹೌದು.
1: ಈಗ ಡಾಕ್ಟರ್ ಕಿರಣ್ ಭಟ್ ಅವರೇ, ನಮ್ಮ ಕಣ್ಣಿನ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ?
0: ನೋಡಿ, ಈಗ ವ್ಯಕ್ತಿಗೆ ದೃಷ್ಟಿ ಚೆನ್ನಾಗಿರಬೇಕು ಅಂದರೆ ಹೊರಗಿಂದ ಬಂದಂಥ ಬೆಳಕು ಕಾರ್ನಿಯದಕ್ಕೆ ದಾಟಬೇಕು. ಕಾರ್ನಿಯ ಕ್ಲಿಯರ್ ಇದ್ರೆ ಮಾತ್ರ ಇದ್ದಂಥ ಬೆಳಕು ಕಣ್ಣಿನ ಒಳಗೆ ಹೋಗ್ತದೆ. ನೆಕ್ಸ್ಟ್ ನಮಗೆ ಬರುವಂಥದ್ದು ಕಣ್ಣಲ್ಲಿ ಲೆನ್ಸ್ ಅಂತ ಇರ್ತವೆ. ಲೆನ್ಸ್ ಕ್ಲಿಯರ್, ಕನ್ನಡಿಯ ಥರ ಕ್ಲಿಯರ್ ಇದ್ದರೆ ಅದರಿಂದ ಒಳಗೆ ಲೈಟ್ ಹೋಗ್ತದೆ. ಈಗ ಲೆನ್ಸ್ ಏನಾಗ್ತದೆ, ಈಗ ಪೊರೆ ಅಂತ ಬಂದಾಗ ಅದು ಒಪೇಕ್ ಆಗ್ತದೆ, ಬಿದ್ದಂಥ ಪ್ರತಿಫಲನ ಆಗದೆ ಒಳಗೆ ಹೋಗದೆ ಲೈಟ್ ಹೊರಗೆ ಬರ್ತದೆ,
1: ಹೊರಗಡೆ ಬರುತ್ತೆ.
0: ಅವಾಗ ಅವನಿಗೆ ಕಾಣೋದಿಲ್ಲ.
1: ಅವಾಗ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ,
0: ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ. ಇನ್ನು ಕಣ್ಣಿನ ನರ ಅಂತ ಇರ್ತದೆ, ಆಪ್ಟಿಕ್ ನರ್ವ್, ಅದು ಕಣ್ಣಿಗೂ ಬ್ರೈನಿಗೂ ಇರುವಂಥ ಕನೆಕ್ಷನ್, ಅದಕ್ಕೂ ಕಾಯಿಲೆ ಇರಬಾರ್ದು. ನಾವೀಗ ನೇತ್ರ ದಾನ ಮಾಡುವಾಗ ಬೇರೆ ಎಲ್ಲ ಕಣ್ಣಿನ ಅಂಗಗಳು ಸರಿ ಇದ್ದು ಕಾರ್ನಿಯ ಒಂದರಲ್ಲಿ ಮಾತ್ರ ದೋಷ ಇದ್ದರೆ ಮಾತ್ರ ನಾವು ಶಸ್ತ್ರಚಿಕಿತ್ಸೆಗೆ ಅದನ್ನು ತಗೊಳ್ತೇವೆ.
1: ಬೇರೆ ಕಡೆ ಏನಾದರೂ ತೊಂದರೆ ಆಗಿದ್ದರೆ ಕಣ್ಣಿಗೆ
0: ಇಲ್ಲ, ಅವಾಗ ವೇಸ್ಟ್ ಆಗ್ತದೆ. ಈಗ ಅವನಿಗೆ ಎರಡು ಕಡೆಯಿಂದ ಸಮಸ್ಯೆ ಇದ್ದರೆ ನಾವು ಕಾರ್ನಿಯ ಒಂದನ್ನು ಮಾತ್ರ ಪರಿಹಾರ ಮಾಡಿದರೆ ನರದ ದೋಷ ಪರಿಹಾರ ಆಗುವುದಿಲ್ಲ, ಮತ್ತು ವೇಸ್ಟ್ ಆಗ್ತದೆ. ಇಷ್ಟು ಡಿಮ್ಯಾಂಡ್ ಇರುವಾಗ, ಇಷ್ಟೊಂದು ರೋಗಿಗಳು ಕಾಯ್ತಾ ಇರುವಾಗ ನಾವು ಆ ರೀತಿ ಅನ್ಯಾಯ ಮಾಡಬಾರ್ದು.
1: ಈ ಅಕ್ಷಿಪಟಲ ಅಂತೀವಲ್ಲ, ರೆಟಿನಾ, ಅವೆಲ್ಲ ತೊಂದರೆ ಇದ್ರೆ
0: ಇಲ್ಲ, ಅದು ಮಾಡುವುದಿಲ್ಲ.
1: ಕಾರ್ನಿಯ ಮಾತ್ರ

0: ಕಣ್ಣಿನಲ್ಲಿ ಮಾತ್ರ ಕಾಯಿಲೆ ಇರಬೇಕು, ಉಳಿದೆಲ್ಲ ಕಣ್ಣಿನ ಭಾಗಗಳು ಸರಿ ಇರಬೇಕು, ಆವಾಗ ಮಾತ್ರ ನಾವು ದಾನ ಮಾಡ್ತೇವೆ.
1: ಕರಿಗುಡ್ಡೆಗೆ
0: ಕರಿಗುಡ್ಡೆಗೆ ಫಿಟ್ ಮಾಡ್ತೇವೆ.
1: ಅಂದರೆ ಒಂದ್ಸರಿ ಈಗ ವ್ಯಕ್ತಿಗೆ ಈ ಕಾರ್ನಿಯವನ್ನು ಕಸಿ ಮಾಡ್ತಾರೆ, ಕಸಿ ಮಾಡಿದ ಎಷ್ಟು ದಿನಗಳಲ್ಲಿ ಅವರು ಚೇತರಿಸ್ಕೊಳ್ತಾರೆ?
0: ಅಂತ ಏನು ಭಾಳ ಕಾಯಬೇಕು ಅಂತ ಇರೋದಿಲ್ಲ, ಯಾಕೆಂದರೆ ನಾವು ಹಾಕುವಂಥ ಕಾರ್ನಿಯದ ಫುಲ್ ಒಳ್ಳೆ ಕ್ವಾಲಿಟಿ ಇದ್ದರೆ, ಅಂದರೆ ಈಗ ತೀರ ಸಣ್ಣ ವಯಸ್ಸಿನ ವ್ಯಕ್ತಿ ಸತ್ತಿದ್ದರೆ ಎರಡು ದಿವಸಲ್ಲೇ ಕಾಣ್ಬೋದು, ಸ್ವಲ್ಪ ವಯಸ್ಸಾದರೆ ಇನ್ನೊಂದು 4 ದಿವಸ ಜಾಸ್ತಿ ಇರ್ಬೋದು. ಅಷ್ಟು ಬಿಟ್ಟರೆ ಭಾಳ ದಿವಸ ಕಾಯಬೇಕು, ತಿಂಗಳಂಗಟ್ಟಲೆ ಕಾಯಬೇಕು ಅಂತ ಏನಿಲ್ಲ.
1: ಅಂದರೆ ಕಾರ್ನಿಯ ಗುಣಮಟ್ಟದ ಮೇಲೆ ಅವರ ದೃಷ್ಟಿ ಗುಣಮಟ್ಟನೂ
0: ಬೇಗ ರಿಕವರ್ ಆಗ್ತವೆ,
1: ಅದು ಮತ್ತೆ ದೃಷ್ಟಿಯೂ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ.
0: ಈಗ ಅದೊಂದು ಕಾಯಿಲೆ ಇಲ್ಲದೇ ಇದ್ರೆ ಎಷ್ಟು ದೃಷ್ಟಿ ಇರಬೇಕಿತ್ತಲ್ಲ ಅಷ್ಟು ದೃಷ್ಟಿ ಬರುತ್ತದೆ.
1: ಬರುತ್ತೆ
0: ಬರುತ್ತೆ ಬರುತ್ತೆ.
1: ಮೊದಲು ಯಾವ ರೀತಿ ನೋಡ್ತಾ ಇರ್ತಾರೋ
0: ನೋಡ್ತಾರೆ.
1: ಮತ್ತೆ ಯಾವುದೇ ಒಂದು ಲೆನ್ಸ್ ಇಂಥದ್ರ ಅವಶ್ಯಕತೆ ಇರೋದಿಲ್ಲ?
0: ಲೆನ್ಸ್ ಅವಶ್ಯಕತೆ ಇರೋದಿಲ್ಲ.
1: ಒಟ್ಟಾರೆ ಈ ಒಂದು ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ತಾವು ಏನು ಹೇಳೋದಕ್ಕೆ ಬಯಸ್ತಾರೆ ನಮ್ಮ ಆಕಾಶವಾಣಿ ಕೇಳುಗರಿಗೆ?
0: ನೋಡಿ, ಕೆಲವೊಂದಷ್ಟು ಭಾವನೆಗಳನ್ನು ಮೀರಿ ನಡಿಬೇಕಾಗ್ತದೆ. ಒಬ್ಬ ವ್ಯಕ್ತಿ ಸತ್ತಾಗ ನಿಮ್ಮ ಭಾವನೆಗಳನ್ನು ಸ್ವಲ್ಪ ತಡೆಯೊಡ್ಡಿ ನಿಮ್ಮ ಮೃತವಾದ ವ್ಯಕ್ತಿ ಹೆಸರಲ್ಲಿ ಅದು ಬೇರೆಯವರ ಕಣ್ಣಿಗೆ ಹೋದರೆ ಇವರಿಗೂ ಒಳ್ಳೆಯ ಹೆಸರು, ಎರಡು ಜೀವಕ್ಕೆ ದೃಷ್ಟಿ ಬರ್ತದೆ, ಅವರ ಬದುಕು ಹಸನ ಆಗ್ತದೆ. ದಯವಿಟ್ಟು ಎಲ್ಲರೂ ನೇತ್ರದಾನವನ್ನು ಮಾಡಿ.
1: ಸುಮ್ಮನೆ ಇಲ್ಲ ಅಂದರೆ ನಾವು ಮಣ್ಣಲ್ಲಿ ಹೂಳ್ತೀವಿ ಅಥವಾ ಸುಟ್ಟು ಹಾಕ್ತೀವಿ, ಅದರಿಂದ ಯಾರಿಗೂ
0: ಪ್ರಯೋಜನ ಇರೋದಿಲ್ಲ.
1: ನೇತ್ರದಾನ ಮಾಡಿದರೆ ಯಾರಿಗಾದ್ರೂ ಈ ಕಣ್ಣಿನ ಸಮಸ್ಯೆ ಇರೋದಕ್ಕೆ ಅನುಕೂಲ ಆಗ್ತದೆ.
0: ಅವ್ರು ತಮ್ಮ ಜೀವನದ್ದಕ್ಕೂ ದೃಷ್ಟಿ ಬರ್ತದೆ,
1: ದೃಷ್ಟಿ ಬರುತ್ತೆ. ಮತ್ತೆ ಮರಣ ಆದಂತ ವ್ಯಕ್ತಿ ಅವರಿಗೆ ದೃಷ್ಟಿ ಒಂದು ಬರೆಸೋದ್ರ ಮೂಲಕ ಅಲ್ಲಿ ಜೀವಂತ ಆಗಿರ್ತಾನೆ. ಆ ದೃಷ್ಟಿನಲ್ಲಿ ಆ ಒಂದು ವ್ಯಕ್ತಿಯ ಪ್ರತಿರೂಪವನ್ನು ನಾವು ಕಾಣಬಹುದು. ಆದರೆ ಯಾರ್ದು ಯಾರಿಗೆ ಅಂತ ಗೊತ್ತಿರಲ್ಲ,
0: ಗೊತ್ತಾಗಲೂಬಾರದು.
1: ಇನ್ನು ಈ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇದೆಯಲ್ಲ, ಇಲ್ಲಿ ಈ ನೇತ್ರದಾನ ಪಾಕ್ಷಿಕವನ್ನು ಯಾವ ರೀತಿ ಆಚರಿಸಲಾಗುತ್ತೆ ಅಂತೀರಿ?
0: ನಮ್ಮಲ್ಲಿ ಸಾಧಾರಣ ದಿವಸಕ್ಕೆ ಒಂದು 100 ಪೇಷಂಟ್ ಆದರೂ ಬರ್ತಾರೆ. ಅವರನ್ನೆಲ್ಲ ಒಂದು ಕಡೆ ಕೂರಿಸಿಬಿಟ್ಟು ನಮ್ಮಲ್ಲಿ ಒಂದು TV ಇದೆ, TV ಇದರದೆಲ್ಲ ರೆಕಾರ್ಡೆಡ್ ಉಂಟು, ಅದನ್ನೆಲ್ಲ ಹಾಕಿ ಬೆಳಗ್ಗೆಯಿಂದ ಸಂಜೆವರೆಗೆ ಹಾಕಿರ್ತೇವೆ. ನಾವು ಡಾಕ್ಟರ್ ಹತ್ರ ವೈಟಿಂಗ್ ಮಾಡೋ, ಸುಮ್ಮನೆ ಹಾಳು ಹರಟೆ ಹೊಡೆಯೋ ಬದಲು ಆ TV ನೋಡಿಕೊಂಡು ಇದರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸ್ಕೊಳ್ಬೋದು.
1: ಆತ್ಮೀಯ ಕೇಳಿದರೆ, ತಮಗೆ ಈ ನೇತ್ರದಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ YS ಕಿರಣ್ ಭಟ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8749078765. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8749078765. ತುಂಬ ಸಂತೋಷ ಡಾಕ್ಟರ್ ಕಿರಣ್ ಭಟ್ ಅವರೇ, ತಾವಿದುವರೆಗೂ ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ನೇತ್ರದಾನದ ವಿವಿಧ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಶ್ರೋತೃಗಳೇ, ಇದುವರೆಗೆ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ YS ಕಿರಣ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್.
3: ದೃಷ್ಟಿ ಮಂಜಾಗಿದ್ದರೆ ಕಣ್ಣಿನ ಪೊರೆ ಇರಬಹುದು.
4: ತಕ್ಷಣ ವೈದ್ಯರ ಸಲಹೆ ಪಡೆದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಿ
3: ಹಾಗೂ ವೈದ್ಯರ ಸಲಹೆ ತೆಗೆದುಕೊಳ್ಳಿ.
5: ಆ ಮೊಬೈಲ್ ಬಿಟ್ಟು ಬಾ ಮಗಳೆ, ಓದ್ ಸ್ವಲ್ಪ.
6: ಒಂದ್ ನಿಮಿಷಪ್ಪ.
5: ಎಷ್ಟು ಹೊತ್ತಾಯ್ತು ಮೊಬೈಲು, ಆ ಕಣ್ಣೇನಾಗ್ಬೇಕು ನಿಂದು?
6: ಒಂದ್ ನಿಮಿಷಪ್ಪ, ಬಂದೆ.
7: ಮಕ್ಕಳಿಗೆ ಮೊಬೈಲ್ ಬದಲಿಗೆ ಪುಸ್ತಕದ ನಂಟು ಬೆಳೆಸಿ. ನಿತ್ಯದ ಓದಿನ ಜೊತೆಗೆ ಪಠ್ಯೇತರ ಓದು ಇರಲಿ.
8: ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗುಂಟಾಗುತ್ತದೆ. ಇದು ಕವಿ PB ಶೆಲ್ಲಿ ಹೇಳಿರುವ ಮಾತು.
9: ಕಣ್ಣು ದೇಹದ ಅಮೂಲ್ಯ ಅಂಗ. ಕಣ್ಣಿನ ರಕ್ಷಣೆಯ ಬಗ್ಗೆ ಸದಾ ಜಾಗೃತರಾಗಿರೋಣ. ಕ್ಯಾರೆಟ್, ಕಿತ್ತಳೆ, ಕುಂಬಳಕಾಯಿಯಂಥ ತರಕಾರಿಗಳು, ಹಳದಿ ಹಣ್ಣುಗಳು ಕಣ್ಣಿನ

0: ಆರೋಗ್ಯಕ್ಕೆ ಬೇಕಾದ ಎ ವಿಟಮಿನ್ ಅನ್ನು ಪೂರೈಸುತ್ತವೆ. ಅಗತ್ಯ ವಿಟಮಿನ್ಗಳನ್ನು ನಿಯಮಿತವಾಗಿ ವೈದ್ಯರ ಸಲಹೆಯೊಂದಿಗೆ ಸೇವಿಸಿ ಕಣ್ಣುಗಳ ಆರೋಗ್ಯವನ್ನು ರಕ್ಷಿಸಿಕೊಳ್ಳಿ.
1: ಕಣ್ಣಿನ ದಾನ ಮಹಾದಾನ.
2: ಮರಣದ ನಂತರ ಕಣ್ಣನ್ನು ದಾನ ಮಾಡಲು ಕೂಡಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಂದಣಿ ಪತ್ರವನ್ನು ಪಡೆದುಕೊಳ್ಳಿ. ಸಂಘ ಸಂಸ್ಥೆಗಳಿಗೂ ಭಾಗವಹಿಸಲು ವಿನಂತಿ.
1: ಇದಾಗಿತ್ತು ಇಂದಿನ ಆರೋಗ್ಯ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
7: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್. ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರತಕ್ಕಂತಹ ವಿಬಿಜಿ ರಾಮ್ಜಿ ಯೋಜನೆಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: ಏನು ಸರ್ ವಿಬಿಜಿ ರಾಮ್ಜಿ ಅಂತ ಹೇಳಿದರೆ?
3: ಹೆಸರೇ ಸೂಚಿಸುವಂತೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಅಂತೇಳಿ ಇದರ ಅರ್ಥ.
2: ಕನ್ನಡದಲ್ಲಿ ಏನು ಹೇಳಿದ್ರೆ
3: ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂತಂದ್ರೆ ಏನು ಅಂತ ಹೇಳಿದ್ರೆ ಉದ್ಯೋಗದ ಖಾತ್ರಿ ಅಂತೇಳಿ ಅದನ್ನೇ ಬೇರೆ ಹೆಸರಿನಲ್ಲಿ ಇಟ್ಟಿದ್ದಾರೆ. ಅಜೀವಿಕಾ ಮಿಷನ್ ಅಂದ್ರೆ ಕೊನೆ ತನಕನೂ ಇದು ಇರ್ತದೆ ಅನ್ನೋ ದೃಷ್ಟಿನಲ್ಲಿ ಅಜೀವಿಕಾ ಮಿಷನ್ ಗ್ರಾಮೀಣ್ ಗ್ರಾಮೀಣ ಅಂತಕ್ಕಂಥದ್ದು ಕೊನೆಗೆ ಜೀನಲ್ಲಿ ಬರ್ತಕ್ಕಂಥದ್ದು, ಅಂದ್ರೆ ಗ್ರಾಮೀಣ ಭಾಗದಲ್ಲೇ ಈ ಕೆಲಸವನ್ನು ಮಾಡೋದ್ರಿಂದ ಗ್ರಾಮೀಣ ಅನ್ನೋ ಶಬ್ದವನ್ನ ತೆಗೆದುಕೊಂಡಿದ್ದಾರೆ.
2: ನಾವು ನರೇಗಾ ಅಂತ ಹೇಳಿ ಕೇಳ್ತಾ ಇದ್ವಿ ಸರ್, ನರೇಗಾಗಿಂತಲೂ ಕೂಡ ಇದು ಹೇಗೆ ಭಿನ್ನ?
3: ಇಲ್ಲಿವರೆಗೆ ಏನು ಗ್ರಾಮೀಣ ಭಾಗದಲ್ಲಿ ಹಾಕೊಂಡು ಬಂದಿದೆ MGNR ಈಜಿನಲ್ಲಿ ಆಗಿದೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಈ ಪ್ರಕಾರ ಸಾಕಷ್ಟು ಕೆಲಸಗಳನ್ನು ಈಗಾಗಲೇ ನಾವು ಗ್ರಾಮೀಣ ಭಾಗದಲ್ಲಿ ಮಾಡಿದ್ದೀವಿ. ಇದರ ಮುಂದುವರೆದ ರೂಪನೇ ವಿಬಿಜಿ ರಾಮ್ಜಿ. ಇದರಲ್ಲಿ ಒಂದೆರಡು ವ್ಯತ್ಯಾಸಗಳನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲು 100 ದಿವಸಕ್ಕೆ ಉದ್ಯೋಗ ಖಾತ್ರಿ ಇತ್ತು, ಈಗ ವಿಬಿಜಿ ರಾಮ್ಜಿನಲ್ಲಿ 125 ದಿವಸಕ್ಕೆ ಮಾಡಿದ್ದಾರೆ ಅದನ್ನು. ಒಂದು ಎರಡನೇದು, ಮೊದಲು ಕೊನೆಯ ಟೈಮಲ್ಲಿ ಇದ್ದಂತ ಕೂಲಿ 370 ರೂಪಾಯಿ ಇತ್ತು, ಈಗ ವಿಬಿಜಿ ರಾಮ್ಜಿನಲ್ಲಿ 382 ರೂಪಾಯಿಗೆ ಮಾಡಿದ್ದಾರೆ. ಇದು ನಮಗೆ ಜುಲೈ 1, 2026 ನಾವು ವಿಬಿಜಿ ರಾಮ್ಜಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಒಂದು ಸಾಫ್ಟ್ವೇರ್ ಇದೆ, ಯುಕ್ತಧಾರ ಸಾಫ್ಟ್ವೇರ್ ಅಂತೇಳಿ, ಆ ಯುಕ್ತಧಾರ ಸಾಫ್ಟ್ವೇರ್ ಮುಖಾಂತರ ನಾವು ವಿಬಿಜಿ ರಾಮ್ಜಿ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದಿಷ್ಟು ಅಗ್ರಿಕಲ್ಚರಲ್ ಪಾಸ್ ಅಂತೇಳಿ ಕೊಡ್ತಾರೆ. ಈಗ ಉದಾಹರಣೆಗೆ ಹಾಸನ ಜಿಲ್ಲೆಗೆ ಬಂತು ಅಂತ ಹೇಳಿದ್ರೆ, ಜೂನ್ ಮತ್ತು ಜುಲೈ ನಮಗೆ ಕೃಷಿಗೆ ಬೇಕಾದಂತ ತಿಂಗಳುಗಳು, ಆ 60 ದಿವಸವನ್ನ ಒಂದು ಗ್ಯಾಪ್ ಕೊಡ್ತಾರೆ, ಅಲ್ಲಿ ನಿಮ್ಗೆ ಯಾವುದೇ ಉದ್ಯೋಗ ಸಿಗೋದಿಲ್ಲ ಅಲ್ಲಿ ಆ 60 ದಿವಸ. ಮೇ ಬಿ ಇದು ಉತ್ತರ ಕರ್ನಾಟಕದ ಜಿಲ್ಲೆ ಗುಲ್ಬರ್ಗಾ ಕೋಯ್ತು ಅಂತ ಹೇಳಿದ್ರೆ, ಮೇ ಬಿ ಸೆಪ್ಟೆಂಬರ್ ಅಕ್ಟೋಬರ್ ಹಿಂಗಾರ ಅಲ್ಲಿ ಪ್ರಮುಖ ಆಗಿರೋದ್ರಿಂದ ಅಲ್ಲಿ ಅದನ್ನ ಮಾಡಬಹುದು. ಆ ರೀತಿ 60 ಡೇಸ್ ಒಂದು ಹಾಲಿಡೇ ಇರ್ತದೆ, ಅದರ ನಂತರ ನಿಮ್ಗೆ ಕೆಲಸವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ.
2: ಅಂತಂದ್ರೆ ಅವರ ವೈಯಕ್ತಿಕವಾದಂತಹ ಸ್ವಂತ ಕೆಲಸಗಳೇನಿರುತ್ತೋ ಅಲ್ಲಿ

0: ಅವರು ತೊಡಸ್ಕೊಳ್ಳಿ ಅಂತೇಳಿ, ಅದನ್ನ ತೊಡಗಿಸ್ಕೊಂಡು ಈ ಕೆಲಸಗಳಿಗೂ ಮತ್ತೆ ಬರಲಿ ಅಂತೇಳಿ.
1: ಈ ಒಂದು ವಿ ಬಿ ಜಿ ರಾಮ್ಜಿಯಲ್ಲಿ ಉದ್ಯೋಗ ಸೃಜನೆಯನ್ನ ಹೇಗೆಲ್ಲ ಮಾಡ್ತಾರೆ?
0: ವಿ ಬಿ ಜಿ ರಾಮ್ಜಿಯನ್ನ ನಾವು ನಾಲ್ಕು ಭಾಗಗಳಾಗಿ ಮಾಡ್ಕೋಬಹುದು. ಒಂದೇನು ಅಂತ ಹೇಳಿದ್ರೆ ಜಲ ಸಂಬಂಧಿತ ಕಾಮಗಾರಿಗಳು ಅಂತೇಳಿ, ಎರಡನೇದು ಏನು ಅಂತ ಹೇಳಿದ್ರೆ ಗ್ರಾಮೀಣ ಮೂಲಸೌಕರ್ಯನು ಸಹಿತ ಇದರಲ್ಲಿ ಬರ್ತದೆ, ಮತ್ತೊಂದು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ, ನಾಲ್ಕನೇದು ಯಾವುದು ಅಂತ ಹೇಳಿದ್ರೆ ತೀವ್ರತರ ಹವಾಮಾನ ವಿದ್ಯಮಾನ ಶಮನ ಮತ್ತು 20 ಸಿದ್ಧತೆಗಾಗಿ ವಿಶೇಷ ಕಾಮಗಾರಿಗಳು. ಈ ನಾಲ್ಕು ಭಾಗಗಳ ಅಡಿಯಲ್ಲೇ ಬೇರೆ ಬೇರೆ ಕಾಮಗಾರಿಗಳು ಬರ್ತವೆ. ಈಗ ಹೆಂಗೆ ನಮ್ಮ MGNREGನಲ್ಲಿ ರೈತರು ಉದ್ಯೋಗವನ್ನು ಕೇಳಿಕೊಂಡು ಬರ್ತಾ ಇದ್ರು ಫಾರ್ಮ್ ನಂಬರ್ 6 ಕೊಡೋದ್ರ ಮುಖಾಂತರ, ಇಲ್ಲೂ ಕೂಡ ಅದೇ ವ್ಯವಸ್ಥೆ ಇರ್ತದೆ. ಬಂದು ರೈತರು ನನಗೆ ಈ ಕೆಲಸ ಆಗಬೇಕಾಗಿದೆ ಅಂತೇಳಿ ಕೇಳೋದಕ್ಕೆ ಅವಕಾಶ ಇರ್ತದೆ. ಈಗ ಸದ್ಯಕ್ಕೆ ಏನು MGNREGನಲ್ಲಿ ಜಾಬ್ ಕಾರ್ಡನ್ನು ಕೊಟ್ಟಿದ್ರು ಅದೇ ಜಾಬ್ ಕಾರ್ಡಲ್ಲೇ ಮುಂದುವರಿಯುತ್ತೆ. ಹೆಸರು ಮಾತ್ರ ವಿ ಬಿ ಜಿ ರಾಮ್ಜಿ ಇದ್ರೂ ಅದೇ ಜಾಬ್ ಕಾರ್ಡನ್ನು ಉಪಯೋಗಿಸ್ಕೋಬಹುದು. ಒಂದೇನು ಅಂತ ಹೇಳಿದರೆ ಒಮ್ಮೆ ಬಂದು ಕೆಲಸ ಕೇಳಿದ್ರೆ ಸತತವಾಗಿ 6 ದಿವಸಗಳ ಕಾಲ ಆಗ್ತಕ್ಕಂಥ ಕೆಲಸವನ್ನು ಕೇಳಬೇಕು ಅಂತ.
1: ಕನಿಷ್ಠ
0: 6 ದಿವಸದ ಕೆಲಸವನ್ನು ಒಬ್ರು ಕೇಳ್ಕೋಬೇಕು. ಈಗ ನಾನು ನಿಮ್ಗೆ ಹೇಳ್ತಾ ಹೇಳಿದ್ರೆ ಜಲ ಸಂಬಂಧಿತ ಕಾಮಗಾರಿಗಳು ಇದರಲ್ಲಿ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಜಲ ಸಂರಕ್ಷಣೆ, ನೀರಾವರಿಯ ಅಂತರ್ಜಲ ಮರುಪೂರ್ಣ ಆಗ್ತಕ್ಕಂಥದ್ದು, ಆಮೇಲೆ ಜಲಮೂಲದ ಸುಸ್ಥಿರತೆ ಆಗ್ತಕ್ಕಂಥದ್ದು, ಜಲಮೂಲಗಳ ಪುನಶ್ಚೇತನ ಆಗ್ತಕ್ಕಂಥದ್ದು, ಮತ್ತು ಜಲಾನಯನ ಅಭಿವೃದ್ಧಿ ಮತ್ತು ಅರಣ್ಯೀಕರಣ ಕಾಮಗಾರಿಗಳು ಏನಿದ್ದಾವೆ ಅವೆಲ್ಲವನ್ನ ನಾವು ಜಲ ಸಂಬಂಧಿತ ಕಾಮಗಾರಿಗಳು, ಜಲಭದ್ರತೆಗಾಗಿ ಅಂದ್ರೆ ವಾಟರ್ ಸೆಕ್ಯೂರಿಟಿಗೆ ಬೇಕಾಗ್ತಕ್ಕಂಥ ಕಾಮಗಾರಿಗಳು ಏನೇನಿದ್ದಾವೆ ಅವೆಲ್ಲವನ್ನ ಇದರಲ್ಲಿ ತಕ್ಕೋಬಹುದು. ಪ್ರಮುಖವಾಗಿ ತೆರೆದ ಬಾವಿಗಳನ್ನು ತೆಗಿತಕ್ಕಂಥದ್ದು, ಆಮೇಲೆ ಲಘು ನೀರಾವರಿ ಕಾಲುವೆಗಳನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಹೊಲದ ನೀರು ವಿತರಣಾ ವ್ಯವಸ್ಥೆ ಏನೇನು ಫೀಡರ್ ಕೆನಾಲ್ ಅಂತೇಳಿ ಹೇಳ್ತೀವಿ ಅದನ್ನ ಮಾಡ್ತಕ್ಕಂಥದ್ದನ್ನು ಸಹಿತ ನಾವು ಏನು ಈ ಜಲ ಸಂಬಂಧಿತ ಕಾಮಗಾರಿಗಳಿದ್ದಾವೆ ಅದರಲ್ಲಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ.
1: ಇನ್ನು ಗ್ರಾಮೀಣ ಮೂಲಸೌಕರ್ಯ ವೃದ್ಧಿಯಲ್ಲಿಯೂ ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ.
0: ಅಲ್ಲಿ ಪ್ರಮುಖವಾಗಿ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ನೈರ್ಮಲ್ಯ, ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆಗಳು, ಈ ತರದ್ದು ಏನು ಕಾಮಗಾರಿಗಳಿದ್ದಾವೆ ಆ ತರದ್ದು, ಈಗ ಸೌರ ದೀಪ ವ್ಯವಸ್ಥೆಗಳ ಅಳವಡಿಕೆ ಆಗಿರಬಹುದು, ಘನ ಮತ್ತು ದ್ರವ ತ್ಯಾಜ್ಯಗಳ ನಿರ್ವಹಣೆ ಆಗಿರ್ಬೋದು, ಚಿತಾಗಾರಗಳ ಮತ್ತು ಸಮುದಾಯದ ಮೂಲ ಸೌಕರ್ಯಗಳು ಏನಿದ್ದಾವೆ ಅದನ್ನ ಬಳಸ್ತಕ್ಕಂಥದ್ದು, ಆಮೇಲೆ ಶಾಲೆಗೆ ಮೂಲಭೂತ ಸೌಕರ್ಯಗಳು ಏನ್ ಬೇಕು ಶಾಲೆಗಳಿಗೆ ಬೇಕಾದಂಥದ್ದು, ಅಲ್ಲಿ ಶಾಲೆಗಳಲ್ಲಿ ಅಡಿಗೆ ಕೋಣೆಗಳನ್ನು ಮಾಡ್ತಕ್ಕಂಥದ್ದು, ಹೆಚ್ಚುವರಿ ತರಗತಿ ಕೊಠಡಿಗಳನ್ನು ಮಾಡ್ತಕ್ಕಂಥದ್ದು, ಅಂದ್ರೆ ಒಟ್ಟಾರೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಒಂದು ಗ್ರಾಮದ ಅಭಿವೃದ್ಧಿಗೆ ಅವೆಲ್ಲವನ್ನು ಸಹಿತ ಈ ವಿಭಾಗದಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ NREGಗೆ ಹೋಲಿಸಿದ್ರೆ 318 ವರ್ಕ್ಗಳು ಅಂದ್ರೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಪಟ್ಟಿ ಮಾಡಿದ್ದಾರೆ,
1: ಸೇರ್ಪಡೆ ಮಾಡಿದ್ದಾರೆ.
0: ಆ 318 ಕೆಲಸಗಳಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಅಥವಾ ನಿಮ್ಮ ಗ್ರಾಮಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
1: ಇನ್ನು ಜೀವನೋಪಾಯ ವಿಭಾಗದಲ್ಲಿಯೂ ಕೂಡ ಕೆಲಸಗಳನ್ನ
0: ಮಾಡಬಹುದು. ಇದರಲ್ಲಿ ಏನು ಅಂತ ಹೇಳಿದ್ರೆ ಜೀವನೋಪಾಯದ ಚಟುವಟಿಕೆಗಳಿಗೆ ಬೇಕಾದಂತ ತರಬೇತಿ, ಸಹಕೌಶಲ್ಯಾಭಿವೃದ್ಧಿ ಕೇಂದ್ರಗಳು, ವರ್ಕ್ಶೆಡ್ಗಳ ನಿರ್ಮಾಣ ಆಗಿರ್ಬೋದು, ಗ್ರಾಮೀಣ ಸಂತೆಗಳಾಗಿರ್ಬೋದು, ಆಹಾರ ಧಾನ್ಯ ಸಂಗ್ರಹಣ ಕಟ್ಟಡಗಳಾಗಿರ್ಬೋದು, ಕೃಷಿ ಉತ್ಪನ್ನಗಳ ಸಂಗ್ರಹಣಾ ರಚನೆಗಳಾಗಿರ್ಬೋದು, ಶೈತ್ಯಾಗಾರ ಘಟಕಗಳು, ಕೃಷಿ ಮೌಲ್ಯ ಸರಪಳಿ ಮೂಲ ಸೌಕರ್ಯಗಳಾಗಿರ್ಬೋದು, ಈ ರೀತಿಯ ಬೇರೆ ಬೇರೆ ಅರಣ್ಯ ಹುಲ್ಲುಗಾವಲು ಅಭಿವೃದ್ಧಿ ಆಗಿರ್ಬೋದು, ಆಮೇಲೆ ಜಾನುವಾರು ಕುರಿ ಮೇಕೆ ಕೋಳಿ ಇತರೆ ಸಾಕು ಪ್ರಾಣಿಗಳಿಗಾಗಿ ಕೊಟ್ಟಿಗೆಗಳ ನಿರ್ಮಾಣ ಆಗಿರ್ಬೋದು, ಮೀನು ಒಣಗಿಸುವ ಕಣ ಇದನ್ನು ಮಾಡೋದಕ್ಕೆ ಅವಕಾಶ ಇದೆ, ಮೀನುಗಾರಿಕೆಗೆ ಸಂಬಂಧಿಸಿದ ಇತರೆ ಮೂಲ ಸೌಕರ್ಯ, ಸಸಿಮಡಿ ಅಭಿವೃದ್ಧಿ, ಈ ರೀತಿಯ ಕೆಲಸಗಳನ್ನು ನಾವು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲ ಸೌಕರ್ಯದಲ್ಲಿ ಕೈಗೊಳ್ಳಬಹುದು. ಅದೇ ರೀತಿ ತೀವ್ರತರ ಹವಾಮಾನ ವಿದ್ಯಮಾನ ಶಮನ ಮತ್ತು 20 ಸಿದ್ಧತೆಗಾಗಿ ವಿಶೇಷ ಕಾಮಗಾರಿಗಳು ಇವು ಯಾವಪ್ಪ ಅಂತೇಳಿ ಹೇಳಿದ್ರೆ ಈ ಚಂಡಮಾರುತ ಆಶ್ರಯ ತಾಣಗಳು ಬರ್ತವೆ. ಅಂದ್ರೆ ಯಾವ್ದಾದ್ರೂ ಒಂದು 20 ಬಂತು ಅಂತೇಳಿ ಹೇಳಿದ್ರೆ ಅವಾಗ ಸಡನ್ ಆಗಿ ರೆಡಿ ಮಾಡ್ತಕ್ಕಂಥ ಚಂಡಮಾರುತ ಆಶ್ರಯ ತಾಣಗಳಾಗಿರ್ಬೋದು, ಪ್ರವಾಹ ಆಶ್ರಯ ತಾಣಗಳಾಗಿರ್ಬೋದು, ಆಮೇಲೆ ತಿರುವುನಾಲೆಗಳು, ಒಡ್ಡುಗಳು, ಆಮೇಲೆ ಯಾವುದೇ ವಿಪತ್ತು ಶಮನಕಾರಿ ಕಾಮಗಾರಿಗಳಾಗಿರ್ಬೋದು, ಆಮೇಲೆ ಪ್ರವಾಹ ನಿರ್ವಹಣೆಗಾಗಿ ಸ್ಥಿರೀಕರಣ ಕೆರೆಗಳು ಮತ್ತು ಜಲರಚನೆಗಳ ನಿರ್ಮಾಣ ಆಗಿರ್ಬೋದು, ವಿಪತ್ತಿನ ನಂತರದ ಪುನರ್ವಸತಿ ಏನು ಕೈಗೊಳ್ತಾರೆ ಅದಾಗಿರ್ಬೋದು, ಗ್ರಾಮೀಣ ರಸ್ತೆಗಳಾಗಿರ್ಬೋದು, ಈ ಸಮುದಾಯ ಆಸ್ತಿಗಳ ಪುನಃಸ್ಥಾಪನೆಗೆ ಮತ್ತು ದುರಸ್ತಿಗೆ ಇದೆಲ್ಲ ಆಗ್ಬೋದು, ವಾಯು ತಡೆ ಮತ್ತು ಶೆಲ್ಟರ್ ಟ್ಯೂಬ್ಗಳ ನಿರ್ಮಾಣ ಈ ತರದನ್ನು ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಅಂದ್ರೆ ಒಟ್ಟಾರೆ ವೈಯಕ್ತಿಕವಾಗಿ ಬೇಕಾದಂಥದ್ದು ಮತ್ತು ಇಡೀ ಗ್ರಾಮಕ್ಕೆ ಬೇಕಾದಂಥದ್ದನ್ನು ಬಹಳ ಯೋಚನೆ ಮಾಡಿ ಈ ನಾಲ್ಕು ವಿಭಾಗಗಳಲ್ಲಿ ಏನೆಲ್ಲ ಕಾಮಗಾರಿಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇದೆ ಎಲ್ಲವನ್ನು ಪಟ್ಟಿ ಮಾಡಿದ್ದಾರೆ.
1: ನಮ್ಮ ಸ್ವಂತ ಜಮೀನಿನಲ್ಲಿ ಕೃಷಿ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ
0: ಇಂಡಿವಿಜುವಲಿ ಕೂಡ ನಾವು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೊದಲನೇ ಆದ್ಯತೆ SC ಫಾರ್ಮರ್ಸ್ಗೆ ಕೊಡಬೇಕು, ST ಫಾರ್ಮರ್ಸ್ಗೆ ಕೊಡಬೇಕು, ಅಂಗವಿಕಲರು ಯಾರಿದ್ದಾರೆ ಅವರಿಗೆ ಕೊಡಬೇಕು,

0: ಮಹಿಳೆಯರಿಗೆ ಆದ್ಯತೆ ಕೊಡಬೇಕು, ಅದು ಉಳಿದ ನಂತರ ಬೇರೆಯವರಿಗೆ ಯೋಚನೆ ಮಾಡಬೇಕು ಅಂತೇಳಿ ಒಂದು ಕ್ಲಾಸ್ ಹಾಕಿದ್ದಾರೆ. ಆ ಪ್ರಕಾರ ಆದ್ಯತೆ ಅವರಿಗೆ ಇರ್ತದೆ, ಬೇರೆಯವರು ಕೂಡ ಇದರ ಉಪಯೋಗವನ್ನು
1: ಪಡ್ಕೊಳ್ಬಹುದು. ಅಂತಿಮವಾಗಿ ಈ ಒಂದು ವಿಬಿಜಿ ರಾಮ್ಜಿಯ ಬಳಕೆಯ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಈಗಾಗಲೇ NREGನಲ್ಲೂ ಕೂಡ ಸಾಕಷ್ಟು SS ಅನ್ನು ಗಳಿಸಿದ್ದೇವೆ. ಅದರದ ಮಾಡಿಫೈಡ್ ಫಾರ್ಮ್ ಇದು, ಅಂದರೆ ಎಲ್ಲಿ ತಪ್ಪುಗಳಾಗಿದ್ದಾವೆ ಅದನ್ನು ಸರಿಪಡಿಸಿಕೊಂಡು ಒಟ್ಟಾರೆ ಯೋಜನೆ ಬಹಳ ಗುಣಮಟ್ಟದಿಂದ ಕೂಡಿದ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದ್ದಾರೆ. ರೈತರು ಹೆಂಗೆ NREGನಲ್ಲಿ ಭಾಗವಹಿಸ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಭಾಗವಹಿಸಬೇಕು, ಮತ್ತು ಕೂಲಿಯ ಹಣವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಜನಸ್ನೇಹಿಯಾದಂಥ ಯೋಜನೆಯನ್ನು ರೂಪಿಸಿದ್ದಾರೆ. ಇದರ ಸಂಪೂರ್ಣ ಉಪಯೋಗವನ್ನು ಎಲ್ಲ ರೈತರು ಪಡ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ.
1: ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿ ಮಾಡಿದಂತಹ ವಿಬಿಜಿ ರಾಮ್ಜಿ ಯೋಜನೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ಟ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಅವಕಾಶಕ್ಕಾಗಿ ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್, ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್, ನೆರವು ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 4 ದಿನ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಪ್ರವಾಸ. ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧನೆಗೆ ಒತ್ತು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನ ಆಚರಣೆ. ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಮೇಜರ್ ಧ್ಯಾನ್ ಚಂದ್ ಸ್ಮರಣೆ. ಪ್ರವಾಹ ಪೀಡಿತ ನೇಪಾಳದಲ್ಲಿ ರಕ್ಷಣಾ ಕಾರ್ಯ ಚುರುಕು. ದುರಂತದಲ್ಲಿ ಮಡಿದವರ ಸಂಖ್ಯೆ 626ಕ್ಕೆ ಏರಿಕೆ. ಭಾರತದಿಂದ ಮುಂದುವರಿದ ನೆರವಿನ ಹಸ್ತ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ವಿದೇಶಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನಗಳ ಭೇಟಿಗಾಗಿ ಉಜ್ಬೇಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಉಜ್ಬೇಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ತಮ್ಮ ಭೇಟಿಯು ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುತ್ತದೆ ಮತ್ತು ಈ ಪ್ರದೇಶದೊಂದಿಗೆ ನಾಗರಿಕತೆಯ ಸಂಪರ್ಕವನ್ನು ಗಾಢವಾಗಿಸುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಉಜ್ಬೇಕಿಸ್ತಾನ್ ವ್ಯೂಹಾತ್ಮಕ ಪಾಲುದಾರಿಕೆಯು ಗಮನಾರ್ಹ ಪ್ರಗತಿ ಕಂಡಿದೆ. ವ್ಯಾಪಾರ ಮತ್ತು ಹೂಡಿಕೆ, ಡಿಜಿಟಲ್ ಸಂಪರ್ಕ, ರಕ್ಷಣೆ, ಇಂಧನ ಹಾಗೂ ವಿಕಸಿತ ಭಾರತ ಮತ್ತು ಯಾಂಗಿ ಉಜ್ಬೇಕಿಸ್ತಾನದ ಹಂಚಿಕೆಯ ದೃಷ್ಟಿಕೋನಗಳನ್ನು ಮುನ್ನಡೆಸುವ ಬಗ್ಗೆ ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರೊಂದಿಗೆ ಚರ್ಚೆ ನಡೆಸಲು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ಹೇಳಿದರು. ತಾಷ್ಕೆಂಟ್ ಸ್ಟೇಟ್ ಯೂನಿವರ್ಸಿಟಿ ಆಫ್ ಓರಿಯೆಂಟಲ್ ಸ್ಟಡೀಸ್ನಲ್ಲಿರುವ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕ ಮತ್ತು ಮಹಾತ್ಮ ಗಾಂಧಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದೇನೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಕಿರ್ಗಿಸ್ತಾನ್ ಗಣರಾಜ್ಯದ ಅಧ್ಯಕ್ಷ ಸದಿರ್ ಜಪರೋವ್ ಅವರ ಆಹ್ವಾನದ ಮೇರೆಗೆ 26ನೇ ಎಸ್ಸಿಒ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಬಿಷ್ಕೆಕ್ಗೆ ಪ್ರಯಾಣಿಸುತ್ತಿರುವುದಾಗಿ ಪ್ರಧಾನಿ ಮಾಹಿತಿ ಹಂಚಿಕೊಂಡರು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಸೇರಿದಂತೆ ಹಲವು ಗಣ್ಯರು ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಧಾಕೃಷ್ಣನ್ ಅವರು ಭಾರತೀಯ ಹಾಕಿ ದಂತಕಥೆ ಮೇಜರ್ ಧ್ಯಾನ್ಚಂದ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಮತ್ತು ದೃಢ ನಿಶ್ಚಯ, ಶಿಸ್ತು ಹಾಗೂ ಉತ್ಕೃಷ್ಟತೆಯ ಮನೋಭಾವವು ಭಾರತದ ಕ್ರೀಡಾ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸುತ್ತದೆ. ರಾಷ್ಟದಲ್ಲಿ ಬೆಳೆಯುತ್ತಿರುವ ಕ್ರೀಡಾ ಪರಿಸರ ವ್ಯವಸ್ಥೆಯು ಪ್ರತಿ ಹಂತದಲ್ಲೂ ಪ್ರತಿಭೆಗಳನ್ನು ಪೋಷಿಸುವ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಭಾರತೀಯ ಹಾಕಿಯಲ್ಲಿ ಮೇಜರ್ ಧ್ಯಾನ್ಚಂದ್ ಅವರ ಪ್ರತಿಭೆ ತಲೆಮಾರುಗಳಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ. ಅವರ ಸಮರ್ಪಣೆ, ಉತ್ಸಾಹ

0: ಸಾಹ ಮತ್ತು ದೃಢ ನಿಶ್ಚಯ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕ್ರೀಡಾ ದಿನದ ಅಂಗವಾಗಿ ದೆಹಲಿಯಲ್ಲಿ ಮೇಜರ್ ಧ್ಯಾನ್ಚಂದ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಅವರು ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಫಿಟ್ ಇಂಡಿಯಾ ಆಂದೋಲನವನ್ನು ಮುಂದಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ದೇಶಾದ್ಯಂತ 1 ಗಂಟೆ ಆಟದ ಮೈದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ನೆರೆಯ ನೇಪಾಳ ಮತ್ತು ಟಿಬೆಟ್ನಲ್ಲಿ ಸಂಭವಿಸಿದ ವಿನಾಶಕಾರಿ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ ಇಂದು ಬೆಳಗ್ಗೆ 626ಕ್ಕೆ ಏರಿದ್ದು 2000ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ಚಿತ್ವಾನ್ನಲ್ಲಿ 233, ನವಲ್ಪರಾಸಿ ಪೂರ್ವದಲ್ಲಿ 158, ಗೋರ್ಖಾದಲ್ಲಿ 48, ನವಲ್ಪರಾಸಿ ಪಶ್ಚಿಮದಲ್ಲಿ 47, ಧಾರ್ಡಿಂಗ್ನಲ್ಲಿ 45, ನುವಾಕೋಟ್ನಲ್ಲಿ 41, ತನಾಹುನ್ನಲ್ಲಿ 31 ಮತ್ತು ರಸುವಾದಲ್ಲಿ 13 ಮೃತದೇಹಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಿಮಾಲಯದ ರಾಷ್ಟದ ಪೀಡಿತ ಜಿಲ್ಲೆಗಳಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ನಡೆಯುತ್ತಿವೆ. ಕಾಣೆಯಾದ ಜನರನ್ನು ಪತ್ತೆ ಹಚ್ಚಲು ಹಾಗೂ ಪ್ರವಾಹದಿಂದ ಸಿಲುಕಿಕೊಂಡವರಿಗೆ ನೆರವಾಗಲು ಪೊಲೀಸರು, ನಿವಾಸಿಗಳು ಮತ್ತಿತರ ಏಜೆನ್ಸಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಕ್ಷಿಸಲ್ಪಟ್ಟ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯಲಾಗುತ್ತಿದೆ. ಹೆಚ್ಚುವರಿಯಾಗಿ ಪ್ರವೇಶವನ್ನು ಪುನಃ ತೆರೆಯಲು ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ಪ್ರವಾಹ ಅವಶೇಷಗಳು ಹಾಗೂ ಭೂಕುಸಿತಗಳಿಂದ ನಿರ್ಬಂಧಿಸಲ್ಪಟ್ಟ ರಸ್ತೆಗಳನ್ನು ತೆರವುಗೊಳಿಸಲು ಶೋಧ ಮತ್ತು ರಕ್ಷಣಾ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬುಧವಾರ ಸಂಭವಿಸಿದ ಪ್ರವಾಹ ದುರಂತದ ನಂತರ 320 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ದೊರೆತಿಲ್ಲ ಎಂದು ವಿದೇಶಾಂಗ ಸಚಿವಾಲಯ ನಿನ್ನೆ ತಿಳಿಸಿದೆ. ಕಠ್ಮಂಡು ಮತ್ತು ಬೀಜಿಂಗ್ ಎರಡರಲ್ಲೂ ಭಾರತೀಯ ರಾಯಭಾರ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ಸ್ಥಾಪಿಸಿವೆ ಎಂದು ವಿದೇಶಾಂಗ ಖಾತೆಯ ವಕ್ತಾರರು ಹೇಳಿದ್ದಾರೆ. ಈ ಮಧ್ಯೆ ಭಾರತ 10 ಟನ್ ಮಾನವೀಯ ನೆರವಿನ 3ನೇ ವಿಮಾನವನ್ನು ನೇಪಾಳಕ್ಕೆ ರವಾನಿಸಿದೆ. ನೇಪಾಳದ ಪ್ರವಾಹದಿಂದ ರಕ್ಷಿಸಲ್ಪಟ್ಟ 21 ಭಾರತೀಯ ಪ್ರವಾಸಿಗರು ನಿನ್ನೆ ರಾತ್ರಿ ಚೆನ್ನೈಗೆ ಮರಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು AIR ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. AIR ನ್ಯೂಸ್, DD ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. 6 ದಿನಗಳ ಅಮೆರಿಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ G20 ಹಣಕಾಸು ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹೂಡಿಕೆ ಅವಕಾಶಗಳ ಕುರಿತು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಶಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಸಚಿವರು ಖಾಸಗಿ ವಲಯದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಹಿರಿಯ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಹೂಡಿಕೆ ಅವಕಾಶಗಳು, ಆರ್ಥಿಕ ಭವಿಷ್ಯ ಹಾಗೂ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಯಲಿದೆ. ಸೀತಾರಾಮನ್ ಅವರು ಶಿಕಾಗೋ ವಿಶ್ವವಿದ್ಯಾಲಯದ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತ ಪೋಲ್ಸ್ಕಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಮುಂದಿನ 2-3 ದಿನಗಳಲ್ಲಿ ಒಡಿಶಾದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ಪೂರ್ವ ಮಧ್ಯಪ್ರದೇಶ, ಗಂಗಾನದಿ ಜಲಾನಯನ ಪಶ್ಚಿಮ ಬಂಗಾಳ, ಉತ್ತರಾಖಂಡ ಮತ್ತು ದೇಶದ ಈಶಾನ್ಯ ಭಾಗಗಳಲ್ಲಿ ನಾಳೆಯವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಏತನ್ಮಧ್ಯೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಆಂಧ್ರಪ್ರದೇಶ, ಕರ್ನಾಟಕದ ಉತ್ತರ ಒಳನಾಡು, ಒಡಿಶಾ, ತಮಿಳುನಾಡು, ಪುದುಚೇರಿ ಹಾಗೂ ಕಾರೈಕಲ್ನಲ್ಲಿ ಇಂದು ಗುಡುಗು ಸಹಿತ ಮಿಂಚು ಮತ್ತು ಬಿರುಗಾಳಿ ಬೀಸುವ ನಿರೀಕ್ಷೆ ಇದೆ. ದಕ್ಷಿಣ ತಮಿಳುನಾಡು ಕರಾವಳಿ, ನೈಋತ್ಯ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ಕೆಲವು ಭಾಗಗಳಲ್ಲಿ ಗಂಟೆಗೆ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭಾರತೀಯ ಸೇನೆಗೆ ಜಾವೆಲಿನ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿ ವ್ಯವಸ್ಥೆಯನ್ನು ಖರೀದಿಸಲು ಭಾರತ ಅಮೆರಿಕದೊಂದಿಗೆ

0: ಒಪ್ಪಂದಕ್ಕೆ ಸಹಿ ಹಾಕಿದೆ. ಜಾವೆಲಿನ್ ಖರೀದಿಗಾಗಿ ಭಾರತೀಯ ಸೇನೆಯು ಪ್ರಸ್ತಾಪ ಮತ್ತು ಸ್ವೀಕಾರ ಪತ್ರಕ್ಕೆ ಸಹಿ ಹಾಕಿದೆ ಎಂದು ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಮತ್ತು ರಾಯಭಾರ ಕಚೇರಿಗಳು ನಿನ್ನೆ ಹೇಳಿಕೆಯಲ್ಲಿ ತಿಳಿಸಿವೆ. ಈ ಒಪ್ಪಂದವು ಭಾರತೀಯ ಸೇನೆಗೆ ಅಮೆರಿಕದ ಬೆಂಬಲದ ಆಳವನ್ನು ಪ್ರದರ್ಶಿಸಿದೆ ಮತ್ತು ನಮ್ಮ ರಕ್ಷಣಾ ಉದ್ಯಮಗಳಿಗೆ ಒಟ್ಟಾಗಿ ಕೆಲಸ ಮಾಡಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ತಿಂಗಳ 31ರಿಂದ ಸೆಪ್ಟೆಂಬರ್ 1ರವರೆಗೆ ಸರ್ಬಿಯಾದ ಬೆಲ್ಗ್ರೇಡ್ನಲ್ಲಿ ನಡೆಯಲಿರುವ ಉನ್ನತ ಮಟ್ಟದ ಸ್ಮರಣಾರ್ಥ ಸಭೆಗೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಸಭೆಯ ಧ್ಯೇಯವಾಕ್ಯ ಅಲಿಪ್ತ ನೀತಿಯ ಪರಂಪರೆ, ಇಂದಿನ ಜಗತ್ತಿಗೆ ಪಾಠಗಳು. ಅಲಿಪ್ತ ಚಳವಳಿಯ ಮುಖ್ಯಸ್ಥ ಅಥವಾ ಸರ್ಕಾರದ ಮುಖ್ಯಸ್ಥರ ಮೊದಲ ಸಮ್ಮೇಳನದ 65ನೇ ವಾರ್ಷಿಕೋತ್ಸವವನ್ನು ಈ ಸಭೆ ಸೂಚಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ದುಬೈನ ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ 2026ರ ಗ್ರೂಪ್ ಬಿ ಪಂದ್ಯದಲ್ಲಿ ಶ್ರೀಲಂಕಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಪ್ರಾರಂಭವಾಗಲಿದೆ. ಏತನ್ಮಧ್ಯೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ನಾಳೆ ಥೈಲೆಂಡ್ ವಿರುದ್ಧ ತನ್ನ ಅಭಿಯಾನವನ್ನು ಪ್ರಾರಂಭಿಸಲಿದ್ದು ಸೆಪ್ಟೆಂಬರ್ 3ರಂದು ಹಾಂಕಾಂಗ್ ಅನ್ನು ಎದುರಿಸಲಿದೆ. ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 4 ದಿನ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಪ್ರವಾಸ. ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧನೆಗೆ ಒತ್ತು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನ ಆಚರಣೆ. ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಮೇಜರ್ ಧ್ಯಾನ್ಚಂದ್ ಸ್ಮರಣೆ. ಪ್ರವಾಹ ಪೀಡಿತ ನೇಪಾಳದಲ್ಲಿ ರಕ್ಷಣಾ ಕಾರ್ಯ ಚುರುಕು. ದುರಂತದಲ್ಲಿ ಮಡಿದವರ ಸಂಖ್ಯೆ 626ಕ್ಕೆ ಏರಿಕೆ. ಭಾರತದಿಂದ ಮುಂದುವರಿದ ನೆರವಿನ ಹಸ್ತ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ವಿದೇಶಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ತಕ್ಕಡದಾಗ ದರದಾಗ ದರದೀವಿ ತಕ್ಕಡದಾಗ ದರದೀವಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ಸಾಧು ಕೋಕಿಲ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಪ್ರೇಮಂ ಪೂಜ್ಯಂ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಚೈತ್ರವನ ಕಾರ್ಯಕ್ರಮ. ಮೊದಲಿಗೆ ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಪ್ರಿಯ ಕೇಳುಗರೆ, ಲಕ್ಷ್ಮೀಶ ಕವಿ ವಿರಚಿತ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮದ ಕಡೆಯ ಕಂತು ಇಂದು ಪ್ರಸಾರವಾಗುತ್ತಿದೆ. ಈ ಸಂದರ್ಭದಲ್ಲಿ ಈ ಮಹತ್ವದ ಸರಣಿಯ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಶ್ರೀ ಜಿಕೆ ರವೀಂದ್ರ ಕುಮಾರ್.
5: ಇದು ಭದ್ರಾವತಿ ಆಕಾಶವಾಣಿಯ ಒಂದು ಸಾರ್ಥಕ ಗಳಿಗೆ. ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ ಸಂಪೂರ್ಣ ವಾಚನ ಹಾಗೂ ವ್ಯಾಖ್ಯಾನ ಪ್ರಸಾರದ ಕನಸು ಈ ಮೂಲಕ ನನಸಾಗಿದೆ. ಉಪಮಾಲೋಲ ಖ್ಯಾತಿಯ ಲಕ್ಷ್ಮೀಶನ ಕಾವ್ಯ ಗಮಕ ಗಾಯಕರು ಹಾಗೂ ವಿದ್ವಾಂಸರ ಧ್ವನಿಯಲ್ಲಿ ಸಾಂದ್ರಗೊಂಡು ನಮ್ಮ ಧ್ವನಿಮುದ್ರಣ ಭಂಡಾರವನ್ನು ಶ್ರೀಮಂತಗೊಳಿಸಿದೆ. ಮುಂದಿನ ತಲೆಮಾರುಗಳಿಗೆ ಇದು ಒಂದು ಅಮೂಲ್ಯ ಆಕರವಾಗಿದೆ. ಕಥಾಸರಿತ್ಸಾಗರವೆಂದೇ ಹೆಸರಾದ ಈ ಕಾವ್ಯದ ಕಥಾಗುಚ್ಛಗಳನ್ನು ಹಿಂದೆಂದೋ ಬಾಲ್ಯದಲ್ಲಿ ಕೇಳಿದ್ದವರು ಈಗ ಮತ್ತೆ ವಿವರವಾಗಿ ರಸಭರಿತವಾಗಿ ಕೇಳಿ ಆನಂದಪಟ್ಟಿರುವ ಹಲವು ಉದಾಹರಣೆಗಳು ನಮ್ಮ ಮುಂದೆ ಇವೆ. ಲಕ್ಷ್ಮೀಶನ ಪಾಂಡಿತ್ಯಪೂರ್ಣ ವಾರ್ಧಕ ಷಟ್ಪದಿಯ ಕಾವ್ಯವನ್ನು ಹಾಡುವುದು ಮತ್ತು ಹಾಡಿಸುವುದು ಕಷ್ಟಸಾಧ್ಯ ಎಂಬ ವ್ಯಾಪಕ ಭಾವನೆಯ ನಡುವೆ ಅಕಳಂಕ ಚರಿತನಂತೆ ಕವಿ ಈ ಮೂಲಕ ಚಿರಸ್ಥಾಯಿಯಾಗಿದ್ದಾನೆ. ಲಕ್ಷ್ಮೀಶನ ಕಥನ ಕಲೆ, ವರ್ಣನಾತ್ಮಕ ಚಾತುರ್ಯ, ರಸಿಕತೆ, ಪ್ರತಿಭಾ ಸಾಮರ್ಥ್ಯ, ರಸಾರ್ದ್ರ ಸಂಗತಿ, ನಾದಗುಣ, ದರ್ಶನ ಕೌಶಲ, ತಾತ್ವಿಕ ಸಿದ್ಧಿಗಳತ್ತ ಮತ್ತೊಮ್ಮೆ ಗಮನ ಹರಿಸುವಂತಾಗಿದೆ. ಹಳಗನ್ನಡದ ಒಲವನ್ನು ಇದು ಹೆಚ್ಚಿಸಿದೆ. 133 ದಿನಗಳ ಕಾಲ ಪ್ರತಿದಿನ ಅರ್ಧ ಗಂಟೆಯಂತೆ ಮೂಡಿಬಂದ ಈ ಮಾಲಿಕೆ ಇಂತಹ ಹಲವು ಸಾಧ್ಯತೆಗಳಿಗೆ ಮುನ್ನುಡಿ ಬರೆದಿದೆ. ಈ ಕಾವ್ಯವನ್ನು ನಾಡಿನ 12 ಜನ ಖ್ಯಾತ ಗಮಕಿಗಳು ಸಂಪೂರ್ಣವಾಗಿ ವಾಚನ ಮಾಡಿದ್ದು, ಅಷ್ಟೇ ಸಂಖ್ಯೆಯ ವ್ಯಾಖ್ಯಾನಕಾರರು ತಮ್ಮ ಅರ್ಥ ವಿವರಣೆಯಿಂದ ಅದರ ಸೊಬಗನ್ನು ಹೆಚ್ಚಿಸಿದ್ದಾರೆ. ಹಿರಿಯ ಗಮಕಿಗಳಾದ HR ಕೇಶವಮೂರ್ತಿ, HL ಶ್ರೀಕಂಠ, MS ಅನಂತನಾರಾಯಣ, HL ವಾಗೀಶ್ವರಿ, HL ರತ್ನ, ಶಾರದಾ ಎನ್ ಮಂಜುನಾಥ್, BK ಜಲಜ, ಉಮಾ ನಾಯ್ಕ್, ಡಾ MS ಸನತ್ಕುಮಾರ್, ಪದ್ಮಜಾ

0: ಎಳೆಯರಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ, ಅನಕ್ಷರಸ್ಥರಿಂದ ವಿದ್ವತ್ ಲೋಕದವರೆಗೆ ಎಲ್ಲರ ಜೊತೆಗೆ ಬೆಳೆಯುತ್ತಿದೆ, ಬೆಳೆಸುತ್ತಿದೆ. ಇದೊಂದು ಪ್ರತಿಭಾ ಪಯಣ. ಮಾಹಿತಿ, ಶಿಕ್ಷಣ, ಮನರಂಜನೆಯ ಜೊತೆಗಿನ ಆಹ್ಲಾದಮಯ ವಿಕಾಸ. ನಾಡಿನ ಇತಿಹಾಸ, ಸಂಸ್ಕೃತಿ, ಪರಂಪರೆ, ವಿಚಾರ, ಕ್ರೀಡೆ, ವಿಜ್ಞಾನ ಮುಂತಾದ ಕ್ಷೇತ್ರಗಳ ಪಾರಂಪರಿಕ ಜ್ಞಾನವನ್ನು ಸಂರಕ್ಷಿಸಿ ಇಡುವ ಮಹತ್ತರ ಆಶಯಕ್ಕೆ ಅನುಗುಣವಾಗಿ ಈ ಕಾರ್ಯಕ್ರಮ ಮಾಲಿಕೆ ರೂಪುಗೊಂಡಿದೆ. ಹೊಸ ಕಾಲದ ಆಕರ್ಷಣೆಗಳ ನಡುವೆ ಕೊಂಚ ವಿಚಲಿತಗೊಂಡಂತೆ ಕಾಣುವ ಗಮಕ ಕಲೆಯ ಪುನಶ್ಚೇತನಕ್ಕೆ ಇದರಿಂದ ಸ್ವಲ್ಪವಾದರೂ ಸಹಾಯವಾದೀತು ಎಂಬುದು ನಮ್ಮ ನಮ್ರ ನಂಬಿಕೆ. ಹಳೆಯ ಕವಿ ಕಾವ್ಯ ವಿಚಾರಗಳು ಸಮಕಾಲೀನಗೊಳ್ಳುವ ಈ ಪ್ರಯತ್ನಕ್ಕೆ ಕೇಳುಗರಿಂದ ಬಂದ ಸ್ಪಂದನೆ ದೊಡ್ಡದು. ಎಲ್ಲರಿಗೂ ಕೃತಜ್ಞತೆಗಳು.
1: ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 34ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
2: ಯುಧಿಷ್ಠಿರ ದ್ರೌಪದಿಯರನ್ನ ಸಿಂಹಾಸನದಲ್ಲಿ ಕೂರಿಸಿಬಿಟ್ಟು ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಋತುಜರಿಗೂ ಕೂಡ ಎಲ್ಲ ಕೊಡುಗೆಗಳನ್ನು ಕೂಡ ಕೊಡ್ತಾ ಇದ್ದಾನೆ ಧರ್ಮರಾಜ.

ಹೀಗೆ ಎಲ್ಲ ದ್ವಾರಪಾಲಕರನ್ನು ಕೂಡ ಆಧರಿಸಿಬಿಟ್ಟು ಉಳಿದ ಎಲ್ಲ ಋಷಿಮುನಿಗಳಿಗೆ ಕೇಳಿದ್ದನ್ನು ಕೊಡ್ತಾ ಇದ್ದಾನಂತೆ ದಾನವಾಗಿ. ಜೊತೆಗೆ ಚಂದ್ರಹಾಸನೇ ಮೊದಲಾದ ರಾಜಮಹಾರಾಜರು ಅವರನ್ನು ಕೂಡ ಚೆನ್ನಾಗಿ ಉಪಚರಿಸಿದ್ದಾನೆ ಧರ್ಮರಾಜ.

ಬಂದಿರತಕ್ಕಂತಹ ಒಬ್ಬೊಬ್ಬ ರಾಜ ಮಹಾರಾಜನಿಗೂ ಕೂಡ ಸಹಸ್ರ ಕುದುರೆಗಳು, ನೂರು ನೂರು ಆನೆ, ಕೋಟಿ ಹೊನ್ನು, ಮಣಿಮಯವಾದಂತಹ ಕಿರೀಟ ಇದೆ. ಇವುಗಳನ್ನು ಕೊಟ್ಟುಬಿಟ್ಟು ಅವರನ್ನು ಸತ್ಕರಿಸಿದ್ದಾನೆ, ಅವರಿಗೆ ಆಭರಣಗಳನ್ನು ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಜೊತೆಗೆ ರುಕ್ಮಿಣಿ ದೇವಿ ಮೊದಲಾದ ಎಲ್ಲ ಸಮಸ್ತ ಸ್ತ್ರೀಯರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ರತ್ನಾಭರಣ ಪಟ್ಟೆ ಪೀತಾಂಬರಗಳನ್ನು ಕೊಟ್ಟು ಸತ್ಕರಿಸಿದ್ದಾನೆ ಧರ್ಮರಾಜ.

ಮತ್ತೆ ಧರ್ಮರಾಜ, ಎಲ್ಲ ಮುನಿಗಳು, ಎಲ್ಲ ರಾಜರು, ಸಮಸ್ತ ಜನರು ಸೇರಿರ್ತಕ್ಕಂತಹ ಆಸ್ಥಾನದ ಮಧ್ಯದಲ್ಲಿ ಒಂದು ಒಳ್ಳೆಯ ಸಿಂಹಾಸನವನ್ನು ಇಟ್ಟುಬಿಟ್ಟು ಅದರ ಮೇಲೆ ಕೃಷ್ಣನನ್ನು ಕುಳಿಸಿದ್ದಾನೆ. ಅಶ್ವಮೇಧಯಾಗದ ಫಲ ಏನಿದೆ, ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದಾನೆ. ದೇವ ದುಂದುಭಿ ಮೊಳಕ

ಎಲ್ಲರೂ ಕೂಡ ರಾಜ ಮಹಾರಾಜರು, ಒಡಹುಟ್ಟಿದವರು, ಬಂಧು ಬಳಗದವರು ಎಲ್ಲರನ್ನು ಉಪಚರಿಸಿದ್ದಾನೆ ಈ ಧರ್ಮರಾಜ. ಕೊನೆಯಲ್ಲಿ ಕೃಷ್ಣನ ಕೈಯಲ್ಲಿ ಯಜ್ಞದ ಪುಣ್ಯವನ್ನು ಕೊಟ್ಟು ಶ್ರೇಷ್ಠತೆಯನ್ನು ತಂದುಕೊಟ್ಟಿದ್ದಾನೆ ಈ ಯಜ್ಞ ಕರ್ಮಕ್ಕೆ ಅಂಥೇಳಿ ಎಲ್ಲ ಲೋಕದಲ್ಲೂ ಕೂಡ ಹೊಗಳ್ತಾ ಇದ್ದಾರಂತೆ. ಚಕ್ರವರ್ತಿಯಾಗಿರ್ತಕ್ಕಂತಹ ಧರ್ಮರಾಜ ಇಂದ್ರನಂತೆ ಹೊಳಿತಾ ಇದ್ದಾನೆ, ಇಂದ್ರನ ತೇಜಸ್ಸು ಬಂದುಬಿಟ್ಟಿದೆ.

ಅಶ್ವಮೇಧದ ಯಾಗ ಸಮಾಪ್ತಿಯಾಗ್ತಾ ಇದೆ. ಬಳಿಕ ಭೀಮ ಬಂಗಾರದ ಮಂಟಪದಲ್ಲಿ ಎಲ್ಲರೂ ಕೂಡ ಕುಳಿತು ಭೋಜನವನ್ನು ಮಾಡೋದಕ್ಕೋಸ್ಕರ ಕಂಬಳಾಸನಗಳನ್ನು ಹಾಕಿಸಿದ್ದಾನೆ. ರತ್ನ ಖಚಿತವಾಗಿರ್ತಕ್ಕಂತಹ ದೀಪಗಳನ್ನು ಹಚ್ಚಿ ಇಟ್ಟಿದ್ದಾರಂತೆ. ಬಂಗಾರದ ಹೂಜಿಗಳಲ್ಲಿ ಪನ್ನೀರನ್ನು ತುಂಬಿಸಿ ಬೇಕಾಗಿರ್ತಕ್ಕಂತಹ ಪೇಯಗಳನ್ನು ತಂದಿಟ್ಟಿದ್ದಾರೆ. ಭಕ್ಷ್ಯ ಭೋಜ್ಯಗಳನ್ನು ಮಾಡಿದ್ದಾರೆ. ಪ್ರೀತಿಯಿಂದ ಅದನ್ನು ಭೀಮಸೇನ ಒದಗಿಸ್ತಾ ಇದ್ದಾನೆ.

ನಾನಾ ವಿಧವಾಗಿರ್ತಕ್ಕಂತಹ ರಸಗಳು, ಮೇಲೋಗರಗಳು, ಅನ್ನ, ಭಕ್ಷ, ಭೋಜ್ಯ ಎಲ್ಲವನ್ನೂ ಕೂಡ ಬಡಿಸ್ತಾ ಇದ್ದಾರಂತೆ. ಭೀಮಸೇನ ಅವರೆಲ್ಲರನ್ನೂ ಕೂಡ ತೃಪ್ತಿಪಡಿಸಿದ್ದಾನೆ. ಭೋಜನ ಆದ ಮೇಲೆ ಗಂಧ, ಅನುಲೇಪನ, ಹೂವು, ಹಣ್ಣು, ತಾಂಬೂಲ, ಯಜ್ಞ ನಡೆದಷ್ಟು ದಿನವೂ ಕೂಡ ಅನೇಕ ದಾನ ಧರ್ಮಾದಿಗಳನ್ನು ಮಾಡಿ ಸತ್ಕಾರವನ್ನು ಮಾಡಿಸ್ತಾ ಇದ್ದಾನೆ ಭೀಮಸೇನ.

ರಾಜನ ನಡೆ ನುಡಿಯನ್ನು ಅವನ ಸ್ವಭಾವವನ್ನು ಹೊಗಳ್ತಾ ಇದ್ದಾರೆ. ಸತ್ಕಾರವನ್ನು ಮಾಡ್ತಕ್ಕಂತಹ ಭೀಮನ ಗುಣವನ್ನು ಕೂಡ, ಅರ್ಜುನನ ಹಿರಿಮೆ, ನಕುಲನ ವಿವೇಕ, ಸಹದೇವನ ಔಚಿತ್ಯ ಪ್ರಜ್ಞೆ, ಧೌಮ್ಯ

ವಿವೇಕ ವಿಚಾರ ಮತ್ತು ಈ ರಾಜರುಗಳು ಅವರ ಸ್ನೇಹ, ಆ ಮುನಿಗಳ ಆ ಒಂದು ಕೀರ್ತಿ ಹೆಚ್ಚಳ, ಅದನ್ನು ಕೂಡ ಹೊಗಳ್ತಾ ಇದ್ದಾರೆ. ಬಹಳ ಚೆನ್ನಾಗಿ ನಡೆಯಿತು ಈ ಅಶ್ವಮೇಧ ಯಾಗ ಅಂತ ಹೇಳಿ ಹೊಗಳ್ತಾ ಇದ್ದಾರೆ.

ಈ ಧರ್ಮರಾಜನಿಗೆ ಭಗದಾಲಭ್ಯರು ಋಷಿಗಳು ಎಲ್ಲರೂ ಕೂಡ ಕಥೆಯನ್ನೇ ಹೇಳ್ತಾ ಇದ್ದಾರೆ. ಕೃಷ್ಣ ಕಥೆಯನ್ನೇ ಹೇಳ್ತಾ ಇದ್ದಾನೆ. ಎಲ್ಲ ರಾಜ ಮಹಾರಾಜರು ಕಥೆಯನ್ನೇ ಹೇಳ್ತಾ ಇದ್ದಾರೆ. ಧರ್ಮರಾಜ ಅವನ ಹೃದಯ ಸಂತೋಷಗೊಂಡು ಉಲ್ಲಸಿತವಾಯಿತು. ಆ ಸಮಯದಲ್ಲಿ ತನ್ನಲ್ಲಿ ಉಳಿದಂತಹ ಎಲ್ಲ ಹಣವನ್ನು ಕೂಡ ದಾನ ಮಾಡಿ ಮಹಾವೈಭವದಿಂದ ಹಸ್ತಿನಾಪುರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಧರ್ಮರಾಜ.

ಯಜ್ಞವನ್ನು ನೋಡಿ ಹೋಗ್ತಾ ಇರತಕ್ಕಂತಹ ಬ್ರಾಹ್ಮಣರು ದೊಡ್ಡ ದೊಡ್ಡ ಹೊರೆಗಳನ್ನು ಹೊತ್ಕೊಂಡಿದ್ದಾರಂತೆ, ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ, ತಮ್ಮ ಹೆಂಡತಿ ಮಕ್ಕಳ ಹೆಗಲ ಮೇಲೆ ಭಾರವನ್ನು ಹೊರಿಸಿದ್ದಾರೆ, ಎಲ್ಲರೂ ಕೂಡ ಮೂಟೆಗಟ್ಟಲೆ ಹೊತ್ಕೊಂಡು ಹೋಗ್ತಾ ಇದ್ದಾರಂತೆ. ಧರ್ಮರಾಜನನ್ನು ಆಶೀರ್ವದಿಸ್ಬಿಟ್ಟು ಎಂಟು ದಿಕ್ಕುಗಳಿಗೂ ಹೋಗ್ತಾ

ಯಾಗ ಮುಗಿದಿದೆ. ರೋಮಶ, ವಸಿಷ್ಠ, ಭಗದಾಲ್ಭ್ಯ, ವೇದವ್ಯಾಸ, ವಾಮದೇವ ಎಲ್ಲ ಋಷಿಗಳು ಕೂಡ ಧರ್ಮರಾಜನನ್ನು ಹೊಗಳ್ತಾ ಇದ್ದಾರೆ, ಅವನನ್ನು ಹರಸ್ತಾ ಇದ್ದಾರೆ. ಅವರಿಂದ ಬೀಳ್ಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳಿದ್ದಾರೆ. ಕೃಷ್ಣ, ಅವನ ಜೊತೆಯಲ್ಲಿ ಬಂದಂತಹ ಸಮಸ್ತ ಯಾದವರು ಎಲ್ಲರನ್ನೂ ಕೂಡ ಧರ್ಮರಾಜ ಸತ್ಕರಿಸಿಬಿಟ್ಟು ಭೀಮಾರ್ಜುನರನ್ನು ಜೊತೆಗೆ ಕಳಿಸಿಬಿಟ್ಟು ಕೃಷ್ಣ ಮತ್ತು ಯಾದವರು ಎಲ್ಲರೂ ಕೂಡ ಅವರವರ ಪಟ್ಟಣಕ್ಕೆ ತೆರಳುತ್ತಾ ಇದ್ದಾರೆ.

ಎಲ್ಲರನ್ನು ಕೂಡ ಸನ್ಮಾನಿಸ್ಬಿಟ್ಟು ಅವರವರ ಮನೆಗಳಿಗೆ ಆಶ್ರಮಗಳಿಗೆ ಕಳಿಸಿಕೊಟ್ಟಿದ್ದಾನೆ. ನಂತರದಲ್ಲಿ ಪ್ರಮಿಳೆಯ ಜೊತೆ ಅರ್ಜುನನ ವಿವಾಹ ಸಾಂಗವಾಗಿ ನಡೆದಿದೆ. ಪ್ರಮಿಳಾ ರಾಜ್ಯಕ್ಕೆ ಅರ್ಜುನನ ಅಶ್ವ ಪ್ರವೇಶ ಮಾಡಿದಾಗ ನಿನಗೆ ಮದುವೆಯನ್ನು ಮಾಡಿಸ್ತೇನೆ ಅರ್ಜುನನೊಡನೆ ಅಂತ ಹೇಳಿ ಕೃಷ್ಣ ಕರೆದುಕೊಂಡು ಬಂದಿದ್ದಾನೆ. ಅದೇ ರೀತಿಯಾಗಿ ಪ್ರಮಿಳೆಯ

ನಡುವೆ ಅರ್ಜುನನೊಡನೆ ನಡೆದಿದೆ. ಎಲ್ಲರೂ ಕೂಡ ಸಂತೋಷಗೊಂಡಿದ್ದಾರೆ. 90 ವರ್ಷ ಕಾಲ ತುಂಬಾ ವೈಭವವಾಗಿ ಸಾಮ್ರಾಜ್ಯವನ್ನ ಮಾಡಿದ ಆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ.

ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅನ್ನಿಸಿಕೊಳ್ಳೋದು ಇದು ನನ್ನ ಹಿರಿಮೆ ಅಂತ ಹೇಳಿ ಅವನು ಅನ್ಕೊಂಡಿದ್ದಾನೆ. ಮನುಷ್ಯನಾಗಿ ಹುಟ್ಟಿ ಉಚಿತವಾದಂತಹ ಲೀಲೆಗಳನ್ನ ಮೆರೆದು ತನಗೆ ನಮಸ್ಕರಿಸಿದಂತಹ ಭಕ್ತರಿಗೆ ಭೂಲೋಕದಲ್ಲಿ ಹಬ್ಬಿದ ಕೀರ್ತಿ ಆಚಂದ್ರಾರ್ಕವಾಗಿ ಇರುತ್ತೆ ಅಂತ ಹೇಳಿ ಅಂತಹ ಆಶೀರ್ವಾದವನ್ನ, ಅಂತಹ ಫಲವನ್ನ, ಅಂತಹ ವರವನ್ನ ಕೊಡತಕ್ಕಂತಹ ಶಕ್ತಿ ಆ ದೇವಪುರದ ಲಕ್ಷ್ಮೀಶನಲ್ಲದೆ ಬೇರೆ ಯಾರಿಗೂ ಕೂಡ ಇರೋದಿಲ್ಲ. ಆದ್ದರಿಂದ ಅವನೇ ನನ್ನ ಈ ಕಾವ್ಯದ ನಾಯಕ ಅಂತ ಹೇಳಿ ನಾನು ಅನ್ಕೊಂಡೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ.

ಈ ರೀತಿಯಾಗಿ ಅಶ್ವಮೇಧ ಯಾಗದ ವೃತ್ತಾಂತವನ್ನ ಜೈಮಿನಿ ಮುನಿಗಳು ಜನಮೇಜಯನಿಗೆ ಹೇಳಿದ್ದಾರೆ. ಕನ್ನಡ ಭಾಷೆಯಲ್ಲಿ ಅನ್ನಮಾಂಕನ ಮಗನಾಗಿರ್ತಕ್ಕಂತಹ ಲಕ್ಷ್ಮೀಶ ಇದನ್ನ ಬರೆದ. ಆದರೆ ಇದನ್ನ ಬರೆಯೋದಕ್ಕೆ ಕಾರಣ ದೇವನೂರಿನ ಲಕ್ಷ್ಮೀಕಾಂತ, ಆ ಭಗವಂತನೇ ಇದನ್ನ ರಚಿಸಿರ್ತಕ್ಕಂತಹ ಕಾವ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ.

ದೇವಪುರದ ಲಕ್ಷ್ಮೀಕಾಂತ ಶ್ರೀಕೃಷ್ಣ ವಿಷ್ಣು ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಅಶ್ವಮೇಧಿಕ ಪರ್ವದ ಈ ಕಥೆಯನ್ನು ಯವನಾಶ್ವ ಚಂದ್ರಹಾಸನವರೆಗೆ ಇರತಕ್ಕಂತಹ ಕಥೆ, ಈ ರಾಜರ ಕಥೆಯನ್ನು ಕೇಳಿದಂತಹವರಿಗೆ ಐಶ್ವರ್ಯ, ಆರೋಗ್ಯ, ಆಯುಷ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ, ಕಲಿನಾಶವಾಗುತ್ತೆ, ಶ್ವೇತ ಕೀರ್ತಿ ಅದು ಉಂಟಾಗುತ್ತೆ, ಪುತ್ರ ಲಾಭ ಉಂಟಾಗುತ್ತೆ, ಶತ್ರು ಕ್ಷಯ ಉಂಟಾಗುತ್ತೆ, ಸ್ವರ್ಗ ಭೋಗ ಉಂಟಾಗುತ್ತೆ, ದೇವ ನೂನಿನ ಲಕ್ಷ್ಮೀಕಾಂತನಲ್ಲಿ ಭಕ್ತಿಯೂ ಉಂಟಾಗುತ್ತೆ ಅಂತ ಹೇಳಿ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾನೆ.

ಈ ಪರ್ವದ ಕಥೆಯನ್ನ ಯಾರು ಕೇಳ್ತಾರೋ ಅವರಿಗೆ ಉದ್ಯಾನ, ಕೆರೆ, ಅರವಟಿಗೆ ಮೊದಲಾದಗಳನ್ನ ಏರ್ಪಡಿಸಿಬಿಟ್ಟು ಏನು ಪುಣ್ಯವನ್ನ ಸಂಪಾದನೆ ಮಾಡ್ತಾ ಇದ್ರು ಜನ, ಅಷ್ಟೂ ಪುಣ್ಯಗಳು ಅವರಿಗೆ ಲಭಿಸುತ್ತೆ. ಎಲ್ಲ ದಾನ ಧರ್ಮ ಉಪಕಾರ ವೇದ ಪುರಾಣ ಶಾಸ್ತ್ರಗಳನ್ನ ಯಾರು ಓದಿ ಯಾರು ಅಂತಹ ಪುಣ್ಯವನ್ನು ಪಡಿತಾ ಇದ್ರು, ಪುಣ್ಯಕ್ಷೇತ್ರಗಳಿಂದ ಅದರ ವಾಸ, ಅಲ್ಲಿ ತೀರ್ಥ ಸ್ನಾನ, ಜಪ, ಹೋಮ, ಮಂತ್ರ, ವ್ರತ, ಯೋಗ, ಧ್ಯಾನ, ಸಮಾಧಿ, ಏನೇನು ಮಾಡಿ ಪುಣ್ಯ ಲಾಭವನ್ನು ಪಡೀಬೇಕು ಅಂತ ಹೇಳಿ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇದ್ನೋ ಅದೆಲ್ಲವೂ ಪುಣ್ಯಗಳು ಕೂಡ ಈ ಅಶ್ವಮೇಧ ಯಾಗದ ಈ ಕಥೆಯಲ್ಲಿ ಒಂದು ಅಕ್ಷರವನ್ನು ತುಂಬ ಸಂತೋಷದಿಂದ ಪ್ರೀತಿಯಿಂದ ಯಾರು ಕೇಳ್ತಾರೆ ಅವರಿಗೆ ಅದು ದೊರಕುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ.

0: ಈ ಒಂದು ಏನು ಕೃತಿ ಇದೆ ಅದು ಹೇಗಿದೆ ಅಂತ ಹೇಳಿದರೆ, ಲಲನೆಯ ಮೃದು ಪದಗಳ ವೈಯಾರದಿಂದ ನಡೆಯುತ್ತಿದ್ದರೆ, ವೈಯಾರವನ್ನು ಮಾಡಿಕೊಂಡು ನಡೀತಾ ಇರತಕ್ಕಂತಹ ಲಲನೆಯ ಆ ಸ್ತ್ರೀ ಯಾವ ರೀತಿ ಶೋಭಿಸ್ತಾಳೋ ಅದೇ ರೀತಿಯಾಗಿ ರಸಿಕ ಹೃದಯರ ಚಿತ್ತಗಳು ಇದಕ್ಕೆ ಒಲಿದು ಬರುತ್ತೆ ಅಂತಹ ಇದನ್ನು ಈ ಕಾವ್ಯ ಪಡೆದುಕೊಂಡಿದೆ. ಹೇಗೆ ಅಂತ ಹೇಳಿದರೆ, ಹೊಳೆಯತಕ್ಕಂತಹ ಬಂಗಾರದ ಆಭರಣ, ಸುಂದರವಾಗಿರ್ತಕ್ಕಂತಹ ಮುತ್ತಿನ ಹಾರಗಳಿಂದ ಅಲಂಕೃತವಾದ ದೇವನೂರಿನ ಆ ಲಕ್ಷ್ಮೀಕಾಂತ ಎಷ್ಟು ಸುಂದರವಾಗಿ ಕಾಣ್ತಾನೆ, ನೋಡ್ತಾ ಇರ್ತಕ್ಕಂತಹ ಮನುಷ್ಯನ ಹೃದಯದಲ್ಲಿ ಏನು ಒಂದು ಸಂತೋಷವನ್ನ ತೃಪ್ತಿಯನ್ನು ಉಂಟು ಮಾಡ್ತಾನೆ, ಹಾಗೆ ಈ ಕಾವ್ಯ ಆಪ್ಯಾಯಮಾನವಾಗಿ ತೋರು ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ.
1: ಪ್ರಿಯ ಕೇಳುಗರೆ, ಕವಿ ಚೈತ್ರವನಚೂತ, ಉಪಮಾಲೋಲ ಮೊದಲಾದ ಬಿರುದುಗಳ ಒಡೆಯ ಕವಿ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ 34ನೇ ಅಧ್ಯಾಯದ ಕೆಲ ಪದ್ಯಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಈ ಪದ್ಯಗಳ ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್. ಪ್ರಿಯ ಶ್ರೋತೃಗಳೇ, ಕಳೆದ ಕೆಲ ತಿಂಗಳಿಂದ ಪ್ರತಿದಿನವೂ ಪ್ರಸಾರವಾಗುತ್ತಿದ್ದ ಈ ಮಾಲಿಕೆ ಕಾವ್ಯ ಸಹೃದಯರ ಮನಗೆದ್ದಿರುವುದು ನಿಮ್ಮ ಪ್ರತಿಕ್ರಿಯೆಯಿಂದ ನಮಗೆ ವೇದ್ಯವಾಗಿದೆ. ಈ ಮಹತ್ತು ಮತ್ತು ಬೃಹತ್ತಾದ ಕಾವ್ಯ ದಾಖಲಾತಿಯ ಅಪೂರ್ವ ಕೆಲಸ ಪರಿಪೂರ್ಣವಾಗಿ ಯಶಸ್ವಿಯಾಗಿರುವುದರ ಹಿಂದೆ ಎಲ್ಲ ಗಮಕಿಗಳ, ವ್ಯಾಖ್ಯಾನಕಾರರ, ತಂತ್ರಜ್ಞರ, ಸಹಾಯಕರ, ಹೀಗೆ ಎಲ್ಲರ ಶ್ರಮವೂ ಅಡಗಿರುವುದನ್ನು ನಾವು ಗುರುತಿಸಿದ್ದೇವೆ, ಗೌರವಿಸುತ್ತೇವೆ. ಜೊತೆಗೆ ಇದನ್ನು ಮೊದಲಿನಿಂದ ಇಂದಿನವರೆಗೂ ಆಸ್ವಾದಿಸಿದ ಶ್ರೋತೃವರ್ಗ, ನೀವು ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಿ. ನಿಮಗೆಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಗಳು. ಪ್ರಿಯ ಕೇಳಗರೆ, ಈ ಕಾರ್ಯಕ್ರಮ ಸರಣಿ ಪ್ರಾರಂಭವಾಗಿದ್ದು ಹಿರಿಯ ಗಮಕಿಗಳಾದ ಶ್ರೀ ಎಚ್ ಆರ್ ಕೇಶವಮೂರ್ತಿ ಅವರ ವಾಚನ ಹಾಗೂ ಹಿರಿಯ ವ್ಯಾಖ್ಯಾನಕಾರರಾದ ಶ್ರೀ ಮಾರ್ಕಾಂಡೆಯ ಅವಧಾನಿಯವರ ಧ್ವನಿಸಾರಥ್ಯದಲ್ಲಿ ಈಗ ಕಡೆಯ ಸಂಧಿಯ ಮಂಗಳ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವು ಅವರಿಂದಲೇ ನಡೆದು ಚೈತ್ರವನ ಕಾರ್ಯಕ್ರಮ ಸರಣಿ ಸುಸಂಪನ್ನಗೊಳ್ಳುತ್ತಿದೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಮೈಸೂರು ದಸರಾದಲ್ಲಿ ಭಾಗವಹಿಸಲು ರಕ್ಷಣಾ ಪಡೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ. ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಎನ್ಟಿಎಚ್ ಗುಣಮಟ್ಟ ಪ್ರಮಾಣೀಕರಣ ಕೇಂದ್ರದ ಪಾತ್ರ ಮುಖ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆ, ಕನ್ನಡಿಗರನ್ನು ಸುರಕ್ಷಿತವಾಗಿ ತವರಿಗೆ ಕರೆತರಲು ಸರ್ಕಾರ ನಿರ್ಧಾರ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ 3 ಆನೆ ಕಾರಿಡಾರ್ ಪ್ರಕಟಿಸಿದ ತಮಿಳುನಾಡು ಸರ್ಕಾರ. ಬೆಂಗಳೂರಿನ ಜನದಟ್ಟಣೆ ಕಡಿಮೆ ಮಾಡಲು ರಾಜ್ಯದ ಇತರೆ ಪ್ರಮುಖ ನಗರಗಳಲ್ಲಿ ಉದ್ಯೋಗ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಮೂಲಸೌಕರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಕ್ಕ ಪಟ್ಟಣಗಳಿಂದ ದೊಡ್ಡ ನಗರಗಳವರೆಗೆ ಪ್ರತ್ಯೇಕ ರಿಂಗ್ ರೋಡ್ಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ. ನಗರಗಳ ಒಳಗೆ ಅನಗತ್ಯ ವಾಹನ ದಟ್ಟಣೆ ಪ್ರವೇಶಿಸುವುದನ್ನು ತಪ್ಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮೈಸೂರು ದಸರಾವನ್ನು ಮತ್ತಷ್ಟು ವೈಭವಯುತವಾಗಿ ಆಚರಿಸುವ ಅಗತ್ಯವಿದೆ ಎಂದಿರುವ ಅವರು, ಸೇನೆ, ವಾಯುಪಡೆ ಸೇರಿದಂತೆ ರಕ್ಷಣಾ ಪಡೆಗಳ ಸಿಬ್ಬಂದಿಯನ್ನು ದಸರಾ ಕಾರ್ಯಕ್ರಮಗಳಲ್ಲಿ ಹಾಗೂ ಮೆರವಣಿಗೆಯಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಕಸಿತ ಭಾರತವಾಗಬೇಕಾದರೆ ಉತ್ಪಾದನಾ ಕ್ಷೇತ್ರ ಬಹುಮುಖ್ಯ ಕೇಂದ್ರವಾಗಿ ಅಭಿವೃದ್ಧಿಗೊಳ್ಳಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನ್ಯಾಷನಲ್ ಟೆಸ್ಟ್ ಹೌಸ್ ಎನ್ಟಿಎಚ್ನ ವಿವಿಧ ಪ್ರಯೋಗಾಲಯಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶೀಯ ಉತ್ಪಾದನೆ ಮತ್ತು ಅದರ ರಫ್ತು ಹೆಚ್ಚಿಸಲು ಉತ್ಪನ್ನಗಳ ಗುಣಮಟ್ಟ ಪ್ರಮಾಣೀಕರಣ ಮುಖ್ಯ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ನ್ಯಾಷನಲ್ ಟೆಸ್ಟ್ ಹೌಸ್ ಮುಖ್ಯ ಜವಾಬ್ದಾರಿ ವಹಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 250,000 ನವೋದ್ಯಮಗಳಿವೆ. ಆಟೋಮೊಬೈಲ್ ಮತ್ತು ಮೊಬೈಲ್ ಉತ್ಪಾದನಾ ಕ್ಷೇತ್ರದಲ್ಲಿಯೂ ಭಾರತ ಗಣನೀಯ ಪ್ರಗತಿ ಸಾಧಿಸಿದೆ. ರಕ್ಷಣಾ ಕ್ಷೇತ್ರದ ಉತ್ಪಾದನೆಯಲ್ಲೂ ದೇಶದ ಕಾರ್ಯಚಟುವಟಿಕೆ ವ್ಯಾಪ್ತಿ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ಎನ್ಟಿಎಚ್ ಸಕ್ರಿಯ ಪಾತ್ರ ವಹಿಸಿ ದೇಶದ ಉತ್ಪಾದನಾ ಕ್ಷೇತ್ರಕ್ಕೆ ಪೂರಕ ಗುಣಮಟ್ಟ ಪ್ರಮಾಣೀಕರಣ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಹಾಗೂ ಭ್ರಷ್ಟಾಚಾರಗಳ ನಡುವೆ ಅವಿನಾಭಾವ ಸಂಬಂಧವಿದೆ. ಬೋಫೋರ್ಸ್, ಕಲ್ಲಿದ್ದಲು, ಕಾಮನ್ವೆಲ್ತ್ ಸೇರಿದಂತೆ ಹಲವಾರು ಹಗರಣಗಳನ್ನು ಎದುರಿಸಿದ ಕಾಂಗ್ರೆಸ್ ಸರ್ಕಾರ ಈಗ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಅವರ ಬೆಂಬಲಕ್ಕೆ ನಿಂತಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಹಣ ಪರಿಶಿಷ್ಟರಿಗೆ ತಲುಪುವ ಬದಲು ಪಕ್ಷದ ಕಾರ್ಯಚಟುವಟಿಕೆಗಳಿಗೆ ಬಳಸಲಾಯಿತು ಎಂದು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಅಧಿಕಾರಿ ಆತ್ಮಹತ್ಯೆ ಪತ್ರದಲ್ಲೂ ಸಚಿವರ ಹೆಸರನ್ನು ಉಲ್ಲೇಖಿಸಿದ್ದರೂ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ಎಷ್ಟು ಸರಿ ಎಂದು ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿದ್ದಾರೆ. ಇಲಾಖೆಯ ನಿರ್ವಹಣೆಯಲ್ಲಿರುವ ಕೆರೆಗಳ ಸಂಖ್ಯೆ ಮತ್ತು ಯಾವ ಯಾವ ಕೆರೆಗಳ ಎಷ್ಟು ಪ್ರದೇಶ ಒತ್ತುವರಿಯಾಗಿದೆ ಹಾಗೂ ಒತ್ತುವರಿ ತೆರವಿಗೆ ಕೈಗೊಂಡಿರುವ ಕ್ರಮಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು 10 ದಿನಗಳೊಳಗಾಗಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಮುಂದಿನ 30 ವರ್ಷಗಳಲ್ಲಿ ಗ್ರಾಮೀಣ

0: ಸರ್ಕಾರದ ಪ್ರಥಮ ಆದ್ಯತೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ನಾಗೇಂದ್ರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಸರ್ಕಾರಕ್ಕೆ ಮುಜುಗರ ಆಗಬಾರದು ಎಂಬ ದೃಷ್ಟಿಯಿಂದ ರಾಜೀನಾಮೆ ನೀಡಿದ್ದಾರೆ. ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ಅನಗತ್ಯ ರಾಜಕಾರಣ ಮಾಡಿದ್ದಾರೆ. ದಾಖಲೆಗಳೇ ಇಲ್ಲದೆ ಆರೋಪ ಮಾಡುತ್ತಿರುವ ಬಿಜೆಪಿ ನಾಯಕರು ಸದನದಲ್ಲೂ ಚರ್ಚೆಗೆ ಸಿದ್ದವಿರಲಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಂಜೆ ನಡೆಯುವ ಕಾರ್ಯಕ್ರಮವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮೌಲ್ಯಯುತ ಆಡಳಿತ ವಿಕೇಂದ್ರೀಕರಣ ಮತ್ತು ಪಾರದರ್ಶಕತೆಗೆ ಹೆಸರುವಾಸಿಯಾಗಿದ್ದ ರಾಮಕೃಷ್ಣ ಹೆಗಡೆ 1983 1988 ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ರಾಜ್ಯದ 17 ನಾಪತ್ತೆಯಾಗಿದ್ದಾರೆ. ಇನ್ಫೋಸಿಸ್ ಸಿಇಒ ಗೋಪಿಸೆಟ್ಟಿ ಸೇರಿದಂತೆ ರಾಜ್ಯದ ಹಲವರು ನಾಪತ್ತೆಯಾಗಿದ್ದು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು IANS ಸುದ್ದಿಸಂಸ್ಥೆ ವರದಿ ಮಾಡಿದೆ. ಇದೇ ವೇಳೆ ಇನ್ಫೋಸಿಸ್ ಸಂಸ್ಥೆ ಕೂಡ ಗೋಪಿಸೆಟ್ಟಿ ಅವರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗಿಲ್ಲ ಎಂದು ದೃಢಪಡಿಸಿದೆ. ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಸುರಕ್ಷಿತವಾಗಿ ತವರಿಗೆ ಮರಳಲು ಎಲ್ಲಾ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ದೆಹಲಿ ತಲುಪುವ ಎಲ್ಲ ಕನ್ನಡಿಗರಿಗೆ ಸೂಕ್ತ ವಸತಿ ಕಲ್ಪಿಸುವಂತೆ ಹಾಗೂ ಅಲ್ಲಿಂದ ಬೆಂಗಳೂರಿಗೆ ಸುರಕ್ಷಿತವಾಗಿ ಆಗಮಿಸಲು ಅಗತ್ಯ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ ಸುರಕ್ಷಿತ ಸಂಚಾರಕ್ಕಾಗಿ ತಮಿಳುನಾಡು 3 ಆನೆ ಕಾರಿಡಾರ್ಗಳನ್ನು ಪ್ರಕಟಿಸಿದೆ. ಜವಳಗಿರಿ ಉಲಿಬಂದ ತಗ್ಗಟ್ಟಿ, ಜವಳಗಿರಿ ಪನ್ನೈ ಅಂಚೆಟ್ಟಿ ಮತ್ತು ಬಿಲ್ಲಿಕಲ್ ಜವಳಗಿರಿ ಅಧಿಸೂಚನೆಯಡಿ ಗುರುತಿಸಲಾದ ಕಾರಿಡಾರ್ಗಳಾಗಿವೆ. 3 ಕಾರಿಡಾರ್ಗಳು 10,300 ಹೆಕ್ಟೇರ್ಗಿಂತ ಹೆಚ್ಚು ಮೀಸಲು ಅರಣ್ಯಗಳು ಮತ್ತು ವನ್ಯಜೀವಿ ಅಭಯಾರಣ್ಯ ಭೂಮಿಯನ್ನು ಒಳಗೊಂಡಿದೆ. ಈ 3 ಕಾರಿಡಾರ್ಗಳು ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ ಪ್ರಮುಖ ಪರಿಸರ ಸಂಪರ್ಕಗಳನ್ನು ರೂಪಿಸಿದೆ. ಈ ಕಾರಿಡಾರ್ನಲ್ಲಿ ಆನೆ ಹಿಂಡುಗಳು, ನೀರು ಮತ್ತು ಮೇವು ಲಭ್ಯತೆಯಲ್ಲಿನ ಬದಲಾವಣೆ, ಸಂತಾನೋತ್ಪತ್ತಿ ಅಗತ್ಯತೆ ಮತ್ತು ಆವಾಸ ಸ್ಥಾನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಿಯಮಿತವಾಗಿ 2 ರಾಜ್ಯಗಳ ನಡುವೆ ಸಂಚರಿಸುತ್ತವೆ. ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿರುವ ಅಪರಾಧ ಪ್ರಕರಣಗಳನ್ನು ಹಿಂಪಡೆಯುವ ಕುರಿತು ಪರಿಶೀಲಿಸಿ ಸೂಕ್ತ ಶಿಫಾರಸುಗಳನ್ನು ನೀಡಲು ರಾಜ್ಯ ಸರ್ಕಾರ ಸಚಿವ ಸಂಪುಟ ಉಪಸಮಿತಿ ರಚಿಸಿದೆ. ಉಪಸಮಿತಿಯಲ್ಲಿ ಗೃಹ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಸದಸ್ಯರಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ, ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಹಾಗೂ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸಮಿತಿ ಒಳಗೊಂಡಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ಜಿಲ್ಲೆಯ ಪ್ರವಾಸಿಗರು ಅಥವಾ ನಾಗರಿಕರು ನಾಪತ್ತೆಯಾಗಿದ್ದರೆ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ಜಿಲ್ಲಾಡಳಿತ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ನಾಪತ್ತೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂದರ್ಶಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಜಿಲ್ಲಾಡಳಿತಕ್ಕೆ ತಕ್ಷಣವೇ ಒದಗಿಸಬೇಕು. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರ ವಿಶೇಷ ಗೂಗಲ್ ಫಾರ್ಮ್ ನೀಡಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ವಿಶೇಷ ಆಂದೋಲನ ದಿನಗಳನ್ನು ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಕಂಡುಬರುವ ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಾತ್ಕಾಲಿಕ ವ್ಯವಸ್ಥೆಗಳನ್ನು ಮಾಡುವ ಬದಲು ಶಾಶ್ವತ ನೀರು ಪೂರೈಕೆ ಕ್ರಮಗಳನ್ನು ಕೈಗೊಳ್ಳಲು ಹೆಚ್ಚಿನ ಆದ್ಯತೆ ನೀಡುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರ್ಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ನಿರ್ದೇಶನ ನೀಡಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತ

0: ಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ ಸಂತ್ರಸ್ತರು ನೆರವಿಗಾಗಿ 1070 ಅಥವಾ 0802223707 ಕರೆ ಮಾಡಬಹುದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ದಸರಾದಲ್ಲಿ ಭಾಗವಹಿಸಲು ರಕ್ಷಣಾ ಪಡೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ. ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಎನ್ಟಿಎಚ್ ಗುಣಮಟ್ಟ ಪ್ರಮಾಣೀಕರಣ ಕೇಂದ್ರದ ಪಾತ್ರ ಮುಖ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆ, ಕನ್ನಡಿಗರನ್ನು ಸುರಕ್ಷಿತವಾಗಿ ತವರಿಗೆ ಕರೆತರಲು ಸರ್ಕಾರ ನಿರ್ಧಾರ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ 3 ಆನೆ ಕಾರಿಡಾರ್ ಪ್ರಕಟಿಸಿದ ತಮಿಳುನಾಡು ಸರ್ಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಬೆಂಗಳೂರು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಈಗ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಸಂದರ್ಶನ ಭಾಗವಹಿಸಿದ್ದಾರೆ ಸುಬ್ಬಯ್ಯ ನಾಯ್ಡು. ಸಂದರ್ಶಕರು ವೀರಣ್ಣ GH.
4: ನಮಸ್ಕಾರ ವೀರಣ್ಣ.
5: ನಮಸ್ಕಾರ.
4: ತಾವು ಒಂದು ದೊಡ್ಡ ವೃಕ್ಷದಾಗಿದ್ದುಕೊಂಡು ಅನೇಕ ಜನ ನಟರಿಗೆ ಆಶ್ರಯ ಕೊಟ್ಟಿದ್ದೀರಿ. ಆ ರೀತಿ ತಮ್ಮ ಆಶ್ರಯ ಪಡೆದು ತಮ್ಮಲ್ಲಿ ಖ್ಯಾತಿಗೆ ಬಂದವರು ಸುಬ್ಬಯ್ಯ ನಾಯ್ಡು ಅವರು. ಇವಾಗ ಸುಬ್ಬಯ್ಯ ನಾಯ್ಡು ಅವ್ರ ವಿಷಯ ಮಾತಾಡಬೇಕಾದ್ರೆ ತಮಗಿಂತ ಇನ್ಯಾರು ಜಾಸ್ತಿ ನಮ್ಗೆ ಹೇಳಲಾರು ಅಂತ ಹೇಳಿದ್ದೆ. ನಾವಿಲ್ಲಿಗೆ ಆಹ್ವಾನಿಸಿದ್ದೀವಿ.
5: ಸರಿ ಸ್ವಾಮಿ.
4: ತಮಗೂ ಸುಬ್ಬಯ್ಯ ನಾಯ್ಡು ಅವ್ರಿಗೆ ಪರಿಚಯ ಆಗಿದ್ಯಾವಾಗ ಅಂದರೆ ತಮ್ಮ ಕಣ್ಣಿಗೆ ಅವ್ರು ಬಿದ್ದಿದ್ದು ಯಾವಾಗ?
5: ಸರಿಯೇ ನೋಡಿ, ನಾವು ಮೈಸೂರಿನ ನಾಟಕ ಆಗಿದ್ದು ಪ್ರಥಮ 23rd ಮೈಸೂರಿಗೆ ಹೋದವು. ಆಗ ನಾವು ನಾಟಕ ಆಡ್ತಿದ್ದ ಸಮಯದಲ್ಲಿ ನಾವು ನಾಟಕ ಒಳ್ಳೆ ಹೆಸರು ಬಂತು ಭಗವಂತನ ಕೃಪೆಯಿಂದ. ಆಗ ಇವ್ರಿಗೊಂಥರ ಮನಸ್ಸು ಹುಟ್ಟಿತು, ನಮ್ಮ ಕಂಪ್ನಿಯಲ್ಲಿ ಸೇರಬೇಕು ಅನ್ನೋದು ಆಸೆ ಹುಟ್ಟಿತು, ಅಭಿರುಚಿ ಹುಟ್ಟಿತು ಅವರಿಗೆ. ಬಂದು ನನ್ನ ಕೇಳಿದರು. ಆವಾಗ ಅವ್ರಿಗೆಲ್ಲ ಸಾಧಾರಣ ಒಂದು 25 ಒಳಗೆ ಇತ್ತು, ತರುಣರು, ಒಳ್ಳೆ ಪುಷ್ಟಿಯಾದ ಶರೀರ. ಬಂದು ಸ್ವಾಮಿ ನಾನು ನಿಮ್ಮ ಕಂಪ್ನಿಗೆ ಬರಬೇಕು ಅಂತ ನನ್ನನ್ನೇ ಪ್ರಶ್ನೆ ಮಾಡಿರು. ಒಳ್ಳೆ ಚಿಗುರು ಮೀಸೆ, ಒಳ್ಳೆ ಸುಂದರವಾದ ಮುಖ, ಅಂದರೆ ಅವ್ರು ನೋಡ್ತಾರೆ ಒಂಥರ ಟಿವಿ ಜಾಸ್ತಿ ಮನುಷ್ಯನಲ್ಲಿ. ನಾನು ನೋಡಿ ಯೋಚನೆ ಮಾಡಿ ಇಂಥ ಟಿವಿ ಆದ ಮನುಷ್ಯ ಈ ಚಿಗುರು ಮೀಸೆ ಉಳ್ಳವನು ಅಂದರೆ ಬೀಷ ತಿರುಗಿಕೊಂಡೇ ಬಂದಿದ್ದ. ಇಷ್ಟು ದಪ್ಪನಾದ ಮೀಸೆ ಇರಲಿಲ್ಲ, ಸಣ್ಣಗಿದ್ದ ತಿರುಗಿಕೊಂಡೇ ಬಂದಿದ್ದ. ಓಹೋ, ಈ ಜೋರನ್ನ ಸ್ವಾಮಿ ನಮ್ಮ ಹತ್ರ ಪೂರೈಸೋದು ಕಷ್ಟ. ಹಾಗೆ ನಾನೇ ಮನಸ್ಸಿನಲ್ಲೇ ಅಂದ್ಕೊಂಡು ಹಾಡೋದಕ್ಕೇನಾದರೂ ಬರುತ್ತೇನಪ್ಪ ಅಂತ ನಾನು ಕೇಳಿದೆ. ಸ್ವಲ್ಪ ಆವಾಗ ಹಾಡಿಕೆನ ಮುಖ್ಯವಾಗಿತ್ತು, ಅದೇ ಪ್ರಾಮುಖ್ಯ. ಹಾಡಿಗೆ ಬರೆದಿದ್ದ ಮೇಲೆ ನಾವು ಯಾವ ನಾಟ್ ಪಾರ್ಟು ಕೊಡ್ತಿರಲಿಲ್ಲ, ಪ್ರತಿಯೊಂದು ಪಾತ್ರಕ್ಕೂ ಹಾಡಿದ್ದೇ ಇರೋದು ಆವಾಗಿದ್ದ ಕಾಲದಲ್ಲಿ.
4: ರಾಜನ್ ಮೊದಲು ಮಾಡ್ಕೊಂಡು ಜವಾನ್ವರೆಗೂ ಹಾಡಲೇಬೇಕು,
5: ಬಂದೇ ಬಂದೇ ಅನ್ಕೊಂದು ಹಾಡು. ಹೀಗಿರೋ ಸಮಯದಲ್ಲಿ ಬಂದು ಕೇಳಿದ್ರು, ಅಪ್ಪ ನನ್ನಲ್ಲಿ ಬಹಳ ಜನ ಇದ್ದಾರೆ, ಈಗ ಸದ್ಯಕ್ಕೆ ನಮ್ಮಲ್ಲಿ ಸ್ಥಳವಿಲ್ಲ ಅಂತ ಹೇಳಿಬಿಟ್ಟೆ ನಾನು. ಆಗ ಹೇಳಿಬಿಟ್ಟ ಅಂತ ನಾವು ಮಡ್ರಾಸ್ಗೆ ಹೋದು. ಮಡ್ರಾಸ್ಗೆ ಹೋಗೋ ಪ್ರೋಗ್ರಾಮ್ ಇತ್ತು. ಅಲ್ಲಿ ಹೆಚ್ಚಿಗೆ ಖರ್ಚುಗಳು ಇಟ್ಕೊಂಡಿದ್ರೆ ತಮಿಳುನಾಡು ಹೇಗಾಗುತ್ತೋ ಒಂದು ಭಯದಿಂದಲೂ, ಇದು ಕಾರಣದಿಂದಲೂ ನಾನು ಸದ್ಯಕ್ಕೆ ಬೇಡ ಅಂತ ಹೇಳಿಬಿಟ್ಟೆ, ಹೊರಟು ಹೋಗ್ಬಿಟ್ಟೆ.
4: ಆತನ ಟಿವಿ ನೋಡ್ಬಿಟ್ಟು ಇನ್ನು ನಮ್ಮ ಹತ್ರ
5: ಮೀಸೆ ನೋಡಿ ಹೇಳಿಬಿಟ್ಟೆ ನಾನು. ಹಾಗೆ ಆಗಿತ್ತು. ಆನಂತರ ಮದ್ರಾಸ್ಗೆ ಹೋಗಿ ತಿರ್ಕೊಂಡು ಬಂದು ಬಂದ ನಂತರ ನಾವು ಶಿವಮೊಗ್ಗಲ್ಲಿ ನಾಟಕ ಆಡ್ತಾ ಇದ್ದು 1927. ಆಗ ನಮ್ಮಲ್ಲಿ ಒಳ್ಳೆ ಹೆಸರಾಂತ ನಟರು ಮಲ್ಲಪ್ಪನವರು ಅಂತ ಇದ್ರು. ಆಗ ಸಿ ವಿ ನಮ್ಮ ನಾಗೇಶ್ ರಾಯರು ಇದ್ರು, ಮಲ್ಲಪ್ಪನವರು ಇದ್ರು, ಒಳ್ಳೊಳ್ಳೆ ಹೆಸರಾಂತ ನಟರೇ ನನ್ನಲ್ಲಿ ಇದ್ರಿಗಿನ ಸಾಧಾರಣವಾದ್ರೆ ಯಾರು ಇರಲಿಲ್ಲ. ಹಾಗಿತ್ತು ಆ ಭಗವತ್ ಕೃಪೆ, ಚನ್ನಬಸವೇಶ್ವರನ ಕೃಪೆಯಿಂದ ಒಳ್ಳೊಳ್ಳೆ ನಟರು ಸೇರಿಕೊಂಡಿದ್ರು. ನಮ್ಮ ನಾಟಕಗಳು ಹಾಗೆ ಇದ್ದೋ, ಸೀನರಿಗಳು ಹಾಗೆ ಇದ್ದೋ, ಅತ್ಯುತ್ತಮವಾದ ಪೇಂಟರ್ಗಳು ಇದ್ರು. ಆಗ ಈ ಸಿ ಬಿ ಮಲ್ಲಪ್ಪನವರಿಗೆ ಯಾರೋ ಭಾಗ ಕರೆದ್ರು, ಅವ್ರ ಜನಗಳೇ, ದೊಡ್ಡಬಳ್ಳಾಪುರದ ಸಾಹುಕಾರ ನಂಜುಂಡಪ್ಪನವರು ಬೇರೆ ನಾಟಕ ಮಾಡಿ ಅವ್ರನ್ನ ಕರೆಯೋದಕ್ಕೆ ಸಂಧಾನ ಮಾಡ್ತಾ ಇದ್ರು. ಆವಾಗ ನನಗೂ ಸಂಧಾನ ಇವ್ರು ಹೋಗ್ತಾರೆ ಅಂತ ತಿಳ್ಕೊಂಡು ಈ ಸುಬ್ಬಯ್ಯ ನಾಯ್ಡು ಮೊಟ್ಟ ಮೊದಲು ಬಂದಿದ್ರಲ್ಲ, ನನ್ನಲ್ಲಿ ಬಿಟ್ಟುಬಿಟ್ಟು ಇವರ ಕಂಪ್ನಿಗೆ ಹೋಗಿದ್ರು, ತುಮಕೂರು ಸೀತಾರಾಮಯ್ಯನ ಕಂಪ್ನಿಗೆ ಹೋಗಿದ್ರು.
4: ಸೀತು ಕಂಪ್ನಿ,
5: ಹೌದು, ಸೀತಾ ಮನೋಹರ ಅನ್ನೋದೊಂದು ಕಂಪ್ನಿ ಇತ್ತು ತುಮಕೂರಿಂದು. ಅಲ್ಲಿಗೆ ಹೋಗಿ ಸೇರಿಕೊಂಡ್ರು. ಬರಬೇಕಾದ ಆಸೆಯೇನೋ ಇಲ್ಲಿತ್ತು, ಇಲ್ಲ ಆಗಲಿಲ್ಲ, ಅಲ್ಲಿ ಹೋಗ್ಬಿಟ್ರು. ಆ ನಂತರ ನಾನು ಒಂದು ವರ್ತಮಾನ ಕೊಟ್ಟೆ, ಬರೋ ಅಭಿಪ್ರಾಯದಲ್ಲಿ ಬರೋದು ಅಂತ. ಸಾಕು ಅವ್ರಿಗೆ ಒಳ್ಳೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ಅವರು ನಾನು ಹೇಳಿ ಕಳಿಸಿದ ಕೂಡಲೇ ಹೊರಟು ಬಂದುಬಿಟ್ರು ಶಿವಮೊಗ್ಗಿಗೆ. 27 ಹಾಗೆ ಬಂದರು.

0: ಸರಿ, ಇವರು 27ನೇ ಇಸ್ವಿನಲ್ಲಿ ತಮ್ಮ ಹತ್ರ ಬಂದರು, ಅಂದರೆ ತುಮಕೂರಿಂದ ಶಿವಮೊಗ್ಗಕ್ಕೆ ಬಂದರು ಅಂತಾಯ್ತು.
1: ಬೇರೆ ಕಂಪ್ನಿ ಎಲ್ಲರೂ ಪರಸ್ಥಳ ಇತ್ತು, ಅವ ಕಂಪ್ನಿ ಇತ್ತು ಸೀತಾರಾಮಯ್ಯನ ಕಂಪ್ನಿ, ಅಲ್ಲಿಂದ ಕರೆದದ್ದೇ ಸಾಕು ಅನ್ನೋ ಅಭಿಪ್ರಾಯದಿಂದ ಬಹು ಅತ್ಯಾತುರದಿಂದ ಬಂದರು ಶಿವಮೊಗ್ಗಕ್ಕೆ ಬಂದರು. ಅಷ್ಟೊತ್ತಿಗೆ ಮಲ್ಲಪ್ಪನವ್ರಿಗೆ ಹೊರಟು ಹೋಗ್ಬಿಟ್ರು, ಬೇರೆ ಕಂಪ್ನಿ ಹೊರಟು ಹೋಗ್ಬಿಟ್ರು.
0: ಸರಿ,
1: ಆಗ ನಾವು ಆಡೋ ನಾಟಕಗಳಿಗೆ ಇತ್ತೀನಿ ಪ್ರಾಕ್ಟೀಸ್ ಕೊಡ್ತಾ ಇದ್ದೋ. ಸುಭದ್ರಾಪರಣದಲ್ಲಿ ಮೊದಲು ಕೃಷ್ಣನ ಪಾತ್ರ ಕೊಟ್ಟು, ಯಾರು ಸುಬ್ಬಯ್ಯ ನಾಯ್ಡು, ಎಲ್ಲ ಲಕ್ಷಣವಾಗಿದ್ದರು, ಸುಂದರವಾಗಿದ್ದರು, ಆ ಕೃಷ್ಣನಿಗೆ ಆ ಫಿಗರ್ ತಕ್ಕಂತೆ ಇದೆ ಅಂದ್ಬಿಟ್ಟು ಆ ಕೃಷ್ಣ ಪಾತ್ರನೇ ಕೊಟ್ಟಿದ್ದಾರೆ ಸುಭದ್ರ ಪರಿಣದ. ಅಂದರೆ ಹಾಡುಗಾರಿಕೆ ಅಷ್ಟು ಉನ್ನತವಾಗಿರಲಿಲ್ಲ, ಒಂದು ಮಟ್ಟದಲ್ಲಿತ್ತು ಆ ಹಾಡುಗಾರಿಕೆ. ಆಗ ಹೀಗೆ ನಾವು ಪಾಠಗಳು ಮಾಡ್ತಾ ಮಾಡ್ತಾ ಹೊಸದಾಗಿ ಒಂದು ರಾಜಭಕ್ತಿಯನ್ನು ನಾಟಕ ಪ್ರಾಕ್ಟೀಸ್ ಮಾಡಿದೆವು ನಾವು.
0: ಎಲ್ಲಿ ಶುರು ಮಾಡಿದ್ದಿಲ್ಲಿ?
1: ಶುರು ಮಾಡಿದ ಅಲ್ಲೇ ಹಿಂದಿನಿಂದ ಬರೆಸಿದ್ದೆ ನಾನು. ಅಂದರೆ ಆ ವಿಕ್ರಾಂತ ಅನ್ನೋದು ಒಂದು ಮುಖ್ಯ ಪಾತ್ರ ಇತ್ತು, ಅದಕ್ಕೆ ಯಾರು ನಾಯಕ ಆಗಿರಲಿಲ್ಲ, ಯಾವುದು ಅದಕ್ಕೆ ಅರ್ಹತೆ ಉಳ್ಳ ನಟರು ಇರಲಿಲ್ಲ, ಅದರಲ್ಲಿ ಹಾಡುಗಳು ಇಲ್ಲವೇ ಇಲ್ಲ, ಎಲ್ಲ ಇದು ಬರೀ ಡೈಲಾಗ್ಸೇ ಇರೋದ್ರಲ್ಲಿ. ರಂಗೀತ ನಾಟಕ ಸಭದವ್ರು ಆಡ್ತಿದ್ರು ಅಲ್ಲಿ ಮಹಾರಾಷ್ಟ್ರದಲ್ಲಿ, ಲಲಿತ ಕಲಾ ದರ್ಶನ ಕಂಪ್ನಿ ಅನ್ನೋದು ಮಹಾರಾಷ್ಟ್ರ ಕಂಪ್ನಿ ಆಡ್ತಾಯಿದ್ರು. ನಾನು ಅವರಿಂದ ಪರ್ಮಿಟ್ ತಗೊಂಡು, ಒಬ್ಬ ಭೀಮಾಚಾರು ಅಂತ ಹುಬ್ಬಳ್ಳಿಯಲ್ಲಿದ್ದಾರೆ, ಅವರಿಂದ ನಾನು ಕನ್ನಡಕ್ಕೆ ತರ್ಜುಮೆ ಮಾಡಿಸಿದೆ.
0: ಸರಿ,
1: ತರ್ಜುಮೆ ಮಾಡಿಸಿ ನೋಡ್ತಾ ಇದ್ದೋ ಆ ಪಾತ್ರಕ್ಕೆ ಯಾರು ಲಾಯಕ್ ಆದವ್ರು ಇರಲಿಲ್ಲ. ಅಲ್ಲಿಂದ ಶಿವಮೊಗ್ಗದಿಂದ ನಾವು ಮೈಸೂರಿಗೆ ಹೋಗಿ ಅಷ್ಟೊಳಗಾಗಿ ಸುಬ್ಬಯ್ಯ ನಾಡಿನ ತಯಾರು ಮಾಡ್ಕೊಂಡು ಬಂದೋ ಆ ವಿಕ್ರಾಂತನ ಪಾತ್ರಕ್ಕೆ. ಪಾತ್ರ ತಯಾರು ಮಾಡಿ ನಂಜನಗೂಡಿನಲ್ಲಿ ಕಂಪ್ನಿ ಇದ್ದಾಗ ಅದು ಚೆನ್ನಾಗಿ ರಿಹರ್ಸಲ್ ಕೊಟ್ಟು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಪ್ರತಿನಿತ್ಯ ಪ್ರಾಕ್ಟೀಸ್ ಕೊಟ್ಟು, ಆನಂತರ ಮೈಸೂರಿಗೆ ಬಂದು ಸ್ಪೆಷಲ್ಲಾಗಿ ಅದೇ ನಾಟಕ ಆಡಿದೊ. ಇನ್ಯಾವ ನಾಟಕ ಆಡಲೇ ಇಲ್ಲ, ಆ ಲಕ್ಷ್ಮೀ ಥಿಯೇಟರ್ ಒಂದು ಖಾಲಿ ಇತ್ತು, ಅದನ್ನೇ ಒಂದು 10 ನಾಟಕ ಆಡಿದೆ. ವಿಕ್ರಾಂತ ಬಂದುಬಿಡ್ತು ಸ್ವಾಮಿ, ಆತನಿಗೆ ಹೇಳೋದು ಒಳ್ಳೆ ಶುಕ್ರವಾರ ದಸೆ, ಒಳ್ಳೆ ಟೈಮ್ ಬಂತು. ಆ ವಿಕ್ರಮಾರ್ಥನ ಪಾಠ ಮಾಡ್ದ ನಿಜವಾಗಿ ಯಾರು ಇವತ್ತಿನವರೆಗೂ ಆ ರೀತಿ ಮಾಡಿದವ್ರು ನಾನು ನೋಡಲೇ ಇಲ್ಲ. ಹಾಡೋದ್ರಲ್ಲಿ ಯಾವ ರೀತಿಯಾಗಿ ಮಟ್ಟು ಆಗಿದ್ನೋ, ಈ ಪಾತ್ರದಲ್ಲಿ, ಈ ಡೈಲಾಗು, ಈ ರಂಗೀತ ನಾಟಕದಲ್ಲಿ, ನಾಟಕದಲ್ಲಿ ಅತಿ ಉನ್ನತವಾದ ಸ್ಥಾನವನ್ನು ಪಡೆದುಬಿಟ್ಟ. ಅಷ್ಟು ಮಟ್ಟಿಗೆ ಬಂದ್ಬಿಡ್ತು ಆತನಿಗೆ ಆ ವಿಕ್ರಾಂತಿ ಹೊಸ ನಾಟಕ. ಅದು ರಾಜಭಕ್ತಿ, ಅದು ನಮ್ಮ ಸೆಟ್ಟು ಅದು ತಕ್ಕಂತೆ ಇತ್ತು. ಇನ್ನು ವಿಕ್ರಾಂತ್ ಪಾತ್ರ ಅದ್ರ ಮುಖ್ಯವಾದ ಪಾತ್ರ, ನಾಯಕ, ಅದರಲ್ಲಿ ಭಾಳ ಚೆನ್ನಾಗಿ ಮಾಡಿದರು. ಹಾಗಾಗಿ ಯಾವತ್ತಿಂದ ಸುಬ್ಬಯ್ಯ ನಾಯ್ಡು ಕೂಡ ಒಳ್ಳೆ ಒಳ್ಳೆ ಪಾತ್ರಧಾರಿ, ಒಳ್ಳೆ ಶ್ರೇಷ್ಠವಾದ ನಟ ಅನ್ನಿಸೋದಕ್ಕೆ ಅವಕಾಶವಾಯಿತು ಆತನಿಗೆ. ಅಲ್ಲಿಂದ ನಾವು ಆಡ್ತಾ ಅಂದ್ಕೊಂಡು, ಆನಂತರ ಇನ್ನೊಂದು ಇದೇ ಮಹಾರಾಷ್ಟ್ರ ನಾಟಕವನ್ನು ನಾನು ಪುನಃ ಇನ್ನೊಂದು ತರ್ಜುಮೆ ಮಾಡಿಸಿದೆ, ರಣದುಂದು ಭಿ ಅಂತ. ಈಗ ಅವಳು ಈ ಪ್ಲೇಬ್ಯಾಕ್ ಹಾಡ್ತಾಳಲ್ಲ ಲತಾ, ಅವರ ತಂದೆ ಬಲವಂತ ನಾಟಕ ಮಂಡಳಿ ಅಂತ ಇತ್ತು, ಅವರ ತಂದೆ ಈ ರಣದೊಂದಿಬಿ ಅನ್ನೋ ನಾಟಕ ಆಡ್ತಾ ಇದ್ರು. ಅವ್ರದ್ದೊಂದು ದೊಡ್ಡ ಸೆಟ್ ಇತ್ತು ಅವ್ರದ್ದು, ಅದನ್ನ ಅವರ ಅನುಮತಿ ತಗೊಂಡು ತರ್ಜುಮೆ ಮಾಡಿಸಿ ಕರ್ನಾಟಕ ಸಾಮ್ರಾಜ್ಯ ಅಂತ ಅದು ಹೆಸರಿಟ್ಟು, ಅದನ್ನ ಅದರಲ್ಲಿ ತಿರುಮದ್ರಾಯ ಅಂತ ಪಾತ್ರ ಕೊಟ್ಟು, ಅದು ವಿದ್ಯಾರಣ್ಯರ ಸಂಬಂಧ ಅದು ನಾಟಕ. ಅಂದರೆ ಈ ಗಾಂಧೀಜಿ ಸ್ವತಂತ್ರ ಸಂಬಂಧಪಟ್ಟ ನಾಟಕ, ಆಗ ಚಳವಳಿ, ಸ್ವತಂತ್ರ ಚಳವಳಿ ನಾಟಕ.
0: ಸರಿ ಸರಿ ಸರಿ.
1: ಆ ತಿರುವನಾಯಕನ ಪಾತ್ರ ಕೊಟ್ಟು, ಅದರಲ್ಲಿ ಕೂಡ ಬಹಳ ಚೆನ್ನಾಗಿ ಮಾಡ್ತಾ ಇದ್ದ ಆ ತಿರುವನ ಪಾತ್ರವನ್ನು ನಾನು ಕೂಡ. ಅಂದರೆ ಈ ರಾಜಭಕ್ತಿಯಲ್ಲಿ ನಾನು ಅವನ ಜೊತೆಯಲ್ಲಿ ಪಾತ್ರ ಮಾಡಿದ್ದೆ, ನಾನು ದುರ್ಜಯನ ಪಾತ್ರ. ನಮ್ಮಿಬ್ಬರಿಗೂ ನೋಡಿಬಿಟ್ಟು ನಾನೇ ಹೇಗಾಗೋಗ್ಬಿಡು, ಒಂದೊಂದು ಆಯ್ಕೆ ಮಾಡೋದು, ಒಂದೊಂದು ಸಾರಿ ಆ ಗೌನಿಗೆ ತಿರುಗಿಬಿಟ್ಟು ಕತ್ತಿ ಎಳ್ದ ಅಂತಂದರೆ ಜನಗಳು ದೇಖಿಲು ಬೆಚ್ಚಿಬಿದ್ದುಬಿಡೋರು ಸ್ವಾಮಿ. ನಮ್ಮ ಕನ್ನಡದಲ್ಲಿ ಅಂಥ ಜೋರಾಗಿ ಆ್ಯಕ್ಟ್ ಮಾಡ್ತಿದ್ದವ್ರು ನಾನು ಯಾರೂ ನೋಡಲಿಲ್ಲ ಅಂದರೂ ಕೂಡ ತಪ್ಪಾಗೋದಿಲ್ಲ. ಆದರೂ ವರದಾಚಾರ್ಯ ಇದ್ದರು, ಅವರೆಲ್ಲ ಶೃಂಗಾರ ನಾಟಕಗಳು, ಶಾಕುಂತಲ, ನಿರುಪಮ, ಇಂಥ ನಾಟಕದವರು ಪ್ರಸಿದ್ಧಿಯಾಗಿ ಒಳ್ಳೆ ದೊಡ್ಡದಾಗಿ ಶಿಖರ ಕಲೆ ಶಿಖರ ಏರಿದರು. ಆನಂತರ ಪೀರು ಸಾಹೇಬರು ಕೂಡ ಅವರು ಒಳ್ಳೆ ಒಳ್ಳೆ ಹೆಸರೇ ಸಂಪಾದನೆ ಮಾಡ್ಕೊಂಡು ಹೋದರು. ಅಂದರೆ ಈ ತರಹವಾದ ಪಾತ್ರ ಮಾಡಿದ್ರೆ ಸುಬ್ಬಯ್ಯನ ಮಟ್ಟ ಯಾರೂ ಬರಲಿಲ್ಲ ಅಂತ ಘಂಟಾಘೋಷವಾಗಿ ಹೇಳಬಲ್ಲೆ. ಮುಂದು ಕೂಡ ಅಂಥವ್ರು ಯಾರು ನಟರು ಹುಟ್ಟಲಾರರು ಅಂತಲೂ ಅದನ್ನು ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂದರೆ ಮುಂದೆ ಯಾರು ಕಂಡಿಲ್ಲ,
0: ಹುಟ್ಟಲಿ
1: ಭವಿಷ್ಯತ್ ಯಾರು ಹುಟ್ಟಲೇ ಸಂತೋಷ. ಅಂಥ ನಟಶ್ರೇಷ್ಠ ಇದ್ರೆ ತಾನೇ ನಮ್ಮ ಕನ್ನಡ ರಾಜ್ಯ ಬೆಳಗಬೇಕಾದ್ರೆ, ಇಲ್ಲದ್ರೆ ಹೇಗೆ ಪ್ರಕಾಶಕ್ಕೆ ಬರುತ್ತೆ, ಬರೋದಿಲ್ಲ. ಇವತ್ತು ಹೋದ್ರು ನೋಡಿ, ಸುಬ್ಬಯ್ಯ ನಾಯ್ಡು ಒಂದು ವರ್ಷದ ಆಯಿತು ಹೋಗಿ, ಹಿಂದಿಂದಲೂ ನೋಡ್ತೀನಿ ಯಾ ಅಂಥ ಸುಬ್ಬಯ್ಯನಂಥ ಸ್ಥಳಕ್ಕೆ ಯಾರೂ ಬರಲಿಲ್ಲ, ಇವತ್ತಿನವರೆಗೂ ಬರಲಿಲ್ಲ. ಅವರೇ ಕೂಡ ನಾಟಕ ಮಾಡಿ ಎಷ್ಟೋ ತಯಾರು ಮಾಡಿದರು ಅವರೇ ಸ್ವತಃ, ಆದರೂ ಕೂಡ ಅವ್ರ ಸ್ಥಾನಕ್ಕೆ ಬರ್ತಕ್ಕಂಥ ಅರ್ಹತೆ ಯಾರಿಗೂ ಬರಲಿಲ್ಲ ಇವತ್ತಿನವರೆಗೂ.
0: ನಾನು ಇದೊಂದು ಮಾತು ಕೇಳಿದ್ದೆ ವೀರಣ್ಣ ಅವರೇ, ಸುಬ್ಬಯ್ಯ ನಾಯ್ಡುರು ತಮ್ಮ ಕಂಪ್ನಿ ಬಿಟ್ಟಮೇಲೆ ತಾವು ರಾಜಭಕ್ತಿ ಆಡೋದನ್ನೇ ನಿಲ್ಲಿಸ್ಬಿಟ್ರಿ ಅಂತ?
1: ಖಂಡಿತವಾದ ಮಾತು, ಅದನ್ನು ನೆನೆಸ್ಕೊಂಡ್ರೆ ಇವತ್ತು ನಿಜವಾಗ್ಲೂ ನನಗೆ ದುಃಖವಾಗುತ್ತೆ. ರಾಜಭಕ್ತಿಗೋಸ್ಕರ ಸ್ಪೆಷಲ್ಲಾಗಿ 25-30 ಸಾವಿರ ರೂಪಾಯಿ ಖರ್ಚು ಮಾಡಿಸಿದ್ದೆ ಬರೀ ಸೀನ್ಸಿಗೆ. ಅವರು ಹೋದ ನಂತರ ನಾವು ನಾಟಕ ಆಡಿದ ಮೇಲೆ ನಮ್ಮದೇ ಆತ್ರ ಕಂಪ್ನಿ ಒಬ್ಬನ ಮೇಲೆ ಎಲ್ಲ ನಿಂತ್ಕೊಂಡಿತ್ತು ಅಂತ ಜನಗಳು ಆಸೆ.

0: ಆಸ್ಪದ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದಿಬ್ಬರು ಮೌರಿ ಪಾತ್ರ ಕೊಟ್ಟೆ. ಅದ್ರ ಹೆಸರು ಹೇಳಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ನಮ್ಮ ಕಂಪ್ನಿಯಲ್ಲಿ ಹೆಸರು ಇಬ್ಬರು ಮೌರಿ ಕೊಟ್ಟೆ ಪಾತ್ರ, ನನ್ನ ಮನಸ್ಸಿಗೆ ಅದು ಸರಿ ಹೋಗೋದಿಲ್ಲ. ಆ ಮಂಕ ಸಪ್ಪೆ ಆಗೋಯ್ತು, ಅಷ್ಟು ಫೋರ್ಸ್ ಆಗಿ ಬರ್ತದೆ ನನ್ನ ನಾಟಕ, ಸ್ವತಂತ್ರ ಚಳವಳಿ ನಾಟಕ, ಪ್ರತಿ ಸೀನ್ ಸುಬ್ಬಯ್ಯ ನಾಟಕ ಹಾಂತ ಅಂತ ಕ್ಲಾಪ್ಸ್ ಬಿಡೋ. ಒಂದೊಂದು ಮಾತಿಗೆ ಒಂದೊಂದು ಸಾರಿ ಜನಗಳು ಆ ಹರ್ಷ ತಾಡನ ಅಲ್ಲಿ ತೋರಿಸ್ತಾ ಇದ್ರು, ಸಂತೋಷವನ್ನು ಸೂಚಿಸುವನ್ನು. ಅಂಥದ್ರಲ್ಲಿ ಇದು ತೂಗುಡ್ಸಾಗೋಯ್ತು. ರಾಜಭಕ್ತ ಅವ್ರು ಹೋದ ಪಾತ್ರ ಮಾಡಿದ ನಂತರ ನಾಟಕ ತೂಗುಡ್ ಮಂಕಾಗೋಯ್ತು, ಲೈಟ್ ಹಚ್ಚಿದ್ದು ಹೋಯ್ತು ಅನ್ನೋದಾಗೋಯ್ತು. ಈ ರೀತಿ ಅದಾದಮೇಲೆ ಶೈನ ಕೆಟ್ಟ ಹೆಸರು ತಗೋಬಾರ್ದು, ಪ್ರಸಿದ್ಧಿಯಾದ ನಾಟಕ ಅದು, ಒಳ್ಳೆಯ ಹೆಸರು ತಂದು ಕೀರ್ತಿ ತಂದು ನಾಟಕಕ್ಕೆ ನಾವು ಅವಮಾನ ಮಾಡಿದಾಗುತ್ತೆ ಅಂತ ನಿಜವಾಗೂ ನಿಲ್ಲಿಸಿಬಿಟ್ಟೆ. ಇವತ್ತಿನವರೆಗೂ ಅಂಥ ಆ್ಯಕ್ಟರ್ ಸಿಕ್ಕಿದ್ರೆ ನಮಗೆ ಪುನಃ ಮಾಡಬಹುದಾಗಿತ್ತು, ಸಿಕ್ಕಲೂ ಇಲ್ಲ, ನಾನು ಮಾಡಲೂ ಇಲ್ಲ. ಹೀಗಿದೆ ಸ್ವಾಮಿ ಆತಂದು.
1: ಈಗ ಸುಬ್ಬಯ್ಯನಾಯ್ಡವರು ತಮ್ಮ ಕಂಪ್ನಿ ಬಿಟ್ಟರು ಅಂತ ಹೇಳಿರಿ.
0: ಹೌದು,
1: ಬಿಡಬೇಕಾದ್ರೆ ತಮ್ಮ ಅನುಮತಿ ತಗೊಂಡೇ ಹೋದ್ರು.
0: ಅಯ್ಯೋ, ಅದನ್ನ ಯಾಕೆ ಹೇಳ್ತೀರಿ ಸ್ವಾಮಿ? ನಾನು ಎಷ್ಟೋ ಜನ ಸಾವಿರಾರು ಜನ ನಟರು ನಾನು ನೋಡಿದ್ದೀನಿ, ಸಾವಿರಾರು ಜನ ನಟರು ನನ್ನ ಕಂಪ್ನಿಯಲ್ಲಿ ಇದ್ದು ಹೋಗಿದ್ದಾರೆ, ಪ್ರತಿಯೊಬ್ಬರು ಒಳ್ಳೊಳ್ಳೆಯವರು ಹೋಗಿದ್ದಾರೆ. ಇವತ್ತು ಕೂಡ ಹೇಳಬೇಕು ಅಂದರೆ ಸಿನಿಮಾದಲ್ಲಿರ್ತಕ್ಕಂಥ ಕನ್ನಡ ನಟರೆಲ್ಲರೂ ನಮ್ಮ ಕಂಪ್ನಿಯಲ್ಲಿ ಇದ್ದರು ಅಂತ ಒಂದು ಅಹಂಕಾರದಿಂದ ಹೇಳ್ತಾ ಇದ್ದೀನಿ, ತಪ್ಪಾಗೋದಿಲ್ಲ.
1: ಅಹಂಕಾರ ಅಲ್ಲ ಸ್ವಾಮಿ, ನಿಜವಾಗಿಯೂ ಕೂಡ
0: ಹೆಮ್ಮೆ ಹೆಮ್ಮೆ
1: ತಾವು ಕೊಟ್ಟಿದ್ರಿ ಆ ಹುಡುಗರು
0: ನೋಡಿದ್ರು. ಅಂಥದ್ರಲ್ಲಿ ಆ ರೀತಿಯಾಗಿ ಸಂತೋಷನ ಹೋದವರು ಯಾರೂ ಇಲ್ಲ. ನನ್ನ ಮನಸ್ಸನ್ನು ಸಂತೋಷಪಡಿಸಿ ಹೋದವರಲ್ಲಿ ಸುಬ್ಬಯ್ಯನಾಡುವವರನ್ನು ಒಬ್ಬರೇ ಒಬ್ಬರು. ಹೇಗೆ ಅಂದ್ರೆ ಹೇಳಿ ನೋಡಿ, ನನಗೆ ಅವರು 225 ರೂಪಾಯಿ ಅವ್ರ ಮೇಲೆ ಬಾಕಿ ಇತ್ತು, ಅಡ್ವಾನ್ಸ್ ಇತ್ತು. ಹೋಗುವಾಗ ಯಾತಕ್ಕೆ ಹೋದರು ಅಂತಂದರೆ ಹೀಗೆ ಅದು ನೆನೆಸ್ಕೊಂಡ್ರೆ ನನಗೂ ದುಃಖ ಬರುತ್ತೆ. ನಾನು ಅವರಿಗೆ 175 ರೂಪಾಯಿ ಸಂಬಳ ಕೊಡ್ತಾ ಇದ್ದೆ ಅವ್ರು ಹೋಗೋ ಕಾಲದಲ್ಲಿ. ಅವರು ಏನು ಹೇಳಿದರು, 250 ರೂಪಾಯಿ ಮಾಡಿ ಯಜಮಾನ್ರೆ ಅಂದರು. ನಮಗೆ ಗ್ರಹಚಾರ ಮಾಡಬೇಕಲ್ಲ, ಮಾಡಲಿಲ್ಲ. ನಾನು 200 ರೂಪಾಯಿ ಕೊಡ್ತೀನಪ್ಪ ಅಂತ ಹೇಳಿದೆ. ಕೊನೆ 225 ಕೊಡ್ತೀನಿ ಅಂತಲೂ ಹೇಳಿದೆ. ಕೊನೆಗೆ, ಇಲ್ಲ ಸ್ವಾಮಿ, ದಯವಿಟ್ಟು ಅಷ್ಟು ಕೊಡಿ ಕೊಡಿ, ಇಲ್ಲದೆ ನಾನು ದಯವಿಟ್ಟು ಬಿಟ್ಬಿಡಿ, ನಾನು ಮುಂದುವರಿತೀನಿ ಹಾಗೆ ಅಂತ ಅವ್ರು ಹೇಳಿದರು. ನನಗೆ ಅಷ್ಟು ಕೊಡೋಕ್ಕೆ ಧೈರ್ಯ ಆಗಲಿಲ್ಲ ಆಗಿನ ಕಾಲದಲ್ಲಿ. ಯಾವುದು 31ನೇ ಇಸವಿ ಅವ್ರು ಹೋಗಿದ್ದು, 31 ಅಥವಾ 32ರಲ್ಲಿ, ಅಷ್ಟು ಧೈರ್ಯ ಆಗಲಿಲ್ಲ. ಆಗ ನಾನೇ ಮಾಡಿದೆ, ಇಲ್ಲಪ್ಪ ನಿನ್ನ ಸಂತೋಷ, ಅರುಣಾ ಸಂಬಂಧಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆಗ ನಿಜವಾಗೂ ಇವತ್ತು ನನ್ನ ಎದುರಲ್ಲಿ ಆದ ನಿಂತು ಮಾತಾಡ್ತಾ ಇದ್ದಾನೆ ಅನ್ನೋ ಕಾಣುತ್ತೆ. ಒಂದು ತಟ್ಟೆ ತುಂಬ, ಒಂದು ಅಡಿಕೆಯಲ್ಲಿ ತಾಂಬೂಲ ತಟ್ಟೆ ಇಟ್ಕೊಂಡು ಮಧ್ಯೆ ಆ ನನಗೆ ಕೊಡ್ತಕ್ಕಂಥ ರೂಪಾಯಿಗಳಿಟ್ಟು ಕರೆಕ್ಟಾಗಿ ಎಷ್ಟು ಒಂದು ಪೈಸೆ ಕಡಿಮೆ ಇಲ್ದಂಗೆ ಆ ರೂಪಾಯಿಗಳನ್ನು ಇಟ್ಬಿಟ್ಟು ದೊಡ್ಡದಾದ ಒಂದು ಹಾರ ತಂದು ನನಗೆ ಹಾಕಿಬಿಟ್ಟು ದೀರ್ಘದಂಡ ನಮಸ್ಕಾರ ಮಾಡಿ ನನ್ನ ಚೆನ್ನಾಗಿ ಆಶೀರ್ವಾದ ಮಾಡಿ ಸ್ವಾಮಿ ಅಂತ ಹೀಗೆ ಮಲಿಕೊಂಡ್ಬಿಟ್ಟ ಸ್ವಾಮಿ. ಇವತ್ತು ಸತ್ಯವಾಗೂ ಪ್ರಮಾಣವಾಗಿ ಇವತ್ತು ಅದು ನಾನು ನೆನೆಸ್ಕೊಂಡಿದ್ದಲ್ಲಿ ದುಃಖ ಬರುತ್ತೆ. ಅದು ನಾನು ಸುಮ್ಮನೆ ಮಾತಾಡ್ದಂತ ಅವ್ರು ತಿಳಿಬೇಡಿ. ಆದ ಅವತ್ತಿನ ದೃಶ್ಯ ಇವತ್ತು ನಾನು ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ನನ್ನ ಕಣ್ಣ ನೀರು ಬರುತ್ತದೆ, ಕಂಡಿರ್ತದೆ. ಆ ರೀತಿಯಾಗಿ ಸಂತೋಷ ಹೋದರೆ ಯಾರೂ ಇಲ್ಲ. ಆದ್ದರಿಂದಲೇ ಯಾಕೆ ನನ್ನ ಆಶೀರ್ವಾದನ ಮುಖ್ಯವಾದ್ದಲ್ಲ, ಆತನ ನಿಯತ್ತು ಆತನ ಮುಖ್ಯವಾದ್ದು. ಹೋದ್ಮೇಲೆ ಅವನು ಚೆನ್ನಾಗಿ ಹೆಸರು ಪಡೆದ, ಚೆನ್ನಾಗೂ ದುಡ್ದ, ಬಹುಜನಕ್ಕೆ ಆಶ್ರಯವಾಗೂ ಇದ್ದ. ಆದ್ದರಿಂದ ಯಾತಿಗೆ ಮನುಷ್ಯನಿಗೆ ಏನೊಂದು ಒಂದು ನಿಯತ್ತಿರಬೇಕು. ನಿಯತ್ತಿದ್ದರಿಂದ ನಾವು ಅಷ್ಟು ದಿವಸ ಚೆನ್ನಾಗಿ ಬಾಳಿ ಬದುಕಿ ಒಳ್ಳೆ ಹೆಸರು ತೊಗೊಂಡೆ ಒಟ್ಟಿನಲ್ಲಿ. ಕೊನೆಗೇನು ಒಳ್ಳೆಯದು ಕೆಟ್ಟದ್ದು ಪ್ರಪಂಚಕ್ಕೆ ಇದ್ದೇ ಇರ್ತದೆ, ಪ್ರತಿಯೊಬ್ಬನಿಗೆ ಇರ್ತಕ್ಕಂಥ ದಾನಿ ಕಷ್ಟ ಸುಖ ಅನ್ನೋದು ಯಾರಿಗೇನು ಶಾಶ್ವತವಿಲ್ಲ, ಅದೇನು ತಪ್ಪಿದ್ದಲ್ಲ. ಹೀಗೆ ಬಂದು ಒಳ್ಳೆ ಹೆಸರು ತೊಗೊಂಡ, ಇವತ್ತು ಕೂಡ ಅವನು ಹೋಗ್ಬೋದು, ಹುಟ್ಟಿನ ಮೇಲೆ ಸಾಯಲೇಬೇಕು, ಅದನ್ನು ಯಾರಿಗೂ ತಪ್ಪಿದ್ದಲ್ಲ. ಆದರೂ ಕೂಡ ಆತನ ಕೀರ್ತಿ ಇದೆ, ಸುಬ್ಬಯ್ಯನಾಡು ಇದಾನೆ ಅನ್ನೋ ಹೆಸರು ತೊಗೊಂಡಿದ್ದಾನೆ ವಿನಃ ಸುಬ್ಬಯ್ಯನಾಡು ಹೋದ ಅಂತ ಎಲ್ಲ. ಅದು ಆ ರೀತಿಯಾಗಿ ಹೋಗಲಿಕ್ಕೆ ಅದೊಂದು ಕಾರಣ ಸ್ವಾಮಿ. ಇನ್ಯಾವ ಕಾರಣ?
1: ತಮ್ಮ ಆಶೀರ್ವಾದ ತಗೊಂಡು ಹೋಗಿದ್ದಾರೆ ಅಂದರೆ ನಿಜವಾಗಿಯೂ ಕೂಡ ತಮ್ಮಲ್ಲಿ ಹಿರಿಯರು ನನಗೆ ಮೊದಲು ಆಶ್ರಯ ಕೊಟ್ಟವರು, ಅವರ ಆಶೀರ್ವಾದ ತಗೊಂಡೇ ನಾನು ಮುಂದಕ್ಕೆ ಒಂದು ಹೆಜ್ಜೆ ಇಡ್ತೀನಿ ಅನ್ಬೇಕಾದ್ರೆ ಆತನ ದೊಡ್ಡ ಗುಣನೂ ತೋರಿಸುತ್ತೆ
0: ಖಂಡಿತವಾಗಿಯೂ.
1: ನಾನು ಇಲ್ಲಿ ತಮ್ಮ ವಿಷಯ ಒಂದು ಮಾತು ಹೇಳಿದ್ರೆ ತಾವೇನು ತಿಳ್ಕೋಬಾರ್ದು, ತಾವು ಕೂಡ ಉದಾರ ಮನಸ್ಸಿಂದ ಹೋಗ್ಬಿಟ್ಟು ಪಾಪ ನೀನು ನನ್ನ ಮಗನ ನನ್ನ ಅಣ್ಣತಮ್ಮಂದ್ರಾಗಿ ನನ್ನ ಮಗನಾಗಿ ನನ್ನ ಕುಟುಂಬಕ್ಕೆ ಸೇರಿದಂಗೆ ಇಷ್ಟು ದಿನ ಇದ್ದೆ ಚೆನ್ನಾಗಿ ಬಾಳಲಿ ಅಂತ ಹೇಳಿದ್ದೆ ಆಶೀರ್ವಾದ
0: ಮಾಡಿಬ್ರು ಆದಿಸ್ಕೊಂಡು ನೀರು ಹಾಕೊಂಡಿದ್ದೀವಿ. ನಾವು ಅವನೊಬ್ಬನೇ ನಾವಿಬ್ಬರು ಕಣ್ಣು ಇಂಥ ಪದಾರ್ಥ ರತ್ನದಂಥ ಪದಾರ್ಥ ನಾನು ಕಳ್ಕೊಂಡಿಲ್ಲ ಅಂತ ನಾನು ವ್ಯಸನ ಪಟ್ಟಿದ್ದೀನಿ. ಇಂಥ ದೊಡ್ಡ ಸ್ಥಳ ನನಗೆ ಸಿಗೋದಿಲ್ಲ ಅಂತ ಆತ್ಮವ್ಯಸನ ಪಟ್ಟಿದ್ದಾನೆ. ಮುಂದಕ್ಕೆ ಯಾರು ಬರ್ತಾರೋ ಅದು ಗೊತ್ತಿಲ್ಲ, ಮುಂದೆ ಕಾಣೋದು ಯಾರೂ ಗೊತ್ತಿಲ್ಲ. ಮುಂದೆ ಈ ರೀತಿ ನಾನು ಬದುಕ್ತೀನಿ ಬಾಳ್ತಂದೆ ಇದ್ದರೆ ಅದು ಬೇರೆ ಇತ್ತು. ಹೀಗಾಗಿ ನಾವಿಬ್ಬರು ನಿಜವಾಗೂ ಈಗ ನೋಡಿ ಈಗಲೂ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಅದು ಜ್ಞಾಪಕ ಮಾಡಿಕೊಳ್ಳಿ, ಅಂಥ ವಸ್ತು ಅಂಥ ರತ್ನದಂಥ ಆ್ಯಕ್ಟರ್ ಅವನು, ಅಂಥ ಕಲೆಗಾರ, ತುಂಬ ಒಳ್ಳೆ ಕಲೆಗಾರ, ಒಳ್ಳೆ ಅಂದರೆ ಶ್ರೇಷ್ಠ ನಟ ಅಂತ. ಇಂಥದ್ದು ನಾವು ಕಳ್ಕೊಂಡು ಅವತ್ತು ನಾನು ಇನ್ನೊಂದು 25 ರೂಪಾಯಿ ಮಾಡಿದರೆ ಅವನು ಹೋಗ್ತಿರಲಿಲ್ಲ. ಅರುಣ ಸಂಬಂಧ ಇಲ್ಲ, ಭಗವಂತ ಇಚ್ಛೆ ಇಲ್ಲ.
1: ಆದರೆ ಒಂದು ತಮ್ಮ ಸಂಸ್ಥೆ ಬಿಟ್ಟು ಹೋದರು, ಚಲನ ಪ್ರಪಂಚಕ್ಕೆ ಕಾಲಿಟ್ಟರು,
0: ಇಟ್ಟರು,
1: ಒಳ್ಳೊಳ್ಳೆ ಪಿಕ್ಚರ್ಗಳು ಬಂತು, ಹೆಸರು ಬಂತು. ಆದರೆ ಈ ಭಾಗ್ಯಲಕ್ಷ್ಮಿ ಚಂಚಲೆ ಹೇಳೋಕ್ಕಾಗೋದಿಲ್ಲ, ಯಾಕೆ ಏನು ಹೇಳೋಕ್ಕಾಗೋದಿಲ್ಲ. ಆದಾಗ್ಯೂ ಕೂಡ ನೋಡಿ

0: ತಾವು ತಿನ್ ದಿನ ಇಲ್ಲೇ ಇದ್ರಿ, ಈ ತಾವು ನಮ್ಮ ಬಾನಲಿಗೆ ಬಹಳ ದೊಡ್ಡ ಮನಸ್ಸು ಮಾಡಿಕೊಂಡು, ಯಾಕೆ ನಮ್ಮ ಹುಡುಗಾನೇ ಒಬ್ನು ಹೋದ್ನಲ್ಲ ಅಂತ ಹೇಳಿದ್ದೆ ಬಂದಿದ್ದೆ, ಅವ್ ತಿನ್ ದಿನ ಕಣ್ಣೀರು ಸುರಿಸಿದ್ರಿ. ಆದರೆ ನಮ್ಮ ಕಲಾವಿದರು ಇವತ್ತೇನೋ ನಾವೇನೋ ಇಲ್ಲಿಗೆ ತಮ್ಮನ್ನು ಕರೆದಿದ್ದೀವಿ, ನಮ್ಮ ಶ್ರೋತೃಗಳಿಗೂ ಕೂಡ ಅವ್ರ ಜೀವನ ಗೊತ್ತಾಗಲಿ ಅಂತ ಹೇಳಿದ್ದೆ ಒಂದೆರಡು ಮಾತನ್ನ ತಮ್ಮಕ್ಕಿಂತ ಹಿರಿಯರಿಂದ ಮಾತನಾಡಿಸ್ತಾ ಇದ್ದೀವಿ. ಆದರೆ ಕನ್ನಡ ನಟರು ಎಷ್ಟು ಮಟ್ಟಿಗೆ ಖ್ಯಾತಿ ಪಡೆದಿದ್ರು ಕೂಡ ಎಷ್ಟು ಜನ ಈ ರೀತಿಯಲ್ಲಿ ಹೋಗ್ಬಿಟ್ಟಿದ್ದಾರೆ.
1: ಬಹಳ ವ್ಯಸನ ಸ್ವಾಮಿ, ಕನ್ನಡದ ನಟರು ಒಳ್ಳೊಳ್ಳೆ ಅತ್ಯುತ್ತಮವಾದವರೇ ಹೋಗ್ತಾ ಇದ್ದಾರೆ. ಸಾಧಾರಣವಾದವರಲ್ಲಿ ಅತಿ ಉತ್ತಮವಾದವರ ಪೈಕಿ ಎಷ್ಟೋ ಜನ ಹೋಗ್ಬಿಟ್ರು. ನಾವು ಕಂಡಾಗ ನಾಗೇಶ್ವರರು ಇನ್ನು ಕಂದ ಹಾಡೋದ್ರ ಪೈಕಿ ಅವ್ರನ್ನ ಬಿಟ್ಟರೆ ನಹಿ ಆ ರೀತಿ ಆಡ್ತಾಯಿದ್ರು. ಪೀರ್ ಸಾಹೇಬರು ಅವ್ರು ಮಹಮ್ಮದೀಯರಾದರೂ ಅಷ್ಟು ಶುದ್ಧವಾಗಿ ಆ ಬ್ರಾಹ್ಮಣನ ಪಾತ್ರ ಮಾಡಿದ್ರು. ನಿಜವಾಗೂ ಬ್ರಾಹ್ಮಣನೇ ಅನ್ನೋಗೆ ಉಚ್ಚಾರ ಆಗಿರೋದು. ಈ ಇತರೆ ಪಾಟು ಆ ಬುದ್ಧನ ಪಾಟು ಕಣ್ಣಿ ಕಟ್ತ ಇವತ್ತು ಇದೆ. ಮಲ್ಲಪ್ಪನವ್ರು ಕಬೀರ್ ದಾಸು ಆ ಭಕ್ತಿ ಆ ನಮ್ಮಲ್ಲಿ ಇವತ್ತು ಹಾಗೆ ಇದೆ. ಅಂತಂಥ ಉತ್ತಮವಾದ ನಟರನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಇದನ್ನ ಯಾರು ಸಿಗ್ತಾರೆ ಯುವತಿಗಳೇ? ಸುಮ್ಮನೆ ಏನೋ ಐತೆ ಸಿನಿಮಾ ಮುಂದೆ ಆಡ್ಕೊಂಡು ಬಿಡ್ತಾರೆ, ಅದೇ ಪ್ರಾಮುಖ್ಯವಾಗಿತ್ತು ನಮಗೆ. ಏನು ಮಾಡೋದು, ಅಷ್ಟೇ ಬರೇ ಕೈನ ಕಡವ ಹಿತ್ತಾಳೆ ಕಡಗ ಅನ್ನೋ ಹಾಗಿಲ್ಲ ನಮ್ಮ ಕೆಲಸ.
0: ವಾತಾವರಣ ಬದಲಾಯಿಸಿದೆಯೇ ಅಥವಾ ನಮ್ಮಲ್ಲೇ ಏನಾದ್ರೂ ದೋಷ ಇದೆಯೇ? ಇದನ್ನು ಮಾರ್ಪಡಿಸೋದು ಹೇಗೆ? ಈ ಹಿರಿಯರ ತಾವು ಹೇಳಬೇಕು ಒಂದೆರಡು ಮಾತು.
1: ಏನು ಹೇಳೋದು ಸ್ವಾಮಿ, ಇವತ್ತು ನೋಡಿ ನಮ್ಮ ಪ್ರಪಂಚ ಯಾವ ರೀತಿಯಾಗಿ ಆಗಿದೆ ತಗೊಳ್ಳೋಣ. ಪ್ರಪಂಚ ಯಾವ ರೀತಿಯ ಬದಲಾವಣೆ, ಎಷ್ಟು ಬದಲಾವಣೆ ನಮ್ಮ ಕಾಲಕ್ಕೂ ಇವತ್ತಿನ ಕಾಲಕ್ಕೂ, ಅದು ಗಜಾಂತರ ವ್ಯತ್ಯಾಸ ಆಗೋಗ್ಬಿಟ್ಟಿದೆ. ಅದರಂತೆ ಅದು ಕಲೆಗೂ ಬದಲಾವಿಸಿದ ಹೋಗಿದೆ. ಅದಕ್ಕೇನು ಮಾಡೋಕ್ಕಾಗಿ, ಇವತ್ತಿನ ಕಣ್ಣುಗಳೇ ಬೇರೆ ಆಗಿದೆ, ಇವತ್ತಿನ ಕಿವಿಯೇ ಬೇರೆ ಆಗಿದೆ. ನಮ್ಮ ನೋಟ ನೋಡಿದ್ರೆ ಇವತ್ತಿನ ಆಟಗಳು ನಾವು ನೋಡೋಕ್ಕೆ ನಮಗೆ ಕಣ್ಣೇನೋ, ಅಯ್ಯೋ ಯಾಕಪ್ಪ ನಮ್ಮ ಕಣ್ಣಿಗೆ ಹಿಡಿಯೋದಿಲ್ಲ ಅಂತೀವಿ ನಾವು. ಹಿಂದೆ ನಾವು ಅಂಥ ನಾಟಕಗಳು ಒಳ್ಳೆ ಶ್ರೇಷ್ಠವಾದ ಅತಿ ಉತ್ತಮವಾದ ನಾಟಕಗಳು ನೋಡಿದವರು, ವರದಾಚಾರ ಶಕುಂತಲ ನೋಡಿದವರು, ನಿರುಪಮ ನೋಡಿದವರು, ಇವತ್ತು ಎಂಥೆಂಥವ ನಾಟಕಗಳು ಬಂದೇವೆ, ಅವು ನೋಡಿದ್ರೆ ನಮ್ಮ ಕಣ್ಣಿಗೆ ಹಿಡಿಯೋದಿಲ್ಲ. ನಾವು ಹೇಳಿ ಏನಪ್ಪ ಅಂತ ಅಂದರೆ, ಏನೋ ಇದೆಯಪ್ಪ ಅಂದರೆ ಇವ್ರಿಗೆ ಯಾಕೆ ಅಹಂಕಾರ, ಇವ್ರ ನಾಟಕ ಐತೆ ಅದಕ್ಕೋಸ್ಕರ ಇವರು ಒಪ್ಪೋದಿಲ್ಲ ಅನ್ನೋ ಭಾವನೆ ಅವರಲ್ಲಿ ಬರುತ್ತೆ. ಅದನ್ನು ಹಾಗಾಗಿದೆ, ಪ್ರಪಂಚವೇ ಹಾಗಾಗಿದೆ. ಯಾವ ತಾನೇ ಹಿಂದೆ ಇದ್ದ ಹಾಗಿದೆ ಇವತ್ತು, ಯಾವ ಪ್ರತಿಯೊಂದು ವಿಚಾರವೂ ಆಗಿದೆ.
0: ಅಂದರೆ ತಮ್ಮ ಅಭಿಪ್ರಾಯದಲ್ಲಿ ಸುಬ್ಬಯ್ಯನಾಯ್ಡು ಅಂತವ್ರು ಒಬ್ಬರಿದ್ರು, ಮತ್ತಂತಹ ನಟನ ನಾನು ಇದುವರೆಗೂ ನೋಡಿಲ್ಲ
1: ಅಂತ ಖಂಡಿತ ಹೇಳಬಲ್ಲೆ. ನಮಗಿನ್ನು ಅಲ್ಪ ಸ್ವಲ್ಪ ವಯಸ್ಸೈತೆ, ನನಗೂ ನಾನು ವಯಸ್ಸಾದ ಮನುಷ್ಯ, ಇನ್ನು ನಾವು ಇನ್ನಿಗೆ ಇರೋ ಕಿಂಚತ್ತು ವಯಸ್ಸಿನಲ್ಲಿ ಅಂಥವ್ರು ನೋಡಲಾರೆ ಅಂತಲೇ ಹೇಳ್ತಾ ಇದೆ ಮನಸ್ಸು. ಯಾಕೆ ಸಾಧಾರಣ ಮಾಧವಲ್ಲ, ಜಾಗೃತಿ ತಿದ್ದಿರು ಬರೋವಲ್ಲ, ಹೇಳ್ಕೊಟ್ರು ಬರೋವಲ್ಲ, ಅದು ವಂಶಪುರುಷ. ಅದು ಆ ಕಲೆ ಅನ್ನೋದು ಮೊದಲು ಹುಟ್ಟಲೇ ಬಂದಿದ್ದು ಅದು, ಅದಕ್ಕೆ ಯಾರೇನು ಮಾಡೋಕ್ಕಾಗ್ತದೆ?
0: ಅಂತೂ ನೋಡಿ, ನಿಮ್ಮ ಕಾಲದಲ್ಲಿ ತಾವು ಮಾಲೀಕರು ಒಬ್ಬನು ಬಂದು ತಾವು ಕಂಪ್ನಿ ಸೇರ್ತೀನಿ ಅಂತ ಹೇಳ್ತು ಅಂದರೆ ತಮ್ಮ ಹತ್ರ ಏನಪ್ಪ ನಿನಗೆ ಹಾಡೋಕೆ ಬರ್ತಿದ್ಯಾ ಅಂತ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದ ಕಾಲ.
1: ಹೌದು ಹೌದು, ಅದು ಕಾಲ.
0: ಯಾಕೆಂದರೆ ಜವಾನಾಗಲಿ ಅಥವಾ ಚಕ್ರವರ್ತಿ ಆಗಲಿ ಅವನು
1: ಹಾಡಲೇಬೇಕು,
0: ಇಲ್ಲದೆ ಇತ್ತು ಗಟ್ಟುಮುಟ್ಟಾಗಿತ್ತು ಅಂದರೆ ಪರದೆ ಎಳಿಯಪ್ಪ ಅಂತ ಹೇಳ್ತಾ ಇದ್ದೆ. ಹಾಗೆ ಒಂದ್ಸಲ ಸುಬ್ಬಯ್ಯನಾಯ್ಡು ಅವ್ರಿಗೆ ಇಲ್ಲ ಅಂತಾನೂ ಹೇಳಿದ್ರೆ, ಆದಾಗ್ಯೂ ಕೂಡ ಸಂಗೀತ ಇಲ್ಲದೆ ಯಾರು ನನ್ನನ್ನು ನಿರಾಕರಿಸಿದ್ರೋ ಅವ್ರ ಎದುರಿಗೆ, ಕರ್ನಾಟಕದ ಎದುರಿಗೆ ನಾನು ಒಂದು ಕಂದನೂ ಹಾಡಿದೆ, ಎಲ್ಲರ ಮನಸ್ಸನ್ನು ಸೂರುಗೊಳ್ತೇನೆ ಅಂತ ಸೂರುಗೊಂಡು ಸುಬ್ಬಯ್ಯನಾಯ್ಡು
1: ಒಬ್ಬನೇ ಆತ. ಅದ್ರಲ್ಲಿ ಧೀರ ಮೊದಲನೇ ಸ್ಥಾನ ಅವನಿಗೆ ಸಿಗಬೇಕಾದ್ರು ಆ ರೀತಿ ಆಯಿತು.
0: ಅಂತೂ ವೀರಣ್ಣವರೇ, ತಾವು ನಮ್ಮಲ್ಲಿ ಬಂದು ನಮ್ಮ ಕನ್ನಡಿಗರಿಗೆ, ಕಲಾಭಿಮಾನಿಗಳಿಗೆ, ಕಲಾವಿದರಿಗೆ ಸುಬ್ಬಯ್ಯನಾಯ್ಡು ಅವರು ಪರಿಚಯ ಮಾಡಿಕೊಟ್ಟಿದ್ದೀರಿ, ಭಾಳ ಸಂತೋಷ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಸುಬ್ಬಯ್ಯನಾಯ್ಡು ಕುರಿತಾಗಿ ವೀರಣ್ಣ ಜಿಹೆಚ್ ಅವರೊಡನೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಸಂದರ್ಶನ.

ಇದು ಆಕಾಶವಾಣಿ ಬೆಂಗಳೂರು. ಈಗ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ರಾವಣ್ ಚಿತ್ರದ ಗೀತೆ ವಿಶಾಲ್ ದದ್ಲಾನಿ, ನಂದಿನಿ ಶ್ರೀಕರ್ ಮತ್ತು ಶೇಖರ್

0: ಯು ಮೀ ಔರ್ ಹಮ್ ಚಿತ್ರಕ್ಕೋಸ್ಕರ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ. ಮುನ್ನಾ ಧಿಮಾನ್ ಅವರ ಗೀತೆಗೆ ವಿಶಾಲ್ ಭಾರದ್ವಾಜ್ ಸಂಗೀತ ನೀಡಿದ್ದಾರೆ.
1: You make me feel complete, 'cause you're a piece of my heart. You're the one for me, I knew it right from the start, yeah. We can never.

ಸಿಂಗ್ ಈಸ್ ಕಿಂಗ್ ಚಿತ್ರದ ಗೀತೆ, ರಾಹತ್ ಫತೇ ಅಲಿ ಖಾನ್ ಮತ್ತು ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ. ಮಯೂರಿ ಪುರಿ ಅವರ ಗೀತೆಗೆ ಪ್ರೀತಮ್ ಚಕ್ರವರ್ತಿ ಅವರ ಸಂಗೀತವಿದೆ.

ಮೋಹಿತ್ ಚೌಹಾಣ್ ಅವರ ಧ್ವನಿಯಲ್ಲಿ ಲವ್ ಆಜ್ಕಲ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಜನ್ನತ್ ಚಿತ್ರದ ಗೀತೆ ಕೆಕೆ ಗೀತೆ ಹಾಡಿದ್ದಾರೆ. ಸಯೀದ್ ಖಾದರಿ ಅವರ ಗೀತೆಗೆ ಪ್ರೀತಮ್ ಚಕ್ರವರ್ತಿ ಅವರ ಸಂಗೀತವಿದೆ.

ಜೋಧಾ ಅಕ್ಬರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಬೇಲಾ ಸಿಂಧೆ ಅವರ ಧ್ವನಿಯಲ್ಲಿ ಜಾವೇದ್ ಅಖ್ತರ್ ಅವರ ಗೀತೆಗೆ ಎ.ಆರ್. ರೆಹಮಾನ್ ಸಂಗೀತ ನೀಡಿದರು. ಫಿರ್ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ. ಆದಿತ್ಯಧರ್ ಅವರ ಗೀತರಚನೆ, ರಾಘವ್ ಸಚ್ಚಾರ್ ಅವರ ಸಂಗೀತ.

ಜನ್ನತ್ ಟೂ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕೆಕೆ ಅವರ ಧ್ವನಿಯಲ್ಲಿ ಸಯೀದ್ ಖಾದ್ರಿಯವರ ಗೀತೆಗೆ ಪ್ರೀತಮ್ ಚಕ್ರವರ್ತಿಯವರ ಸಂಗೀತವಿತ್ತು. ಈಗ ಇಂದಿನ ಗುಲ್ಮಹರ್ ಕಾರ್ಯಕ್ರಮದ ಕಡೆಯ ಗೀತೆ ಜೋಧಾ ಅಕ್ಬರ್ ಚಿತ್ರದ ಇನ್ನೊಂದು ಗೀತೆ. ಜಾವೇದ್ ಅಲಿ ಗೀತೆ ಹಾಡಿದ್ದಾರೆ. ಜಾವೇದ್ ಅಖ್ತರ್ ಅವರ ಗೀತೆ ರಚನೆ, ಎ ಆರ್ ರೆಹಮಾನ್ ಸಂಗೀತ ನೀಡಿದ್ದಾರೆ.

ಇದುವರೆಗೆ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ಈ ಸಂಜೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ದೀಪಾ ಎಂ ಬಿ ಅವರಿಂದ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾಹಿತಿ. ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ. ನಂತರ 7:20 ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಮಂತ್ರಿಕೆನಹಳ್ಳಿಯ ಶಿವಣ್ಣ ಮತ್ತು ಸಂಘದಿಂದ ತತ್ವಪದವನ್ನು ಕೇಳಬಹುದು.

ಎಂಟು ಗಂಟೆಗೆ ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಭಾವಗೀತೆಗಳು ರಘು ಹೆಚ್ ಕೆ ಅವರಿಂದ.

ಇಂದು ರಾತ್ರಿ 9:30ಕ್ಕೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಶತಮಾನೋತ್ಸವ ಆಚರಣೆಗೆ ಮಾನ್ಯ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿಗೆ ಭೇಟಿ ಕುರಿತ ಬಾನುಲಿ ವರದಿ ಕೇಳುವಿರಿ. ಪ್ರಸ್ತುತಿ ಕೆವಿ ಕೃಷ್ಣಮೂರ್ತಿ. ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಡಾಕ್ಟರ್ ಮಂಡಪ್ಪ ಕ ಶಾರದಾ ಅವರಿಂದ ಹಾಡುಗಾರಿಕೆಯನ್ನು ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಶಾಖಪಟ್ಟಣಂ ಕೊಡುಗೆ. ಇದುವರೆಗೂ ನಿಲಯದಿಂದ ಈ ಸಂಜೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಇದು ಆಕಾಶವಾಣಿ ಬೆಂಗಳೂರು. ನಿಲಯದ ಮಧ್ಯಾಹ್ನದ ಪ್ರಸಾರ ಇಲ್ಲಿಗೆ ಮುಗಿಯಿತು. ಈಗ ವೇಳೆ 4:05:10. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ನಮ್ಮ ಸಂಜೆಯ ಪ್ರಸಾರ 5:30 ಆರಂಭವಾಗುವುದು. ನಮ್ಮೆಲ್ಲ ಶ್ರೋತೃಗಳಿಗೂ ನಮಸ್ಕಾರ.

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: do Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಸ್ಟುಡಿಯೋ ಸಮಯ 4:44 ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳು ಮತ್ತು ಗಜಲ್ಗಳನ್ನು ಕೇಳ್ತಾ ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಅದರಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಪೋಷಕರ ಪಾತ್ರ ಎಷ್ಟು ಮುಖ್ಯ ಅನ್ನೋದರ ಕುರಿತಾಗಿ ಮಾತುಕತೆ ನಡೀತಾ ಇತ್ತು. ಅಗತ್ಯವಿರುವ ಪೌಷ್ಟಿಕ

ಆಹಾರ ಮತ್ತು ಸಮತೋಲಿತ ಆಹಾರವನ್ನು ನೀಡುವುದು, ಸಾಕಷ್ಟು ನಿದ್ರೆ ಮತ್ತು ವಿಶ್ರಾಂತಿ, ದೈಹಿಕ ಶ್ರಮದ ನಂತರ ಮಗುವಿಗೆ ಸರಿಯಾದ ವಿಶ್ರಾಂತಿ ದೊರೆಯುವಂತೆ ನೋಡಿಕೊಳ್ಳುವುದು ಪೋಷಕರ ಕರ್ತವ್ಯ ಆಗುತ್ತೆ. ಯಾವಾಗಲೂ ಗೆಲ್ಲಲೇಬೇಕು ಎಂಬ ಅತಿಯಾದ ನಿರೀಕ್ಷೆಯ ಒತ್ತಡವನ್ನು ಮಕ್ಕಳ ಮೇಲೆ ಹೇರಬಾರದು. ಇದೀಗ ಮುಂದೆ ಕೇಳಿ ಒಂದು ಗಜಲ್, ಅಬಿದಾ ಪರ್ವೀನ್ ಅವರ ಕಾಯನದಲ್ಲಿ.

ಬಿಳೆಬಾವಿಯಿಂದ ಮಂಜುನಾಥ್ ಇಂದರ್ಗೆ ಅವರು ಕಾರ್ಯಕ್ರಮದ ಕುರಿತಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಷಯ. ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಅದರಲ್ಲಿ ಯಶಸ್ಸು ಕಾಣಲು ಪೋಷಕರ ಪಾತ್ರ ಎಷ್ಟು ಮುಖ್ಯ ಅಂತ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಕೊನೆಯದಾಗಿ ಒಂದು ಗಜಲ್, ಭೂಪೇಂದ್ರ ಸಿಂಗ್ ಮಿಥಾಲಿ ಸಿಂಗ್ ಅವರ ಗಾಯನದಲ್ಲಿ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಐದು ಗಂಟೆ ಆಗಿ ಹೋಯ್ತು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಹೊತ್ತಲ್ಲಿ ಎಲ್ಲರಿಗೂ ಕೂಡ ಬನಿ ಬನಿ ಬನಿ ಐ ಆಮ್ ರೆಡಿ ಅಂತ ನೀವು ಹೇಳೋಕೆ ರೆಡಿ ಇದ್ರೆ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟು ನಿಮ್ಮ ಇಷ್ಟದ ಹಾಡನ್ನು ಪ್ಲೇ ಮಾಡೋದಕ್ಕೆ, ಅರೆ ನೀವು ಗೆದ್ದಿರೋ ಹಾಡನ್ನು ಪ್ಲೇ ಮಾಡೋದಕ್ಕೆ ನಾನ್ ರೆಡಿ ಅಂತ ಹೇಳಿದ ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಮಮತ. ಅಂದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ನೀವು ಮಾತಾಡಬೇಕು, ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ಮೊಬೈಲ್ ಸಂಖ್ಯೆ 9484010013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಮಾತ್ರ ಸಂದೇಶ ಕಳಿಸೋಕಾಗೋದು. ಐ ಆಮ್ ರೆಡಿ ಅಂತ ಟೈಪ್ ಮಾಡಿ ನಿಮ್ಮ ಹೆಸರು ಮತ್ತು ಊರನ್ನ ಜೊತೆ ಮಾಡಿ ನಮಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ. ನಿಮ್ಮ ಸಂದೇಶಕ್ಕೋಸ್ಕರ ನಾವು ಪ್ರೀತಿಯಿಂದ ಕಾಯ್ತಾ ಇದ್ದೀವಿ. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

0: ಕನ್ನಡ ಕಾಮನವೆಲ್ಲು 101.3 ಮೆಗಾಹೆಡ್ಸ್ ಅಲ್ಲಿ ಆ ಯಾಮ್ ರೆಡಿ ಅಂತ ಹೇಳಿ ಸಂದೇಶ ಕಳುಹಿಸಿಕೊಟ್ಟು ಉತ್ತರ ಕೊಡೋದಕ್ಕೆ ಪ್ರೀತಿಯಿಂದ ಕಾಯ್ತಾ ಇರುವಂತವರು ಹರೀಶ್ ಅವರು ಮಲ್ಲೇಶ್ವರಂನಿಂದ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ ಮೇಡಮ್, ನಿಮಗೂ ಸ್ವಾಗತ.
0: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರಿ, ಹಾಗಾದ್ರೆ ನಾನು ನಿಮಗೆ ಪ್ರಶ್ನೆಯನ್ನ ಕೇಳುವುದಾ?
1: ಕೇಳಿ ಮೇಡಮ್.
0: ಎಸ್, ನಿಮಗೆ ನಾನು ಕೇಳ್ತಾ ಇರುವಂತಹ ಪ್ರಶ್ನೆ ಈ ರೀತಿಯಾಗಿದೆ. ಸಾಮಾನ್ಯವಾಗಿ ನೀವು ಫ್ರಿಜ್ಜಿಂದ ಯಾವುದಾದ್ರೂ ಒಂದು ಬಾಟಲ್ನ, ನೀರಿನ ಬಾಟಲನ್ನ ಹೊರಗಡೆ ತೆಗೆದ್ರಿ ಅಂತ ಅಂದ್ಕೊಳ್ಳಿ, ಓಕೆನಾ? ಒಂದು ತಣ್ಣಗಿರೋ ಬಾಟ್ಲು, ಅದನ್ನ ಹೊರಗಡೆ ತೆಗೆದ್ರಿ. ಆದ್ರೆ ನೀವು ಓಪನ್ ಮಾಡಿಲ್ಲ, ಆ ಫ್ರಿಜ್ ಅಲ್ಲಿ ತೆಗೆದಿರುವಂತಹ ವಾಟರ್ ಬಾಟಲ್ನ ಓಪನ್ ಮಾಡಿಲ್ಲ. ಆದ್ರೆ ಒಂಚೂರ್ ಟೈಮ್ ಕಳಿತದ ಹಾಗೆ ಬಾಟಲಿ ಹೊರಭಾಗದಲ್ಲಿ ಸಣ್ಣ ಸಣ್ಣದಾಗಿ ನೀರಿನ ಹನಿಗಳು ಕಾಣಿಸ್ಕೊಳ್ಳುತ್ತೆ ಅಥವಾ ನೀರ್ ಸೋರ್ತಾ ಇರುತ್ತೆ, ಹೌದಾ? ಯಾಕೆ ಹೊರಗಡೆ, ಒಳಗಡೆ ಇರುವಂತಹ ನೀರು ಹೊರಗಡೆ ಬರೋದಿಲ್ಲ, ಆದರೆ ನೀರು ಹೇಗೆ ಸೋರಿಕೆ ಆಗುತ್ತೆ? ಇದು ನಾನು ನಿಮಗೆ ಕೇಳುತ್ತಾ ಇರುವಂತಹ ಪ್ರಶ್ನೆ. ನಿಮ್ಮ ಸಮಯ ಈಗ ಶುರುವಾಗಿದೆ.
1: ಅದು ಫ್ರಿಜ್ ಒಳಗಡೆ ಇರುವ ಉಷ್ಣಾಂಶ ಮತ್ತೆ ಹೊರಗಡೆ ಇರುವ ಉಷ್ಣಾಂಶ ಬದಲಾವಣೆ ಇರುತ್ತೆ ಮೇಡಮ್. ಅದಕ್ಕೆ ಒಳಗಡೆ ಇರುವ ಆ ಕೋಲ್ಡ್ ಹೆಚ್ಚಿರೋದ್ರಿಂದ ಅದು ಹೊರಗಡೆ ಕೋಣೆ ಉಷ್ಣತಾಮಾನಕ್ಕೆ ಬರ್ಬೇಕಲ್ಲ ಮೇಡಮ್. ಅದಕ್ಕೆ ಈ ಉಷ್ಣತಾಮಾನಕ್ಕೆ ಹೊಂದ್ಕೊಂಡಾಗ ಆ ಒಳಗಡೆ ಇದ್ದಿದ್ದಂತ ಕೋಲ್ಡ್ ಅನ್ನೋದು ಕಡಿಮೆ ಆಗೋದಕ್ಕೆ ಅದು ಹೊರಗಡೆ ನೀರು ಚೆಲ್ಲಿದಂಗೆ ಕಾಣುತ್ತೆ ನಮ್ಗೆ. ಅದು ಹೊರಗಡೆ ಕೋಣೆ ಉಷ್ಣತಾಮಾನಕ್ಕೆ ಬಂದ್ಮೇಲೆ ಸರಿ ಹೋಗುತ್ತೆ.
0: ಸರ್, ಆಕ್ಚುಲ್ ಆಗಿ ನೀವು ಇವಾಗ ನಮ್ಮೆಲ್ಲರಿಗೂ ಕೂಡ ವಿಜ್ಞಾನದ ಪಾಠ ಮಾಡಿದ್ರಿ ಅಂತ ಅನ್ನಿಸ್ತಿತ್ತು.
1: ಇಲ್ಲ, ನನಗೆ ಅದು ಚುಟುಕಾಗಿ ಹೇಳಲಿಲ್ಲ.
0: ಸರಿ, ನಿಮ್ಮ ಉತ್ತರ ಸರಿನಾ ತಪ್ಪಾ ಅಂತ ನೋಡ್ಲ ನಾನು? ನಿಮ್ಮ ಉತ್ತರ ಸರಿನಾ ತಪ್ಪಾ ಚೆಕ್ ಮಾಡಿ ಬಿಡ್ಲ?
1: ಚೆಕ್ ಮಾಡಿ ಮೇಡಮ್.
0: ಸರ್, ನಿಮ್ಮ ಉತ್ತರ ಏನಾಗಿದೆ ಅಂದರೆ ಸೂಪರ್ಬ್, ಸೂಪರ್ಬ್, ಕಂಗ್ರಾಚುಲೇಷನ್ಸ್ ಹರೀಶ್ ಸರ್. ಆಕ್ಚುಲಿ ಇದನ್ನ ನಾವು ಯಾವ ರೀತಿಯಲ್ಲಿ ಹೇಳಬಹುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ವಾಟರ್ ವೇಪರ್ ಅಥವಾ ಜಲಬಾಷ್ಪ ಅಂತ ಏನಿರುತ್ತಲ್ವಾ, ಈ ಇದೇನಿರುತ್ತೆ, ಗಾಳಿಯಲ್ಲಿರುವಂತಹ ಜಲಬಾಷ್ಪ ಅಥವಾ ಜಲವಾಷ್ಪ ಗ್ಯಾಸ್ ಅಥವಾ ರೂಪದಿಂದ ಲಿಕ್ವಿಡ್ ರೂಪಕ್ಕೆ ಬದಲಾಗುತ್ತೆ. ಇದಾಗೋದಕ್ಕೆ ತನ್ನ ಡ್ಯೂ ಪಾಯಿಂಟ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಮಂಜು ಬಿಂದು ಅಂತ ಹೇಳಿ ಕರಿತೀವಿ. ಆ ಒಂದು ಕಾರಣ ಏನಂತ ಹೇಳಿದ್ರೆ, ತೇವಾಂಶ ಇರುವಂತಹ ಬೆಚ್ಚಿಗಿರೋ ಗಾಳಿ ತಣ್ಣಗಿರೋ ಬಾಟ್ಲಿ ಮೇಲೆ ಮೈಲ್ಮೇನ ತಾಗತ್ತೆ, ಅದರಿಂದ ಗಾಳಿ ತಣ್ಣಗಾಗತ್ತೆ, ನೀರು ಉಷ್ಣಾಂಶವನ್ನ ಹೀರ್ಕೊಂಡು ಆ ಒಂದು ಘನೀಭವನ ಸ್ಥಿತಿ ಏನಿದೆ ಅದನ್ನ ತಲುಪುತ್ತೆ, ಅಂದ್ರೆ ಕಂಡೆನ್ಸೇಷನ್ ಆಗತ್ತೆ. ಹಾಗಾಗಿ ಸುತ್ತಲಿನ ಗಾಳಿಯಿಂದ ನಿಮಗೆ ಆ ನೀರು ಸಿಗುವಂಥದ್ದು. ಸೂಪರ್ಬ್ ಸರ್, ಸೂಪರ್ಬ್.
1: ಥ್ಯಾಂಕ್ ಯು ಮೇಡಮ್.
0: ಹರೀಶ್ ಅವರ ಉತ್ತರ ಸರಿಯಾಗಿತ್ತು. ನಿಮಗೋಸ್ಕರ ಆಕಾಶ ಇಷ್ಟೇ ಯಾಕಿದೆಯೋ ಈ ಒಂದು ಹಾಡು ಪ್ರಸಾರವಾಗುತ್ತೆ. ಹರೀಶ್ ಸರ್, ಖಂಡಿತ ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು ಸರ್, ಮಾತಾಡಿ ನಿಮ್ ಜೊತೆ ತುಂಬಾ ಖುಷಿ ಆಯ್ತು.
1: ಧನ್ಯವಾದ ಮೇಡಮ್.
0: ಸೇಮ್ ಹಿಯರ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ, ಇವತ್ತು ಮೊಟ್ಟ ಮೊದಲನೆಯ ಆಹಾ ಕಾಲರ್ ಕರೆಕ್ಟ್ ಆಗಿ ಉತ್ತರ ಕೊಟ್ಬಿಟ್ಟಿದ್ದಾರೆ. ಈಗ ಅವರಿಗಾಗಿ ಈ ಹಾಡು ಪ್ರಸಾರವಾಗುತ್ತೆ, ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕಾ? 9408010013 9408010013 ಈ ಒಂದು ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶ ಕಳಿಸಿ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಆ ಯಾಮ್ ರೇಡಿ ಅಂತ ನಾವು ನಿಮ್ಮ ಜೊತೆ ಆಗ್ತೀವಿ ನಿಮಗೆ ಪ್ರಶ್ನೆ ಕೇಳೋದಕ್ಕೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಮಸ್ಕಾರ. ಬಂದಿತ್ತು ಸಂದೇಶ ನಮಗೆ ಕುಶಾ ಮಂದ್ರೀರಾ ಅವರದ್ದು, ಕಮ್ಮನಹಳ್ಳಿ ಕೊಡಕು ಇಂದ. ನಮಸ್ಕಾರ ಸರ್.
1: ನಮಸ್ಕಾರ.
0: ನಮಸ್ಕಾರ. ನನಗೆ ಒಳ್ಳೆ ಹಾಡು ಬೇಕೇ ಬೇಕು ಅಂತ ಹೇಳಿ ನನಗೆ ಮಾತಾಡಿ ನೀವೀಗ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಾ. ಈಗ ನಾನು ನಿಮ್ಗೆ ಪ್ರಶ್ನೆ ಕೇಳೋದಾ?
1: ರೆಡ್ಡಿ.
0: ಸರ್, ನಿಮಗೆ ಪ್ರಶ್ನೆ ಈ ರೀತಿಯಾಗಿದೆ. ಸಾಮಾನ್ಯವಾಗಿ ಕಾರಲ್ಲಿ ನೀವು ಓಡಿಸ್ತಾ ಇದ್ದಾಗ್ಲೋ ಅಥವಾ ಕಾರಲ್ಲಿ ಕೂತು ಪ್ರಯಾಣ ಮಾಡ್ತಾ ಇದ್ದಾಗ್ಲೋ ಸೀಟ್ ಬೆಲ್ಟ್ ಹಾಕೊಂಡಿರ್ತೀರ ತಾನೇ?
1: ಹೌದು.
0: ಅಪ್ಪಿ ತಪ್ಪಿ ಸೀಟ್ ಬೆಲ್ಟ್ ಹಾಕೊಳ್ದೆ ಗಾಡಿ ಓಡಿಸಲ್ಲ ತಾನೇ?
1: ಇದುವರೆಗೂ 15 ವರ್ಷದ ಸೀಟ್ ಬೆಲ್ಟ್ ಇದುವರೆಗೂ ನಾನು ಹಾಕೊಂಡೇ ಹೋಗ್ತೀನಿ.
0: ವೆರಿ ಗುಡ್ ಸರ್. ಆಕ್ಚುಲಾಗಿ ಇದನ್ನೇ ಫಾಲೋ ಮಾಡಬೇಕಿರೋದು. ಈಗ ಈ ಒಂದು ಸೀಟ್ ಬೆಲ್ಟ್ ಅನ್ನ ನೀವು ನೋಡಿರಬಹುದು, ನಿಧಾನವಾಗಿ ಎಳೆದಾಗ ಅದು ಸುಲಭವಾಗಿ ಹೊರಗಡೆ ಬರುತ್ತೆ, ಹೌದಲ್ವಾ? ಆದ್ರೆ ತುಂಬಾ ಹಠಾತ್ ಆಗಿ ಅಂದ್ರೆ ಆಕ್ಸಿಡೆಂಟ್ ಆಗಿ ಸ್ವಲ್ಪ ವೇಗವಾಗಿ ಎಳೆದ್ರೆ ಅದು ತಕ್ಷಣ ಲಾಕ್ ಆಗುತ್ತೆ. ಯಾತಕ್ಕೆ? ಇದರ ಹಿಂದಿರುವಂತ ಕಾರಣ ಏನು? ಇದು ನನ್ನ ಪ್ರಶ್ನೆ. ನಿಮಗೆ ನಾನು ಕೊಡ್ತಾ ಇರೋ ಸಮಯ ಈಗ ಶುರುವಾಯ್ತು. ಇನ್ನೊಮ್ಮೆ ಹೇಳೋದಾದ್ರೆ ಸೀಟ್ ಬೆಲ್ಟ್ ನ ನಿಧಾನವಾಗಿ ಎಳೆದ್ರೆ ಅದು ಸುಲಭವಾಗಿ ಹೊರಗೆ ಬರುತ್ತೆ, ಅಥವಾ ಅದನ್ನ ನೀವು ಫಾಸ್ಟ್ ಆಗಿ ಎಳೆದ್ರೆ ಲಾಕ್ ಆಗುತ್ತೆ. ಯಾತಕ್ಕೆ? ಯಾತಕ್ಕೋಸ್ಕರ ಈ ಒಂದು ವಿಚಾರವನ್ನ ಮಾಡಿರುವಂತದ್ದು. ಸುಳುಹು ಏನಾದ್ರೂ ಬೇಕಾ? ಬೇಗ ಬೇಗ ಟೈಮ್ ಓಡ್ತಾ ಇದೆ. ಓಕೆ, ಒಂದಲ್ಲ, ನಾನು ನಿಮ್ಗೆ ಮೂರು ಸುಳುಹು ಕೊಡ್ತೀನಿ. ಆಪ್ಷನ್ ಎ, ವಾಹನ ಹಠಾತ್ತನೆ ನಿಧಾನವಾಗಲು ಸಹಕರಿಸಲು. ಆಪ್ಷನ್ ಬಿ, ಅಪಘಾತ ಆಗುವಂತಹ ಸಂದರ್ಭದಲ್ಲಿ ಪ್ರಯಾಣಿಕನ ದೇಹವನ್ನು ಹಿಡಿದಿಡಲು. ಆಪ್ಷನ್ ಸಿ, ಸೀಟ್ ಬೆಲ್ಟ್ ಲಾಕ್ಗೆ ಎಣ್ಣೆ ಹಾಕದಿರುವ ಕಾರಣ. ನಿಮ್ಮ ಸಮಯ ಈಗ ಶುರು.
1: ಆಪ್ಷನ್ ಬಿ. ಆಪ್ಷನ್ ಬಿ
0: ಯಾವ್ದು? ಆಪ್ಷನ್ ಬಿ ಯಾವುದು?
1: ಅದೇ ಆಕ್ಸಿಡೆಂಟ್ ಆಗದೆ ಇರ್ಲಿ ಅನ್ನುವಾಗ ನಾವು ಸ್ವಲ್ಪ ಇದು ಮುಂದೆ ಮುಟ್ತೀವಲ್ಲ ಅದು ಆಗ್ಬಾರ್ದು ಅಂತ.
0: ಇದು ನಿಮ್ಮ ಉತ್ತರ, ಇದೇನಾ ಫಿಕ್ಸ?
1: ಹೌದು.
0: ಸರಿ, ಹಾಗಾದ್ರೆ ನಿಮ್ಮ ಉತ್ತರ ಏನಾಯ್ತು ಅಂತ ನೋಡೋದಾದರೆ ನಿಮ್ಮ ಉತ್ತರ ಕಂಗ್ರಾಚುಲೇಷನ್ಸ್, ಪರ್ಫೆಕ್ಟ್ ಆಗಿದೆ. ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ನಾವು ಸೀಟ್ ಬೆಲ್ಟ್ ಒಳಗಡೆ ಇರುವಂತಹ ಒಂದು ಮೆಕಾನಿಸಮ್ ಅನ್ನ ವ್ಯವಸ್ಥೆಯನ್ನ ಇನರ್ಷಿಯಲ್ ಲಾಕಿಂಗ್ ಮೆಕಾನಿಸಮ್ ಅಂದ್ರೆ ಜಡತ್ವ ಆಧಾರಿತ ಲಾಕ್ ವ್ಯವಸ್ಥೆ ಅಂತ ಹೇಳಿ ಕರೀಲಾಗುತ್ತೆ. ಅಂದ್ರೆ ಅಕಸ್ಮಾತ್ ವಾಹನದಲ್ಲಿ ಕುಳಿತವರು ಈ ತರ ಆಕ್ಸಿಡೆಂಟ್ ಆಗುವಂತಹ ಸಮಯದಲ್ಲಿ ರಪ್ ಅಂತ ಎಳಿಯಕ್ ಹೋದ್ರೆ ಆಗ ಬೆಲ್ಟ್ ಹೊರ ಬರದೇನೆ ಪ್ರಯಾಣಿಕನ ದೇಹ ಯದ್ವಾ ತದ್ವಾ ಬೇರೆಲ್ಲೋ ಚಿಮ್ಮೋದನ್ನ ತಪ್ಪಿಸೋದಕ್ಕೆ ಈ ಒಂದು ವ್ಯವಸ್ಥೆ ಬಹಳ ಸಹಕಾರಿಯಾಗುತ್ತೆ. ಇದರಿಂದ ಅಪಘಾತವಾದಂತಹ ಸಮಯದಲ್ಲಿ ಅಲ್ಲಿರುವಂತಹ ಪ್ರಯಾಣಿಕರ ದೇಹವನ್ನ ರಕ್ಷಿಸೋದಕ್ಕೆ ಸಹಾಯ ಮಾಡುತ್ತೆ. ಸೂಪರ್ ಸರ್, ಕಂಗ್ರಾಚುಲೇಷನ್ಸ್. ಸರಿ, ಹಾಗಾದ್ರೆ ನಾನ್ ಗೆದ್ರೆ ನನಗೆ ಮುತ್ತಿನ ಹಾರ ಚಿತ್ರದ ಗೀತೆ ಬೇಕು ಅಂದಿದ್ರಿ. ನಿಮಗೋಸ್ಕರ ಅದೇ ಗೀತೆ ಮುಡಿ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಕೇಳಿದ್ರಲ್ಲ, ಕುಶಾ ಅವರ ಉತ್ತರ ಸರಿಯಾಗಿತ್ತು ಸರ್. ನಿಮ್ ಜೊತೆ ಮಾತಾಡಿ ನಮ್ಗಂತೂ ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಸ್, ಈಗ ಇವರ ಹಾಗೆ ನೀವು ಕೂಡ ಕರೆ ಮಾತಾಡಬೇಕಾ ನನ್ನ ಜೊತೆಲಿ? ಹಾಗಾದ್ರೆ ಕರೆ ಮಾಡೋದಕ್ಕೆ ನಾವು ರೆಡಿ. ಐ ಆಮ್ ರೆಡಿ ಅಂತ ನೀವು ಟೈಪ್ ಮಾಡಿ, ಮೆಸೇಜ್ ಮಾಡಿ 9408001013, ಒಂದು ವಾಟ್ಸ್ಆ್ಯಪ್ ಸಂಖ್ಯೆಗೆ ನೀವು ಹೆಸರು ಮತ್ತು ಊರನ್ನ ಜೊತೆ ಮಾಡಿ ಸೇರಿಸಿ ಬೇಗ ಮೆಸೇಜ್ ಕಳಿಸಿ ವಾಟ್ಸ್ಆ್ಯಪ್ ಇಂದ. ಐ ಆಮ್ ರೆಡಿ ಅಂತ ನೀವು ಹೇಳಿದ್ರೆ ಪ್ರಶ್ನೆ ಕೇಳೋದಕ್ಕೆ ನಾವು ಕೂಡ ರೆಡಿ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:17. ಆತ್ಮೀಯ ಕೇಳುಗರಿಗೆ ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ಮಾಡುವ ನಮಸ್ಕಾರಗಳು. ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ. ಆತ್ಮೀಯ ಕೇಳುಗರೇ, ನಮ್ಮ ಈ ಸಂಜೆಯ ಕಾರ್ಯಕ್ರಮವನ್ನು ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳೊಂದಿಗೆ ಆರಂಭ ಮಾಡುತ್ತಿದ್ದೇವೆ.

ಶ್ರೀಮತಿ ಸಿಂಧೂರಾ ಚಿತ್ರಕ್ಕಾಗಿ ಹಾಡಿದ್ದಾರೆ ನಿಹಾಲ್ ತಾವ್ರೋ, ಶಿವಾನಿ ನವೀನ್. ಕವಿರಾಜ್ ಅವರ ಗೀತ ರಚನೆಗೆ ರಾಜೇಶ್ ರಾಮನಾಥ್ ಸಂಗೀತ ನೀಡಿದ್ದಾರೆ.

ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆ ಅನನ್ಯ ಭಟ್ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿದೆ. ಯೋಗರಾಜ್ ಭಟ್ ಅವರ ಗೀತರಚನೆಗೆ ಅಜನೇಶ್ ಲೋಕನಾಥ್ ಸಂಗೀತ ನೀಡಿದ್ದಾರೆ.

0: ಸರ್.
1: ದ ಗರ್ಲ್ ಫ್ರೆಂಡ್ ಚಿತ್ರದ ಗೀತೆ ಹೇಶಮ್ ಅಬ್ದುಲ್ ವಹಾಬ್ ಅವರ ಧ್ವನಿಯಲ್ಲಿದೆ. ನಾಗಾರ್ಜುನ್ ಶರ್ಮಾ ಅವರ ಗೀತ ರಚನೆಗೆ ಹೇಶಮ್ ಅಬ್ದುಲ್ ವಹಾಬ್ ಸಂಗೀತ ನೀಡಿದ್ದಾರೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ

0: ಈಗ ಸಮಯ 5:45:04.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು

0: ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಆಂಟೋನಿ ದಾಸನ್ ಮತ್ತು ಪ್ರೇಮ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿದೆ ಕೆಡಿ ಚಿತ್ರದ ಒಂದು ಗೀತೆ. ಗೀತರಚನೆ ಪ್ರೇಮ್ ಅವರದು, ಸಂಗೀತ ನೀಡಿದ್ದಾರೆ ಅರ್ಜುನ್ ಚನ್ಯ.

ಬಲರಾಮನ ದಿನಗಳು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಸಂಜಿತ್ ಹೆಗಡೆ, ಪುಣ್ಯ ಸೆಲ್ವಾ ಅವರ ಧ್ವನಿಯಲ್ಲಿದೆ. ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಗೆ ಸಂತೋಷ್ ನಾರಾಯಣ್ ಅವರ ಸಂಗೀತವಿದೆ.

0: ಬಲರಾಮನ ದಿನಗಳು ಚಿತ್ರದ ಈ ಗೀತೆಯೊಂದಿಗೆ ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
4: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
3: ನಿನಗೆ ಬೇರೆ ಹೆಸರು ಬೇಕೇ?
5: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
3: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
4: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
3: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
5: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
5: ಜಲ ಜಲ ಜಲಧಾರೆಯಾಗಿ ಭುವಿಯಾಂತರಾಳದಿಂದ ಸುರಿದ ಜೀವದ ಹೊಳೆ.
6: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
7: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
8: ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
4: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ನಮ್ಮ ನಿಲಯದಿಂದ ಮೂಡಿಬರಲಿರುವ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮ ಕೇಳುವಿರಿ. ಇದರ ಕನ್ನಡ ಅವತರಣಿಕೆ ನಂತರ ಪ್ರಸಾರವಾಗಲಿದೆ. 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:50 ರೈತರಿಗೆ ಸಲಹೆಗಳನ್ನು ಕೇಳಲಿದ್ದೀರಿ. 7:15 ಎಂ ಶಿವಕುಮಾರ್ ಅವರಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಮತ್ತು 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, ಚಿತ್ರಗೀತೆಗಳು, 9:30 ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆ, 10:30 ಸುನಾರೆ ಪಲ್. ಕೇಳುಗರೆ ಗಮನಿಸಿ, 10:55 ಮನ್ ಕಿ ಬಾತ್ ಕಾರ್ಯಕ್ರಮ. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕೇಳುವಿರಿ. ನಂತರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಕೇಳುವಿರಿ. ನಿರ್ಮಾಣ ತಿಮ್ಮಪ್ಪ ಎಚ್ ಗೌಡ ಹಾಗೂ ಆಶಾ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. 12:05 ವನಿತಾ ವಿಹಾರ, ಕೃಷ್ಣಂ ಒಂದೇ ಜಗದ್ಗುರುಂ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀ ಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಸಂಚಿಕೆ, ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವು, ಈ ಕುರಿತು ಡಾ ಪ್ರಸಾದ್ ಬಿಎಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲನೆ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ವಾಮದೇವ ಕೊಳ್ಳಿಯವರಿಂದ ಮಾಹಿತಿ, ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 2:40 ಅನುವಾದ, ಈ ಕುರಿತು ವೀರಪ್ಪ ಎಂ ಅವರಿಂದ ಭಾಷಣ. ನಾಳೆ 3:00 ಗುಲ್ಮೋಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 5:30 ಹೊಸ ಕನ್ನಡ ಚಿತ್ರಗೀತೆಗಳು ಗಿರ್ಮಿಟ್ ಕಾರ್ಯಕ್ರಮದಲ್ಲಿ, 6:15 ಕನ್ನಡ ರತ್ನ ಭಂಡಾರ, 6:30 ಎಐ ಇನ್ ಮೈನಿಂಗ್ ಇಂಡಸ್ಟ್ರಿ ವಿಜ್ಞಾನದ ಮುನ್ನಡೆ, ಮಾತನಾಡುತ್ತಾರೆ ದೀಪಾ ಎಂಬಿ. 6:51 ಕೃಷಿರಂಗ, ಅಮಟೆಕಾಯಿ ಬೇಸಾಯದ ಕ್ರಮಗಳು, ಈ ಕುರಿತು ಡಾ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಜನಪದ ಸಂಗೀತ, ಬೆಂಗಳೂರು ಜೀವನ್ ಭೀಮನಗರದ ಡಾ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳಲಿದ್ದೀರಿ. ನಾಳೆ ರಾತ್ರಿ 7:30 ದುಬೈನಲ್ಲಿ ನಡೆಯುವ ಮಹಿಳಾ ಏಷ್ಯಾ ಟಿ20 ಕ್ರಿಕೆಟ್ ಪಂದ್ಯಾವಳಿ 2026 ವೀಕ್ಷಕ ವಿವರಣೆಯನ್ನು ಕೇಳಲಿದ್ದೀರಿ. 7:30 7:34 7:45 8:00 9:00 ಆಟದ ಮುಕ್ತಾಯದವರೆಗೆ ಕೇಳಲಿದ್ದೀರಿ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಸಮಯ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ತಾರಾ ದಂಪತಿಗಳು ಬಿವಿ ರಾಧಾ ಮತ್ತು ನಿರ್ದೇಶಕ ರವಿ. ರಾಧಾ ಅವರು 300 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಶ್ರೇಷ್ಠ ಕಲಾವಿದೆ, ನಿರ್ಮಾಪಕಿ ಕೂಡ. ರವಿ ಅಂದರೆ KSL ಸ್ವಾಮಿ, ರವಿ ಲಲಿತಾ ರವಿ ಅಂತನೇ ಪ್ರಸಿದ್ಧರು. ಜಿವಿ ಅಯ್ಯರ್, ಎಂಆರ್ ವಿಠಲ್ ಅಂತಹ ಮಹನೀಯರ ಜೊತೆ ಕೆಲಸ ಮಾಡಿದ ಜನಪ್ರಿಯ ನಿರ್ದೇಶಕರು. ರಾಧಾ ರವಿ ಪ್ರೊಡಕ್ಷನ್ಸ್ ಮೂಲಕ ಅನೇಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದರು ಕನ್ನಡ ಚಿತ್ರರಂಗದ ಜನಪ್ರಿಯ ಜೋಡಿ. ರಾಧಾ ಮತ್ತು ರವಿ ಇವರು ಒಂದಾಗಿದ್ದು ಹೇಗೆ ಅವರೇ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮವೊಂದರಲ್ಲಿ ಕೇಳೋಣ. ಬಿವಿ ರಾಧಾ ಹಾಗೂ KSL ಸ್ವಾಮಿ ಅವರ ಮಾತು.
2: ತೂಗುದೀಪ ಮೊದಲನೇ ಚಿತ್ರ ಮಾಡಿದಾಗ ಒಂದು ಪಾತ್ರಕ್ಕಾಗಿ ನಾನು ಅಲ್ಲಿ ಹುಡುಕಾಡ್ತಾ ಇದ್ದೆ, ಯಾರು ಕನ್ನಡದ ಹೆಣ್ಮಕ್ಳು ಬೇಕು. ಆಗ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಬೆಂಗಳೂರು ಹುಡುಗಿ ಒಬ್ರು ಇದ್ದಾರೆ ಇಲ್ಲಿ, ನೀವು ನೋಡೋದಾರು ನೋಡಿ ಅಂತ. ಆವಾಗ ಇವ್ರ ಮನೆಗೆ ಹೋಗಿ ಹೇಳಿದ್ರಂತೆ, ಈ ಥರ KSL ಸ್ವಾಮಿ ಅಂತ ಒಬ್ಬ ಡೈರೆಕ್ಟರ್ ಬರ್ತಾರೆ ನಿಮ್ಮನ್ನು ಕನ್ನಡ ಪಿಕ್ಚರ್ಗೆ ಬುಕ್ ಮಾಡೋಕ್ಕೆ ಅಂತ.
3: ಆವಾಗ ನನಗೆ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತ ತುಂಬ ಆಸೆ. ಆದರೆ ಮನೆಯಲ್ಲಿ ಸಿನಿಮಾ ನೋಡೋದಕ್ಕೆ ಮಾಡೋದಕ್ಕೆಲ್ಲ ಹೊರಗಡೆ ಬಿಡ್ತಾ ಇರಲಿಲ್ಲ. ಮೇಕಪ್ ಸುಬ್ಬಣ್ಣ ಅಂತ ಕಾಣುತ್ತೆ, ಅವ್ರು ಬಂದು ಹೇಳಿದ್ರು, ಈ ಥರ ಕೆ ಎಸ್ ಎಲ್ ಸ್ವಾಮಿ ಅಂತ ಒಬ್ಬರಿದ್ದಾರಮ್ಮ, ತೂಗುದೀಪ ಅಂತ ಚಿತ್ರ ಮಾಡ್ತಿದ್ದಾರೆ, ಇವತ್ತು ನೀವೆಲ್ಲೂ ಹೊರಗಡೆ ಹೋಗ್ಬಿಡಿ, ಮನೇಲೇರಿ ಬರ್ತಾರೆ ಅಂತ ಹೇಳಿ. ಅದೇ ನಮ್ಗೆ ಗೊತ್ತಿಲ್ಲ ಸಿನಿಮಾ ಅದೆಲ್ಲ ಏನೂ ಗೊತ್ತಿಲ್ಲ, ಸಿನಿಮಾ ಕೆ ಎಸ್ ಎಲ್ ಸ್ವಾಮಿ ಅಂದ್ರೆ ಯಾರೋ ಮುತ್ಕಪ್ಪ ಬರ್ತಾನೆ ಅಂತ ನನ್ನ ಐಡಿಯಾ. ಆವಾಗ ಬಂದರೆ ಈಗಿರೋ ಥರ ಇರಲಿಲ್ಲ, ಅವರು ತುಂಬ ಸಣ್ಣಗಿದ್ರು. ಇವನೇನು ಸಿನಿಮಾ ಡೈರೆಕ್ಟ್ ಮಾಡ್ತಾನೆ ಅಂತ ನನಗೆ ಅವತ್ತು ತುಂಬ ಆಶ್ಚರ್ಯ ಆಯಿತು ನನಗೆ. ಆಮೇಲೆ ಬಂದರು ಇವರು, ಮಾತುಕತೆ ಆಯಿತು, ಅಡ್ವಾನ್ಸ್ ಕೊಟ್ಟು ತೂಗುದೀಪ ಅನ್ನೋ ಚಿತ್ರದಲ್ಲಿ ನರಸಿಂಹರಾಜ್ ಅವ್ರ ಜೊತೆಯಲ್ಲಿ ನಂದು ಅದು ಫಸ್ಟ್ ಫಿಲಮ್ ಅದು.
2: ಸಾಮಾನ್ಯವಾಗಿ ಎಲ್ಲ ಪ್ರೊಡಕ್ಷನ್ ಕಂಪ್ನಿಗಳು ಪಿಕಪ್ ಮಾಡೋ ಹಾಗೆ ಇವ್ರನ್ನ ಪಿಕಪ್ ಮಾಡ್ತಾ ಇತ್ತು, ಸ್ಟುಡಿಯೋ ಕರ್ಕೊಂಡೋಗಿ ಬಿಡೋರು. ಅಕಸ್ಮಾತ್ ಯಾವಾಗ ಇವ್ರ ಕಾರಲ್ಲಿ ಕರ್ಕೊಂಬಂದು ನಮ್ಮ ಮನೆ ಹತ್ರ ಬಂದು, ಬನ್ನಿ ಸರ್ ನೀವು ಕೂತ್ಕೊಳ್ಳಿ ಅಂದರೆ, ಇವ್ರ ಜೊತೆಲೆಲ್ಲ ನಾನು ಬರೋದಿಲ್ಲ, ಕರ್ಕೊಂಡೋಗಿ ಬಿಟ್ಬಿಡೆ, ಆಮೇಲೆ ಬಾರೆ, ನನಗೆ ಕಾರ್ ಸಪ್ರೇಟಾಗಿ ಅಂತ ನಾನು ಈ ಹೆಂಗಸುಗಳ ಜೊತೆಲೆಲ್ಲ ಹೆಚ್ಚಿಗೆ ಅವಾಗ ಓಡಾಡ್ತಾ ಇರಲಿಲ್ಲ. ಈ ಎರಡನೇ ಪಿಕ್ಚರು ಲಗ್ನ ಪತ್ರಿಕೆ ಅಂತ ನಾನು ಮಾಡಿದಾಗ ಆವಾಗಲೂ ಈ ರಾಧಾ ಅವ್ರನ್ನ ಒಂದು ಪಾತ್ರಕ್ಕೆ ಒಪ್ಪಿಗೆ ಮಾಡಿಕೊಂಡಿದ್ವು. ನಂದಿ ಬೆಟ್ಟದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅವತ್ತೊಂದು ದಿವಸ ಸಾಯಂಕಾಲ ಅಲ್ಲಿ ದೇವನಹಳ್ಳಿಲಿ ಒಂದು ಫಂಕ್ಷನ್ಗೋಸ್ಕರ ಎಲ್ಲರನ್ನೂ ಕರೆದ್ರು. ತುಂಬ ಜನ ಅಲ್ಲಿ ಬಂದರೆ ಎಲ್ಲರನ್ನೂ ನೇರವಾಗಿ ಇಷ್ಟೊಂದು ಜನ ಒಟ್ಟಿಗೆ ನೋಡೋ ಅಂಥ ಒಂದು ಸನ್ನಿವೇಶ ಅಲ್ಲಿ. ಆ ಊರಿನ ಜನ ಎಲ್ಲ ಸೇರಿಬಿಟ್ಟಿದ್ರು. ಕೊನೆಗೆ ಅದು ಏನೋ ಒಂದು ಸ್ವಲ್ಪ ಫಂಕ್ಷನ್ಲಾಯಿತು, ಕರೆಂಟ್ ಏನೋ ಸ್ವಲ್ಪ ಹೋದಾಗೋ ಏನೋ, ಒಂದು ವ್ಯಾನ್ ಒಳಗೆ ನಾವೆಲ್ಲ ಹತ್ಕೊಂಡು ತಿರ್ಗ ವಾಪಸ್ಸು ನಂದಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಆವಾಗ ಗದ್ದಲದಲ್ಲಿ ಯಾರೋ ಏನೋ ಈ ರಾಧಾ ಅವ್ರ ಕತ್ತಿಗೆ ಕುತ್ತಿಗೆ ಕೈ ಹಾಕಿ ಅದೇನು ಇದು ಎಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಏನಿಲ್ಲ, ಗೊತ್ತಿನಲ್ಲಿ ಇವರು ಕುತ್ತಿಗೆ ಹಿಸ್ಕಿದಾಗಿ ಉಸಿರು ನಿಂತು ಹೋಗಿ ಒಂಥರ ಜ್ಞಾನ ತಪ್ಪೋಯಿತು. ನಾನು ರಾಜ್ಕುಮಾರ್ ಎಲ್ಲ ಎತ್ತು ಕಾರಲ್ಲಿ ಹಾಕ್ಕೊಂಡು ಅಲ್ಲಿಂದ ಸೀದಾ ಮುಂದ್ಗಡೆ ದೇವನಹಳ್ಳಿ ಇಲ್ಲಿ ಡಾಕ್ಟ್ರ್ ಮನೆಗೆ ಬಂದು ಅಲ್ಲಿ ಪ್ರಯತ್ನ ಮಾಡಿದ್ವು. ಸುಮಾರು ಹೊತ್ತಾಯಿತು ಈಕೆ ಜ್ಞಾನ ಬರೋದಕ್ಕೆ. ಆಮೇಲೆ ಮಾರನೇ ದಿವಸ ಬೆಳಗ್ಗೆ ನಂದಿ ಬೆಟ್ಟದಲ್ಲಿ ತಿರ್ಗ ಶೂಟಿಂಗ್ ಅದು ಇದೆಲ್ಲ ಆದಮೇಲೆ ಈಕೆ ಹೇಗಿದ್ದಾರೆ ಏನು ಎಂತು ಅಂತ ಸ್ವಲ್ಪ ಸ್ವಲ್ಪ ವಿಚಾರಿಸಕ್ಕೆ ಒಂದೆರಡು ದಿವಸ
3: ಶುರುವಾಯಿತು.
2: ಹೋಗಿ ಬಂದು ಮಾಡಿದೆ. ಸರಿ ಅಮ್ಮ, ಮದ್ರಾಸ್ಗೆ ಹೋಗುವಾಗ ಒಂದು ಚೀಟಿ ಕೊಟ್ಟರು ನನ್ನ ಕೈಲಿ, ನಿಮ್ಮ ಭಾಳ ನಿಮ್ಮನ್ನು ನೋಡಿದೆ ನಂಗೆ ಭಾಳ ಆಸೆ ಆಯಿತು, ಇಷ್ಟವಾಗಿದೆ, ನಿಮ್ಮ ಇಷ್ಟ ಏನು ಅಂದರು. ನನಗೆ ಏನು ಹೇಳಲಿ ಅಂತ ಗೊತ್ತಾಗಲಿಲ್ಲ. ಅಂತೂ ಏನೋ ಒಂದು ಸ್ವಲ್ಪ ಇತ್ತು ಮನಸ್ಸಲ್ಲಿ, ಏನೋ ಈ ಹುಡುಗಿ ಒಂಥರ ಏನಿದು, ಒಂದು ಪಿಕ್ಚರ್ ಆದರೂ ನಾನು ಮಾತಾಡಿಸ್ತಿರಲಿಲ್ಲ ಹೆಚ್ಚಿಗೆ, ಆದರೂ ಏನೋ ಸಲಿಗೆ ಆಗ್ತಾ ಇದೆಯಲ್ಲ ಅಂತ. ಬಹುಶಃ ಈಕೆಗೆ ನನಗೆ ಇದ್ದಂಥ ಒಂದು ಋಣಾನುಬಂಧ, ನಾವು ಬೇರೆ ಬೇರೆಯ ಪಂಗಡದವರು ಜಾತಿಯವರು ಆದರೂ ಕೂಡ ನಾವಿಬ್ಬರು ತುಂಬ ಇಷ್ಟಪಟ್ಟು ಒಬ್ರನ್ನೊಬ್ರು ಪ್ರೀತಿಸಿ ನಾವು ಮದುವೆ ಮಾಡ್ಕೊಳ್ಳೋಕೆ ತೀರ್ಮಾನ ಮಾಡಿದ್ರು. ಆದರೆ
3: ಆತ್ರಪಟ್ಟು ನಾವು ಮುಂದುವರಿಯೋದು ಬೇಕಾಗಿಲ್ಲ ಅಂತ ಒಂದು ನಾವಿಬ್ಬರನ್ನು ಒಂದು ಮಾತುಕತೆ ಮಾಡಿಕೊಂಡಿದ್ವಿ. 6 ವರ್ಷ 7 ವರ್ಷ ಆದ್ರೂ ಯಾರಿಗೂ ನಾವಿಬ್ಬರು ಪ್ರೀತಿಸ್ತಾ ಇರೋ ವಿಷಯ ಗೊತ್ತೇ ಇಲ್ಲ.
2: ವಾಸ್ತವವಾಗಿ ಹೇಳಬೇಕು ಅಂದರೆ ನಾವಿಬ್ಬರು ಒಬ್ರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡಿರೋದ್ರ ಜೊತೆಗೆ ನಾವು ಈ 33-34 ವರ್ಷಗಳ ಕಾಲ ಏನು ಬದುಕಿದ್ದೀವಿ, ನಮ್ಮ ಜೀವನದಲ್ಲಿ ನಮ್ಗೆ ಅನಿಸಿರೋದು ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ಸ್ನೇಹ ಇದೆಯಲ್ಲ, ಅದನ್ನು ಆಳದು ಕೊಡೋಕ್ಕಾಗೋದೇ ಇಲ್ಲ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ತಾರಾ ದಂಪತಿಗಳಾದ ಬಿವಿ ರಾಧಾ ಹಾಗೂ ಕೆಎಸ್ಎಲ್ ಸ್ವಾಮಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
0: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
4: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ಸುಷಮಾ ಕುಮಾರಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿಣಃ ಮೋದಿನಃ ಮಧ್ಯ ಏಷ್ಯಾ ಪ್ರವಾಸಃ ಪ್ರಾರಬ್ಧಃ. ಉಜ್ಬೇಕಿಸ್ತಾನ್ ಕಿರ್ಗಿಸ್ ದೇಶಾಭ್ಯಾಂ ಸಹ ದ್ವಿಪಕ್ಷೀಯ ವಾರ್ತಾಯಾಃ ರೂಪರೇಖಾ ಚ ಸಜ್ಜೀಕೃತಾ. ಭಾರತಂ ಸ್ವಸಭ್ಯತಾಯಾಃ ಸಾಮರ್ಥ್ಯಸ್ಯ ಚ ಬಲೇನ ಜಗತಿ ಗೌರವಸ್ಥಾನಂ ಪ್ರಾಪ್ನೋತಿ ಇತಿ ರಾಜನಾಥ್ ಸಿಂಹಸ್ಯ ವಕ್ತವ್ಯಂ. ನೇಪಾಳೆ ಹೃದಯ ವಿದಾರಕ ಪ್ಲಾವೆ ಹತಾನಾಂ ಸಂಖ್ಯಾ 26,600 ಯಾವತ್ ಅಭವತ್. ಭಾರತೀಯ ದಲೇನ ಆಪತ್ ಉದ್ಧಾರ ಕಾರ್ಯಾಣಿ ಚ ತೀವ್ರೀಕೃತಾನಿ. ಅಮೆರಿಕೆ ರಾಷ್ಟ್ರಪತಿನಾ ಡೊನಾಲ್ಡ್ ಟ್ರಂಪ್ ಇತ್ಯನೇನ ವೆನೆಜ್ವಲಾ ದೇಶೇನ ಸಹ ತೈಲ ಸಂಧೇಹೆ ಮಹತಿ ಘೋಷಣಾ ವಿಹಿತ. ಒಡಿಶಾ ರಾಜ್ಯ ಶನಿ ರವಿವಾಸರಯೋ ಅತಿವೃಷ್ಟಿಪರ ನಾರಂಗವರ್ಣೀಯ ಸಂಚೇತನ. ಅಪಿ ಚ ಹಾಕಿ ನಿಪುಣಂ ಮೇಜರ್ ಧ್ಯಾನಚಂದಂ ಸಂಸ್ಮೃತ್ಯ ದೇಶೇ ಅದ್ಯ ಕ್ರೀಡಾ ದಿವಸ ಆಯೋಜ್ಯತೆ. ಪ್ರಧಾನಮಂತ್ರಿಣಾ ಮೋದಿನಾ ಮೇಜರ್ ಧ್ಯಾನಚಂದವರ್ಯಾಯ ಶ್ರದ್ಧಾಂಜಲಿ ಅರ್ಪಿತ. ಕ್ರೀಡಕಾನಾಂ ಸಮರ್ಪಣಸ್ಯ ಚ ಭೂರಿಶಃ ಪ್ರಶಂಸಾ ಕೃತ. ವಾರ್ತಾ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಪ್ರಾತಃ ಉಜ್ಬೇಕಿಸ್ತಾನ್ ಕಿರ್ಗಿಜ್ ಗಣರಾಜ್ಯಸ್ಯ ಚ ಚತುರ್ದಿವಸೀಯ ಯಾತ್ರಾಯೈ ಪ್ರಸ್ಥಿತವಾನ್. ಶ್ರೀಮೋದಿನಾ ಪ್ರಸ್ಥಾನಾತ್ ಪ್ರಾಕ್ ಭಣಿತಂ ಯತ್ ಏತಸ್ಯಾಃ ಯಾತ್ರಾಯಾಃ ಉಭಯೋರ್ದೇಶಯೋರ್ಮಧ್ಯೆ ಭಾರತಸ್ಯ ರಣನೀತಿಕ ಪರಸ್ಪರತಾ ಸಂಪೃಕ್ತತಾ ಚ ದೃಢಯಿಷ್ಯತೆ. ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ಅಸೌ ಉಜ್ಬೇಕಿಸ್ತಾನೀಯ ರಾಷ್ಟ್ರಪತಿನಾ ಶಫ್ಕತ್ ಮಿರ್ಜಿಯೋಯೇಫ್ ವರ್ಯೇಣ ಸಾಕಂ ವ್ಯಾಪಾರ ನಿವೇಶ ಡಿಜಿಟಲ್ ಸಂಪರ್ಕ ರಕ್ಷ್ಯಾ ಊರ್ಜಾ ಕ್ಷೇತ್ರೆ ಸಹಯೋಗಂ ವಿವರ್ಧಯಿತುಂ ಚರ್ಚಾಂ ವಿಧಾಸ್ಯತಿ. ಏತೇನ ಸಹೈವ ವಿಕಸಿತ ಭಾರತ ದಿಶಿ ಅಪಿ ಸಂಭಾಷಣಂ ಭವಿಷ್ಯತಿ. ಉಜ್ಬೇಕಿಸ್ತಾನೆ ಭಾರತಸ್ಯ ರಾಜದೂತೇನ ಸ್ಮಿತಾ ಪಂತೇನ ಆಕಾಶವಾಣ್ಯಾ ಸಹ ವಿಶಿಷ್ಟೆ ಸಾಕ್ಷಾತ್ಕಾರೇ ಭಣಿತಂ ಯತ್ ಉಜ್ಬೇಕಿಸ್ತಾನೆ ಪ್ರಾಕೃತಿಕ ಸಂಸಾಧನಾನಾಂ ಭಂಡಾರೋ ವಿದ್ಯತೆ. ತಯಾ ಪ್ರೋಕ್ತಂ ಯತ್ ಉಭಯೋಃ ದೇಶಯೋಃ ಮಧ್ಯೆ ನಿವೇಶ ಮಹತ್ವಪೂರ್ಣ ಖನಿಜ ಕ್ಷೇತ್ರಾಣಾಂ ಹಸ್ತಾಂತರಣೆ ಚರ್ಚಾ ಅಪಿ ಸಂಭಾವ್ಯತೆ. ರಕ್ಷಾಮಂತ್ರಿ ರಾಜನಾಥ ಸಿಂಹ ಅದ್ಯ ಉಕ್ತವಾನ್ ಯತ್ ಭಾರತಂ ಕೇವಲಂ ಅರ್ಥವ್ಯವಸ್ಥಾರೂಪೇಣ ನ ಅಪಿತು ಸ್ವೀಯ ಸಭ್ಯತಾ ಸಂಸ್ಕೃತಿ ಸಾಮರ್ಥ್ಯೇನ ಆತ್ಮವಿಶ್ವಾಸೇನ ಚ ವಿಕಸಿತ ರಾಷ್ಟ್ರರೂಪೇಣ ಉದಿತಮಸ್ತಿ. ಲಖನೌ ನಗರೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಶ್ವವಿದ್ಯಾಲಯಸ್ಯ ಏಕಾದಶೇ ದೀಕ್ಷಾಂತ ಸಮಾರೋಹೇ ಭಾಷ್ಯಮಾಣಃ ಶ್ರೀಸಿಂಹಃ ಉಕ್ತವಾನ್ ಯತ್ ಯದಾ ಭಾರತದೇಶಃ ಕಿಮಪಿ ವದತಿ ತದಾ ಸಂಪೂರ್ಣಃ ವಿಶ್ವಃ ಶೃಣೋತಿ. ಅಸೌ ಭಣಿತವಾನ್ ಯತ್ ನವಭಾರತಸ್ಯ ಮಹಾನ್ ಪರಿವರ್ತನಂ ಇದಮಸ್ತಿ ಯತ್ ದೇಶಃ ನ ಕೇವಲಂ ವೈಶ್ವಿಕ ನಿಯಮಾನ್ ಅನುಸರತಿ ಅಪಿತು ತೇಷಾಂ ನಿರ್ಮಾಣೆ ಅಪಿ ಯೋಗದಾನಂ ದದಾತಿ. ನೇಪಾಲದೇಶೇ ಜಲಪೂರ ವಿಭೀಷಿಕಾಯಾಂ ಮೃತಕಾನಾಂ ಸಂಖ್ಯಾ ಷಡ್ವಿಂಶತ್ಯುತ್ತರ ಷಡ್ಶತ್ ಸಂಜಾತಾ. ದ್ವಿಸಹಸ್ರಾಧಿಕ ಜನಾಶ್ಚ ವಿಲುಪ್ತಾಃ ಸೂಚ್ಯಂತೆ. ಆರಕ್ಷಿದಲೇನ ತ್ರಯಸ್ತ್ರಿಂಶದುತ್ತರ ದ್ವಿಶತಾತ್ಮಕಾಃ ಶವಾಃ ಚಿತವಾನ ಜನಪದೇ ಅಧಿಗತಾಃ. ಪಶ್ಚಿಮ ನವಲಪಾರಾಸಿ ಕ್ಷೇತ್ರೇ ಅಷ್ಟಚತ್ವಾರಿಂಶದುತ್ತರೈಕಶತ ಗೋರಖಾಯಾಂ ಅಷ್ಟಚತ್ವಾರಿಂಶತ್ ಶವಾಃ ಅಧಿಗತಾಃ. ಏತದತಿರಿಚ್ಯ ಬಹುಷು ಕ್ಷೇತ್ರೇಷು ಬಹವಃ ಮೃತಾವಶೇಷಾಃ ಸಂಪ್ರಾಪ್ತಾಃ. ಹಿಮಾಲಯ ಕ್ಷೇತ್ರೇ ಪ್ರಭಾವಿತೇಷು ಜನಪದೇಷು ಸಹಾಯೋದ್ಧಾರ ಕಾರ್ಯಾಣಿ ದ್ರುತಗತ್ಯಾ ಪ್ರಚಲಂತಿ. ವಿದೇಶ ಮಂತ್ರಾಲಯೇನ ಸೂಚಿತಂ ಯತ್ ವಿಂಶತ್ಯುತ್ತರ ತ್ರಿಂಶತ್ ಭಾರತೀಯ ನಾಗರಿಕಾಃ ಸಾಂಪ್ರತಮಪಿ ವಿಲುಪ್ತಾಃ. ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಾಯಸವಾಲೇನ ನವದಿಲ್ಲ್ಯಾಂ ವಾರ್ತಾಹರೈಃ ಸಹ ಸಂಲಪನ್ ಪ್ರೋಕ್ತವಾನ್ ಯತ್ ಭಾರತೀಯ ಮೂಲಸ್ಯ ಆಹತ್ಯ ಶತಾಧಿಕಾಃ ಜನಾಃ ಅಧುನಾ ಅಪಿ ಸಂಪರ್ಕವಿಹೀನಾಃ ಸಂತಿ. ಅತ್ರಾಂತರೆ ನೇಪಾಳ ಪ್ರಾಧಿಕರಣೇನ ಊನತ್ರಿಂಶದುತ್ತರ ದ್ವಿಶತ ಅಜ್ಞಾತ ಶವಾಃ ಅಪಿ ಅಧಿಗತಃ. ಚಿತವಾನ ಜನಪದೆ ಚಿಕಿತ್ಸಾಲಯೆ ಉಪಚಾರಾಧೀನಃ ವ್ರಣಿತಃ ಜನಃ ಉಪಚಾರೆ ಸಮಸ್ಯಾಃ ಸಮ್ಮುಖೀಕುರ್ವಂತಿ. ನೇಪಾಳದೇಶಸ್ಯ ರಾಷ್ಟ್ರಪತಿಃ ರಾಮಚಂದ್ರ ಪೌಡೇಲಃ ಅದ್ಯ ಭಾರತೀಯ ರಾಷ್ಟ್ರಪತಿಂ ದ್ರೌಪದೀ ಮುರ್ಮುಂ ಪ್ರತಿ ಕೃತಜ್ಞತಾಂ ಜ್ಞಾಪಿತವಾನ್. ನೇಪಾಳದೇಶೆ ವಿನಾಶಕಾರಿ ಆಕಸ್ಮಿಕ ಜಲಪ್ರವಾಹೇ ಶತಶಃ ಜನಾಃ ಮೃತಾಃ ವ್ಯಾಪಕಃ ವಿನಾಶಃ ಚ ಜಾತಃ. ಅಸ್ಮಿನ್ ಸಮಯೇ ಭಾರತೀಯ ಪ್ರಶಾಸನದ್ವಾರಾ ಪ್ರದತ್ತಾಯೈ ಸಹಾಯತಾಯೈ ಸಮರ್ಥನಾಯ ಚ ಪೌಡೇಲವರ್ಯೇಣ ಧನ್ಯವಾದಃ ಪ್ರಕಟಿತಃ. ಅಸೌ ಬುಧವಾಸರೆ ಸಂಜಾತೆ ಅಸ್ಮಿನ್ ಜಲಾಪ್ಲಾವೆ ಭಾರತೀಯ ಜನಾನಾಂ ಮೃತ್ಯೋಃ ವಿಷಯೇಪಿ ಶೋಕಂ ಅಭಿವ್ಯಕ್ತವಾನ್. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರ್ಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಆಕಾಶವಾಣಿತಃ ಸ್ವೀಯ ಮನ್ ಕಿ ಬಾತ್ ಇತಿ ಮಾಸಿಕ ಕಾರ್ಯಕ್ರಮೆ ಭಾರತೀಯೈಃ ಸಹ ಸ್ವೋದ್ಗಾರಾನ್ ಪ್ರಕಟಯಿಷ್ಯತಿ. ಕಾರ್ಯಕ್ರಮಸ್ಯ ಅಸ್ಯ ಇದಂ ಸಪ್ತತ್ರಿಂಶದುತ್ತರ ಶತತಮಂ ಸಂಸ್ಕರಣಂ ವಿದ್ಯತೆ. ಕಾರ್ಯಕ್ರಮೋಯಂ ಆಕಾಶವಾಣಿ ದೂರದರ್ಶನಸ್ಯ ಚ ಸರ್ವಾಸು ವಾಹಿನೀಷು ಸಂಪ್ರಸಾರ್ಯತೆ. ಏತದತಿರಿಚ್ಯ ಯೂಟ್ಯೂಬ್ ಡಿಡಿ ನ್ಯೂಸ್ ಸೂಚನಾ ಪ್ರಸಾರಣ ಮಂತ್ರಾಲಯೇ ಸರ್ವತ್ರ ಅಸ್ಯ ಕಾರ್ಯಕ್ರಮಸ್ಯ ಪ್ರಸಾರಣಂ ಭವಿಷ್ಯತಿ. ಶಿಕಾಗೋ ನಗರೆ ಆಯೋಜಿತೆ ಬಿಜಿನೆಸ್ ರೌಂಡ್ ಟೇಬಲ್ ಸಮ್ಮೇಳನೆ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ನ್ಯಗಾದೀತ್ ಯತ್ ಭಾರತಸ್ಯ ಆರ್ಥಿಕ ಪ್ರಗತಿ ಕುಶಲ ಜನಶಕ್ತಿ ಆಧುನಿಕ ಸಂರಚನಾ ಚ ವೈಶ್ವಿಕ ನಿವೇಶಕಾನ್ ಆಕರ್ಷಯಂತಿ. ಮಂತ್ರಿಣಾ ಉದ್ಘೋಷಿತಂ ಯತ್ ಭಾರತಂ ನ ಕೇವಲಂ ವ್ಯಾಪಾರಸ್ಥಲಂ ಅಪಿತು ಜಗತಿ ಉತ್ಪಾದನ ಪ್ರದಾನಸ್ಯ ವಿಶಾಲ ಕೇಂದ್ರಮಸ್ತಿ. ವಿತ್ತಮಂತ್ರಿ ಆತ್ಮನಿರ್ಭರ ಭಾರತಂ ತಥಾ ಐಡಿ EX ಸದೃಶಾನಾಂ ಉಪಕ್ರಮಾಣಾಂ ಉಲ್ಲೇಖಂ ಕುರ್ವತಿ ಉಕ್ತವತಿ ಯತ್ ಭಾರತಂ ಡ್ರೋಣ್ ಸ್ವಾಯತ್ತ ಪ್ರಣಾಲಿ ಇತ್ಯಾದಿನಾಂ ಆಧುನಿಕ ಪ್ರೌದ್ಯೋಗಿಕೀನಾಂ ಕ್ಷೇತ್ರೆ ಸ್ವದೇಶಿ ಸಾಮರ್ಥ್ಯಂ ವರ್ಧಯತಿ ಸಾ ವೈಶ್ವಿಕ ನಿವೇಶಕಾನ್ ಸಹ ವಿಕಾಸಾಯ ಸಹ ಉತ್ಪಾದನಾಯ ಚ ಆಮಂತ್ರಿತವತಿ ಭಾರತಂ ಕೇವಲಂ ಸೇವ್ಯ ವಿಪಣಿ ರೂಪೇಣ ನ ದೃಷ್ಟ್ವಾ ಅಪಿತು ವಿಶ್ವ ನಿರ್ಮಾಣಸ್ಯ ಮಂಚ ರೂಪೇಣ ಸ್ವೀಕರ್ತುಂ ಸಾ ನಿವೇದಯತ್. ಅಮೆರಿಕಿ ರಾಷ್ಟ್ರಪತಿನಾ ಡೊನಾಲ್ಡ್ ಟ್ರಂಪೇಣ ವೆನೆಜುವೆಲಾ ದೇಶೇನ ಸಾಕಂ ಬೃಹತ್ತಂ ತೈಲ ಸಂಧೇಹ ಘೋಷಣಾ ವಿಹಿತಾಸ್ತಿ. ವೆನೆಜುವೆಲಾ ದೇಶೇನ ಸಾಕಂ ಅಸ್ಮಾತ್ ಸಂಧೇಹ ಅಮೆರಿಕಾ ದೇಶಃ ಪಂಚಷಷ್ಟಿಃ ಅರ್ಬುದ್ ಬೈರಲತಃ ಅಧಿಕ ಅಸಂಶೋಧಿತ ತೈಲ ಭಂಡಾರಣೆ ನಿಯಂತ್ರಣಂ ಸ್ಥಾಪಯಿಷ್ಯತಿ. ಇರಾನ್ ದೇಶಸ್ಯ ರಾಷ್ಟ್ರಪತಿ ಮಸೂದ್ ಪೆಜೆಶಿಯನ್ ಪ್ರಾವೋಚತ್ ಯತ್ ತೆಹರಾನ್ ನಗರಾತ್ ಅಮೆರಿಕಾ ದೇಶೇನ ಸಹ ಕೂಟನೀತಿಕ್ ವಾರ್ತಾಯೈ ದ್ವಾರಂ ಉದ್ಘಾಟಿತಮಸ್ತಿ. ತಥಾಪಿ ವಾಷಿಂಗ್ಟನ್ ಪ್ರಶಾಸನಂ ಪ್ರತಿ ಸಾವಧಾನತಾ ಅಪಿ ಪರಿಪಾಲನೀಯಾಸ್ತಿ. ತೇನೋಕ್ತಂ ಯತ್ ಯದಿ ಅಮೆರಿಕಾ ದೇಶಃ ಸಂಧಿನಿಷ್ಠಾಂ ದರ್ಶಯತಿ ತರ್ಹಿ ಇರಾನಃ ಅಪಿ ಸ್ವಪ್ರತಿಬದ್ಧತಾಂ ಪರಿಪಾಲಯಿಷ್ಯತಿ. ಏಕಸ್ಮಿನ್ ದೂರದರ್ಶನ್ ಸಾಕ್ಷಾತ್ಕಾರೇ ಪೆಜೆಶಿಕಿಯನ್ ಇತ್ಯನೇನ ಪ್ರೋಕ್ತಂ ಯತ್ ಕೂಟನೀತಿಕ ಪ್ರಯತ್ನಾಃ ಜೂನ ಮಾಸೆ ಹಸ್ತಾಕ್ಷರಿತಸ್ಯ ಶಾಂತಿ ಸಹಮತಿ ಪತ್ರಸ್ಯ ಪುನಃ ಸಕ್ರಿಯೀಕರಣೆ ಕೇಂದ್ರಿತಾಃ ಭವಿತುಂ ಶಕ್ನುವಂತಿ. ತೇನ ಉಲ್ಲಿಖಿತಂ ಯತ್ ಅಸ್ಯ ಸಂಧೇಹ ಕ್ರಿಯಾನ್ವಯನ್ ಕಾಲೆ ಇರಾನೇನ 90 ಮಿಲಿಯನ್ ಬೆರೆಲ್ ಮಿತಂ ಖನಿಜ ತೈಲಂ ನಿರ್ಯಾತಿತಂ. ಅಪರೇ ಸಂದೇಶೆ ಇರಾನಸ್ಯ ಸರ್ವೋಚ್ಚ ನೇತ್ರಾ ಮುಜತಬಾ ಖಮೇನೇಯಿ ಇತ್ಯನೇನ ದೇಶಸ್ಯ ಆರ್ಥಿಕ ಜೀವಿಕೋಪಾರ್ಜನ್ ಸಂಕಟೇಭ್ಯಃ ಮುದ್ರಾಸ್ಫೀತೇಃ ವಿತ್ತಾಭಾವ ಸಮಸ್ಯಾಯಾಃ ಅಥ ವಿಪಣಿ ಮೂಲ್ಯ ನಿಯಂತ್ರಣಸ್ಯ ಚ ಗಭೀರ ಸಮಾಧಾನಾಯ ಆಹ್ವಾನಂ ವಿಹಿತಂ. ಅಸೌ ಸ್ವದೇಶಿ ಉತ್ಪಾದನಸ್ಯ ಪ್ರೋತ್ಸಾಹನಂ ಕುರ್ವನ್ ಆವಶ್ಯಕತಾನುಸಾರೇಣ ಆಯಾತಸ್ಯ ವಿವೇಕಪೂರ್ಣ ಉಪಯೋಗಾಯ ಬಲಂ ಅಯಚ್ಛತ್. ಋತು ವಿಜ್ಞಾನ ವಿಭಾಗೇನ ಒಡಿಶಾಯಾಂ ಆಗಾಮಿ ಸೋಮವಾಸರಂ ಯಾವತ್ ಭೀಷಣಾತಿಭೀಷಣ ವೃಷ್ಟೇಃ ನಾರಂಗ ಸಂಚೇತನಾ ಪ್ರಸಾರಿತಾ. ಭೀಷಣ ವೃಷ್ಟೇಃ ಕಾರಣಾತ್ ಬಿಹಾರ ಪಶ್ಚಿಮ ಬಂಗಾಲಃ ಝಾರಖಂಡ ಮಧ್ಯಪ್ರದೇಶ ಛತ್ತೀಸ್ಗಢಸ್ಯ ಚ ಬಹುಷು ಕ್ಷೇತ್ರೇಷು ವೃಷ್ಟಿಃ ಸಂಭಾವ್ಯತೆ. ಆಗಾಮಿ ದ್ವಿತ್ರಿ ದಿವಸೇಷು ಭೀಷಣ ವೃಷ್ಟಿಃ ಭವಿಷ್ಯತಿ ಇತಿ ಋತು ವಿಭಾಗೇನ ಸೂಚಿತಂ. ಭಾರತಸ್ಯ ಮಹಾಂತಂ ಕ್ರೀಡಾ ನಾಯಕಂ ಹಾಕಿ ಪ್ರವೀಣಂ ಮೇಜರ್ ಧ್ಯಾನಚಂದವರ್ಯಂ ಸಂಸ್ಮರ್ತುಂ ತಸ್ಯ ಜನ್ಮ ಜಯಂತ್ಯಾಂ ಅದ್ಯ ಸಮಗ್ರೆ ದೇಶೇ ರಾಷ್ಟ್ರೀಯ ಕ್ರೀಡಾ ದಿವಸಃ ಸೌಲ್ಲಾಸೇನ ಆಯೋಜ್ಯತೆ. ಏಷಃ ದಿವಸಃ ಭಾರತಸ್ಯ ಸಮೃದ್ಧಂ ಕ್ರೀಡಾ ವೈಭವಂ ದರ್ಶಯತಿ. ಜನಸಾಮಾನ್ಯಂ ಚ ಸ್ವದೈನಿಕ ಜೀವನಸ್ಯ ನಿಯಮಿತ ಭಾಗರೂಪೇಣ ಕ್ರೀಡಾಃ ಅಂಗೀಕರ್ತುಂ ಪ್ರೇರಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೇಜರ್ ಧ್ಯಾನಚಂದ ವರ್ಯಾಯ ಭಾವಾಂಜಲಿಂ ಸಮರ್ಪಯನ್ ಅವದತ್ ಯತ್ ಹಾಕಿ ಕ್ಷೇತ್ರೆ ತಸ್ಯ ಅತುಲನೀಯಂ ಯೋಗದಾನಂ ಸರ್ವದಾ ರಾಷ್ಟ್ರಾಯ ಪ್ರೇರಣಾಸ್ರೋತಃ ಸ್ಥಾಪಯಿಷ್ಯತೆ. ಇತಿ ವಾರ್ತಾಃ.
0: ಆಕಾಶವಾಣಿ ಸಮಯ 6:30. ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ.
5: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಬಾಹ್ಯಾಕಾಶ ಸಂಪನ್ಮೂಲಗಳು ಮತ್ತು ಗಣಿಗಾರಿಕೆ. ಇಸ್ರೋ, ನಾಸಾ ಸೇರಿದಂತೆ ಇನ್ನೂ ಅನೇಕ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಭೂಮಿಯಾಚೆಗಿನ ಜಗತ್ತನ್ನ ಅನ್ವೇಷಿಸುವುದರಲ್ಲಿ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿವೆ. ಬಾಹ್ಯಾಕಾಶ ಪಯಣವನ್ನ ಶುರು ಮಾಡಿದ ದಿನದಿಂದ ಇಲ್ಲಿಯವರೆಗೂ ಕೈಗೊಂಡ ಚಂದ್ರಯಾನಗಳಿರಬಹುದು, ಮಂಗಳಯಾನಗಳಿರಬಹುದು, ಉಡಾವಣೆಗೆ ಬೇಕಾದಂತಹ ಎಲ್ಲ ವಸ್ತುಗಳಿಗೂ ಭೂಮಿಯೇ ಆಧಾರ. ಜೊತೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿರಂತರವಾಗಿ ಪ್ರಯೋಗಗಳನ್ನು ಕೈಗೊಳ್ತಾ ಇರುವಂತಹ ಗಗನಯಾನಿಗಳ ತಂಡದ ಜೀವನ ನಿರ್ವಹಣೆಗೆ ಬೇಕಾದ ಪ್ರತಿಯೊಂದು ಸಂಪನ್ಮೂಲವನ್ನು ಕೂಡ ಭೂಮಿಯಿಂದಲೇ ಹೊತ್ತೊಯ್ತಾ ಇರಬೇಕು. ಭೂಮಿಯಿಂದ ದೂರ ಹೆಚ್ಚಾದಂತೆ ಸಾಗಾಣಿಕೆ ವೆಚ್ಚವೂ ಕೂಡ ಹೆಚ್ಚುವುದು. ಜೊತೆಗೆ ಈ ಲಾಜಿಸ್ಟಿಕ್ಸ್ ಅಡಚಣೆಗಳಿಂದ ವೈಫಲ್ಯಗಳೇನಾದರೂ ಸಂಭವಿಸಿದರೆ ನಷ್ಟವೂ ಹೌದು. ಬರಿಯ ಲಾಭ ನಷ್ಟದ ವಿಷಯವಂತೂ ಅಲ್ಲ ಇದು, ಗಗನಯಾನಿಗಳ ಪರಿಶ್ರಮದ ಕುರಿತು ಭಾವನಾತ್ಮಕವಾಗಿ ಬೆಸೆದ ನಂಟಿನ ವಿಷಯವೂ ಕೂಡ ಹೌದು. ಎಲ್ಲವನ್ನು ಭೂಮಿಯಿಂದಲೇ ಹೊತ್ತೊಯ್ಯುವ ಬದಲಿಗೆ ಬಾಹ್ಯಾಕಾಶದಲ್ಲಿ ಅಂದರೆ ಯಾನ ಕೈಗೊಂಡ ಗ್ರಹ ಇರಬಹುದು, ಉಪಗ್ರಹ ಅಥವಾ ಕ್ಷುದ್ರ ಗ್ರಹಗಳಲ್ಲಿಯೇ ಗಣಿಗಾರಿಕೆ ನಡೆಸಿ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡ್ರೆ ಹೇಗೆ ಎನ್ನುವ ಪ್ರಶ್ನೆಯಿಂದ ಮೂಡಿದ್ದು ಬಾಹ್ಯಾಕಾಶ ಗಣಿಗಾರಿಕೆ ಅಥವಾ ಸ್ಪೇಸ್ ಮೈನಿಂಗ್. ಇದರಿಂದ ಯಾವುದೇ ಒಂದು ಉಡಾವಣೆಯ ಯೋಜನೆಯ ವೆಚ್ಚವನ್ನು ಕೂಡ ತಗ್ಗಿಸಬಹುದು. ಇನ್ನು ಎರಡನೆಯದಾಗಿ, ಭೂಮಿಯ ಮೇಲೆ ನಮ್ಮ ಸುಗಮ ಜೀವನಕ್ಕಾಗಿ ಬೇಕಾದಂತಹ ಎಲ್ಲಾ ಖನಿಜಗಳನ್ನು ಭೂಮಿಯಿಂದ ಗಣಿಗಾರಿಕೆ ಮಾಡಿ ತೆಗೆತಾ ಇದ್ದೇವೆ. ನಾಸಾ, ಇಸ್ರೋ ಮತ್ತು ಇನ್ನಿತರ ಬಾಹ್ಯಾಕಾಶ ಸಂಸ್ಥೆಗಳು ಈಗಾಗಲೇ ಕೈಗೊಂಡಿರುವಂತಹ ಅನೇಕ ಮಿಷನ್ಗಳು ಚಂದ್ರ, ಮಂಗಳನ ಅಂಗಳ ಮತ್ತು ಕುಜ ಹಾಗೂ ಗುರು ಕಕ್ಷೆಗಳ ನಡುವಿನ ಪ್ರದೇಶದಲ್ಲಿ ಸೂರ್ಯನನ್ನ ಪರಿಭ್ರಮಿಸುತ್ತಿರುವಂತಹ ವಿವಿಧ ಗಾತ್ರ, ಆಕಾರ ಮತ್ತು ರಾಶಿಗಳ ಶಿಲಾವಸ್ತು ಸಮೂಹವಾದ ಕ್ಷುದ್ರ ಗ್ರಹಗಳ ಅಂಗಳದಿಂದ ತಂದಂತಹ ಕಲ್ಲು ಮಣ್ಣಿನ ಮಾದರಿಗಳನ್ನ ಪರೀಕ್ಷಿಸಿದ ನಂತರ ಅಲ್ಲಿಯೂ ಕೂಡ ಕಬ್ಬಿಣ, ನಿಕೆಲ್, ಪ್ಲಾಟಿನಂ, ಚಿನ್ನದಂತಹ ಅನೇಕ ಲೋಹಗಳು ಮತ್ತು ಚಂದ್ರನಲ್ಲಿ ಹೀಲಿಯಂನಂತಹ ಧಾತುವು ದಟ್ಟವಾಗಿರುವುದನ್ನು ಖಚಿತಪಡಿಸಿಕೊಂಡಿವೆ. ಭೂಮಿಯ ಮೇಲೆ ಅತ್ಯಂತ ವಿರಳವಾಗಿರುವ, ಚಂದ್ರನ ಮೇಲೆ ಅಧಿಕವಾಗಿರುವ ಹೀಲಿಯಂ ಅನ್ನ ಗಣಿಗಾರಿಕೆ ಮಾಡಿದ್ದೇ ಆದಲ್ಲಿ ಅನೇಕ ಲಾಭವಿದೆ ಎನ್ನುತ್ತವೆ ಅಧ್ಯಯನಗಳು. ಪ್ರಸ್ತುತ ಭೂಮಿಯ ಮೇಲೆ ವಿದ್ಯುಚ್ಛಕ್ತಿಯನ್ನ ಪಡೆಯಲು ಹಲವು ವಿಧಾನಗಳನ್ನು ಅನುಸರಿಸಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ರೇಡಿಯೋ ಆಕ್ಟಿವ್ ಧಾತುಗಳನ್ನ ಬಳಸಿ ಅಪಾರ ಪ್ರಮಾಣದ ಶಕ್ತಿಯನ್ನ ವಿದ್ಯುಚ್ಛಕ್ತಿಯನ್ನಾಗಿ ಪರಿವರ್ತಿಸಲಾಗ್ತಿದೆ. ಈ ಅಪಾಯಕಾರಿ ವಿಕಿರಣಗಳನ್ನು ಸೂಸುವ ಇಂಧನದ ಬದಲಾಗಿ ವಿಕಿರಣ ಧಾತುವಲ್ಲದ ಹೀಲಿಯಂ ಅನ್ನ ಬಳಸಿದ್ದೇ ಆದಲ್ಲಿ ಪರಿಸರಕ್ಕೆ ಯಾವುದೇ ಹಾನಿಯುಂಟಾಗದಂತೆ ಅಡ್ಡ ಪರಿಣಾಮಗಳಿಲ್ಲದ ಶುದ್ಧ ಶಕ್ತಿಯ ಮೂಲಗಳನ್ನು ಕಂಡುಕೊಳ್ಳಬಹುದು. ಹಾಗಾಗಿ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡಲು ಹಸಿರು ಇಂಧನಗಳ ಬಳಸಬೇಕಾದ ಜರೂರಿಗೆ ಬಾಹ್ಯಾಕಾಶ ಗಣಿಗಾರಿಕೆ ಸಹಕಾರಿಯಾಗಬಲ್ಲದು. ಆದರೆ ಬಾಹ್ಯಾಕಾಶದಲ್ಲಿ ಗಣಿಗಾರಿಕೆ ನಡೆಸೋದು ಅಂದರೆ ಸುಲಭದ ಮಾತಲ್ಲ. ಅಂತಾರಾಷ್ಟ್ರೀಯವಾಗಿ ಮಾಡಿಕೊಂಡಂತಹ ಬಾಹ್ಯಾಕಾಶ ಕಾಯ್ದೆಯನ್ನ ಪಾಲಿಸಬೇಕು. ದತ್ತಾಂಶ ಸಂಗ್ರಹಣೆ, ಖನಿಜಾಂಶವಿರುವ ಸ್ಥಳದ ಅನ್ವೇಷಣೆ, ಅತ್ಯಂತ ಕಡಿಮೆ ಅಥವಾ ಗುರುತ್ವಾಕರ್ಷಣ ಶಕ್ತಿಯೇ ಇಲ್ಲ ಜಾಗದಲ್ಲಿ ಅತ್ಯಾಧುನಿಕ ಉಪಕರಣಗಳ ಬಳಕೆ, ಖನಿಜಗಳ ಸಂಶ್ಲೇಷಣೆ, ವಿಶ್ಲೇಷಣೆ, ಸಂಸ್ಕರಣೆ ಮತ್ತು ಬಳಕೆ, ಜೊತೆಗೆ ಇದಕ್ಕೆಲ್ಲ ತಗಲಬಹುದಾದಂತಹ ವೆಚ್ಚವೂ ಕೂಡ ಮುಖ್ಯ. ಬಾಹ್ಯಾಕಾಶ ಗಣಿಗಾರಿಕೆಯು ಇನ್ನೂ ಶೈಶವಾವಸ್ಥೆಯಲ್ಲಿದೆಯಾದರೂ ಕೂಡ ಮುಂದೊಂದು ದಿನ ಹೆಮ್ಮರವಾಗಿಯೂ ಕೂಡ ಬೆಳೆಯಬಹುದು. ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
6: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ.
0: ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಸಂಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಆಗಸ್ಟ್ 26ರಂದು ಆಕಾಶ್ ವಿ ಎಂಬ 34 ವರ್ಷದ ವ್ಯಕ್ತಿಯೊಬ್ಬರು ಕಾಣೆಯಾಗಿದ್ದಾರೆ. ಗೋಧಿ ಮೈವಣ್ಣ, ಕೋಲುಮುಖ, ಸಾಧಾರಣ ಮೈಕಟ್ಟು ಹೊಂದಿದ್ದು 5.10 ಅಡಿ ಎತ್ತರವಿದ್ದಾರೆ. ಕಾಣೆಯಾಗುವಾಗ ಕಪ್ಪು ಬಣ್ಣದ ಟೀಶರ್ಟ್, ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ದಾರೆ. ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಮೇ 29ರಂದು ರಂಗಮ್ಮ ಎಂಬ 68 ವರ್ಷದ ಹೃದಯವರು ಕಾಣೆಯಾಗಿದ್ದಾರೆ. 160 ಸೆಂಟಿಮೀಟರ್ ಎತ್ತರ, ಬಿಳಿ ಕೂದಲು, ಬಿಳಿ ಮೈಬಣ್ಣ ಹೊಂದಿದ್ದಾರೆ. ಗುಂಡು ಮುಖ ಹೊಂದಿದ್ದಾರೆ, ಸಾಧಾರಣ ಮೈಕಟ್ಟು. ವೆಂಕಟೇಶ್ ಎಂಬ 70 ವರ್ಷದ ವೃದ್ಧರೊಬ್ಬರು ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಜೂನ್ 10ರಂದು

0: ಆಕಾಶವಾಣಿ ಬೆಂಗಳೂರು, ಸಮಯ 6:37. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
1: ಅಕಾಲಿಕ ಮಳೆಗೆ ಮಿಂಚುಗಳು.

0: पीएम फसल बीमा योजना से करीब 2 लाख करोड़ रूपये ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಜನ್ಮ ಶತಮಾನೋತ್ಸವ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಹಲವು ಗಣ್ಯರು ಭಾಗಿ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಲು ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಮೋಡ ಬಿತ್ತನೆ ಮಾರ್ಗದರ್ಶನ ನೀಡಲು 2 ಸಮಿತಿ ರಚಿಸಿ ಜಲಸಂಪನ್ಮೂಲ ಇಲಾಖೆ ಆದೇಶ. ಕೋಲಾರದ ಬಂಗಾರಪೇಟೆಯಲ್ಲಿ ನೂತನ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಮಕೃಷ್ಣ ಹೆಗಡೆ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಹಲವಾರು ನಾಯಕರನ್ನು ಬೆಳೆಸಿದ ಕೀರ್ತಿ ರಾಮಕೃಷ್ಣ ಹೆಗಡೆಯವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ರಾಮಕೃಷ್ಣ ಹೆಗಡೆಯವರೊಂದಿಗಿನ ಒಡನಾಟವನ್ನು ಮೆಲುಕು ಹಾಕಿದರು. ಹೆಗಡೆಯವರ ವಿಷಯಾಧಾರಿತ ರಾಜಕೀಯವನ್ನು ಅವರು ಕೊಂಡಾಡಿದರು. ಕಾರ್ಯಕ್ರಮ

0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮಾಜಿ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಹಲವು ಮಹತ್ವದ ಘೋಷಣೆ ಮಾಡಿದ್ದಾರೆ. ಅಂತಾರಾಷ್ಟೀಯ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಿಗೆ 15 ಲಕ್ಷ ನೀಡುವುದಾಗಿ ಘೋಷಿಸಿದ್ದಾರೆ. 36 ಕೋಟಿ ವೆಚ್ಚದಲ್ಲಿ ರಾಜ್ಯಾದ್ಯಂತ 32 ಕ್ರೀಡಾಂಗಣ ಹಾಗೂ ಅಭಿವೃದ್ದಿ ಕ್ರೀಡೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಹಾಜರಾತಿ ವಿನಾಯಿತಿ ಘೋಷಿಸಿದ್ದಾರೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೂ ಮುನ್ನ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ಕಾಮನ್ವೆಲ್ತ್ ಗೇಮ್ಸ್ನ ಆಯ್ದ ಕ್ರೀಡಾ ಸ್ಪರ್ಧೆಗಳನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಹೆಚ್ಚಿನ ಭಾಗಗಳಲ್ಲಿ ಮುಂಗಾರು ಮಳೆಯ ಕೊರತೆ ಉಂಟಾಗಿದ್ದು ಸರ್ಕಾರ ಮೋಡ ಬಿತ್ತನೆ ನಡೆಸಲು ನಿರ್ಧರಿಸಿದೆ. ಇದರ ಅನುಷ್ಠಾನಕ್ಕಾಗಿ ಮೇಲ್ವಿಚಾರಣೆ ಮತ್ತು ತಾಂತ್ರಿಕ ಮಾರ್ಗದರ್ಶನ ನೀಡಲು 2 ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಜಲಸಂಪನ್ಮೂಲ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೊದಲ ಸಮಿತಿಯಲ್ಲಿ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ದಿ ಆಯುಕ್ತರೂ ಸೇರಿದಂತೆ 6 ಸದಸ್ಯರು ಇರಲಿದ್ದಾರೆ. ಈ ಸಮಿತಿಯು ಮೋಡ ಬಿತ್ತನೆ ಕಾರ್ಯಕ್ರಮದ ಒಟ್ಟಾರೆ ಮೇಲ್ವಿಚಾರಣೆ ಮತ್ತು ಪರಿಶೀಲನೆ ನಡೆಸಲಿದೆ. 2 ಸಮಿತಿಯು ತಾಂತ್ರಿಕ ಸಲಹಾ ಮತ್ತು ಮೌಲ್ಯಮಾಪನ ಸಮಿತಿಯಾಗಿದ್ದು ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ತಾಂತ್ರಿಕ ನೆರವು, ಮಾರ್ಗದರ್ಶನ ಹಾಗೂ ಶಿಫಾರಸುಗಳನ್ನು ನೀಡಲಿದೆ. ಇದರಲ್ಲಿ ಕೆಎಸ್ಎನ್ಡಿಎಂಸಿ ನಿರ್ದೇಶಕರು ಸಮಿತಿಯ ಅಧ್ಯಕ್ಷತೆ ವಹಿಸಲಿದ್ದು 8 ಸದಸ್ಯರು ಹಾಗೂ ವಿಶೇಷ ಆಹ್ವಾನಿತರು ಇರಲಿದ್ದಾರೆ. ಮೋಡ ಬಿತ್ತನೆ ಕಾರ್ಯಕ್ರಮಕ್ಕಾಗಿ ಜಿಎಸ್ಟಿ ಹೊರತುಪಡಿಸಿ 28,52,00,000 ರೂಪಾಯಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಬೂದಿಕೋಟೆ ವೃತ್ತದ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಸುಮಾರು 31,51,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಅತ್ಯಾಧುನಿಕ ಮೇಲ್ಸೇತುವೆಯು ವಾಹನ ಹಾಗೂ ರೈಲುಗಳ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿರುವ ಎಲ್ಲಾ ಲೆವೆಲ್ ಕ್ರಾಸಿಂಗ್ಗಳಿಗೆ ಮೇಲ್ಸೇತುವೆ ಅಥವಾ ಅಂಡರ್ಪಾಸ್ ನಿರ್ಮಿಸುವ ಮೂಲಕ ಜಿಲ್ಲೆಯನ್ನು ಸಂಪೂರ್ಣ ರೈಲ್ವೆ ಗೇಟ್ ಮುಕ್ತವನ್ನಾಗಿಸುವ ಗುರಿ ಹೊಂದಲಾಗಿದೆ. ಇದಕ್ಕೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯಗಳೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜೀನಾಮೆ ನೀಡಿರುವ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪತ್ರವನ್ನು ಇಂದು ರಾಜ್ಯಪಾಲರಿಗೆ ಕಳುಹಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷಕ್ಕೆ ಮುಜುಗರವಾಗುವುದನ್ನು ತಪ್ಪಿಸಲು ನಾಗೇಂದ್ರ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿರುವುದಾಗಿ ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯದಲ್ಲಿನ ಬರ ಮತ್ತು ಕಾವೇರಿ ನೀರಿನ ವಿವಾದದಂತಹ ವಿಷಯಗಳನ್ನು ಪರಿಹರಿಸುವುದಕ್ಕಿಂತ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದೆ ಎಂದು ಆರೋಪಿಸಿದ್ದಾರೆ. ಪ್ರತಿಪಕ್ಷಗಳಿಗೆ ರಾಜ್ಯದ ಜನರ ಕಲ್ಯಾಣದ ಬಗ್ಗೆ ಹಿತಾಸಕ್ತಿ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದನದ ಒಳಗೆ ಹಾಗೂ ಹೊರಗಿನ ನಿರಂತರ ಹೋರಾಟದಿಂದ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,

0: ಇದು ಪರಿಶಿಷ್ಟ ಸಮುದಾಯಕ್ಕೆ ಸಂದ ಜಯ ಎಂದು ತಿಳಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಹೋರಾಟದಿಂದ ನಾಗೇಂದ್ರ ರಾಜೀನಾಮೆ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗಿದೆ ಎಂದು ಹೇಳಿದ್ದಾರೆ. 5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಟೆಂಡರ್ ಅಥವಾ ವರ್ಗಾವಣೆಗೆ ಸಚಿವ ಸಂಪುಟದ ಅನುಮೋದನೆಯ ಅಗತ್ಯವಿದೆ. ಅಂತಹುದರಲ್ಲಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ 50-60 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಲಭ್ಯವಾಗುವ ಸಂಸದರ ನಿಧಿಯನ್ನು ಸಮರ್ಪಕವಾಗಿ ಹಾಗೂ ಆದ್ಯತೆಯ ಮೇರೆಗೆ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಇಲಾಖೆಗಳ ನಡುವೆ ಸಮನ್ವಯತೆ ಇರಬೇಕು ಎಂದು ತಿಳಿಸಿದ್ದಾರೆ. ವಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ವೈದ್ಯರ ಹಾಜರಾತಿಯನ್ನು ಕಡ್ಡಾಯವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆಯ ಮೂಲಕ ದಾಖಲಿಸುವಂತೆ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳನ್ನು ನಿಗದಿತ ಗುಣಮಟ್ಟ ಹಾಗೂ ಮಾನದಂಡಗಳಿಗೆ ಅನುಗುಣವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಸಾಲ ಮರುಪಾವತಿಗೆ ಸಂಬಂಧಿಸಿದಂತೆ ರೈತರ ಮೇಲೆ ಯಾವುದೇ ರೀತಿಯ ಅನಗತ್ಯ ಒತ್ತಡ ಹೇರಬಾರದು ಎಂದು ಬ್ಯಾಂಕ್ಗಳಿಗೆ ಸೂಚಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ಬಿಜೆಪಿ ನಾಯಕರು ಹಾಗೂ ಸಂಸದರು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮಘಟ್ಟಗಳ ಸಂರಕ್ಷಣೆ ಹೆಸರಿನಲ್ಲಿ ಈ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಿರುವುದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ರಾಜ್ಯ ಸರ್ಕಾರ ಈಗಾಗಲೇ ಈ ವರದಿಯನ್ನು ತಿರಸ್ಕರಿಸುವ ಸ್ಪಷ್ಟ ನಿಲುವು ತೆಗೆದುಕೊಂಡಿದ್ದು ಜಾರಿಗೆ ಅವಕಾಶ ನೀಡುವುದಿಲ್ಲ. ಮಲೆನಾಡಿನ ರೈತರು ಹಾಗೂ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳೇ ಬೆಂಗಳೂರಿನ ಹೆಮ್ಮೆ ಮತ್ತು ಭವಿಷ್ಯ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮೂರ ಹೆಮ್ಮೆ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಶಾಲೆ ಮತ್ತು ಪದವಿ ಪೂರ್ವ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 181 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಮಾತನಾಡಿದ ಅವರು, ಒಬ್ಬ ವಿದ್ಯಾರ್ಥಿ 99ಕ್ಕೂ ಹೆಚ್ಚು ಅಂಕಗಳನ್ನು ಪಡೆಯುವುದು ಸುಲಭದ ಕೆಲಸವಲ್ಲ ಎಂದು ತಿಳಿಸಿದ್ದಾರೆ. ಓದಿನಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಶಾಲೆ ಮುಖ್ಯವಲ್ಲ, ಪರಿಶ್ರಮವೇ ಮುಖ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೊದಲ ಹಂತದ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು ಮಾತ್ರ ಸೇರ್ಪಡೆಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಉಳಿದ ತಾಲೂಕುಗಳನ್ನು ಎರಡನೇ ಹಂತದ ಪಟ್ಟಿಯಲ್ಲಿ ಸೇರಿಸುವಂತೆ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಜನ್ಮ ಶತಮಾನೋತ್ಸವ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಹಲವು ಗಣ್ಯರು ಭಾಗಿ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಲು ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಮಾರ್ಗದರ್ಶನ ನೀಡಲು 2 ಸಮಿತಿ ರಚಿಸಿ ಜಲಸಂಪನ್ಮೂಲ ಇಲಾಖೆ ಆದೇಶ. ಕೋಲಾರದ ಬಂಗಾರಪೇಟೆಯಲ್ಲಿ ನೂತನ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ವಸ್ತು ಸಂಗ್ರಹಾಲಯದ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಹ್ಲಾದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
7: ನಮಸ್ಕಾರ ಸರ್.
6: ನಮಗೆ ತಮ್ಮ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಸ್ತು ಸಂಗ್ರಹಾಲಯ ಆರಂಭ ಮಾಡಿದ್ರಿ ಅಂತ ಹೇಳಿದ್ರಿ, ಹೇಳಿ ಈ ವಸ್ತು ಸಂಗ್ರಹಾಲಯದ ಪರಿಚಯ ನಮ್ಮ ಕೇಳುಗರಿಗೆ ಮತ್ತು ರೈತರಿಗೆ ಪರಿಚಯ ಮಾಡಿಕೊಡಿ. ಏನೇನಿದೆ ಅಲ್ಲಿ, ಅದರಿಂದ ಏನು ಉಪಯೋಗ?
7: ಸರ್, ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ನಮ್ಮದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಪ್ರಪ್ರಥಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ತನ್ನ 60 ವರ್ಷದ ಸಂಭ್ರಮಾಚರಣೆಯನ್ನ ನಾವು ಈಗ ಕಂಪ್ಲೀಟ್ ಮಾಡಿದ್ದೀವಿ. ಸೊ 60 ವರ್ಷದ ಸಂಭ್ರಮಾಚರಣೆಯಲ್ಲಿ ಜಿ ಕೆ ವಿ ಕೆಯಲ್ಲಿ ನೀವೆಲ್ಲ ಕೇಳಿರ್ಬೋದು, ಬೇರೆ ಬೇರೆ ಸೈನ್ಸ್ ಮ್ಯೂಸಿಯಂ ಅಂತ ಕೇಳಿರ್ತೀವಿ, ಅಥವಾ ಒಂದು ಬೇರೆ ಬೇರೆ ಆದ ವಿಧಗಳ ಮ್ಯೂಸಿಯಂಗಳಿವೆ, ಆದರೆ ಕೃಷಿಗೆ ಸಂಬಂಧಪಟ್ಟಂತಹ ಮ್ಯೂಸಿಯಂ ಇಲ್ಲ. ಸೊ ಕರ್ನಾಟಕದಲ್ಲಿ ನಮ್ಮ ಜಿ ಕೆ ವಿ ಕೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಪ್ರಪ್ರಥಮ ಬಾರಿಗೆ ಈ ವಸ್ತು ಸಂಗ್ರಹಾಲಯವನ್ನು ಮಾಡಿದೆ. ಈ ವಸ್ತು ಸಂಗ್ರಹಾಲಯ 2013 ಸ್ಥಾಪನೆ ಆಯಿತು ಸರ್. ಇದು ಸುಮಾರು 923 ಚದರ ಅಷ್ಟು ಈ ವಸ್ತು ಸಂಗ್ರಹಾಲಯ ಇದೆ. ಸೊ ಈ ಕಳೆದ 5 ವರ್ಷಗಳಿಂದ ಇದು ಸಾರ್ವಜನಿಕರಿಗೆ ನೋಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ಸರ್. ಏನು ಅಂದರೆ, ಹೆಂಗೆ ಕೃಷಿ ಹುಟ್ಟಿತು, ಈಗಿನ ಬೆಳೆ ಏನು, ಸೊ ಅಂದಿನಿಂದ ಇಂದಿನ ಕಾಲದ ತನಕ ಏನೇನು ಕೃಷಿಗಳೆಲ್ಲ ಆಗಿದೆ, ಈಗ ನಾವು ಎ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಗೆ ಹೇಳ್ತೀವೋ, ಸೊ ಅಲ್ಲಿ ತನಕನೂ ತಮಗೆ ಮಾಹಿತಿಗಳನ್ನ ಈ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡ್ಬೋದು ಸರ್. ಸೊ ಹಾಗಾಗಿ ಒಟ್ಟು ಒಂದು ಸುಮಾರು 80,000+ ವೀಕ್ಷಕರು ಇದನ್ನ ಭೇಟಿ ಕೊಟ್ಟಿದ್ದಾರೆ ಸುಮಾರು 5 ವರ್ಷಗಳಿಂದ. ಸೊ ಈ ವಸ್ತು ಸಂಗ್ರಹಾಲಯ ನಮ್ಮ ಜಿ ಕೆ ವಿ ಕೆ ಎಂಟ್ರೆನ್ಸ್, ನೀವು ಗೇಟ್ ಆದ ತಕ್ಷಣ ಬಲಭಾಗಕ್ಕೆ ಇದೆ. ಎಂಟ್ರೆನ್ಸ್ ಗೇಟ್ ಇಂದ ಬಂದಾಗ ಒಂದು 200 ಮೀಟರ್ ಒಳಗಡೆ ಬಂದ್ರೆ ಈ ವಸ್ತು ಸಂಗ್ರಹಾಲಯ ಇದೆ ಸರ್. ಮೇನ್ ಇದರ ಉದ್ದೇಶ ಅಥವಾ ಇದರ ಗುರಿ ಏನು ಅಂದ್ರೆ, ಇಂದಿನ ಪೀಳಿಗೆ ಮಕ್ಕಳಿಗೆ ಕೃಷಿ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಈಗ ಮಕ್ಕಳು ಅನ್ನ ತಿಂತಾರೆ, ಅಕ್ಕಿ ಹೇಗೆ ಬಂತು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂತು ಅಂತ, ರಾಗಿಗೆ ಮತ್ತು ಭತ್ತಕ್ಕೆ ವ್ಯತ್ಯಾಸ ಗೊತ್ತಿಲ್ಲ, ಬೆಳೆಗಳು ಕಾಳು ಬಗ್ಗೆ ಗೊತ್ತಿಲ್ಲ, ಅಮ್ಮನ ಕೇಳ್ತಾರೆ ಯಾವುದಮ್ಮ ಇದು, ಯಾವುದು ಗೂಗಲ್ ಮಾಡ್ತಾರೆ ಈಗಿನ ಕಾಲದ ಮಕ್ಕಳು. ಸೊ ಅದು ಎಕ್ಸ್ಪೆಷಲಿ ಬೆಂಗಳೂರು ಮಕ್ಕಳುಗಳಿಗೆ ಕೃಷಿ ಬಗ್ಗೆ ಪರಿಚಯ ಮಾಡೋಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯನ ಪರಿಚಯ ಮಾಡಿದ್ದಾರೆ. ಈ ವಸ್ತು ಸಂಗ್ರಹಾಲಯದಲ್ಲಿ ಸಾಂಸ್ಕೃತಿಕವಾಗಿ ಅಂದಿನ ಕಾಲದಲ್ಲಿ ಹೇಗೆ ಬೆಳೀತಾ ಇದ್ದು, ಯಾವ ಪರಿಕರಗಳನ್ನ ಯೂಸ್ ಮಾಡ್ತಿದ್ರು, ಈಗ ಸೇರು ಪಾವು ಈಗಿನ ಮಕ್ಳಿಗವೆಲ್ಲ ಐಡಿಯಾನೇ ಇಲ್ಲ, ಈಗಿನ ಮಕ್ಳಿಗೆ ಜಸ್ಟ್ ಲೀಟರು ಗ್ರಾಮು ಇಷ್ಟೇ, ಅದ್ರ ಬಗ್ಗೆ ಪರಿಚಯ ಇರುತ್ತೆ. ಇಂಥ ವಸ್ತುಗಳ ಬಗ್ಗೆ ಮಕ್ಳಿಗೆ ಪರಿಚಯ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಆಗಿನ ಸಿರಿಧಾನ್ಯ ಪದಾರ್ಥಗಳು ಏನೇನು ಯೂಸ್ ಮಾಡ್ತಿರೋ, ಸೊ ಇದ್ರ ಬಗ್ಗೆ ಎಲ್ಲನೂ ಈ ವಸ್ತು ಸಂಗ್ರಹದಲ್ಲಿ ನಾವು ಪರಿಚಯ ಮಾಡಿದ್ದೀವಿ ಸರ್.
6: ಪ್ರತಿಯೊಂದಕ್ಕೂ ಒಂದು ಸೈಕಲ್ ಅನ್ನೋದು ಇದ್ದೇ ಇರುತ್ತೆ. ಮಾನವ ಜೀರೋದಿಂದ ಆರಂಭ ಮಾಡ್ತಾನೆ, 100 ರೀಚ್ ಆಗ್ತಾನೆ, ಅಂದರೆ ವಯಸ್ಸಾದಮೇಲೆ ಮತ್ತೆ 0 ಆಗ್ತಾನೆ, ಹೌದಲ್ಲ? ಅದೇ ಥರ ಪ್ರತಿಯೊಂದಕ್ಕೂ ಕೂಡ ಒಂದು ಬ್ರೆಕಿನ್ ಬನ್ ಪಾಯಿಂಟ್, ಅಂದರೆ ತನ್ನ ಒಂದು ಗಾತ್ರ, ಕೊನೆಯ ಗಾತ್ರ ಅಂತ ಇರುತ್ತೆ. ಅಂದ್ರೆ ಗರಿಷ್ಠ ಶಕ್ತಿ ಅನ್ನೋದು ಒಂದು ಮನುಷ್ಯನಿಗೆ ಬಂದಿರುತ್ತೆ ಒಂದು ವಯಸ್ಸಿಗೆ. ಅದೇ ಥರ ಈ ಏನು, ತಾವು ಒಂದು ವಸ್ತು ಸಂಗ್ರಹಾಲಯ ಮಾಡಿದ್ರು ಕೂಡ ಅದಕ್ಕೆ ಒಂದು ಬೆಲೆ ಇದೆ, ಅದಕ್ಕೆ ಒಂದು ಮಹತ್ವವಿರುತ್ತೆ. ಅದಕ್ಕೂ ಕೂಡ ಇದು ಯಾಕೆ ಮಾಡಿದ್ರೆ, ಇದನ್ನು ಯಾಕೆ ಮಾಡಬೇಕು ಅನ್ನೋ ವಿಚಾರ ಕೂಡ ಬಂದಿರುತ್ತೆ. ಯಾಕೆ ಮಾಡಿದ್ರೆ ಅಂದರೆ, ನಮಗೆ ಈಗಿನ ಹೊಸ ಮಕ್ಕಳಿಗೆ ತಾವು ಹೇಳ್ದಂಗೆ ಹಳೇದು ಗೊತ್ತಿರೋದಿಲ್ಲ, ಆದರೆ ಅದು ಗೊತ್ತಾಗಬೇಕು, ಹೌದಲ್ಲ?
7: ಹೌದು.
6: ಈಗ ನಾವು ಏನು ಮಂಗಳ ಗ್ರಹಕ್ಕೂ ಹೋಗಿದ್ದೇವೆ, ಆದರೆ ಅದು ಆರಂಭವಾಗಿದ್ದು ಎಲ್ಲಿಂದ? ಎತ್ತಿನ ಗಾಡಿ ಮೇಲೆ ನಮ್ಮದು ಇದನ್ನು ತೊಗೊಂಡೋಗಿ ಶ್ರೀಹರಿಕೋಟದಲ್ಲಿ ಇಟ್ಟಿದ್ದದು ಎತ್ತಿನ ಗಾಡಿಯಿಂದ ಶುರು ಆಗಿದೆ ನಮ್ಮದು. ಆಮೇಲೆ ಎಲ್ಲಿ ಹೋಯ್ತು ನಮ್ಮದು? ನಮ್ಮದು ಗುರಿ ಅಲ್ಲಿ ಮಂಗಳ ಗ್ರಹ ಮುಟ್ಟಿದೆ. ಲೆಕ್ಕ ಹಾಕಿ ಅದು ಒಂದು 7.5 ಲಕ್ಷ ಕಿಲೋಮೀಟರ್. ಅದು ನಮ್ದು ಹೇಳೋದಲ್ಲ. ಅದು ಅದೇ ತರ ಇದು ಕೂಡ ಹೀಗೆ ಏನು ಈ ಒಂದು ಸಂಗ್ರಹಾಲಯಗಳು ಬೇಕೇ ಬೇಕು.
7: ಹೌದು, ಹೇಗೆ ಅಂದರೆ ನಾನು ಸೈನ್ಸ್ ಮ್ಯೂಸಿಯಂಗಳು ಕೇಳಿದ್ವಿ, ಅಗ್ರಿಕಲ್ಚರ್ಗೆ ಕೃಷಿಗೆ ಅಂತ ಮ್ಯೂಸಿಯಂ ಇಲ್ಲ. ಅದಕ್ಕೆ ಈ ಕೃಷಿ ನಮ್ಮ ವಸ್ತು ಸಂಗ್ರಹ ಹೇಗೆ ಮಾಡಿದ್ವಿ ಅಂದರೆ ಒಂದು ಓವಲ್ ಶೇಪಲ್ಲಿ ಇದೆ ಸರ್. ಅಂದರೆ ಯಾರು ಒಬ್ಬರು ಬಂದರೆ ವ್ಯಕ್ತಿ ಒಂದು ಸುತ್ತು ಅದನ್ನು ಸುತ್ತಿದ್ರೆ ಕೃಷಿ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಮೊದಲನೇದಾಗಿ ಒಂದು ಕಚೇರಿ ಆದ ನಂತರ ನಾವು ಸಾಯಲ್ ವಾಟರ್ ಮಣ್ಣು ಆಯಿತಾ ನೀರು ಹೇಗಿರಬೇಕು, ಯಾವ್ಯಾವ ಬೆಳೆಗೆ ಯಾವ್ಯಾವ ಥರ ಮಣ್ಣುಗಳಿರಬೇಕು, ಎಷ್ಟು ಪ್ರಮಾಣದ ನೀರುಗಳಿರಬೇಕು. ಸೊ ಯಾವ ನೀವೀಗ ನಾರ್ತ್ ಕರ್ನಾಟಕದವರಲ್ಲಿ ಯಾವ ಥರ ಬೆಳೆಗಳನ್ನ ಬೆಳಿಬೋದು, ಸೌತ್ ಆದರೆ ಯಾವ ಥರ ಬೆಳಿಬೇಕು, ಹಾಗೆ ಕ್ರಾಪ್ಸ್ ಮತ್ತು ಕ್ರಾಪಿಂಗ್ ಸಿಸ್ಟಮ್ ನಾವು ಹೇಳ್ತೀವಿ, ಯಾವ್ಯಾವ ಬೆಳೆನ ಯಾವ್ಯಾವ ಟೈಮಲ್ಲಿ ಹಾಕಬೇಕು ಅನ್ನೋದನ್ನ ಗ್ಯಾಲರಿ ಒಂದು ಅಂತ ಮಾಡಿದ್ದೀವಿ ಸರ್. 6 ಗ್ಯಾಲರಿಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಮೊದಲನೇ ಗ್ಯಾಲರಿ ಕ್ರಾಪ್ ಅಂದರೆ ಮಣ್ಣು, ಯಾವ ಬೆಳೆಗಳನ್ನ ಬೆಳಿಬೇಕು,

0: ಬೇಕು, ಅದಕ್ಕೆ ನೀರಿನ ಪ್ರಮಾಣಗಳೇನು ಅನ್ನೋದು ಮೊದಲನೇ ಗ್ಯಾಲರಿಲಿ ಇದೆ. ನೀವು ಹಾಗೆ ಮುಂದೆ ಬಂದರೆ ಎರಡನೇ ಗ್ಯಾಲರಿಯಲ್ಲಿ ಕೃಷಿ ಹೇಗೆ ಹುಟ್ಕೋದು, ಇತಿಹಾಸ, ಕೃಷಿಯ ಬಗ್ಗೆ ಇತಿಹಾಸ, ಮತ್ತು ಅದು ಅಗ್ರಿಕಲ್ಚರ್ ನಮ್ಮ ಕರ್ನಾಟಕದಲ್ಲಿ ಹೇಗಿದೆ, ಕೃಷಿ ಸೊ ಯಾವಾಗ ಬಂತು, ಹೇಗೆ ಬಂತು, ನಮ್ಮ ಕರ್ನಾಟಕದಲ್ಲಿ ಯಾವ ಬೆಳೆಗಳನ್ನ ನಾವು ಬೆಳೀತಿದ್ವಿ ಆಗಿನ ಕಾಲದಲ್ಲಿ, ಈಗ ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು, ಮತ್ತು ಹುಟ್ಟು ನಮ್ಮ ಅಗ್ರಿಕಲ್ಚರ್ ಸೈನ್ಸ್ ಮ್ಯೂಸಿಯಮ್ ಜಿಕೆ ವಿಕೆಲಿ ಇರೋದ್ರಿಂದ ಕೃಷಿ ವಿಶ್ವವಿದ್ಯಾನಿಲಯ ಹೇಗೆ ಹುಟ್ಟಿತು, ಕೃಷಿ ವಿಶ್ವವಿದ್ಯಾನಿಲಯಕ್ಕೂ ಮತ್ತು ರೈತರಿಗೂ ಏನು ಸಂಬಂಧ, ಸೊ ನಾವು ರೈತರಿಗೆ ಏನು ತಲುಪಿಸ್ತೀವಿ ಅನ್ನೋದನ್ನು ನಾವು ಈ ಗ್ಯಾಲರಿ ಟೂ ಅನ್ನೋದರಲ್ಲಿ ನಾವು ತೋರಿಸಿದ್ವಿ. ಇವೆಲ್ಲ ನಕ್ಷೆಗಳು ಅಥವಾ ಮಾಡೆಲ್ಸ್ಗಳಂತ ಏನು ಹೇಳ್ತೀವಿ, ಇದನ್ನು ನಾವು ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ. ನೆಕ್ಸ್ಟ್ ಮೂರನೇದು ಬಂದರೆ ರೈತರಿಗೆ ಫಸ್ಟ್ ಬರೋದೇ ರೋಗಗಳು, ನಮ್ಮಲ್ಲಿ ಈ ರೋಗ ಇದೆ. ಈಗ ನಾವು ಕೇಳಕ್ಕೂ ಅದೇ ಆ ವ್ಯಕ್ತಿಯ ಪರಿಚಯ, ಈಗ ಬೆಂಕಿ ರೋಗ ಅದನ್ನು ಅವನೇ ನೋಡಿದ್ರೆ ಹೀಗಿರುತ್ತೆ ರೋಗ, ಸೊ ಇದಕ್ಕೆ ನಾನು ಏನೇನು ಅದಕ್ಕೆ ಕ್ರಮಗಳನ್ನ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಮೂರನೇ ಗ್ಯಾಲರಿಲಿ ಇದೆ. ಅಂದರೆ ರೋಗಗಳ ಬಗ್ಗೆ ಇದೆ, ಮತ್ತು ಯಾವ ಕೀಟಗಳು, ಅದಕ್ಕೆ ಸೂಕ್ಷ್ಮಾನು ಜೀವಿಗಳೇನು, ಸೊ ಈ ಥರದ್ರ ಬಗ್ಗೆ ಪರಿಚಯಗಳನ್ನು ನಾವು ಮೂರನೇ ಗ್ಯಾಲರಿಯಲ್ಲಿ ಮಾಡಿದ್ದೀವಿ. ತದನಂತರ ನಾಲ್ಕನೇ ಗ್ಯಾಲರಿಲಿ ರೇಷ್ಮೆ ಕೃಷಿ ಬಗ್ಗೆ, ಈಗ ತುಂಬಾನೇ ಆಗ್ತಾ ಇದೆ, ಈಗ ರೇಷ್ಮೆ ಗೂಡು ಹೇಗಿರುತ್ತೆ ಅನ್ನೋದೇ ಮಕ್ಕಳುಗಳು ನೋಡಿರಲ್ಲ. ಈಗ ರೇಷ್ಮೆ ಗೂಡಿಂದನೇ ಸುಮಾರು ಹಾರಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಗಳಿಂದ ನಾವು ಮಾರಾಟನೂ ಮಾಡ್ತೀವಿ ಅಲ್ಲಿ. ಸೊ ರೇಷ್ಮೆ ಬಗ್ಗೆ, ಮತ್ತು ನಾವು ಜೇನು ಕೃಷಿ ಬಗ್ಗೆ, ಸೊ ಜೇನು ಕೂಡ ಜೇನು ಹೇಗಿರುತ್ತೆ ಆಯ್ತಾ, ರಾಣಿ ಜೇನು ಹೇಗಿರುತ್ತೆ ನೋಡೋಕೆ ಈಗಿನ ಅವ್ರಿಗೆ ಗೊತ್ತೇ ಇಲ್ಲ. ಸೊ ಜೇನು ಕೃಷಿ, ಆ ಜೇನು ಕೃಷಿ ಹೇಗೆ ಮಾಡಬೇಕು ಅನ್ನೋದನ್ನು ಗ್ಯಾಲರಿ ನಂಬರ್ ಫೋರಲ್ಲಿ ನೋಡ್ತೀವಿ. ಅದಾದ ನಂತರ ಹಲವಾರು ಅಲೈನ್ಡ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ, ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳು, ಕೃಷಿ ಅರಣ್ಯ ಆಗಿರ್ಬೋದು ಅಥವಾ ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು. ಎತ್ತಿನ ಗಾಡಿಯಿಂದ ಇವತ್ತಿನ ತನಕ, ಒಬ್ಬ ಟಿಲ್ಲೇಜಿಂದ ಹಿಡಿದು ಅವಾಗಿಂದ ಮಾಡ್ಕೊಂಡು ಇವಾಗಿನ ತನಕ ರೋಬೋಟ್ಸ್ಗಳ ತನಕ ಬಂದು ನಿಂತಿದ್ದೀವಿ ನಾವು ನಮ್ಮ ದೇಶದಲ್ಲಿ.
1: ರೋಬೋಟು, ಡ್ರೋನು ಎಲ್ಲ
0: ಬಂದಿದೆ, ಡ್ರೋನ್ ಎಲ್ಲ ಬಂದಿದೆ ಆಯ್ತಾ. ಎಷ್ಟು ಜನ ಅಂದರೆ
1: ತುಂಬಾ
0: ಅವಶ್ಯಕರ ಆಗಿದೆ, ಹೇಗೆ
1: ಆಗಲೇ ಬೇಕಾಗಿತ್ತು. ಯಾಕಂದ್ರೆ ಆವಾಗ ಒಂದು ಮನೆಯಲ್ಲಿ ಒಂದು 20 ಜನ ಇರ್ತಿದ್ರು, ಒಂದು 10 ಜನ ಅಗ್ರಿಕಲ್ಚರ್ ಗದ್ದೆಯಲ್ಲಿ ಇರ್ತಿದ್ರು, ಇನ್ನೊಂದು 5-6 ಜನ ಮನೆಯಲ್ಲಿ ಅದನ್ನು ಒಟ್ಟುಗೂಡಿಸ್ತಿದ್ರು. ಹಾಗಾಗಿ ಅವ್ರ ಮನೆ ಕೃಷಿ ಒಂದು ಚಟುವಟಿಕೆ ಎಲ್ಲ ಮುಗಿದು ಹೋಗ್ತಿದ್ವು. ಆದರೆ ಈಗ ಒಬ್ಬರು ಇಬ್ಬರು ಮನೆಯಲ್ಲಿರ್ತಾರೆ, ಅದು ಒಂದು ಒಂದು ವಾರದಲ್ಲಿ 2 ದಿನ ಮಾತ್ರ ಮನೆಯಲ್ಲಿರ್ತಾರೆ, ಇನ್ನು ಉಳಿದ 5 ದಿನ ಅಲ್ಲಿ ಇರೋಕ್ಕಾಗಲ್ಲ. ಹಾಗಾಗಿ ಹೇಗಾದರೂ ಮತ್ತೆ ಕೃಷಿ ಮಾಡಲೇಬೇಕಲ್ಲ.
0: ಹೌದು, ಈಗ ಎಷ್ಟೊಂದು ಜನ ನಾವು ಬೆಂಗಳೂರು ರೈತರುಗಳನ್ನ ನೋಡ್ತಾ ಇದ್ದೀವಿ, ಬೆಂಗಳೂರು ರೈತರು ಅಂತ ಯಾಕೆ ಹೇಳ್ತೀನಿ ಅಂದರೆ ಅವರೆಲ್ಲ ವೀಕೆಂಡ್ ಫಾರ್ಮರ್ಸ್ ಆಗ್ಬಿಟ್ಟಿದ್ದಾರೆ. ಸೋಮವಾರದಿಂದ ಶುಕ್ರವಾರ ತನಕ ಬೆಂಗಳೂರಲ್ಲಿ ದುಡಿದು ಶನಿವಾರ ಭಾನುವಾರ ತಮ್ಮ ತೋಟಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಆಸೆ. ಆವಾಗ ನಮ್ಗೆ ಈ ಯಂತ್ರೋಪಕರಣಗಳು, ಈಗಿನ ಆವಿಷ್ಕಾರಗಳು ಹೆಲ್ಪ್ ಆಗುತ್ತೆ. ಎಲ್ಲ ಮೊಬೈಲಲ್ಲೇ ಬಂದಿದೆ, ಒಂದು ಡ್ರಿಪ್ ಇರಿಗೇಷನ್ನು ಅದಕ್ಕೂ ಕಂಟ್ರೋಲ್ ನಾವು ಮನೆಯಲ್ಲೇ ಇಟ್ಟು ನಮ್ಮ ಮೊಬೈಲ್ಗಳಲ್ಲಿ ನಾವು ಇಲ್ಲೇನೆ ಹಾಕ್ಬೋದು. ಸೊ ಹೇಗೆ ಇದ್ದ ಬೆಳವಣಿಗೆ ಆಗಿದೆ. ಸೊ ಈಗ ಡ್ರಿಪ್ ಇರಿಗೇಷನ್ ನೀವು ಹೇಗೆ ಹೇಳಿದ್ರೆ ಡ್ರೋನ್ ಆಯ್ತಾ, ಸ್ಪ್ರೇಯಿಂಗ್ ಆಫ್ ಫರ್ಟಿಲೈಸರ್ಸ್ ಅಂತೀವಲ್ವ, ಅದು ಡ್ರೋನ್ ಮುಖಾಂತರನೇ ಈಗಿಂದಲ್ಲಿ ಆಗ್ತದೆ. ಸೊ ಅದು ಆ ಗ್ಯಾಲರಿಲಿ ನೋಡ್ತೀವಿ. ಸೊ ಹೀಗೆ ಹಲವಾರು
1: ಕೂಡ ನೀವು ಅಲ್ಲಿ ತೋರಿಸಿದ್ದೀರಿ,
0: ತೋರಿಸಿದೀವಿ, ಚಿತ್ರಣಗಳಿರುತ್ತೆ, ವಿಡಿಯೋ ಇರುತ್ತೆ ನಮ್ಮಲ್ಲಿ ಆಯ್ತಾ. ಆ ವಿಡಿಯೋನ
1: ಪೂರಕವಾದ ಮಾಹಿತಿ ಕೂಡ ನೀವು
0: ಖಂಡಿತ ಖಂಡಿತ ನಮ್ಮಲ್ಲಿ
1: ತಾವು ಹೇಳಿದ್ರಲ್ಲ, ಏನು ಈಗ ನೀರು ಪೂರೈಸದಿರ್ಬೋದು ನಿಮ್ಮ ಹೊಲದಲ್ಲಿ, ನೀವು ಇಲ್ಲಿ ಕುಂತಲ್ಲೇ ಮೊಬೈಲ್ ಅಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಇದು ಕೂಡ ಬಹಳ ರೈತರಿಗೆ ಬೇಕಾಗಿದೆ. ಕೆಲವು ರೈತರು ಮಾತ್ರ ಇದ ಮಾಹಿತಿ ಪಡ್ಕೊಂಡಾರೆ, ಇನ್ನೂ 90% ರೈತರಿಗೆ ಇದು ಗೊತ್ತಿಲ್ಲ.
0: ಗೊತ್ತಿಲ್ಲ,
1: ಇನ್ನು ಮುಂದೆ ಹೀಗೆ ತಾವೇನು ಹೀಗೆ ಹೇಳ್ತಿದ್ದೀರಲ್ಲ, ಇನ್ನು ಮುಂದೆ ಅವರು ಇಂಥ ಕಡೆನೂ ಭೇಟಿ ಕೊಟ್ಟು ಇಂಥದ್ದು ಒಂದು ಮಾಹಿತಿ ಇದೆಯಲ್ಲ ಅನ್ನೋದು ಅವ್ರಿಗೆ ಈ ಕಲ್ಪನೆ ಬರುತ್ತೆ.
0: ಕಲ್ಪನೆ ಯಾಕೆಂದರೆ ಈಗ ರೈತರು ಅಂದರೆ ಅವ್ರ ಅಪ್ಪ ಅಮ್ಮಂದಿರು ಮಾಡ್ಕೊಂಬಂದಿದ್ರೆ ಕೆಲವ್ರಿಗೆ ರೈತರು ಹೊಲದ ಬಗ್ಗೆ ಎಲ್ಲ ಪರಿಚಯ ಇರುತ್ತೆ. ಈಗ ನಾನು ಹೊಸದಾಗಿ ಶುರು ಮಾಡಬೇಕು ಅನ್ನೋನಿಗೆ ಏನು ಗೊತ್ತಿರುತ್ತೆ ಕೃಷಿ ಬಗ್ಗೆ, ಆ ಕೃಷಿ ಬಗ್ಗೆ ತಿಳುವಳಿಕೆ ಅರಿವು ಮೂಡಕ್ಕೋಸ್ಕರನೇ ಈ ವಸ್ತು ಸಂಗ್ರಹಾಲಯನ ನಾವು ಮಾಡಿರೋದು. 2023 ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳು ಅಂತ ವರ್ಷ ಅಂತ ಮಾಡಿ ಮೇಳ ಅಂತ ಮಾಡಿದ್ವಿ, ತಮಗೆಲ್ಲ ಗೊತ್ತಿದೆ. ಸೊ ಸಿರಿಧಾನ್ಯಗಳಿಗೆ ಎಷ್ಟು ಪ್ರಾಮುಖ್ಯತೆ ಬಂದ್ಬಿಟ್ಟಿದೆ ಅಂದರೆ ಎಲ್ಲರ ಮನೇಲಿ ಒಂದಲ್ಲ ಎರಡಲ್ಲ ಸಿರಿಧಾನ್ಯ ಪದಾರ್ಥಗಳನ್ನ ಯೂಸ್ ಮಾಡ್ತಿದ್ದಾರೆ. ಅದು ಒಂದು ಆರೋಗ್ಯ ದೃಷ್ಟಿಯಿಂದ, ಒಂದು ನಮ್ಮ ಸಾಂಪ್ರದಾಯಿಕ ಅಡುಗೆಗಳನ್ನ ನಾವು ಮಾಡ್ತಾ ಇದ್ದೀವಿ ಆಯಿತಾ. ಸೊ ಇವನ್ನೆಲ್ಲ ಮರ್ತಿರೋಕ್ಕೋಸ್ಕರ, ಈ ಸಿರಿಧಾನ್ಯಗಳ ಪರಿಚಯ ಮಾಡೋಕ್ಕೋಸ್ಕರ 2023 ಸಿರಿಧಾನ್ಯಗಳ ಗ್ಯಾಲರಿ ಅಂತಲೇ ನಾವು ಒಂದು ನಮ್ಮ ವಸ್ತು ಸಂಗ್ರಹಾಲಯದಲ್ಲಿ ಮಾಡಿದ್ದೀವಿ. ಇಲ್ಲಿ ಏನು ಮಿಲಿಟ್ಸ್ ಗ್ಯಾಲರಿ ಅಂದರೆ ಸಿರಿಧಾನ್ಯಗಳ ಪರಿಚಯ, ಯಾವ್ಯಾವ ಸಿರಿಧಾನ್ಯಗಳಿದೆ ನಮ್ಮಲ್ಲಿ, ಓಕೆ, ಆ ಸಿರಿಧಾನ್ಯ ಇತಿಹಾಸ ಹೇಗೆ ಹುಟ್ಟಿತು, ಅದರ ಪರಿಚಯ ಏನು, ಸಿರಿಧಾನ್ಯ ನವಣೆ ಸಜ್ಜೆ ಸಾಮೆ ಬರಗು ಹಿಂಗಿನ ಮಕ್ಕಳುಗಳಿಗೆ ಗೊತ್ತಿಲ್ಲ, ಅದು ಅದನ್ನು ಪರಿಚಯನ ನಾವು ಈ ನಮ್ಮ ಗ್ಯಾಲರಿಯಲ್ಲಿ ಮಾಡಿಕೊಟ್ಟಿದ್ವಿ. ನಂತರ ಅದರ ಬೇಸಾಯ ಪದ್ಧತಿಗಳು, ಯಾವ್ಯಾವದಕ್ಕೆ ಯಾವ್ಯಾವ ಪದ್ಧತಿಗಳನ್ನ ಮಾಡಬೇಕು, ಮತ್ತು ಈಗ ಅದಕ್ಕೆ ತಳಿಗಳು ಯಾವುದು, ಸೂಕ್ತವಾದ ತಳಿಗಳು, ಸುಧಾರಿತ ತಳಿಗಳು ಯಾವ್ದು ಯಾವ್ದಿದೆ. ತದನಂತರ ಕೃಷಿ ವಿಶ್ವ ಬೆಂಗಳೂರು ಅಭಿವೃದ್ಧಿಪಡಿಸಿರುವ ಸಿರಿಧಾನ್ಯಗಳ ರಿಲೇಟೆಡ್ ಸಂಶೋಧನೆಗಳು ಏನೇನಿದೆ ಅದನ್ನು ಕೂಡ ನಮ್ಮ ಗ್ಯಾಲರಿ ನಾವು ಪರಿಚಯ ಮಾಡಿದ್ದೀವಿ. ಮತ್ತು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಅಲ್ವಾ, ಈಗಿನ ಕಾಲದ ಮಕ್ಕಳಿಗೆ ನೀವು ಹಂಗೆ ಡೈರೆಕ್ಟ್ ಎಕ್ಸ್ಟ್ರಾ ಕೊಟ್ಟಿರ್ತೀನಲ್ಲ ಅದನ್ನೇ ನೀವು ಒಂದು ಚಾಕ್ಲೇಟ್ ರೂಪದಲ್ಲಿ ಒಂದು ಸಿಹಿ ಪದಾರ್ಥವಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ. ಸೊ ಸಿರಿಧಾನ್ಯಗಳಲ್ಲಿ ಆಯ್ತಾ ಹಲವಾರು ಸಿರಿಧಾನ್ಯ

0: ಈಗ ಅಂಬಳಿ ಪಾಯಸ ಮಾಡೋದು ಆಯ್ತಾ, ಸಾಮೆ ಪಾಯಸ, ಈ ಥರದ ಎಷ್ಟೊಂದು ಅಂದರೆ ಮಕ್ಕಳಿಗೆ ಆ ಥರ ಪರಿಚಯ ಮಾಡಿಕೊಟ್ರೆ ಅದರಿಂದ ಮೌಲ್ಯವರ್ಧನ ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆ ಸಿಗತ್ತೆ ಅಂತ. ಮತ್ತು ತಿಂಡಿ ತಿನಿಸುಗಳು ಎಲ್ಲ ಕೂಡ. ಸೊ ಈ ಕುರಿತಾದ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಗ್ಯಾಲರಿನ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ
1: ಕೂಡ ಅಲ್ಲಿ ಹೋದ್ರೆ ನೋಡ್ಕೋಬಹುದು.
0: ಖಂಡಿತ ಖಂಡಿತ ನೋಡ್ಬೋದು. ಅಂದರೆ ಹೇಳ್ದಲ್ಲ ನಾನು, ಎಲ್ಲ ಗ್ಯಾಲರಿ ಒಂದೊಂದು ಗ್ಯಾಲರಿನೂ ಒಂದೊಂದು ರೀತಿಯ ಮಹತ್ವವಾದ ಪರಿಚಯವನ್ನು ನಿಮಗೆ ಮಾಡಿಕೊಡುತ್ತೆ.
1: ಇದೇ ರೀತಿ ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಾಗೂ ಏನಾದರೂ ಆಕೃತಿಯಲ್ಲಿ ತೋರಿಸಿದ್ರ? ಯಾಕಂದ್ರೆ ಈಗ ನೋಡಿ, ಈಗ ಈಗಲೂ ಕೂಡ ಕರ್ನಾಟಕದಲ್ಲಿ ಕೆಲವು ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಆದರೆ ಕೆಲವು ಕಡೆ ಏನು ಮಳೆನೇ ಇಲ್ಲ.
0: ಹೌದೌದು,
1: ಬಿತ್ತನೆ ಕೂಡ 80% ಆಗಿಲ್ಲ.
0: ಆದ್ರೆ
1: ಕೆಲವು ಕಡೆ ಸಿಕ್ಕಾಪಟ್ಟೆ ಮಳೆ, ಈಗ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅದು ಮಲೆನಾಡಿನಲ್ಲಿ ಸಿಕ್ಕಾಪಟ್ಟೆ ಮಳೆ. ಕಾರಣ ಏನು? ಅಲ್ಲಿ 80%ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಅರಣ್ಯ ಇದೆ, ಅದಕ್ಕಾಗಿ ಮಳೆ ಹುಡ್ಕೊಂಡು ಹೋಗ್ತಾ ಇದೆ ಅಲ್ಲಿ.
0: ನೀವೇನಂದ್ರೆ ಕ್ಲೈಮೇಟ್
1: ಏನಂದ್ರೆ ಇದು ಹವಾಮಾನ ಬದಲಾವಣೆಯಿಂದ ಇದು ಹಿಂಗಾಗ್ತಾ ಇದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಸಸ್ಯ ಬೆಳೆಸೋದು ಕೂಡ ಇನ್ನೂ ಜಾಸ್ತಿ ಪ್ರಾಮುಖ್ಯತೆ ಬರ್ತದೆ.
0: ಖಂಡಿತ ಖಂಡಿತ. ಈಗ ಏನು ಅಂದ್ರೆ ನೀವು ಕ್ಲೈಮೇಟ್ ಚೇಂಜ್ ಅಂದ್ರೆ ಈಗ ತುಂಬಾ ಮಳೆ. ಎಕ್ಸಾಂಪಲ್ ಬೆಂಗಳೂರು ಸುತ್ತಮುತ್ತ ತಗೊಳ್ಳಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ನಮ್ಮ ಸೌತ್ ಬೆಂಗಳೂರು ತಗೊಂಡ್ರೆ ಮಳೆ ತುಂಬಾ ಕಮ್ಮಿ ಇದೆ. ಈಗ ರಾಗಿ ಯಾವ ತಳಿನ ಯೂಸ್ ಮಾಡಬೇಕು? ಈಗ 4 ತಿಂಗಳಿಗೆ ಬರೋದಕ್ಕಿಂತ 3 ತಿಂಗಳು ಅಲ್ಪಾವಧಿ ತಳಿ ಯಾವ್ದಿದೆ ಇದು ರೈತರಿಗೆ ಗೊತ್ತಿರಲ್ಲ. ಈಗ ಹೊಸ ವೆರೈಟಿ ಯಾವುದೋ ಬಂದಿದೆ, KMR ಯಾವುದೋ ಒಂದು ಸೀರೀಸ್ ಬಂದಿದೆ, ಆ ವೆರೈಟಿ ನಾನು ಹಾಕಿದ್ರೆ ಏನಾಗುತ್ತೆ, ನನ್ನ ಫಲಿತಾಂಶ ಏನು ಅನ್ನೋದು ರೈತರಿಗೆ ಕ್ಲೈಮೇಟ್ ಚೇಂಜ್ ಬಗ್ಗೆ, ಯಾವ ತಳಿಗಳನ್ನ ಯಾವಾಗ ಬೆಳಿಬೇಕು ಅನ್ನೋದು ನಮ್ಮ ರೈತರಿಗೆ ಇರತ್ತೆ. ಈಗ ಹೊಸ ತಳಿಗಳು ಬಂದಿರುತ್ತೆ. ನಾನು ನಿಮ್ಗೆ ಹೇಳ್ತಿದ್ದೆ ಉದಾಹರಣೆಗೆ, ನಮ್ಮ ಸೌತ್ ಬೆಂಗಳೂರು ಅಥವಾ ಸುತ್ತಮುತ್ತಗಳಾದರೆ ರಾಗಿಗಳು ಬಿತ್ತನೆ ಮಾಡೋದ್ರಿಂದ ಯಾವ ರಾಗಿಗಳನ್ನ ತಗೋಬೇಕು, ಯಾವ ಕಾಲಕ್ಕೆ ಯಾವುದು. ಈಗ ಮಳೆ ತಡವಾಗಿ ಬರ್ತಾ ಇದೆ, ಇವಾಗ ನಮಗೆ ಮುಂಗಾರು ಹಿನ್ನಡೆ ಆಗಿದೆ ನಮಗೆ, ಅದನ್ನ ಏನನ್ನು ನಾವು ಬೆಳಿಬೇಕು, ಯಾವ ತಳಿಗಳನ್ನ ಬೆಳಿಬೇಕು ಅನ್ನೋದು ಮಾಹಿತಿನೂ ಸಹ ನಮ್ಮ ಈ ಗ್ಯಾಲರಿಗಳಲ್ಲಿ ನಮ್ಮಲ್ಲಿ ಸಿಗುತ್ತೆ, ವಸ್ತು ಸಂಗ್ರಹಾಲಯದಲ್ಲಿ. ಸೊ ಎಲ್ಲಾನು ಈಗ ಭತ್ತದ್ದ, ರಾಗಿದ, ಮತ್ತೊಂದ, ಸೊ ಯಾವ್ಯಾವ ತಳಿಗಳು ನಮ್ಮಲ್ಲಿ ಅಭಿವೃದ್ಧಿಯಾಗಿದೆ, ಎಷ್ಟು ಸಂಖ್ಯೆಯಲ್ಲಿ ನಾವು ಎಷ್ಟು ಪರಿಮಾಣ ಎಷ್ಟು ಹಾಕಬೇಕು, ನಾವು ಅದಕ್ಕೆ ಫರ್ಟಿಲೈಸರ್ಸ್ ಡೋಸ್ ಏನು, ಅದಕ್ಕೆ ಎಷ್ಟು ಇಳುವರಿ ಬರುತ್ತೆ, ಎಲ್ಲ ಮಾಹಿತಿನೂ ಕೂಡ ಈ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಸರ್.
1: ಅಂದರೆ ಅದೇ ಥರ ತಮ್ಮ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದೆ, ಅದನ್ನು ಕೂಡ ತಾವು ಅಲ್ಲಿ ಜನರಿಗೆ ನೋಡ್ಲಿಕ್ಕಾಗಿ ಇಟ್ಟಿರ್ತೀರಿ.
0: ಹೌದು ಹೌದು. ಏನಂದ್ರೆ ಮೇನು ಈಗ ಬೀಜಗಳಲ್ಲಿ ನೋಡಿರಲ್ಲ, ಆಯ್ತಾ, ಗ್ರೇನ್ ಸ್ಟೋರೇಜ್ ಅಂತ ಧಾನ್ಯಗಳ ಶೇಖರಣೆ ಮಾಡ್ತೀವಿ ನಾವು, ಈ ಧಾನ್ಯಗಳು, ಸೊ ಈ ತರ ಧಾನ್ಯಗಳನ್ನ ನಾವು ಪರಿಚಯಕ್ಕೆ ಇಡ್ತೀವಿ. ಹಾಗೆ ನಾನು ನಿಮ್ಗೆ ಹೇಳ್ದಂಗೆ ಮೀನು ಕೃಷಿ ಬಗ್ಗೆನೂ ಇಟ್ಟಿದ್ದೀವಿ, ಮೀನು ಕೃಷಿ ಬಗ್ಗೆ, ಪಶುಪಾಲನೆ ಬಗ್ಗೆ, ಕೃಷಿ ಮಾರಾಟ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸಿಸ್ಟಮ್ ಹೇಗಿದೆ, ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತೀವಿ, ಇನ್ನೊಂದು ಇಂಡೈರೆಕ್ಟ್ ಮಾರ್ಕೆಟಿಂಗ್, ಹಲವಾರು ವಿಧಗಳಿದೆ ನಮ್ಮ ಮಾರ್ಕೆಟಿಂಗ್ ಅಲ್ಲಿ. ಸೊ ಯಾವ ತರ ಮಾರ್ಕೆಟಿಂಗ್ ಮಾಡಿದ್ರೆ ಒಬ್ಬ ರೈತನಿಗೆ ಲಾಭದಾಯಕ ಆಗುತ್ತೆ? ನಾ ಹೇಳ್ದಂಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಪ್ರತಿ 4ನೇ ಶನಿವಾರ ಸಂತೆಯನ್ನು ಮಾಡುತ್ತೆ. ಅಂದರೆ ವಿಶ್ವವಿದ್ಯಾನಿಲಯವು ಕೂಡ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಕಂಡಕ್ಟ್ ಮಾಡ್ಕೊಡ್ತಾ ಇದೆ ರೈತರಿಗೆ, ತಮ್ಮ ಬೆಳೆಗಳನ್ನ ಬಂದು ಅಲ್ಲಿ ಪರಿಚಯ ಮಾಡಿ. ಸೊ ವೈವಿಧ್ಯಮಯ ಹಳ್ಳಿಗಳಿಂದ ಬಂದಂತಹ ರೈತರು ಕೂಡ ಆಗಿ ಅಥವಾ ಈಗಿನ ಕಾಲದ ಮಕ್ಕಳೂ ಸಹ ಯಾರೇ ಆದರೂ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಮಾಡಿ ವಸ್ತು ಸಂಗ್ರಹಾಲಯದ ನೋಡಿದ್ರೆ ಅವರಿಗೆ ಒಂದು ಅರಿವು ಮೂಡಿಸೋದೊಂದು ಮೇನ್ ಉದ್ದೇಶ ನಮ್ಮ ಮ್ಯೂಸಿಯಂದು. ಸೊ ಆದ್ರಿಂದ ಈ ಮ್ಯೂಸಿಯಂಗಳನ್ನೆಲ್ಲ ಪರಿಚಯ ಮಾಡೋದ್ರಿಂದ ಈಗಿನ ಮಕ್ಕಳಿಗೆ ಕೃಷಿ ಮೇಲೆ ಆಸಕ್ತಿ ಬರುತ್ತೆ ಅಲ್ವಾ, ನಾನು ಕೃಷಿ ಮಾಡ್ಬೋದಲ್ಲ.
1: ಕಾನ್ಸೆಪ್ಟ್ ಈಗ ಒಂದು ಈ ತರ ಒಂದು ಸಂಗ್ರಹಾಲಯ ಮಾಡಲಿಕ್ಕೆ ಈ ಮುಖ್ಯ ಕಾರಣ ಏನು?
0: ಅರಿವು ಮೂಡಿಸಕ್ ಒಂದು ಅವೇರ್ನೆಸ್ ಅಂತ ಏನ್ ಹೇಳ್ತೀವಿ.
1: ನೀವೇ ಶುರು ಮಾಡಿದ್ದ ಅಥವಾ
0: ವಿಶ್ವವಿದ್ಯಾಲಯ ಕುಲಪತಿಗಳ ಯೋಚನೆಯಿಂದ ಎಷ್ಟೊಂದು ಮ್ಯೂಸಿಯಂಸ್ಗಳಿದೆ, ನಾವು ಬೇರೆ ಬೇರೆ ಸೈನ್ಸ್ ಮ್ಯೂಸಿಯಂಗಳನ್ನೆಲ್ಲ ಕೇಳಿರ್ತೀವಿ. ಕೃಷಿಗೆ ಸಂಬಂಧಪಟ್ಟ ಮ್ಯೂಸಿಯಂ, ಯಾರು ನಮ್ಮ ಯೂನಿವರ್ಸಿಟಿಗೆ ಬಂದರೆ ರೈತರು ಮಕ್ಕಳು, ನಿಮ್ಮ ಕೃಷಿ ಬಗ್ಗೆ ಏನಾದ್ರು ಒಂಚೂರು ಮಾಹಿತಿ ತಿಳಿಸ್ಕೊಡಿ ಅಂದರೆ ನಮ್ಮದು ಬೃಹತ್ತಾದ ಕ್ಯಾಂಪಸ್ಸು, ಎಲ್ಲ ಕಡೆ ಕರ್ಕೊಂಡೋಗಿ ತೋರ್ಸೋಕ್ಕಾಗಲ್ಲ ಅಥವಾ ಎಲ್ಲ ವಸ್ತು. ಅದೇ ಒಂದೇ ಒಂದು ಜಾಗದಲ್ಲಿ ನಿಮಗೆ ಎಲ್ಲದ್ರ ಬಗ್ಗೆ ಕೃಷಿ ಮತ್ತು ಅದರ ಅಲೈನ್ಡ್ ಆಕ್ಟಿವಿಟೀಸು, ಅರಣ್ಯ ಕೃಷಿ ಆಗಿರ್ಬೋದು, ಮೀನು ಕೃಷಿ ಆಗಿರ್ಬೋದು, ರೇಷ್ಮೆ ಬಗ್ಗೆ ಹೇಳಿದೆ ನಿಮಗೆ. ಸೊ ಎಲ್ಲದ್ರ ಬಗ್ಗೆ ನಾವು ಮಕ್ಕಳುಗಳಿಗೆ ಒಂದು ಜ್ಞಾನದ ಅರಿವು ಮೂಡೋಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯ ಮಾಡಿರೋದು. ಎಲ್ಲನೂ ಒಂದೇ ಕಡೆ ಸಿಗಲಿ, ಬಂದವ್ರಿಗೆ ಈಸಿಯಾಗಿ ಆಗಲಿ, ಎಲ್ಲ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯನ ನಾವು ಮಾಡಿಕೊಟ್ಟಿದ್ದೀವಿ ವಿಶ್ವವಿದ್ಯಾಲಯದ ವತಿಯಿಂದ.
1: ಅಂದರೆ ಈಗ ವಸ್ತು ಸಂಗ್ರಹಾಲಯದ ಮೂಲಕ ಇನ್ನೂ ಒಂದು ಏನೋ ತಾವು ಯೋಚನೆ ಮಾಡಲಿಕ್ಕೆ ಅವಕಾಶ ಇದೆ.
0: ಖಂಡಿತ. ಏನಂದ್ರೆ
1: ಕೃಷಿ ಅಂದ ತಕ್ಷಣ ತಾವು ನಾಳೆ ಇದನ್ನು ದೊಡ್ಡ ಉದ್ಯಮವಾಗೂ ಬೆಳೆಸ್ಕೋಬಹುದು. ಹೌದಲ್ಲ?
0: ಹೌದು. ಈಗಿನ ಸಾಫ್ಟ್ವೇರ್ ಅವ್ರು ಎಲ್ಲರೂ ಅದನ್ನೇ ಆಗ್ಬಿಟ್ಟಿದ್ದಾರೆ. ಏನಾದ್ರು ಕೃಷಿ ಮಾಡ್ಬೇಕು, ನಾವೇ ಬೆಳೆದು ನಾವೇ ತಿನ್ಬೇಕು.
1: ಹೌದು
0: ಅಲ್ಲ, ಎಲ್ಲಾರ ಮನೇಲಿ ಏನೋ ಒಂದು ಟೊಮೆಟೊ ಗಿಡ ಹಾಕೋಣ, ಒಂದು ಕರ್ಬೇವಿನ ಗಿಡ ಹಾಕೋಣ ಅಂತ.
1: ಏನಕ್ಕೆ
0: ಕಷ್ಟ ಏನಿಲ್ಲ, ಸಣ್ಣ ಪುಟ್ಟ ಪ್ರಮಾಣಗಳಲ್ಲಿ.
1: ಅದು ನಿಮ್ಮ ಹಿರಿಯರಿಗೆ ಗೊತ್ತಿರುತ್ತೆ, ಅದು ನೀವು ಬೆಳೆಸ್ಕೊಂಡು ಬಂದಿಲ್ಲ.
0: ಹೌದು ಹೌದು.
1: ಅಥವಾ ನಿಮಗೆ ಇಲ್ಲಿ ಇರೋಕ್ಕಾಗಿ ಆ ಅವಕಾಶ ಸಿಕ್ಕಿಲ್ಲ, ಅದು ನಿಮ್ಮ ಊರಿಗೆ ಹೋದ್ರೆ ಅವಕಾಶ ಇತ್ತು.
0: ಮತ್ತೆ ಈಗಿನ ಬ್ಯುಸಿ ಲೈಫಲ್ಲಿ ತಂದೆ ತಾಯಿಗಳು ಮಕ್ಳಿಗೆ ಹೇಳ್ಕೊಡೋದು ಕಷ್ಟ ಆಗಿದೆ. ಕೃಷಿ ಹೇಗಿದೆ, ಒಂದು ಟೊಮೆಟೊ ಬೆಳೆ ಹೇಗೆ ಬೆಳೆಯುತ್ತೆ,

0: ಭೂಮಿ ಕೆಳಗಡೆ ಬೆಳೆಯುತ್ತೋ, ಭೂಮಿ ಮೇಲ್ ಬೆಳೆಯುತ್ತನ್ನೋದೇ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ.
1: ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ತಾವು ಹೇಳಿದ್ರಿ ತಮಗೆ ಕೃಷಿ ವಸ್ತು ಸಂಗ್ರಹಾಲಯ ತಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಾಡಿರಿ, ಅದನ್ನು ಬಂದವರಿಗೆ ತೋರಿಸ್ಲಿಕ್ಕಾಗಿರೋದು, ಯಾರು ಕೂಡ ಹೋಗಿ ನೋಡ್ಕೊ ಬರ್ಬೋದು. ಈಗ ಅಲ್ಲಿನ ತಾವು ಏನು ವಸ್ತು ಏರ್ಪಾಟ್ ಮಾಡಿರಲ್ಲ ಅದನ್ನು ನೋಡ್ಕೊ ಬಂದು ತಮ್ಮದೇ ಒಂದು ಟೆರೆಸ್ ಗಾರ್ಡನ್ ಮಾಡ್ಕೊಳ್ಳಿ.
0: ಖಂಡಿತ ಖಂಡಿತ, ನಮ್ಮಲ್ಲಿ
1: ಯಾಕೆ ಮಾಡ್ಕೋಬಾರ್ದು?
0: ತರಬೇತಿ ಶುಲ್ಕವಾದ
1: ನಿಮ್ದು 30-40 ಜಾಗದಲ್ಲಿ ನೀವು ಏನಿಲ್ಲ ಅಂದ್ರೆ ಸಖತ್ ನಿಮ್ಮ ಆದಾಯನೂ ಬರುತ್ತೆ, ನಿಮ್ ತರಕಾರಿಯಿಂದ ಸಿಗುತ್ತೆ.
0: ಖಂಡಿತ, ಈಗ ನಾವೇನು ಹೇಳ್ತೇವೆ ವಸ್ತು ಸಂಗ್ರಹಾಲಯ, ಅದು ಪಕ್ಕದಲ್ಲಿ ನಮ್ಮ ನರ್ಸರಿ ಇದೆ. ಸೊ ಹಲವಾರು ಸಸಿಗಳನ್ನ ನೀವು ಅಲ್ಲಿ ಪರ್ಚೇನು ಮಾಡ್ಕೋಬಹುದು, ಒಂದು ಖರೀದಿನೂ ಮಾಡ್ಬೋದು. ಅದೇ ಮ್ಯೂಸಿಯಂಗೆ ಹೋಗಿ ನೋಡಿದಾಗ ಓಕೆ, ನಾನು ಇಂಥ ಇಂಥ ಗಿಡಗಳನ್ನ ಸಸಿಗಳನ್ನ ನನ್ನ ಮನೆಯಲ್ಲಿ ಬೆಳಿಬಹುದು ಅನ್ನೋದು ಒಂದು ಅರಿವು ಮೂಡುತ್ತೆ. ಅಯ್ಯೋ ಈ ತರ ಹಣ್ಣು, ಈ ತರ ಹೂವು, ಅಯ್ಯೋ ನಾನು ಯಾಕೆ ಅಲ್ಲಿಂದ ಹೋಗಿ ತರಬೇಕು, ನನ್ನ ಮನೆಯಲ್ಲೇ ಬೆಳೆದು ಆ ಹೂಗಳನ್ನ ನಾನು ದೇವರಿಗೆ ಇಡ್ಬೋದಲ್ಲ ಅನ್ನೋ ಒಂದು ಪರಿಕಲ್ಪನೆ ಈಗಿನ ಜನರೇಷನ್ ಮಕ್ಕಳಿಗೆ ಬಂದಲ್ಲಿ, ಅವಾಗ ಅಲ್ಲೇನೆ ಕೂಡ ನಮ್ಮಲ್ಲೇ ನರ್ಸರಿ ಅಂತಿದೆ, ಆ ನರ್ಸರಿಯಲ್ಲೇ ಕೂಡ ಸಸಿಗಳನ್ನ ಖರೀದಿಸಿ ಅವರು ಅವ್ರ ಮನೆಗೆ ತಗೊಂಡು ಹೋಗ್ತಾರೆ.
1: ನಾನು ಹೇಳ್ತೀನಿ ಡಾಕ್ಟರ್ ಪ್ರಹ್ಲಾದ್ ಅವರೇ, ಪ್ರತಿಯೊಂದು ಮನೆಯೂ ಕೂಡ ನೀವು ಟೆರೇಸ್ ಗಾರ್ಡನ್ ಒಂದಲ್ಲ ಒಂದಿನ ಹಾಗೇ ಆಗುತ್ತೆ. ಕಾರಣ ಯಾಕಂದ್ರೆ ಅದು ಅವನಿಗೆ ಎಲ್ಲಾ ತರದಿಂದಲ್ಲಿ ಪ್ರೇರಣೆ ನೀಡುತ್ತೆ. ಅವನಿಗೆ ಅವನ ದಿನದಲ್ಲಿ ಅವನು ಅತಿ ಮಹತ್ವವಾದ ಸಮಯವನ್ನ ಅಲ್ಲಿ ಗಿಡಗಳ ಜೊತೆಗೆ ಕಳಿಬಹುದು, ಮಣ್ಣನ್ನು ಮುಟ್ಟಬಹುದು. ಆಮೇಲೆ ನೀವು ಹೇಳ್ತಾರೆ ಏನು, ಒಂದಿಷ್ಟು ಹಣ್ಣುಗಳನ್ನು ಬೆಳಿಬಹುದು, ಬೇಕಾದ ಹೂವನ್ನು ಬೆಳಿಬಹುದು, ಸುಗಂಧ ಪುಷ್ಪಗಳನ್ನು ಬೆಳಿಬಹುದು, ಮತ್ತೆ ನೀವು ಏನು ನೀವು ದಿನನಿತ್ಯ ತರಕಾರಿ
0: ಬೆಳೆಸಬಹುದು, ಖಂಡಿತ
1: ಹಣ್ಣಿನ ಮರಗಳನ್ನು ಬೆಳಿಬಹುದು. ನಿಮ್ಮ ಮೇಲೆ ಇಲ್ಲಪ್ಪ ನಮ್ದು ಒಂದು 100 ಆಳೆ ಎತ್ತರ ಇದೆ, ಅಲ್ಲಿನೂ ಬೆಳಿಬಹುದು.
0: ಈ ದೃಷ್ಟಿಕೋನ ಇಟ್ಕೊಂಡು ನಮ್ಮ
1: ಗೋಡೆಯಲ್ಲೂ ಕೂಡ ನೀವು ಹಾರಿಜೆಂಟಲ್ ಗಾರ್ಡನ್
0: ಬೆಳಿಬಹುದು. ಈ ಉದ್ದೇಶ ಇಟ್ಕೊಂಡು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅಂತಿದೆ, ನಮ್ಮ ಎಟಿಕ್ ಸಂಸ್ಥೆ ಅಂತಿದೆ ನಮ್ಮಲ್ಲಿ. ಅಲ್ಲಿ ನಾವು ಅರ್ಬನ್ ಟ್ರೈನಿಂಗ್, ಅರ್ಬನ್ ಪೀಪಲ್ಗೋಸ್ಕರ ತೋಟಗಾರಿಕೆ ರಿಲೇಟೆಡ್ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ. ಅರ್ಬನ್ ಹಾರ್ಟಿಕಲ್ಚರ್, ನಗರ ತೋಟಗಾರಿಕೆ ಅಂತ ಹೇಳ್ತೀವಿ. 2 ದಿನದ ತರಬೇತಿ ಕಾರ್ಯಕ್ರಮ. ಇಲ್ಲಿ ಯಾವ್ಯಾವ ತರ ನೀವು ಮನೇಲಿ ಬೆಳಿಬಹುದು, ನಮ್ಮಲ್ಲಿ ನಮ್ಮ ಸೈಂಟಿಸ್ಟ್ಗಳೇ ಅವ್ರಿಗೆ ವಿಜ್ಞಾನಿಗಳು ಮಾಹಿತಿ ಕೊಟ್ಟು ಈ ತರ ನೀವು ಬೆಳಿಬಹುದು, ಹೇಗೆ ಒಂದು ಪಾಟ್ ಮಿಕ್ಸ್ಚರ್ ಹೇಗೆ ಮಾಡಬೇಕು, ಒಂದು ಸಣ್ಣ ನಿಮ್ಮ ಮನೇಲಿ ವೇಸ್ಟ್ ಆಗಿರೋದನ್ನ ಹೇಗೆ ಯೂಸ್ ಮಾಡ್ಬೋದು.
1: ಪ್ರಹ್ಲಾದ್ ಅವರೇ, ಈಗ 30-40-1200 ಸ್ಕ್ವೇರ್ ಫೀಟ್ ಜಾಗದಲ್ಲಿ ನೀವು ಏನೆಲ್ಲ ಬೆಳಿಬಹುದು ಅನ್ನಕ್ಕೆ 100 ಅವಕಾಶ ಇದೆ. ಸಿಕ್ಕಾಪಟ್ಟೆ ಜಾಗ ಐತೆ ಅದು.
0: ಹೌದು,
1: ನಿಮ್ಮ ಹತ್ರ ನಿರ್ವಹಣೆ ಮಾಡಕ್ ಆಗಲ್ಲ, ನಿಮ್ಗೆ ಕನಿಷ್ಠ ಒಂದು 15 ದಿನ ಬೇಕಾಗುತ್ತೆ ಎಲ್ಲ ಸಂಪೂರ್ಣ. ನೀವು 30-40 ಜಾಗದಲ್ಲಿ ಮಾಡ್ಬೇಕಂದ್ರೆ ಯಾವುದು ಜಾಗ ಇರಲ್ಲ, ಲೇಯರ್ ಮಾಡಿ ನೀವು ಮಾಡ್ಕೋಬಹುದು, ಏಣಿ ಹಾಕಿ ಮತ್ತೆ ಮೇಲೆ ಮಾಡ್ಕೋಬಹುದು, ಎಷ್ಟು ಅವಕಾಶ ಇದೆ.
0: ಖಂಡಿತ, ಬಾಲ್ಕನಿ ಆಗಿರ್ಬೋದು ನಮ್ಮ, ಅಥವಾ ಹಿಂದೆ ನಮ್ಮ ಜಾಗಗಳಾಗಿರ್ಬೋದು, ಮನೆ ಮುಂದೆ ಆಗಿರ್ಬೋದು, ಸಣ್ಣ ಪುಟ್ಟ ಜಾಗಗಳಾಗಿರ್ಬೋದು, ಅವರಿಗೆ ಆಸಕ್ತಿ ಇದ್ದು ಸಮಯ ಇದ್ರೆ ಖಂಡಿತ ಇದನ್ನ ಆರಾಮಾಗಿ ಮಾಡಬಹುದು.
1: ತಾವು ಇಂಥ ವಸ್ತು ಸಂಗ್ರಹಾಲಯದಲ್ಲಿ ತಮಗೆ ತಕ್ಕಷ್ಟು ಮಾಹಿತಿ ಕೂಡ ಕೊಡ್ತೀರಿ, ಮತ್ತೆ ಇಲ್ಲೇ ತರಬೇತಿ ಕೊಡ್ತೀರಪ್ಪ ಅಂತ ಕೂಡ ತಾವು ಸಲಹೆ
0: ಎಲ್ಲ ಅಕ್ಕಪಕ್ಕದಲ್ಲಿ
1: ಅಲ್ಲೇ ಸಿಗುತ್ತೆ.
0: ಹೌದು, ಆರಾಮಾಗಿ. ಆಮೇಲೆ ಯಾವ ಸಸಿ ಬೇಕು ಅಂದ್ರೆ ನರ್ಸರಿಗೆ ಬಂದು ಅಲ್ಲೇ ತಗೊಂಡು ಹೋಗ್ಬೋದು.
1: ಸಸಿನೂ
0: ತಗೊಂಡು ಹೋಗ್ಬೋದು, ಬೀಜನು
1: ತಗೊಂಡು ಹೋಗ್ಬೋದು. ಯಾವುದು ಮತ್ತೆ ನೀವು ಎಲ್ಲ ಬೆಳೆ ಆದ್ಮೇಲೆ ನೀವು ಮತ್ತೆ ನಿಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲೇ
0: ಖಂಡಿತ ರೈತ ಸಂತೆಯಲ್ಲಿ,
1: ರೈತ ಸಂತೆನೂ ಕೂಡ ಇರುತ್ತೆ, ಅಲ್ಲಿ ಕೂಡ ಮಾರಬಹುದು.
0: ಇದೊಂದು ಚೈನ್, ಒಂದು ಸೈಕಲ್ ಅಂತ ಹೇಳ್ತೀವಿ, ಪ್ರೋಸೆಸ್ ಅಲ್ವಾ. ಏನೂ ಅರಿವಿ ಇಲ್ಲದೆ ಇರೋನ್ ಬಂದು ಕೃಷಿನ ಪ್ರಾರಂಭ ಮಾಡಿ ತನ್ನ ಹವ್ಯಾಸವಾಗಿ ಇಟ್ಕೊಂಡು ತಾನು ಬೆಳೆದಿದ್ದ ಪ್ರಾಡಕ್ಟ್ಸ್ನ ತನ್ನ ಮನೆಯಲ್ಲಿ ತಾನು ಯೂಸ್ ಮಾಡಿ ಹಾಗೆ ಬೇರೆಯವ್ರಿಗೂ ಮಾರಾಟ ಮಾಡೋದು ಅಂದ್ರೆ
1: ತಾನು ಬೆಳಬಹುದು, ತಮ್ಮ ಮನೆ ಇಬ್ಬರು ಬೆಳಿಬಹುದು, ಅವ್ರ ಮಕ್ಕಳಿಗೂ ಕೂಡ ಇದನ್ನ ಕಲೆಯನ್ನ ಕಲ್ಸ್ಕೊಡ್ಬೋದು.
0: ಹೌದು,
1: ಇದೊಂದು ಕಲೆ ಅಲ್ಲ, ನಾಳೆ ನಿಮ್ಗೆ ಅದನ್ನೇ ಲೈಫ್ ಸೈಕಲ್ ಆಗ್ಬಹುದು. ಅದೇ
0: ನಮ್ಮ ಭಾರತ ಹೇಳ್ತೀವಲ್ಲ, 60% ಶೇಕಡ ಕೃಷಿಗೆ ಸಂಬಂಧಪಟ್ಟಿದೆ, ಅಂದ್ರೆ ಕೃಷಿಗೆ ಅವಲಂಬಿತವಾಗಿದೆ.
1: ನಾವು ಕೂಡ ಶೇಕಡ 60% ಜನ ಕೃಷಿ ಮೇಲೆ ಅವಲಂಬಿತ ಆಗಿದೆ, ಇದು ನಮ್ಮ ಹೆಮ್ಮೆ
0: ನಿಜವಾಗ್ಲು. ಯಾವ ಬೇರೆ ವರ್ಲ್ಡ್ ಅಲ್ಲಿ ಇಲ್ಲದೆ ನಮ್ಮ ಭಾರತದಲ್ಲಿ ಇದು ನಮ್ಮ ಹೆಮ್ಮೆ.
1: ನಾವು ಯಾವಾಗೂ ಉಪವಾಸ ಬೀಳೋ ಪರಿಸ್ಥಿತಿ ಇರಲ್ಲ, ನಮ್ಗೆ 60% ಜನ ನಾವು ಇನ್ನೂ ರೈತರಾಗಿದ್ದೇವೆ, ರೈತರ ಮಕ್ಕಳು ಇರ್ತೇವೆ, ಮತ್ತೆ ಮುಂದೆ ಕೂಡ ಆಗಿರ್ತೇವೆ. ಹಾಗಾಗಿ ನಾವು ಆಹಾರವನ್ನ ಬೇರೆಯವ್ರಿಗೆ ಕೊಡ್ತೇವೆ, ನಾವು ಬೇರೆಯವ್ರ ಆಹಾರ ನಾವು ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಕೋಬಹುದು, ಆದ್ರೆ ನಮ್ಮ ಆಹಾರ ಅವ್ರಿಗೆ ಜಾಸ್ತಿ ಅವಶ್ಯಕತೆ ಇದೆ, ಅವರಿಗೂ ಕೊಡ್ತೇವೆ ನಾವು.
0: ಎಕ್ಸ್ಪೋರ್ಟ್ ಫೆಸಿಲಿಟೀಸ್ ನ ನಾವೇ ಖಂಡಿತವಾಗ್ಲೂ ಮಾಡಬಹುದು. ಅದರಿಂದ ಹಲವಾರು ರೀತಿ ಉಪಯೋಗಕ್ಕೆ ಆಗುವಂತ ಈ ವಸ್ತು ಸಂಗ್ರಹಾಲಯ ಮಕ್ಕಳಿಂದ ಹಿರಿಯರ ತನಕ, ಕೃಷಿಕರ ತನಕ ಎಲ್ಲರೂ ಬಂದು ನೋಡಬಹುದು.
1: ಇನ್ನೊಂದು ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ತಮ್ಮ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಹೆಂಗ್ ಕೊಡ್ಬೇಕು, ಅದಕ್ಕೇನು ಫೀಸ್ ಇರುತ್ತಾ, ಮತ್ತೆ ಯಾವ್ದಾದ್ರು ಟೈಮ್ ಇರುತ್ತಾ?
0: ಖಂಡಿತವಾಗಿ
1: ಹೇಳಿ.
0: ಈಗ ಮಕ್ಕಳು ಬರಬೇಕು ನಮ್ಮಲ್ಲಿ, ಸ್ಕೂಲ್ ಮಕ್ಕಳು ಬರಬೇಕು ಅಂದ್ರೆ ತಳ ಒಂದು ಮಗುಗೆ 5 ರೂಪಾಯಿ ನಂಗೆ ನಾವು ಕಲೆಕ್ಟ್ ಮಾಡ್ತೀವಿ. ಸ್ಕೂಲ್ ಮಕ್ಕಳುಗಳು ಎಷ್ಟು ಎಷ್ಟು ಮಕ್ಕಳನ್ನ ಬೇಕಾದ್ರೂ ಕರ್ಕೊಂಬೋದು ಸ್ಕೂಲ್. ಹಿರಿಯರು ಅಥವಾ ದೊಡ್ಡವರು ರೈತರು ಎಲ್ಲ ಬರ್ತಾರೆ, 10 ರೂಪಾಯಿ ಒಬ್ಬರಿಗೆ ತಳ ಅಂತ ಇಸ್ಕೋತೀವಿ ನಾವು. ಸೊ ಸಮಯ ಸೋಮವಾರದಿಂದ ಶುಕ್ರವಾರ 9 ಗಂಟೆಯಿಂದ ಸಂಜೆ 4ರವರೆಗೆ ನಮ್ಮ ವಸ್ತು ಸಂಗ್ರಹಾಲಯ ತೆರೆದಿರುತ್ತೆ. ಶನಿವಾರ ಬೆಳಿಗ್ಗೆ 9:30 to 12:30, ಭಾನುವಾರ ರಜೆ ಇರುತ್ತೆ, ಮತ್ತು ಸಾರ್ವತ್ರಿಕ ರಜೆಗಳು ಏನಾವು ಗೌರ್ಮೆಂಟ್ ಹಾಲಿಡೇಸ್ ಅಂತ ಹೇಳ್ತೀವೋ ಅದು ರಜೆ ಇರುತ್ತೆ. ಸೊ 9 to 4 ಸೋಮವಾರದಿಂದ ಶುಕ್ರವಾರ, ಶನಿವಾರ 9 to 12:30 ನಮ್ಮ ಟೈಮಿಂಗ್ಸು. ಮಕ್ಕಳಿಗೆ 5 ರೂಪಾಯಿ, ದೊಡ್ಡವರಿಗೆ 10 ರೂಪಾಯಿ. ಈಗ ನಾವು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮದು ಮೊಬೈಲ್ ಸಂಖ್ಯೆನೂ ಇದೆ, ಮತ್ತು ಮಿಂಚಂಚೆ ಇಮೇಲ್ ಐಡಿನೂ ಇದೆ. ಆಯ್ತು, ಅವ್ರ ಸ್ಕೂಲ್ ಕಡೆಯಿಂದ ಅವರ ಇಮೇಲ್ನ ಕಳಿಸಿ ಇಷ್ಟು ಮಕ್ಕಳು ಇಂಥ ದಿವಸ ಬರ್ತಾ ಇದ್ದೀವಿ ಅಂದರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಸೊ ನಮ್ಮ ದೂರವಾಣಿ ಸಂಖ್ಯೆ 0800-632-3-2-3-2-3. ದೂರವಾಣಿ ಸಂಖ್ಯೆ 0800-632-3-2-3-2-3. ನಮ್ಮ ಮಿಂಚಂಚೆ ಇಮೇಲ್ ಐಡಿ museumgkvk@gmail.com, ಅಂದರೆ museumgkvk@gmail.com. ಇದಕ್ಕೆ ತಮ್ಮ ಲೆಟರ್ನ ನೀವು ಡ್ರಾಫ್ಟ್ ಮಾಡಿ ನಮಗೆ ಕಳಿಸ್ದಲ್ಲೇ ಅಲ್ಲಿ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ. ಇಂಥ ದಿನ ಬರಬಹುದು, ನೀವು ಇಷ್ಟು ಜನ ನಮ್ಮ ಗ್ಯಾಲರಿನ ನಮ್ಮ ಮ್ಯೂಸಿಯಂನ ವಿಸಿಟ್ ಮಾಡ್ಬೋದು ಅಂತ ನಾವು ಅವ್ರಿಗೆ ಅನುಮತಿನ ಕೊಡ್ತೀವಿ.
1: ತುಂಬ ಸಂತೋಷ ಡಾಕ್ಟರ್ ಪ್ರಹ್ಲಾದ್ ವಿ ಭಟ್ ಅವರೇ. ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.

ಆಕಾಶವಾಣಿ ಬೆಂಗಳೂರು, ಸಮಯ 7:18. ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಬಹುದು.

0: ತುರ್ವೇಕೆರೆ ತಾಲೂಕು ಮಂತ್ರಿಕೆನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ, ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ, ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರು ಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ವಾರ್ತೆಗಳ ವಿವರ: ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಮಕೃಷ್ಣ ಹೆಗಡೆ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್

0: ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಬಳಿಕ ತಿರುವನಂತಪುರದಲ್ಲಿ ರಾಜ್ಯ ಸರ್ಕಾರ ಆಯೋಜಿಸಿರುವ ಓಣಂ ಪ್ರವಾಸೋದ್ಯಮ ಸಪ್ತಾಹದ ಸಮಾರೋಪದ ಅಂಗವಾಗಿ ನಡೆಯುವ ಓಣಂ ಸಾಂಸ್ಕೃತಿಕ ಮೆರವಣಿಗೆಗೆ ಉಪರಾಷ್ಟಪತಿ ಚಾಲನೆ ನೀಡಲಿದ್ದಾರೆ. ಸೋಮವಾರ ಉಪರಾಷ್ಟಪತಿ ಲಕ್ಷದ್ವೀಪದ ಅಗತ್ತಿಗೆ ಭೇಟಿ ನೀಡಲಿದ್ದಾರೆ. ಲಕ್ಷದ್ವೀಪದಿಂದ ಕೇರಳಕ್ಕೆ ಮರಳಿದ ಬಳಿಕ ಕೊಚ್ಚಿಯ ಕಕ್ಕನಾಡಿನ ರಾಜಗಿರಿ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ ಆರಂಭಿಸಿದ್ದು ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ ತಲುಪಿದ್ದಾರೆ. ಇಂದು ಸಂಜೆ ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋವೇವ್ ಅವರು ಪ್ರಧಾನಿಯವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಉಭಯ ನಾಯಕರು ದ್ವಿಪಕ್ಷೀಯ ಮಹತ್ವದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಿಯವರ ಉಜ್ಬೇಕಿಸ್ತಾನದ 4ನೇ ಭೇಟಿ ಇದಾಗಿದ್ದು, ತಾಷ್ಕೆಂಟ್ ನಗರವನ್ನು ಭಾರತೀಯ ಧ್ವಜಗಳು ಮತ್ತು ವಿವಿಧ ಫಲಕಗಳಿಂದ ಅಲಂಕರಿಸಲಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರು ಶತಮಾನಗಳಿಂದ ಬೆಳೆದು ಬಂದಿರುವ ನಾಗರಿಕತೆಯ ಸಂಬಂಧಗಳು ಹಾಗೂ ಜನರ ನಡುವಿನ ಬಾಂಧವ್ಯದ ಆಧಾರದ ಮೇಲೆ ರೂಪುಗೊಂಡಿರುವ ದ್ವಿಪಕ್ಷೀಯ ಸಂಬಂಧಗಳ ಸಮಗ್ರ ವಲಯವನ್ನು ಪರಿಶೀಲಿಸಲಿದ್ದಾರೆ. ಅಧ್ಯಕ್ಷೀಯ ಭವನದಲ್ಲಿ ನಡೆಯಲಿರುವ ಮಾತುಕತೆಯಲ್ಲಿ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿನ ಸಹಕಾರವನ್ನು ಸಹ ಪರಿಶೀಲಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ಗಳಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಿಂದ 100 ಮಂದಿ ಮೃತಪಟ್ಟಿದ್ದು ವ್ಯಾಪಕ ಪ್ರಮಾಣದ ಹಾನಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ನೀಡಿದ ನೆರವು ಹಾಗೂ ಕಾಳಜಿಗಾಗಿ ನೇಪಾಳದ ಅಧ್ಯಕ್ಷ ರಾಮಚಂದ್ರ ಪೌದೆಲ್ ಅವರು ಭಾರತದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬುಧವಾರ ಸಂಭವಿಸಿದ ವಿನಾಶಕಾರಿ ಪ್ರವಾಹದ ಪರಿಣಾಮ ಅನೇಕ ಭಾರತೀಯರು ಪ್ರಾಣ ಕಳೆದುಕೊಂಡಿರುವ ಕುರಿತು ಪೌದೆಲ್ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 626ಕ್ಕೆ ಏರಿಕೆಯಾಗಿದ್ದು 100 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ಸ್ಥಳೀಯ ಮಾಧ್ಯಮಗಳು ಅಧಿಕಾರಿಗಳನ್ನು ಉಲ್ಲೇಖಿಸಿ ವರದಿ ಮಾಡಿವೆ. ನೇಪಾಳದ ರಸುವಾ ಪ್ರದೇಶಕ್ಕೆ ಅಪ್ಪಳಿಸಿದ ಭಾರೀ ಪ್ರವಾಹವು ಚೀನಾದ ಟಿಬೆಟ್ ಪ್ರದೇಶದಲ್ಲಿ ಉಗಮಿಸಿದ್ದು, ಇದರಿಂದ ಅಂತಾರಾಷ್ಟೀಯ ಗಡಿಯ ಮೂಲಕ ಹರಿಯುವ ಬೋಟೆ ಕೋಶಿ ನದಿಯಲ್ಲಿ ಉಂಟಾದ ಪ್ರವಾಹವು ನೇಪಾಳದಲ್ಲಿ ಭಾರೀ ವಿನಾಶವನ್ನು ಉಂಟುಮಾಡಿದೆ. ಭೀಕರ ಪ್ರವಾಹದ ಹಿನ್ನೆಲೆಯಲ್ಲಿ ಭಾರತ ನೀಡುತ್ತಿರುವ ನೆರವಿಗೆ ನೇಪಾಳ ಪ್ರಶಂಸೆ ವ್ಯಕ್ತಪಡಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ತುಂಬಾ ಉದಾರವಾಗಿ ಸಹಾಯ ಮಾಡುತ್ತಿದ್ದಾರೆ ಎಂದು ನೇಪಾಳ ಹೇಳಿದೆ. ಪ್ರವಾಹದ ಬಳಿಕ ದೆಹಲಿಯಿಂದ ವಿಶೇಷ ಪರಿಹಾರ ಸಾಮಗ್ರಿಗಳನ್ನು ವಿಮಾನದ ಮೂಲಕ ನೇಪಾಳಕ್ಕೆ ಕಳುಹಿಸಲಾಗಿದೆ. ಪುನರ್ ನಿರ್ಮಾಣ ಕಾರ್ಯಗಳಿಗಾಗಿ ಅಗತ್ಯ ನೆರವು ನೀಡುವುದಾಗಿ ಭಾರತ ಹೇಳಿದೆ ಎಂದು ನೇಪಾಳದ ಹಣಕಾಸು ಸಚಿವ ಸ್ವರ್ಣಿಮ್ ವಾಗ್ಲೆ ಹೇಳಿದ್ದಾರೆ. ಬುಧವಾರದಿಂದ ಈವರೆಗೆ ಭಾರತ ಪ್ರವಾಹ ಪೀಡಿತ ನೇಪಾಳದ ಪ್ರದೇಶಗಳಿಗೆ 57.6 ಟನ್ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ನೇಪಾಳದ ಮನವಿಯ ಮೇರೆಗೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಸುರಂಗ ರಕ್ಷಣಾ ತಜ್ಞರನ್ನು ಒಳಗೊಂಡ 11 ಸದಸ್ಯರ ಭಾರತೀಯ ತಂಡ ಸಹ ಸ್ಥಳೀಯ ಅಧಿಕಾರಿಗಳಿಗೆ ನೆರವು ನೀಡಲು ನೇಪಾಳಕ್ಕೆ ತೆರಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಕೇವಲ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಮಾತ್ರವಲ್ಲದೆ ತನ್ನ ನಾಗರಿಕತೆಯ ಪರಂಪರೆ, ಸಂಸ್ಕೃತಿ ಮತ್ತು ಸಾಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸ ಹೊಂದಿರುವ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಖನೌನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ

0: ಮಾತನಾಡಿದ ಅವರು, ನವಭಾರತದ ಅತಿದೊಡ್ಡ ಪರಿವರ್ತನೆಯೆಂದರೆ ಭಾರತ ಇನ್ನು ಮುಂದೆ ಜಾಗತಿಕ ನಿಯಮಗಳನ್ನು ಕೇವಲ ಅನುಸರಿಸುವ ರಾಷ್ಟವಾಗಿಲ್ಲ, ಬದಲಾಗಿ ನಿಯಮಗಳ ರೂಪಿಸುವಿಕೆಯಲ್ಲೂ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದರು. ಭಾಷೆ, ಸಂಸ್ಕೃತಿ ಮತ್ತು ನಾಗರಿಕತೆಯ ಬಗ್ಗೆ ರಾಷ್ಟೀಯ ಹೆಮ್ಮೆ ಹೊಂದುವುದು ದೇಶದ ಸ್ವಾವಲಂಬನೆ ಮತ್ತು ಪ್ರಗತಿಯನ್ನು ಹೆಚ್ಚಿಸುತ್ತದೆ. ಭಾರತ ಸದ್ಯ ಉತ್ತಮ ಸ್ಥಾನದಲ್ಲಿದ್ದು ಆರ್ಥಿಕವಾಗಿ, ಮಾನಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ದೇಶವನ್ನು ಮತ್ತಷ್ಟು ಬಲಪಡಿಸುವತ್ತ ಸರ್ಕಾರ ಗಮನಹರಿಸಿದೆ ಎಂದು ಹೇಳಿದರು. ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವದ ಆದರ್ಶಗಳಿಗೆ ಬದ್ದವಾಗಿರುವ ರಾಷ್ಟ ನಿರ್ಮಾಣದ ಬಗ್ಗೆ ಉತ್ಸಾಹ ಹೊಂದಿರುವ ಯುವಜನರನ್ನು ಶಿಕ್ಷಣ ಸಂಸ್ಥೆಗಳು ರೂಪಿಸಬೇಕು ಎಂದು ರಾಜನಾಥ್ ಸಿಂಗ್ ಕರೆ ನೀಡಿದರು. ಜಾಗತಿಕ ಕಂಪನಿಗಳು ತಮ್ಮ ಪೂರೈಕೆ ಸರಪಳಿ ಮತ್ತು ಬಂಡವಾಳ ಹಂಚಿಕೆ ವ್ಯವಸ್ಥೆಗಳನ್ನು ಮರು ಪರಿಶೀಲಿಸುತ್ತಿರುವ ಸಮಯದಲ್ಲಿ ಭಾರತ ವಿಶಾಲ ಮಾರುಕಟ್ಟೆಯ ಪ್ರಮಾಣದ ಜೊತೆಗೆ ದೀರ್ಘಾವಧಿಯ ಹೂಡಿಕೆ ಮತ್ತು ಉದ್ಯಮ ಕಾರ್ಯಾಚರಣೆಗಳಿಗೆ ಅಗತ್ಯವಾದ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅಮೆರಿಕದ ಶಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರು ಮತ್ತು ಉದ್ಯಮ ಕ್ಷೇತ್ರದ ನಾಯಕರೊಂದಿಗೆ ನಡೆದ ಉನ್ನತ ಮಟ್ಟದ ವ್ಯವಹಾರ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದ ವ್ಯಾಪಕ ಆಧಾರಿತ ಆರ್ಥಿಕ ಬೆಳವಣಿಗೆ, ಸುಧಾರಣಾ ವೇಗ ಹಾಗೂ ದೀರ್ಘಾವಧಿಯ ಹೂಡಿಕೆಗೆ ವಿಸ್ತರಿಸುತ್ತಿರುವ ಅವಕಾಶಗಳನ್ನು ವಿವರಿಸಿದರು. ಭಾರತದ ಹೂಡಿಕೆ ಆಕರ್ಷಣೆಯು ಬೃಹತ್ ಮಾರುಕಟ್ಟೆ, ನಿರಂತರ ಆರ್ಥಿಕ ಬೆಳವಣಿಗೆ, ಕೌಶಲ್ಯ ಹೊಂದಿದ ಪ್ರತಿಭೆ, ವಿಶ್ವದರ್ಜೆಯ ಮೂಲಸೌಕರ್ಯ, ತಾಂತ್ರಿಕ ಪ್ರಗತಿ ಹಾಗೂ ಕಳೆದ ಒಂದು ದಶಕದ ಸತತ ಸುಧಾರಣೆಗಳ ಸಮನ್ವಯದಲ್ಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಆಧಾರ್, ಯುಪಿಐ, ಡಿಜಿಲಾಕರ್, ಒಎನ್ಡಿಸಿ ಮತ್ತು ಇಂಡಿಯಾ ಸ್ಟ್ಯಾಕ್ ಸೇರಿದಂತೆ ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವು ಜನಸಂಖ್ಯೆಯ ಬೃಹತ್ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ವೇದಿಕೆಯನ್ನು ಸೃಷ್ಟಿಸಿದೆ ಎಂದು ಹೇಳಿದರು. ಜಾಗತಿಕ ಪೂರೈಕೆ ಸರಪಳಿಗಳ ಮರು ಹೊಂದಾಣಿಕೆಯನ್ನು ಉಲ್ಲೇಖಿಸಿದ ಅವರು, ಭಾರತವು ಬೃಹತ್ ದೇಶೀಯ ಮಾರುಕಟ್ಟೆಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಉತ್ಪಾದನಾ ಸಂಪರ್ಕಿತ ಪ್ರೋತ್ಸಾಹಧನ ಯೋಜನೆಗಳ ಬೆಂಬಲದೊಂದಿಗೆ ಗಮನವು ಕೇವಲ ಜೋಡಣೆ ಕಾರ್ಯದಿಂದ ಹಿಡಿದು ಘಟಕಗಳ ಆಳವಾದ ಉತ್ಪಾದನೆ, ಎಂಜಿನಿಯರಿಂಗ್ ಮತ್ತು ಸುಧಾರಿತ ತಂತ್ರಜ್ಞಾನಗಳತ್ತ ಬದಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ. ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ, ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರು ಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ಭಾಗಿ. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ, ಸೆಪ್ಟೆಂಬರ್ 23ರ ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ದೇಶದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ. ಪ್ರತಿಭಾನ್ವಿತರಿಗೆ ಪ್ರತಿ ಹಂತದಲ್ಲಿ ಬೆಂಬಲ ದೊರಕುವಂತೆ ಕ್ರೀಡಾ ವಿಶ್ವವಿದ್ಯಾಲಯದಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಖೇಲೋ ಇಂಡಿಯಾ ಸಂವಾದದಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಪ್ರಧಾನಿಯವರು ದೇಶದ 1,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏರ್ಪಡಿಸಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಮತ್ತು ವಿದ್ಯಾರ್ಥಿಗಳನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದರು. ಖೇಲೋ ಇಂಡಿಯಾ ಸಂವಾದ ಒಂದು ಕಾರ್ಯಕ್ರಮವಾಗಿ ಇರದೆ ಪ್ರತಿಯೊಬ್ಬ ವ್ಯಕ್ತಿ ದೇಶದ ಕ್ರೀಡಾ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಸಲಹೆಗಳನ್ನು ಸಂವಾದದ ಮೂಲಕ ತಿಳಿಸಬಹುದಾದಂತಹ ವೇದಿಕೆಯಾಗಿದೆ. ಕ್ರೀಡೆ ಪದಕಗಳನ್ನು ಗಳಿಸುವ ಉದ್ದೇಶಕ್ಕೆ ಸೀಮಿತವಾಗಿರದೆ ದೇಶದ ಯುವ ಜನತೆಯನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ನಿರ್ಮಿಸಲು ಒಂದುಗೂಡಿಸುವ ಶಕ್ತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ನಡೆಸಿದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾ ಕ್ರೀಡಾಪಟುಗಳು ಮತ್ತು ಗಣ್ಯರು ವರ್ಚುವಲ್ ಮೂಲಕ ಭಾಗಿಯಾಗಿದ್ದಾರೆ.

0: ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆವರಣದಲ್ಲಿ ರಾಷ್ಟೀಯ ಸೇವಾ ಯೋಜನೆ ಅಡಿಯಲ್ಲಿ ಏರ್ಪಡಿಸಲಾಗಿದ್ದಂತಹ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮದಲ್ಲಿ ನೂರಾರು ಕ್ರೀಡಾಪಟುಗಳು ಭಾಗಿಯಾಗಿದ್ದರು. ಪ್ರಧಾನಿಗಳ ಸಂದೇಶದ ಬಳಿಕ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಚರಿತ್ ಗೌಡ ಮತ್ತು ವಿದ್ಯಾರ್ಥಿಗಳ ನಡುವೆ ಸಂವಾದ ಕಾರ್ಯಕ್ರಮ ಜರುಗಿತು. ಚರಿತ್ ಗೌಡ ಮಾತನಾಡಿ, ಯುವ ಜನರು ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯಕರ ಜೀವನ ನಡೆಸುವುದರ ಜೊತೆಗೆ ಕೆಟ್ಟ ಅಭ್ಯಾಸಗಳಿಂದ ದೂರವಿರಬಹುದು. ಕ್ರೀಡಾಪಟುಗಳಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವಂತಹ ಬೆಂಬಲ, ಸೌಲಭ್ಯ, ಮೂಲಸೌಕರ್ಯ ಮತ್ತು ವಿವಿಧ ಯೋಜನೆಗಳು ಸಂತಸ ತಂದಿವೆ. ತಮ್ಮ ಸಾಧನೆಯಿಂದ ಮೈಸೂರಿನಲ್ಲಿ ಸೈಕ್ಲಿಂಗ್ ಕ್ಷೇತ್ರಕ್ಕೆ ಹೆಚ್ಚಿನ ಗುರುತಿನೊಂದಿಗೆ 20 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸೈಕ್ಲಿಂಗ್ ಮೈದಾನ ಮಂಜೂರಾಗಿರುವುದು ಸಂತಸ ತಂದಿದೆ ಎಂದು ಹೇಳಿದ್ದಾರೆ.
1: ಪಿಎಂ ಜೊತೆ ಕಾನ್ವರ್ಸೇಷನ್ ಅಲ್ಲಿ ಸಖತ್ ಖುಷಿ ಆಯ್ತು. ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತೆ ಸರ್ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟಿದ್ದಾರೆ ಮತ್ತೆ ಈಗ ನನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸಖತ್ ಖುಷಿಯಾಗಿದ್ದೀನಿ. ಎಲ್ಲರೂ ಸ್ಪೋರ್ಟ್ಸ್ ಮಾಡಿ, ಸ್ಪೋರ್ಟ್ಸ್ ಮಾಡಿದ್ರೆ ನಿಮ್ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತೆ ಮನೆಯಲ್ಲಿ ಎಲ್ಲ ಖುಷಿಯಾಗಿರ್ತಾರೆ ಮತ್ತೆ ನೀವು ಯಾವ್ದು ಕೆಟ್ಟ ಅಭ್ಯಾಸಕ್ಕೆ ಹೋಗಲ್ಲ, ಆ ದಾರಿಗೆ ನೀವು ತಲೆ ಎತ್ತು ನೋಡಲ್ಲ, ಸರಿಯಾಗಿ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ.
0: ಗದಗ ನಗರದ KHE ಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ PM ಕೆ ಸಾಥ್ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಧಾನಿಯವರು ಮಾಡಿದ ವರ್ಚುವಲ್ ಭಾಷಣವನ್ನು ಆಲಿಸಿದರು. ಚಿಕ್ಕಮಗಳೂರು ನಗರದ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ ಸಂವಾದ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಕಾಲೇಜು ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಧಾರವಾಡದ JHS ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಆಯುಷ್ ಇಲಾಖೆಯ ಯೋಗ ತರಬೇತುದಾರ ಭೀಮಪ್ಪ ಲಡ್ಡಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗಿಯಾದಂತಹ ನಂತರ ಪ್ರಧಾನಿಯವರ ಭಾಷಣ ಕುರಿತಂತೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು.
2: ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ನಮ್ಮ ಭಾರತ ಸರ್ಕಾರ ಯಾವಾಗಲೂ ಪ್ರೋತ್ಸಾಹ ನೀಡುತ್ತೆ ಎಂಬತಕ್ಕಂತ ಮಾತನ್ನು ಹೇಳಿ ಮುಂದೆ ಅದರ ಜೊತೆಗೆ ನಶಾ ಮುಕ್ತ ಭಾರತವನ್ನ ಈಗಾಗಲೇ ಕಳೆದ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸ್ಕೂಲು, ಶಾಲಾ ಕಾಲೇಜುಗಳಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿ ಆ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ಈ ಒಂದು ಎಲ್ಲ ಯುವಕರು ನಶಾಗಳಿಂದ ಮುಕ್ತರಾಗಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಒಂದು ಉತ್ತಮ ಒಂದು ಭಾರತವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಅದರ ಒಂದು ವಿಷಯಗಳನ್ನು ಹೇಳಿ ಜೊತೆಗೆ ಕೊನೆಗೆ ಜೋ ಕಿಲೇಗಾ ಓ ಕಿಲೇಗಾ ಎಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಆಡುವ ಆಟಗಾರನು ಅಭಿವೃದ್ಧಿ ಹೊಂತಾನೆ, ಅವ್ರನ್ನು ಅರಳುತ್ತಾನೆ ಎಂಬತಕ್ಕಂಥ ಮಾತನ್ನು ಹೇಳಿ ತಮ್ಮ ಮಾತುಗಳನ್ನು ಮೂಲಕ ಎಲ್ಲ ಯುವ ಜನಕರನ್ನು ಉತ್ತೇಜನೆ ಮಾಡ್ತಾರೆ.
0: ವಿಜಯಪುರದ SB ಆರ್ಟ್ಸ್ ಮತ್ತು KCP ಸೈನ್ಸ್ ಕಾಲೇಜಿನಲ್ಲಿ ನಡೆದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬೆಳಗಾವಿಯ KLE ನರ್ಸಿಂಗ್ ಕಾಲೇಜಿನ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ಕ್ರೀಡಾಪಟುಗಳಾದಂತಹ ಇಶಾ ಪಾಟೀಲ, ಭೂಷಣ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಭಾಗಿಯಾಗಿ ಪ್ರಧಾನಮಂತ್ರಿಗಳ ವರ್ಚುವಲ್ ಭಾಷಣಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ NSS ಅಧಿಕಾರಿ ಅಶ್ವಿನಿ ನರಸಣ್ಣವರ, ಯುವ ಜನತೆ ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸಬೇಕು, ಪ್ರಧಾನಿ ಅವರು ಸೂಚಿಸಿದಂತೆ ಮೈಭಾರತ್ ಪೋರ್ಟಲ್ನಲ್ಲಿ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ಸಲಹೆ ನೀಡಿದರು.
3: ಸ್ಪೋರ್ಟ್ಸ್ಗೆ ಯಾವ ತರ ಮಹತ್ವ ಕೊಡಬೇಕು, ಅಲ್ಲಿ ಮತ್ತೆ ಯಾವ ತರ ನಮ್ಗೆ ಅನುಕೂಲಗಳನ್ನು ಅವ್ರು ಮಾಡಿದ್ದಾರೆ ಗವರ್ಮೆಂಟ್ ದಿಂದ, ನಾವು ಮೈಭಾರತ್ ಪೋರ್ಟಲ್ ದಿಂದ ನಮ್ಮ ಅನುಕೂಲಗಳನ್ನ ನಾವು ಮಾಡಿಕೊಂಡು ಅವ್ರಿಗೆ ನಾವು ಡೈರೆಕ್ಟ್ ಕನೆಕ್ಟ್ ಆಗಿ ನಮಗೆ ಏನ್ ಸಿಗ್ತಾ ಇಲ್ಲ ಅದನ್ನ ನಾವು ಅವ್ರಿಗೆ ಕೇಳ್ಕೊಂಡು ಅದನ್ನ ನಾವು ಉಪಯೋಗ ಮಾಡ್ಕೋಬಹುದು ಅಂತ ಅವ್ರು ಮಹತ್ವದ ಮಾತುಗಳನ್ನು ಹೇಳಿದ್ರು. ನಾನು ಎಲ್ಲ ಯುವಕರಿಗೆ ಏನ್ ಹೇಳ್ತೀನಿ, ಮೈಭಾರತ್ ಅಲ್ಲಿ ಹೋಗಿ ಮೋದಿ ಅವರು ಹೇಳಿದ ಪ್ರಕಾರ ನೀವು ರಿಜಿಸ್ಟರ್ ಆಗಿ ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ಹೇಳ್ಕೊಂಡು ನಿಮ್ಗೆ ಯಾವ ಅನುಕೂಲಗಳನ್ನ ಇಲ್ಲ ಅದನ್ನ ಕೇಳ್ಕೊಂಡು ಆ ಅನುಕೂಲಗಳನ್ನು ನೀವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ.
0: ಚಿತ್ರದುರ್ಗದ ಡಾನ್ ಬಾಸ್ಕೋ ಪದವಿ ಕಾಲೇಜಿನ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಅವರು ದೇಶದ ಯುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ನೀಡಿದ ಸ್ಫೂರ್ತಿದಾಯಕ ಸಂದೇಶವನ್ನು ನೂರಾರು ಕ್ರೀಡಾಪಟುಗಳು ಮತ್ತು ವಿದ್ಯಾರ್ಥಿಗಳು ವೀಕ್ಷಿಸಿ ಸ್ಫೂರ್ತಿ ಪಡೆದರು. ಬಳಿಕ ವಿದ್ಯಾರ್ಥಿಗಳು ಖೇಲೋ ಇಂಡಿಯಾ ಬ್ಯಾಡ್ಮಿಂಟನ್ ಕೇಂದ್ರದ ಕೋಚ್ GK ಗುರುಮೂರ್ತಿ ಅವರೊಂದಿಗೆ ಸಂವಾದ ನಡೆಸಿದರು. ದೇಶವನ್ನು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ನಿಟ್ಟಿನಲ್ಲಿ ಸಶಕ್ತ ನವ ಸಮಾಜ ನಿರ್ಮಿಸುವುದು ಪ್ರಧಾನಮಂತ್ರಿ ಅವರ ಉದ್ದೇಶವಾಗಿದೆ ಎಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಾದ್ಯಂತ 1067 ಖೇಲೋ ಇಂಡಿಯಾ ಕೇಂದ್ರಗಳನ್ನು ಆರಂಭಿಸಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಮತ್ತು ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು AIR ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. AIR ನ್ಯೂಸ್, DD ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರ. ಹಿಂದಿ ಅವತರಣಿಕೆ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ.

0: ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅವಧಿ ವಿಸ್ತರಣೆ ಕೋರಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ಮನವಿ ಮಾಡಿತ್ತು. ರೈತರ ಹಿತದೃಷ್ಟಿಯಿಂದ ವಿಮೆ ನೋಂದಣಿ ಅವಧಿಯನ್ನು ವಿಸ್ತರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಅಕಾಲಿಕ ಮಳೆ, ಹವಾಮಾನ ವೈಪರೀತ್ಯ ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲಿ ಉಂಟಾದ ವಿಳಂಬ ಗಮನಿಸಿ ಕೇಂದ್ರ ಕೃಷಿ ಸಚಿವಾಲಯ ನೋಂದಣಿ ಮತ್ತು ಪ್ರೀಮಿಯಂ ಕಡಿತದ ಅವಧಿಯನ್ನು ಇದೇ 31ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಈ ನಿರ್ಧಾರದಿಂದಾಗಿ ನೂರಾರು ರೈತರು ವಿಮೆಯ ಸುರಕ್ಷಾ ಕವಚದಿಂದ ವಂಚಿತರಾಗುವುದು ತಪ್ಪಿದೆ. ರಾಜ್ಯದಲ್ಲಿ ಎದುರಾಗಿರುವ ಮಳೆ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ವೇಗ ನೀಡಲಾಗಿದ್ದು 3 ಸಮಿತಿಗಳನ್ನು ರಚಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮೇಲ್ವಿಚಾರಣಾ ಸಮಿತಿ, ತಾಂತ್ರಿಕ ಸಮಿತಿ, ಕಾರ್ಯಾಚರಣೆ ಮತ್ತು ಮೌಲ್ಯಮಾಪನ ಸಮಿತಿ ರಚಿಸಿ ಇನ್ನೆರಡು ದಿನಗಳಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದ್ದಾರೆ. ಅಂದಾಜು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆ ನಡೆಯಲಿದೆ. ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ಜನ ಜಾನುವಾರುಗಳಿಗೆ ನೀರು ಒದಗಿಸುವುದು ಆದ್ಯತೆಯಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣದಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಹಿರಿಯ ಆರೋಗ್ಯ ಅಧಿಕಾರಿಗಳ ಜೊತೆಗೆ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಯಾವುದೇ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯದ ಆರೋಗ್ಯ ವ್ಯವಸ್ಥೆಯು ಅಗತ್ಯ ಮೂಲ ಸೌಕರ್ಯ, ಬೆಡ್ಗಳು ಮತ್ತು ಔಷಧಿಗಳ ಸಂಗ್ರಹದೊಂದಿಗೆ ಸನ್ನದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇವಲ 8 ತಿಂಗಳಲ್ಲಿ ರಾಜ್ಯಾದ್ಯಂತ 4212 H1N1 ಪ್ರಕರಣಗಳು ವರದಿಯಾಗಿವೆ. ಮಕ್ಕಳಲ್ಲಿ ಪದೇ ಪದೇ ಬರುವ ಜ್ವರ, ಬಿಟ್ಟು ಬಿಟ್ಟು ಬರುವ ಚಳಿ, ಮೈಕೈ ನೋವು, ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ವಹಿಸದಂತೆ ಸಲಹೆ ನೀಡಿದ್ದಾರೆ. ಕೂಡಲೇ ಹತ್ತಿರದ ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಸ್ವಯಂ ಔಷಧೋಪಚಾರ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಅನಾರೋಗ್ಯ ಪೀಡಿತ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರದು ಹಾಗೂ ಮನೆಯಲ್ಲೇ ಚಿಕಿತ್ಸೆ ನೀಡಬೇಕು. ಇದು ಇತರ ಮಕ್ಕಳಿಗೆ ಸೋಂಕು ಹರಡುವುದನ್ನು ತಡೆಯಲು ಸಹಕಾರಿಯಾಗುತ್ತದೆ ಎಂದು ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5,54,00,000 ಮತದಾರರ ಪೈಕಿ 4,46,00,000 ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿವೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1,07,96,000 ಮತದಾರರನ್ನ ಎಎಸ್ಡಿಡಿಒ ಆಗಿ ಗುರುತಿಸಲಾಗಿದ್ದು ರಾಜ್ಯದಲ್ಲಿ 951 ಎನ್ಆರ್ಐ ಮತದಾರರು ಇದ್ದಾರೆ. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಮತದಾರರು ಆಕ್ಷೇಪಣೆ ಸಲ್ಲಿಸಬಹುದು. ಸೆಪ್ಟೆಂಬರ್ 23ರ ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದ್ದು ಅಕ್ಟೋಬರ್ 27ರಂದು ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಭೌತಿಕವಾಗಿ ಇಆರ್ಒ ಇಲ್ಲವೇ ಎಇಆರ್ಒ ಮೂಲಕ ಅಥವಾ ಆನ್ಲೈನ್ನಲ್ಲಿ ವೋಟರ್ಸ್ ಇಸಿಐ ಪೋರ್ಟಲ್ ಮತ್ತು ಇಸಿಐ ನೆಟ್ ಮೊಬೈಲ್ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಸೈನ್ಸ್ ಇನ್ ಆಕ್ಷನ್ ಎಂಬ ವೈಜ್ಞಾನಿಕ ಪ್ರಾತ್ಯಕ್ಷಿಕೆಯನ್ನು ಜವಾಹರಲಾಲ್ ನೆಹರು ಆಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಎಂಎಸ್ ವಿದ್ಯಾಧಿರಾಜ ಚಾಲನೆ ನೀಡಿದರು. ನಿನ್ನೆಯಿಂದ ಆರಂಭವಾಗಿ ನಾಳೆ ಮುಕ್ತಾಯಗೊಳ್ಳಲಿರುವ ಈ ವಿಜ್ಞಾನ ಪ್ರದರ್ಶನದಲ್ಲಿ ಬೆಂಗಳೂರಿನ 13 ಶಾಲೆಗಳ ವಿದ್ಯಾರ್ಥಿಗಳು ಪ್ರಯೋಗಗಳನ್ನು ಪ್ರದರ್ಶಿಸಿದ್ದಾರೆ. ಈ ವೇಳೆ ಮಾತನಾಡಿದ ಬೆಂಗಳೂರು ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್, ಈ ವಸ್ತು ಪ್ರದರ್ಶನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗಿಯಾಗಿ ದೇಶವನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಒಯ್ಯಬೇಕು ಎಂದು ಕರೆ ನೀಡಿದ್ದಾರೆ.
1: ಜವಾಹರಲಾಲ್ ನೆಹರು ತಾರಾಲಯ ಬೆಂಗಳೂರು ಈ ನಮ್ಮ ಸಂಸ್ಥೆನಲ್ಲಿ ವಿಜ್ಞಾನ ಪ್ರದರ್ಶನ ಅಂದರೆ ಸೈನ್ಸ್ ಇನ್ ಆಕ್ಷನ್ ಅನ್ನುವಂತಹ ಒಂದು ವಸ್ತು ಪ್ರದರ್ಶನ ನಡೀತಾ ಇದೆ. ಇದರಲ್ಲಿ ಸುಮಾರು ಬೆಂಗಳೂರಿನ 13 ಶಾಲೆಯಿಂದ ಬಂದಂತಹ ಮಕ್ಕಳು, ಸುಮಾರು 79 ಜನ ಮಕ್ಕಳು, ಒಂದು 26 ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಅಂದರೆ ಪ್ರಯೋಗಾತ್ಮಕವಾದ ಕಲಿಕೆ ಇದೆಯಲ್ಲ, ಅದು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಶಿಕ್ಷಣದಲ್ಲಿ ಇದು ಅತ್ಯಗತ್ಯ ಅನ್ನೋದು ಮನದಟ್ಟಾಗಿರುವಂತಹ ವಿಚಾರ. ಇದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಈ ವಿಜ್ಞಾನ ಪ್ರದರ್ಶನ ಅಥವಾ ಸೈನ್ಸ್ ಇನ್ ಆ್ಯಕ್ಷನ್ ಮೂಲಕ ಜವಾಹರಲಾಲ್ ನೆಹರು ತಾರಾಲಯ ಇದನ್ನು ಪ್ರಯತ್ನಿಸ್ತಾ ಇದೆ. ಹುಡುಗರು ಬಂದು ಈಗಾಗಲೇ ಪ್ರಯೋಗಗಳನ್ನು ನಡೆಸಿ ಬರ್ತಾ ಇರುವಂತಹ ಮಕ್ಕಳಿಗೆ, ಬೇರೆ ಬೇರೆ ಶಾಲೆ ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ. ಹೀಗಾಗಿ ಇದು ನಮ್ಮ ಒಂದು ಅತ್ಯಂತ ಪ್ರಮುಖವಾದ ವಿಜ್ಞಾನವನ್ನು ಜನಪ್ರಿಯಗೊಳಿಸುವಂತಹ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ವಿಜ್ಞಾನ ಅನ್ನೋದು ಕಲಿಯೋದಕ್ಕೆ, ಸೈನ್ಸ್ ಈಸ್ ಫನ್ ಅಂತ ಹೇಳ್ತೀವಲ್ಲ, ವಿಜ್ಞಾನವನ್ನು ನಗುನಗುತ್ತಾ ಕಲಿಬೋದು. ವಿಜ್ಞಾನವನ್ನು ನಾವು ಯಾವ ರೀತಿ ಕಲಿಯೋದಕ್ಕೆ ಪ್ರಯೋಗಗಳು ನೆರವಾಗುತ್ತೆ ಅಂತ ತಿಳ್ಕೊಬೋದು. ದಯಮಾಡಿ ಎಲ್ಲರೂ ಬಂದು ಇದನ್ನು ವಿದ್ಯಾರ್ಥಿಗಳು ನೋಡಿ ಇದರಿಂದ ಪ್ರಭಾವಿತರಾಗಬೇಕು. ನಮ್ಮ ದೇಶವನ್ನು ವಿಜ್ಞಾನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಒಯ್ಯಬೇಕು ಅನ್ನೋದಂತಹ ಒಂದು

0: ಭಾವನೆ ನಮ್ಮಲ್ಲಿದೆ.
1: ಇದೇ ವೇಳೆ ಮಾತನಾಡಿದ ಪ್ರೊಫೆಸರ್ ವಿದ್ಯಾದಿರಾಜ, ಮಕ್ಕಳ ವಿಜ್ಞಾನ ಪ್ರದರ್ಶನ ಉಪಯುಕ್ತವಾಗಿದೆ ಎಂದರು.
2: ಐ ಬಿಲೀವ್ ಇನ್ ಇಸ್ ವೆನ್ ಐ ಹಿಯರ್ ಐ ಫರ್ಗೆಟ್, ವೆನ್ ಐ ಸಿ ಐ ರಿಮೆಂಬರ್, ವೆನ್ ಐ ಡೂ ಐ ಅಂಡರ್ಸ್ಟ್ಯಾಂಡ್. ಸೊ ದೀಸ್ ಸ್ಟೂಡೆಂಟ್ಸ್ ಹಿಯರ್, ಇವರು ಕೈಯಿಂದ ಮಾಡ್ತಾ ಇದಾರೆ, ಅವ್ರು ಮಾಡಕ್ ಮುಂಚೆ ಎಷ್ಟೋ ಯೋಚಿಸಿರ್ತಾರೆ, ಅದರಿಂದ ಅವ್ರಿಗೆ ಎಷ್ಟು ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದ್ರೆ ಅದು ಯಾವ ಟೆಕ್ಸ್ಟ್ ಬುಕ್ ಅಲ್ಲೂ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗಲ್ಲ, ಅಷ್ಟು ಅರ್ಥ ಆಗೋದಿಲ್ಲ. ಅದನ್ನ ಅವರು ಇವತ್ ಮಾಡ್ತಾ ಇದಾರೆ, ಅದನ್ನ ಮಾಡೋದ್ರಲ್ಲಿ ಬೇರೆಯವ್ರು ಏನೇನ್ ಮಾಡ್ತಿದಾರೆ ಅದನ್ನು ನೋಡ್ತಾರೆ, ಅದನ್ನು ಅರ್ಥ ಮಾಡ್ಕೊಂತಾರೆ. ನನ್ನ ಪ್ರಕಾರ ಅದರಿಂದನೇ ಅವ್ರಿಗೆ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಅದಾದ್ಮೇಲೆ ಅವರು ಟೆಕ್ಸ್ಟ್ ಬುಕ್ ವಾಪಸ್ ಹೋಗ್ಲಿ, ಅವ್ರಿಗೆ ಎಲ್ಲ ಅರ್ಥ ಆಗುತ್ತೆ, ದೇ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಇವನ್ ಬೆಟರ್. ಆವಾಗ ಈಕ್ವೇಶನ್ಸ್ ಬರೆದ್ರು ದೇ ವಿಲ್ ನೌ ಅದನ್ನ ಕನೆಕ್ಟ್ ಮಾಡ್ತಾರೆ. ಅವ್ರ ಎಕ್ಸ್ಪೆರಿಮೆಂಟೇಷನ್ ಏನ್ ಮಾಡಿದ್ರು ಅದನ್ನ ಕನೆಕ್ಟ್ ಮಾಡಿ ಅದರಿಂದ ಒಂದ್ ಬೇರೆ ಲೆವೆಲ್ ದು ಅರ್ಥ ಬರುತ್ತೆ ವಿಜ್ಞಾನದ ಕಡೆ. ಹೇಗೆ ಅದನ್ನ ಮುಂದುವರ್ಸೋದು, ಅದನ್ನ ರಿಸರ್ಚ್ ನ ಹೇಗೆ ಮುಂದೆ ಇನ್ನೂ ಅಡ್ವಾನ್ಸ್ಡ್ ಹೇಗೆ ತಗೊಳ್ಳೋದು, ಅದನ್ನ ಎಕ್ಸ್ಪೆರಿಮೆಂಟೇಷನ್ ಒಂದಾದ್ಮೇಲೆ ಒಂದು ಕ್ವೆಶನ್ಸ್ ಕೇಳ್ತಾ ಹೋದ್ರೆ ಅದರಲ್ಲಿ ಇನ್ನೇನೇನು ನಾವು ಮಾಡ್ಬೋದು, ಅದರದ್ದು ಏನು ಅಪ್ಲಿಕೇಶನ್ ಇದೆ, ನಾವು ಏನು ಟೆಕ್ನಾಲಜಿ ನೋಡ್ತೀವಿ ಅದರಲ್ಲಿ ಯಾವ ಕಾನ್ಸೆಪ್ಟ್ ಯೂಸ್ ಆಗ್ತಾ ಇದೆ, ಇವತ್ತು ಸೈನ್ಸು ಮತ್ತು ಟೆಕ್ನಾಲಜಿ ಹೇಗೆ ಕನೆಕ್ಷನ್ ಆಗುತ್ತೆ, ಸೊ ಅಂಡ್ ಟೆಕ್ನಾಲಜಿ ಹೌ ಇಟ್ ಕಮ್ಸ್ ಬ್ಯಾಕ್ ಟು ಬೇಸಿಕ್ ರಿಸರ್ಚ್, ಅದನ್ನೆಲ್ಲ ಅವ್ರು ಅರ್ಥ ಮಾಡ್ಕೊತಾರೆ. ದಟ್ ಎಂಟೈರ್ ಎಕೋಸಿಸ್ಟಮ್, ಅದು ಐ ಫೀಲ್ ದಟ್ ಇಟ್ ಇಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್. ವೈರ್ ಫಿಂಜನ್ಸ್ ಒಂದು ತೋರಿಸಿದ್ರು, ಅದು ಸೆಲೋಟೇಪ್ ಅಲ್ಲಿ ಹೇಗೆ ಬೇರೆ ಬೇರೆ ಕಲರ್ಸ್ ಪೋಲರೈಸರ್ಸ್ ಇಂದ ಬರೋವಾಗ ಅದು ಬ್ಯೂಟಿಫುಲ್ ಶೇಪ್ ಒಂದು ಬಂತು, ಅದೊಂದು. ಮತ್ತು ಇನ್ನೊಂದು ಒಂದು ರೈಕ್ ಟ್ಯೂಬ್ಸ್ ಅಂತ ಒಂದು ಥರ್ಮೋ ಅಕೌಸ್ಟಿಕ್, ಅದನ್ನ ತೋರಿಸಿದ್ರು, ಅದು ಎರಡನ್ನು ತುಂಬಾನೇ ಇಷ್ಟ ಆಯಿತು. ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಒಂದು ತೋರಿಸಿದ್ರು, ಅದು ಬೇರೆ ಬೇರೆ ಹೈಟ್ ಅಲ್ಲಿ ಅದನ್ನ ಹೇಗೆ ಪ್ರೊಜೆಕ್ಟೈಲ್ ಬಿಟ್ಟಾಗ ಎರಡೂ ಸೇಮ್ ರೇಂಜ್ ಬಂತು, ಸೊ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ವೆಲಾಸಿಟೀಸ್ ಅದು ಎರಡೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅಂತ ತೋರಿಸಿದ್ರು, ಅದನ್ನು ತುಂಬಾ ಚೆನ್ನಾಗಿತ್ತು.
1: ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರವು ಸತತ ಸಂಪರ್ಕದಲ್ಲಿ ಇದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಮತ್ತು ಕಾಣೆಯಾದವರನ್ನು ಪತ್ತೆಹಚ್ಚಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಕಾಣೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಸರ್ಕಾರಕ್ಕೆ ತಕ್ಷಣವೇ ಒದಗಿಸಲು ಕೋರಲಾಗಿದೆ. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರವು ವಿಶೇಷ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಸಹ ಒದಗಿಸಿದೆ. ಸಂತ್ರಸ್ತರು ಮತ್ತು ಅವರ ಕುಟುಂಬಸ್ಥರ ನೆರವಿಗಾಗಿ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ 24/7 ಸಹಾಯವಾಣಿಯನ್ನು ತೆರೆದಿದ್ದು, ಸಾರ್ವಜನಿಕರು 1070 ಅಥವಾ ದೂರವಾಣಿ ಸಂಖ್ಯೆ 0802225370 ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಇಮೇಲ್ ಮೂಲಕ ಮಾಹಿತಿ ನೀಡಲು seocarnataka@gmail.com ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಧೀಂದ್ರ ಹೆಚ್ಆರ್ ಮತ್ತು ತುಕಾರಾಮಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

ಆಕಾಶವಾಣಿ ಬೆಂಗಳೂರು, ಸಮಯ 8 ಗಂಟೆ. ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ವ್ಯಾಯಾಮ ಮತ್ತು ಆಟಗಳು ದೇಹ ಮತ್ತು ಮನಸ್ಸನ್ನು ಖುಷಿಪಡಿಸ್ತವೆ. ಎಂಡಾರ್ಫಿನ್ ಅನ್ನುವ ರಾಸಾಯನಿಕ ಬಿಡುಗಡೆ ಆಗೋದ್ರಿಂದ ನಮ್ಮ ದೇಹಕ್ಕೆ ಸಂತೋಷ ಆಗುತ್ತೆ, ಮನಸ್ಸು ನಿರಾಳ ಅನಿಸುತ್ತೆ. ಆಟಗಳು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತವೆ, ಸೌಹಾರ್ದ ಹೊಂದಾಣಿಕೆ ಉತ್ತಮ ಬಾಂಧವ್ಯವನ್ನು ಮೂಡಿಸ್ತವೆ. ಸ್ನೇಹಿತರು ಸಿಗ್ತಾರೆ ಆಡೋದ್ರಿಂದ, ಅರ್ಥಪೂರ್ಣ ಬಂಧಗಳು ಬೆಳೆಯುತ್ತವೆ. ಕಷ್ಟ ಸೋಲುಗಳನ್ನು ಒಪ್ಪಿಕೊಳ್ಳುವಂತಹ ಎದುರಿಸುವಂತಹ ಮನೋಭಾವ ಆಟಗಳಿಂದ ಬೆಳೆಯುತ್ತೆ. ಚಿಕ್ಕವರಿಂದ ಮುದುಕರವರೆಗೂ ಕೂಡ ಕ್ರೀಡೆಗಳು ಬಹಳ ಆಸಕ್ತಿದಾಯಕ ಚಟುವಟಿಕೆಗಳು. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ರಾಷ್ಟ್ರೀಯ ಕ್ರೀಡಾ ದಿನವನ್ನು ಇವತ್ತು ಯಾಕೆ ಆಚರಣೆ ಮಾಡ್ತೀವಿ, ಈ ದಿನದ ಮಹತ್ವ ಏನು, ಕ್ರೀಡೆಯ ಮಹತ್ವವೇನು ಅನ್ನುವಂತಹ ವಿಚಾರಗಳನ್ನು ಇಂದಿನ ಸಿರಿಗಂಧದಲ್ಲಿ ಮಾತನಾಡೋಣ. ಈ ಗೀತೆಯ ನಂತರ

ಕ್ರೀಡಾ ಮನೋಭಾವವನ್ನು ಗುರುತಿಸಿ ಬೆಳೆಸೋ ಉದ್ದೇಶದಿಂದ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತೆ. ಕ್ರೀಡಾ ಸಾಧಕರನ್ನು ಗುರುತಿಸೋದಕ್ಕೆ ನಮ್ಮನ್ನು ಆರೋಗ್ಯಕರ ಮತ್ತು ಸಕ್ರಿಯ ವ್ಯಕ್ತಿಗಳನ್ನಾಗಿ ಮಾಡುವ ಕ್ರೀಡೆಯ ಮಹತ್ವವನ್ನು ಒತ್ತಿ ಹೇಳೋದಕ್ಕೆ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಗುರುತಿಸಲಾಗಿದೆ. ಜೊತೆಗೆ ಭಾರತದ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನ ಕೂಡ ಇಂದು. ಅವರ ಸಾಧನೆಯ ಸ್ಮರಣೆಯ ನಿಟ್ಟಿನಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಅಂತ 2012 ನಾವು ಆಚರಣೆ ಮಾಡ್ತಾ ಇದ್ದೀವಿ. ದೇವರ ಕನಸು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ತನುಶ್ರೀ ಆರ್ ಅವರ ಧ್ವನಿಯಲ್ಲಿದೆ. ಲಿಂಗರಾಜ್ ಇತಿಹಾಸ್ ಅವರ ಗೀತ ರಚನೆಗೆ ಸ್ಯಾಂಡಿ ಸ್ಯಾಂಥಲೀವ್ ಸಂಗೀತ ನೀಡಿದ್ದಾರೆ.

ಮೇಜರ್ ಧ್ಯಾನ್ಚಂದ್ ಹಾಕಿ ಮಾಂತ್ರಿಕ ಅಂತ ಹೆಸರಾದವರು. ಇವರು 1905 ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನಿಸಿದರು. 1926 1948 ಭಾರತ ತಂಡದ ಪರವಾಗಿ 185 ಪಂದ್ಯಗಳಲ್ಲಿ ಭಾಗವಹಿಸಿ 400 ಹೆಚ್ಚು ಗೋಲ್ ಬಾರಿಸಿದ್ದಾರೆ. ಅವರ ಅತ್ಯುತ್ತಮ ಪ್ರದರ್ಶನ ಭಾರತದ ಹಾಕಿಗೆ ಚಿನ್ನದ ಯುಗವನ್ನು ತಂತು. 1928 1932 1936 ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಧ್ಯಾನ್ಚಂದ್ ಅವರ ಅಮೋಘ ತಂತ್ರಗಾರಿಕೆಯಿಂದ ಚಿನ್ನದ ಪದಕಗಳನ್ನು ಭಾರತ ಗೆದ್ದುಕೊಂಡಿತ್ತು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಧ್ಯಾನ್ ಚಂದ್ ಅವರು ಹಗಲಿನ ಸಮಯದಲ್ಲಿ ಜೀವನ ಪೋಷಣೆಗೆ ಕೆಲಸ ಮಾಡುತ್ತಿದ್ರು. ರಾತ್ರಿ ಚಂದ್ರನ ಬೆಳಕಿನಲ್ಲಿ ಹಾಕಿ ಆಟವನ್ನು ಅಭ್ಯಾಸ ಮಾಡಿ ಸಾಧನೆಯ ಶಿಖರವನ್ನ ಏರಿದ್ರು. ಅಮೋಘ ಅಪ್ರತಿಮ ತಂತ್ರಗಾರಿಕೆ ಇವರದಾಗಿತ್ತು. ಪ್ರತಿಯೊಂದು ಆಟಕ್ಕೂ ತನ್ನದೇ ಆದಂತಹ ತಂತ್ರ ಕೌಶಲ್ಯ ಇದ್ದೇ ಇರುತ್ತೆ. ಹಾಕಿ ಆಟದ ತಂತ್ರಗಾರಿಕೆಯಿಂದ ಹಾಕಿ ಮಾಂತ್ರಿಕ ಅಂತ ಹೆಸರಾದವರು. ಹಾಗೇನೆ ಮುಂದಿನ ಪೀಳಿಗೆಗೆ ಪ್ರೇರಣೆ ಆದವರು ಧ್ಯಾನ್ ಚಂದ್ ಅವರು.

0: ಗೂಸಿ ಗ್ಯಾಂಗ್ ಚಿತ್ರದ ಗೀತೆ ಕೇಳಿದ್ರಿ. ಡಿಂಪಲ್ ಮತ್ತು ಸಿರಿ ಎಂ ಕಶ್ಯಪ್ ಅವರ ಧ್ವನಿಯಲ್ಲಿತ್ತು. ಶಶಿಕರ್ ಪತ್ರು ಅವರ ಗೀತ ರಚನೆಗೆ ಆರ್ ಆರ್ ಶೀಕ್ ಸಂಗೀತ ನೀಡಿದ್ದರು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಹಾಕಿ ಮಾಂತ್ರಿಕ ಅಂತ ಹೆಸರಾದಂತಹ ಧ್ಯಾನ್ ಚಂದ್ ಅವರಿಗೆ ಚಿಕ್ಕಂದಿನಲ್ಲಿ ಹಾಕಿ ಆಟದಲ್ಲಿ ಆಸಕ್ತಿನೇ ಇರಲಿಲ್ವಂತೆ. 16ನೇ ವಯಸ್ಸಿನಲ್ಲಿ ಸೇನೆಯನ್ನು ಸೇರಿದ ನಂತರ ಗಂಭೀರವಾಗಿ ಹಾಕಿ ಆಡೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. 1936ರ ಒಲಿಂಪಿಕ್ಸ್ ಫೈನಲ್ ಪಂದ್ಯದಲ್ಲಿ ಮೈದಾನದ ಹುಲ್ಲು ಒದ್ದೆಯಾಗಿ ಜಾರ್ತಾ ಇತ್ತಂತೆ. ಪಂದ್ಯದ ಮಧ್ಯಂತರದಲ್ಲಿ ಧ್ಯಾನ್ ಚಂದ್ ತಮ್ಮ ಶೂ ಮತ್ತು ಸಾಕ್ಸ್ ತೆಗೆದಿಟ್ಟು ಪಂದ್ಯದ ದ್ವಿತೀಯಾರ್ಧ ಭಾಗವನ್ನು ಬರಿಗಾಲಲ್ಲೇ ಆಡಿ ಜರ್ಮನಿ ವಿರುದ್ಧ ಭಾರತ 8-1 ಅಂತರದ ಭರ್ಜರಿ ಗೆಲುವು ಸಾಧಿಸೋದಕ್ಕೆ ಕಾರಣರಾಗ್ತಾರೆ. ಒಂದು ಹಾಕಿ ಪಂದ್ಯದಲ್ಲಿ ಧ್ಯಾನ್ ಚಂದ್ ಅವರ ಅದ್ಭುತ ಪೆಟ್ಟುಗಳು ಗೋಲ್ ಆಗದೆ ತಪ್ಪಿ ಹೋಗ್ತಾ ಇದ್ವು. ಧ್ಯಾನ್ ಚಂದ್ ಪಂದ್ಯವನ್ನು ತಡೆದು ಗೋಲ್ ಮಾಸ್ಟರ್ನ ಅಳತೆ ತಪ್ಪಾಗಿದೆ, ಗೋಲ್ ಪೋಸ್ಟರ್ನ ಅಳತೆ ತಪ್ಪಾಗಿದೆ ಅಂತ ಅಂಪೈರ್ಗೆ ಹೇಳಿದರು. ಅಧಿಕಾರಿಗಳು ಅಳೆದು ನೋಡಿದ್ರೆ ಧ್ಯಾನ್ ಚಂದ್ ಅವರ ಮಾತು ನಿಜವಾಗಿತ್ತು. ಗೋಲ್ ಪೋಸ್ಟ್ ಕೆಲವು ಇಂಚು ಚಿಕ್ಕದಾಗಿತ್ತು. ಅಷ್ಟೊಂದು ಪಕ್ಕಾ ಲೆಕ್ಕಾಚಾರ ಈ ಮಾಂತ್ರಿಕನಿಗಿತ್ತು.

ಚಂದ್ರಿಕಾ ಗುರುರಾಜ್, ಚಂದ್ರಕಾಂತ್ ಪಿ ಅವರ ಧ್ವನಿಯಲ್ಲಿ ಚಂದನ ಚಿಗುರು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಿ. ಚಂದ್ರಕಾಂತ್ ಪಿ ಅವರ ಸಂಗೀತ, ವೆಂಕಟೇಶ್ ಮೂರ್ತಿ ಅವರ ಗೀತ ರಚನೆ ಇದೆ.

1979ರಲ್ಲಿ ಧ್ಯಾನ್ ಚಂದ್ ಅವರು ತೀರ್ಕೊಂಡಾಗ ಪೂರ್ಣ ಮಿಲಿಟರಿ ಗೌರವದೊಂದಿಗೆ ಅವರು ಮಕ್ಕಳಿಗೆ ಹಾಕಿ ಕಲಿಸ್ತಿದ್ದಂತಹ ಮೈದಾನದಲ್ಲೇ ಅಂತಿಮ ಸಂಸ್ಕಾರ ಮಾಡಿ ಅವರಿಗೆ ಗೌರವ ಸಲ್ಲಿಸಲಾಯಿತು. ಇವರಿಗೆ ಗೌರವ ಸಲ್ಲಿಸುವುದಕ್ಕೆ ಭಾರತ ಸರ್ಕಾರ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು 2021ರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಮರುನಾಮಕರಣ ಮಾಡಿತು. ಈ ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳು ಪ್ರತಿ ವರ್ಷ ಕ್ರೀಡೆಯಲ್ಲಿ ಅತ್ಯುನ್ನತ ಸಾಧನೆಗೈದ ವ್ಯಕ್ತಿಗಳಿಗೆ ನೀಡಿ ಗೌರವ ಮಾಡುತ್ತಾರೆ. 1991-92ರಲ್ಲಿ ವಿಶ್ವನಾಥನ್ ಆನಂದ್ ಈ ಪ್ರಶಸ್ತಿಯನ್ನು ಮೊದಲು ಪಡೆದರು. ನಂತರ 1994-95ರಲ್ಲಿ ಕರ್ಣಂ ಮಲ್ಲೇಶ್ವರಿ ವೈಟ್ ಲಿಫ್ಟಿಂಗ್ನಲ್ಲಿ ಪಡೆದರು. 1997-98ರಲ್ಲಿ ಕ್ರಿಕೆಟ್ ಆಟಗಾರ ಸಚಿನ್ ತೆಂಡೂಲ್ಕರ್, 2001ರಲ್ಲಿ ಪುಲ್ಲೇಲ ಗೋಪಿಚಂದ್ ಬ್ಯಾಡ್ಮಿಂಟನ್ನಲ್ಲಿ, 2003ರಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಅಂಜು ಬಾಬಿ ಜಾರ್ಜ್, 2004ರಲ್ಲಿ ಶೂಟಿಂಗ್ನಲ್ಲಿ ರಾಜ್ಯವರ್ಧನ್ ಸಿಂಗ್, 2005ರಲ್ಲಿ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಆಟಗಾರ ಪಂಕಜ್ ಅಡ್ವಾಣಿ, 2007ರಲ್ಲಿ ಕ್ಯಾಪ್ಟನ್ ಕೂಲ್ ಕ್ರಿಕೆಟ್ ಆಟಗಾರ ಮಹೇಂದ್ರ ಸಿಂಗ್ ಧೋನಿ, 2010ರಲ್ಲಿ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್, 2026ರಲ್ಲಿ ಪಿವಿ ಸಿಂಧು, ಸಾಕ್ಷಿ ಮಲ್ಲಿಕ್, ದೀಪಾ ಕರ್ಮಾಕರ್, ಜಿತು ರೈ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2018ರಲ್ಲಿ ವಿರಾಟ್ ಕೊಹ್ಲಿ ಮತ್ತು ಮೀರಾಬಾಯಿ ಜಾನು, 2020ರಲ್ಲಿ ರೋಹಿತ್ ಶರ್ಮಾ, ಮರಿಯಪ್ಪನ್, ತಂಗವೇಲು, ಮನಿಕಾ ಬತ್ರಾ, ವಿನೇಶ್ ಪೋಗಟ್, ರಾಣಿ ರಾಮ್ಪಾಲ್ ಪಡೆದಿದ್ದಾರೆ. ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು 2021ರಲ್ಲಿ ನೀರಜ್ ಚೋಪ್ರಾ, ಪಿವಿ ಸಿಂಧು, ಲವ್ಲಿನಾ ಬೊಗೊಹೈನ್, ರಾಜೀವ್ ಗಾಂಧಿ ಖೇಲ್ ರತ್ನ ಅಥವಾ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ.

ಕೇಳಿ ಕೇಳಿ ಧ್ವನಿವರ್ಧಕ ಪರೀಕ್ಷೆ 1 2 3 ಕ್ರೀಡಾಂಗಣದ ಪ್ರಾಂಗಣದಲ್ಲಿ 3 ಬಿಟ್ಟ ಪ್ರೇಕ್ಷಕರು ಗಂಟಲು ಹರೆದು ಚಪ್ಪಾಳೆ ಒಡೆದು ಸಿಳ್ಳೆಗಳ ಹಾಕುತ್ತಾ ಕುಳಿತಿದ್ದಾರೆ. ಮೈದಾನಗಾರರು ಮೈದಾನದ ತುಂಬ ಹರಡಿ ಹೋಗಿದ್ದು ಈಗ 1990 ಪಂದ್ಯ ಶುರುವಾಗಿದೆ. ಅಂಗಳದಲ್ಲಿ ಅತ್ತ ಕಡೆ ಚೆಂಡುಗಾರ, ಇತ್ತ ಕಡೆ ಹಲಗೆಗಾರ. ಚೆಂಡುಗಾರನ ಮುಂದೆ 3 ಗೂಟಗಳು, ಹಲಗೆಗಾರನ ಹಿಂದೆ 3 ಗೂಟಗಳು. ಗೂಟಗಳ ಹಿಂದೆ ಗೂಟ ರಕ್ಷಕನು ನಿಂತಿದ್ದು ಈಗ ಚೆಂಡುಗಾರ ಚೆಂಡನ್ನು ತಿಕ್ಕಿ ತಿಕ್ಕಿ ಎಸೆದ, ಹಲಗೆಗಾರ ಹಲಗೆಯನ್ನು ಕುಟ್ಟಿ ಕುಟ್ಟಿ ಬೀಸಿದ, ಅಗಲವಾದ ಎಸೆದ. ಮತ್ತೊಮ್ಮೆ ಚೆಂಡುಗಾರ ಚೆಂಡನ್ನು ತಿಕ್ಕುತ್ತಲೇ ಎಸೆದ, ಹಲಗೆಗಾರ ಹಲಗೆಯನ್ನು ಕುಟ್ಟುತ್ತಲೇ ಬೀಸಿದ. ಚೆಂಡು ಹಲಗೆಗೆ ತಗುಲಿ ಗೂಟಗಳ ಪಕ್ಕದಿಂದ ಗೂಟ ರಕ್ಷಕನ ಕೈಗೆ ಸಿಗದ ಕ್ಷೇತ್ರದೊಡೆಗೆ ನುಗ್ಗಿ ನುಗ್ಗಿ 4 ಓಟಗಳನ್ನು ಪೂರೈಸಿತು. ಮಧ್ಯಸ್ಥಗಾರ ಕೈಯನ್ನು ಎಡಬಲ ಅಲ್ಲಾಡಿಸಿದ. ಆಯಾಯ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.

ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪ್ರಶಸ್ತಿಗಳನ್ನು ಆಗಸ್ಟ್ 29ರಂದು ಪ್ರದಾನ ಮಾಡಲಾಗುತ್ತೆ. ರಾಷ್ಟ್ರಪತಿಯವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ತಾರೆ. ಈ ಪ್ರಶಸ್ತಿಗಳನ್ನು ಭಾರತ ಸರ್ಕಾರದ ಯುವ ಮತ್ತು ಕ್ರೀಡಾ ಸಚಿವಾಲಯ ನೀಡುತ್ತೆ. ಈ ಬಾರಿ ಅರ್ಜುನ ಪ್ರಶಸ್ತಿಯನ್ನು ಅಥ್ಲೆಟಿಕ್ಸ್ ವಿಭಾಗದ ತೇಜಸ್ವಿನಿ ಶಂಕರ್, ಮೊಹಮ್ಮದ್ ಅಜ್ಮಲ್ವಿ, ಪ್ರಿಯಾಂಕಾ ಗೋಸ್ವಾಮಿ, ಬ್ಯಾಡ್ಮಿಂಟನ್ ವಿಭಾಗದ ಪುಲ್ಲೇಲ ಗಾಯತ್ರಿ, ಗೋಪಿಚಂದ್, ಟ್ರಿಸಾ ಜಾಲಿ, ಬಾಕ್ಸಿಂಗ್ನ ನರೇಂದರ್, ಚೆಸ್ ಆಟಗಾರ ವಿದಿತ್ ಸಂತೋಷ್ ಗುಜರಾತಿ, ಹಾಕಿ ಆಟಗಾರರಾದ ಲಾರೆ ಮಿಯಾಮ್ಸಿ, ರಾಜ್ಕುಮಾರ್ ಪಾಲ್, ಕಬಡ್ಡಿ ಆಟಗಾರರಾದ ಸುರ್ಜಿತ್ ಪೂಜಾ ಪಡೆದಿದ್ದಾರೆ. ಜೀವಮಾನ ಸಾಧನೆಗಾಗಿ ಅರ್ಜುನ ಪ್ರಶಸ್ತಿಯನ್ನು ಅರುಮೈನಾಯಗಂ ಪಡೆದಿದ್ದಾರೆ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಉತ್ತಮ ತರಬೇತುದಾರರಿಗೆ ನೀಡಲಾಗುತ್ತೆ. ಪರ್ವೀರ್ ಸಿಂಗ್ ಅಥ್ಲೆಟಿಕ್ಸ್ ವಿಭಾಗದಲ್ಲಿ, ಛೋಟೆಲಾಲ್ ಯಾದವ್ ಬಾಕ್ಸಿಂಗ್ ವಿಭಾಗದಲ್ಲಿ, ಶೂಟಿಂಗ್ನಲ್ಲಿ ನೇಹಾ ನಂದಕುಮಾರ್ ಚೌಹಾಣ್. ಜೀವಮಾನ ಸಾಧನೆಗಾಗಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಧರ್ಮೇಂದ್ರ ಸಿಂಗ್ ಯಾದವ್ ಬಾಕ್ಸಿಂಗ್ನಲ್ಲಿ, ವೀರೇಂದ್ರ ಕುಮಾರ್ ಕುಸ್ತಿಯಲ್ಲಿ ಪಡೆದಿದ್ದಾರೆ. ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿಯನ್ನು ಈ ಬಾರಿ ಯಾರಿಗೂ ನೀಡಲಾಗಿಲ್ಲ.

ಕಿಲಾಡಿಗಳು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಅಭಿಜಿತ್ ಭಟ್ ಅವರ ಧ್ವನಿಯಲ್ಲಿದೆ. ಅಜಯ್ ಆರ್ ವೇದಾಂತಿ ಅವರ ಗೀತ ರಚನೆಗೆ ರವೀಶ್ ಏಟಿ ಸಂಗೀತ ನೀಡಿದ್ದಾರೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಧ್ಯಾನ್ ಚಂದ್ ಅವರ ಗೌರವಾರ್ಥ ಮತ್ತು ಕ್ರೀಡಾ ಮನೋಭಾವವನ್ನು ಜನರಲ್ಲಿ ಬೆಳೆಸೋದಕ್ಕೆ, ಆಟಗಾರರನ್ನು ಗೌರವಿಸೋದಕ್ಕೆ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತೆ. ಕ್ರೀಡಾ ಮನೋಭಾವ ಅನ್ನೋದದ್ದು ಕೇವಲ ಆಟದ ಮೈದಾನಕ್ಕೆ ಮಾತ್ರ ಸೀಮಿತ ಆಗಿರಬಾರದು, ವ್ಯಕ್ತಿಯ ಸಮಾಜಮುಖಿ ಜೀವನಕ್ಕೂ ಕೂಡ ಅಗತ್ಯವಾಗಿ ಬೆಳವಣಿಗೆ ಆಗಬೇಕು. ಗೆಲುವು ಮತ್ತು ಸೋಲುಗಳನ್ನು ಸಮಾನವಾಗಿ ಸ್ವೀಕಾರ ಮಾಡುವಂತಹ ಗುಣವನ್ನು ನಾವು ಬೆಳೆಸ್ಕೋಬೇಕು. ಆಟದಲ್ಲಿ ಗೆಲುವು ಎಷ್ಟು ಮುಖ್ಯನೋ ಸೋಲು ಕೂಡ ಅಷ್ಟೇ ಮುಖ್ಯ. ಕ್ರೀಡಾ ಮನೋಭಾವ ಸೋಲಿಂದ ಕುಗ್ಗದೆ, ಜೀವನದಲ್ಲೂ ಕೂಡ ಕಷ್ಟದಿಂದ ಸೋತು ಹೋಗದೇ ಇರುವಂತಹ ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸುತ್ತೆ. ನಿಯಮಗಳನ್ನು ಪಾಲನೆ ಮಾಡೋದ್ರಿಂದ, ತೀರ್ಪುಗಾರರ ತೀರ್ಪನ್ನು ಗೌರವಿಸೋದ್ರಿಂದ, ಎದುರಾಳಿ ಆಟಗಾರರೊಂದಿಗೆ ಸೌಜನ್ಯದಿಂದ ವರ್ತಿಸೋದ್ರಿಂದ ಕ್ರೀಡಾ ಮನೋಭಾವವನ್ನು ಬೆಳೆಯುತ್ತೆ, ಸೌಹಾರ್ದತೆ ಕೂಡ ಬೆಳೆಯುತ್ತೆ. ವ್ಯಕ್ತಿಗತ ಸ್ವಾರ್ಥವನ್ನು ಬದಿಗಿಟ್ಟು ಇಡೀ ತಂಡದ ಯಶಸ್ಸಿಗಾಗಿ ಪರಸ್ಪರ ಸಹಕಾರದಿಂದ ಕೆಲಸ ಮಾಡುವಂತಹ ಸಾಮರ್ಥ್ಯ ಬೆಳೆಯುತ್ತೆ. ತಂಡದ ಭಾವನೆ ವೃದ್ಧಿಯಾಗುತ್ತೆ. ಕೋಪ, ಅಸೂಯೆ, ಹತಾಶೆ ನಿಯಂತ್ರಣದಲ್ಲಿ ಬರುತ್ತೆ. ಕಷ್ಟ ಸನ್ನಿವೇಶಗಳಲ್ಲೂ ಕೂಡ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಆಟದಲ್ಲಿ ಪ್ರದರ್ಶಿಸುವ ನೈತಿಕತೆ ಮತ್ತು ಗೌರವವೇ ಒಬ್ಬ ಆಟಗಾರನ ನಿಜವಾದ ಗುರುತು. ಇದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಳ್ಳೆಯ ನಾಗರಿಕನಾಗಿ ಬಾಳೋದಕ್ಕೆ ದಾರಿ ಮಾಡಿಕೊಡುತ್ತೆ. ಇದು ಇಂದಿನ ಸಿರಿಗಂಧ ಕಾರ್ಯಕ್ರಮದ ವಿಶೇಷ.

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಎಚ್ಕೆ ರಘು ಅವರಿಂದ ಭಾವಗೀತೆಗಳು. ಮೊದಲಿಗೆ ಕೇಳೋಣ ಪೂತಿ ನರಸಿಂಹಾಚಾರ್ ಅವರ ಒಂದು ರಚನೆ, ಹರಿಗೆ ಎಂದು ಗುಡಿಯನೊಂದ ಕಟ್ಟುತ್ತಿರುವೆನೋ.

ರಘು ಎಚ್ ಕೆ ಅವರಿಂದ. ಇನ್ನೊಂದು ಗೀತೆ ಮೊಹಮ್ಮದ್ ಅಲಿ ಕದಂಪುರ ಅವರ ಒಂದು ರಚನೆ, ನನ್ನ ಭಾವಗಳ ಬತ್ತಿ ಚೈತ್ರಕ್ಕೆ.

ಎಚ್ಕೆ ರಘು ಅವರಿಂದ ಪೂತಿ ನರಸಿಂಹಾಚಾರ್, ಮೊಹಮ್ಮದ್ ಅಲಿ ಕದಂಪುರ ಹಾಗೂ ಎಚ್ಎಸ್ ವೆಂಕಟೇಶ ಮೂರ್ತಿಯವರ ರಚನೆಗಳನ್ನು ಕೇಳಿದ್ರಿ. ಭಾವಗೀತೆಗಳು ಇಲ್ಲಿಗೆ ಮುಕ್ತಾಯವಾದವು. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

0: ಆಕಾಶವಾಣಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆಗೆ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭೇಟಿ ನೀಡಿದ ಕಾರ್ಯಕ್ರಮದ ಬಾನುಲಿ ವರದಿ ಇದೀಗ.
1: ವಿನಯ, ವಿವೇಕ ಹಾಗೂ ಜನಮೆಚ್ಚದ ಅಪರೂಪದ ನಾಯಕ ಶ್ರೀ ರಾಮಕೃಷ್ಣ ಹೆಗಡೆಯವರು. ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಇಂದು ಸಂಜೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಆಗಮಿಸಿದ್ದರು. ರಾಷ್ಟ್ರಗಾನ, ರಾಷ್ಟ್ರಗೀತೆ ಹಾಗೂ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು.

0: ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್, ಮಾಜಿ ಉಪರಾಷ್ಟ್ರಪತಿಗಳಾದ ಶ್ರೀ ವೆಂಕಯ್ಯನಾಯ್ಡು, ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಆರಂಭವಾಯಿತು. ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ ರಾಮಕೃಷ್ಣ ಹೆಗಡೆಯವರ ಜ್ಯೇಷ್ಠ ಪುತ್ರಿ ಹಾಗೂ ರಾಷ್ಟ್ರ ನವನಿರ್ಮಾಣ ಅಧ್ಯಕ್ಷರಾದ ಶ್ರೀ ಮಮತಾ ನಿಚ್ಚಾನಿ ಅವರು ಸ್ವಾಗತ ಭಾಷಣ ಮಾಡಿದರು.
1: ಇಟ್ಸ್ ಮೈ ಪ್ರಿವಿಲೇಜ್ ಟು ವೆಲ್ಕಮ್ ಯು ಟುಡೇ ಬೋಥ್ ಆಸ್ ಅ ಡಾಟರ್ ರಿಮೆಂಬರಿಂಗ್ ಹರ್ ಫಾದರ್ ಆನ್ ದಿ ಒಕೇಶನ್ ಆಫ್ ಹಿಸ್ ಸೆಂಟನರಿ ಅಂಡ್ ಆಸ್ ಪ್ರೆಸಿಡೆಂಟ್ ಆಫ್ ದ ರಾಷ್ಟ್ರೀಯ ನವನಿರ್ಮಾಣ ವೇದಿಕೆ ಆನ್ ಬಿಹಾಫ್ ಆಫ್ ಮೈ ಮದರ್ ಶ್ರೀಮತಿ ಶಕುಂತಲಾ ಹೆಗ್ಡೆ ಹೂ ಇಸ್ 94 ಅಂಡ್ ಈಸ್ ಹಿಯರ್ ವಿತ್ ಅಸ್ ಟುಡೇ ಮೈ ಫ್ಯಾಮಿಲಿ ದಿ ಆರ್ ಕೆ ಹೆಗ್ಡೆ ಬರ್ತ್ ಸೆಂಟನರಿ ಕಮಿಟಿ ಅಂಡ್ ರಾಷ್ಟ್ರೀಯ ನವನಿರ್ಮಾಣ ವೇದಿಕೆ ಐ ಎಕ್ಸ್ಟೆಂಡ್ ಅ ಹಾರ್ಟ್ ಫೆಲ್ಟ್ ವೆಲ್ಕಮ್ ಟು ಈಚ್ ಒನ್ ಆಫ್ ಯು.
0: ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವದ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ಮಾತನಾಡುತ್ತಾ,
2: ರಾಮಕೃಷ್ಣ ಹೆಗಡೆಯವರ ಕಾರ್ಯಕ್ರಮಗಳಿಂದ ಬಹಳ ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಪಕ್ಷೇತರ ಶಾಸಕನಾಗಿ ಎಸ್ ಆರ್ ಬೊಮ್ಮಾಯಿ ಅವರ ಮೂಲಕ ರಾಮಕೃಷ್ಣ ಹೆಗಡೆಯವರಿಗೆ ಪಕ್ಷೇತರ ಶಾಸಕನಾಗಿ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದೆ ಮೊದಲನೇ ಸಾರಿ 1983. ಆಮೇಲೆ ನನ್ನನ್ನ ಮುಂದಿನ ಕರೆದರು. ನಾನು ರಾಮಕೃಷ್ಣ ಹೆಗಡೆಯವರಲ್ಲಿ ಯಾವತ್ತೂ ಕೂಡ ಕೇಳ್ಕೊಂಡಿರ್ಲಿಲ್ಲ, ನನ್ನನ್ನು ಮಂತ್ರಿ ಮಾಡಿ ಚೇರ್ಮನ್ ಮಾಡಿ ಅಂತ ಕೇಳ್ಕೊಂಡಿರ್ಲಿಲ್ಲ. ಅವರೇ ಕರೆದು ಹೊಸದಾಗಿ ಪ್ರಾರಂಭ ಆದಂತ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡಿದೆ. ನಾನು ಹೇಳಿದೆ, ನಾನು ಸಾಹಿತ್ಯದ ವಿದ್ಯಾರ್ಥಿಯಲ್ಲ, ಕನ್ನಡ ಎಮ್ಮೆನೂ ಓದಿಲ್ಲ, ನನ್ನನ್ನು ಯಾಕೆ ಮಾಡ್ತೀರಿ ಅಂತ ಕೇಳಿದೆ. ಇಲ್ಲ, ನಿನಗೆ ಕನ್ನಡದ ಬಗ್ಗೆ ಆಸಕ್ತಿ ಇದೆ, ಗೌರವ ಇದೆ, ಅದರಿಂದ ನಿನಗೆ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ದೇವೆ ಅಂತ ಹೇಳಿದ್ರು. ಒಪ್ಕೊಂಡೆ. ಆಮೇಲೆ ಒಂದು ವರ್ಷ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಮತ್ತೆ ನಾನು ಮಿನಿಸ್ಟರ್ ಆಗಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಮತ್ತೆ ಕೇಳೂ ಇರಲಿಲ್ಲ. ರಾಮಕೃಷ್ಣ ಹೆಗಡೆಯವರು 84 ಆಗಸ್ಟ್ ತಿಂಗಳಲ್ಲಿ ನನಗೆ ಮಂತ್ರಿ ಮಾಡಿದ್ರು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಮಕೃಷ್ಣ ಹೆಗಡೆಯವರು ಯಾರಿಗೆ ಸಾಮರ್ಥ್ಯ ಇದೆ ಅವರನ್ನ ಗುರುತಿಸಿ ಮಂತ್ರಿ ಮಾಡ್ತಕ್ಕಂತ ಅವರನ್ನ ಬೆಳೆಸ್ತಕ್ಕಂತ ಕೆಲಸವನ್ನ ಮಾಡಿದ್ರು ಅಂತಕ್ಕಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೌಲ್ಯಾಧಾರಿತ ರಾಜಕಾರಣವನ್ನ ಮಾಡಬೇಕು. ರಾಜಕಾರಣ ಅಂತಂದ್ರೆ ಬರೀ ಕಾರ್ಯಕ್ರಮಗಳನ್ನ ಜಾರಿ ಮಾಡ್ತಕ್ಕಂಥದ್ದಲ್ಲ ಅಥವಾ ಜನಸೇವೆ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ, ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಕೂಡ ಜೊತೆಗೆ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದು. ಉತ್ತರದಾಯಿತ್ವ ಅದು ಇರಬೇಕು, ಅದಿಲ್ಲದೆ ಹೋದ್ರೆ ರಾಜಕಾರಣ ಅಲ್ಲವೇ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಅವ್ರ ಕಾಲದಲ್ಲಿ ಪ್ರಮುಖವಾದಂತ ನಿರ್ಧಾರಗಳನ್ನ ತಗೊಂಡ್ರು, ಜನಪರವಾದಂತ ನಿರ್ಧಾರಗಳನ್ನು ತಗೊಂಡ್ರು.

0: ಜೊತೆಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿದ್ರು. ಆಮೇಲೆ ಯಾವತ್ತೂ ಕೂಡ ಭ್ರಷ್ಟಾಚಾರ ವಿಮುಕ್ತರಾಗಿರಬೇಕು ಅಂತಕ್ಕಂಥದ್ದು ಅವರ ಅನಿಸಿಕೆಯಾಗಿತ್ತು. ಅದಕ್ಕೋಸ್ಕರ ಲೋಕಾಯುಕ್ತ ಬಿಲ್ಲನ್ನ ಜಾರಿಗೆ ತಂದಂತ ಮಹಾನ್ ನಾಯಕ ರಾಮಕೃಷ್ಣ ಹೆಗಡೆಯವರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ರಾಮಕೃಷ್ಣ ಹೆಗಡೆಯವರು ಅನೇಕ ಜನ ಯುವಕರನ್ನ ಬೆಳೆಸಿದರು, ಅದರಲ್ಲಿ ನಾನು ಒಬ್ಬ. ನಾನು ನೋಡಿದಂತ ಮುಖ್ಯಮಂತ್ರಿಗಳಲ್ಲಿ ರಾಮಕೃಷ್ಣ ಹೆಗಡೆಯವರು ಬಹಳ ಎತ್ತರದ ವ್ಯಕ್ತಿ, ಮತ್ತೆ ಎಲ್ಲಾ ಗುಣಗಳನ್ನು ಹೊಂದಿದಂತ ವ್ಯಕ್ತಿ ಅಂತಕ್ಕಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
1: ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿಯವರು ಮಾತನಾಡುತ್ತಾ ರಾಮಕೃಷ್ಣ ಹೆಗಡೆಯವರ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು ಹೀಗೆ.
2: ರಾಮಕೃಷ್ಣ ಹೆಗಡೆ ಅವರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇತ್ತೀಚಿನ ದಶಕಗಳಲ್ಲಿ, ಅಂದ್ರೆ ಆಫ್ಟರ್ 80 ರಾಜಕಾರಣದಲ್ಲಿ ಯಾವ ರೀತಿ ಒಂದು ಪರಿವರ್ತನೆ ಆಯಿತು ಅನ್ನುವಂತಹ ಸಂಗತಿಯಲ್ಲಿ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರನ್ನ ನಾನು ದೂರದಿಂದ ನೋಡಿದ್ದೆ. ಅವರು ಭಾಷಣವನ್ನ ಮಾಡಲಿಕ್ಕೆ ಹುಬ್ಬಳ್ಳಿಗೆ ಬರ್ತಾ ಇದ್ದಾಗ ಅವನು ಸ್ಟೂಡೆಂಟ್ ಒಬ್ಬ ಲೀಡರ್ ಆಗಿ, ಮತ್ತು ಅವತ್ತಿನ ಸಂದರ್ಭದಲ್ಲಿ ಅನ್ಯಾನ್ಯ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಅವರ ಭಾಷಣವನ್ನು ಕೇಳಲಿಕ್ಕೆ ನಾವು ಹೋಗ್ತಾ ಇದ್ವಿ. ಒಂದು ಸೂಜಿಗಲ್ಲಿನಂತೆ ಆಕರ್ಷಿಸುವಂತಹ ಒಂದು ವ್ಯಕ್ತಿತ್ವ, ವೆರಿ ಚಾರ್ಮಿಂಗ್. ಅವರಿಗೆ ಕೇವಲ ಪಾಲಿಟಿಕ್ಸ್ ಒಂದು ಪ್ರೊಫೆಷನ್ ಆಗಿರಲಿಲ್ಲ ಅಥವಾ ಒಂದು ಫ್ಯಾಷನ್ನು ಆಗಿದ್ದಿಲ್ಲ, ಅವರಿಗೆ ಪಾಲಿಟಿಕ್ಸ್ ಒಂದು ಪ್ಯಾಷನ್ ಆಗಿತ್ತು. ಬಡವರಿಗೆ ಮೌಲ್ಯಾಧಾರಿತವಾದಂತಹ ರಾಜಕಾರಣವನ್ನು ನಡೆಸಬೇಕು, ಪ್ರಾಮಾಣಿಕತೆಯಿಂದ ನಡೆಸಬೇಕು. ಸಾಹಿತ್ಯ, ಕಲೆ, ರಂಗಭೂಮಿ, ಸಿನಿಮಾ ಇದರ ಬಗ್ಗೆ ಎಲ್ಲವೂ ಕೂಡ ಅತ್ಯಂತ ಆಸಕ್ತಿಯನ್ನ ಇಟ್ಟುಕೊಂಡಿದ್ರು. ಅಧಿಕಾರ ನಡೆಸಿ ಹೋಗೋಣ ಅನ್ನುವಂಥ ಒಂದು ಪ್ರವೃತ್ತಿ ಅವರದಾಗಿರಲಿಲ್ಲ. ಅವರು ಸಾರ್ವಜನಿಕ ಜೀವನದ ಆರಂಭದಿಂದ ಹಿಡ್ಕೊಂಡು ಕೊನೆಯವರೆಗೆ ತಾವು ಯಾವ ಜೀವನದಲ್ಲಿ ಯಾವ ನಂಬಿಕೆಗಳನ್ನ ಇಟ್ಟುಕೊಂಡು ಬೆಳೆದಿದ್ರು ಆ ನಂಬಿಕೆಗಳಿಗೆ ಎಂದೂ ದ್ರೋಹ ಮಾಡಲಿಲ್ಲ. ಹಿ ನೆವರ್ ಕಾಂಪ್ರಮೈಸ್. ಸ್ಪೆಷಾಲಿಟಿ ಆಫ್ ದಿ ರಾಮಕೃಷ್ಣ ಹೆಗಡೆಜಿ ವಾಸ್ ಹಿ ನೆವರ್ ಕಾಂಪ್ರಮೈಸ್. ಏನೇ ಬಂದರೂ ಸಹಿತ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಬೇರೆ ಬೇರೆ ವಿಚಾರಗಳಿದ್ರೂ ಸಹಿತ ಎಲ್ಲರ ಜೊತೆಗೆ ಸೌಹಾರ್ದವಾದಂತಹ ಸಂಬಂಧ, ಯುವ ನಾಯಕರನ್ನ ಪ್ರೋತ್ಸಾಹಿಸುವಂತದ್ದು, ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದಂಥದ್ದು. ಯಾರನ್ನ ತಥಾಕಥಿತ ನಾವು ಹಿಂದುಳಿದವರು ಅಂತ ಹೇಳ್ತೇವೆ ಅಂದ್ರೆ, ನಾನು ಸಾಮಾಜಿಕವಾಗಿ ಹೇಳ್ತಾ ಇರೋದು, ಹಿಂದುಳಿದವರು, ಸ್ಪೃಶ್ಯರು, ಅಸ್ಪೃಶ್ಯರು ಅಂತ ತಥಾಕಥಿತವಾಗಿ ಹೇಳ್ತೀವಿ, ಅದನ್ನ ನಿರ್ಮೂಲನೆ ಮಾಡಬೇಕು ಅನ್ನುವಂತ ಕಟಿಬದ್ಧತೆ ಆ ಮನುಷ್ಯನಿಗೆ ಅಪ್ರತಿಮವಾಗಿತ್ತು. ಹಾಗಾಗಿ ಸೋಷಿಯಲ್ ಇಂಜಿನಿಯರಿಂಗ್ ವಾಸ್ ಇಸ್ ಕಮಿಟ್ಮೆಂಟ್. ಅವರು ಸಮರ್ಥವಾದಂತಹ ಆಡಳಿತವನ್ನು ಕೊಟ್ಟರು. ಇವತ್ತೇನು ದೇಶದಲ್ಲಿ ಅಧಿಕಾರದ ವಿಕೇಂದ್ರೀಕರಣ ಆಗಿದೆ, ಅದನ್ನ ಕರ್ನಾಟಕದಲ್ಲಿ 25%ದೊಂದಿಗೆ ಮೊದಲು ಪ್ರಾರಂಭ ಮಾಡಿದಂಥವ್ರು ರಾಮಕೃಷ್ಣ ಹೆಗಡೆಯವರು. 25% ಮಹಿಳೆಯರಿಗೆ ಅಂತ ಹೇಳಿ ಮಾಡಿದ್ದು. ಮತ್ತು 3-tier ಇಲೆಕ್ಷನ್ ದೇಶದಲ್ಲಿ, ಕರ್ನಾಟಕದಲ್ಲಿ ಅವರು ಶುರು ಮಾಡಿದ್ರು. ನನಗೆ ಅನ್ನಿಸ್ತದೆ ಅವರ ಜೀವನವನ್ನ ಇವತ್ತಿನ ಪೀಳಿಗೆಗೆ, ವಿಶೇಷವಾಗಿ ರಾಜಕೀಯದಲ್ಲಿರುವಂತಹ ಯುವ ಪೀಳಿಗೆಗೆ ಪರಿಚಯಿಸಲಿಕ್ಕೆ ಏನಾದರೂ ಒಂದು ಕಾರ್ಯಕ್ರಮವನ್ನ ಸರ್ಕಾರದ ವತಿಯಿಂದ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು ನನ್ನ ಮುಖ್ಯಮಂತ್ರಿಗಳಲ್ಲಿ ನಂದೊಂದು ವಿನಂತಿ. ತಮ್ಮೆಲ್ಲರಿಗೂ ನಮಸ್ಕಾರ.
1: ರಾಮಕೃಷ್ಣ ಹೆಗಡೆಯವರ ಕುರಿತ ನುಡಿ ನಮನಗಳು ಮಾಜಿ ಉಪರಾಷ್ಟ್ರಪತಿಗಳಾದ ಶ್ರೀ ವೆಂಕಯ್ಯ ನಾಯ್ಡು ಅವರಿಂದ.
0: ಐ ಥಿಂಕ್ ಹಿಸ್ ಪೇರೆಂಟ್ಸ್ ಹ್ಯಾವ್ ಗಿವನ್ ಹಿಮ್ ದ ಕರೆಕ್ಟ್ ನೇಮ್. ಯು ಗೋ ಥ್ರೂ ಹಿಸ್ ಲೈಫ್, ಹಿ ಹ್ಯಾಸ್ ದ ಕ್ವಾಲಿಟೀಸ್ ಆಫ್ ಬೋತ್ ರಾಮ ಅಂಡ್ ಕೃಷ್ಣ ಆಲ್ಸೋ. ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ at the same time strategy to counter others like Krishna did in Mahabharata. He is democrat to the core. He believes in democratic decentralization. He wanted panchayat raj, this 3-tier center, state and local self government should be strengthened, and funds, functionaries should be transferred to the local bodies. He was in the forefront in those days. The Hegdeji is a lovable personality. I can say he is one of the most charming political personality in the country. I could see Sri Atal Bihari Vajpayee and then Ramakrishna Hegde in front of me. Charming. Positivity in politics is very important. Be positive and be constructive. That is the message from Sri Hegdeji's life to the younger generation.

0: generation. I feel that a younger generation of the country should read the life history of Sri Ramakrishna Hegde for betterment of their political future, younger generation, and then try to choose their path to move forward. The lesson from Ramakrishna Hegde's life is he had a passion for the nation.
1: ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ರಾಮಕೃಷ್ಣ ಹೆಗಡೆಯವರ ಕುರಿತ ಗುಣಗಾನ ಮಾಡಿದ್ದು ಹೀಗೆ.
2: ರಾಮಕೃಷ್ಣ ಹೆಗಡೆ ಆಸ್ ಎ ಕ್ಯಾರೆಕ್ಟರ್ ಆಫ್ ಬೋತ್ ರಾಮ ಅಂಡ್ ಕೃಷ್ಣ ಬೋತ್. ದಟ್ ಮೀನ್ಸ್ ರಾಮರಾಜ್ಯ ಅಂಡ್ ಕೃಷ್ಣ ತಂತ್ರ ಬೋತ್ ಹಿ ಹ್ಯಾಡ್, ದಟ್ ಇಸ್ ವಾಟ್ ಯು ಸೆಡ್. ಆ ಕನಕಪುರದಿಂದ ಈಗ ನನಗೆ ಎಂಥ ಪುಣ್ಯ, ಎಂಥ ಸೌಭಾಗ್ಯ, ನಮ್ಮ ತಾಲೂಕಿನಲ್ಲಿ ನನ್ನ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಾಗಿ ಮುಖ್ಯಮಂತ್ರಿ ಆಗಿರುವಂತ ಜಾಗದಿಂದ ನನಗೆ ಮುಖ್ಯಮಂತ್ರಿ ಆಗುವಂತದ್ದು ಭಾಗ್ಯ ದೊರೆತಿದ್ದಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರ ಬದುಕು ಒಂದು ಡಿಕ್ಷನರಿ ಇದ್ದಂಗೆ. ಅವರನ್ನ ನೋಡಿ ಅನೇಕ ವಿಚಾರಗಳನ್ನು ನಾವೆಲ್ಲ ಕಲಿತಾ ಇದ್ದೇವೆ. ನಾಯಕರನ್ನ ತಯಾರು ಮಾಡುವಂತ ಗುಣ ಫಾಲೋಯರ್ಗಳಲ್ಲ, ನಾಯಕರನ್ನ ತಯಾರು ಮಾಡುವಂತ ಗುಣ ರಾಮಕೃಷ್ಣ ಹೆಗಡೆ ಅವ್ರಿಗೆ ಇತ್ತು ಅನ್ನೋದಕ್ಕೆ ಇಲ್ಲಿ ಸುಮಾರು ಇಲ್ಲಿ ಕೆಳಗಡೆ ಕೂತಿರುವಂತ ನೂರಾರು ನಾಯಕರುಗಳ ಸಾಕ್ಷಿ. ಬೇಕಾದಷ್ಟು ಹೆಸರಿದ್ದಾರೆ, ನಾನೆಲ್ಲ ಫಿಂಗರ್ ಟಿಪ್ ಅಲ್ಲಿ ಹೇಳ್ಬೋದು. ಇಲ್ಲಿ ಬೇಕಾದಷ್ಟು ನಾಯಕರುಗಳನ್ನ ಅವತ್ತು ತಯಾರು ಮಾಡ್ತಿದ್ರು. ದಟ್ ಮೀನ್ಸ್ ಹಿ ಹ್ಯಾಸ್ ಕ್ರಿಯೇಟೆಡ್ ಲೀಡರ್ಶಿಪ್. ದ್ವೇಷದ ರಾಜಕಾರಣವನ್ನ ಅವ್ರು ಮಾಡಲಿಲ್ಲ, ಯಾವ ಸಂದರ್ಭದಲ್ಲೂ ಕೂಡ ದೇಶದ ರಾಜಕಾರಣ ಮಾಡಲಿಲ್ಲ. ಹಿ ಇಸ್ ಒನ್ ನ್ಯೂ ಲೀಡರ್ ಹೂ ಓಪನ್ ದಿ ಡೋರ್ ಫಾರ್ ದಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ. ದಟ್ ಇಸ್ ವೈ ದಿ ಎಂಟೈರ್ ಮೆಡಿಕಲ್ ಕಾಲೇಜಸ್ ಹ್ಯಾವ್ ಗ್ರೋನ್ ಇನ್ ದಿಸ್ ಕಂಟ್ರಿ, ಎಸ್ಪೆಷಲಿ ಇನ್ ಕರ್ನಾಟಕ. ಅಂಡ್ ಟುಡೇ ಕರ್ನಾಟಕ ಇಸ್ ಪ್ರೊಡ್ಯೂಸಿಂಗ್ 13,940 ಡಾಕ್ಟರ್ಸ್ ಇನ್ ಒನ್ ಇಯರ್. ಅಂಡ್ ನೌ ಟುಡೇ ವಿ ಆರ್ ಪ್ರೊಡ್ಯೂಸಿಂಗ್ ಮೋರ್ ದೆನ್ 1.25 lakh ಇಂಜಿನಿಯರ್ಸ್ ಇನ್ ದಿಸ್ ಕಂಟ್ರಿ. ಅವ್ರು ಇಲ್ದೆ ಹೋದ್ರು ಅವರ ಹೆಸರು ಶಾಶ್ವತವಾಗಿರಬೇಕು. ಇವತ್ತು ಅವರ ಹೆಸರು ಇರಲಿ, ನೆನೆಸ್ಕೊಳ್ಳಿ, ಮುಂದಿನ ಪೀಳಿಗೆ ಅವರ ವಿಚಾರಧಾರೆಗಳನ್ನ ತಿಳ್ಕೊಳ್ಳಿ ಅಂತೇಳಿ ನಾವು ಪ್ರಯತ್ನವನ್ನ ಮಾಡ್ತೇವೆ. ಈ ಕಾರ್ಯಕ್ರಮನ ಪ್ಯಾಲೇಸ್ ಅಲ್ಲಿ ಮಾಡಬೇಕು ಅನ್ನೋದು ಮೊದಲು ಬಂದ ನಂತರ ಚರ್ಚೆ ಮಾಡಿದ್ರು. ಆಮೇಲೆ ಮಧ್ಯೆ ಬಂದು ನಾನೇ ಹೇಳಿದೆ ಅವರ ಹೆಸರಿಗೆ, ಅವರ ಗಂತೆಗೆ, ಅವರ ಗಾಂಭೀರ್ಯಕ್ಕೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಮಾಡಿದ್ರೆ ಇನ್ನ ದೊಡ್ಡ ಶಕ್ತಿ ಬರ್ತದೆ, ನಾನೆಲ್ಲ ತರದ ಸಹಕಾರ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಬೆಂಬಲವಾಗಿ ನಿಂತೆ. ನಂಗೆ ರಾಮಕೃಷ್ಣ ಹೆಗಡೆ ಅವರ ಬದುಕು ನಮ್ಮಂತ ನೂರಾರು ಯುವಕರಿಗೆ ಒಂದು ದೊಡ್ಡ ಆದರ್ಶ. ಆ ಆದರ್ಶವನ್ನ ಕಲ್ತ್ಕೊಂಡು ನಾವೆಲ್ಲ ಕೆಲಸವನ್ನ ಮಾಡಿಕೊಂಡು ಹೋಗ್ಬೇಕಾಗಿದೆ.
1: ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಉಪರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು, ಶ್ರೀ ಸಿಪಿ ರಾಧಾಕೃಷ್ಣನ್ ಅವರ ನುಡಿ ನಮನಗಳು ಹೀಗಿತ್ತು.
3: ರಾಮಕೃಷ್ಣ ಹೆಗಡೆಜಿ ಈಸ್ ನಾಟ್ ಓನ್ಲಿ ಎ ಪೊಲಿಟಿಕಲ್ ಲೀಡರ್, ಈಸ್ ಎ ಗ್ರೇಟ್ ಸ್ಟೇಟ್ಸ್ ಮ್ಯಾನ್. ಆಲ್ ದಿ ನ್ಯೂ ಮಾಡರ್ನ್ ಎರಾ ಡೆವಲಪ್ಮೆಂಟ್ ಓರಿಯಂಟೆಡ್ ಟ್ರಾನ್ಸ್ಪರೆಂಟ್ ಗವರ್ನಮೆಂಟ್ಸ್ ಆಫ್ ಟುಡೇ, we should have the real role model is Karnataka state government when it was headed by Ramakrishna Hegde. That was the first state government which want to open up so that the wealth creation should start. I'm not blaming the previous governments. Those previous governments are traditional and they were all following only the closed economy. Ramakrishna Hegde ji is a rightist thinker with a leftist approach. He is the most simplest personality that anybody can come, anybody can discuss, anybody can whatever the help they want, whatever is at his disposal, he will immediately do it without any expectation. That is the great qualities of Ramakrishna Hegde ji. First time I came to know about him was when I came here to Karnataka as a very young man. When I was the college student, I became the general secretary of the total revolution movement of my district. I came here during the by-election of Chikmagalur. Of course, we lost it. I came here to support Virendra Patil ji that time. That was the first time I

ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: ಆಕಾಶವಾಣಿ ಈಗ ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಆಪ್ಕಾ ಸ್ವಾಗತ್ ಹೈ. ಆಜ್ ಕೆ ಕಾರ್ಯಕ್ರಮ ಮೇ ಪ್ರಸ್ತುತ ಹೈ ಡಾಕ್ಟರ್ ಮಂಡಪಾ ಕಶಾರದಾ ಕಾ ಕರ್ನಾಟಕ ಶೈಲಿ ಮೇ ಗಾಯನ್.
2: ಗುಡ್ ಈವ್ನಿಂಗ್ ಲಿಸನರ್ಸ್, ವೆಲ್ಕಮ್ ಟು ದ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್. ಟುನೈಟ್ ವಿ ಪ್ರೆಸೆಂಟ್ ಅ ವೋಕಲ್ ರಿಸೈಟಲ್ ಇನ್ ಕರ್ನಾಟಕ ಸ್ಟೈಲ್ ಬೈ ಡಾಕ್ಟರ್ ಮಂಡಪಾ ಕಶಾರದಾ.
1: ಶ್ರೀಮತಿ ವಿಮಲಾ ಔರ್ ಶ್ರೀ ಕೃಷ್ಣಮೂರ್ತಿ ಕೆ ಬೇಟಿ ಡಾಕ್ಟರ್ ಮಂಡಪಾ ಕಶಾರದಾ ನೇ ಸಂಗೀತ ಕಿ ಪ್ರಾರಂಭಿಕ ಶಿಕ್ಷಾ ಗುರು ಶ್ರೀ ಐವಿಎಲ್ ಶಾಸ್ತ್ರಿ ಕೆ ಪಾಸ್ ಪ್ರಾಪ್ತ ಕಿ. ತತ್ಪಶ್ಚಾತ್ ಶ್ರೀ ಕೋಮಂಡೂರಿ ಕೃಷ್ಣಮಾಚಾರ್ಯುಲು ಕೆ ಪಾಸ್ ಆಪ್ನೆ ಸಂಗೀತ ಕಿ ಬಾರೀಕಿಯಾ ಸೀಖಿ. 8 ವರ್ಷ ಕೆ ಅಲ್ಪ ಆಯು ಸೇ ಹಿ ಡಾಕ್ಟರ್ ಶಾರದಾ ಅಪ್ನೆ ಕಲಾ ಕಾ ಪ್ರದರ್ಶನ ಕರ್ತಿ ಆ ರಹಿ ಹೈ. ಪಟ್ನಂ ಸುಬ್ರಹ್ಮಣ್ಯಂ ಅಯ್ಯರ್ ಕಿ ರಚನಾವೋ ಪರ್ ಆಪ್ಕೆ ಶೋಧ ಕಾರ್ಯ ಹೇತು ಆಪ್ಕೋ ಪಿಎಚ್ಡಿ ಪ್ರದಾನ ಕಿಯಾ ಗಯಾ ಹೈ. ಆಪ್ ಆಂಧ್ರ ವಿಶ್ವವಿದ್ಯಾಲಯ ಕೆ ಸಂಗೀತ ವಿಭಾಗ ಮೇ ಪ್ರಾಚಾರ್ಯ ಪದ ಸೇವಾ ನಿವೃತ್ ರಹಿ ಹೈ. ಪಿಛಲೆ 60 ವರ್ಷೋ ಸೇ ಡಾಕ್ಟರ್ ಮಂಡಪಾ ಕಶಾರದಾ ಕೈ ಪ್ರತಿಷ್ಠಿತ ಮಂಚೋ ಪರ್ ಅಪ್ನಿ ಕಲಾ ಕಾ ಪ್ರದರ್ಶನ ಕರ್ತಿ ಆ ರಹಿ ಹೈ. ಆಪ್ಕೋ ಕೈ ಸಂಸ್ಥಾವೋ ದ್ವಾರಾ ವಿಭಿನ್ನ ಪುರಸ್ಕಾರೋ ಸೇ ಸಮ್ಮಾನಿತ ಕಿಯಾ ಜಾ ಚುಕಾ ಹೈ. ಡಾಕ್ಟರ್ ಮಂಡಪಾ ಕಶಾರದಾ ಕೋ ಆಕಾಶವಾಣಿ ದ್ವಾರಾ ಶಾಸ್ತ್ರೀಯ ಸಂಗೀತ ಗಾಯನ್ ಮೇ ಎ ಗ್ರೇಡ್ ಔರ್ ಸುಗಮ ಸಂಗೀತ ಮೇ ಬಿ ಹೈ ಗ್ರೇಡ್ ಪ್ರಾಪ್ತ ಹೈ ಔರ್ ಆಪ್ ಗ್ರೇಡ್ 1 ಕಂಪೋಸರ್ ಭೀ ಹೈ.
2: ಬೋರ್ನ್ ಇನ್ ವಿಜಯನಗರಂ ಟು ಶ್ರೀಮತಿ ವಿಮಲಾ ಅಂಡ್ ಶ್ರೀ ಕೃಷ್ಣಮೂರ್ತಿ, ಡಾಕ್ಟರ್ ಮಂಡಪಾ ಕಶಾರದಾ ವಾಸ್ ಇನಿಷಿಯೇಟೆಡ್ ಇನ್ ಟು ಮ್ಯೂಸಿಕ್ ಅಟ್ ಅನ್ ಅರ್ಲಿ ಏಜ್. ಶಿ ರಿಸೀವ್ಡ್ ಹರ್ ಇನಿಷಿಯಲ್ ಟ್ರೈನಿಂಗ್ ಇನ್ ಮ್ಯೂಸಿಕ್ ಅಂಡರ್ ಶ್ರೀ ಐವಿಎಲ್ ಶಾಸ್ತ್ರಿ ಅಂಡ್ ಲೇಟರ್ ಹೋನ್ಡ್ ಹರ್ ಸ್ಕಿಲ್ಸ್ ಅಂಡರ್ ದ ಗೈಡೆನ್ಸ್ ಆಫ್ ಶ್ರೀ ಕೋಮಾಂಡರಿ ಕೃಷ್ಣಮಾಚಾರ್ಯುಲು. ಡಾಕ್ಟರ್ ಮಂಡಪಾ ಕಶಾರದಾ ರಿಸೀವ್ಡ್ ಹರ್ ಪಿಎಚ್ಡಿ ಡಿಗ್ರಿ ಫಾರ್ ಹರ್ ಥೀಸಿಸ್ ಆನ್ ದ ಕಾಂಪೋಸಿಷನ್ಸ್ ಆಫ್ ಪಟ್ನಂ ಸುಬ್ರಹ್ಮಣ್ಯಂ ಅಯ್ಯರ್. ಶಿ ಸರ್ವ್ಡ್ ಫಾರ್ ಸೆವರಲ್ ಇಯರ್ಸ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಮ್ಯೂಸಿಕ್ ಆಫ್ ಆಂಧ್ರ ಯೂನಿವರ್ಸಿಟಿ. An A-grade artist of Akashvani and Doordarshan in Carnatic music and B-high in light music, she is also a grade 1 music composer. Dr. Sharada has performed more than 3,000 concerts in classical, devotional and light music in several platforms all over the country. She is also the author of 2 books, Swaratarangini and Kriti Manjari. Dr. Mandapaka Sharada is the recipient of a number of awards and felicitations.
1: Aaj ke karyakram mein Dr. Mandapaka Sharada ki sangat kar rahe hain. Violin par Sri Mahadasu Niladri Rao, Pradangam par Sri Susarapu Subramaniam aur Ghatam par Sri Saraswatula Hanumant Rao.
2: In tonight's concert, Dr. Mandapaka Sharada is accompanied by Sri Mahadasu Niladri Rao on the violin, Sri Susarapu Subramaniam on the Mridangam, and Sri Saraswatula Hanumant Rao on the Ghatam.
1: Dr. Mandapaka Sharada aaj ke karyakram ka aarambh karti hain Begad raag mein Sant Tyagaraj ki rachna Bhaktuni Charitramu se jo ki Adi Taal mein nibaddh hai.

ಡಾಕ್ಟರ್ ಮಂಡಪಕ ಶಾರದಾ ಬಿಗಿನ್ಸ್ ಹರ್ ಪ್ರೆಸೆಂಟೇಷನ್ ವಿತ್ ಭಕ್ತುನಿ ಚರಿತ್ರಾಮು, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಇನ್ ಬೇಗರ ರಾಗಂ ಆದಿತಾಲಂ.

0: ಸುನಿಯೇ, ಶುದ್ಧ ಧನ್ಯಾಸಿ ರಾಗ ಮೇ ಮುತ್ತುಸ್ವಾಮಿ ದೀಕ್ಷಿತಾರ್ ಕಿ ರಚನಾ ಶ್ರೀ ಪಾರ್ಥ ಸಾರಥಿ ಜೋ ಕಿ ರೂಪಕ್ ತಾಲ್ ಮೇ ನಿಬದ್ಧ ಹೈ.
1: ವಿ ವಿಲ್ ನೌ ಲಿಸನ್ ಟು ಶ್ರೀ ಪಾರ್ಥ ಸಾರಥಿ. ಇಟ್ ಈಸ್ ಇನ್ ಶುದ್ಧ ಧನ್ಯಾಸಿ ರಾಗಂ ರೂಪಕ್ ತಾಲಂ ಅಂಡ್ ಇಸ್ ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತಾರ್.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಆತ್ಮೀಯ ಶ್ರೋತೃಗಳೇ, ಗಮನಿಸಿ, ನಾಳೆ ಬೆಳಗ್ಗೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮ ಕೇಳುವಿರಿ. ಇದರ ಕನ್ನಡ ಅವತರಣಿಕೆ ನಂತರ ಪ್ರಸಾರವಾಗಲಿದೆ. 6:10 ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ರಾಧಾ ಪ್ರಕಾಶ್ ಅವರಿಂದ ಚಿಂತನ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆಗಳನ್ನು ಕೇಳಲಿದ್ದೀರಿ. 7:15 ಎಂ ಶಿವಕುಮಾರ್ ಅವರಿಂದ ಭಾವಗೀತೆಗಳು ಮೂಡಿಬರಲಿವೆ. ನಾಳೆ ಬೆಳಗ್ಗೆ 7:45 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ, ಚಿತ್ರಗೀತೆಗಳು. 9:30 ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನಾರೆಪ್ಪಲ್. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣ ಮೊಂದೆ ಜಗದ್ಗುರುಂ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀ ಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಲಿದ್ದೀರಿ. 12:35 ಆರೋಗ್ಯ ಸಂಚಿಕೆ, ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆನೋವು, ಈ ಕುರಿತು ಡಾಕ್ಟರ್ ಪ್ರಸಾದ್ ಬಿಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಲತೇಶ್ ಪಾಲ್ದಿನೆ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ವಾಮದೇವ ಕೊಳ್ಳಿ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಅನುವಾದ, ಈ ಕುರಿತು ವೀರಪ್ಪ ಎಂ ಅವರಿಂದ ಭಾಷಣ. 3:00 ಗುಲ್ಮೋಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ನಾಳೆ ಸಂಜೆ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ವಿಜ್ಞಾನದ ಮುನ್ನಡೆ, ಎಐ ಇನ್ ಮೈನಿಂಗ್ ಇಂಡಸ್ಟ್ರಿ, ಮಾತನಾಡುತ್ತಾರೆ ಎಂಬಿ ದೀಪ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅಮಟೆಕಾಯಿ ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ಜನಪದ ಸಂಗೀತ, ಬೆಂಗಳೂರು ಜೀವನ್ ಭೀಮಾ ನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳಲಿದ್ದೀರಿ. ದುಬೈನಲ್ಲಿ ನಡೆಯುವ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿ 2026 ವೀಕ್ಷಕ ವಿವರಣೆಯನ್ನು ನಾಳೆ ರಾತ್ರಿ 7:30 7:36 7:45 8:00 9:00 ಆಟದ ಮುಕ್ತಾಯದವರೆಗೆ ಕೇಳಲಿದ್ದೀರಿ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಕನ್ನಡ ಭಾಷಣ. ಕೃತಕ ಬುದ್ಧಿಮತ್ತೆ ಸಮಾಜದ ಮೇಲೆ ಅದರ ಪ್ರಭಾವ, ಈ ಕುರಿತು ಮಾತನಾಡುತ್ತಾರೆ ರಾಜೇಂದ್ರ ತೊದಲಬಾಗಿ. 8:00 ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, ಮನದ ಮಾತು ಕಾರ್ಯಕ್ರಮದ ಮರುಪ್ರಸಾರ, ನಂತರ ದೇಶಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ರಾತ್ರಿ 9:15 ವಿಶ್ವನಾಥ್ ನಾಕೋಡ್ ಅವರು ಹಾಡಿರುವ

ಭಾವಗೀತೆಗಳು 9:30 ಯುವವಾಣಿ. ಸಾಹಸಿ ಮಹಿಳಾ ರೈಡರ್ ಸುಷ್ಮಿತಾ ಹುರುಕಡ್ಲಿ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ನಾಳೆ ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ಕರ್ನಾಟಕ ಶೈಲಿಯ ವಯಲಿನ್ ವಾದನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. 603 ಕಿಲೋಹರ್ಟ್ಸ್ಗಳು ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:40. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭವಾಗುವುದು. ಶ್ರೋತೃ ಬಾಂಧವರಿಗೆ ಶುಭರಾತ್ರಿ, ನಮಸ್ಕಾರ, ಜೈ ಹಿಂದ್.

0: ಎಂ ಕೊಡ್ಲಿ ಅವರ ಗಾಯನದಲ್ಲಿ ಇವರೇ ರಾಗ ಭಾಗ್ಯಶ್ರೀ ಕೇಳಿದಿರಿ. ಇನ್ನೊಂದು ಕಿರುನಾಟಕ
1: ಕಿರುನಾಟಕ ಗಿಡದಂತೆ ನೆರಳು. ಬರೆದವರು ಜಗದೀಶ್ ಬಳಿಗೇರ್. ಕೇಳಿ ಕಿರುನಾಟಕ ಗಿಡದಂತೆ ನೆರಳು.

0: ಯಾರು ಯಾರ ಯಾರು ಅವ್ರ ಮಗಳ ಬಡವ್ರ ಎಲ್ಲ ಇವ್ರು ತಡ್ರಪ್ಪ ಅರೆ ಸಾಕರ್ ಸಿದ್ದಪ್ಪನವರು ನಮ್ಮ ಮನೆಗೆ ಯಪ್ಪ ಬರ್ರಿ ಯಪ್ಪ ಯಪ್ಪ ಒಳಗ್ ಬರ್ರಿ ಯಪ್ಪ ಕುಂಡ್ರಿ ಯಪ್ಪ ಈ ಚಪ್ಪಿ ಮ್ಯಾಗ ಕುಂಡ್ರಿ ಯಪ್ಪ
1: ಏರ್ಲಿ ಏರ್ಲಿ ಬುಡ್ಯ
0: ಯಪ್ಪ ಹೇಳ್ ಕಳ್ಸಿದ್ರ ನಾನು ನಿಮ್ಮ ಅಂತ್ಯಾಗ ಬರ್ತಿದ್ನಲ್ರಿ ಯಪ್ಪ
1: ಅಲ್ಲೋ ಬುಡ್ಯ
0: ಹೇಳ್ರಿ
1: ಹಂಗೆ ಕಂಜಿ ನಡಗಾಕ್ ಹತ್ತಿಯೋ ಏನು ಹುಲಿನೋ ಕರಡಿನೋ
0: ಯಪ್ಪ ಇಲ್ರಿ ಯಪ್ಪ ನಾ ಎಲ್ಲಿ ನಡಗಾಕ್ ಹತ್ತೇನ್ರಿ ಯಪ್ಪ ಈ ಬಡವನ ಮಠ ಯಾಕೆ ಬಂದ್ರಿ ಅಂತ ತಿಳಿಸವಲ್ರಿ ಅಲ್ರಿ ಯಪ್ಪ ಹೇಳ್ರಿ ಯಪ್ಪ
1: ಯಾಕೆ ಬಂದೆ ಅನ್ನೋದು ಆಮೇಲೆ ಇರ್ಲಿ ಈಗ ತಗೊಂಬಾಂಗ್ರ ಬಾಟ್ಲಿ
0: ಬ್ಯಾಡ ನಿಮ್ಮಂತವ್ರು ಈ ಜಗದಾಗ ಕುಂತು
1: ಲೇ ಲೇ ಬುಡ್ಯ ಹೆಚ್ಚು ಮಾತಾಡಬೇಡ ನಾ ಹೇಳಿದಷ್ಟು ಕೇಳು
0: ಯಪ್ಪ
1: ತತ ಬಾಟ್ಲಿ
0: ಬ್ಯಾಡ್ರಿ ಯಪ್ಪ ಯಪ್ಪ ಬಾಟ್ಲಿ ಈಗ ನನ್ನ ಅಂತ್ಯ ಇಲ್ರಿ ಯಪ್ಪ
1: ಬಾಟ್ಲಿ ಇಲ್ಲ
0: ಇಲ್ರಿ ಯಪ್ಪ
1: ನಾ ರೊಕ್ಕ ಕೊಡಂಗಿಲ್ಲ ಅಂತಾನೆ ಲೇ ಬುಡ್ಯ ನಾನು ಏನಂತ ತಿಳಿದಿಲ್ಲ ಮಗನ
0: ಯಪ್ಪ
1: ಕಂಡು ಕಂಡವ್ರನ್ನ ತಡಿಬೋಸ್ತೀನಿ ಅಂತ ತಿಳ್ಕೊಂಡಿಯನ
0: ಇಲ್ರಿ ಯಪ್ಪ ಇಲ್ಲ ನನ್ ತಂದೆ ನಾ ಹಂಗಂತ ಎಲ್ಲಿ ಹೇಳೇನ್ರಿ ಅಪ್ಪ
1: ಹೋ ಆದ್ರ ಆಗ್ವಲ್ಲಕ್ಕ ಲೋಟ ನನ್ನ ತಾತ ಆಯ್ತಾಗ ಆದ್ರ ಐತಿ ಇಲ್ಲ ಮತ್ತ
0: ಕೊಡ್ತೇನ್ರಿ ಅಪ್ಪ ಲೋಟ ತಗೋರಿ ಅಪ್ಪ ತಗೋರಿ ಲೋಟ ತಗೋರಿ ಅಪ್ಪ ಹೇಳ್ರಿ ಅಪ್ಪ
1: ಬುಡ್ಯ
0: ಓರಿ ಅಪ್ಪ
1: ಯಾರು ನಾ ಯಾರ ಅಂದ
0: ಯಪ್ಪ ನೀವು ಈ ಊರ್ ಸಾವುಕಾರ ಸಿದ್ದಪ್ಪನವ್ರಿ ಯಪ್ಪ
1: ಸಾವುಕಾರ
0: ಹೌದು
1: ನಾ ಈ ಊರ್ ಸಾವುಕಾರ ಸೋಳಲ್ಲ ಹೌದಲ್ಲ
0: ಕರೆ ಒಂದ್ರಿ ನೀವು ಈ ಊರ್ ಸಾವುಕಾರ್ರಿ
1: ಹಂಗಾರ ನಾ ಮನುಷ್ಯ ಅಲ್ಲ
0: ಸಾವುಕಾರ ನೀವು ಬರೀ ಮನುಷ್ಯರ ಅಲ್ರಿ ಯಪ್ಪ ದೇವ್ರು ಸಾಕ್ಷಾತ್ ದೇವ್ರು ಇದ್ದಂಗ್ರಿ ಯಪ್ಪ ನೀವು
1: ದೇವರ ನಾನು ದೇವರ
0: ಅಲ್ಲೇನ್ರಿ ಅಪ್ಪ
1: ಇದ್ಯಾವಲ್ಲಿಂದ ತಂದ್ಲೆ ಬುಡ್ಯ ನೀ ಹೇಳೋದು ಸುಳ್ಳಲ್ಲ
0: ಅಪ್ಪ
1: ನೀ
0: ಕುಡಿತೀರಿ ಅಪ್ಪ
1: ನೀ ಹೇಳಂಗ ನಾನು ದೇವ್ರು
0: ಹ್ಞೂ
1: ದೇವ್ರನ್ನ ಯಾರ ಮುಟ್ತಾರನೋ ಬುಡ್ಯ
0: ಹೆಂಗ್ರಿ ಅಪ್ಪ ದೇವ್ರನ್ ಯಾರ ಮುಟ್ಯಾರ ಯಪ್ಪ
1: ಅದಕ್ಕಲ್ಲಿ ಬುಡ್ಯ ನನ್ನ ಕೂಡ ಯಾರು ಮಾತಾಡದ ನಾ ಎಟ್ ಎಲ್ಲಾರು ಮಾತಾಡ್ಸ್ಬೇಕಂದ್ರು ಎಲ್ಲರು ನನ್ನ ಕಂಡು ಕೂಡ್ಲಿ ಅಟ್ ದೂರ ಹಾಶಕ ಯಾಕಂದ್ರ ನಾ ದೇವ್ರಲ್ಲ ಯಾಕಂದ್ರ ನಾ ದೇವ್ರಲ್ಲ
2: ಇದ್ರ ಮೋತಿ ಮಣ್ಣಗಡಗ್ಲಿ ಕರೆದು ಕೂಡ್ಲ ಚಟ್ನ ಒಂದಿನ ಬಂದಿಲ್ಲ ಗಂಟ್ಲ ಹರಿವಂಗು ಅದ್ರದಾಗ ಪರಮ ಲೆಪ್ಪ ಬರ್ಷಿ ಎಲ್ಲ ಹಾಳಾಗೋಗಿದ್ದೆ ಎಲ್ ಹಾಳಾಗೋಗಿದ್ಲ ಇಟ್ಟಮಟ
3: ಅವ ನಾಟಕದ ಮನೆಗೆ ಹೋಗಿದ್ನವ
2: ಏನಂದೆ ನಾಟಕದ ಮನೆಗೆ ಹೋಗಿದ್ದೆ ತಡಿ ಮಾಡ್ತೇನೆ ನೀನು ಆ ಬೇಬರ್ಷಿ ಹುಡುಗರು ಕೊಟ್ಟ ತಾಲೀಮದ ಮನೆಗೆ ಹೋಗ್ಬೇಡ ಹೋಗ್ಬೇಡ ಅಂದ್ರು ಕೇಳವಲ್ಲ ಆ ನನ್ನ ಮಾತಂದ್ರೆ ಕಸಕ್ಕಿಂತ ಚಿಕ್ಕಂತ ತಿಳಿದೆ ಆ
4: ಏನ ಕೆಂಪವ ಇದ ಬಿಡ ನೀನ ಬಿಡ ಏನ ಹುಚ್ಚಿ ಹಿಂಗ್ ಬಡಿದ ಮಗನ್ನ ದನಾದಂಗ್ ಬಡದ್ರ ಹುಡುಗ ತಡ್ಕೊಂಡಿತ್ತೇನ ತಗಿಯ ನಮ್ಮವ್ವ ತಗಿ ತಗಿ ಸುಮ್ನೀರ ಅಯ್ಯಪ್ಪ ನನ್ ಮಗನ ಸುಮ್ನೀರ್ ನಿಮ್ಮವ್ಗ ನಾ ಹೇಳ್ತೇನಂತ ನೀ ಸುಮ್ನೀರ್ ಏ ಕೆಂಪವ್ವ ಬೆಳೆದ ಮಗನ ಹಿಂಗ್ ಬಡದ್ರ ಹೆಂಗ
2: ಏನ್ ಬೇ ಕಡದು ಹಾ ಏಟ ಏನ್ ಮಾಡ್ಲಿ ಚಿಗವ್ವ ಈ ಹುಡುಗನ ಕಾಲಾಗ ಸಾಕ್ ಸಾಕಾಗಿ ಹೋಗ್ಯಂತಿ ನೋಡಿದ್ಗಾರ ಏನ್ ಮಾಡ್ಬೇಕು ಬೇ
4: ಹೊಡೆಯುವಂತದ್ ಏನಾಗಿತ್ತು ಈಗ
2: ನಾಟಕದ ಮನೆಗೆ ಹೋಗ್ಬೇಡ ಅಂದ್ರು ಹೋಗೇ ಬಿಟ್ಟನು ಆ ಕೆಲ್ಸಕ್ ಬರ್ದು ಬುಡ್ಡೆ ಸಾಬನ್ ಜೋಡಿ ಸಾವುಕಾರ ಸಿದ್ದಪ್ಪ ನಾಟಕ ಹಚ್ಚಾರಂತ ಅಲ್ಲಿ ಹುಕ್ಕಾನಿವ
4: ಹೋದ್ರೇನತ್ ಬಿಡ ನಮ್ಮವ್ವ ತಾಲೀಮ್ ನೋಡಕ್ ಹೋದ್ರ ನಾಟಕನ ಮಾಡ್ದಂಗಾತೇನ
2: ಹಂಗಲ್ವೀರ ಚಿಗವ್ವ ನನ್ ಗಂಡ ಈ ನಾಟಕ ಸವಾಬ್ ತಿಂದನ ಅಲ್ಲೇನ್ವೇ ನನ್ ಕೈ ಬಿಟ್ಟಿದ್ದು ಹುಲಿ ಹುಟ್ಟದ ಮತ್ತೆ ನೀಲೇ ಹೊಟ್ಟೈತನ ಅವರಪ್ಪನ ಹಾಗೆ ಇವನು ಹೊಂಟಿಗಿಂತಾನು ಅಂತ ಅನ್ನೋ ಎದ್ರಿಕೆಯಿಂದ ಬ್ಯಾಡ ಬ್ಯಾಡ ಅಂತ ಎಷ್ಟು ಹೇಳಿದ್ರು ಕೇಳವಲ್ಲವೇ.
4: ಏನೇನೋ ವಿಚಾರ ಮಾಡಿ ತಲೆ ಕೆಡಿಸ್ಕೋಬೇಡ ನೋಡುವ. ನಿನ್ನ ಅಣ್ಣ ಹಂಗ ಮಾಡ್ಯಾನಂತ ಹೇಳಿ ನಿನ್ ಮಗನು ಹಂಗ ಮಾಡ್ತಾನಂತ ಯಾವ ಗ್ಯಾರಂಟಿ?
2: ನೀನ ಹೇಳ ಚಿಗವ ಹಂಗಾದ್ರೆ ಹರಿಯಾಗೆದ್ದು ಎತ್ತ ತರ ಗುಳದ ಗುಡ್ಡಕ್ಕೆ ಹೋಗಿಲ್ಲ ಅಂದ್ರೆ ಇನ್ನೂ ಹೋಗಿಲ್ಲ. ಆ ನಮ್ಮಕ್ಕಿನವರೆಲ್ಲ ಎರಡೆರಡು ಎತ್ತಿನ ಕಮತ ಇಟ್ಕೊಂಡು ಎದಿ ಒಬ್ಬಿ ಶೆಡ್ಡಾಡು ಹೊತ್ನಾಗ ಈ ನನ್ನ ಮಗ ಇನ್ನು ಕೊಕ್ಕರೆ ಓಣಿ ಮಾಡಿ ತಿರುಗ್ತಾನ. ನನ್ನ ಮಗನು ದುಡಿಬೇಕು ಗಳಿಸ್ಕು ಎಲ್ಲಾರು ಎದಿ ಒದ್ದು ಬಾಳೆ ಮಾಡಿ ತೋರ್ಸೋಣ ಅಂದ್ರ ನನ್ನ ಮಗ ಯಾವಾಗ ಶಣೆ ಹಾಕ್ತಾನೆ ಬೇಚಗವ್ವ ಹೇಳ ನೀನ.
4: ಯಾರ್ಯಾರು ಹಣೆ ಬರದಾಗ ಏನೇನ್ ಬರ್ದೈತೆ ಅದ ಆಗಬೇಕಲ್ಲ.
2: ಏನೇನ
4: ನಮ್ ದೊಡ್ಡವನ್ ಮಗ ಎರಡು ಮಕ್ಳ ತಂದೆ ಆದ್ರೂ ಇನ್ನು ಸಣ್ಣ ಹುಡುಗ್ರಂಗ ತಿರುಗ್ತಿದ್ದ. ಆದ್ರೀಗವ ಎಂಟೆತ್ತಿನ ಕಮತ ಇಟ್ಟನ. ಅಷ್ಟ ಅಲ್ಲ ಕೆಂಪವ್ವ, ಊರಾಗ ಸರ್ಜೆ ಬೇರೆ, ಊರ್ ಹಿರಿತನೂ ಮಾಡ್ತಾನ. ಕೆಲವು ಮಕ್ಕಳಿಗೆ ಸಣ್ಣವರಿದ್ದಾಗ ಬುದ್ಧಿ ಬರ್ತೈತಿ, ಇನ್ ಕೆಲವರಿಗೆ ಬರ್ಬೇಕಾದ ವಯಸ್ಸಿಗೆ ಬುದ್ಧಿ ಬರ್ತೈತಿ. ಕೆಂಪವ್ವ ನೀ ಕೇಳ್ತೀನಂದ್ರ ನಾ ಒಂದ್ ಮಾತು ಹೇಳ್ತೇನೆ ನೋಡ.
2: ಅದೇನ್ ಹೇಳ್ಬೇ ಚಿಗವ್ವ, ನೀ ಏನ್ ಹೇಳಿದ್ರು ನನ್ ಚಲೋ ಕಂತನ ನನಗ್ ಗೊತ್ತೈತಿ ಅಯ್ಯವ್ವ ಹೇಳ.
4: ಬಳ್ಳೋಡೆ ಒಂದ್ ಹೆಣ್ಣೈತಿ, ನೀ ಹೂ ಅಂದ್ರ ಬಸ್ಸನ್ ಮದ್ವಿ ಮಾಡಿ ಮುಗಿಸಿದ್ರಾತ, ಎತ್ತಿ ಮುಗ್ದಾನ ಹಾಕಿದ್ರ ಮುಸ್ಕೊಡುದು ನಿಂದಿರ್ತೈತಂತ ಏನಂತಿ?
2: ಇದ್ರಂದೇನೈತಿ ವೇಚಿಗವ್ವ, ನೀ ಹೆಂಗ್ ಹೇಳ್ತೀವ ಹಂಗಾಗ್ಲಿ ಬಿಡ.
1: ಏ ತಮ್ಗಳ, ಹೀರೋನ್ ಪಾರ್ಟ್ ಮಾಡಾಕ ಯೋಗ್ಯ ಆದಂತ ಒಬ್ಬನ ಹುಡುಕ್ರಿ ಅಂತ ನಿಮ್ಗೆ ಹೇಳಿದ್ದೆ. ಯಾರು ಹುಡುಕಿದ್ರ
3: ಮಾತ್ರ ಈ ಸಮುದ್ರದಾಗ ಈಸು ಮೀನಿನ ಕಾಲ ಎಣಿಸುದು, ಆಕಾಶಕ್ಕೆ ಆರು ಹಕ್ಕಿ ಪುಕ್ಕ ಎಣಿಸುದು ಎಷ್ಟು ತ್ರಾಸು. ಈ ಹೀರೋನ ಪಾರ್ಟ್ ಮಾಡಾಕ ಒಬ್ಬ ಹೀರೋನ್ ಹುಡುಕುದನು ಅಷ್ಟೇ ತ್ರಾಸದ ಕೆಲಸ ಐತೆ
5: ನೋಡ್ರಿ. ನೀ ಸ್ವಲ್ಪ ಬಾಯಿ ಮುಚ್ಕೊಂಡ್ ಕುಂದಿರ್ತೇನೆ,
3: ನೀ ನನಗ್ ಬಾಯಿ ಮುಚ್ಚಂತ ಹೇಳ್ತಿ.
5: ಮತ್ತೇ
3: ನಾ ಬಾಯಿ ಮುಚ್ಚಿದ್ರ ಮಾತ್ ಹೆಂಗ ಹೇಳೋದು? ಬಾಯಿ ತೆಗದಾಗ ಎಲ್ಲ ಮಾತ್ ಹೇಳಕ್ ಬರುದು
5: ಹಂಗಲ್ಲೇ. ಸಾವುಕಾರ ಸಿದ್ದವ್ರು ಇಲ್ಲೇ ಕುಂತಾರ ಖಬರ್ ಐತೆನ್ಲ ನಿನಗ?
1: ಮೆಣಸಿನಕಾಯಿ ಅಲ್ಲೋ, ನೀನ್ ಗೆಳೆಯರ್ನ ಯಾರನ್ನ ಕೇಳಿಯನಪ್ಪ?
3: ಏನಂತ ಹೇಳಲಿ ಗುರುವೆ, ಈ ಕೊಳಕು ತುಂಡ ಸಮಾಜದಲ್ಲಿ ಹುಳುಕು ಹಳ್ಳಿ ನಾನು, ಕೆದಕಿ ಕೆದಕಿ ಕೇಳಿದರೆ ಕಲ್ಲಿನಿಂದ ಬಡಿಸಿಕೊಳ್ಳುವ ಭಾಗ್ಯ ಬಂದಿತಲ್ಲ ಅಂತ
5: ತಗದ್ನಪ್ಪ. ದೊಡ್ಡಾಟ ಮಾಸ್ತರ, ಇವ ದೊಡ್ಡಾಟದ ಮೆಣಸಿನಕಾಯಿ ಶಾಸ್ತ್ರಿಗಳ ಮಗ ರೀ, ಅವರಪ್ಪನ್ ಚಾಳಿ ಉಗು ಪಡ್ಬೇಕು ನೋಡ್ರಿ.
1: ನೀನು ನಮ್ಮ ಶಾಸ್ತ್ರಿ ಮಗನಪ್ಪ ನೀನ?
3: ಹೌದು ಗುರುಗಳೇ, ಆ ಶಿವನ ಸಾಕ್ಷಿಯಾಗಿಯೂ, ಆ ಹರಣ ಸಾಕ್ಷಿಯಾಗಿಯೂ, ಆ ಬ್ರಹ್ಮನ ಸಾಕ್ಷಿಯಾಗಿಯೂ ನಾನು.
5: ಇಲ್ಲ ತಮ್ಮ ನಿಲ್ಲ, ಏನ್ ಮಾತಾಡಕ್ ಹತ್ತಿದಿ? ಇವ್ರೆಲ್ಲರ ಸಾಕ್ಷಿಯಾಗಿ ನೀನು ಶಾಸ್ತ್ರಗಳ ಮಗ.
3: ಹೌದಾ? ನನಗೇನಾಗಿದೆಯೋ ಮಿತ್ರ, ಕೈ ಇಲ್ಲವೇ?
5: ಹೌದ,
3: ಹಾಲು ಇಲ್ಲವೇ?
5: ಹೌದು.
3: ಮೇಲಾಗಿ ಮಾತನಾಡಲು ಬರುವುದಿಲ್ಲವೇ ಗುರುಗಳೇ? ಈ ನಾಟಕದಲ್ಲಿ ಬರುವ ಒಂದು ಹಾಡು ಹೇಳುವೆ ಕೇಳಿ. ಬಾರ ಪರಮಣಿ ಕರದರ ಬರವಲ್ಲಿ, ಬಾರ ಪರಮಣಿ ಕರದರ ಬರವಲ್ಲಿ, ಕರುಣೆ ಇಲ್ಲ ನಿನಗ.
1: ಬರ್ತಾ ಬರ್ತಾ

0: ತೆಗದ್ರೆ ಮಾತ್ರ ಸ್ವರಾನ, ಅಯ್ಯೋ ಇವನ್ ಸ್ವರಾನ
1: ಮುಗಿತು ಬಿಡ.
0: ಎಲ್ಲ ಎಲ್ಲವೋ ಚುನ್ಮರಿ ಹೇಳುತ್ತೇನೆ ಕೇಳುವಂತವನಾಗು. ಅದೇನಿರ್ಬೋದು ಹೇಳುವಂತವನಾಗು. ನಿನ್ನ ಗುರುವಿನ ಆಜ್ಞೆಯನ್ನು ಮೀರಿ ನೀನು ಎಲ್ಲಿಗಾದ್ರೂ ಹೋದಿ ಆದ್ರೆ ನಿನ್ನ ಶಿರಚ್ಛೇದನ ಮಾಡಿ ಶಿರಸಿಗೆ ಕಳಿಸುವೆನು.
1: ಆದ್ ಬಿಡ್ರಿ ಹುಡುಗಳ, ಸಾಮಾಜಿಕ ನಾಟಕದಾಗಿನ್ನ ತೆಗೆದು ದೊಡ್ಡ ಹಟ್ಟದ ಮಾತ ತಗದಿವ.
2: ಏ ಮಕ್ಕಳ್ರ ಅಲ್ಲ, ಅಲ್ಲಿ ಹಿಂದೆ ಕೂತಾಣ್ಣ ಆ ಹುಡುಗ್ಯಾರು?
1: ಅವಲ್ರಿ ಅವ ಕರಿಮನಿ ಕೆಂಚಪ್ಪನ ಮಗ ಬಸ್ಯಾರಿ.
2: ಓಹೋ
1: ಬಸಪ್ಪ,
2: ಆ ಜಗಳ ಗಂಟಿ ಕೆಂಪವನ ಮಗ ಅನ ಇವ. ನಿನಗೂ ನಾಟಕದಾಗ ಪಾಠ ಮಾಡ್ಬೇಕಂತ ಅನಸ್ತೈತ ತಮ್ಮ?
0: ಹೌದ್ರಿ.
2: ಆತ್ ಲೇ ತಮ್ಮಗಳ, ಇವತ್ ಬಂದಂಗ ಮೂರ್ ಮಂದಿ ನಾಕ್ ಮಂದಿ ಬಂದ್ಗಿಂದಿರಪ್ಪ ನಾಳೆ.
1: ಇಲ್ರಿ ಸಾವುಕಾರ, ಅವ್ರು ಬರ್ಲಿಲ್ಲ ಅಂದ್ರು ನಾ ಹುಡುಗ್ಯಾಡ್ಕೊಂಡು ಕರ್ಕೊಂಡ ಬರ್ತೀನ್ರಿ. ಇವತ್ ನಮ್ಮ ಮನೆಗೆ ಅಟ್ ಕುಬ್ಸ ಮಾಡಕ್ ಬರೋರಿದ್ದಾರ್ರಿ, ಅದಕ್ಕ
2: ಇವತ್ತ ಕುಬ್ಸ ಮಾಡಕ್ ಬಂದ್ರು, ನಾಳೆ ಸೋಕಾರ್ಯ ಮಾಡಕ್ ಬಂದ್ರು ನಾರ್ದ.
1: ಅಲ್ರಿ ಇವತ್ ಒಂದ್ ದಿನ ರೀ ಮಾಸ್ತರ್, ಮತ್ತ ನಾಳಿಂದ ದಿನ ಐತಿ, ಅದ ತಪ್ಪದ ಬರಾಕತ್ತೇವಲ್ಲ.
2: ಹಂಗಾರ ಇವತ್ತ ತಮ್ಮ ಹತ್ತದ ಬೇಡ, ನಾಳಿಂದ ಶುರು ಮಾಡೋಣಂತ. ನಡ್ರಿ ಹಂಗಾರ.
1: ಅಂದಂಗ ಬಸ್ಯ ಇವತ್ತ ಚುಮ್ನ ಬರ್ತಾಳಂತ. ಎಲ್ಲ ಇವನ ಚುಮ್ನ ಅಂದ ಕೂಡ್ಲೆ ಎಟ್ಟ ಅಡ್ಡಾಗ್ಲ ಬಾಯಿ ತೆಗ್ಯಾಕತ್ತೆ ಒಂದ್ ನಮೂನೆ. ಅಲ್ಲೇ ನೋಡಯ್ಯ ಬುಡ್ಡ ಸಾಬು ಇತ್ತಾಗ ಬರಾಕ ಹತ್ಯಾನ. ಅವ ಬಂದ್ರು ಅಂದ್ರು ಏನಾರ ಒಂದು ತಗಲ್ ಬಾಜಿ ಮಾಡು ತಂದ ಬಿಟ್ಟಿರ್ತಾನ. ಅವ ನಾವ್ ಯಾರು ಇಲ್ಲಿ ಇರೋದು ಬ್ಯಾಡಲಿ, ನಡ್ರಲ್ಲೇ ಹೋಗು ನಡ್ರಲ್ಲೇ, ನೀವು ಇಲ್ಲೇ ನಿಂತಿರು.
3: ನಿಮ್ ಹೆಸರು?
4: ಬಸಪ್ಪ ಅಂತ. ನಿಮ್ರು?
3: ನನ್ನ ಹೆಸರು ರಂಗಿ ಅಂತ. ನಾ ನಾಟಕ ಮಾಡಕ್ ಹತ್ತಿ 6 ವರ್ಷ ಆತು. ಇಡೀ ನನ್ನ ಜೀವನದಾಗ ನಿಮ್ಮಂಗ ಮಾತ್ ಹೇಳವ್ರನ್ನ ನಾ ಎಲ್ಲೂ ನೋಡ್ಲಿಲ್ ಬಿಡ್ರಿ. ನನಗ ನಿಮ್ಮಂತವ್ರನ್ ಕಂಡ್ರ ಬಹಳ ಇಷ್ಟ.
4: ನಂಗೆ ಏನ್ ಹೇಳ್ಬೇಕು ಅಂತ ತಿಳಿತಿಲ್ಲ, ನಾನು ನಿಮ್ಮನ್ನ ಲೈಕ್ ಮಾಡ್ತೇನ್ರಿ.
3: ಹೌದಾ? ಥ್ಯಾಂಕ್ ಯು ವೆರಿ ಮಚ್.
4: ಲೇ ಉಳ್ಳಾಗಡ್ಡಿ
5: ಮನಸಿಕಾಯಿ
4: ಯಾಕಡೆ ಅಲ್ಲಿ ನೋಡ್ರು, ಆ ಸುಮ್ರಾನ್ ಕೂಡ
5: ಹೌದಲ್ಲೇ.
4: ಈ ಸುದ್ದಿ ಅವ್ರವ್ ಗೊತ್ತಾತಂದ್ರ ಅವ್ನ ನಡ ಮುರಿಯಂಗ್ ಒದ್ದು ಮನೆ ಹೋಗ್ತಾವ.
1: ಬಸ್ಯ ನಾಟಕದಾಗ ಪಾರ್ಟ್ ಮಾಡುದು ಅವ್ರವ್ ಗೊತ್ತಿಲ್ಲ, ದಿನಾಲು ಸುಳ್ಳು ಹೇಳ್ಕೊಂಡು ಇಲ್ಲಿ ಬರಾಕ ಹತ್ತಾನವ.
4: ನೋಡು
3: ಬಸ್ ಅವ್ರ, ನಾನು ನಾಟಕ ದಿನಾನ ಬರ್ತೀನಿ. ಮಾಸ್ತರ ನನ್ ಮಾತಂತೂ ಒಪ್ಸದಾತ್ರ, ಇನ್ನ ನಾನು ರಂಗ ತಾಲೀಮು ದಿನಾನ ಬರ್ತೀನಿ. ಬರ್ರಿ
2: ಹಂಗ ಮಾಡ್ತೀರಾ? ಹಂಗ ಮಾಡ್ರಿ, ಬರ್ರಿ ಬರ್ರಿ ಅವತ್ ಬರ್ರಿ.
4: ಇಲ್ಲೋಡ್ರಿ ಇಲ್ಲೋಡ್ರಿ, ನಾಳೆ ನಾ ನಿಮ್ಮನಿಗ್ ಬರ್ತೀನ್ರಿ.
3: ನೀವು ನಮ್ಮನಿಗ್ ಬರ್ತೀರಾ? ಯಾಕ
4: ಯಾಕಂತ ಅಲ್ಲೇ ಹೇಳ್ತೀರಿ.
3: ಓಹೋ ಪರ್ಸನಲ್
2: ಮಾಸ್ತರ, ಇವತ್ತ ರಂಗ್ ತಾಲೀಮ್, ಆ ರಂಗಿನೂ ಇಲ್ಲ ಬಸ್ಯಾನು ಬಂದಿಲ್ಲ. ಈ ಬಸ್ಯ ಇದ್ಕಿದ್ದಂಗ ಎಲ್ಲಿ ಹೋದ ಅಂತ ಮಾಸ್ತರ ನನಗ್ ಯಾಕೋ ಅನುಮಾನ. ಮಾನ್ಯ ಆ ರಂಗಿ ಬಸ್ಯಾನ್ ಕೂಡ ಬ್ಯಾರೇನೆ ಮಾತಾಡಕತ್ತಿದ್ಲು. ಬೆಳಗ್ಗೆ ಆದ್ರ ಜಾತ್ರೆ, ಒಂದ್ ವೇಳೆ ನಾಟಕ ಏನಾದ್ರೂ ಬಂದ ಆದಂದ್ರ ಊರಾನ ಮಂದಿ ನನಗ ನಿಮಗ ಕಲ್ ಹಸ್ತಾರ.
6: ಸಾವುಕಾರ ಸಾವುಕಾರ ಚಿಂತೆ ಮಾಡಬೇಡ್ರಿ, ಈ ನಾಟಕದಾಗ ಬಸಪ್ಪ ಇದ್ದಷ್ಟು ಕಾಳಜಿ ಬ್ಯಾರೆ ಯಾರಿಗೂ ಇಲ್ಲ. ಅರೆ ಅರೆ ಅಲ್ಲಿ ನೋಡ್ರಿ, ಅಲ್ಲಿ ಇನ್ನ ನಮ್ ಬಾಯಾಗಿನ ಮಾತು ಬಾಯಾಗ ಅದಾವು ಬಂದ ಬಿಟ್ರು ನೋಡ್ರಿ. ಈಗ ಇಬ್ರು ಕುಡ್ಸಿ ಅಲ್ಲಿ
3: ಮಾಸ್ತರ ಲೇಟ್ ಆದಂಗ್ ಕಾಣ್ತೈತಿ, ತಾಲೀಮು ಶುರು ಮಾಡೋಣೇನ್ರಿ? ಹಿಂಗ್ಯಾಕ್ ನೋಡಕತ್ತೀರಿ?
6: ಅಲ್ಲ ನಿನ್ನೆ ನೀವು ಎಲ್ಲಿಗೆ ಹೋದ್ರಿ?
1: ಅದನ್ನ ನಾ ಹೇಳ್ತೀನಿ ತಡ್ರಿ, ಇವ್ರ ಅಪ್ಪನು ಹೋದ ವರ್ಷ ನಾಟಕದಕ್ಕಿ ಕೂಡ ಓಡ್ ಹೋದ, ಈಗ ಈ ಮಗನು ನಾಟಕದಕ್ಕಿನ್ನ ಮದುವೆಯಾದ.
3: ಹೌದು ಹೌದು, ಬಸ್ಸು ಅವರು ಬಹಳ ಒಳ್ಳೆ ಸ್ವಭಾವ ವ್ಯಕ್ತಿ ಅನಿಸ್ತು. ಅವರಲ್ಲಿದ್ದ ಕಲೆಗೆ ನನ್ ಮನಸ್ಸು ಸೋತ್ ಹೋಯ್ತು. ನಿನ್ನೆ ನಮ್ಮ ಮನೆಗ್ ಬಂದು ತಮ್ಮ ಆಶಾ ಹೇಳಿದ್ರ ತಡ ಮಾಡೋದ್ ಬ್ಯಾಡ ಅಂತ ನಿನ್ನೆ ಧರ್ಮಸ್ಥಳಕ್ ಹೋಗಿ ದೇವರ ಸಾಕ್ಷಿಯಾಗಿ ಮದುವೆಯಾಗಿ ಬಂದೇವಿ.
1: ಅವ್ರವ್ವ ಏನಾಗಬಾರ್ದು ಅಂತ ಅಂದ್ಕೊಂಡಿದ್ಲಲ್ಲ, ಅದೇ ಆತ್ರಿ ಸಾವುಕಾರ.
2: ಸೋದ್ ಆತ್ ಬಿಡ ಲೇ ಬುಡ್ಯ, ನಾಟಕ ಮುಗದಂಗ ಆತ್ಲಿ ಹಂಗ್ರ, ನಾಟಕ ಮುಗದಂಗ ಆತ್ಲಿ ಹಂಗ್ರ.
7: ಗಿಡದಂತೆ ನೆರಳು ಕಿರುನಾಟಕ ಕೇಳಿದಿರಿ. ಬರೆದವರು ಜಗದೀಶ್ ಬಳಿಗೇರ್.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಇಂದಿನ ಸಮ್ಮುಖದಲ್ಲಿ ಕೇಳಿ ಹಿರಿಯ ರಂಗಕಲಾವಿದರಾದ ರಮಾನಂದ್ ರೇಜೇವರ್ಗಿ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುವವರು ಲಕ್ಷ್ಮೀಕಾಂತ್ ಪಾಟೀಲ್.
2: ಆತ್ಮೀಯರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಮ್ಮುಖ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದು ಸಮ್ಮುಖದಲ್ಲಿ ಈ ಭಾಗದ ಹಿರಿಯ ಕಲಾವಿದರೊಬ್ಬರು ನಮ್ಮ ಜೊತೆ ಇರ್ತಾರೆ. ಅವರ ಅನುಭವದ ಮಾತುಗಳನ್ನ, ಅವರ ಬದುಕಿನ ಅನುಭವ, ಕಲೆಯ ಅನುಭವವನ್ನ ಇವತ್ತು ನಮಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಅಫ್ಜಲ್ಪುರ್ ತಾಲೂಕಾ ಹಿರೇಜೇವರ್ಗಿ ಗ್ರಾಮದ ಶ್ರೀಯುತ ರಮಾನಂದ್ ಹಿರೇಜೇವರ್ಗಿ. ರಮಾನಂದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೀ.
3: ನಮಸ್ಕಾರ.
2: ಈಗ ನೀವು ಒಬ್ಬ ಬಹುಮುಖ ಪ್ರತಿಭೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನಿಮ್ಗೆ ಯಾರ್ಯಾರು ಪರಿಚಯ ಯಾರ ಅವರಿಗೆಲ್ಲ ಗೊತ್ತದ ರಮಾನಂದ್ ಹಿರೇಜೇವರ್ಗಿ ಅವರು ಏನೇನ್ ಮಾಡ್ತಾರ ಅಂತ ಹೇಳಿ. ಯಾವ್ಯಾವ ಕಲೆ ಅವ್ರ ಹತ್ರ ಅದ, ಏನೇನು ಕೆಲಸಗಳನ್ನ ಅವ್ರು ಮಾಡ್ತಾರ ಅನ್ನುವಂಥದ್ದು. ಆದ್ರೂ ಕೂಡ ನಮ್ಮ ಆಕಾಶವಾಣಿ ಕೇಳೋರಿಗೆ ನೀವು ನಿಮ್ಮಲ್ಲಿರುವಂತಹ, ನೀವು ಮಾಡುವಂತಹ ಈ ಕಲೆಗಳು ಏನೇನಂತ ಒಂದ್ಸಲ ಪರಿಚಯ ಮಾಡಿಕೊಡ್ರಲ್ಲ.
3: ನಾನು ಮೂಲ ಹೆಸರು ರೇವಣ ಸಿದ್ದಪ್ಪ ಯರಪ್ಪ ಮಾರಿಪಾಟೀಲ್. ಕಾವ್ಯನಾಮ ರಮಾನಂದ ಇಟ್ಟುಕೊಂಡಿದ್ದು. ನಾನು ಸುಮಾರು ಹುಟ್ಟಿದ 10ನೇ ವರ್ಷದಿಂದಲೇ ನಾನು ಕಲಾಕ್ಷೇತ್ರದಲ್ಲಿ ಧುಮುಕಿದೆ. ನನ್ನ ಶಿಕ್ಷಣ SSC 11ನೇ ವರೆಗೆ ಮ್ಯಾಟ್ರಿಕ್ ಅಂತೀರ ಆ ಟೈಮ್. ಅದ ನಂತರ ಕಲಿಯಲ್ಲಿ ಕಲಿಯೇ ಉಳಿದಿರುವುದರಿಂದ ಅದರ ಕಡೆ ಗಮನ ಕೊಡಲಿಲ್ಲ ಶಿಕ್ಷಣದ ಕಡೆ. ಟೈಪ್ ರೈಟಿಂಗ್ ಸೀನಿಯರ್ ಕೂಡ ಮಾಡಿದೆ ಇಂಗ್ಲಿಷ್. ಆದರೂ ನಾನು ವಿಶೇಷವಾಗಿ ಯಾರಿಗೂ ಮಾಲಕ ಆಗೋದಿಲ್ಲ, ಯಾರಿಗೂ ಮಾಲಕ ಅನ್ನೋದಿಲ್ಲ ಒಂದು ತತ್ವ ಸಲುವಾಗಿ ನಾನು ಕಲಾಕ್ಷೇತ್ರದಲ್ಲಿ ಉಳಿಯಬೇಕಾಯ್ತು.
2: ಅಂದ್ರೆ ನೀವು 10ನೇ ವಯಸ್ಸಿಗೆ ನಿಮಗೊಂದು ಪ್ರೇರಣೆ ಇತ್ತು.
3: ಪ್ರೇರಣೆ ಆಯ್ತು,
2: ನಾವು ಒಬ್ಬ ಕಲಾವಿದ ಆಗ್ಬೇಕು ಅಂತ
3: ಆಗ್ಬೇಕು.
2: ಮುಂದೆ ನೀವು ಈಗಿನ ನಾವೇನ್ SSLC ಅಂತೀವಿ ಅಂದ್ರೆ 10ನೇ ತರಗತಿವರೆಗೆ ನೀವು ವಿದ್ಯಾಭ್ಯಾಸ ಮಾಡಿ ಮುಂದೆ ಕಂಟಿನ್ಯೂ ಮಾಡ್ಲಿಲ್ಲ. ಹೆಂಗ ಅನಿಸ್ತು ಅಂದ್ರೆ ನೀವು 10ನೇ ವಯಸ್ಸಿನಾಗ ನಿಮ್ಗೆ ನಿಮ್ಮನ್ನ ನೀವು ಹೆಂಗ್ ಗುರ್ತು ಹಿಡ್ಕೊಂಡ್ರಿ ನಾ ಒಬ್ಬ ಕಲಾವಿದ ಅಂತ ಏನ್ ಮಾಡಿದ್ರಿ ಅವಾಗ?
3: ಅವಾಗ ನಾನು ರವೇದ ಉಂಡೆ ನಾಟಕದಲ್ಲಿ ಮಾಸ್ಟರ್ನ ಪಾತ್ರ ಆಗಿದ್ದೆ ಶಾಲೆಯಲ್ಲಿ. ಅಲ್ಲಿ ಶಾಲೆಯ ಗುರುಗಳು ಆ ಮಾಸ್ಟರ್ನ ಪಾತ್ರ ಅಭಿನಯ ನೋಡಿ ಶಭಾಷಿಗಿರಿ ಕೊಟ್ಟರು ನನಗೆ.
2: ಸರ್ ಅವರು
3: ಸರ್
2: ನಿಮ್ ಗುರುಗಳು?
3: ನಮ್ಮ ಗುರುಗಳು.
2: ಹೆಸರು ಹೇಳ್ಬಹುದು ಅವ್ರ ನೆನಪದ?
3: ಅವರು ಮೊಹಮ್ಮದ್ ಅಂತೇಳಿ ಗುರು.
2: ಮೊಹಮ್ಮದ್ ಅಂತೇಳಿ ನಿಮ್ ಗುರುಗಳು?
3: ಗುರುಗಳು. ಅದೇ ಅವರ ಆಶೀರ್ವಾದವೇ ನನಗೆ ಕಲೆಯನ್ನಾಗಿ ಮಾಡಿತು.
2: ಅಂದ್ರ ಅವರವತ್ತು ನಿಮ್ಮನ್ನ ಗುರುತಿಸಿ, ನಿಮ್ಮ ಕಲೆಯನ್ನು ಮೆಚ್ಚಿ, ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮ್ಗೊಂದು ಶಭಾಷಗಿರಿ ಕೊಟ್ಟದ್ದು ಮುಂದೆ ನೀವೊಬ್ರು ಕಲಾವಿದರಾಗ್ಲಿಕ್ಕೆ ಒಂದು ಪ್ರೇರಣೆ ಆಯ್ತಂತೆ.
3: ಪ್ರೇರಣೆ.
2: ಮತ್ತೆ ಅಲ್ಲಿಂದ ಮುಂದೆ ನಾಟಕ ಆದ್ಮೇಲೆ?
3: ಅಲ್ಲಿಂದ ಮುಂದೆ ಅಭಿನಯ ಮಾಡಲು ಆರಂಭಿಸಿದೆ. ಸುಮಾರು ಒಂದು 100 ನಾಟಕದಲ್ಲಿ ಇಲ್ಲಿಯವರೆಗೆ ಹೀರೋ ಪಾತ್ರ ಅಭಿನಯ ಮಾಡಿದವನು.
2: ಓಹೋ. ಅಂದ್ರೆ ಇವು ಸಾಮಾಜಿಕ ನಾಟಕ?
3: ಸಾಮಾಜಿಕ ನಾಟಕ. ಪೌರಾಣಿಕಾರೆ ವಿಶೇಷವಾಗಿ ಮಾಡಿಲ್ಲ, ಸೋಷಿಯಲಿಸ್ಟ್ ಡ್ರಾಮಾಗಳೇ ಹೆಚ್ಚು. ಮತ್ತು ಗುಬ್ಬಿ ವೀರಣ್ಣವರ ಕಂಪನಿ, ಮೈಸೂರು ಉದಯ ಕಲಾಮಂಡಳಿ, ಹಿಂಗೆಲ್ಲ ಸರ್ವಿಸ್ ಕಂಪನಿಯಲ್ಲಿ ಪಾತ್ರ ನಿರ್ವಹಿಸಿದೆ.
2: ಈಗ ರಮಾನಂದ್ ಅವರೇ, ಬಹಳ ಕುತೂಹಲ ಆಗ್ತದೆ. ಯಾಕಂತಂದ್ರೆ ನೀವು 10ನೇ ವಯಸ್ಸಿಗೆ ನೀವು ಶಾಲೆಯಲ್ಲಿ ಆರಂಭ ಮಾಡಿದ್ರಿ, ಏನೇನ್ ಮಾಡಿದ್ರಿ ಅಂದ್ರೆ ನಿಮ್ ವಿದ್ಯಾಭ್ಯಾಸ, ನಿಮ್ಮ ಬಾಲ್ಯ, ನಮ್ಮ ತಂದೆ ತಾಯಿ, ನಿಮ್ಮ ಹುಟ್ಟೂರು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಲ್ಲ.
3: ನಮ್ಮ ತಂದೆಯವರು ಈರಪ್ಪ ಗೌಡ್ರು, ತಾಯಿ ಸಿದ್ದಮ್ಮಗೌಡ್ತಿ. ಅವರ ಉದರದಿಂದ ಹುಟ್ಟಿದ 4ನೇ ಅವ ನಾನು. ನನಗೆ 4 ಜನ ಅಣ್ಣದೇರು, ಒಬ್ಬ ತಮ್ಮ. ಹೀಗೆ ನನ್ನ ಮನೆತನದ ಪರಿಸ್ಥಿತಿ. ನಮ್ಮ ತಂದೆ ತಾಯಿಗಳು ತೀರಿ ಹೋದ ನಂತರ ನನ್ನ ಶಿಕ್ಷಣ ಅಷ್ಟೇ, ಮ್ಯಾಟ್ರಿಕದವರೆಗೆ ಅಭ್ಯಾಸ ಅಷ್ಟೇ ಆಯ್ತು. ಮುಂದೆ ತಲೆಯಲ್ಲಿ ಕಲಿಯೇ ಬೆಳೆದಿರುವುದರಿಂದ ಆ ಕಲಾರಾಧಕನಾಗಲು ಹವಣಿಸಿದೆ. ಮುಂದೆ ನಾನು ನಾಟಕಗಳನ್ನು ಬರೆಯಲು ಪ್ರಾರಂಭಿಸುತ್ತ ನಟನೆ ಮಾಡುವುದು ಕೂಡ ಹುಟ್ಟುತ್ತಲೇ ಬಂದಂತಹದು. ಈ ಒಂದು ರೀತಿಯಿಂದ ಬೆಳೆಯುವ ನನ್ನ ವಯಸ್ಸಿನ ಅನುಗುಣವಾಗಿ 15-20 ವರ್ಷದೊಳಗಾಗಿ ನಾನು ಸುಮಾರು ನಾಟಕಗಳನ್ನು ಬರೆದೆ ಮತ್ತು ಅಭಿನಯ ನೀಡಿದೆ.
2: ಆತ್ಮೀಯ ಕೆಳಗರೆ, ಇವತ್ತು ಸಮ್ಮುಖದಲ್ಲಿ ನಮ್ಮ ಜೊತೆ ಹಿರಿಯ ಕಲಾವಿದರಾದಂತಹ ರಮಾನಂದ್ ಹಿರೇಜೇವರ್ಗಿ ಅವರು ನಮ್ಮ ಜೊತೆ ಇದ್ದಾರೆ.

0: ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸಮ್ಮುಖ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮ್ ಜೊತೆ ಇವತ್ತು ರಮಾನಂದ್ ಹಿರೇಜ್ ಅವರಿಗೆ ಇದ್ದಾರೆ. ತಮ್ಮ ಬದುಕಿನ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಕಲಾವಿದರಾಗಿ, ನಾಟಕ ಬರಹಗಾರರಾಗಿ, ಹಾಡುಗಳ ರಚನೆಕಾರರಾಗಿ, ಚುಟುಕು ಸಾಹಿತ್ಯ, ಸಾಕಷ್ಟು ವಿವಿಧ ಬಗೆಯ ಪ್ರಕಾರಗಳಲ್ಲಿ ಅವರು ಕೆಲಸ ಮಾಡಿ ತಮ್ಮ ಒಂದು ರಂಗಭೂಮಿ ಸೇವೆ, ಇತರ ಸಾಹಿತ್ಯ ಸೇವೆಯನ್ನ ಅವರು ನೀಡ್ತಾ ಇದ್ರೆ. ಈ ಭಾಗದಲ್ಲಿ ರಮಾನಂದ್ ಹಿರೇಜ್ ಅವರಿಗೆ ಅಂತಂದ್ರೆ ಸಾಕಷ್ಟು ಜನರಿಗೆ ಚಿರಪರಿಚಿತ. ಈಗ ರಮಾನಂದ್ ಅವರೇ, ನೀವು ಹೇಳ್ತಾ ಇದ್ರಿ ನಮ್ಮ ಊರಲ್ಲಿ ಅಂದ್ರೆ ಹಿರೇಜ್ ಅವರಿಗೆ ಅಲ್ಲಿ ನೀವು 4 ಜನ ಅಣ್ಣತಮ್ಮಂದಿರು, ತಂದೆ ತಾಯಿಯಲ್ಲಿ ಕೃಷಿಕರಾಗಿರುವಂತ ಒಂದು ಕುಟುಂಬದಲ್ಲಿ ಎನ್ಸಿ ಅಲ್ಲೇ ವಿದ್ಯಾಭ್ಯಾಸ ಮಾಡಿದ್ರಿ ಅಂತೇಳಿ. ಎಲ್ಲ ಅಫ್ಜಲ್ಪುರ್ನೇ ಕಲ್ತ್ರು, ಇಲ್ಲಿ ಕಲ್ತ್ರಿ?
1: ಅಕ್ಕಲಕೋಟ, ಮಹಾರಾಷ್ಟ್ರ ಭಾಗ ಅಕ್ಕಲಕೋಟದಲ್ಲಿ ಮ್ಯಾಟ್ರಿಕ್ ಮುಗಿಸಿದೆ.
0: ಅಲ್ಲಿ ಮುಗಿಸಿದ್ರಿ? ಅಲ್ಲಿಂದ ನೀವು ಮುಂದೆ ಓದು ಆಗ್ಲಿಲ್ಲ? ನಿಮಗೆ
1: ಓದೋದಾಗ್ಲಿಲ್ಲ.
0: ಈ ರಂಗಭೂಮಿಗೆ

0: ಅಷ್ಟು ಈಗ ಸ್ಕೂಲ್ನಾಗಂತೂ ಒಂದ್ ನಾಟಕ ಮಾಡಿದ್ರಿ, ಈಗ ಸಾಮಾಜಿಕ ದೊಡ್ಡ ದೊಡ್ಡ ನಾಟಕ ಮಾಡುವಂತ ಸಂದರ್ಭ ಹೆಂಗ್ ಒದಗಿ ಬಂತು? ಫಸ್ಟ್ ನಿಮ್ ಯಾರು ನಿಮಗ ನಾಟಕ ಮಾಡಪ್ಪ ಅಂತೇಳಿ ಪಾರ್ಟ್ ಕೊಟ್ರು?
1: ನಾವು ಓದುವಾಗ ಗ್ಯಾದರಿಂಗ್ಗಳಲ್ಲಿ ನಾನೇ ಹೀರೋ ಪಾರ್ಟಿ ಮಾಡ್ತಿದ್ದೆ. ಮಾಸ್ಟರ್ ಮಂದಿ ನನ್ನ ಮ್ಯಾಗ ಪ್ರೀತಿ ಇದ್ರು. ಅದಕ್ಕೆ 8ನೇ 9ನೇ 10ನೇ 11ನೇ ವರ್ಗದವರೆಗೆ ಅಭ್ಯಾಸ ಮಾಡುವಾಗ ಅಕ್ಕಲಕೋಟಿಗೆ ನಾನು ಪ್ರಸಿದ್ಧ ಅನಪಡಿ ಆಯ್ತು. ಯಾಕೆ ನನ್ನ ಹೀರೋ ಪಾತ್ರ
0: ನೀವೇ, ನಾಟಕದಲ್ಲಿ ಹೀರೋ ನೀವೇ.
1: ನಾನೇ ಯಾಕೆ ಇದಕ್ಕೆ ಕಾರಣೀಯ ಭೂತ ಅಂದ್ರೆ, ನಮ್ಮ ಸೋದರ ಮಾವು ಕಾಸೇರೋ ಬಸಪ್ಪ ಪೊಲೀಸ್ ಪಾಟೀಲ್ ಅಕ್ಕಲಕೋಟ ತಾಲೂಕದ ಸಭಾಪತಿ ಇದ್ರು. ಅವರು ನಾಟಕ ಕಂಪನಿ ಕಟ್ಟಿದವರು. ಅವರ ಗರಡಿ ಮನೆಯಲ್ಲಿ ನಾನು ಬೆಳೆದವರು.
0: ಅಂದ್ರೆ ವೃತ್ತಿ ರಂಗಭೂಮಿ ಅವರು ಕಟ್ಟಿದ್ರು, ಕಂಪನಿಯನ್ನು ಕಟ್ಟಿದ್ರು ಅವರು.
1: ಹೀಗಾಗಿ ವಿ ವಿ ಪಟ್ಟಣ ಶೆಟ್ಟಿ, ಚಂಪಾವತಿ ಪುರಿ ಇಂತಹ ಪ್ರಸಿದ್ಧವಾದ ನಟಿಯರು, ಸುಮತಿ ದೇವಿ ಸಿನಿಮಾ ನಟಿ, ಇಂಥವರೆಲ್ಲ ಕರೆಸಿ ನಾಟಕ ಆಡ್ತಿದ್ರು. ಅಂಥವರ ಗರಡಿ ಮನೆಯಲ್ಲಿ ನಾನು ಬೆಳೆದೆ, ಅಲ್ಲಿಂದ ಪ್ರಾರಂಭ ಆಯ್ತು.
0: ಅಂದ್ರೆ ನೀವು ಈಗ ಶಾಲೆ ಕಾಲೇಜುಗಳಲ್ಲಿ ಮಾಡಿದಂತ ನಾಟಕ ಅಂತೂ ಅದೇ ಅದು. ಈಗ ಹೊರಗ ಅಂದ್ರೆ ಸಾಮಾಜಿಕವಾಗಿ ಒಂದು ಕಂಪನಿಯಲ್ಲಿ ಮಾಡಿದಂತ ನಾಟಕ ಪಾತ್ರ, ಅದ್ರ ಬಗ್ಗೆ ಏನಾದ್ರೂ ನೆನಪದನ?
1: ನೆನಪಿದೆ. ಕಂಪನಿ ನಮ್ಮ ಸೋದರ ಮಾವನವರದೇ ನಾಟಕ ಕಂಪನಿ ಇತ್ತು, ಶಂಕರ್ಲಿಂಗ ಪ್ರಾಸಾದಿಕ ಸಂಗೀತ ನಾಟಕ ಕಂಪನಿ. ನಮ್ಮ ಮಾವನವರು ಅವ್ರ ನಾಟಕ ಕಂಪನಿಯಲ್ಲಿ ಹೀರೋ ಪಾತ್ರ ಮಾಡ್ತಿದ್ದೆ. ಅದು ಬಾಳಿ ಮೆಚ್ಚುಗೆ ಆಯ್ತು. ನಮ್ಮ ಮಾಮವ್ರು ಹೇಳ್ತಿದ್ರು ಹೊರಗೆ, ನಾನ್ ನಮ್ಮ ಅಳನ ಸಲುವಾಗಿ ನಾಟಕ ಕಂಪನಿ ತೆಗಿತೇನೆ ಪ್ರತಿ ವರ್ಷ, ಸಿನಿಮಾ ನಟಿಯರ ಸಲುವಾಗಿ ಅಲ್ಲ, ಸಿನಿಮಾ ನಟಿಯರು ನಾ ಕರೆಸಿ ನಮ್ಮ ಅಳಿಯನ ಪ್ರಭಾವ ಮಾಡೋ ಸಲುವಾಗಿನೇ ನಾ ಇಂತ ಕಂಪನಿ ಜೊಕ್ಕೊಂಡು ನಡೆದಿದ ಅಂತ ಹೇಳ್ತಿದ್ರು.
0: ಅಂದ್ರೆ ನಿಮ್ ಮೇಲೆ ಅಷ್ಟು ಪ್ರೀತಿ ನಿಮ್ಮ ಅವರಿಗೆ, ಅಳೆಯನಲ್ಲಿರುವಂತ ಒಂದು ಪ್ರತಿಭೆ ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ನಿಮ್ಮನ್ನ ಹೀರೋ ಮಾಡೋ ಸಲುವಾಗಿ ಒಂದು ನಾಟಕ ಕಂಪನಿ ತೆಗೆದಿದ್ರು. ಏನ್ ಅನಿಸ್ತಾ ಅವ್ರ ಬಗ್ಗೆ, ಅವ್ರಿಗೆ ನೆನಪು ಮಾಡ್ಕೋತೀರಾ? ಹೆಂಗ
1: ಅವ್ರಿಗೆ ಪ್ರತಿನಿತ್ಯ ನೆನಪು ಮಾಡ್ಕೋತೀನಿ. ಯಾಕಂದ್ರೆ ಅವರೇ ನಾನು ಗುರು ಅಂತ ನಾ ತಿಳ್ಕೊಂಡವ್. ಅವರು ನಾಟಕದಾಗ ಹೀರೋ ಪಾರ್ಟಿ ಮಾಡ್ಕೋತೇ ಅವ್ರ ಕಂಪನಿ ತೆಗೆದಿದ್ರು.
0: ಅವರು ಕಲಾವಿದರು.
1: ಈ ಒಂದು ಪರಿಸ್ಥಿತಿಯಿಂದ ನಾವು ನಾಟಕ ಕಂಪನಿ
0: ನಡೆಯಿತು.
1: ಮತ್ತು ಅಲ್ಲಿ ಏನಂದ್ರೆ ಅಕ್ಕಲಕೋಟೆ ತಾಲೂಕ, ಸೋಲಾಪುರ ಮತ್ತು ಕೆಲವೊಂದು ಗ್ರಾಮಗಳಲ್ಲಿ ದೀಪಾವಳಿಗೆ ಪ್ರಾರಂಭ ಆದ ನಂತರ ಮಳೆಗಾಲದ ತನ ನಾಟಕ ಆಡ್ತಿದ್ರು.
0: ರೆಗ್ಯುಲರ್ ಆಗಿರ್ತಿದ್ರು,
1: ರೆಗ್ಯುಲರ್.
0: ಈಗ ನೀವು ಅಲ್ಲೇ ನಿಮ್ಮ ನಟನೆ ಆರಂಭ ಮಾಡಿದ್ರಿ, ಮುಂದೆ ಯಾವ ರೀತಿ ಇದು ಬೆಳ್ಕೊಂಡು ಹೋಯ್ತು? ಅಂದ್ರೆ ನೀವು ಪರಿಪೂರ್ಣ ಅದರಾಗೆ ತೊಡಗಿಸಿಕೊಂಡ್ರೆ ಅಥವಾ ಮತ್ತೆ ಬೇರೆ ಏನಾದ್ರು ಕೆಲಸ ಏನಾದ್ರು ಮಾಡಿದ್ರು ಹೆಂಗ?
1: ಬೇರೆ ಕೆಲಸ ಅಂದ್ರೆ ಸ್ಮಾರ್ಟ್ ಆಗಿದ್ದ ಮ್ಯಾನೇಜರ್ ಇದ್ದಾರೆ, ರಾಯಚೂರು ಹನುಮಂತ ಆಗಿದ್ದು. ಹನುಮಂತ ಆಗಿದ್ದ ಮ್ಯಾನೇಜರ್ ಇದ್ರು ಕೂಡ ಸರಿಯಲ್ಲಿ ಈ ಕಲಿಯೇ ಉಳಿದಿರಬಾರ್ದ್ರಿಂದ ಅದೇ ರಾಜೀನಾಮೆ ಕೊಟ್ಟು 2.5 ವರ್ಷ ಕೆಲಸ ಮಾಡಿ ಮತ್ತೆ ರಂಗಭೂಮಿ ಇದಾಗಿದ್ದೆ.
0: ಅಂದ್ರೆ ಮತ್ತೆ ನಾಟಕ ಮಾಡ್ಲಿಕ್ಕೆ ಬಂದ್ರೆ ಅಲ್ಲಿ ಹೋಗೋ ಅವಕಾಶ ಹೆಂಗ್ ಸಿಕ್ತ? ಅಂದ್ರೆ ಅದನ್ನು ಹೆಂಗ ಮ್ಯಾನೇಜರ್ ಕೆಲಸ ಹೆಂಗ ನೀವು ಪಡ್ಕೊಂಡ್ರಿ?
1: ಅದು ನಮ್ಮ ಸಮೀಪದ ಸಂಬಂಧಿಕರು ಪ್ರೆಸಿಡೆಂಟ್ ಇದ್ರು, ಅವ್ರು ನನಗೆ ಒಯ್ದು ಅಲ್ಲಿ ಇಟ್ರು.
0: ರಾಯಚೂರು ಹನುಮಂತ
1: ಹಾಕಿದ್ದು ಹಳೇನೆ ನನಗೆ ಕರ್ಕೊಂಡು ಹೋಯ್ದು ಅಲ್ಲಿ ಇಟ್ಟ.
0: ಅಂದ್ರೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ
1: ಸಿಕ್ತು. ಆದ್ರೆ ಅದ ಕಡೆ ನನಗೆ ಒಲವು ಇರಲಿಲ್ಲ. ಅಲ್ಲಿ ಗೀತಾ ಟಾಕೀಜ್ ಅಂತ ಹೇಳಿ ಅದೇ ಗೀತಾ ಅಂತ ಹೇಳಿ ಅನ್ನ ಹನುಮಂತ ಮ್ಯಾನೇಜರ್ ಇದೆ. ಗೀತಾ ಟಾಕೀಜ್ನಲ್ಲಿ ಒಂದು ನಾಟಕದಾಗ ಅಭಿನಯ ಮಾಡಿದೆ.
0: ನಾ ಮಾಡಿದ್ರಿ
1: ಅದು ಬಹಳ ಫೇಮಸ್ ಆಯ್ತು. ಅದ್ರಾಗ ಇನ್ನೂ ಒಂದೇನು, ನನ್ನ ಅಭಿನಯದಲ್ಲಿ ಮತ್ತೆ ಇನ್ನಾದರೂ ಬಂದು ಒಳ್ಳೆಯ ಕಾವ್ಯದವರು ರಮಾನಂದಕ್ಕಿಂತ ಬೆಸ್ಟ್ ಪಾರ್ಟಿ ಮಾಡಿ ತೋರಿಸಿದ್ದಾದ್ರೆ ದೋಜು ಸರ್ಪಾಸ್ಮಿನ ಆಕ್ಷನ್ ಅಂಡ್ ಪ್ರೋಜ್ ಸ್ಟೇಜ್ ಫಾರ್ ಎವರ್ ಎಂದು ಘೋಷಣೆ ಮಾಡಿದೆ.
0: ಏನ್ ಇನ್ನೊಮ್ಮೆ ಹೇಳ್ರದು?
1: ನಾಟಕ ಕಂಪನಿದಾಗ ಪಾರ್ಟಿ ಮಾಡುವಾಗ ಈ ರಮಾನಂದಕ್ಕಿಂತ ಬೆಸ್ಟ್ ಮಾಡಿ ಪಾರ್ಟಿ ಮಾಡಿ ತೋರಿಸಿದಂತೆ ಯಾರಾದರೂ ಕಲಾವಿದರು ಹೆಮ್ಮೆಯಿಂದ ಬಂದು ರಂಗಭೂಮಿದ ಬಣ್ಣ ಬಳಕೊಂಡು ಪಾರ್ಟಿ ಮಾಡಿದ್ದಾದ್ರೆ ಹತ್ತರದ ರಂಗಭೂಮಿಯನ್ನು ಮರೆತು ಬಿಡುತ್ತೇನೆ ಅಂತೇಳಿ.
0: ಯಾರು ಹೇಳಿದ್ರಿ ಅದು?
1: ನಾನೇ
0: ಹೇಳಿ. ಇಂಗ್ಲಿಷ್ನಾಗೆ ಹೇಳ್ರಿ, ಇನ್ನೊಮ್ಮೆ ಹೇಳ್ರಿ ಹೇಳ್ರಿ.
1: ಅಭಿನಯ ಮಾಡುವಾಗ ರಮಾನಂದಕ್ಕಿಂತ ಬೆಸ್ಟ್ ಪಾರ್ಟಿ ಮಾಡಿ ತೋರಿಸ್ತೇನೆ ಅಂತ ಯಾರಾದರೂ ಬಂದಿದ್ದರೆ ಸರ್ಪಾಸ್ಮಿನ ಆಕ್ಷನ್ ಅಂಡ್ ಪ್ರೋಜ್ ಸ್ಟೇಜ್ ಫಾರ್ ನನ್ನ ಹತ್ತರದ ರಂಗಭೂಮಿಯನ್ನು ಮರೆತು ಬಿಡುತ್ತೆ.
0: ಸವಾಲ್ ಹಾಕ್ಬಿಡ್ರಿ,
1: ಸವಾಲ್ ಹಾಕಿ.
0: ಅಂದ್ರೆ ಅಷ್ಟು ನಿಮ್ಗೆ ಆತ್ಮವಿಶ್ವಾಸ ಇತ್ತು, ನಾ ಚಂದ ಮಾಡ್ತೀನಿ ಅಂತ.
1: ಚಂದ ಮಾಡ್ತ
0: ಜನರು ನಿಮ್ಮ ನಟನೆ ನೋಡಿ ಬಹಳ ಖುಷಿ ಪಡ್ತಿದ್ರು.
1: ಬಹಳ ಖುಷಿ ಪಡ್ತಿದ್ರು. ಇಷ್ಟೆಲ್ಲ ಬೇಲೂರದಿಂದ ಬಂದವರು ರಮಾನಂದ ಪಾತ್ರ ನೋಡ್ಲಿಕ್ಕೆ ಬರ್ತೇವ ಅಂತಿದ್ರು. ಒಮ್ಮೆ ನಾನು ಪೇಟಿಎಂ ಆಗಿದ್ದೆ, ಹಾರ್ಮೋನಿಯಂ ಮಾಸ್ಟರ್ ಆಗಿ ವರ್ಕ್ ಮಾಡ್ತಿದ್ದೆ. ನನ್ನ ಪಾತ್ರ ಇದ್ದಿಲ್ಲ, ನನ್ನ ಪಾತ್ರ ಮತ್ತೊಬ್ಬರಿಗೆ ಕೊಟ್ಟಿದ್ದೆ. ಆ ಮಂದಿ ಬಂದು ರಮಾನಂದ್ರ ಪಾತ್ರ ನಾವು ತಿರುಗಿ ಹೋಗ್ತೇವ್ರಿ ಅಂತಂದ. ಮುದ್ದಾಮ ನಿಮ್ಮದು ಪಾತ್ರ ನೋಡ್ಲಿಕ್ಕೆ ಬಂದವ್ರು ನಾವು 50-60 ಮಂದಿ ಗಾಡಿ ಕಟ್ಕೊಂಡು ಬಂದಿದ್ದೇವೆ, ನೀವು ಅಭಿನಯ ಮಾಡಿದ್ರೆ ಏನು? ಮತ್ತೊಬ್ರು ಅಂದ್ರು ಅವ್ರು ಪೇಟಿ ಬಾರಿಸೋರು. ಈಗ ಪೇಟಿ ಇದ್ದಾಗ ಯಾರು ಬಾರಿಸ್ತಾರ? ಅದು ಅವ್ರ

0: ಅಭಿನಯ ಮಾಡಿದ್ರೆ ನಾನೇ ಕೂರಿಸಿದ ಪದಗಳಿದ್ದು. ಹೀಗಾಗಿ
1: ಬಹಳ ಬೇಡಿಕೆ ಇರುವಂತ ನಟ ಆಗಿದ್ರೆ ಅವಾಗ. ಈಗ ರಮಾನಂದ ಅವರೇ ಒಂದು ಹಾಡನ್ನು ಕೇಳ್ಕೊಂಡ್ಬರೋಣ. ಹಾಡಿನ ನಂತರ ಮತ್ತೆ ನಿಮ್ ಜೊತೆ ಮಾತುಕತೆ ಮುಂದುವರಿತದೆ.

0: ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸಮ್ಮುಖದಲ್ಲಿ ಇವತ್ತು ಹಿರಿಯ ಜೀವಿ, ಹಿರಿಯ ರಂಗ ಕಲಾವಿದರು, ನಾಟಕಕಾರರು ಆಗಿರುವಂತಹ ರಮಾನಂದ್ ಹಿರೇಜಿ ಅವರಿಗೆ ಅವರು ನಮ್ ಜೊತೆ ಇದ್ದಾರೆ. ಅವರ ಬದುಕಿನ, ಅವರ ರಂಗಭೂಮಿಯ ಅನುಭವಗಳನ್ನ ನಮ್ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಬಹಳ ಸೊಗಸು ಅವ್ರ ಮಾತುಗಳನ್ನ ಕೇಳಿಕೆ, ಯಾಕಂದ್ರೆ ಆ ಕಾಲದ ಅವತ್ತಿನ ರಂಗಭೂಮಿ, ಅವತ್ತಿನ ಅವರ ಒಂದು ಹೀರಿಸಂ ಬಗ್ಗೆ ಇವತ್ತು ಬಹಳ ಹೆಮ್ಮೆಯಿಂದ ಅವರು ಹೇಳ್ಕೊಳ್ತಾ ಇದ್ದಾರೆ. ಅವರ ಮುಖದಲ್ಲಿ ಆ ಒಂದು ನೆನಪುಗಳು ಬಂದಾಗ ಮತ್ತೆ 18 ಹರಿಯದ ಯುವಕರಂತೆ ಅವರು ಇಲ್ಲಿ ಮಿಂಚ್ತಾ ಇದ್ದಾರೆ. ಈ ಒಂದು ನನಗೂ ಕೂಡ ಬಹಳ ಖುಷಿ ಕೊಡ್ತಾ ಇದೆ. ಅವ್ರ ಮಾತುಗಳನ್ನ ಇನ್ನಷ್ಟು ಕೇಳೋಣ. ರಮಾನಂದ್ ಅವರೇ, ಈಗ ಬಹಳ ಖುಷಿ ನಿಮ್ಗ, ನೀವು ಹೀರೋ ಮಾಡಿದಂತ ಪಾತ್ರಗಳು ನೆನಪಿಸಿದ್ರೆ ನಿಮ್ಗೆ ಬಹಳ ಖುಷಿ ಆಗ್ತಿರ್ಬೇಕು. ಈಗ ಸಿನಿಮಾ, ಅವಾಗ ನೀವು ಹೇಳಿದ್ರಿ ನಾನು ರಾಯಚೂರಿನಲ್ಲಿ ಮ್ಯಾನೇಜರ್ ಆಗಿದ್ದೆ ಅಂತೇಳಿ, ಸಿನಿಮಾಗಳು ಯಾವ್ಯಾವ ನೋಡ್ತಿದ್ರಿ, ಅದ್ರಲಿಂದ ನಿಮ್ಗೆ ಏನಾದರೂ ಆಕ್ಟಿಂಗ್ ನಾಗ ಒಂದ್ ಸ್ವಲ್ಪ ಹೆಲ್ಪ್ ಆಯ್ತಾ? ಹೆಂಗ
1: ಸಿನಿಮಾ ಭಾರಿ ಹೆಲ್ಪ್ ಆಯ್ತು.
0: ಯಾವ್ಯಾವ ಸಿನಿಮಾ ಬಂದಿದ್ವು ಅವಾಗ?
1: 64 ನಾನು ಸಿನಿಮಾಟಾಗಿದ್ದ ಮ್ಯಾನೇಜರ್ ಇದೆ.
0: ಹೌದೌದು.
1: ತಾಜ್ಮಹಲ್ ಮತ್ತು ಕೆಲವು ಸಿನಿಮಾ, ರಾಜಕುಮಾರ, ನಮ್ಮ ರಾಜಕುಮಾರ ಅತ್ಯುಮೆತನ.
0: ಈಗ ಬಹಳ ವರ್ಷ ಆಯ್ತು ನೀವು ನಾಟಕ ಮಾಡಿ, ಅಂದ್ರೂ ಏನಾದ್ರು ಒಂದ್ ಡೈಲಾಗ್, ಏನಾದ್ರು ಒಂದ್ ಹೀರೋದ್ ಡೈಲಾಗ್ ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ನೆನಪದನ ಹೇಳ್ಬೋದಾ?
1: ಬಹಳ ಹೇಳ್ಬಹುದು.
0: ಒಂದ್ ನಮ್ಮ ಕೆಳಗರಿಗೆ ಹೇಳ,
1: ಒಂದು ನಾನೇ ಬರೆದಂತ ನಗಬೇಕು ಹೇಳಬೇಕು ನಾಟಕದಲ್ಲಿ ಹೀರೋ ಪಾತ್ರ ಮಾಡ್ತಿದ್ದೆ. ಅದರಲ್ಲಿ 3 ಹೀರೋ,
0: 3 ಜನ ಇದ್ರು,
1: 2 ವಿಲನ್, 2 ಕಾಮಿಡಿ, 7 ಪಾತ್ರಗಳು, 5 ಹೆಣ್ಣ, 12 ಪಾತ್ರಗಳನ್ನು ಕೂಡಿದ ನಾಟಕ. ನಾನೇ ಬರೆದ ನಗಬೇಕು ಅಳಬೇಕು, ಅದು ಸುಮಾರು 100 ನಾಟಕ ಪ್ರಯೋಗ ಮಾಡಿದ್ದೆ ಅವನು. ಅದೇ

0: ಗೀತಾ ಟಾಕೀಸಿನಲ್ಲಿ,
1: ರಾಯಚೂರಿನಲ್ಲಿ,
0: ರಾಯಚೂರಿನಲ್ಲಿ. ಅದಕ್ಕಾಗಿ ಅದರಲ್ಲಿ ಹೀರೋ ಪಾತ್ರ ಮಾಡಿದ್ದು ಸ್ವಲ್ಪ ಹೇಳ್ಬೇಕಂದ್ರೆ, ಒಂದು ತಾನು ಮಾಡಿಕೊಂಡಂತ ಹೆಂಡತಿ ಆ ತನ್ನ ತಮ್ಮ ಆ ತಮ್ಮಗೆ ಕಲಿಸಲಿಕ್ಕೆ ಆಕಿ ಅಭ್ಯಾಸಕ್ಕೆ ಪ್ರಯತ್ನ ಮಾಡ್ತಿರ್ತಾರ. ಆಕಿ ಅಲ್ಲಿಯವರೆಗೆ ತಾ ಎಮೆ ಓದ ಕಲ್ಪನಾ ತೋರಿಸಿಕೊಟ್ಟಿರಲಿಲ್ಲ. ಅಂತ ವೇಳೆಯಲ್ಲಿ ಮೈದಿನಿಗೆ ಅಭ್ಯಾಸ ಮಾಡಿಸ್ಕೆ ಹೇಳ್ತಿರ್ತಾರೆ. ಅದನ್ನೇ ತಿರುಮುರವಾಗಿ ನಾಟಕದಾಗ ಸನ್ನಿವೇಶ ಬರ್ತದೆ. ಹೀಂಗಾಗಿ ಒಮ್ಮ ಆ ತಮ್ಮನ ಕೂಡ ಆಕೆ ಮಾತನಾಡುವಾಗ ಇಮ ಬಂದ್ಬಿಡ್ತಾನೆ ಹೀರೋ
1: ಅಣ್ಣ ಬಂದ್ಬಿಡ್ತ
0: ಅಣ್ಣ ಬಂದ್ಬಿಡ್ತಾನೆ. ಅವಾಗ ಅವನಿಗೆ ಸಂಶಯ ಮಾಡಿರ್ತಾನ ಅವ್ರ ಎಳೆಯನೆ,
1: ತಪ್ಪು ತಿಳುವಳಿಕೆ ಆಗ್ತದೆ,
0: ತಪ್ಪು ತಿಳುವಳಿಕೆ ಆಗ್ತದೆ. ಅದಕ್ಕಾಗಿದ್ರೆ ಹೀರೋ ಬಂದೊಡನೆ ಪ್ರಾರಂಭ ಮಾಡ್ತಾನ, ಮನಕೇನಾದರೂ ತಾಪವಾಗಿದೆಯೇನ ಅಂತ ತಮ್ಮತನ. ಸರದೂರ ಚಂಡಾಲ ನೆನೆಯನ್ನು ಕಡಿಮೆತ್ತು ಮಾಯದ ಕೋಪದಲ್ಲಿ ನೀನು ಸಿಲುಕಲು. ಮಾಯೆ ಇಂಥ ಪವಿತ್ರವಾದ ಮಂದಿರದಲ್ಲಿ ಅಮಂಗಲ ವಾಸನೆಯೇ, ಶಿವನ ಕ್ಷೇತ್ರದಲ್ಲಿ ಅವಾಚ್ಯ ಶಬ್ದವೇ, ಗರಿಯ ಮನೆಯಲ್ಲಿ ಹಾದರದ ಸೋಗ ನಡೆದಾಗೆ ನೆರೆಯುವುದು ಆಗಿರುವ ಕಾಮಕೂಟದ ಬೀಡು, ನುಡಿಯದಿರಿ ಹೀನ ಮತಿವಂತಿಕೆಯ ಮಾತು ಇಲ್ಲಿ. ನೀನು ಮಾನವಂತನಿ ಹೇಮಾರಿ, ಪ್ರೇಮದ ಸತಿಯನ್ನು ಮನವಾರೆ ನಂಬಿ ಕರೆಪಿಡಿದು ಮದುವೆಯ ಅಂದರಲ್ಲಿ ಕುಂಕುಮ ತಿಲಕವನ್ನಿಟ್ಟೆ, ಮಂಗಲ ಸೂತ್ರವನ್ನು ಕಟ್ಟಿದೆ ಅದೇ ನನ್ನ ರಟ್ಟಿ ಎಂದು ತುಂಡಾಗಿದೆ, ರಕ್ತದ ಸೆಳೆಯಲ್ಲಿ ಮೈ ತೊಳೆದುಕೊಂಡಂತಾಗಿದೆ, ಗರ್ಭದ ಮಾನ ನಾನೇಕೆ, ಅವನು ಕಾಯುತ್ತಾನೆ ನಿನ್ನ ಹಿತಚಿಂತಕನು. ಉಪ್ಪಿನ ಮಾತು ಬೆಳೆಸಿ ನೀ ಕಪ್ಪು ಬಳಿಯದರು ತಪ್ಪಿನ ಹೊರೆ ಬರೆಸಿ ಅಣ್ಣನ ಮೇಲಿರುವ ಪ್ರೇಮ ಮಣ್ಣು ಪಾಲು ಮಾಡಿದರು, ನಿನಗೈತ ಬಗೆಯುವ ದುರುಳ ತಮ್ಮ ನಾನಲ್ಲ, ಎಚ್ಚರಿಕೆ ಇಲ್ಲದೆ ಬಾಯಿ ಬಿಚ್ಚಿದರೆ ಸಜೀವ ಮಣ್ಣು ಮುಚ್ಚೀತು, ಸಹಿಸಿಕೊಳ್ಳುವೆ ಮುಗಿಸಿ ಇಲ್ಲಿಗೆ ನಿನ್ನ ರಾಂತ ಅನಿತಿ ವಿಚಾರದಿಂದ ನಮ್ಮ ಮನೆ ಹಿಂಡಬೇಡ, ಹೆಡಕೆತ್ತಿ ಮಾತಾಡುವ ಧೈರ್ಯ ನಿನಗಿಂತ ಬಂತೆ, ಹೆಡಮುರಿಗೆ ಕಟ್ಟಿ ಒತ್ತೆಯನ್ನು ಕುತ್ತಿ ಕತ್ತೆತ್ತಿ ತಿರುಗದಂತೆ ಹುತ್ತಿರಡಿ ನೀ ಹೋಗಿತದಂತ ಹಾವಾಗಿ ಚುಚ್ಚಿಕೊರಳ ಕೊಯ್ದಿರುವೆ, ಹದನಾದ ಶತ್ರುನ ಚೂಪಾದ ಪಿತೂರಿಯಿಂದ ಜೀವನ ಬಾಳನ್ನು ತಿಳಿದು ಹರಿದಿರುವಿ, ಕಣ್ಣಿನ ಕಾಂತಿಯಲ್ಲಿ ಸುಣ್ಣದ ನೀರನ್ನು ಬರಿಕಿ ಉರುಪಿರಿಸಿರು, ಧರ್ಮದಾಂಧ ಸಲಿಗೆ ಕೊಟ್ಟು ಬೆಳೆಸಲಿಕ್ಕೆ ಚೆನ್ನಾಗಿ ಉಪಕಾರವಿತ್ತೆ, ಎಲೆ ದುರುಳೆ ನಿನ್ನಂತ ಕಲಿತ ಕುಲಂಗಿನಿಯರು ಫಲಸದ್ದು ನಾರ್ವ ಪಿಶಾಚಿನಿಯರು, ಪುಲವನ ನನ್ನ ಸತಿ ಎಂದು ಸರಿಗೆ ಪ್ರೇಮದಲ್ಲಿ ನನಗೆ ಬಿಟ್ಟೆ, ಇವನೊಂದಿಗೆ ಕೂಟಿ ಬಿಡಿಸಿ ಪಾಪಿ ಬಿಂಡ ಹೊತ್ತುಕೊಂಡೆ, ಅಯ್ಯೋ ಶಿವ ಶಿವ ಹಿಂಗೆ ಹಿಂಗೆ
1: ಅಂದ್ರೆ ಈ ರೀತಿ ಎಲ್ಲ ಸ್ಕ್ರಿಪ್ಟ್ ಬರೀತಾರೆ. ಅವಾಗ ಇಷ್ಟು ನೆನಪಿಟ್ಟಿರಲ್ಲ ಹೆಂಗ್ ಸಾಧ್ಯ, ಎಷ್ಟು ವರ್ಷ ಹಿಂದಿದ್ದು?
0: ಯಾವಾಗ್ಲೂ ಹಂಗೆ ಪಠನ್ ಮಾಡ್ತಿರ್ತೀನಿ ನಾನು ಏಕಾಂತ ಇದ್ದಾಗ, ಡೈಲಾಗ್ನಲ್ಲೇ ಮರೀತೀನಿ.
1: ಅಂದ್ರೆ ನಿಮ್ಮ ಹಳೆ ನೆನಪುಗಳನ್ನ ಮೆಲಕ್ ಹಾಕ್ತಾನೆ ಇರ್ತದೆ,
0: ಮೆಲಕ್ ಹಾಕ್ತ
1: ಖುಷಿ ಕೊಡ್ತದೆ ನಿಮಗೆ,
0: ಭಾರಿ ಖುಷಿ. ನನಗೆ ಇನ್ನೂವರೆಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಹಾರ್ಟ್ ಇಲ್ಲ.
1: ಹೌದು, ನಿಮ್ಮ ಲವಲವಿಕೆ ನೋಡಿದ್ರೆ ನಿಮ್ಗೆ ರೋಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂತಂದ್ರೆ ನೀವು ಪಾದರಸದಂಗ ದಿನಾ ತಿರುಗಾಡ್ತೀರಿ. ಇವತ್ತು ಈ ಊರು, ನಾಳೆ ಮತ್ತೊಂದೂರು, ನೀವು ಎಲ್ಲಾ ಕಾರ್ಯಕ್ರಮದಾಗ ಭಾಗವಹಿಸ್ತೀರಿ. ಸಾಹಿತ್ಯ ಕಾರ್ಯಕ್ರಮ ಇರ್ಬೋದು, ಸಂಗೀತ ಕಾರ್ಯಕ್ರಮ ಇರ್ಬೋದು, ಈ ರಂಗಭೂಮಿಯ ಕಾರ್ಯಕ್ರಮ ಇರ್ಬೋದು, ಎಲ್ಲಿ ಕಲಿಯದ ಎಲ್ಲಿ ಕಾರ್ಯಕ್ರಮಗಳವ ಅಲ್ಲಿ ರಮಾನಂದ ಹಿರಜೆ ಅವರಿಗೆ ಅವರು ಇದ್ದೇ ಇರ್ತಾರ ಅನ್ನುವಂಥದ್ದು ಒಂದಿದೆ. ಇಷ್ಟು ಲವಲವಿಕೆ, ಇಷ್ಟು ಪಾದರಸದಂಗ ತಿರುಗಾಡೋದು ಹೆಂಗ, ನೀವು ಆರೋಗ್ಯವನ್ನು ಹೆಂಗ ಇಟ್ಕೊಂಡಿರಿ ಅಂತ?
0: ನಾನು ನಿಜಕ್ಕೂ ನಿಮಗೆ ಹೇಳ್ಬೇಕಂದ್ರೆ ಸ್ವಲ್ಪ ಜೀವನದ ಚಿಂತೆ ಮಾಡಿ, ನಾನು 8 ಗಂಟೆಗೆ ಮಕ್ಕೋತೀನಿ ರಾತ್ರಿ, ಊಟ ಮಾಡಿ ರಾತ್ರಿ ನಸುಕಿನ 3 ಗಂಟೆಗೆ ಹೇಳ್ತೀನಿ, 3 ಗಂಟೆಗೆ ಎದ್ದ ನಂತರ ಬಸ್ ಹಿಡಿದು ರೋಡಿನ ತನ ಕಸ ಹುಡುಕ್ತೀನಿ, ಅದುವೇ ನನಗೆ ಶರೀರಕ್ಕೆ ವ್ಯಾಯಾಮ ಆದಂಗೆ ಆಗಿದ್ದು.
1: ಅಂದ್ರೆ ಚಟುವಟಿಕೆನೇ ಆರೋಗ್ಯದ ಗುಟ್ಟು ಅಂತೀರಿ. ಚಟುವಟಿಕೆಯಿಂದ ಇರ್ಬೇಕಂತೀರಿ. ಮತ್ತೆ ಇವತ್ತು ನೀವಂತೂ ಹಿರಿಯರಿದ್ದೀರಿ, ಈಗ ನಮ್ಮ ವಯಸ್ಸಿನವರಾಗಿರ್ಬೋದು, ನಮ್ಮಂತ ಜನರೇಷನ್ ಆಗಿರ್ಬೋದು, ರಾತ್ರಿ ಬೆಳತನ ಬೇಕಿದ್ರೆ ಎಚ್ಚರ ಇರ್ತಾರೆ. ಬೆಳಿಗ್ಗೆ ಜಲ್ದಿ ಹೇಳ್ರಿ ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮಂತವ್ರಿಗೆ ಏನ್ ಹೇಳ್ತೀರಿ ನೀವು, ಹೆಂಗ ನಾವು ಇರ್ಬೇಕಂತೀರಿ?
0: ಅವ್ರಿಗೆ ಬೈತೀನಿ, ನಸಿಕೆನಾಗ ಎಂತೆಂತ ವಿಚಾರ ಬರ್ತಾವ, ಈ ಮನುಷ್ಯ ಜೀವನ ಅಂದ್ರೆ ಇನ್ನೊಮ್ಮೆ ಹುಟ್ಟಿ ಬರಲ್ಲ, ಇದ್ರ ಉಪಯೋಗ ಬೇಕು, ಪ್ರತಿಯೊಬ್ಬರು ಸಾಧಕರಾಗಬೇಕು, ದುರಾಚಾರಿಗಳಾಗಬಾರದು, ಉತ್ತಮವಾದ ಕಾರ್ಯನಿರ್ವಹಿಸಬೇಕು, ಮನಸ್ಸನ್ನು ಚಂದ ನಡೆಸ್ಕೋಬೇಕು, ಅತಿಥಿಯರು ಸಜ್ಜರು ತನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗ ಒಡಗೂಡಿ ಸುಂದರವಾದ ಜೀವನ ಬಾಳುಪಥ ಮಾಡುವುದೇ ಈ ಮನುಷ್ಯ ಜೀವನ ಅಂತ ನಾ ಹೇಳ್ತೇನೆ.
1: ಒಟ್ಟು ಯಾವುದೇ ವಿಷಯಕ್ಕೆ ಚಿಂತೆ ಮಾಡಂಗಿಲ್ಲ ಅಂತೀರಿ, ಹೆಂಗ ಇದು ಸಾಧ್ಯನೇ ಇಲ್ಲ ಅಂತ ಅನ್ನುವಂತ ಮಾತು ಈಗ ಅದ. ಯಾಕಂದ್ರ ಈಗಿನ ಕಾಲದಾಗ ಪ್ರತಿಯೊಬ್ಬ ಮನುಷ್ಯಕ್ಕೆ ಒಂದು ಚಿಂತೆ ಇದ್ದೇ ಇರ್ತಾನಂತ ಮಾತದ. ನೀವಂತೀರಿ ನನಗೆ ಇನ್ನು ಯಾವುದು ಚಿಂತೆನೇ ಇಲ್ಲ ಅಂತೇಳಿ, ಇದ್ರ ಬಗ್ಗೆ ಒಂದಿಷ್ಟು ಹೇಳ್ರಿ. ಚಿಂತೆ ಮಾಡ್ಲಾರ್ದೆ ಇರೋದು ಹೆಂಗಂತ ನಮ್ಮ ಕೇಳುಗ್ರಿ ಒಂದಿಷ್ಟು ಹೇಳ್ಕೊಡ್ರಿ.
0: ಒಂದು ಕಾಲದಲ್ಲಿ ಏನಿತ್ತು ಅಂದ್ರೆ, ಯಾರೇನು ಮಾಡುವರು, ಯಾರಿಂದ ಲೆವುದು, ಪೂರ್ವ ಜನ್ಮದ ಕರ್ಮ ವಿಧಿವೆನ್ನು ಬಿಡದು. ನರಪರೊಳಗೆ ಅತಿ ಶ್ರೇಷ್ಠ ಬಲವಂತ ಶ್ರೀರಾಮ, ಅಪರಿಮಿತ ಶೌರ್ಯ ಲಕ್ಷ್ಮಣ ದೇವರು, ಚಪಲಾಕ್ಷಿ ಸೀತೆಯನ್ನು ಕಳನು ಕರೆಯುವಾಗ

0: ಅಪರಿಮಿತ ಶೌರ್ಯರಿದ್ದೇನು ಮಾಡಿದರು. ಅಂತ ಯುಗ ಬಂದು ಬಂದೋಯ್ತು. ಆದ್ರೆ ಇಂದು ಹಾಗಲ್ಲ. ಇಂದು ತಮ್ಮ ಹೆಂಡತಿ ಯಾರಾದ್ರೂ ಏನಾದ್ರೂ ಅಂದ್ರೆ ಜಗಳ ರಂಬಾಟ ಚಾಲು ಆಗ್ತದ. ಆ ಒಂದು ಯುಗನೇ ಬೇರೆ ಇತ್ತು. ಇಂಥ ಒಂದು ಯುಗದೊಳಗೆ ನಾವು ಹ್ಯಾಂಗ್ ನಡಿಬೇಕು, ನಾವು ಶಿಸ್ತು ಹ್ಯಾಂಗಿರ್ಬೇಕು, ನಾವು ಸಾಧಕರ ನಡೆಸ್ಕೋಬೇಕು ಹ್ಯಾಂಗೆ, ನಾವು ಜನರಿಗೆ ಮಾರ್ಗದರ್ಶಕರ ಹ್ಯಾಂಗ ಆಗ್ಬೇಕು, ಇವೆಲ್ಲ ನಡವಳಿಕೆದಾಗ ತಂದ್ರೆ ಮಾತ್ರ ಜನ ನಮ್ಮನ್ನು ಪ್ರೀತಿಸ್ತದೆ ಅನ್ನೋದನ್ನ ತಿಳ್ಕೊಂಡವನು.
1: ಅಂದ್ರೆ ಒಟ್ಟೆ ಎಲ್ಲರ ಜೊತೆ ಪ್ರೀತಿ ಅಂದಿದ್ರ ಯಾವುದೇ ಚಿಂತೆ ಇರಂಗಿಲ್ಲ, ಸಿಟ್ಟು ಇರಂಗಿಲ್ಲ ಅಂತೀರಿ. ಇನ್ನೊಂದು ಹಾಡನ್ನ ಕೇಳ್ಕೊಂಬರೋಣ ರಮಾನಂದ್ ಅವರೇ. ಹಾಡಿನ ನಂತರ ಮತ್ತು ಇನ್ನಷ್ಟು ನಿಮ್ಮ ರಂಗಭೂಮಿ ಅನುಭವಗಳನ್ನ ಹೇಳಕತ್ರಿ ಅಂತ. ಆತ್ಮೀಯ ಕೇಳಗರೆ, ಒಂದು ಹಾಡಿನ ನಂತರ ಸಮ್ಮುಖ ಕಾರ್ಯಕ್ರಮ ಮತ್ತೆ ಮುಂದುವರಿಯಲಿದೆ.

0: ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಸಮ್ಮುಖ ಕಾರ್ಯಕ್ರಮದಲ್ಲಿ ಅದಲ್ಪುರ್ ತಾಲೂಕಿನ ಹಿರಿಯ ಕಲಾವಿದರಾಗಿರುವಂತ ರಮಾನಂದ ಹಿರೇಜಿಯವರಿಗೆ ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡ್ತಾ ಇದ್ವಿ ಅವರ ಒಂದು ಕಲೆಯ ಅನುಭವದ ಬಗ್ಗೆ, ರಂಗಭೂಮಿಯ ಅನುಭವದ ಬಗ್ಗೆ. ರಸವಾಗಿ ಹಳೆಯ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ದಾರೆ. ಈಗ ರಮಾನಂದ ಅವರೇ, ನೀವು ಮಾತಾಡ್ತಾ ಇದ್ರಿ, ಎಲ್ಲರ ಜೊತೆ ನಾವು ಪ್ರೀತಿಯಿಂದ ಇರಬೇಕು ಅಂತೇಳಿ. ಈಗ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿದ್ರಿ, ನಿಮ್ಮ ರಂಗಭೂಮಿ ಪ್ರಾರಂಭದ ಬಗ್ಗೆ ಹೇಳಿದ್ರಿ, ನಿಮ್ಮ ಒಂದು ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ರಿ. ಅಂತಂದ್ರ ನಿಮ್ಮ ಮದುವೆ ಯಾವಾಗಾಯ್ತು, ಅದ್ರ ಬಗ್ಗೆ ಒಂದಿಷ್ಟು. ನನ್ನ ಪ್ರಕಾರ ನಿಮ್ಗೆಲ್ಲಾ ನೆನಪದವು, ಅದ್ರ ಬಗ್ಗೆ ಒಂದಿಷ್ಟು ಹೇಳ್ರಿ.
1: ನಾನು ನಿಜಕ್ಕೂ ನನಗೆ ಯಾರ್ಯಾರು ಲಕ್ಷಾಧೀಶರ ಪಾರ್ಟಿ ಹೆಣ್ಣು ಕೊಡ್ಬೇಕಂತ ಹೇಳಿ ಬಂದವರು. ನಾನು ಮೆಚ್ಚಿದ ಮಡದಿಯನ್ನೇ ಮಾಡಿಕೊಂಡೆ.
0: ಅದು ಅಂದ್ರೆ ಒಂಥರ ನಿಮ್ದು ಲವ್ ಸ್ಟೋರಿನೇ.
1: ಲವ್ ಸ್ಟೋರಿನೇ,
0: ಅದ್ರ ಬಗ್ಗೆ ಹೇಳ್ರಿ ಡೀಟೇಲ್ ಆಗಿ.
1: ಅದು ನಿಜಕ್ಕೂ ಅಂದ್ರೆ 5 ಪೈಸೆ ವರದಕ್ಷಿಣೆ ಲಗ್ನ ಆದವನು ನಾನು. ಯಾಕಂದ್ರೆ ನಮ್ಮ ಅಣ್ಣವರು ಬಹಳ, ನಾವು ಸ್ವಲ್ಪ ಸಾಟಾಗಿ ಮ್ಯಾನೇಜರ್ ಇದ್ದಾಗ ನನಗೆ ಯಾರನ್ನೂ ಕೊಡ್ತಿದ್ರು.
0: ಹೌದು.
1: ಆದ್ರೆ ನಾನು ಸಣ್ಣದಿರ್ಲಿಕ್ಕಾಗಿ ಆ ಹುಡುಗಿಗೆ ನಾನು ಉಡಿದ್ದೆ. ಅವ್ರ ತಾಯಿಗೂ ಹೇಳಿದ್ದೆ, ಇದೇ ಹುಡುಗಿ ಲಗ್ನ ಆಗ್ತೀನಿ ಅಂತೇಳಿ. ಅವಳು ನಿನಗೆ ಕೊಡ್ತೀನಿ ರೇವಣಸಿದ್ದ ಅಂತೇಳಿ
0: ಅಂದಿದ್ರು.
1: ಅವ್ರ ತಾಯಿನೂ ಅಂದಿದ್ರು. ಆ ಪ್ರಕಾರ ನಾ ಮಾತು ಬಿಟ್ಟು ಮಾತಾಡಲಿಲ್ಲ.
0: ಆಮೇಲೆ ಅವರಿಗೆ ಮದುವೆ ಆದ್ರೆ,
1: ಅವರಿಗೆ ಮದುವೆ. ನಿಜಕ್ಕೂ ನಿಜವಾದ ಸುಂದರಿ ನಮ್ಮ ಕುಟುಂಬ. ನಾನೇನು ಅಲ್ಲ, ಆದ್ರೆ ಅವಳು 1,000 ಕಮನಗಳನ್ನ ಆಡ್ತಾಳೆ ಹೆಬ್ಬಟ್ಟಿನಕ್ಕೆ. ಅವ್ರ ತಾಯಿ ಯಾವಾಗಲೂ ಶೋಭಾನ ಪದ, ಹೆಣ್ಮಕ್ಳ ನರ್ತಾಗ ಹಾಡುವ ಪದ,
0: ಸಂಪ್ರದಾಯ
1: ಹಾಡುಗಳನ್ನು ಪರಿಣಿತ ಮಾಡಿಕೊಂಡು ಅವ್ರ ತಾಯಿಯಂತೆ ಅವಳು ಹಾಡೋದು ಕಲಿತಳು. ಊರ್ ತುಂಬಾ ಎಲ್ಲರೇ ನರ್ತಿರಂದ್ರೆ ನಮ್ಮಕ್ಕಿಗೆ ಕರ್ಕೊಂಡು ಹೋಗಿ ಹಾಡಿಸ್ತಾರೆ.
0: ಅದು ವಾಡಿಕೆ ಅವರಿಗೆ. ಊರಾಗ ಏನಾದ್ರೂ ಶುಭ ಕಾರ್ಯ ಆಯ್ತು, ಹೆಣ್ಮಕ್ಳದ್ದು

0: ಶುಭ ಕಾರ್ಯ ಇದ್ರೆ ನಿಮ್ಮ ಮನೆಯವರಿಗೆ ಕರ್ಕೊಂಡು ಹೋಗಿ ಹಾಡಿಸ್ತಿದ್ರು, ಆ ಮೂಲಕ ಅವರಿಗೆ ಒಂದು ಆಶೀರ್ವಾದ. ಈಗ ಯಾರ್ಯಾರಿದ್ದೀರಿ ಕುಟುಂಬದೊಳಗೆ, ಯಾರ್ಯಾರಿದ್ದೀರಿ?
1: ಈಗ ನಮ್ಮ ಧರ್ಮ ಪತ್ನಿ ಕಸ್ತೂರ್ಬಾ,
0: ಅವರ ಹೆಸರು.
1: ನಾನು ಅನುಸಯಾನೂ ಹತ್ತೀನಿ,
0: ಎರಡು
1: ನಾ ಸ್ವಸ ಹತ್ತೀನಿ.
0: ನೀವಂತ
1: ನಿಜವಾದ ಹೆಸರು ಕಸ್ತೂರ್ಬಾ. ಮತ್ತು ನಮಗೊಬ್ಬ ಚೊಚ್ಚಿನ ಮಗಳಿದ್ರು, ಪ್ರಭಾವತಿ ಅಂತ ಹೇಳಿ. ಶಕುಂತಲೆ ಅಂತ ನಮ್ಮ ಊರಲ್ಲಿ ಇಟ್ಟಿದ್ದೇವೆ ನಮ್ಮ ಮನೆಯಲ್ಲಿ. ಅವಳು ಎರಡು ಗಂಡಸ ಮಕ್ಕಳ ಹಡೆದು ತೀರ್ಕೊಂಡ್ರು ಲಗ್ನ.
0: ದೊಡ್ಡ ಮಗಳು,
1: ದೊಡ್ಡ ಮಗ.
0: ಮತ್ತೆ
1: ಅದೊಂದು ಭಾರಿ ಖೇದ ನನಗೆ. ಆ ಖೇದಿನ ಸಲುವಾಗಿ ಅವಳ ಆತ್ಮತೃಪ್ತಿಗಾಗಿ ನಾನು ವಧುವರ ಕಲ್ಯಾಣ ಬಯಸ್ತೀನಿ. ಒಂದು 250 ನಂಟಸ್ ಮಾಡಿದೆ.
0: ನೀವು
1: ಅವರಿಗೆ ಆತ್ಮ ಶಾಂತಿಗೆ
0: ಅಂದ್ರೆ ಏನಾಗಿತ್ತು ಅವರಿಗೆ ತೊಂದ್ರೆ?
1: ಅಂದ್ರೆ ಅವಳಿಗೆ ಗಂಡ ಸರಿಯಾಗಿ ಸಿಗಲಿಲ್ಲ. ಬಾಳ ತನ್ನ ತಾಯಿ ನಮ್ಮನ್ ರೂಪವನ್ನ ಹೆಣ್ಮಗಳು, 5 ನಾವು ಅಣ್ಣತಮ್ಮರು. 5 ನನಗೆ ದೇವರು ಹೆಣ್ಣನ್ನು ಕೊಟ್ಟಿದ, ಗಂಡು ಮಕ್ಕಳನ್ನು ಕೊಟ್ಟಿದ. ನಮ್ಮ ಅಣ್ಣದೇರ ಏನಂದ್ರು, ತಮ್ಮ ಹುಡುಗಿನ ಸಣ್ಣ ಕೇಳೇನಿ ಬಡವಿದ್ದಿ, ನನ್ನ ಮಕ್ಕಳ ಅಕ್ಕಿ ಕಾಲದಾಗ ಆ ಹುಡುಗಿಗೂ ಕಲ್ಯಾಣ ಮಾಡ್ತೀನಿ ಅಂತ ಹೇಳಿದ್ರು. ಹೇಳನ್ನ ನಾವು ಒಪ್ಪಬೇಕಾಯ್ತು. ಗಡ್ಬಿಡದಾಗ ನೋಡೋದು 1 ವರ 8 ಜಮೀನನ್ನ ಬಿಟ್ಟವ್ರಿ. ಅದು ಸ್ವಂಟ ಹುಡುಗ, ಬರೇ ಹೊಡೆಯೋದು ಬಡಿಯೋದು ಅದೇ ಮಾಡ್ತಿತ್ತು. ಹಿಂಗಾಗಿ ಹಂತರದಾಗಿ ಎರಡು ಮಕ್ಕಳು ಹಳದು ಮುಂದೆ ಧನುರ್ವಸಾಗಿ ತೀರ್ಕೊಂಡ್ರು. ಅದಕ್ಕೆ ಕೆಟ್ಟ ಖೇದ ನನ್ನ ಜೀವನ.
0: ಈಗ ನಿಮಗೆ ಅನಿಸ್ತಿರ್ಬೇಕು, ನಾ ಮಾಡಿದ್ದವಾಗ ತಪ್ಪು, ಸಣ್ಣ ವಯಸ್ಸಿನಾಗ ಮಕ್ಕಳಿಗೆ ಮದುವೆ ಮಾಡಬಾರ್ದು ಅನ್ನುವಂಥದ್ದು ಈಗ ನಿಮ್ಗೆ ಅನುಭವಕ್ಕೆ ಬಂದಿರಬೇಕು.
1: ಅನುಭವಕ್ಕೆ ಅವಾಗ ನಮ್ಮ ಕುಮನ ಅಂದೇಳ್ರಿ, ಮತ್ತೊಬ್ರು ಮದುವೆಯಾಗಿ ಯಾಕೆ ಎಂದ್ರೆ ನಮ್ಮನ್ನು ಮಾಡ್ತೀರಿ, ನಮ್ಮ ಮಗಳೇನು ದೊಡ್ಡಕ್ಕೆ ಆಗ್ಯಾಳೇನಂತೆ. ಆ ಅಣ್ಣದೇವರ ಮಾತಿಗೆ ನಂಬಿ ನಾನು ಇದು ಮಾಡಬೇಕಾಯ್ತು. ಅವರು ಮಾರು ಮಾಡ್ಬೇಕಂತ ಮಾಡಿಲ್ಲ, ಅವರು ತಮ್ಮನ ಹೈರಾಣದ ಇದರಾಗೆ ಹೋಗ್ತದೆ ಅಂತ ಹೇಳಿ ಮಾಡಿದ್ರು.
0: ಅದೊಂದು ನಿಮ್ ಮನಸ್ಸಿಗೆ ನೋವದ
1: ನೋವದ.
0: ಅದಕ್ಕಾಗಿ ನೀವೇನ್ ಮಾಡ್ತೀರಿ ಈಗ, ನೆಂಟಸ್ತನ ಮಾಡಿರಿ ಅಂತಂದ್ರೆ, ಒಳ್ಳೆ ಯಾವ್ದಾದ್ರು ಸಂಬಂಧ ಇದ್ದು ಅಂದ್ರೆ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ?
1: ಪ್ರಯತ್ನ ಯಾವುದು ಕೆಟ್ಟಿಲ್ಲ. ಈಗ 255 ನೆಂಟಸ್ತನ ಮಾಡಿದೆ, ಒಂದು ಫೇಲ್ ಆಗಿಲ್ರಿ. ಮೈಸೂರು ಬೆಂಗಳೂರು ಹಿಡಿದು ಮಾಡ್ತೇನೆ.
0: ಎದಕ್ಕಂತಂದ್ರೆ ನಿಮ್ಗೊಂದು ನೆಂಟಸ್ತಿಕೆ ಸರಿಯಾಗಿ ಸಿಗ್ಲಿಲ್ಲ ಅನ್ನುವಂಥದ್ದು ಯಾರಿಗೂ ಆಗ್ಬಾರ್ದು ಅಂತ ಹೇಳಿ.
1: ಆಗ್ಬಾರ್ದು, ಮತ್ತೊಬ್ಬರಿಗೆ ನೋವು ಆಗ್ಬಾರ್ದು.
0: ಈಗ ನೀವು ಈಗ ನೆಂಟಸ್ತಿಕೆ ಮಾಡ್ತಿರಲ್ಲ, ಅದ್ರೊಳಗೆ ನಿಮ್ಗೆ ಯಾರಾದ್ರೂ ಸುಳ್ಳು ಹೇಳಿ ಹಂಗೇನಾದ್ರು ಮಾಡಿದ್ರಂದ್ರೆ ಅವಾಗ ಮತ್ ನೀವೇ ಜವಾಬ್ದಾರ ಆಗ್ತಿರಲ್ಲ.
1: ಅಂತ ಮಾಡ್ಲಿಕ್ಕೆ ಹೋಗಿಲ್ಲ.
0: ಅಲ್ಲ, ನಿಮ್ಗೆ ಗೊತ್ತಿರ್ಲಾರ್ದಂಗೆ ಅವ್ರು ಸುಳ್ಳು ಹೇಳಿದ್ರು, ನಮ್ಗೆ ಅಷ್ಟ ಆಸ್ತಿ ಅದ, ನಾವ್ ಒಳ್ಳೆಯವ್ರು ಇಷ್ಟ ಒಳ್ಳೆಯವ್ರು ಅಂತ ಹೇಳಿ
1: ನಾ ಪರಿಶೀಲನೆ ಮಾಡ್ತೀನಿ.
0: ಪರಿಶೀಲನೆ ಮಾಡ್ತೀರಿ?
1: ಪರಿಶೀಲನೆ
0: ಮಾಡಿ ನೀವು ಪಕ್ಕ ತಿಳ್ಕೊಂಡು ನೀವು ಮುಂದೆ ಬೇರೆಯವರಿಗೆ ಹೇಳ್ತೀರಿ. ಓಕೆ. ಈಗ ರಮಾನಂದ್ ಅವರೇ, ನೀವು ಬಹುಮುಖತಿವೆ, ನೀವು ಹಾಡನ್ನು ಬರೀತೀರಿ, ಹಾಡುಗಳನ್ನು ಹಾಡ್ತೀರಿ, ಬೇರೆಯವರಿಗೆ ನಾಟಕ ಕಲಿಸ್ತೀರಿ, ನೀವು ನಾಟಕ ಮಾಡ್ತೀರಿ, ನಾಟಕಗಳನ್ನ ಬರೀತೀರಿ, ಹಾಡುಗಳನ್ನ ಹಾಡ್ಬೋದಾ? ಒಂದ್ ಯಾವ್ದಾದ್ರು ಒಂದ್ ಸಣ್ಣ ಹಾಡ ನಮ್ಗೆ ಕೇಳಿಸ್ಬೋದಾ?
1: ಹಾಡ್ತೀನಿ.

0: ನಾಯಿನು ಇಳರಿ ಅರಬೇಟ, ಈಗಿನ ಜಗದಾಟ ಕಲ್ಪನೆ ಇಲ್ಲದ ಹೊಯ್ದಾಟ. ಸಜ್ಜನರೋದರು ಸನ್ನಾಗಿ ದುರ್ಗುಣ ಬೆಳೆದವು ನಮ್ಮಲ್ಲಿ, ನಂಬಿಕೆ ಎಂಬುದು ಹಾರೋದು, ಒಬ್ರಿಗೊಬ್ಬರು ಪ್ರೀತಿ ಇಲ್ಲದಾಯಿತು. ಕದಿಮರ ಹಾವಳಿ ಹೆಚ್ಚಾತು, ಕಾಮಚೋರರು ತುಂಬು, ಗರತಿಯ ಮಾನ ಅಪಹರಣ, ಎಲ್ಲಿ ನೋಡಿದಲ್ಲಿ ದುರುಮರಣ. ಶೀಲ ಪಾವಿತ್ರ ನಡೆಯಿಲ್ಲ, ಶೀಲವಂತರ ನುಡಿಯಿಲ್ಲ.
1: ಈಗ ನೀವು ಅಗಳ ಹೇಳ್ತಾ ಹೇಳ್ತಾ ಹೇಳಿದ್ರಿ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ರಿ ನೀವು, ಇನ್ನ ಮೂರ್ ಜನ ಮಕ್ಕಳು ಏನ್ ಮಾಡ್ತಾರೆ?
0: ಗಂಡಸ ಮಕ್ಕಳು ಇಬ್ಬರೇ ರೀ,
1: ಒಟ್ಟು ಮೂರ್ ಜನ ಮಕ್ಕಳು.
0: ಮೂರ್ ಜನ ಅಂದ್ರೆ ಹೆಣ್ಮಗಳು ತೀರ್ಕೊಂಡಾಳಲ್ಲಿ, ನಮ್ ದೊಡ್ಡ ಮಗಳು ಚೊಚ್ಚಲ, ಶಕುಂತಲ ಪ್ರಭಾವತಿ ಅಂತೇಳಿ, ಆಕಿಂದು ಎರಡು ಮಕ್ಕಳು ಹುಟ್ಟವ, ಅವ್ರ ಲಗ್ನ ಮಾಡಿದೆ. ಈಗ ಎರಡು ಗಂಡಸ ಮಕ್ಕಳು ನಮ್ಮ, ಲಕ್ಷ್ಮೀ ಶೆಟ್ಟಿ ಒಬ್ಬ ದೊಡ್ಡ ಮಗ, ಅವನ ಎಮ್ ಎ ಬಿ ಎಡ್, ಅವ ಶಾಂತಿನಿಕೇತನ ಸಾಲಿಗೆ ಅಫ್ಜಲ್ಪುರ್ಕೆ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾನೆ.
1: ಇನ್ನೊಬ್ರು,
0: ಇನ್ನೊಬ್ಬ ನನ್ನ ಹೆಸರಿಗೆ ರಮಾನಂದ ಐ ಟಿ ಐ ಕಾಲೇಜ್ ಇದೆ,
1: ಎಲ್ಲಿ
0: ಎಲ್ಲಿ ಕರ್ಜಿಗಿ, ಅಲ್ಲಿ ನಮ್ಮ ರಾಜಕುಮಾರ್ ಅಂತೇಳಿ ಎರಡನೇ ಮಗ, ಅವ ಅಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾನೆ. ಅವರಿಗೆ ದೊಡ್ಡವನ್ದು ಲಗ್ನ ಮಾಡಿದ್ದೇನೆ, ಸಣ್ಣವಂದು ಲಗ್ನ ಮಾಡಿದ್ದೇನೆ. ದೊಡ್ಡವನಿಗೆ ಒಂದು ಗಂಡ ಒಂದು ಹೆಣ್ಣು, ಸಣ್ಣವನ್ ಮಾಡಿದ

0: ಅವನಿಗೆ ಈಗ ಮೂರು ಹೆಣ್ಮಕ್ಳು ಒಂದು ಗಂಡ.
1: ಅಂದ್ರೆ ಮೊಮ್ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಸಾಕಷ್ಟು ಆನಂದ. ಈಗ ನಿಮ್ಮ ಮಕ್ಕಳೆಲ್ಲ ಈಗಿನ ಜನರೇಷನ್ ದವರು ಅಂದ್ರ ಈಗ ಓದ್ಕೊಂಡಾರ, ಅವರು ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡ್ತಾ ಇದಾರೆ, ನಿಮ್ಮನ್ನ ಒಬ್ಬ ಕಲಾವಿದರಾಗಿ ಅವರು ನಿಮ್ಮನ್ನ ಹೆಂಗ ನೋಡ್ತಾರ, ನಿಮ್ ಬಗ್ಗೆ ಅವ್ರಿಗೆ ಏನ್ ಅನಿಸ್ತಾರ?
0: ಅವ್ರು ಬಹಳ ಗೌರವ ಕೊಡ್ತಾರೆ. ನನ್ನ ಎದುರು ಮಾತಾಡಲ್ರಿ ಅವರು, ಅಷ್ಟು ಸಾಲಿ ಕಲಿಸಿದಂದ್ರು. ನಾ ಸ್ವಲ್ಪ ಮುಂಗೋಪಿ ಮನೆಯಲ್ಲಿ,
1: ಸಿಟ್ಟು ನಿಮ್ಗೆ ಜಾಸ್ತಿ,
0: ಸ್ವಲ್ಪ ಮುಂಗೋಪಿ ಆದ್ರೂ ಹೊರಗೆ ಹೋಗ್ತಾರ್ರಿ ಅವರು. ನಾ ಸ್ವಲ್ಪ ಏನು ಸಿಟ್ಟಾದ್ರೂ ನಮ್ಮ ಕುಟುಂಬದಾಗೆ ಏನಿಗಿರಬೇಕಲ್ರಿ, ಸಜ್ಜರು ಮಕ್ಕಳ ನಮ್ಮನ್ನು ನಾನು ನೋಡ್ಕೋತೀನಿ. ಅವರೆಲ್ಲ ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಇದು ನನ್ನ ನಿತ್ಯ ಜೀವನದ ಕೌಟುಂಬಿಕ ಜೀವನ.
1: ನಿಮಗೆ ಸಿಟ್ಟು ಯಾಕೆ ಬರ್ತದೆ ಅಂತೀರಿ? ಯಾಕಂದ್ರೆ ಎಲ್ಲ ನಿಮ್ ಇಷ್ಟದಂಗೆ ಆಗ್ಯದ, ಮತ್ತೆ ಸಿಟ್ಟು ಮಾಡ್ಕೋತೀರಿ?
0: ಸಿಟ್ಟು ಅಂದ್ರೆ ನನ್ನ ಮನಸ್ಸಿನ ಪ್ರಕಾರ ಸ್ವಲ್ಪ ಏನ್ ಆತಾಡುವ ಆಯ್ತು,
1: ವ್ಯತ್ಯಾಸ ಆಗ್ಬಾರ್ದು,
0: ವ್ಯತ್ಯಾಸ ಆಗ್ಬಾರ್ದು.
1: ಹೌದು, ಹಂಗಾದಾಗ ನಿಮ್ಗೆ ಸ್ವಲ್ಪ ಸಿಟ್ಟು ಬರ್ತದೆ,
0: ಮರ್ತು ಬಿಡ್ತೀವಿ,
1: ಮರ್ತು ಬಿಡ್ತೀರಿ. ಆಯ್ತು, ಈಗ ನಿಮ್ಗೆ ಅಷ್ಟ ಆಗಿರುವಂತ ಯಾವ್ದಾದ್ರು ಒಂದು ರಾಜ್ಕುಮಾರ್ ಅವ್ರ ಹಾಡು ನೆನಪು ಮಾಡ್ಕೋರಿ.
0: ನನಗೆ ರಾಜಕುಮಾರ್ನ ಪದಗಳು ಪ್ರೀತಿ ಮಾಡ್ತೀನಿ, ಮತ್ತು ರಾಜಕುಮಾರ್ನ ಸಿನಿಮಾ ನೋಡ್ತೀನಿ. ಸಹ ಟಿ ವಿದೊಳಗೆ ರಾಜಕುಮಾರ್ನ ಪಾತ್ರ ಬತ್ತಂದ್ರೆ ಬಹಳ ಹೌಸಿ ನಮ್ಮ ಕುಟುಂಬಕ್ಕೆ
1: ನೋಡ್ಲಿಕ್ಕೆ.
0: ಯಾಕೆ ನೋಡ್ಲಿ,
1: ಈಗ ರಾಜ್ಕುಮಾರ್ ಅವ್ರದೇ ಒಂದು ಹಾಡು ಕೇಳ್ಕೊಂಬರೋಣ ರಮಾನಂದ ಅವರೇ, ಏನಂತೀರಿ?
0: ಆಯ್ತು, ರಾಜಕುಮಾರ್ ಅವರ ಪದ ಕೇಳ್ಕೊಂಡು ಬರೋಣ.
1: ಆತ್ಮೀಯ ಕೇಳಗರೆ, ಒಂದು ಹಾಡು ಹಾಡಿನ ನಂತರ ಮತ್ತ ರಮಾನಂದ ಹಿರೇಜವರ್ಗಿ ಅವರು ನಮ್ಮ ಜೊತೆ ಮಾತಾಡ್ತಾರೆ ಸಮ್ಮುಖದಲ್ಲಿ.

0: ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸಮ್ಮುಖ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮ್ ಜೊತೆ ಇದ್ದಾರೆ ಅಫಜಲ್ಪುರ್ ತಾಲೂಕಿನ ಹಿರೇಜವರ್ಗಿ ಗ್ರಾಮದ ರಮಾನಂದ್ ಹಿರೇಜವರ್ಗಿ ಅವರು. ಇದು ಅವರ ಕಾವ್ಯನಾಮ. ಅವರ ಮೂಲ ಹೆಸರು ಅಂದ್ರೆ ನಿಜವಾದ ಹೆಸರು ರೇವಣ ಸಿದ್ದಪ್ಪ ಮಾಲಿ ಪಾಟೀಲ್ ಅಂತ ಹೇಳಿ. ಈಗಾಗಲೇ ಅವರು ಸಾಕಷ್ಟು ತಮ್ಮ ಪರಿಚಯ ಮಾಡಿದ್ದಾರೆ. ಬಹಳ ಮುಗ್ಧತೆಯಿಂದ ತಮ್ಮ ಬದುಕಿನ ಸಿಹಿ ಕೈ ನೆನಪುಗಳನ್ನ ಅವರು ಹಂಚಿಕೊಳ್ತಾ ಇದ್ದಾರೆ. ಇನ್ನಷ್ಟು ಮಾತಾಡೋಣ. ಈಗ ರಮಾನಂದ್ ಹಿರೇಜವರ್ಗಿ ಅವರೇ, ನೀವು ಸಾಹಿತ್ಯದಲ್ಲಿಯೂ ಕೂಡ ಒಂದಿಷ್ಟು ಬರಹಗಳು ಮಾಡಿದ್ರಿ, ಅಂದ್ರೆ ಸ್ವತಃ ನಾಟಕ ಅಂತೂ ಬರದೇ ಬರೀತೀರಿ, ಹಾಡುಗಳ ಬರೀತೀನಿ ಅಂತ ಹೇಳಿದ್ರೆ, ಅಂದ್ರೆ ಸ್ವತಃ ನೀವೇ ಬರೆದಂತ ಜಾನಪದ ಹಾಡಾಗಿರ್ಬೋದು, ಒಂದಿಷ್ಟು ನೀತಿ ಹೇಳುವಂತ ಹಾಡುಗಳಾಗಿರ್ಬೋದು, ಎಷ್ಟು ಹಾಡುಗಳನ್ನು ಬರೆದಿರಿ?
1: ನಾನು ಇಲ್ಲಿಯವರೆಗೆ 4,500 ಕವನಗಳನ್ನು ಬರೆದವನು. ಅದರಲ್ಲಿ ಒಂದು ಪ್ರಚಲಿತ ಇದೆ ನೋಡಿ, ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೇ ಅನ್ನುವರು. ಕರ್ನಾಟಕ ಫೇಮಸ್ ಆಯ್ತು. ಈ ಕಡೆ ಕಡೆ ಬಹಳ ಬರೆದಿದ್ದೇನೆ, ಹಾಗೆ ಬರ್ಕೋತೇ ಇರ್ತೇನೆ. ಎಂಥ ಮನುಜನ ಕಂಡನಪ್ಪ ದೇವಲೋಕದ ಮಾನವ, ಜೀವರಾಶಿಗೆ ತುಂಬು ಜೀವನ ತಂದ ಸಕಲ ಒಡೆಯನ. ಎಂಥ ಮನುಜನ ಕಂಡನಪ್ಪ ದೇವಲೋಕದ ಮಾನವ, ಜೀವರಾಶಿಗೆ ತುಂಬು ಜೀವನ ತಂದ ಸಕಲ ಒಡೆಯನ. ನಾನು ನನ್ನದು ತಾನು ತನ್ನದು ಎಂಬುದರಿಯದ ದೇವನ, ಯಾರು ಇಲ್ಲದ ಜಾಗದಲ್ಲಿ ಮೌನಗೊಂಡ ಶಿವನ, ಯಾರು ಇಲ್ಲದ ಜಾಗದಲ್ಲಿ ತಪವಗೈದ ಶಿವನ. ಎಂಥ ಮನುಜನ ಕಂಡನಪ್ಪ ದೇವಲೋಕದ ಮಾನವ, ಜೀವರಾಶಿಗೆ ತುಂಬು ಜೀವನ ತಂದ ಸಕಲ ಒಡೆಯನ. ಇದು ಹಿಂಗೆ ಮುಂದೆ ಹೋಗಿದೆ ತರ್ಕ, ಇಷ್ಟೇ ತರ್ಕೊಳ್ದು ಅಂತೇಳಿ ಅನ್ಬೇಕು.
0: ಅಂದ್ರೂ ಇಷ್ಟೆಲ್ಲ ನೆನಪಿಡ್ತೀರಿ, ನಿಮ್ ಮೆಮರಿ ಪವರ್ಗೆ ನಾವು ಎಲ್ಲರೂ ಮೆಚ್ಚಲೇಬೇಕು. ಅಂದ್ರೆ ಅಷ್ಟು ಜ್ಞಾಪಶಕ್ತಿ ನಿಮ್ದು, ಅಷ್ಟು ಜಾಗೃತ ಆಗ್ಯದ. ಅಂದ್ರೆ ನೀವೇನೇನ್ ಮಾಡಿರಿ ಕೆಲಸ, ಬಹಳ ಶ್ರದ್ಧೆಯಿಂದ ಬಹಳ ಆಸಕ್ತಿಯಿಂದ ಮಾಡಿರಿ ಅಂತ ಇದ್ರ ಮೇಲೆ ಗೊತ್ತಾಗ್ತದೆ. ಈಗ ಎಷ್ಟು ನಾಟಕಗಳಿಗೂ ನೀವು ಭಾಗವಹಿಸ್ತೀರಿ?
1: ನಾನು ಸುಮಾರು 100 ನಾಟಕದಲ್ಲಿ ಹೀರೋ ಅಭಿನಯ ಮಾಡಿದವನು.
0: ಅಂದ್ರೆ ನಾಟಕಗಳಂತಂದ್ರೆ ಈಗ ಅಕ್ಕಲಕೋಟ್ನಾಗಂತೂ ನಡೆದಿದ್ದು ಹೇಳಿದ್ರಿ, ಮತ್ತೆ ಎಲ್ಲೆಲ್ಲಿ ಬೇರೆ ಬೇರೆ ಊರಾಗ ಕಂಪನಿ ಏನಾದರೂ?
1: ನಮ್ದು ಜೇವರ್ಗಿದೊಳೆ 8 ತೋರಿಸ ನನ್ನ ನಾಟಕಗಳು ಯಾವುದು
0: ಅಂದ್ರೆ ಹಿರೇಜವರಿಗೆ.
1: ಹಿರೇಜವರಿಗೆ ಪ್ರತಿ ಉಗಾದಿಗೆ ಜಾತ್ರೆ ಆಗ್ತದೆ, ಉಗಾದಿಗೆ ನನ್ನ ನಾಟಕ ಇರ್ತೀವಿ.
0: ಜಾತ್ರೆ ಸಂದರ್ಭದಲ್ಲಿ ಊರವರೆಲ್ಲ ಸೇರ್ಕೊಂಡಿರ್ತಿದ್ರ ನಾಟಕ?
1: ನಾನೇ ಸ್ವಂತ ಖರ್ಚು ಮಾಡಿ ಕಟ್ತಿದ್ದೀವಿ, ನಾವು ಯಾರಿಗ ರೊಕ್ಕ ಕೇಳ್ತಿದ್ದಿಲ್ಲ, ನಾವೇ ಸ್ವಂತ ಖರ್ಚು ಮಾಡಿದ್ರೆ.
0: ನಿಮ್ದೇ ಸ್ವಂತ ಖರ್ಚು?
1: ಖರ್ಚು. ರಮಾನಂದ ಮಿತ್ರ ಮಂಡಳಿ ಸಂಗೀತ ನಾಟಕ ಕಮ್ಮಿ.
0: ಕಲಾವಿದರು ಯಾರ್ಯಾರು ಬರ್ತಿದ್ರು?
1: ನಾ ಸೇರ್ಪಡೆ ಮಾಡ್ಕೊತಿದ್ರಿ.
0: ಅಂದ್ರೆ ಊರನವರೇ?
1: ಊರನವ್ರ ಅದರಾಗಿ ಪರಿಣಿತಿ ಇದ್ದವ್ರೆ,
0: ಅಂದ್ರೆ ಆಸಕ್ತಿ ಇರೋರು, ಸ್ವಲ್ಪ ರಂಗಭೂಮಿ ಬಗ್ಗೆ ಗೊತ್ತಿರೋರು, ನಟನೆ ಆಸಕ್ತಿ ಇರೋರು ಬರ್ತಿದ್ರು. ಅಲ್ಲೆಲ್ಲ ಹೆಂಗ್ ನಡೀತೈತೆ, ಎಲ್ಲ ತಾಲೀಮ್ ಹೆಂಗ್ ನಡೀತೈತ್ರಿ?
1: ತಾಲೀಮ್ ಎಲ್ಲ ಚಂದ ಮಾಡ್ತಿದ್ರಿ. ನಮ್ಮ ತೋಟದಲ್ಲಿ ಹಿಟ್ಟಿನ ಗಿರಣಿ ಇತ್ತು ನಮ್ದು ಅವಾಗ. ಆ ಹಿಟ್ಟಿನ ಗಿರಣಿ ಟೈಮಗೆ ಹಿಟ್ಟು ಬೀಸಲಿಕ್ಕೆ ಬರಕ್ಕಿಂತ ಪೈಲ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ಪ್ರಾಕ್ಟೀಸ್ ಮಾಡೋಣ, ಮತ್ತೆ ಹಿಂದಿನ ಕಡೆ ಹಿಟ್ಟಿನ ಗಿರಣಿ ನಡೆಯಂಗ್ ನಡೀತಿ.
0: ಅಂದ್ರೆ ಕೆಲಸದ ಜೊತೆಗೆ ನಿಮ್ದು ಹವ್ಯಾಸನೂ ನಡೀತಿತ್ತು, ಎರಡೂ ಮಾಡ್ತಿದ್ರ.
1: ನಮ್ ತಮ್ಮ ಗುಂಡಾ ಪಾತ್ರದಲ್ಲಿ ಅಭಿನಯ ಮಾಡಿದವ ಅನುಪಮ ಅಂತ ಕಾವ್ಯನಾಮ. ಅವ ಇಂದು ಇಲ್ಲ ಜಗತ್ತಿನಲ್ಲಿ, ತೀರ್ಕೊಂಡಿದ್ದಾನೆ.
0: ಅವರು ನಾಟಕ ಮಾಡ,
1: ಅವ್ರ ನಾಟಕ ವಿಲನ್ ಕ್ಯಾರೆಕ್ಟರ್, ನಾನು ಹೀರೋ, ಅವ ವಿಲನ್. ಅವ ತೀರ್ಕೊಂಡ ನಂತರ ನನ್ನ ಬಲಗೈನೇ ಸುಟ್ಟಂಗಾಯ್ತು.
0: ಇಬ್ರು ಸೇರಿ ಬಹಳ ಒಂದು ಒಳ್ಳೆ ನಾಟಕ ಕಟ್ತಿದ್ರು.
1: ಕಟ್ತಿದ್ರು, ಸುತ್ತೆಲ್ಲ ಮಂದಿ ನೋಡ್ಲಿಕ್ಕೆ ಬರ್ತಿದ್ರು. ಅಂತಮ್ರ ನಾಟಕ ನೋಡ್ಬೇಕು, ಏನು ಗುಂಡಾ ಏನು ಹೀರೋ ಅತಿ, ಹೀಗ ಅನ್ಕೋತೇ ಬರ್ತಿದ್ರು. ಅಷ್ಟು ಫೇಮಸ್
0: ನಾಟಕ. ಬಹಳಷ್ಟು ಕಾಲ ಬದಲಾಗಿದೆ ಈಗ, ಮೊದ್ಲಿನಂಗ ಕಾಲ ಇಲ್ಲ ಅಂತಾರ. ನಿಮ್ಮಂತ ಹಿರಿಯರು ವಯಸ್ಸಾದ

0: ಅವರು ಅನುಭವ ಇರುವಂತವ್ರು, ನಮ್ ಕಾಲನೇ ಬೇರೆ ಐತ್ರಿ ಅಂತಾರ. ನೀವು ಈಗಿನ ಕಾಲವನ್ನ ಹೆಂಗ್ ನೋಡ್ತೀರಿ? ನಿಮ್ಗೆ ಯಾವ್ದು ಚಲೋ ಅನಿಸ್ತದ? ನಿಮ್ಗೇನ್ ಅನಿಸ್ತದ?
1: ನಮ್ಗೇನ್ ಅನಿಸ್ತದ ಅಂದ್ರೆ, ಎಲ್ಲರೂ ಹೋಗೋರು ಒಂದಿನ ಚಂದಾಗಿರ್ಬೇಕು ಇರತನ. ನಾ ನಿನ್ನೆ ಯಾರಿಗ ಬರಬಲ್ಲ ಬಡತನ, ಚಿಂತ್ಯಾಕ ಮಾಡಬೇಕು ಹೋಗತನ, ಎಂದೂ ಬೇಡಬೇಡದು ಸಿರಿತಾನ, ಯಾವುದು ಇರುವಲ್ಲ ಕಡಿತಾನ. ನಡೆಯೋರು ಇಲ್ಲ ಜಗದಾಗ, ದುಡಿಯೋರು ಇಲ್ಲ ಹೊಲದಾಗ, ನ್ಯಾಯವಂತರಿಲ್ಲ ಊರಾಗ, ಜಗಳ ಬಿಡಿಸವ್ರಿಲ್ಲ ಕೇರ್ಯಾಗ, ಚಂದಿಲ್ಲ ಅಂತಮ್ರು ಮನ್ಯಾಗ, ಹೇಳವ್ರಿಲ್ಲ ಚಂದ ಓಣ್ಯಾಗ, ಹಿಂಗ ತುಂಬಾದ್ರಿ. ಪ್ರತಿಯೊಬ್ಬರ ಮನ್ಯಾಗ ಅಂತಮ್ರಿದ್ರು ಚಂದಿಲ್ಲ,
0: ಹೌದು,
1: ಒಬ್ರಿಗೊಬ್ರು ಮಾತಾಡಲ್ಲ, ಹೆಣ್ಮಕ್ಳು ಮಾತಾಡಲ್ಲ. ಇದನ್ನ ನೋಡಿ ನನಗೆ ವಿಚಿತ್ರ ಅನಿಸ್ತದೆ. ನಮಗೆ ಪಾಠ ಕಲಸಮ್ಯ ಅನ್ನುವಂತ ಅನಿಸ್ತಾವ್ರಿ ಕರ್ಕೊಂಡು. ನಿಮಗೆ ಹೇಳಮ್ಮ, ಯಾರೇ ಆಕಸ್ಮಿಕ ನಿಮ್ಮಂತ ಆತ್ಮೀಯರು ಸಹೃದಯರು ಸಿಕ್ಕರೆ ಮನೆಗೆ ಹೋಗಿ ಅವ್ರು ಕೂಡ ನಮ್ಮ ಕಟಿ ರೊಟ್ಟಿ ಚಟ್ನಿ ಅವ್ರು ಕೂಡ ಊಟ ಮಾಡಿಸಿ ಒಂದಿನ ಇರಿಸಿ ಬಿಡಬೇಕು ಅಂತ ನನಗೆ ಅನಿಸ್ತದೆ.
0: ಅಂದ್ರೆ ನೀವು ಈಗಿನ ಕಾಲನು ಮೆಚ್ಚಿಕೊಂಡಿರಿ ಅಂದಂಗಾಯ್ತು. ಈಗಿನೂ ಚಲೋ ಅದ, ಅವಾಗ್ನೂ ಚಲೋ ಇತ್ತು ಅಂತೀರಿ. ಮತ್ ಕೆಲವೊಬ್ರು ಹಿರಿಯರು ನಮ್ ಕಾಲ ಬಹಳ ಚಲೋ ಇತ್ತು ಅಂತಾರಲ್ಲ, ಅದಕ್ಕೇನಂತೀರಿ?
1: ತಾವ್ ಇದ್ದಂಗ ಇರ್ತದ್ರಿ, ನಾವು ಚಲೋ ಇದ್ರೆ ನಮ್ಗೆ ಚಲೋ ಕಾಣಿಸ್ತದೆ, ನಾವು ಸುಮಾರು ಇದ್ದೇವಂದ್ರೆ ಅದು ಕಣ್ಣು ಸುಮಾರು ಕಾಣಿಸ್ತದೆ. ನನಗೆ ಚಂದೇ ಕಾಣಿಸ್ತದೆ ಕಾಲ.
0: ನಿಮ್ಗೆ ಈಗ್ನು ಸಂತೋಷ ಅದ?
1: ಯಾವಾಗ್ನು ಸಂತೋಷ.
0: ಈಗ ಅಂದ್ರೆ ಕಲಾವಿದ ಯಾವಾಗ್ಲೂ ಬಡವ ಅಂತ, ಯಾಕಂತಂದ್ರ ಅವನ ಕಲೆ ಅವನ ಹೊಟ್ಟೆ ತುಂಬಿಸ್ಲಿಕ್ಕೆ ಎಷ್ಟೋ ಸಂದರ್ಭದಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಜೀವನದಾಗ ಇದು ಹೆಂಗ? ಕಲೆಯನ್ನ ನಂಬಿಕೊಂಡು ಇಡೀ ಜೀವನ ನೀವು ಬದುಕಿದಂತವ್ರು, ಹೌದಾ? ನಿಮ್ದು ಊರಾಗ ಮೊದಲ ಗೌಡಿಕೆ ಇದ್ರು ಕೂಡ ಕ್ರಮೇಣ ಅದು ಕಡಿಮೆ ಆಯ್ತು ಅಂತ ಹೇಳಿದ್ರಿ, ಬಡತನ ಬಂತು ಅಂತ ಹೇಳಿದ್ರಿ. ಕಲಾವಿದನಾಗಿ ನೀವು ಆನಂದವಾಗಿದ್ದೀರೋ ಈ ದುಡ್ಡು ವಿಚಾರ? ಯಾಕಂತಂದ್ರ ಮನಿ ನಡೆಸಬೇಕು, ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬೇಕು, ಇಂಥವೆಲ್ಲ ಬಂದಾಗ ರೊಕ್ಕ ಹೊಂದ್ಸೋದು ಬಹಳ ಕಷ್ಟ. ಈ ಕಷ್ಟದ ದಿನಗಳನ್ನ ನೆನೆಸ್ಕೊಂಡು ನಿಮ್ಗೆ ಏನ್ ಅನಿಸ್ತ?
1: ನಮ್ಗೆ ಜಕ್ಕು ನೋಡಿದ್ರಿ, ನಾ ಕಷ್ಟವನ್ನು ಸೋಚಿದ್ದೇನೆ. 8 ವರ್ಷ ಒಕ್ಕಲ್ತನ ಮಾಡಿದ್ದೆ, ನಾ ಗಳೆ ಹೊಡೆದಿದೆ, ನೇಗ್ ಹೊಡೆದಿದೆ, ಎಲ್ಲಾ ಮಾಡಿ ತೋರಿಸದೆ. ನಾಟಕಕ್ಕೆ ಬೇಡಲಿಕ್ಕೆ ಹೊಲಕ್ಕೆ ಬರ್ಲಿಕ್ಕತ್ತಾರ ಮನೆ ಬೇಲೂರದವ್ರು. ಹೀಗಾಗಿ ನಾ ನಾಟಕ ಅದು ಹೊಲ ಬಿಡಬೇಕಾಯ್ತು.
0: ಮತ್ತೆ ಈ ಕಡೆ ಬಂದ್ರೆ,
1: ಈ ಕಡೆ ಬಂದ್ರೆ
0: ಈಗ ರೊಕ್ಕ ಹೊಂದ್ಸೋದಾಗಿರ್ಬೋದು, ಈಗ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡಿಸಿದ್ರೆ ಚಂದ, ಇಂಥ ನಡೆಸ್ಲಿಕ್ಕೆ ಹೆಂಗ್ ಕಷ್ಟ ಆಯ್ತೋ ಹೆಂಗಾಯ್ತು?
1: ನನಗೆ ನಿಜಕ್ಕೂ ಕಷ್ಟ ಆಗಿಲ್ಲ.
0: ದುಡ್ಡಿನ ವಿಚಾರ,
1: ದುಡ್ಡಿನ ವಿಚಾರದಲ್ಲಿ ನನ್ನ ಮ್ಯಾಗೆ ಜನ ಬಹಳ ಪ್ರೀತಿ ಅದ್ರಿ. ಅದಾಗ ಏನಂದ್ರೆ, ಜುಗದೊಳಗೆ ಇರೋದವರು ಜಗದೊಳಗೆ ಹಾಕು, ಒಬ್ರಿಗೊಬ್ರು ಜುಗನೇ ಇದ್ರೆ ಜಗತ್ತಿನ ಹುಟ್ಟಬೇಡದವ್ರು. ನಾ ಹೇಳ್ಕೊ ತಿಳ್ಕೊಂಡಿದ್ದೆ
0: ಅಂದ್ರೆ ಒಬ್ರಿಗೊಬ್ರು ಸಹಕಾರ ಕೊಡ,
1: ಸಹಕಾರ ಕೊಡು. ಜುಗದೊಳಗೆ ಇರೋದವರು ಜಗದೊಳಗೆ ಹಾಕು, ಜಗಜು ಬಸವಣ್ಣ ಏನು ಹಾದು ಅವಂದೇ ಬೆಳಕು ಜಗತ್ತುಂಬು, ಶಾಂತಿಯ ತಾತನು ಮಹಾತ್ಮನು, ಕ್ರಾಂತಿಯ ಉಸಿರು ಅವರಾತ್ಮ ಅಮರಾತ್ಮ. ಇದು ಒಂದು ಕವನೆ ಬರೆದು ಬಿಟ್ಟಿದ್ರಿ.
0: ಅಂದ್ರೆ ಸಹಕಾರ ಇರ್ಬೇಕು ಒಬ್ರಿಗೊಬ್ರು, ಹಂಗಿದ್ದಾಗ ಯಾರು ಕಷ್ಟದಾಗ ಇರ್ಲಿಕ್ಕೆ ಆಗಂಗಿಲ್ಲ ಅಂತೀರಿ. ಎಷ್ಟು ಖುಷಿಯಾಗಿದ್ದೀರಿ ಇಷ್ಟೆಲ್ಲ ಮಾಡಿರಿ, ಈಗ 78 ವಯಸ್ಸಕ್ಕಿಂತ ಹೆಚ್ಚವ ಅಂತ ಹೇಳಿದ್ರಿ, ಇದರ ಗುಟ್ಟೇನು?
1: ಏನು ಕಾರಣ ಅಂದ್ರೆ, ಚಿಂತೆ ಮಾಡಲಾರ್ದೆ ಕಾರಣ. ಮನುಷ್ಯ ಚಿಂತೆ ಆಯ್ತಂದ್ರೆ ಯಾವ್ದಾದ್ರೂ ರೋಗ ಉತ್ಪನ್ನ ಆಗ್ತದೆ ಮನುಷ್ಯಗೆ. ಹಿಂಗದ, ಮನುಷ್ಯನ ಶರೀರಕ್ಕೆ ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆಗ್ಬೇಕು. ನಾ ತಿಳ್ಕೊಂಡಿದ್ದು ಮಲಮೂತ್ರ ವಿಸರ್ಜನೆ ಹೊಟ್ಟೆ ಹಿಡಿತು ಹೊಟ್ಟೆ ಕಡ್ಲಿಕ್ಕೆ ಅಂದ್ರೆ ಅವ ದೌಡು ಜಿಗಿತನ ಅಂತ ನಾವು ತಿಳ್ಕೊತೀವಿ.
0: ಏನಾದ್ರೂ ಒಂದು ಬರ್ತದ,
1: ಬರ್ತದ
0: ಕಾಯಿಲೆ, ಬರ್ತದ
1: ಕಾಯಿಲೆ ಬರ್ತದ. ಆದ್ರೆ ನನಗೆ ಇನ್ನೂವರೆಗೆ ಯಾವ್ದು ಕಾಯಿಲೆ ಇಲ್ಲ. ಲಘುವಿ ಏ ಸಲ ಬರ್ತಾ ಆದ್ರೆ ಪಟ್ಟಣೆ ಹೊಯ್ಬೇಕು,
0: ಹಿಡಿಬಾರ್ದು,
1: ಹಿಡಿಬಾರ್ದು. ಜರ ಹಿಡಿದ್ರೆ ರೋಗ ಉತ್ಪನ್ನ ಆಗ್ಲಿಕ್ಕೆ ಚಾಲು ಆಗ್ತದೆ. ನಮ್ಮ ಮಕ್ಕಳು ಕೂಡ, ನಮ್ಮ ಹೆಂಡರು, ನಮ್ಮ ಸಜ್ಜರು ಎಲ್ಲ ಚೈತನ್ಯದಾಗಿರ್ಬೇಕು, ಚಿಂತೆ ಮಾಡಬಾರದು. ಇದು ನಾ ಯಾವಾಗ್ಲೂ ಬೋಧನೆ ಮಾಡ್ತೀನಿ.
0: ಊಟ ಏನೇನು ಮಾಡ್ತೀರಿ?
1: ಊಟ ನಾನು ಇನ್ನ ಹೊತ್ತು ಹೊಂಟರಲ್ಲಿ ನಮ್ಮ ಸಜ್ಜರು ಊಟ ಮಾಡಿಸ್ತಾರ, ಚಪಾತಿ, ಕಾರ್ಬಿ, ಶೇಂಗದ ಹಿಂಡಿ, ಮತ್ತು ಅನ್ನ, ಮತ್ತು ನಿಂಬಿಕಾಯಿ ವಾಪರಿಸ್ತೇನೆ ಊಟದಲ್ಲಿ. ಪ್ರತಿಯೊಂದು ಊಟಿಗೆ ಒಂದು ಎರಡು ನಿಂಬಿಕಾಯಿ, ನಿಂಬಿಕಾಯಿ ಎಲ್ಲಾರು ಊಟ ಇಲ್ಲ ಅಂದ್ರೆ ಹೊಟ್ಟಿ ಪೂರ್ಣ ಜಾಡ್ನಿ ಆಗ್ತದೆ. ನನ್ನ ಪ್ರಕೃತಿನೇ ಭಯಂಕರ ಆರಾಮ
0: ಆರಾಮ. ಅದ್ರ ಎಲ್ಲ ದೇಸಿ ಊಟ, ಕಾರ್ಬೇಳಿ, ಪುಂಡಿ ಪಲ್ಯ, ರೊಟ್ಟಿ, ಶೇಂಗಾದಿಂಡಿ, ಮೊಸರು,
1: ಮೊಸರು, ಮಜ್ಜಿಗೆ,
0: ಎಲ್ಲ ಊಟ ಮಾಡ್ತೀರಿ?
1: ಎಲ್ಲ ಊಟ. ನನ್ನಂತೆ ಎಲ್ಲರೂ ಮಾಡಿ ಅಂತ ಹೇಳಿ ನನ್ನ ಅಭಿಪ್ರಾಯ.
0: ಸಹಜವಾದ ಊಟ ಇರ್ಲಿ ಅಂತ ಹೇಳ್ತೀರಿ. ಈಗ ನೀವು ನೋಡಿದ್ರೆ ಇಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದೀರಿ, ಈಗಿನ ಕೆಲವು ಯುವಕರು ಇಷ್ಟು ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸುಸ್ತಿರ್ತದ, ಹೆಂಗೋ ಕೂಡ್ತಾರ, ಏನೋ ಮಾಡ್ರ, ಯಾವ್ದೋ ಏನೋ ಆಹಾರ ತಿಂತಾರ. ಅಂತ ಯಂಗ್ಸ್ಟರ್ಸ್ ಅಂದ್ರೆ ಯುವ ನವ ಯುವಕರಿಗೆ, ಯುವಕರಾಗಿರ್ಬಹುದು ಯುವತಿಯರಾಗಿರ್ಬಹುದು, ಅಂತವರಿಗೆ ನೀವು ಏನು ಹೇಳ್ತೀರಿ?
1: ಅವರಿಗೆ ಅಂದ್ರೆ ತಂದು ಹೊಟ್ಟಿ ಹಿಡಿದಷ್ಟೇ ಊಟ ಮಾಡಬೇಕು, ತನಗೆ ಬೇಕನಿಸದೇ ತಿನ್ಬೇಕು, ಬೇಡಾದ ವಸ್ತು ಮುಟ್ಟ

0: ಕೊಂಡಿದ್ದಾರ, ನನಗೆ ಸಹಕಾರ ನೀಡಿದ್ದಾರ, ಸಹಾಯನೂ ಮಾಡಿದ್ದಾರ ಅಂತ ಹೇಳಿದ್ರೆ ಅವರೆಲ್ಲ ಈ ಕಾರ್ಯಕ್ರಮ ಕೇಳ್ತಿರ್ಬೋದು. ಎಲ್ಲರಿಗೆ ಅಂದ್ರೆ ನಿಮ್ಮ ಹಿರೇಜಿಯವರಿಗೆ ಜನರಾಗಿರ್ಬೋದು, ನಿಮ್ಮ ಅಭಿನಯಗಳಾಗಿರ್ಬೋದು, ನಿಮ್ಮ ಆ ಕಾಲದ ಗೆಳೆಯರಾಗಿರ್ಬೋದು, ಕೆಲವರು ಇರ್ಬೋದು ಈಗಲೂ ಕೂಡ, ಆಮೇಲೆ ನಿಮ್ಮ ಮಕ್ಕಳು, ನಿಮ್ಮ ಸೊಸೆಯಂದ್ರು, ಅವರೆಲ್ಲ ನಿಮಗೆ ಊಟಕ್ಕೆ ಬೆಳಿಗ್ಗೆ ಜಲ್ದಿ ಕೊಡ್ತಾರೆ, ಅದರಿಂದ ನಾ ಆರಾಮಾದೀನಿ ಅಂತ ಅವರನ್ನೆಲ್ಲ ನೆನಪು ಮಾಡಿಕೊಂಡ್ರಿ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರನ್ನು ನೆನೆಸ್ಕೊಂಡ್ರಿ. ಅವರಿಗೆಲ್ಲ ಒಬ್ಬ ಕಲಾವಿದನಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ನಾನು 2003 ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಸಮ್ಮೇಳನ ಅಧ್ಯಕ್ಷೆಯಾಗಿ ತೆರೆದ ಜೀಪಿನಲ್ಲಿ ಮೆರವಣಿಗೆ ಆಯಿತು ಅಫ್ಜಲ್ಪುರದಲ್ಲಿ. ಆ ವೇಳೆಯಲ್ಲಿ ಸುಮಾರು 100,000 ಇತ್ತು. ಎಲ್ಲರೂ ಹೂವಿನಾರ ಶಾಲು ಹೊತ್ತಿದ್ರು. ಆಗ ನೋಡಿ ಅನೇಕರು, ಪ್ರತಿಯೊಬ್ಬರು ಅಂಗಡಿಯವರು ಕೂಡ ತಾಲೂಕಿನಲ್ಲಿ ತೇಜಿನ ಮ್ಯಾಗ ಬಂದು ಹೂವಿನಾರ ಹಾಕುದು. ತೆರೆದ ಜೀಪಿನಾಗ ನಾನು ನಿಂತಿದ್ದೆ, ಮೆರವಣಿಗೆ ನಡೀತಿತ್ತು.
0: ಸಮ್ಮೇಳನ ಅಧ್ಯಕ್ಷರಾಗಿದ್ರಿ,
1: ಸಮ್ಮೇಳನ ಪ್ರಥಮ ಸಮ್ಮೇಳನ ಅಧ್ಯಕ್ಷ.
0: ಹೌದೌದು.
1: ಅಲ್ಲಿಂದ 2008 2009 ಕರ್ನಾಟಕ ನಾಟಕ ಅಕಾಡೆಮಿ ರಂಗ ಪ್ರಶಸ್ತಿ ಪುರಸ್ಕಾರ ಆಯ್ತು ನನಗೆ. ಕೆ ಎಸ್ ಈಶ್ವರಪ್ಪ ಇಂಧನ ಸಚಿವರಿದ್ರು. ಆಗ 5 ಭಾಷೆಯ ಸಿನಿಮಾ ನಟಿ ಜಯಂತಿ ಶಿವಮೊಗ್ಗಕ್ಕೆ ಅವರೇ ಉದ್ಘಾಟಕರಾಗಿ ಬಂದಿದ್ರು
0: ಸಮಾರಂಭಕ್ಕೆ.
1: ಆ ಸಮ್ಮುಖದಲ್ಲಿ ನನಗೆ ಸನ್ಮಾನ, ಪಾರಿತೋಷಕ, ಶಾಲು ಸನ್ಮಾನ ಎಲ್ಲ ಆಯಿತು. ಇದನ್ನು ನೋಡಿ ನನಗೆ ಜನರಿಂದ ಮತ್ತು ಅನೇಕ ಜನರು, ಎಲ್ಲೇ ಒಂದು ಫಂಕ್ಷನ್ ಅಥವಾ ಈ ಪ್ರತಿ ಅಮಾಸಿಗೆ ನಾ ಗತ್ತರಿಗೆ ಭಾಗಮತಾಗಿ ನಡೆಸ್ಕೋತೀನಿ, ಎಲ್ಲರಿಗೂ ನನ್ನ ಹೃತ್ಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸದೆ ಇದ್ದರೆ ಮಹಾ ಚ್ಯುತಿ ಆದೀತು ಅಂತ ನನಗನ್ನಿಸ್ತದೆ.
0: ಅಂತಂದ್ರೆ ಅವರೆಲ್ಲರ ಪ್ರೀತಿ ಸಹಕಾರ
1: ನನಗೆ
0: ನಿಮ್ಗೆ ಅದ ಅಂದಂಗಾಯ್ತು.
1: ಬಾಳಿನುದ್ದಕ್ಕೂ ಮಾರ್ಗದರ್ಶನ.
0: ಆತ್ಮೀಯ ಕೇಳುಗರೆ, ಇವಾಗಿದ್ವು ಶ್ರೀಯುತ ರಮಾನಂದ್ ಹಿರೇಜಿ ಅವರಿಗೆ ಅವರ ಅನುಭವದ ಮಾತುಗಳು. ರಂಗಭೂಮಿ, ರಂಗ ಸಾಹಿತ್ಯ, ಜನದ ಹಾಡುಗಳು, ರಂಗ ನಟನೆ ಮುಂತಾದ ವಿವಿಧ ಪ್ರಕಾರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಒಂದು ನೆಮ್ಮದಿಯ ಬದುಕನ್ನ, ಸಾರ್ಥಕ ಬದುಕನ್ನ ಇಲ್ಲಿಯವರೆಗೆ ಅವರು ತಮ್ಮ ಮಕ್ಕಳು, ಸೊಸೆರು, ಅವರ ಧರ್ಮಪತ್ನಿ, ಮೊಮ್ಮಕ್ಕಳ ಜೊತೆಯಲ್ಲಿ ಆನಂದದ ಜೀವನವನ್ನ ಈಗಲೂ ಕೂಡ ಕಳೀತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಅವರು ಬಂದು ನಮ್ಮ ಜೊತೆ ಅವರ ಜೀವನದ ಹಳೆಯ ನೆನಪುಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ರಮಾನಂದ್ ಹಿರೇಜ್ ಅವರಿಗೆ ಅವರೇ ತಮಗೆ ಮತ್ತೊಮ್ಮೆ ಆತ್ಮೀಯವಾದಂತ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಸಮ್ಮುಖದಲ್ಲಿ ಹಿರಿಯ ರಂಗ ಕಲಾವಿದರಾದ ರಮಾನಂದ್ ಹಿರೇಜೇವರ್ಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಲಕ್ಷ್ಮಾಂತ್ ಪಾಟೀಲ್. ಸಮ್ಮುಖ ಕೇಳಿದಿರಿ.

0: ಕಲೆಯೇ ದೈವ,
1: ಕಲೆಯೇ ಜೀವ, ಕಲೆಯೇ ದೈವ.
0: ಕನ್ನಡ ಚಿತ್ರರಂಗದ ಸಾಧಕರ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ.
1: ರಚನೆ ಎಸ್ ಪ್ರಕಾಶ್.
0: ಕೇಳಿ ಕಾರ್ಯಕ್ರಮ
1: ಕಲೆಯೇ ಜೀವ, ಕಲೆಯೇ ದೈವ.
2: ಸೇವೆಗೊಂದು ಹೂವು ನಾನು, ಲಲಿತ ಕಲೆಯ ಹುಡಿಯೊಳು.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಹಿರಿಯರಾದ ಶ್ರೀ ಡಿ ವಿ ಗುಂಡಪ್ಪ ಮಂಕುತಿಮ್ಮನ ಕಗ್ಗದಲ್ಲಿ ಒಂದ್ ಕಡೆ ಹೇಳಿದ್ದಾರೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ, ನಗಿಸಿ ನಗುತ್ತಾ ಬಾಳುವವರವ, ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಆದ್ರೆ ನಮಗೆಲ್ಲ ಗೊತ್ತಿದೆ, ಜೀವನದ ಒತ್ತಡಗಳಲ್ಲಿ ನಾವು ನಗೋದು ತುಂಬಾ ಕಷ್ಟ, ಬೇರೆಯವರು ನಗಿಸೋದು ತುಂಬಾ ಕಷ್ಟ, ಅಷ್ಟು ಸುಲಭ ಅಲ್ಲ. ಆದರೂ ಕನ್ನಡ ಸಿನಿಮಾದಲ್ಲಿ ನಗಿಸುವಕದಿಂದಲೇ ಪ್ರಸಿದ್ಧರಾಗಿ ಹಾಸ್ಯ ಚಕ್ರವರ್ತಿ ಅಂತ ಬಿರುದನ್ನ ಪಡೆದವರು ದಿವಂಗತ ಟಿ ಆರ್ ನರಸಿಂಹರಾಜು, ಅವರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಟಿ ಆರ್ ನರಸಿಂಹರಾಜು ತಿಪಟೂರು ರಾಮರ ನರಸಿಂಹರಾಜು, ಇವರು ತಿಪಟೂರಿನವರು. 24 ಜುಲೈ 1933 ಇವರು ತಿಪಟೂರಿನಲ್ಲಿ ಜನಿಸಿದ್ರು. ಇವರ ತಂದೆ ರಾಮರಾಜು ಪೊಲೀಸ್ ಇಲಾಖೆಯಲ್ಲಿ ಸೇವೆಯಲ್ಲಿದ್ದರು. ಇವರ ತಾಯಿ ವೆಂಕಟಮ್ಮ. ನರಸಿಂಹರಾಜು ಅವರು 4ನೇ ವಯಸ್ಸಿಗೆ ಬಾಲನಟರಾಗಿ ರಂಗಭೂಮಿಯಲ್ಲಿ ಕಾಣಿಸಿಕೊಂಡ್ರು. ಮುಂದೆ ಪ್ರಸಿದ್ಧರಾದ ಸಿ ಬಿ ಮಲ್ಲಪ್ಪ ಅವರ ನಾಟಕ ಕಂಪನಿ, ನಂತರ ಕೆ ಹಿರಣ್ಣಯ್ಯ ನಾಟಕ ಕಂಪನಿ, ನಂತರ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಗಳಲ್ಲಿ ನರಸಿಂಹರಾಜು ಅಂದಿನ ಕಾಲದ ದಿಗ್ಗಜರೊಂದಿಗೆ ಕೆಲಸ ಮಾಡಿದ್ರು. ಗುಬ್ಬಿ ವೀರಣ್ಣ ಅವರು ಎವಿಎಂ ಸಂಸ್ಥೆ ಜೊತೆ 1954 ಬೇಡರ ಕಣ್ಣಪ್ಪ ಅನ್ನುವ ನಾಟಕ ಸಿನಿಮಾಗಿ ತಯಾರಿಸಿದ್ರು. ಈ ಸಿನಿಮಾದಲ್ಲಿ ಗುಬ್ಬಿ ಕಂಪನಿಯಲ್ಲಿ ಇದ್ದ ಮುತ್ತುರಾಜ್ ಅವರು ರಾಜ್ಕುಮಾರ್ ಆಗಿ ನಾಯಕರಾಗಿ ನಟಿಸಿದ್ರು. ಅದೇ ಸಿದ್ದಲ್ಲಿ ನರಸಿಂಹರಾಜು ಕೂಡ ಜೀವಯ್ಯರ್ ಅವರ ಮಗನ ಪಾತ್ರ ಕಾಶಿ ಎನ್ನುವ ಪೂಜಾರಿ ಪಾತ್ರದಲ್ಲಿ ಹಾಸ್ಯ ನಟರಾಗಿ ಚಿತ್ರರಂಗ ಪ್ರವೇಶಿಸಿದ್ರು. ಇವರ ದೇಹದ ರಚನೆ ಹೇಗಿತ್ತು ಅಂದ್ರೆ ಅಣಕಳ ಕಡ್ಡಿಯ ಶರೀರ, ಉಬ್ಬಹಲು ಹೊಂದಿದ ಮುಖ ಇತ್ತು. ಆದ್ರೂ ಕೂಡ ಇವರ ಪ್ರತಿಭೆ ಹೇಗಿತ್ತು ಅಂತ ಹೇಳಿದ್ರೆ ಜನರು ಇವರ ಹಾಸ್ಯ ಪಾತ್ರಗಳನ್ನ ತುಂಬಾ ಮೆಚ್ಚಿಕೊಂಡ್ರು. ಈಗ ನಾವು ಕೇಳೋಣ ನಗದೆ ಸ್ವರ್ಗ ಸಿನಿಮಾದ ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ. ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್, ಗಾಯಕರು ಪಿ ಬಿ ಶ್ರೀನಿವಾಸ್.

ಬೆರಡು ಕಣ್ಣಪ್ಪ ಸಿನಿಮಾದ ನಂತರ ಸದಾರಮೆ, ಸ್ಕೂಲ್ ಮಾಸ್ಟರ್, ಮನೆಯಳಿಯ, ವೀರಕೇಸರಿ, ರತ್ನಮಂಜರಿ ಮುಂತಾದ ಹಲವಾರು ಸಿನಿಮಾದಲ್ಲಿ ನರಸಿಂಹರಾಜು ಹಾಸ್ಯ ನಟರಾಗಿ ಪ್ರಸಿದ್ಧರಾದರು. ಇವರ ಜೊತೆಯಲ್ಲಿ ಆಗಿನ ಜನಪ್ರಿಯ ಜೋಡಿ ಎಂದರೆ ಟಿ ಎನ್ ಬಾಲಕೃಷ್ಣ ಕೂಡ ರಂಗಭೂಮಿಯಿಂದ ಬಂದವರೇನೆ. ಇವರು ನರಸಿಂಹರಾಜು ಜೊತೆ ಗೆಳೆಯರಾಗಿ, ವಿರೋಧಿಗಳಾಗಿ, ತಂದೆ ಮಗ ಆಗಿ, ಸ್ನೇಹಿತರಾಗಿ ಎಲ್ಲ ಪಾತ್ರಗಳನ್ನು ನಿರ್ವಹಿಸಿದ್ರು. ಕನ್ನಡದ 39ನೇ ವಾಕ್ಚಿತ್ರ ಬೇಡರ ಕಣ್ಣಪ್ಪ, ಅದರಲ್ಲಿ ನರಸಿಂಹರಾಜು ವೀಕ್ಷಿಸಿದ್ರು. ಕನ್ನಡದ 208ನೇ ವಾಕ್ಚಿತ್ರ ನಕ್ರದ ಸ್ವರ್ಗ, ಅದು ತೆರೆ ಕಂಡಿದ್ದು 1967 ಇಸ್ವಿನಲ್ಲಿ. ಅಂದ್ರೆ ಕೇವಲ 13 ವರ್ಷದಲ್ಲಿ ನರಸಿಂಹರಾಜು ಅವರು 100 ಚಿತ್ರಗಳಲ್ಲಿ ಅಭಿನಯಿಸಿದ್ರು. ನಕ್ರದ ಸ್ವರ್ಗ ಅವರು ನಟಿಸಿದ 100ನೇ ಚಿತ್ರ ಆಗಿತ್ತು. ರಾಜ್ಕುಮಾರ್ಗಿಂತ ಮೊದಲನೇ ನರಸಿಂಹರಾಜು ಮತ್ತು ಬಾಲಕೃಷ್ಣ 100 ಚಿತ್ರಗಳನ್ನು ಪೂರೈಸಿದ್ದು ವಿಶೇಷ. ನರಸಿಂಹರಾಜು ಅವರು ನಕ್ರದ ಸ್ವರ್ಗ ಮೂಲಕ 100ನೇ ಚಿತ್ರ ಪೂರೈಸಿದೆ. ಬಾಲಕೃಷ್ಣ ಅವರು ಇಮ್ಮಡಿ ಪುಲಿಕೇಶಿ ಮೂಲಕ 100 ಚಿತ್ರ ಪೂರೈಸಿದ್ರು. ಇವರ ನಂತರ ರಾಜ್ಕುಮಾರ್ ಅವರು ಭಾಗ್ಯದ ಬಾಗಿಲು ಸಿನಿಮಾ ಮೂಲಕ 100 ಚಿತ್ರಗಳನ್ನು ಪೂರೈಸಿದ್ರು. ನರಸಿಂಹರಾಜು ಅವರ ಜನಪ್ರಿಯತೆ ಹೇಗಿತ್ತು ಅಂತ ಹೇಳಿದ್ರೆ, ಚಿತ್ರರಂಗದ ಹಿರಿಯರು ಹೇಳ್ತಾರೆ, ಮದ್ರಾಸಿಗೆ ನಿರ್ಮಾಪಕರು ಹೋಗಿ ರಾಜ್ಕುಮಾರ್ ಲೀಲಾವತಿ ಇವರ ಕಾಲ್ಶೀಟ್ಗಿಂತ ಮುಂಚೆನೇ ಬಾಲಕೃಷ್ಣ ನರಸಿಂಹರಾಜು ಇವರ ಕಾಲ್ಶೀಟ್ನ ಮೊದಲು ಬುಕ್ ಮಾಡಿಕೊಂಡು ನನ್ನ ನಾಯಕ ನಾಯಕಿಯರ ಪಾತ್ರಗಳಿಗೆ ಬುಕ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಅಷ್ಟು ಜನಪ್ರಿಯತೆ ಇವರಿಗಿತ್ತು. ಇದರಿಂದ ಏನಾಯ್ತು ಅಂದ್ರೆ, ಮದ್ರಾಸಿನಲ್ಲಿ ಮೊದಲ ಬಾರಿಗೆ ಸ್ವಂತ ಮನೆಯನ್ನು ಕಟ್ಟಿಸಿದ್ದು ಕೂಡ ನರಸಿಂಹರಾಜು ಅವರೇನೆ. ನರಸಿಂಹರಾಜು ಅವರ ಜೊತೆ ಹಾಸ್ಯ ಪಾತ್ರಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದವರಂದ್ರೆ ಎಂಎನ್ ಲಕ್ಷ್ಮೀದೇವಿ, ಬಿ ಜಯ, ಮೈನಾವತಿ, ಆರ್ ಟಿ ರಮ, ಬಿ ವಿ ರಾಧ, ಶೈಲಶ್ರೀ, ವಂದನ ಮತ್ತೆ ಜಯಕುಮಾರಿ. ಇವರ ಜೊತೆ ತುಂಬಾ ಜನಪ್ರಿಯ ಆದ ಜೋಡಿ ಅಂತ ಹೇಳಿದ್ರೆ ಸಂಧ್ಯಾರಾಗ, ಚಿನ್ನಾರಿ ಪುಟ್ಟಣ ಮುಂತಾದ ಸಿನಿಮಾಗಳಲ್ಲಿ ಜೂನಿಯರ್ ರೇವತಿಯನ್ನು ಅವರು ನಟಿಸಿದ್ರು. ಅಮ್ಮಾಸಿದಲ್ಲಿ ಮೈನಾವತಿ, ವಂದನ ಅನ್ನುವ ನಟಿ ಬೀದಿ ಬಸವಣ್ಣ ಸಿನಿಮಾದಲ್ಲಿ, ಬಿ ಜಯ ಅವರು ಬೆಟ್ಟದ ಹುಲಿ, ನಾರಿ ಮನದರೆ ಮಾರಿ, ದೇವರ ಕೊಟ್ಟ ತಂಗಿ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ರು. ವೈಶಾಲಿ ಕಾಸರವಳು ಯಾವ ಜನ್ಮದ ಮೈತ್ರಿ ಎನ್ನುವ ಸಿನಿಮಾ ನರಸಿಂಹರಾಜು ಅವರ ಜೊತೆ ನಟಿಸಿದ್ರು. ಜಯಕುಮಾರಿ ಅನ್ನುವರು ಜೇರಡರ ಬಲೆ, ಗೋವಾದಲ್ಲಿ ಸಿಡಿ ಮುಂತಾದ ಬಾಂಡ್ ಚಿತ್ರಗಳಲ್ಲಿ ನರಸಿಂಹರಾಜು ಅವರ ಜೊತೆ ಹಾಸ್ಯಪತ್ರ ನಿರ್ವಹಿಸಿದ್ರು. ಹುಣಸೂರು ಕೃಷ್ಣಮೂರ್ತಿ ಅವರು 1992 ರತ್ನಮಂಜರಿ ಎನ್ನುವ ಜಾನಪದ ಚಿತ್ರನ ತಯಾರಿಸಿದ್ರು. ಉದಯಕುಮಾರ್ ಲೀಲಾವತಿ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿದ್ದರು. ಈ ಸಿನಿಮಾದಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರೇ ಬರೆದಿದ್ದ, ರಾಜನಾಗೇಂದ್ರ ಸಂಗೀತ ನೀಡಿದ್ದ. ಯಾರು ನೀ ಯಾರು ಅನ್ನುವ ಗೀತೆ ತುಂಬಾ ಜನಪ್ರಿಯ ಗೀತೆ. ಈ ಗೀತೆನ ಹಾಡಿರೋದು ಸ್ವತಃ ಸಂಗೀತ ನಿರ್ದೇಶಕರಾಗಿದ್ದ ನಾಗೇಂದ್ರಪ್ಪ, ಹಾಗೆ ಕೆ ರಾಣಿ ಸಿನಿಮಾದಲ್ಲಿ ಅಭಿನಯಿಸಿದ್ದು ನರಸಿಂಹರಾಜು ಹಾಗೂ ಎಂಎನ್ ಲಕ್ಷ್ಮೀದೇವಿ. ಈಗ ಕೇಳೋ ಗೀತೆನ.

0: ಬಂಡೆಯಾಗುವುದು. ಬದುಕಿದ್ದ ಜನರು ಇನ್ನು ಯಾರು ಬರರು, ಬದುಕಿದ ಜನರು ಇನ್ನು ಯಾರು ಬರರು, ಬಂದವರು ಬದುಕಲಾರರು.
1: ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲ್ಲರು, ಯಾಕಿಲ್ಲಿ ಜನರು ಬಂದುಳಿಯಲ್ಲರು, ಏನಿದರ ಕೊಟ್ಟು ಸಾರು.
0: ನೋಡು ನೋಡು ನಾನಿಲ್ಲಿ
1: ಎಲ್ಲಿ
0: ಗಿಡದಲ್ಲಿ
1: ಉಳಿದಿದ್ದಲ್ಲಿ.

0: ಅಯ್ಯಯ್ಯೋ ಭೂತ ಕಾಣಿಸಿತು ಮಾತನಾಡಿಸಿತು ಪ್ರಾಣ ಹೋಗು ಗತಿ ಬಂತು ಭೂತ ಕಾಣಿಸಿತು ಮಾತನಾಡಿಸಿತು ಪ್ರಾಣ ಹೋಗು ಗತಿ ಬಂತು
1: ಅಯ್ಯೋ ಕಣ್ಣೇ ಸ್ವಲ್ಪ ಧೈರ್ಯ ತಾಳು ಕೇಳು ಮಾತು ಕೇಳು
0: ಅಯ್ಯಯ್ಯ ಯಾರು ಯಾರು ನೀನು ಯಾರು ಎಲ್ಲಿರುವೆ ಬಂದು ಮುಖ ತೋರು ಎಲ್ಲಿ ಜನರು ಬಂದುಳಿಯಲಾರು ಯಾರೆಲ್ಲಿ ಜನರು ಬಂದುಳಿಯಲಾರು ಏನಿದರ ಗುಟ್ಟು ಸಾರು

0: ಯಾರು ಯಾರನೇ ಯಾರು
1: ಎಲ್ಲಿಂದ ಬಂದೆ ಯಾವರು
0: ಬದುಕಿದ್ದ ಜನರು ಹೆದರೋಡುತ್ತಿದ್ರು ಬದುಕಿದ್ದ ಜನರು ಹೆರೋಡುತ್ತಿದ್ರು
1: ಇನ್ನಿವರು ಹೆದರಲಾರರು

0: ನರಸಿಂಹರಾಜು ಅವರು ಎಷ್ಟು ಜನಪ್ರಿಯರಾದ್ರು ಅಂದ್ರೆ ಚಿತ್ರಗಳಿಗೆ ಅವರ ಕಾಲ್ಶೀಟ್ ಸಿಗದೆ ಸಮಸ್ಯೆ ಆಗಿತ್ತು. ಇದರಿಂದ ಹುಣಸೂರು ಕೃಷ್ಣಮೂರ್ತಿ ಅವರು ಮುಂದೆ ತಮ್ಮ ಸಂಬಂಧಿಕರಾದ ದ್ವಾರಕೀಶರನ್ನ ವೀರಸಂಕಲ್ಪ ಮೂಲಕ ಹಾಸ್ಯಮಿತರಾಗಿ ತೆರೆಗೆ ತಂದ್ರು. ಮುಂದೆ ರತ್ನಾಕರ್, ವಾಜರಾಜ್, ಶಿವರಾಮ್, ಕಾಮಿಡಿಯನ್ ಗುಗ್ಗು, ನೂರ್ ನಾಗೇಶ್ ಮುಂತಾದವರೆಲ್ಲ ಚಿತ್ರರಂಗಕ್ಕೆ ಹಾಸ್ಯನಟರಾಗಿ ಪ್ರವೇಶಿಸಿದ್ರು. ನರಸಿಂಹರಾಜು ಅವರಿಗೆ ಹಿನ್ನೆಲೆ ಗಾಯಕರಾಗಿ ತುಂಬಾ ಗೀತೆಗಳನ್ನು ಹಾಡಿದವರು ತೆಲುಗಿನ ಪಿಠಾಪುರಂ ನಾಗೇಶ್ವರರಾವ್ ಅವರು. ಉಳಿದ ಸಿನಿಮಾಗಳಲ್ಲಿ ಘಂಟಸಾಲ, ಮಾಧವಪಿದಿ ಸತ್ಯಂ, ನಾಗೇಂದ್ರಪ್ಪ ಮುಂತಾದವರು ಹಾಡಿದ್ದಾರೆ. ಪಿಬಿ ಶ್ರೀನಿವಾಸ್ ಅವರು ನರಸಿಂಹರಾಜು ಅವರಿಗೆ ತುಂಬಿದ ಕೊಡ, ಬೃಂದಾವನ, ಹಸಿರು ತ್ವ, ನಕ್ರದ ಸ್ವರ್ಗ, ಸಾಕ್ಷಾತ್ಕಾರ ಸಿನಿಮಾಗಳಲ್ಲಿ ಹಾಡಿದ್ದಾರೆ. ಈಗ ಪಿಬಿ ಶ್ರೀನಿವಾಸ್ ಅವರು ನರಸಿಂಹರಾಜು ಅವರಿಗೆ ಹಾಡಿರುವ ಬೃಂದಾವನ ಸಿನಿಮಾದ ರೀರಿ ಕುಮಾರಿ ನನ್ನ ಮಾತು ಕೇಳ್ರಿ ಗೀತೆಯನ್ನು ಕೇಳೋಣ. ಜಯಶಂಕರ್ ಅವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತ. ಸಿನಿಮಾದಲ್ಲಿ ಅಭಿನಯಿಸಿರುವ ನರಸಿಂಹರಾಜು ಅವರ ಜೊತೆ ಸುಮಾ.
1: ರೀರಿ ಕುಮಾರಿ

ಹದಿನೆಂಟು ವಯಸ್ಸು ಅರಣ್ಯ ಸೊಗಸು ಡೋಲಾಯ ಮಾನ ಮನಸ್ಸು ಮಾತಾಡೆ ಮುನಿಸು ಮಾತಲ್ಲಿ ಬಿರುಸು ಕಾರಣವು ಇದಕ್ಕೆ ವಯಸ್ಸು ಹದಿನೆಂಟು ವಯಸ್ಸು ತಾರುಣ್ಯ ಸೊಗಸು ಡೋಲಾಯ ಮನಸ್ಸು ಮಾತಾಡೆ ಮುನಿಸು ಮಾತಲ್ಲಿ ಬಿರುಸು ಕಾರಣವು ಇದಕ್ಕೆ

0: ಹಬ್ಬ ಪಕ್ಕದ ಮಿಂಗ ಹುಡುಗರ ಅಳಿಸುತ್ತ ಮುನ್ನಡವೇ. ಶ್ರೀರಿ ಕುಮಾರಿ ನನ್ನ ಮಾತ ಕೇಳ್ರಿ, ಶ್ರೀರಿ ಕುಮಾರಿ ನನ್ನ ಮಾತ ಕೇಳ್ರಿ.
1: ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ನಾರಿ ಮುರಿದರೆ ಮಾರಿ, ಪ್ರೊಫೆಸರ್ ಹುಚ್ಚುರಾಯ, ಅಪರಾಧಿ ಈ ಸಿನಿಮಾಗಳಲ್ಲಿ ನರಸಿಂಹರಾಜ್ ಅವರಿಗೆ ಹಿನ್ನೆಲೆಯಾಗಿ ಹಾಡಿದ್ರು. ಅದರಲ್ಲಿ ನಾರಿ ಮುರಿದರೆ ಮಾರಿ ಸಿನಿಮಾದಲ್ಲಿ ನಮ್ಮೂರ್ನಾಗ ನಾನೊಬ್ಬನೇ ಜಾಣ ಅನ್ನುವ ಗೀತೆ ತುಂಬಾ ಜನಪ್ರಿಯ ಆಗಿತ್ತು. ಅಪರಾಧಿ ಸಿನಿಮಾದಲ್ಲಿ ಬಿಯ ನಂಬ ಬೇಡ ಅನ್ನುವ ಗೀತೆ ತುಂಬಾ ಜನಪ್ರಿಯ ಆಗಿತ್ತು. ಈಗ ನಾವು ಕೇಳೋಣ, ಗೀತಪ್ರಿಯ ನಿರ್ದೇಶನ ಮಾಡಿ ಹಾಡು ಬರೆದಿದ್ರು ನಾರಿ ಮುರಿದರೆ ಮಾರಿ. ಈ ಸಿನಿಮಾದಲ್ಲಿ ಉದಯ ಕುಮಾರ್ ಕಲ್ಪನಾ ಮುಖ್ಯ ಪಾತ್ರದಲ್ಲಿದ್ದರು. ನಮ್ಮೂರ್ನಾಗ ನಾನೊಬ್ಬನೇ ಜಾಣ ಗೀತೆ ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಈ ಗೀತೆಯನ್ನು ಹಾಡಿದ್ದಾರೆ. ಸಿನಿಮಾದಲ್ಲಿ ನರಸಿಂಹರಾಜು ಮತ್ತು ಬಿಜಯ್ ಅಭಿನಯಿಸಿದ್ದಾರೆ.

ಹಾಡೋಕೆ ಬಾಯ್ ಬಿಟ್ರೆ ಹಾ ಬಾಯ್ ಮುಚ್ಚು ಕತ್ತೆ ಹಾಡೋಕೆ ಬಾಯ್ ಬಿಟ್ರೆ ಸರ್ ಸರ್ನೆ ಹೊರಡ

ಬಿಆರ್ ಪಂತುಲು ಪದ್ಮಿನಿ ಪಿಕ್ಚರ್ಸ್ ಲಾಂಛನದ ಮೂಲಕ ತಯಾರಿಸಿದ ಎಲ್ಲಾ ಚಿತ್ರಗಳನ್ನು ನರಸಿಂಹರಾಜು ಅವರಿಗೆ ಮುಖ್ಯ ಪಾತ್ರತಿತ್ತು. ಅದರಲ್ಲಿ 1959 ಸ್ಕೂಲ್ ಮಾಸ್ಟರ್ ಅನ್ನೋ ಸಿನಿಮಾ ಬಂತು. ಇದರ ವಿಶೇಷ ಅಂತ ಹೇಳಿದ್ರೆ ನರಸಿಂಹರಾಜು ಹಾಸ್ಯ ನಟರಾಗಿದ್ರು ಕೂಡ ಅವರಿಗಾಗಿ 3 ಗೀತೆ ಈ ಸಿನಿಮಾದಲ್ಲಿ ಇತ್ತು. ಇದು ದಾಖಲಾಗಿದೆ: ನಾನು ನಿನ್ನ ಜೋಡಿ, ಈ ಜೀವನ ಎತ್ತಿನ ಗಾಡಿ, ಇನ್ನೇನು ಆನಂದ ಬೇಕಾಗಿದೆ, ಬಾಮೆ ನೋಡಲು.

ಬಂದ. ಈ ಮೂರು ಗೀತೆಗಳನ್ನ ನರಸಿಂಹರಾಜು ಮೇಲೆ ಚಿತ್ರೀಕರಣ ಮಾಡಿದ್ರು. ನಂತರ ಬಿ ಆರ್ ಪಂತುಲವರು ಗಾಳಿಗೋಪುರ ಸಿನಿಮಾದಲ್ಲಿ ನೀನೇ ಕಿಲಾಡಿ ಹೆಣ್ಣು ಬಿಡಬೇಡ ನಿನ್ನ ಹಲ್ಲು ಅನ್ನುವ ಗೀತೆಯನ್ನ ನರಸಿಂಹರಾಜು ಅವರಿಗೆ ನೀಡಿದ್ರು. ಗಂಡೊಂದು ಹೆಣ್ಣಾರು ಸಿನಿಮಾದಲ್ಲಿ ಕತ್ತರಿಸುವ ಗೀತೆಯನ್ನ ನೀಡಿದ್ರು. ಬೀದಿ ಬಸವಣ್ಣ ಅನ್ನೋ ಸಿನಿಮಾದಲ್ಲಿ ಬೇಡ ಬೇಡ ಬಾಗಿಲು ಹಾಕಬೇಡ ಅನ್ನುವ ಗೀತೆಯನ್ನ ನೀಡಿದ್ರು. 1971 ಗಂಗಾಧರ್ ಭಾರತಿ ಅಭಿನಯಿಸಿದ್ದ ಅಳಿಯ ಗೆಳೆಯ ಸಿನಿಮಾದಲ್ಲಿ ನರಸಿಂಹರಾಜು ಅವರಿಗೆ ಪಾತ್ರ ಕೂಡ ಬಿ ಆರ್ ಪಂತುಲು ಅವರು ನೀಡಿದ್ರು. ಕೃಷ್ಣದೇವರಾಯ ಸಿನಿಮಾದಲ್ಲಿ ನರಸಿಂಹರಾಜು ಅವರಿಗೆ ತೆನಾಲಿರಾಮನ ಪಾತ್ರ ಇತ್ತು, ಯಾವುದೇ ಗೀತೆ ಇರಲಿಲ್ಲ. ಅದೇ ರೀತಿ ಕಿತ್ತೂರು ಚೆನ್ನಮ್ಮ, ಸಾಕು ಮಗಳು, ಹಣದಗೊಂಬೆ ಸಿನಿಮಾಗಳಲ್ಲಿ ಕೂಡ ನರಸಿಂಹರಾಜು ಅವರಿಗೆ ಯಾವುದೇ ಗೀತೆ ಇರಲಿಲ್ಲ. ಈಗ ನಾವು ಕೇಳೋಣ 1968 ಅಮ್ಮ ಎನ್ನುವ ಸಿನಿಮಾದ ರಾತ್ರಿಯಲ್ಲಿ ಮಳೆ ಬಂದು ಎನ್ನುವ ಯುಗಳ ಗೀತೆ. ಜೀವೆಯರ್ ರಚನೆ ಮಾಡಿದ್ದು, ಟಿ ಜಿ ಲಿಂಗಪ್ಪ ಸಂಗೀತ, ಪಿಠಾಪುರಂ ಮತ್ತು ಎಲ್ಲಾರೀಶ್ವರಿ ಹಾಡಿದ್ದಾರೆ. ಸಿನಿಮಾದಲ್ಲಿ ಈ ಗೀತೆಗೆ ನರಸಿಂಹರಾಜು ಮತ್ತು ಮೈನಾವತಿ ಅಭಿನಯಿಸಿದ್ದಾರೆ.

0: ಬಾಡದೆ. ರಾಜ್ಕುಮಾರ್ ಜೊತೆ ಸುಮಾರು 25ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ನರಸಿಂಹರಾಜು ಹಾಸ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು. ರಾಜ್ 100 ಚಿತ್ರಗಳನ್ನು ಪೂರೈಸಿದಾಗ ನಡಸೌರ ಬೊಮ್ಮ ಎನ್ನುವ ಸಾಕ್ಷಿ ಚಿತ್ರ ಒಂದು ಬಂದಿತ್ತು. ಆ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರ ಒಂದು ಮೆರವಣಿಗೆ ದೃಶ್ಯ ಇದೆ. ಆ ಮೆರವಣಿಗೆ ವಾಹನದಲ್ಲಿ ರಾಜ್ಕುಮಾರ್ ಜೊತೆ ಯಾರು ಕಾಣಿಸಿಕೊಂಡಿದ್ದಾರೆ ಅಂದ್ರೆ ಮುಖ್ಯವಾಗಿ ಪಿ ಬಿ ಶ್ರೀನಿವಾಸ್, ಟಿ ಎನ್ ಬಾಲಕೃಷ್ಣ ಮತ್ತೆ ನರಸಿಂಹರಾಜು. ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು 100 ಚಿತ್ರ ಪೂರೈಸಿ ಯಶಸ್ವಿಯಾದ ಸಂದರ್ಭದಲ್ಲಿ ಈ ಮೂರು ಜನ ಅವರ ಯಶಸ್ಸಿನಲ್ಲಿ ಪಾಲ್ದಾರರಾಗಿದ್ರು ಅನ್ನೋದನ್ನು ತೋರಿಸುತ್ತೆ. ರಾಜ್ಕುಮಾರ್ ನರಸಿಂಹರಾಜು ಒಂದೇ ಹಾಡಿನಲ್ಲಿ ಕಾಣಿಸಿಕೊಂಡಿದ್ದು ತುಂಬಾ ಅಪರೂಪ. ಹಸಿರು ತೋರಣ ಅನ್ನೋ ಸಿನಿಮಾದಲ್ಲಿ ರಾಜ್ಕುಮಾರ್ ಭಾರತಿ ಕಾರ್ನಲ್ಲಿ ಪ್ರಯಾಣ ಮಾಡುವಾಗ ಕಾರ್ ಡ್ರೈವರ್ ಆಗಿರುವ ನರಸಿಂಹರಾಜು ನೋಡು ನೋಡು ಮೆಲ್ಲಗೆ ಅನ್ನುವ ಗೀತೆನ ಹಾಡುವ ಚಿತ್ರೀಕರಣ ಇದೆ. ಅದು ಬಿಟ್ರೆ 1971 ಕುಲಗೌರವ ಅನ್ನೋ ಒಂದು ಸಿನಿಮಾ ಬಂದಿತ್ತು. ಎನ್ ವೀರಸ್ವಾಮಿ ಈ ಸಿನಿಮಾನ ತಯಾರಿಸಿದ್ರು. ಈ ಸಿನಿಮಾದಲ್ಲಿ ರಾಜ್ಕುಮಾರ್ 3 ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು. ಇದರಲ್ಲಿ ಆರ್ ಎನ್ ಜೋಗಪಾಲ್ ರಚನೆ ಮಾಡಿ, ಟಿ ಜಿ ಲಿಂಗಪ್ಪ ಸಂಗೀತ ಮಾಡಿದ. ನಾ ಹಾಡಬೇಕೆ ನೀ ಕೇಳಬೇಕೆ ಅನ್ನೋ ಒಂದು ಗೀತೆ ಇದೆ. ಇದು ಶ್ರೀನಿವಾಸ್ ಪೀಠಪುರಂ ನಾಗೇಶ್ವರ ಹಾಡಿದ್ದಾರೆ. ಈ ಗೀತೆನಲ್ಲಿ ರಾಜ್ಕುಮಾರ್ ಮತ್ತು ನರಸಿಂಹರಾಜು ಜೊತೆಯಲ್ಲಿ ಕಾಣಿಸಿಕೊಂಡಿದ್ರು. ಆ ಗೀತೆನ ಈಗ ನಾವು ಕೇಳೋಣ.
1: ನಾ ಹಾಡಬೇಕೆ ನೀ ಕೇಳಬೇಕೆ ತಾಳ

ನರಸಿಂಹರಾಜು ಅವರು 1958 ಎವಿಎಂ ಸಂಸ್ಥೆ ತಯಾರಿಸಿದ ಹಿಂದಿ ಸಿನಿಮಾ ಚೋರಿ ಚೋರಿ, ಇದು ರಾಜ್ ಕಪೂರ್ ನರ್ಗೀಸ್ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿದ್ದರು. ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಅವರು ರಾಜ್ ಕಪೂರ್ ಮತ್ತೆ ಚಾರ್ಲಿ ಚಾಪ್ಲಿನ್ ಇವರ ಅಭಿನಯದಿಂದ ಸ್ಫೂರ್ತಿ ಪಡೆದಿದ್ರು. ಹೀಗಾಗಿ ಅವರ 100ನೇ ಚಿತ್ರ ನಕ್ಕರದೇ ಸ್ವರ್ಗ ಸಿನಿಮಾ ಅವರು ಜಯಂತಿ ನಾಯಕಿಯಾಗಿದ್ರು. ಆದರೆ ಆ ಸಿನಿಮಾದಲ್ಲಿ ಅವರು ದುರಂತ ನಾಯಕನಾಗಿ ಅಭಿನಯಿಸಿದ್ರು. ನಕ್ಕರದೇ ಸ್ವರ್ಗ ಸಿನಿಮಾದ ವಿಶೇಷ ಏನು ಅಂತ ಹೇಳಿದ್ರೆ, ಆ ಸಿನಿಮಾದ ಮೂಲಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕನ್ನಡ ಸಿನಿಮಾಕ್ಕೆ ಹಿನ್ನೆಲೆ ಗಾಯಕರಾಗಿ ಪರಿಚಿತರಾಗಿದ್ರು. ಎಂ ರಂಗರಾವ್ ಸಂಗೀತ ನಿರ್ದೇಶಕರಾಗಿ ಪರಿಚಿತರಾಗಿದ್ರು. ರಾಜ್ಯ ಸರ್ಕಾರ ಹೊಸದಾಗಿ ಪ್ರಶಸ್ತಿನ ಕೊಡಕ್ಕೆ ಶುರು ಮಾಡಿತ್ತು. ಅದರಲ್ಲಿ ಮೊದಲನೇ ಬಾರಿಗೆ ಕನ್ನಡತ್ಯುತ್ತಮ ಚಿತ್ರ ಅನ್ನೋ ಪ್ರಶಸ್ತಿನ 1967 ನಕ್ಕರದೇ ಸ್ವರ್ಗ ಸಿನಿಮಾಕ್ಕೆ ನೀಡಲಾಗಿತ್ತು. ಆ ಸಿನಿಮಾದ ಬಾಳೊಂದು ಭಾವಗೀತೆ, ಆನಂದ ತುಂಬಿದ ಕವಿತೆ ಗೀತೆನ ಈಗ ಕೇಳೋಣ. ಆರೆಂಜ್ ಹುಲ್ ರಚನೆ, ಎಂ ರಂಗರಾವ್ ಸಂಗೀತ, ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಹಾಡಿದ್ದಾರೆ.

0: ರಾಜ್ಕುಮಾರ್ ಮತ್ತು ನರಸಿಂಹರಾಜು ಅವರ ಸಂಬಂಧದ ಬಗ್ಗೆ ಒಂದು ಸ್ವಾರಸ್ಯಕರ ಸಂಗತಿ ಇದೆ. ರಾಜ್ಕುಮಾರ್ ಅವರು ಓಹಿಲೇಶ್ವರ, ದಶಾವತಾರ, ಮಹಿಷಾಸುರ ಮರ್ದಿನಿ ಚಿತ್ರಗಳಲ್ಲಿ ಮಾತ್ರ ಹಾಡಿಕೊಂಡಿದ್ರು, ಮತ್ತೆ ಅವರಿಗೆ ಪಿ ವಿ ಶ್ರೀನಿವಾಸ್ ಹಾಡ್ತಾ ಇದ್ರು. 1942ರಲ್ಲಿ ಸಿ ವಿ ರಾಜುವನ್ ಅವರು ದೇವಸುಂದರಿ ಎನ್ನುವ ಜನಪದ ಚಿತ್ರ ತಯಾರಿಸಿದಾಗ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಬಿ ಸರೋಜಾದೇವಿ, ನರಸಿಂಹರಾಜು ಇವರೆಲ್ಲ ಆ ಸಿನಿಮಾದಲ್ಲಿ ಪಾತ್ರಿಸಿದ್ರು. ಆ ಸಿನಿಮಾದಲ್ಲಿ ಸಿ ಎನ್ ಪಾಂಡುರಂಗ ಸಂಗೀತ ನಿರ್ದೇಶಕರು, ಹಾಡುಗಳನ್ನೆಲ್ಲ ಪಿ ವಿ ಶ್ರೀನಿವಾಸ್ ಹಾಡಿದ್ರು. ಒಂದು ಹಾಸ್ಯ ಗೀತೆ ನರಸಿಂಹರಾಜು ಅವರಿಗೆ, ಕಾವ್ಯ ಬೆಟ್ಟಯ್ಯ ಅಂತ ಆ ಹಾಡು ಪ್ರಾರಂಭ ಆದೆ, ಆ ಗೀತೆಯನ್ನ ಹಾಡಿದ್ದು ರಾಜ್ಕುಮಾರ್ ಅವರು. ಸಿನಿಮಾದಲ್ಲಿ ಆ ಹಾಡಿಗೆ ಅಭಿನಯಿಸಿದ್ದು ನರಸಿಂಹರಾಜು ಅವರು. ಇದು ರಾಜ್ಕುಮಾರ್ ಅಭಿನಯಿಸಿದ 30ನೇ ಚಿತ್ರ ಆಗಿತ್ತು. ಇದರಲ್ಲಿ ರಾಜ್ಕುಮಾರ್ ಜೊತೆ ಹಾಡಿದ ಗಾಯಕಿ ಸೋಜಿನಿ ಪಟ್ಟಾಭಿ, ಇವರು ನಿರ್ದೇಶಕರಾಗಿದ್ದ ಆರ್ ಆರ್ ಪಟ್ಟಾಭಿ ಅವರ ಪತ್ನಿ. ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ ಅಂತ ಒಂದು ಹಳೆಯ ಭಾವಗೀತೆ ಇದೆ, ಆ ಗೀತೆನ ಕೂಡ ಇವರೇ ಹಾಡಿದ್ದು. ಕೇಳುಗ್ರೆ, ನರಸಿಂಹರಾಜು ತೆರೆ ಮೇಲೆ ಬಂದ್ರೆ ಸಾಕು, ಜನರ ಮನಸ್ಸಿನಲ್ಲಿ ನಗೆ ಉಕ್ತಾ ಇತ್ತು. ಅವರ ಆಂಗಿಕ ಅಭಿನಯ ಮತ್ತು ಸಂಭಾಷಣೆ ಹೇಳುವ ರೀತಿ ವಿಶಿಷ್ಟವಾಗಿತ್ತು. ನೀವು ಗಮನಿಸಿರಬಹುದು, ಮಿಮಿಕ್ರಿ ಮಾಡುವಂತ ಕಲಾವಿದರು ಎಲ್ಲಾ ನಟರ ಅನುಕರಣೆ ಮಾಡ್ತಾರೆ, ನಟರು ಹೇಳ್ತಾರ ಸಂಭಾಷಣೆನ ಹೇಳ್ತಾರೆ, ಆದ್ರೆ ಯಾರು ನರಸಿಂಹರಾಜು ಅವರ ಸಂಭಾಷಣೆನ ಮಿಮಿಕ್ರಿ ಮಾಡಿದ್ದನ್ನು ನಾವಿನ್ನೂ ನೋಡಿಲ್ಲ. ಈಗ ನಾವು ಸತ್ಯಹರಿಶ್ಚಂದ್ರ ಸಿನಿಮಾದ ನಕ್ಷತ್ರಿಕ ಪಾತ್ರದಲ್ಲಿದ್ದ ನರಸಿಂಹರಾಜು ಅವರ ಸಂಭಾಷಣೆಯ ತುಣುಕಣ ಕೇಳೋಣ.
1: ನಕ್ಷತ್ರೇಶ್ವರ, ಅಯ್ಯೋ ದಹ ಭಯಾರ್ಕೆ ಸಾಯ್ತೀರಿ, ಸಾಯ್ತಾ ಇದ್ದೀನಿ ಅಮ್ಮ. ದಹ
2: ನಕ್ಷತ್ರೇಶ್ವರ, ಏನಾಗ್ತಾ ಇದೆ?
1: ಇನ್ನೇನಾಗ್ತಾ ಇದೆ? ನಾಳೆಗೆ ಒಣಗ್ತಾ ಇದೆ, ಕರುಳು ಕೇಳ್ತಾ ಇದೆ. ಅಯ್ಯೋ, ಇನ್ನು ನಿಮ್ಮನ್ನ ಸಾಲ ಕೇಳ ಹರತಿಲ್ಲ, ನನ್ನ ತೊಂದರೆ ತಪ್ಪಾಯ್ತು. ಅಯ್ಯೋ ಅಯ್ಯೋ ಗುರುರಾಜನ್, ನಿಮ್ಮ ಕೆಲಸದ ಮೇಲೆ ಅಂತ ಬಂದು ಒಂದು ತೊಟ್ಟು ನೀರು, ಒಂದ್ ತೊಟ್ಟು ನೀರು ಕೂಡ ಗೊತ್ತಿಲ್ಲದೆ ಸಾಯ್ತಾ ಇದ್ದೀನಿ. ನಿಮ್ ಸಾಹಿಗೆ ತೀರಿಸ್ತಾ ಇದ್ದೀನಿ, ನನ್ನ ಸಾವೇ ನಿಮಗೆ ಗುರುದಕ್ಷಿಣೆ ಅಂತ ಕಾಣ್ತಾ ಇದೆ. ಅಯ್ಯೋ ಅಮ್ಮ, ನಡೆಯೋಕ್ ಆಗ್ತಾ ಇಲ್ಲ,
2: ಜೊತೆಗಾಗಿದೆ,
1: ಏನಾದ್ರೂ ಪಕ್ಷ ಹಾಕಿರ್ಬಹುದು. ಅಯ್ಯೋ, ಆ ಸುಡುಗಾರ ವ್ಯಾಧಿ ನನಗೆ ಆಟಕ್ಕೆ ಬಂತು, ಕತಲಾರೆ ಹೀಗೆ ಪಕ್ಷದಲ್ಲಿ ಕಾಡಿನ ಪ್ರಾಣ ಹೋಗೋದು ಖಂಡಿತ.
2: ಕ್ಷಮಿಸಿ ಸ್ವಾಮಿ, ದಯಮಾಡಿ ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ, ಕರ್ಕೊಂಡು ಹೋಗ್ತೀನಿ.
1: ನಿನ್ ಭುಜದ ಮೇಲೆ? ಅಯ್ಯೋ ಪುಣ್ಯಾತ್ಮ, ಓ ಆಗ್ರಿ ಎತ್ತುವ ನನಗೆ ಆಗಲ್ಲ. ಅಯ್ಯೋ ಸುತ್ತ ಬೆಂಕಿ, ಕೆಳಗಡೆ ಇಳಿಸ್ಬಿಡು, ನನ್ನ ಯಥಾಸ್ಥಾನ ಕಿಳಿಸ್ಬಿಡು.
2: ಈ ಅಗ್ನಿ ಕಾರಣವಾದದ್ದಲ್ಲ, ಪ್ರಳಯ ರುದ್ರನ ಪ್ರತಿ ಸೃಷ್ಟಿ ಆಗಿದೆ.
1: ಕಷ್ಟ ಕಷ್ಟ, ಇದಕ್ಕೆ ಉಪಾಯವೇನೊಬ್ಬ ದೇವ?
3: ನಿಮ್ಮ ನಿಜವಾದ ಹೆಸರುಗಳನ್ನು ನಿಮ್ಮ ಹೆಸರಲ್ಲವೆಂದು ಹೇಳಿಕೊಳ್ಳುತ್ತಾ ನನ್ನನ್ನು ಪ್ರವೇಶಿಸಿದರೆ ಸಾಕು, ಯಾವ ಅಪಾಯವೂ ಇಲ್ಲದೆ ನನ್ನ ಜ್ವಾಲಾ ಚಕ್ರವನ್ನು ದಾಟಿ ಹೋಗಬಹುದು.
1: ಇಷ್ಟ ತಾನೆ, ಈ ಕ್ಷಣದಲ್ಲಿ ಹೇಳ್ಬಿಡ್ತೀನಿ, ನಾನು ಅಪರಬ್ರಹ್ಮ ವಿಶ್ವಾಮಿತ್ರಶನಲ್ಲ, ನನ್ನ ಹೆಸರು ನಕ್ಷತ್ರಕನಲ್ಲ, ಒಟ್ಟಿನಲ್ಲಿ ನಾನು ಮನುಷ್ಯನಲ್ಲ. ಏನೇ ಕೂತ್ಬಿಟ್ಟೆ, ಯಾಕಯ್ಯ ನಿಧಾನ? ಒಂದು ತಿಂಗಳಲ್ಲಿ ನಿಮ್ಮ ಋಣ ತೀರಿಸ್ತೀನಿ ಅಂತ ಜಂಬಾ ಕುಚ್ಕೊಂಡಿಯಲ್ಲ, ಎಲ್ಲಯ್ಯ ಇವತ್ತೇ ಕೊನೆ ದಿನ, ಬೆಳಗಾಗೋದ್ರೊಳಗಾಗಿ ನಮ್ಮ ಸಾಲ ಹಾಗಯ್ಯ ತೀರ್ತೀಯ ಹೇಳಯ್ಯ.
2: ನಾನು ಅದನ್ನೇ ಆಲೋಚಿಸುತ್ತಿದ್ದೇನೆ.
1: ನಾನೇ ಗುರುವಿನ ಮೀರಿಸಿದ ಮೂರ್ಖ ಅಂದ್ರೆ ನೀ ನನ್ನನ್ನೇ ಮೀರಿಸಿದ ಮೂರ್ಖನಾಗಿದೆಯಲ್ಲಯ್ಯ. ಮರ್ತೋದಿಯ, ಬೆಳಗಾಗೋದ್ರೊಳಗಾಗಿ ಆನೆ, ಆನೆ ಮೇಲೆ ಮನುಷ್ಯ, ಕೌರೆ, ಆಕಾಶ, ಸುವರ್ಣಗಳಾಸಿ ಯಾರು ತೀರಿಸ್ತೀಯೋ ಹುಚ್ಚರಾಜ, ನನ್ನ ಹಿತೋಪದೇಶ ಕೇಳು. ನಿನಗೆ ನನ್ನ ಪೀಡೆ, ನನಗೆ ನಿನ್ನ ಪೀಡೆ, ಎರಡೂ ತಪ್ಪು. ನೋಡು, ನೀನು ಗುರುಗಳಿಗೆ ದಾನವಾಗಿ ಕೊಡ್ತೀನಿ ಅಂತ ಹೇಳಿದ ಹಣವೇ ಹೊರತು ಗುರುಗಳು

0: ಸಾಲವಾಗಿ ಕೊಟ್ಟು ಹಣವಲ್ವಲ್ಲ. ಒಪ್ಪತ್ತೀಯಾ? ಹೂನ್ನು. ಆಮೇಲೆ ಅದರ ಸಂಬಂಧವಾಗಿ ಪತ್ರ ಸಾಕ್ಷಿ ಇಲ್ಲ, ಯಾರು ಇಲ್ಲೂ ಇಲ್ಲ, ನಿಮ್ಗೆ ಯಾರು ಇಲ್ಲ ಅಂತ ಹೇಳ್ಬಿಡು ಅಷ್ಟೇ.
1: ನಕ್ಷತ್ರೇಶ್ವರ, ನಿಮ್ಮಂತಹ ತಪೋಧನರು ಮಾಡೋ ಸದುಪೇಶವೇ ಇದು.
0: ಸರಿ, ಇದ್ರ ಮೇಲೆ ನಿನ್ನ ಇಚ್ಛೆ. ಯಾವ ತೀರ್ಥೋ ತೀರ್ಸೋ ನಮ್ಮ ಸಾರಾಣ. ಇಲ್ವೇ ಕಾಶಿ ರಾಜನ ಕರ್ಕೊಂಡು ಹೋಗಿ ಇವನು ಮಾಸಿ ತಪ್ಪಿದ್ದಾನೆ ಅಂತ ಹೇಳಿ ಪ್ರಾರ್ಥಾಂತ ಮಾಡಿ ರಗಳೆ ಎಬ್ಬಿಸ್ಬಿಡ್ತೀನಿ. ಪಟ್ಟು ಮಟ್ಟು ನಕ್ಷತ್ರಕ್ಕಂತೆ ಪಟ್ಟು ನಮ್ಮ ನಮ್ರಣ ನಮ್ರಣ ನಮ್ರಣ ನಮ್ರಣ ನಮ್ರಣ.
2: ನರಸಿಂಹರಾಜು ಅವರು 1873 ಪ್ರೊಫೆಸರ್ ಹುಚ್ಚುರಾಯ ಅನ್ನುವ ಸಿನಿಮಾನ ಸ್ವಂತವಾಗಿ ನಿರ್ಮಾಣ ಮಾಡಿದ್ರು. ಇದಕ್ಕೆ ಸಾಹಿತ್ಯ ಬರ್ಕೊಟ್ಟಿದ್ದು ಎಂ ನರೇಂದ್ರ ಬಾಬು ಅವರು. ಈ ಸಿನಿಮಾ ನಿರ್ಮಾಣ ಆಗುವ ಸಂದರ್ಭದಲ್ಲಿ ಇವರ ಮಗ ಶ್ರೀಕಾಂತ್ ಅನ್ನೋರು ಅಪಘಾತದಲ್ಲಿ ತೀರುಹೋದ್ರು. ಇದರಿಂದ ನರಸಿಂಹರಾಜವರ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಯಿತು. ಮುಂದೆ ಅವರು ಸಿನಿಮಾಗಳನ್ನು ಅಭಿನಯಿಸುವುದನ್ನು ಕಡಿಮೆ ಮಾಡ್ತಾ ಬಂದರು. ಅವರು ವೈ ಆರ್ ಸ್ವಾಮಿ ಅವರು ತಯಾರಿಸಿದ ಅಪರಾಧ ಸಿನಿಮಾದಲ್ಲಿ ಹುಚ್ಚನ ಪಾತ್ರದಲ್ಲಿ ಅಭಿನಯಿಸಿದ್ದೇ ಅವರದು ಮುಖ್ಯವಾದ ಪಾತ್ರ ಆಗಿತ್ತು. ದ್ವಾರಕೀಶ್ ಅವರು ನರಸಿಂಹರಾಜು ಅವರಿಗೆ ಪ್ರತಿಸ್ಪರ್ಧಿಯಾಗಿ ಬಂದರೂ ಕೂಡ ಒಳ್ಳೆಯ ಸ್ನೇಹ ಸಂಬಂಧನ ಹೊಂದಿದ್ರು. ಹಲ ಸಿನಿಮಾಗಳಲ್ಲಿ ನರಸಿಂಹರಾಜು ದ್ವಾರಕೀಶ್ ಜೊತೆಯಲ್ಲಿ ಪಾತ್ರ ಮಾಡಿದ್ರು. ಗಾಂಧಿನಗರ, ದೇವರಕೊಟ್ಟೆ ತಂಗಿ ಮುಂತಾದ ಸಿನಿಮಾಗಳಲ್ಲಿ ಅವರು ಜೊತೆಯಲ್ಲಿ ಅಭಿನಯಿಸಿದ್ರು. ನರಸಿಂಹರಾಜು ಅಭಿನಯಿಸಿದ ಕೊನೆಯ ಚಿತ್ರ ಪ್ರೀತಿ ಮಾಡು ತಮೇಶ ನೋಡು. ಈ ದ್ವಾರಕೀಶ್ ನಿರ್ಮಾಣ ಮಾಡಿದ ಸಿನಿಮಾ ಇದು. ಈ ಸಿನಿಮಾದಲ್ಲಿ ನರಸಿಂಹರಾಜು ಅವರು ಬಾಲಕೃಷ್ಣ ಅವರ ಗೆಳೆಯನಾಗಿ ಹಾಗೆ ಶ್ರೀನಾಥ್ ಅವರ ತಂದೆಯಾಗಿ ಅಭಿನಯಿಸಿದ್ರು. ಸುಮಾರು 250 ಸಿನಿಮಾಗಳಲ್ಲಿ ನಟಿಸಿದ ನರಸಿಂಹರಾಜು ಅವರಿಗೆ ಅವರ ಜೀವಮಾನ ಸಂದರ್ಭದಲ್ಲಿ ಯಾವುದೇ ದೊಡ್ಡ ಸನ್ಮಾನ ಸಮಾರಂಭ ಆಗಲಿ, ರಾಜ್ಯ ಸರ್ಕಾರದ ಪ್ರಶಸ್ತಿ ಗೌರವ ಆಗಲಿ ಸಿಗಲಿಲ್ಲ. ಮಿನುಗುತಾರೆ ಕಲ್ಪನಾ ಸಿನಿಮಾಕ್ಕೆ ಪರಿಚಯಿಸಿದ್ದು ಕೂಡ ನರಸಿಂಹರಾಜು ಅವರೇನೆ. ಒಂದು ವಿಶೇಷ ಅಂತ ಹೇಳಿದ್ರೆ, ಕಲ್ಪನಾ ಅವರು ತೀರಿಕೊಂಡ 2 ಅವಧಿನಲ್ಲೇನೆ 11 ಜುಲೈ 1970 ನರಸಿಂಹರಾಜು ಅವ್ರಿಗವಾಗ ಕೇವಲ 46 ವರ್ಷ ಆಗಿತ್ತು, ಅವರು ಹೃದಯಾಘಾತದಿಂದ ತೀರ್ಕೊಂಡ್ರು. ನರಸಿಂಹರಾಜು ಅವರು ಕಲ್ಯಾಣ್ ಕುಮಾರ್, ಜಯಲಲಿತಾ ಮುಖ್ಯ ಪಾತ್ರದಲ್ಲಿದ್ದ ಮನೆಯಳೆಯ ಸಿನಿಮಾದಲ್ಲಿ ಒಂದು ಪ್ರಧಾನ ಹಾಸ್ಯ ಪಾತ್ರ ಮಾಡಿದ್ರು. ಆ ಸಿನಿಮಾದಲ್ಲಿ ಒಂದು ಜನಪ್ರಿಯ ಗೀತೆ ಇದೆ, ಬಲೆ ಚಾನ್ಸ್ ಇದೆ ಬಲೆ ಚಾನ್ಸ್ ಇದೆ. ಮಾಧುಪೇಟೆ ಸತ್ಯಂ ಈ ಗೀತೆಯನ್ನು ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ರಚನೆ, ಟಿ ಚಲಪತ್ರೆ ಅವರ ಸಂಗೀತ.

0: ಕಾಣ್ತಿದೆ ಮನೆವಾಳ್ ತನಗೆ ಇರೋ ಸುಖ ಮನೆವಾಳ್ ತನಗೆ ಇರೋ ಸುಖ ಬಲು ತಂಪು ತಂಪದು ಕೊನೆ ತನಕ ಮನೆ ಕಾಣ್ತಿದೆ ಅಣಗಿ ಒಣಗಿ ಬಾಳು ನಮಗೆ ಎಲ್ಲಾತಿ ಸಂತಾನೇ ಅಣಗಿ ಒಣಗಿ ಬಾಳು ನಮಗೆ ಎಲ್ಲಾತಿ ಸಂತಾನಿ ಲೋಭಿ ಮಾವನ ಪುಟ್ಟ ಗಂಟಿರೆ ನಮಗೆ ತಾನೆ ಸಿಕ್ಕೋದು ಅದು ನಮಗೆ ತಾನೆ ಸಿಕ್ಕೋದು ಸುಖ ನಮಗೆ ತಾನೆ ದಕ್ಕೋದು ಅದು ನಮಗೆ ಸುಖ ನಮಗೆ ನಮಗೆ ನಮಗೆ ನಮಗೆ ನಮಗೆ
1: ನರಸಿಂಹರಾಜು ಅವರ ಮಗಳಾದ ಸುಧಾ ನರಸಿಂಹರಾಜು ಪ್ರೊಫೆಸರ್ ಹುಚ್ಚುರಾಯದಲ್ಲಿ ಬಾಲನಟಿಯಾಗಿ ಕಾಣಿಸಿಕೊಂಡಿದ್ರು. ನಂತರ ಅವರು ಸಿನಿಮಾಗಳಲ್ಲಿ ಮತ್ತೆ ಕಿರುತೆರೆಯಲ್ಲಿ ಕೂಡ ಅಭಿನಯಿಸಿ ಜನಪ್ರಿಯತೆ ಗಳಿಸಿದ್ದಾರೆ. ಅವರ ಮೊಮ್ಮಗ ಅವಿನಾಶ್ ಅನ್ನೋರು ಇತ್ತೀಚೆಗೆ ಜೋಗಾರಿ ಎನ್ನುವ ಸಿನಿಮಾನ ನಿರ್ದೇಶನ ಮಾಡಿ ಹೆಸರು ಗಳಿಸಿದ್ರು. ಗೌರಿ ಸುಂದರ್ ಅನ್ನೋರು ಚಿತ್ರಕೂಟ ಅನ್ನುವ ಸಿನಿಮಾನ ತಯಾರಿಸ್ತಾ ಇದ್ರು. ಆ ಸಿನಿಮಾದಲ್ಲಿ ನರಸಿಂಹರಾಜು ಅವ್ರಿಗೊಂದು ಪಾತ್ರ ಕೊಟ್ಟು ಅವರಿಂದ ಒಂದು ಹಾಡನ್ನ ಕೂಡ ಹಾಡಿಸಬೇಕು ಅಂತೆಲ್ಲ ಸಿದ್ದತೆ ಮಾಡಿಕೊಂಡಿದ್ರು. ಆದ್ರೆ ನರಸಿಂಹರಾಜು ತೀರೋದಾಗ ಅವರ ಆತ್ಮೀಯ ಗೆಳೆಯ ಬಾಲಕೃಷ್ಣ ಅವರಿಂದ ಆ ಹಾಡನ್ನ ಹಾಡಿಸಿದ್ರು. ಆ ಸಿನಿಮಾ ತೆರೆ ಕಾಣಲೇ ಇಲ್ಲ. ಈಗೇನಾಯ್ತು ಅಂದ್ರೆ ನರಸಿಂಹರಾಜು ಅವರ ಆಪ್ತರಾದ ಟಿ ಎನ್ ಬಾಲಕೃಷ್ಣ ಕೂಡ ಮುಂದೆ ತೀರ್ಕೊಂಡ್ರು. ಜೀವಯ್ಯರ್ ನಂತರ ತೀರ್ಕೊಂಡ್ರು. ಅದರ ನಂತರ ರಾಜ್ಕುಮಾರ್ ಅವರು ತೀರ್ಕೊಂಡ್ರು. ಈ ನಾಲ್ಕು ಜನ ಗೆಳೆಯರಲ್ಲಿ ಯಾರು ನಮ್ಮ ಜೊತೆ ಇಲ್ಲ. ಸರ್ವಜ್ಞ ಕವಿ ಒಂದ್ ಕಡೆ ಹೇಳ್ತಾನೆ, ನಕ್ಕು ನಗಿಸಲೇಬೇಕು ನಕ್ಕೊಲಿವ ಮುಕ್ಕಣ್ಣ, ದುಃಖಿಸಲು ಸಾವು ತಪ್ಪುವುದೇ, ಇರುವನಕ ನಕ್ಕವನೇ ಜಾಣ ಸರ್ವಜ್ಞ. ನಮ್ಮ ಜೀವನದಲ್ಲಿ ನೂರಾರು ಸಮಸ್ಯೆಗಳು ಬರ್ತಾ ಇವೆ, ಆದರೆ ನಾವು ಅದನ್ನೆಲ್ಲ ನಗುನಗುತ್ತಲೇ ಎದುರಿಸಬೇಕು ಅನ್ನುವ ಒಂದು ಸಂದೇಶನ ನರಸಿಂಹರಾಜು ಮುಂತಾದ ಹಾಸ್ಯರು ಅವರ ಸಿನಿಮಾಗಳ ಮೂಲಕ ಹೇಳಿದ್ದಾರೆ. ಇದಕ್ಕಾಗಿ ನಾವೆಲ್ಲ ಪ್ರಯತ್ನ ಪಡೋಣ. ನರಸಿಂಹರಾಜು ಅವರಿಗೆ ಗೌರವ ಸೂಚಿಸುತ್ತಾ ಈ ಕಾರ್ಯಕ್ರಮನ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.
2: ಇದುವರೆಗೆ ಕಲೆಯೇ ದೈವ ಬಾಳು ಮೀಸಲು
3: ಕನ್ನಡ ಚಿತ್ರರಂಗದ ಸಾಧಕರತ್ತ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ.
4: ಮೀಸಲು ಸೇವೆಗೊಂದು ನಾನು ಲಲಿತ
2: ರಚನೆ ಎಸ್ ಪ್ರಕಾಶ್.

0: ಸಂಕಲನ ಆರ್ ಜ್ಯೋತಿಶ್ರೀ.
1: ನನ್ನ ಮುಂದೆ ನೀನು ಗೆಳೆಯನು.
0: ನಿರ್ಮಾಣ ಹೆಚ್ ಶ್ರೀನಿವಾಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ಯುವಗಳಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನದ ಸಪ್ತಸ್ವರ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿನಿಯರು ಗಣಪತಿ ವಂದನ ಸಂಗೀತ ವೈವಿಧ್ಯವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಕೇಳೋಣಂತೆ.
1: ಇಂದು ಸಪ್ತಸ್ವರ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವ ಗಣಪತಿ ವಂದನ ಇದು. ದಾಸರು ವಾಗ್ಗೇಯಕಾರರುಗಳಿಗೆ ಗಣಪತಿ ಬಲು ಇಷ್ಟ ದೈವ. ಪ್ರಥಮ ಪೂಜಿತನಾದ ಆ ಪ್ರಣವ ಸ್ವರೂಪನನ್ನು ವಿಧವಿಧವಾಗಿ ಕೊಂಡಾಡಾರೆ. ಸಂಗೀತ ವಿದ್ಯಾರ್ಥಿಗಳಂತೂ ಪ್ರಾರಂಭಿಕ ಅಭ್ಯಾಸ ವರಸೆಗಳನ್ನು ಕಲಿತು ವಿನಾಯಕನನ್ನು ಪಾಡುವುದೇ ಮಲಹರಿ ರಾಗದ ಈ ಗೀತೆಯಿಂದ ಲಂಬೋದರ ಲಕು.

ಮುದಾಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಎಂಬ ಶ್ರೀ ಶಂಕರ ಭಗವತ್ಪದ ಗಣೇಶ ಪಂಚರತ್ನವನ್ನು ತಿಳಿಯದವರಿಲ್ಲ. ಅಂತೆಯೇ ಹಂಸಧ್ವನಿ ರಾಗ ಗಣೇಶನನ್ನು ಸ್ತುತಿಸಲು ಅಪ್ಯಾಯಮಾನವಾದ ರಾಗ. ಮೂಲಾಧಾರ ಚಕ್ರವನ್ನೇ ಜೋಧಿಸುವ ತರಂಗಗಳನ್ನು ಹೊಂದಿರುವ ಹಂಸಧ್ವನಿ ಮೂಲಾಧಾರ ಚಕ್ರಸ್ಥಿತನಾದ ಗಣಪತಿಗೆ ಪ್ರಿಯರಾಗ. ಶ್ರೀ ಪದ್ಮಚರಣರವರ ರಚನೆ ವಾರಣವದನಂ. ಈಗ

ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ವಿಘ್ನವಿನಾಶಕ ಪತಿಯನ್ನು ಪೂಜಿಸುತ್ತೇವೆ. ನಮ್ಮ ಅಜ್ಞಾನವನ್ನು ಎಷ್ಟು ಬೇಗ ನಿವಾರಿಸುತ್ತಾನೋ ಅಷ್ಟೇ ಬೇಗ ಸುಜ್ಞಾನವನ್ನು ಇತ್ತು ಸಲಹುತ್ತಾನೆ. ಕೇವಲ ಸ್ಮರಣೆ ಮಾತ್ರದಿಂದಲೇ ಇಷ್ಟಾರ್ಥವನ್ನು ದಯಪಾಲಿಸುವ ಗಣೇಶ್ವರನನ್ನು ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳ ರಚನೆಯಿಂದ ಪ್ರಾರ್ಥಿಸೋಣ.

ಕತ್ತನ ನತನ ಗಣಪತಿಯನ್ನೂ ಸಹ ನಾವು ಪೂಜಿಸುತ್ತೇವೆ. ಜಗದ್ವಿಖ್ಯಾತ ಕಗ್ಗದ ಮೂಲಕ ವೇದೋಪನಿಷತ್ತುಗಳ ಹಾಗೂ ಜೀವನದ ಸಾರವನ್ನು ತಿಳಿಸಿಕೊಟ್ಟ ಶ್ರೀ ಡಿವಿಜಿಯ ಒಂದು ವಿಶೇಷವಾದಂತಹ ರಚನೆ ಭುವನ ಗಣಪತೆ ಈಗ ಕೇಳೋಣ.

ಪುತ್ರ ಗಣಪತಿ. ಪ್ರಥಮ ಪೂಜಿತನಾದ ಆ ಪ್ರಮಥ ಗಣಾಧಿಪ ಓಂಕಾರದಿಂದ ಎಲ್ಲರಲ್ಲೂ ಎಲ್ಲದರಲ್ಲೂ ಇರುವವ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದ ಮದ್ವೈತಪೂರ್ಣಂ ಎಂದು ಸ್ತುತಿಸಲ್ಪಡುವವ. ಶಾರೀರ ಹಾಗೂ ಶ್ರುತಿಗಳು ದ್ವೈತವಾದರೆ ಶಾರೀರವನ್ನು ಶ್ರುತಿಯೊಳಗೆ ಲೀನವಾಗಿಸಿ ಹಾಡಿದಾಗ ಅದ್ವೈತವಾಗುತ್ತದೆ. ಅಂತಹ ಶ್ರುತಿ ಸಾಯುಜ್ಯತೆಯನ್ನು ಭಕ್ತಿಯಿಂದ ಬೇಡುತ್ತಾ ವಿನಾಯಕನನ್ನು ಸ್ತುತಿಸುವ ಆರಭಿರಾಗದ ಗುರು ಶ್ರೀ ಆರ್ ಕೆ ಪದ್ಮನಾಭರವರ ರಚನೆಯನ್ನು ಈಗ ಕೇಳೋಣ.

ನಾವು ಸಂಸ್ಕೃತದಲ್ಲಿರುವ ಗಣೇಶ ಪಂಚರತ್ನವನ್ನು ಹಾಡುತ್ತೇವೆ. ಮಂತ್ರದಲ್ಲಿ ತ್ವಂ ಬ್ರಹ್ಮ, ತ್ವಂ ವಿಷ್ಣು, ತ್ವಂ ರುದ್ರ, ತ್ವಮಿಂದ್ರ, ತ್ವಮಗ್ನಿ, ತ್ವಂ ವಾಯು, ತ್ವಂ ಸೂರ್ಯ, ತ್ವಂ ಚಂದ್ರಮಾಹ ಎಂದಿದೆ. ಅದನ್ನೇ ಸರಳವಾದ ಕನ್ನಡದಲ್ಲಿ ಬ್ರಹ್ಮ ನೀನು, ವಿಷ್ಣು ನೀನು, ನೀನ ರುದ್ರನು ಎಂದು ಬರೆದವರು ವೇದಬ್ರಹ್ಮಶ್ರೀ ಬೀರೂರು ಚಿದಂಬರ ಜೋಯಿಸರು. ಸಾಮಾನ್ಯವಾಗಿ ಗಣಪತಿ ಮೇಲಿನ ರಚನೆಗಳು ಕಾರ್ಯಕ್ರಮದ ಉತ್ತರಾರ್ಧದಲ್ಲಿ ಕಾಣಬರದು, ಹಾಗೆಯೇ ಸಿಂಧು ಭೈರವಿರಾಗ ಪೂರ್ವಾರ್ಧದಲ್ಲಿ ಇರುವುದಿಲ್ಲ. ಆದರೆ ಜೋಯಿಸರ ಈ ಗಣೇಶ ಪಂಚರತ್ನ ರಚನೆ ಸಿಂಧು ಭೈರವಿರಾಗದಲ್ಲಿ ಇಳೋಣ.

ಸುಮಾರು 25ಕ್ಕೂ ಹೆಚ್ಚಾಗಿ ಗಣಪತಿಯ ಮೇಲೆಯೇ ಕೃತಿಗಳನ್ನು ರಚಿಸಿದ್ದಾರೆ ನಾದಯೋಗಿ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು. ಅವರ ರಚನೆಯನ್ನು ಹಾಡದೆ ಗಣಪತಿ ವಂದನ ಸಾಕಾರವಾಗಲಾರದು. ಜೂಟಿ ರಾಗದ ವಿಶೇಷವಾದ ಈ ಕೃತಿಯ ಮೂಲಕ ಗಜಮುಖನಿಗೆ ನಮಿಸುವ

ಇದುವರೆಗೆ ಹಾಸನದ ಸಪ್ತಸ್ವರ ಸಂಗೀತ ವಿದ್ಯಾದ ವಿದ್ಯಾರ್ಥಿನಿಯರು ನಡೆಸಿಕೊಟ್ಟ ಗಣಪತಿ ವಂದನ ಸಂಗೀತ ವೈವಿಧ್ಯವನ್ನು ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಹಾಡಿದವರು ವಿಭಾಶ್ರೀ, ವರ್ಷ, ಬಿಂದು, ನಾಗಶ್ರೀ, ಸ್ಪರ್ಶ, ಸ್ವಾತಿ ಹಾಗೂ ನಾಗಶ್ರೀ ಎಂಎಸ್. ತಬಲಾ ಸಹಕಾರ ವಿದ್ವಾನ್ ಎಚ್ ಕೆ ಮಂಜುನಾಥ್. ಸಂಗೀತ ಸಂಯೋಜನೆ ಮತ್ತು ತರಬೇತಿ ವಿದುಷಿ ಸಿ ಶಶಿಚಂದ್ರಿಕಾ. ನಿರ್ವಹಣೆ ಮತ್ತು ನಿರೂಪಣೆ ವಿದ್ವಾನ್ ಬಿನೆಸ್ ಮುರಳಿ.

ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಆಧುನಿಕ ಜೀವನ ಶೈಲಿಯಿಂದ ಉಂಟಾಗುವ ರೋಗಗಳು ಮತ್ತು ಆಯುರ್ವೇದ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಶೋಭಾರಾಣಿ ಅವರಿಂದ ಭಾಷಣ ಹಾಗೂ ಭಾವಗೀತೆಗಳು ಜೊತೆಗೆ ಪುತ್ತೂರಿನ ಬಲ್ನಾಡು ದುರ್ಗಾಶ್ರೀ ಮಹಿಳಾ ಮಂಡಳಿಯ ಸದಸ್ಯರ ಕಾರ್ಯಕ್ರಮ ಹಾಗೂ ಜನಪದ ಗೀತೆಗಳನ್ನು ಕೇಳಬಹುದು.
1: ಆಧುನಿಕ ಜೀವನ ಶೈಲಿಯಿಂದ ಉಂಟಾಗುವ ರೋಗಗಳು ಮತ್ತು ಆಯುರ್ವೇದ ಚಿಕಿತ್ಸೆ ಈ ಕುರಿತಾಗಿ ಶೋಭಾರಾಣಿ ಅವರಿಂದ ಭಾಷಣ.
2: ನಾವು ಸೇವಿಸಿದ ಆಹಾರದಿಂದ ಶರೀರದ ಬೆಳವಣಿಗೆಯಾಗುವುದು. ದೋಷ ಧಾತು ಮಲ ಮೂಲಂ ಹಿ ಶರೀರಂ. ಪ್ರತಿಯೊಂದು ಶರೀರವು ವಾತ ಪಿತ್ತ ಮತ್ತು ಕಫ ಎಂಬ ತ್ರಿದೋಷಗಳಿಂದ ರಸರಕ್ತಾದಿ ಸಪ್ತ ಧಾತುಗಳಿಂದ ಮಲ ಮೂತ್ರ ಮತ್ತು ಸ್ವೇದ ಎಂಬ ಮಲಗಳಿಂದ ಯಾವುದು ಮಾಡಲ್ಪಟ್ಟಿರುವುದೋ ಅದನ್ನು ಶರೀರ ಎಂದು ಕರೆಯಲಾಗುವುದು. ಆರೋಗ್ಯವೆಂದರೆ ಪ್ರತಿಯೊಂದು ಶರೀರದಲ್ಲಿ ವಾತಾದಿ ತ್ರಿದೋಷಗಳು ಸಮಾನಾವಸ್ಥೆಯಲ್ಲಿರಬೇಕು. ಜಠರಾಗ್ನಿ ಮತ್ತು ರಸರಕ್ತಾದಿ ಸಪ್ತ ಧಾತುಗಳು ಸಮಾವಸ್ಥೆಯಲ್ಲಿರಬೇಕು ಮತ್ತು ಮಲಾದಿಗಳು ಯಥಾಪ್ರಕಾರ ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕು. ಇಷ್ಟೇ ಅಲ್ಲದೆ ಆತ್ಮ ಇಂದ್ರಿಯ ಮತ್ತು ಮನಸ್ಸು ಪ್ರಸನ್ನತೆಯಿಂದ ಕೂಡಿರಬೇಕು. ಈ ಎಲ್ಲಾ ಲಕ್ಷಣ ಉಳ್ಳವರನ್ನು ಸ್ವಸ್ಥ ಅಥವಾ ಆರೋಗ್ಯವಂತ ಎಂದು ಕರೆಯಲಾಗುವುದು. ಇವುಗಳಲ್ಲಿ ಸ್ವಲ್ಪವಾದರೂ ವಿಷಮತೆ ಅಥವಾ ವಿಕ್ತಿ ಉಂಟಾದರೆ ವ್ಯಾಧಿಗೆ ಕಾರಣವಾಗಬಹುದು. ಆಯುರ್ವೇದ ಶಾಸ್ತ್ರವು ಅತ್ಯಂತ ಪುರಾತನ ಪ್ರಾಚೀನ ವೈದ್ಯಕೀಯ ಶಾಸ್ತ್ರವಾಗಿದ್ದು ಇಲ್ಲಿ ದೀರ್ಘಕಾಲದವರೆಗೆ ವ್ಯಾಧಿರಹಿತವಾಗಿ ಆರೋಗ್ಯದಿಂದ ಜೀವನ ಸಾಗಿಸಲು ಯಾವ ವಿಧವಾದ ಆಹಾರ ವಿಹಾರ ಆಚಾರಗಳನ್ನು ಪಾಲಿಸಬೇಕೆಂದು ಹೇಳಲಾಗಿದೆ. ಜೊತೆಗೆ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಬಂದಂತಹ ರೋಗವನ್ನು ಚಿಕಿತ್ಸಿಸಿ ಶಮನಗೊಳಿಸುವುದು ಮುಖ್ಯ ಉದ್ದೇಶವಾಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬೆಳವಣಿಗೆ ಮತ್ತು ಅವುಗಳ ಬಳಕೆಯನ್ನು ಅವಲಂಬಿಸಿ ಜೀವನ ಸಾಗಿಸುವ ಅಗತ್ಯತೆ ಎದುರಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಇಂದಿನ ದಿನದಲ್ಲಿ ಭಾರತ ದೇಶವೂ ಕೂಡ ಜೀವನ ಶೈಲಿಯಿಂದಂಟಾಗುವ ರೋಗಗಳನ್ನು ಎದುರಿಸುವ ರಾಷ್ಟ್ರವಾಗಿದೆ ಎಂದು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಈ ರೋಗಗಳು 40-50 ವರ್ಷದವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಜೀವನ ಶೈಲಿ ಮತ್ತು ರೋಗಗಳು ನಾವು ಯಾವ ವಿಧವಾಗಿ ನಮ್ಮ ಜೀವನದಲ್ಲಿ ಆಹಾರ ವಿಹಾರ ಆಚಾರ ಆಧುನಿಕ ತಂತ್ರಜ್ಞಾನ ಬಳಕೆ ಮತ್ತು ಅದನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದೇವೆ ಅದರಿಂದ ರೋಗಗಳು ಜೀವನ ಶೈಲಿಯಿಂದಂಟಾಗುವ ರೋಗಗಳೆಂದು ಕರೆಯಲಾಗುವುದು. ಜೀವನ ಶೈಲಿಯಿಂದ ಉಂಟಾಗುವ ರೋಗಗಳ ಸಾಮಾನ್ಯ ಕಾರಣಗಳು. ಮೊದಲನೆಯದು ಪ್ರಜ್ಞಾಪರಾಧ, ಅಂದರೆ ತಿಳಿದು ಅಥವಾ ಗೊತ್ತಿದ್ದು ತಪ್ಪು ಮಾಡುವುದು. ಉದಾಹರಣೆಗೆ, ಊಟದಲ್ಲಿ ಮೊಸರು ಮತ್ತು ಉಪ್ಪಿನಕಾಯಿ ತಿಂದರೆ ನಮ್ಮ ಶರೀರಕ್ಕೆ ತೊಂದರೆ ಉಂಟು ಮಾಡುತ್ತದೆಂದು ಗೊತ್ತಿದ್ದರೂ ಪುನಃ

ಅವುಗಳನ್ನು ಸೇವಿಸಿ ವ್ಯಥೆಪಡುವುದು. ದೀರ್ಘಕಾಲೀನ ಒಂದೇ ವಿಧವಾದ ಅನಿಯಮಿತವಾದ ಆಹಾರ ಸೇವನೆ, ಅಧಿಕವಾದ ಮದ್ಯಪಾನ, ಧೂಮ್ರಪಾನ, ತಂಬಾಕು ಸೇವನೆ, ದೀರ್ಘಕಾಲೀನ ಔಷಧಿಗಳ ಸೇವನೆ, ವ್ಯಾಯಾಮದ ಕೊರತೆ ಅಥವಾ ಅತಿಯಾದ ವ್ಯಾಯಾಮ, ಮಲಮೂತ್ರಾದಿ ವೇಗಗಳನ್ನು ಬಲವಂತವಾಗಿ ತಡೆಹಿಡಿಯುವುದು, ಅತಿಯಾದ ಚಿಂತೆ, ಭಯ, ಅತಿಯಾದ ಸಿಟ್ಟು, ಮನೋ ಅವಸಾದ ಅವುಗಳನ್ನು ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಕಾರಣಗಳಾಗಿವೆ. ಅಪಾಯಕಾರಿ ಕಾರಣಗಳೆಂದರೆ ಅತಿಯಾದ ರಾಸಾಯನಿಕ ಬಳಕೆಯಿಂದ ಬೆಳೆದಂತಹ ಧಾನ್ಯಗಳ ಬಳಕೆ, ಅಧಿಕ ಮಾಂಸ ಆಹಾರ ಸೇವನೆ, ಡೈರಿ ಉತ್ಪನ್ನಗಳ ಉಪಯೋಗ, ಕಾರ್ಬೋನೇಟೆಡ್ ಪಾನೀಯಗಳ ಬಳಕೆ ಇತ್ಯಾದಿ. ಜೀವನ ಶೈಲಿಯಿಂದಂಟಾಗುವ ರೋಗಗಳು, ಮೊದಲನೆಯದು ಆಲ್ಝೈಮರ್ಸ್. ಇದು ಮೆದುಳಿಗೆ ಸಂಬಂಧಿತ ರೋಗವಾಗಿದ್ದು ಸಾಮಾನ್ಯವಾಗಿ ಮಧ್ಯವಯಸ್ಕರಲ್ಲಿ ಕಂಡುಬರುವಂತದ್ದಾಗಿದ್ದು, ಇಲ್ಲಿ ವ್ಯಕ್ತಿಯಲ್ಲಿ ಜಾಗೃತ ಮನಸ್ಸಿನ ಕ್ರಿಯೆಗಳು ಅಥವಾ ಚಟುವಟಿಕೆಗಳು, ವಿಚಾರ ಶಕ್ತಿ, ಕಲಿಕಾ ಶಕ್ತಿ ಮತ್ತು ನೆನಪಿನ ಶಕ್ತಿ ಕುಂಠಿತವಾಗುವುದು. ಈ ರೋಗದಲ್ಲಿ ಸಮಯಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸದೆ ಇರುವುದು, ವ್ಯಕ್ತಿಯಲ್ಲಿ ಬದಲಾವಣೆಯಾಗುವುದು, ಮೆದುಳಿನ ನರಗಳ ಕಾರ್ಯಕ್ಷಮತೆಯಲ್ಲಿ ಕ್ರಿಯಾತ್ಮಕವಾಗಿ ಮತ್ತು ರಚನಾತ್ಮಕವಾಗಿ ಕುಂಠಿತಗೊಳ್ಳುವುದು. ಎರಡನೆಯದು ಪಾರ್ಶ್ವವಾಯು. ಈ ವ್ಯಾಧಿಗೆ ವಿಶೇಷವಾಗಿ ಯಾವುದೇ ಕಾರಣ ಹೇಳದಿದ್ದರೂ ವಾತರೋಗಕ್ಕೆ ಹೇಳಿದ ಕಾರಣಗಳನ್ನು ಪಾರ್ಶ್ವವಾಯುಗೆ ಪರಿಗಣಿಸಬಹುದು. ಆಹಾರದಲ್ಲಿ ಅತಿಯಾದ ಖಾರವಾದ, ಒಗರಾದ, ಕಹಿ ರಸಪ್ರಧಾನವಾದ ಅಧಿಕ ಆಹಾರ ಸೇವನೆಯಿಂದ, ಅತಿಯಾಗಿ ಆಹಾರ ಸೇವಿಸುವುದರಿಂದ ಅಥವಾ ಸರಿಯಾಗಿ ಆಹಾರ ಸೇವಿಸದೇ ಇರುವುದರಿಂದ, ಮಲ ಮತ್ತು ಮೂತ್ರ ತಡೆಯುವುದರಿಂದ, ಅಧಿಕವಾಗಿ ಮೈಥುನ ಮಾಡುವುದರಿಂದ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಯಾಮ ಮಾಡುವುದರಿಂದ, ತಲೆಗೆ ಆಘಾತ ಅಥವಾ ಏಟು ಬೀಳುವುದರಿಂದ, ಮಾನಸಿಕವಾಗಿ ಅತಿಯಾದ ಚಿಂತೆ ಮಾಡುವುದರಿಂದ, ಅತಿಯಾದ ದುಃಖ ಹೆದರುವುದರಿಂದ, ಸಿಟ್ಟುಗೊಳ್ಳುವುದರಿಂದ, ದೀರ್ಘಕಾಲಿಕ ಔಷಧಿ ಸೇವನೆಯಿಂದ ಪಾರ್ಶ್ವವಾಯು ರೋಗ ಬರುವ ಸಾಧ್ಯತೆ ಇದೆ. ಪಾರ್ಶ್ವವಾಯು ರೋಗದ ಲಕ್ಷಣಗಳು: ಏಕಕಾಲದಲ್ಲಿ ಶರೀರದ ಬಲಭಾಗದ ಅಥವಾ ಎಡಭಾಗದ ಕೈ ಮತ್ತು ಕಾಲು ಸಂಪೂರ್ಣವಾಗಿ ವಿಕೃತಿಯಾಗುವುದು ಅಥವಾ ಕೆಲಸ ಮಾಡುವ ಶಕ್ತಿ ಕ್ಷೀಣವಾಗುವುದು, ರೋಗಿಯು ಮೂರ್ಛಿತವಾಗುವುದು, ತೊಂದರೆಗೊಳಗಾದ ಕೈ ಮತ್ತು ಕಾಲಿನಲ್ಲಿ ನೋವು ಮತ್ತು ಬಾವು ಮತ್ತು ತಲೆ ನೋವು, ಮಾತನಾಡಲಿಕ್ಕೆ ಬಾರದೇ ಇರುವುದು ಅಥವಾ ತೊದಲು ಮಾತನಾಡುವುದು, ಶಬ್ದಗಳ ಉಚ್ಚಾರಣೆ ಕಷ್ಟದಾಯಕವಾಗುವುದು, ಸ್ನಾಯುಗಳು ಮತ್ತು ಮಾಂಸಪೇಶಿಗಳು ಕ್ಷಯವಾಗುವುದು, ಕಷ್ಟದಿಂದ ಸ್ನಾಯುಗಳ ಪೇಶಿಗಳ ಸಂಕೋಚ ಮತ್ತು ಪ್ರಸರಣ, ಕೆಲವೊಮ್ಮೆ ಶರೀರದಲ್ಲಿ ಉರಿಯುಂಟಾಗುವುದು, ಸ್ಪರ್ಶ ಜ್ಞಾನ ಗೊತ್ತಾಗದಿರುವುದು, ತೊಂದರೆಯಾದ ಭಾಗ ಭಾರವೆನಿಸುವುದು ಮತ್ತು ರೋಗಿಗೆ ನಡೆಯಲಿಕ್ಕೆ ಆಗದಿರುವುದು. ಮೂರನೆಯದು ಅಧಿಕ ಬೊಜ್ಜು. ಆಹಾರದಲ್ಲಿ ಅಧಿಕವಾದ ಸಿಹಿ ಪದಾರ್ಥ, ಮಾಂಸ, ಶೀತ, ಸ್ನಿಗ್ಧ ಮತ್ತು ಕಫವರ್ಧಕ ಆಹಾರ ಸೇವನೆ, ವಿಹಾರದಲ್ಲಿ ವ್ಯಾಯಾಮ ಮಾಡದಿರುವುದು, ಹಗಲು ನಿದ್ರೆ, ಊಟ ಮಾಡಿ ಒಂದೇ ಜಾಗದಲ್ಲಿ ಕೂಡುವುದು ಇತ್ಯಾದಿ. ಮಾನಸಿಕ ಚಿಂತೆ ಮಾಡುವುದು. ಅನ್ಯ ಕಾರಣಗಳೆಂದರೆ ಔಷಧಿ ಸೇವನೆ, ಹಾರ್ಮೋನ್ ಕೃತಿ, ಅಧಿಕ ಜಂಕ್ ಆಹಾರ ಸೇವನೆ. ಅಧಿಕ ಬೊಜ್ಜು ಲಕ್ಷಣಗಳು: ನಿತಂಬ, ಸ್ತನ ಮತ್ತು ಹೊಟ್ಟೆಯ ಭಾಗದಲ್ಲಿ ಹೆಚ್ಚಾಗಿ ಮಾಂಸ ಮತ್ತು ಕೊಬ್ಬು ಶೇಖರಣೆ. ಅಪಾಯಕಾರಿ ಕಾರಣಗಳು: ಮದ್ಯಪಾನ, ಧೂಮ್ರಪಾನ, ಮಾಂಸ ಮತ್ತು ಹೆಚ್ಚಿನ ಆಹಾರ, ಆಲಸಿ ಜೀವನ ಶೈಲಿ ಇತ್ಯಾದಿ. ನಾಲ್ಕನೆಯದು ಮಧುಮೇಹ. ವಿಲಾಸದ ಬದುಕು, ವ್ಯಾಯಾಮದ ಕೊರತೆ, ಅಧಿಕವಾಗಿ ಸಕ್ಕರೆಯಿಂದ ತಯಾರಿಸಿದ ಸಿಹಿ ಪದಾರ್ಥ, ಕಬ್ಬಿನ ಹಾಲು, ಮಾಂಸರಸ, ಶೀತ, ಸ್ನಿಗ್ಧ ಮತ್ತು ಕಫವರ್ಧಕ ಇತ್ಯಾದಿ ಆಹಾರ ಸೇವನೆ, ವಿಹಾರದಲ್ಲಿ ವ್ಯಾಯಾಮ ಮಾಡದೇ ಇರುವುದು, ಹಗಲು ನಿದ್ರೆ, ಊಟ ಮಾಡಿ ಒಂದೇ ಜಾಗದಲ್ಲಿ ಕೂಡುವುದು ಇತ್ಯಾದಿ. ಮಾನಸಿಕ ಕಾರಣ: ನಿರಂತರ ಚಿಂತಾಸ್ಥಿತಿಯಲ್ಲಿರುವುದು, ಯಾವಾಗಲೂ ಶೋಕ, ಭಯ, ಅವಸಾದ, ಮಾನಸಿಕ ಖಿನ್ನತೆಗೆ ಒಳಗಾಗುವುದು.

ಅನ್ಯ ಕಾರಣಗಳು ಅಂದರೆ ರಾಸಾಯನಿಕಯುಕ್ತ ಆಹಾರ, ಹಾರ್ಮೋನ್ ವ್ಯತ್ಯಾಸ ಇತ್ಯಾದಿ. ಐದನೆಯದು ಸಂಧಿ ರೋಗಗಳು. ಕಾರಣ ಅತಿಯಾದ ಅನಿಯಮಿತ ಆಹಾರ, ಮಧುರ ಆಹಾರ, ಅತಿಯಾದ ವ್ಯಾಯಾಮ, ಅತಿ ಸ್ಥೂಲಕಾಯ, ಮೂಳೆ ಸವೆತ, ಇವುಗಳಲ್ಲಿ ಮುಖ್ಯ ಕಾರಣ ಅಂದರೆ ಪೋಷಕಾಂಶಗಳ ಕೊರತೆ. ಸಾಮಾನ್ಯ ಲಕ್ಷಣಗಳು ಏನೆಂದರೆ ಸಂಧುಗಳಲ್ಲಿ ನೋವು, ಸಂಧುಗಳಲ್ಲಿ ಬಾವು, ವಕ್ರವಾಗುವುದು, ಸಂಧುಗಳಲ್ಲಿ ಶಬ್ದ ಬರುವುದು, ಮೂಳೆಗಳಲ್ಲಿ ರಂಧ್ರಗಳಾಗುವುದು. ಜೀವನ ಶೈಲಿಯಿಂದಂಟಾಗುವ ರೋಗಗಳ ಸಾಮಾನ್ಯ ಚಿಕಿತ್ಸೆ. ನಿತ್ಯ ಜೀವನ ಶೈಲಿಯಲ್ಲಿ ಬದಲಾವಣೆ, ಪ್ರತಿನಿತ್ಯ ಧ್ಯಾನ ಮತ್ತು ಪ್ರಾಣಾಯಾಮ ಮತ್ತು ಋತುಗೆ ಅನುಗುಣವಾಗಿ ಆಚಾರಗಳನ್ನು ಪಾಲಿಸುವುದು, ಯಾವ ಆಹಾರ ವಿಹಾರ ಮತ್ತು ಆಚಾರಗಳಿಂದ ಶರೀರ ತೊಂದರೆ ಉಂಟು ಮಾಡುವುದು ಅಂಥವುಗಳನ್ನು ತ್ಯಜಿಸುವುದು. ಆಮಪಾಚನ ಚಿಕಿತ್ಸೆ ಇದು ಪ್ರಥಮ ಹಂತದ ಚಿಕಿತ್ಸೆಯಾಗಿದ್ದು ಅತ್ಯಂತ ಪ್ರಮುಖವಾದ ಶರೀರದಲ್ಲಿನ ವಿಷಕ್ಕೆ ಸಮಾನವಾದ ಅಥವಾ ಅಪಕ್ವ ದೋಷವನ್ನು ಹೋಗಲಾಡಿಸಿ ಜಠರಾಗ್ನಿಯನ್ನು ಪ್ರದೀಪನಗೊಳಿಸುವುದು, ಅಲ್ಲದೆ ಔಷಧ ಯೋಗಗಳನ್ನು ಸುಲಭವಾಗಿ ಜೀರ್ಣಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಆಮಪಾಚನ ಯೋಗಗಳು ತ್ರಿಕಟೂಚೂರ್ಣ, ಪಂಚಕೋಲಚೂರ್ಣ, ಅಗ್ನಿತುಂಡಿವಟಿ, ಶಂಖವಟಿ, ಹಿಂಗ್ವಾಷ್ಟಕ ಚೂರ್ಣ, ಶುಂಠಿ ಖಾಡ ಇತ್ಯಾದಿಗಳು. ರೋಗಿಗಳಿಗೆ ಅನುಸಾರ ರೋಗಿಯ ಬಲ ಮತ್ತು ವಯಸ್ಸಿಗನುಗುಣವಾಗಿ ಯೋಗ್ಯ ಆಮಪಾಚನ ಯೋಗ ಮತ್ತು ಸೂಕ್ತ ಪ್ರಮಾಣದಲ್ಲಿ ಉಪಯೋಗಿಸುವುದು. ಪಂಚಕ ಚಿಕಿತ್ಸೆ ಪಂಚಕರ್ಮವನ್ನು ಶೋಧನ ಅಂದರೆ ಯಾವುದು ಶರೀರದಲ್ಲಿ ವಿಕೃತವಾದ ದೋಷಗಳನ್ನು ಶರೀರದಿಂದ ಹೊರಹಾಕಿ ಶರೀರವನ್ನು ಶುದ್ಧೀಕರಿಸುವುದು, ಇದನ್ನು ಶೋಧನ ಚಿಕಿತ್ಸೆ ಎಂದು ಹೇಳಲಾಗುವುದು. ಪ್ರತಿದಿನ ಸೂಕ್ತ ತೈಲಗಳಾದ ಅಶ್ವಗಂಧ ತೈಲ, ಬಲಾತೈಲ, ನಾರಾಯಣ ತೈಲ, ಮಾಷ ತೈಲ, ಮಹಾಮಾಷ ತೈಲ, ಧನ್ವಂತರ ತೈಲ, ಸಹಚಾರ ತೈಲ, ವಿಷಗರ್ಭ ತೈಲ ಇತ್ಯಾದಿಗಳಿಂದ ಅಭ್ಯಂಜನ. ಔಷಧಿ ಚಿಕಿತ್ಸೆ ಔಷಧಿ ಸಿದ್ಧ ಯೋಗಗಳನ್ನು ತಯಾರಿಸಿ ಶರೀರದಲ್ಲಿ ವಿಕೃತಿ ಹೊಂದಿರುವಂತಹ ದೋಷಗಳನ್ನು ಶರೀರದಲ್ಲಿಯೇ ಶಮನಗೊಳಿಸುವುದನ್ನು ಶಮನ ಚಿಕಿತ್ಸೆ ಎಂದು ಕರೆಯುತ್ತಾರೆ. ರಸಾಯನ ಚಿಕಿತ್ಸೆ ಆಯುರ್ವೇದದಲ್ಲಿ ಮನುಷ್ಯನ ಸ್ವಾಸ್ಥ್ಯವನ್ನು ಹೆಚ್ಚಿಸುವುದಕ್ಕೋಸ್ಕರ ಮತ್ತು ಆರೋಗ್ಯ ರಕ್ಷಣೆಗಾಗಿ, ಅಲ್ಲದೆ ಬಂದಂತಹ ರೋಗವನ್ನು ಶಮನಗೊಳಿಸುವುದರ ಸಲುವಾಗಿ ರಸಾಯನ ಚಿಕಿತ್ಸೆಯನ್ನು ಹೇಳಿದ್ದಾರೆ. ಇಲ್ಲಿ ರಸಾಯನ ಅಂದರೆ ಉತ್ತಮವಾದಂತಹ ರಸರಕ್ತಾದಿ ಸಪ್ತ ಧಾತುಗಳ ಪೋಷಣೆ ಮಾಡುವುದು. ಇದು ಶರೀರದ ಉತ್ತಮ ಬಲಕ್ಕೆ ಕಾರಣವಾಗುವುದು. ಇದರಿಂದ ಶರೀರದ ಬಲ ಹೆಚ್ಚಾಗುವುದು, ಅಂದರೆ ರೋಗ ನಿರೋಧಕ ಶಕ್ತಿ ಬಲಗೊಳ್ಳುವುದು. ರೋಗ ನಿರೋಧಕ ಶಕ್ತಿಯು ರೋಗವನ್ನು ವಿರೋಧಿಸುವಂತಹ ಮತ್ತು ರೋಗ ಉತ್ಪತ್ತಿಯಾಗದಂತೆ ಮಾಡುವ ಶಕ್ತಿಯಾಗಿರುತ್ತದೆ. ಯಾವ ವ್ಯಕ್ತಿಯಲ್ಲಿ ರೋಗ ನಿರೋಧಕ ಶಕ್ತಿಯು ಸರಿಯಾಗಿರುತ್ತದೆಯೋ ಅವನಿಗೆ ರೋಗ ವಿರೋಧಿಸುವಂತಹ ಶಕ್ತಿ ಇರುತ್ತದೆ. ಇದನ್ನು ನಾವು ಸರಿಯಾದ ರಸಾಯನ ಪ್ರಯೋಗದಿಂದ ಸಾಧಿಸಬಹುದು. ವ್ಯಾಧಿ ಕ್ಷಮತೆಯನ್ನು ಹೆಚ್ಚಿಸುವ ದ್ರವ್ಯಗಳು ಯಾವುದೆಂದರೆ ಹಿಪ್ಪಲಿ, ಅರಿಶಿನ, ಅಮೃತ ಬಳ್ಳಿ, ಶುಂಠಿ, ಗುಗ್ಗುಳು, ಬೆಳ್ಳುಳ್ಳಿ. ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದರಿಂದ ವ್ಯಾಧಿ ಕ್ಷಮತೆಯನ್ನು ಹೆಚ್ಚಿಸುವುದು. ಆರೋಗ್ಯವಂತರಿಗೆ ಮತ್ತು ರೋಗಿಗಳಿಗೆ ಮಾರ್ಗದರ್ಶನ ಅಥವಾ ಮುಂಜಾಗ್ರತೆ ಕ್ರಮಗಳು ಯಾವುದೆಂದರೆ ಶರೀರಕ್ಕೆ ಸೂಕ್ತವಾದ ಸಮಯಕ್ಕೆ ಅನುಗುಣವಾಗಿ ಹಿತವಾದ ಮಿತ ಪ್ರಮಾಣದಲ್ಲಿ ಆಹಾರ ಸೇವನೆ, ಪೂರ್ವದಲ್ಲಿ ಸೇವಿಸಿದ ಆಹಾರ ಸರಿಯಾಗಿ ಪಚನವಾದ ನಂತರ ಆಹಾರ ಸೇವಿಸಬೇಕು, ವಯಸ್ಸಿಗನುಗುಣವಾಗಿ ಶಕ್ತಿಗನುಸಾರವಾಗಿ ಸೂಕ್ತ ವ್ಯಾಯಾಮ ಪಾಲನೆ, ಹಗಲು ನಿದ್ರೆ ಸುಖಕರ ಜೀವನ ತ್ಯಜಿಸಬೇಕು, ಅಧಿಕ ಧೂಮಪಾನ, ಮದ್ಯಪಾನ, ಚಹಾ, ಕಾಫಿ, ತಂಪು ಪಾನೀಯಗಳನ್ನು ಬಿಡಬೇಕು, ಜೀವನ ಶೈಲಿಯಲ್ಲಿ ಬದಲಾವಣೆ, ಬೇಕರಿ ಪದಾರ್ಥ, ಫಾಸ್ಟ್ ಫುಡ್, ಮಾಂಸಾಹಾರ ತ್ಯಜಿಸಬೇಕು, ವಯಸ್ಸಿಗನುಗುಣವಾಗಿ ಅಧಿಕ ರಕ್ತದ ಒತ್ತಡ, ಅಧಿಕ ಕೊಬ್ಬಿನಾಂಶ, ಸಕ್ಕರೆ ಕಾಯಿಲೆ, ಅಧಿಕ ಬೊಜ್ಜು, ಹೃದಯ ರೋಗ ಸಂಬಂಧಿ ಸೂಕ್ತ ವೈದ್ಯರಿಂದ ಪರೀಕ್ಷಿಸಿ ಈ ರೋಗದಿಂದ ಬಳಲು

0: ಪಡೆಯುತ್ತಿರುವವರು ಸರಿಯಾದ ಔಷಧಿ ಉಪಚಾರ ಪಡೆಯಬೇಕು. ವೈದ್ಯರು ಹೇಳಿದಂತ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಔಷಧಿಗಳನ್ನು ಸ್ವಯಂ ನಿಲ್ಲಿಸಬಾರದು. ಚಿಕಿತ್ಸಾ ಪೂರ್ವದಲ್ಲಿ ರೋಗಿಯ ವಿವರವಾದ ಪರೀಕ್ಷೆ ಮತ್ತು ಅವಶ್ಯವಾದ ಪ್ರಯೋಗಶಾಲಾ ಪರೀಕ್ಷೆಗಳನ್ನು ಮಾಡಿಸುವುದು ಅತಿ ಅವಶ್ಯಕ. ನಂತರ ರೋಗದ ನಿರ್ಧಾರ. ಎಲ್ಲಾ ಚಿಕಿತ್ಸೆಗಳು ಎಲ್ಲರಿಗೂ ಸರಿಹೊಂದುವುದಿಲ್ಲ. ಆ ರೋಗದ ಕಾರಣ, ವಯಸ್ಸು, ಬಲಕ್ಕೆ ಅನುಗುಣವಾಗಿ ಬೇರೆ ಬೇರೆ ಚಿಕಿತ್ಸೆ ನೀಡಲಾಗುವುದು. ಸ್ವಯಂ ಚಿಕಿತ್ಸೆ ಹಾನಿಕಾರಕ. ವೈದ್ಯರ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ಅತಿ ಅವಶ್ಯಕ.
1: ಇದುವರೆಗೆ ಆಧುನಿಕ ಜೀವನ ಶೈಲಿಯಿಂದ ಉಂಟಾಗುವ ರೋಗಗಳು ಮತ್ತು ಆಯುರ್ವೇದ ಚಿಕಿತ್ಸೆ ಈ ಕುರಿತಾಗಿ ಶೋಭಾ ರಾಣಿ ಅವರಿಂದ ಭಾಷಣ ಕೇಳಿದಿರಿ. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ರತ್ನಮಾಲ ಪ್ರಕಾಶ್ ಅವರ ಗಾಯನದಲ್ಲಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ರಚನೆ ಯಾವ

0: ಕೇಳಿ ಪುತ್ತೂರಿನ ಬಳ್ಳಾಡು ದುರ್ಗಶ್ರೀ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ.
1: ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಪುತ್ತೂರಿನ ಬಳ್ಳಾಡು ದುರ್ಗಾಶ್ರೀ ಮಂಡಳಿಯ ಸದಸ್ಯರಿಂದ ಪ್ರೀತಿಯ ಸ್ವಾಗತ. ಇಂದು ನಾವು ಸಮೂಹ ಗೀತಾರಂಜನಿ ಮಧುರ ಗೀತ ಗಾಯನವನ್ನು ಪ್ರಸ್ತುತ ಪಡಿಸಲಿದ್ದೇವೆ. ಮೊದಲಿಗೆ ವಿಘ್ನನಾಶಕನಾದ ಮಹಾಗಣಪತಿಯ ಸ್ತುತಿ, ವಂದಿಪ್ಪೆ ನಿನಗೆ ಗಣನಾಥ.

ತನ್ನ ಅಮೂಲ್ಯವಾದ ಕ್ಷೀರವನ್ನಿತ್ತು ನಮ್ಮ ನಿಮ್ಮೆಲ್ಲರನ್ನೂ ಸಾಕಿರುವ ಗೋಮಾತೆಗೆ ಸಂಬಂಧಿಸಿದ ಗೀತೆ. ಗೋವನ್ನು ಕಂಡೀರಾ, ಸುರಧೇನುವ ಕಂಡೀರಾ.

ಇದೊಂದು ಅಪೂರ್ವವಾದ ಭಗವಾನ್ ಶ್ರೀರಾಮಚಂದ್ರನಿಗೆ ಸಂಬಂಧಿಸಿದ ಕಥನ ಕವನ ಸ್ತೋತ್ರ. ಸಾಮಾನ್ಯವಾಗಿ ನಾವು ಶ್ರೀಕೃಷ್ಣನ ಬಾಲಲೀಲೆಗಳನ್ನು ವರ್ಣಿಸುವ ಗೀತೆಗಳನ್ನು ಕೀರ್ತನೆಗಳನ್ನು ನೋಡುತ್ತೇವೆ. ಆದರೆ ಶ್ರೀರಾಮನ ಬಾಲ್ಯ ಹಾಗೂ ಬಾಲ್ಯ ಲೀಲೆಗಳನ್ನ ಎಳೆಯಳೆಯಾಗಿ ವರ್ಣಿಸಿ ಸಂಭ್ರಮಿಸುವ ಕೀರ್ತನೆಗಳು ಬಹಳ ವಿರಳವಾಗಿದೆ. ಅಂತಹ ವಿಶಿಷ್ಟವಾದ ಕೀರ್ತನೆಗಳಲ್ಲಿ ಇದೊಂದು ಬಹಳ ಮನೋಹರವಾಗಿದೆ. ಅಂಗಳದೊಳು ರಾಮನಾಡಿದ.

0: ಇದುವರೆಗೆ ಪುತ್ತೂರಿನ ಬಲ್ನಾಡು ದುರ್ಗಾಶ್ರೀ ಮಂಡಳಿಯ ಸದಸ್ಯರಿಂದ ಸಮೂಹ ಗೀತ ರಂಜನಿ ಮಧುರ ಗೀತ ಗಾಯನ ಕಾರ್ಯಕ್ರಮವನ್ನು ಕೇಳಿದಿರಿ. ಭಾಗವಹಿಸಿದವರು ಪರಮೇಶ್ವರಿ ಬಬ್ಬಿಲಿ, ಪದ್ಮಿನಿ ನೆಲ್ಲಿತಾಯ, ಗೌರಿ ಎಸ್ ಭಟ್ ಹಾರಕೆರೆ, ಸುಧಾ ರವಿ ಕುಂಜತ್ತಾಯ, ಗೋಪಿಕಾ ಪುಂಡಿತ್ತೂರು, ಪರಮೇಶ್ವರಿ ಪುಂಡಿತ್ತೂರು, ಗೀತಾಲಕ್ಷ್ಮಿ ಮುದಲಗುಂಡಿ ಮತ್ತು ನಿರೂಪಿಸಿದವರು ಕಸ್ತೂರಿ ಎಂ ಭಟ್ ಉಜ್ರೆ. ಹಿಮ್ಮೇಳನದಲ್ಲಿ ಸಹಕರಿಸಿದ ಕಲಾವಿದರು ಕೀಬೋರ್ಡು ಶ್ರೀ ಲಿಂಗಪ್ಪಗೌಡರು, ತಬಲ ಶ್ರೀ ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರಗಳು, ವಂದನೆ.
1: ಇದುವರೆಗೆ ಪುತ್ತೂರಿನ ಬಳ್ನಾಡು ದುರ್ಗಶ್ರೀ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ಹೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ.

ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಭದ್ರಾವತಿ.
1: ಭದ್ರಾವತಿ ಹಳೆ ನಗರ ಲಲಿತಾ ಭಜನಾ ಮಂಡಳಿ ಸದಸ್ಯರಿಂದ ಕಾರ್ಯಕ್ರಮ. ಯಶೋದೆ ತನ್ನ ಮಗನ ತುಂಡತನವನ್ನು ನೋಡಿ ಸಂತೋಷದಿಂದ ಕೃಷ್ಣನನ್ನು ಮುದ್ದಾಡುತ್ತಾ ಪುಟ್ಟ ಪುಟ್ಟ ಹೆಜ್ಜೆ ಇಡುವುದನ್ನು ನೋಡಿ ಹಾಗೂ ಬಾಯಲ್ಲಿ ಜಗವನ್ನು ಕಂಡದ್ದನ್ನು ಮುದ್ದು ಮುಖಕ್ಕೆ ಮುದ್ದು ಕೊಡುವುದನ್ನು ಕಂಡು ನೋಡಿ ಪುರಂದರಾಸರು ಹಾಡಿನ ಮೂಲಕ ವರ್ಣಿಸಿದ್ದಾರೆ.

ಕೊಲ್ಲಾಪುರದಲ್ಲಿರುವ ಶ್ರೀ ಲಕ್ಷ್ಮೀದೇವಿಯನ್ನು ಗುರುವಾದಿರಾಜರು ಭಜಿಸು. ಲಕ್ಷ್ಮೀ ದೇವಿಗೆ ನಿನ್ನ ರಮಣ ನಂದಗೋಕುಲದಲ್ಲಿ ಹುಟ್ಟಿ ವೃಂದಾವನದಲ್ಲಿ ಆಡಿ ಲಕ್ಷ್ಮಿಯನ್ನು ಮನಸೋಲುವಂತೆ ಮಾಡಿ ಸ್ಥಿರವಾಗಿ ಸೋದಿಗೆ ಬಂದು ನಿಂತಿರುವ ಕೃಷ್ಣನನ್ನು ಕೊಂಡಾಡುತ್ತಾ ಹಾಡನ್ನು ತಾವೇ ರಚಿಸಿದ್ದಾರೆ.

ವರ್ಷ ವರ್ಷವೂ ಚೈತ್ರ ಮಾಸದಲ್ಲಿ ಹೊಸ ಚಿಗುರು ಎಲೆ ಹೂಗಳಿಂದ ಶೋಭಿಸುವ ಗಿಡಮರಗಳು ಭೂಮಾತೆಯ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತದೆ. ಗಿಡಮರಗಳ ಮೇಲೆ ಕುಳಿತು ಚಿಲಿಪಿಲಿ ಗುಟ್ಟುವ ನೂರಾರು ತರಹದ ಪಕ್ಷಿಗಳು ಆ ಭೂಮಾತೆಯನ್ನು ಹಾಡಿ ಹೊಗಳುತ್ತವೆ ಎಂದು ಅನಿಸುತ್ತದೆ. ಈಗ NS ಲಕ್ಷ್ಮೀನಾರಾಯಣ ಭಟ್ ರವರು ರಚಿಸಿದ ಒಂದು ಭಾವಗೀತೆ,

ಇನ್ನು ಬೆಳಗ್ಗೆ ಏಳುತ್ತಿದ್ದಂತೆ ಭೂಮಾತೆಗೆ ವಂದಿಸುತ್ತಾ ಬೆಳಗಾಗಿ ನಾನೇ ಆರರನಲ್ಲಿ ಎಂದು ಈ ಸುಂದರವಾದ ಜಾನಪದ ಗೀತೆಯನ್ನು ಈಗಲೂ ಸಹ ಹಳ್ಳಿಗಳಲ್ಲಿ ರಾಗಿ ಬೀಸುತ್ತಾ ಹೇಳುತ್ತಾರೆ.

ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು ಎಂಬ ಕವಿವಾಣಿಯಂತೆ ಸೂರ್ಯದೇವನು ಕತ್ತಲೆಯನ್ನು ಓಡಿಸಿ ಎಲ್ಲೆಡೆ ಬೆಳಕನ್ನು ಚೆಲ್ಲುತ್ತಾ ಬರುತ್ತಾನೆ. ಅದೇ ರೀತಿ ಇರುಳಲ್ಲಿ ಹುಣ್ಣಿಮೆಯ ಚಂದ್ರನು ಕೂಡ ತನ್ನ ಪ್ರಕಾಶವನ್ನು ಚೆಲ್ಲುತ್ತಾ ತಂಪಾದ ಬೆಳಕನ್ನು ಕೊಡುತ್ತಾ ನೈದೆಲೆಯನ್ನು ನಗಿಸುತ್ತಾನೆ. ಅಂತಹ ಚಂದ್ರನನ್ನು ತಂದುಕೊಡು ಎಂದು ತಾಯಿಗೆ ಶ್ರೀರಾಮಚಂದ್ರನು ಹಠ ಮಾಡುತ್ತಾನೆ.

ವೇದ. ಉದಯೇ ತು ಬ್ರಹ್ಮರೂಪಾಯ, ಮಧ್ಯಾಹ್ನೇ ತು ಮಹೇಶ್ವರ, ಅಸ್ತಮಾನೇ ಸ್ವಯಂ ವಿಷ್ಣು, ತ್ರಯಮೂರ್ತಿ ದಿವಾಕರ ಎಂದು ಹೇಳುವ ಹಾಗೆ ಸೂರ್ಯನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರೆ ಆರೋಗ್ಯ ಹೆಚ್ಚುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಕಲ್ಪವೃಕ್ಷದಿಂದ ತೆಂಗಿನ ಮರವನ್ನು ನೋಡಿ ನಮಸ್ಕಾರ ಮಾಡಿದರೆ ನಮ್ಮ ಆಯು ಕೂಡ ಹೆಚ್ಚುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಹಾಗೆ ಮನೋನಿಯಾಮಕನಾದ ಈಶ್ವರನಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಎಂತಹ ಘೋರತರವಾದ ದುಃಖವೂ ದೂರಾಗುತ್ತದೆ ಎಂದು ಹೇಳುತ್ತಾರೆ.

ಇನ್ನು ಜಗದ್ಗುರುಗಳಾದ ಆದಿ ಶಂಕರಾಚಾರ್ಯರ ತತ್ವದಲ್ಲಿ ಒಂದು ಬದುಕಿನ ಗೂಢಾರ್ಥ ಅಡಗಿದೆ. ನಮ್ಮ ಗುರುವಿಗೆ ಚಿತ್ತವನ್ನು ಕೊಡದೆ, ವಿತ್ತವನ್ನು ಕೊಡದೆ ಸುಮ್ಮನೆ ಬ್ರಹ್ಮನಾಗುವ ಸಾಧ್ಯತೆ ಇದೆಯೇ ಎಂದು ಹೇಳಿದ್ದಾರೆ.

0: ದಾತ್ರಿ. ದಾತ್ರಿ ಗಿಡ ಅಂದರೆ ನೆಲ್ಲಿಕಾಯಿ ಮರ. ಕಾರ್ತೀಕ ಮಾಸದಲ್ಲಿ ದಾತ್ರಿಗೆ ಬಹಳ ಪ್ರಾಶಸ್ತ್ಯ ಉಂಟು. ತುಳಸಿಯ ಕಲ್ಯಾಣದ ಕಾಲದಲ್ಲಿ ತುಳಸಿಯ ಈ ದಾತ್ರಿಯನ್ನು ನೆಟ್ಟು ಆರಾಧಿಸಿದರೆ ವಿಶೇಷ ಪುಣ್ಯ ಲಭಿಸುವುದೆಂದು ಪುರಾಣಾದಿಗಳಲ್ಲಿ ಉಲ್ಲೇಖಗೊಂಡಿದೆ. ಈ ಗಿಡಕ್ಕೆ ಇಷ್ಟು ವಿಶೇಷತೆ ಬರಬೇಕರೆ ಒಂದು ಕಾರಣ ಉಂಟು. ಈ ನೆಲ್ಲಿ ಗಿಡ ಅಥವಾ ದಾತ್ರಿ ಗಿಡವು ಅಮೃತಮತನ ಕಾಲದಲ್ಲಿ ಧನವಂತರಿ ರೂಪಿ ಪರಮಾತ್ಮನ ಕಣ್ಣಿನಿಂದ ನಿನ್ನ ಹನಿಯು ಭೂಮಿ ಮೇಲೆ ಬಿದ್ದಾಗ ಅದರಿಂದ ಉತ್ಪತ್ತಿಯಾದದ್ದು ದಾತ್ರಿ. ಆದ್ದರಿಂದ ಈ ಗಿಡದಲ್ಲಿ ಬಿಟ್ಟ ಫಲ ಅಂದರೆ ನೆಲ್ಲಿಕಾಯಿಯು ಇದು ಅಮೃತ ದೃಶ್ಯವಾಗಿದೆ. ಪರಮಾತ್ಮನ ಅಮಲ ಕಜ್ಜಲ ಬಿಂದುವಿನಿಂದ ಉತ್ಪತ್ತಿಯಾದ ನೆಲ್ಲಿಕಾಯಿ ಇಂದು ವಿಧ ವಿಧವಾಗಿ ತಯಾರಾದ ಪದಾರ್ಥಗಳನ್ನು ಔಷಧಿಯ ರೂಪದ ಉಪಯೋಗಿಸುತ್ತಾರೆ. ಆಯುರ್ವೇದದ ಔಷಧಿಯಲ್ಲಿ ಇದರ ಉಪಯೋಗ 70-80% ಬಹುಪಾಲು ಉಪಯುಕ್ತವಾಗಿದೆ.
1: ಈಗ ದೇಶದ ಗೀತೆ ಕೇಳೋಣವಾ?

ದೇಶಭಕ್ತಿ ಗೀತೆ ಕೇಳಿದ್ರಲ್ಲ, ಈಗ ನಲ್ಲಿಕಾಯಿ ವಿಚಾರನ ಮುಂದುವರಿಸೋಣವಾ. ನಲ್ಲಿಕಾಯಿಯಲ್ಲಿ ಹುಳಿ, ವರು ಮತ್ತು ಸಿಹಿ ಅಂಶ ಇದೆ. ನಲ್ಲಿಕಾಯಿ ಅಂದ್ರೆ ಸರ್ವೇ ಸಾಮಾನ್ಯ ಉಪ್ಪಿನಕಾಯಿ ಮಾಡುವುದೆಂದು ಮಾತ್ರ ಜ್ಞಾಪಕಕ್ಕೆ ಬರುತ್ತೆ. ಆದರೆ ಇದರಲ್ಲಿ ಹೆಚ್ಚಿನ ಪದಾರ್ಥಗಳನ್ನೂ ತಯಾರಿಸಬಹುದು. ನಾವು ಈಗ ಇದರಿಂದ ಮಾಡುವ ಬಗೆ ಬಗೆಯ ವಸ್ತುಗಳನ್ನು ಅತ್ಯವಶ್ಯಕವಾಗಿ ತಿಳಿಯಬೇಕು. ನಲ್ಲಿಕಾಯಿಯಿಂದ ನಲ್ಲಿ ಚೆಟ್ಟು ಅಥವಾ ಹಿಂಡಿ, ನಲ್ಲಿ ಮೊರಬ್ಬ, ತೊಕ್ಕು, ಎಣ್ಣೆ, ನಲ್ಲಿ ಚಟ್ನಿ, ಹೀಗೆ ವಿಧ ವಿಧವಾದ ಪದಾರ್ಥಗಳನ್ನು ತಯಾರು ಮಾಡಿ ವರ್ಷವಿಡೀ ಉಪಯೋಗಿಸಿಕೊಳ್ಳಬಹುದು. ಒಂದು ನಲ್ಲಿಕಾಯಿಯು 6 ಕಿತ್ತಳೆ ಹಣ್ಣಿಗೆ ಸಮಾನವೆನ್ನುತ್ತಾರೆ. ಆದ್ದರಿಂದ ಇದರಲ್ಲಿ ಪಿತ್ತ ಶಮನವಾಗುವುದು, ಸಿ ವಿಟಮಿನ್ ಹೆಚ್ಚಾಗಿ ಇರುವುದರಿಂದ ಶರೀರಕ್ಕೆ ಮೇಲೆ ಹೇಳಿದ ವಿಟಮಿನ್ ಅನ್ನು ಒದಗಿಸುವುದು. ನಲ್ಲಿ ಚೆಟ್ಟು ಅಥವಾ ಹಿಂಡಿ, ನಲ್ಲಿಕಾಯಿಯನ್ನು ತುರಿಯನ್ನು ಒಂದು ಜಾಡಿಯಲ್ಲಿ ತುಂಬಿಟ್ಟು ಒಂದು ವಾರದ ನಂತರ ಅದು ಮೆತ್ತಗಾಗುವುದು. ಅದಕ್ಕೆ ಒಣಮೆಣಸಿನಕಾಯಿ ಒಗ್ಗರಣೆಯನ್ನು ಹಾಕಿ ಉಪ್ಪು ಹಾಕಿ ಅದಲ್ಲಿ ಕಲಸಿ ಸೇವಿಸಿದರೆ ಅಂತ ರುಚಿ ಇನ್ನಿಲ್ಲ. ಇದು ಹಸಿ ಚೆಟ್ಟು. ಇನ್ನು ಒಣಗಿದ ಚೆಟ್ಟಿನ ವಿಷಯ, ದಪ್ಪ ದಪ್ಪವಾದ ನಲ್ಲಿಕಾಯಿಯನ್ನು ತುರಿದು ಬಿಸಿಲಿನಲ್ಲಿ ಒಣಗಿಸಿ 3-4 ದಿವಸ ಚೆನ್ನಾಗಿ ಒಣಗಿಸಿ ತೆಗೆದಿಟ್ಟುಕೊಂಡರೆ ವರ್ಷ ಪೂರ್ತಿ ಉಪಯೋಗಿಸಬಹುದು. ಈ ಒಣಗಿದ ತುರಿಯನ್ನು ನಮಗೆ ಬೇಕಾದಷ್ಟು ತೆಗೆದುಕೊಂಡು ಸ್ವಲ್ಪ ನೀರಿನಲ್ಲಿ ನೆನೆ ಹಾಕಿ 1/2 ಗಂಟೆ ನಂತರ 10 ನಿಮಿಷ ಕುದಿಸಿ ಆರಲು ಬಿಟ್ಟು ಉಪ್ಪು, ಒಣಮೆಣಸಿನಕಾಯಿ ಹಾಗೂ ಮೊಸರು ಮಿಶ್ರಣ ಮಾಡಿ ಅನ್ನದಲ್ಲಿ ಕಲಸಿ ತಿಂದರೆ ಬಜ್ಜಿ ಬಲು ರುಚಿ. ಈಗ ಜಾನಪದ ಗೀತೆ ಕೇಳೋಣವಾ.

0: ನಲ್ಲೇಕಾಯಿ ಚಟ್ನಿ. ನಲ್ಲೇಕಾಯಿ ಚಟ್ನಿಯನ್ನು ಮಾಡುವ ವಿಧಾನ: ನಲ್ಲೇಕಾಯಿಯನ್ನು ತುರಿದುಕೊಂಡು ಅದಕ್ಕೆ ಸ್ವಲ್ಪ ಹುರಿದ ಮೆಂತೆಯನ್ನು ಸೇರಿಸಿ, ಒಣಮೆಣಸಿನಕಾಯಿ, ಉಪ್ಪು ಮತ್ತು ಬೆಲ್ಲ ಎಲ್ಲವನ್ನು ಮಿಕ್ಸಿಗೆ ಹಾಕಿಕೊಂಡಾಗ ಚಟ್ನಿಯಾಗುವುದು. ಅದಕ್ಕೆ ಕರಿಬೇವಿನ ಸೊಪ್ಪು, ಇಂಗಿನ ಒಗ್ಗರಣೆಯನ್ನು ಕೊಟ್ಟರೆ ಚಟ್ನಿ ರೆಡಿಯಾಗುವುದು. ನಲ್ಲೇಕಾಯಿ ಮೊರಬ್ಬ ಇದಂತೂ ಬಹಳ ಒಳ್ಳೆಯ ಲೇಹವಾಗಿದೆ. ದಪ್ಪ ದಪ್ಪ ನಲ್ಲಿಕಾಯನ್ನು ತೆಗೆದುಕೊಂಡು ತುರಿದುಕೊಳ್ಳಬೇಕು. ಇದನ್ನು ತುಪ್ಪದಲ್ಲಿ ಹುರಿದು ಸಮ ಪ್ರಮಾಣದ ಸಕ್ಕರೆಯನ್ನು ಸೇರಿಸಿ ಸಕ್ಕರೆ ಪಾಕವನ್ನು ತಯಾರಿಸಬೇಕು. ಸಕ್ಕದ ಪಾಕರೆಗೆ ಈ ನಲ್ಲಿಕಾಯನ್ನು ಹಾಕಿ ಚೆನ್ನಾಗಿ ಕೈಯಾಡಬೇಕು. ಅದು ಕಂದು ಬಣ್ಣ ಬಂದ ಮೇಲೆ ಕೆಳಗೆ ಇಳಿಸಿ ಆರಿದ ನಂತರ ಒಂದು ಬಾಟಲಿನಲ್ಲಿ ಸಂಗ್ರಹಿಸಿ ಇಟ್ಟರೆ ಒಂದು ವರ್ಷದವರೆಗೂ ಕೆಡುವುದಿಲ್ಲ. ಈ ನಲ್ಲಿಕಾಯನ್ನು ಬಿಸಿ ನೀರಿಗೆ ಹಾಕಿ ಕುಡಿದರೆ ಒಳ್ಳೆಯ ಪಾನಕವಾಗುತ್ತದೆ.
1: ಈಗ ಒಂದು ಭಾವಗೀತೆಯನ್ನ ಕೇಳೋಣವಾ? ದಾರಾ ಬೇಂದ್ರೆಯವರ ರಚನೆಯ ಒಂದು ಭಾವಗೀತೆಯನ್ನ ಕೇಳೋಣವಾ?
2: ಹೊಸ ದ್ವೀಪಗಳಿಗೆ ಹೊರಟಾನ ಬನ್ನಿ, ಅಂದದೋ ಅಂದದ ಹೊಸ ದ್ವೀಪಗಳಿಗೆ.

ಭಾವಗೆಯನ್ನ ಕೇಳಿದ್ರಲ್ಲ, ಈಗ ನಲ್ಲಿಕಾಯಿ ವಿಚಾರವನ್ನ ಮುಂದುವರಿಸೋಣವಾ. ನಲ್ಲಿ ಎಣ್ಣೆ ನಲ್ಲಿಕಾಯಿಯನ್ನು ಜಜ್ಜಿ ಅಥವಾ ಪೀಸ್ ಮಾಡಿ ಈ ಚೂರುಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕಾಯಿಸಿ ಆರಿದ ಮೇಲೆ ಒಂದು ಬಾಟಲಿನಲ್ಲಿ ಹಾಕಿಟ್ಟುಕೊಂಡು ನಿತ್ಯವೂ ಕೂದಲಿಗೆ ಹಚ್ಚಿಕೊಂಡರೆ ಕೂದಲು ಕೆಂಚಗಾಗುವುದನ್ನು ತಡೆಗಟ್ಟುತ್ತದೆ. ನೆತ್ತಿಗೆ ಕಣ್ಣಿಗೆ ತಂಪು, ಕೂದಲು ಉದುರುವುದೂ ಕಡಿಮೆ ಆಗುತ್ತದೆ. ಹಸಿ ನೆಲ್ಲಿಕಾಯಿ ಗೊಜ್ಜು 7-8 ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ದೊಡ್ಡದಾಗಿ ಪೀಸ್ ಮಾಡಿಕೊಂಡು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹುರಿಯ

ಕುದಿಯಬೇಕು. ಸ್ವಲ್ಪ ಕೆಂಪಗಾದ ನಂತರ ಅದಕ್ಕೆ ನೀರನ್ನು ಹಾಕಿ ಉಪ್ಪು ಬೆಲ್ಲ ಹಾಕಿ ಕುದಿಸಿದರೆ ಬೆಂದು ಮೆತ್ತಗಾಗುವುದು. ನಂತರ ತೆಂಗಿನಕಾಯಿ, ಸಾಸಿವೆ, ಒಣಮೆಣಸಿನಕಾಯಿ, 1 ಚಮಚ ಹುರಿದ ಅಕ್ಕಿ, ಇಷ್ಟು ಪದಾರ್ಥಗಳನ್ನು ಮಿಕ್ಸಿ ಮಾಡಿಕೊಂಡು ಬೆಂದ ನೆಲ್ಲಿಕಾಯಿಗೆ ಈ ಮಿಶ್ರಣವನ್ನು ಹಾಕಿ ಕೈಯಾಡಿಸಿ. ಚೆನ್ನಾಗಿ ಕುದಿಸಿದರೆ ನಲ್ಲಿಗೊಜ್ಜು ತಯಾರು. 3 ದಿವಸಗಳ ಕಾಲ ಇಟ್ಟು ಉಪಯೋಗಿಸಬಹುದು. ಇನ್ನು ಬಜ್ಜಿ. ನಲ್ಲಿಕಾಯಿಯನ್ನು ಕುಕ್ಕರಿನಲ್ಲಿ ಹಾಕಿ ಬೇಯಿಸಿಕೊಳ್ಳಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಮೊಸರು, ಉಪ್ಪು ಹಾಗೂ ಮೆಣಸಿನಕಾಯಿ ಒಗ್ಗರಣೆ ಹಾಕಿ ಬಜ್ಜಿ ತಯಾರಿ ಮಾಡಿ ಅನ್ನದಲ್ಲಿ ಕಲಸಿ ತಿಂದರೆ ಬಹುರುಚಿ, ಪಿತ್ತ ಶಮನವಾಗುವುದು. ಹೀಗೆ ನಲ್ಲಿಕಾಯಿಯು ಧಾರ್ಮಿಕ ದೃಷ್ಟಿಯಿಂದ ಔಷಧಿಯ ರೂಪದಿಂದ ನಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ. ಈಗ ಒಂದು ದೇವರ ನಾಮವನ್ನ ಕೇಳೋಣ. ಏನು ವಲ್ಲೇ ಶ್ರೀಹರಿನಿಂದ.

0: ಸಂಗೀತ ರೂಪಕ ಶ್ರೀವಿದ್ಯಾ ವಿಶಾರದ, ಕಾರ್ಯಕ್ರಮ ರಚನೆ ವಿದ್ವಾನ್ ವಿ ನಂಜುಂಡಯ್ಯ.
1: ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಅವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ.
2: ಕಳೆದ ಸಂಚಿಕೆಯಲ್ಲಿ ನವಾವರಣ ಕೃತಿಗಳ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಂಡಿದ್ರಿ. ಅದರ ಮುಂದುವರಿದ ಭಾಗ ಇಂದು ನೀವು ಕೇಳಬಹುದು. ಮೊದಲಿಗೆ ನವಾವರಣ ಕೃತಿಗಳ ವಿಶೇಷತೆಯನ್ನ ಕುರಿತಂತೆ ವಿದ್ವಾನ್ ವಿ ನಂಜುಂಡಸ್ವಾಮಿ ಅವರ ಮಾತುಗಳು.
3: ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ನಾವೆಲ್ಲ ಈಗ ಏನ್ತಾ ಇದೀವಿ ಶ್ರೀಚಕ್ರ ಅದನ್ನ ರಚಿಸ್ತೋರು. ಇದಕ್ಕೆ ಒಂದು ವಿಸ್ತಾರವಾದ ಕತೆ ಇದೆ, ಆದರೆ ಆ ಕತೆ ಹೇಳಬೇಕಾದ್ರೆ 2 ಗಂಟೆ ಆಗುತ್ತೆ. ಅತ್ಯಂತ ಸಂಕ್ಷಿಪ್ತವಾದ ಘಟನೆಯನ್ನ ತಮ್ಮ ಮುಂದೆ ವೇದ್ಯ ಮಾಡ್ತೇನೆ. ಆಟದ ಮೂಲಕ ಒಂದು ಶ್ರೀಚಕ್ರ ಬಂತು ಅನ್ನೋದು. ಆಚಾರ್ಯರು ಮೊದಲೆ ಮೀನಾಕ್ಷಿ ಅಮ್ಮನವ್ರ ಜೊತೆ ಪಗಡೆ ಆಟ ಆಡ್ತಾ ಆ ದೇವಿಯನ್ನ ಪಂದ್ಯದಲ್ಲಿ ಭಕ್ತಿ ಪ್ರೇಮ ವಾತ್ಸಲ್ಯಗಳಿಂದ ಗೆದ್ದು ನಿಜವಾದ ಗೆಲುವು ಏನು ಅಂದ್ರೆ ದೇವಿಯನ್ನ ಗೆಲ್ಲತಕ್ಕಂಥದ್ದು. ಆಚಾರ್ಯರು ಶ್ರೀ ಲಲಿತಾ ಸಹಸ್ರನವನ್ನ ಪಠಿಸ್ತಾ ಪಗಡೆ ಆಟ ಆಡಿ ಗೆದ್ದು ಆ ಶ್ರೀಚಕ್ರವನ್ನೇ ಒಂಬತ್ತು ಆವರಣ ರಚಿಸಿ ಅಲ್ಲಿ ಆ ದೇವಿಯನ್ನ ಆಸೀನನ್ನಾಗಿ ಮಾಡಿ ಆಕೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು ಅನ್ನೋದು ಒಂದು ಕತೆ. ಶ್ರೀಚಕ್ರದ ಆಚಾರ್ಯರ ಕಲ್ಪನೆ ಶ್ರೀಚಕ್ರ ಪ್ರತಿಷ್ಠೆಯಾಗಿ ಈಗಲೂ ಮಧುರೆ ಮೀನಾಕ್ಷಿ ಅಮ್ಮನವರ ಪಾದದಲ್ಲಿ ಆ ಶ್ರೀಚಕ್ರ ಅಡಗಿದೆ.
4: ಅಷ್ಟಕೋಣ ಇದು ಶ್ರೀಚಕ್ರ 7ನೇ ಆವರಣ. 8 ತ್ರಿಕೋಣಗಳುಳ್ಳ ಸರ್ವ ರೋಗಹರ ಚಕ್ರ. ರಹಸ್ಯ ಯೋಗಿನಿಯಾಗಿರುವ ತ್ರಿಪುರ ಸಿದ್ಧ ಚಕ್ರೇಶ್ವರಿಯ ಹೆಸರು. ದೇವಿ ಮಹಿಮೆ ಪ್ರಕಟಿಸಲು ಮಾತಿನಿಂದ ಸಾಧ್ಯವಿಲ್ಲ. ವಾಚಾಮ ಗೋಚರೆಯಾದ ದೇವಿಯನ್ನ ಭಕ್ತಿಪೂರ್ವಕವಾಗಿ ಮನಸ್ಸಿನಿಂದ ಆರಾಧಿಸಿದರೆ ಮಾತ್ರ ಒಲಿಯುವ ಸಾಧ್ಯತೆ ಎಂಬ ತಮ್ಮ ಅಂತ ಅನುಭವವನ್ನ ಕೃತಿಯ ಮೂಲಕ ಒಡೆಯರವರು ಸಾರಿದ್ದಾರೆ. ಆಕೆ ಸಾಕಾರ ರೂಪಿಯಾಗಿ ಅನೇಕಾನೇಕ ರೂಪಗಳಲ್ಲಿ ದೇವಿಯಾಗಿ ಕಂಡುಬಂದರೂ ದರ್ಶನ ಭಾಗ್ಯ ಬೇಕಾದರೆ ನಮ್ಮ ಹೃದಯದಲ್ಲೇ ಸುಲಭವಾಗಿ ಕಾಣಬಹುದು ಎಂಬುದನ್ನು ವಿಚಾರ ಪರ ಹೃದಯ ಸ್ಥಿತಾಂ ಎಂಬ ಸಾಹಿತ್ಯದಲ್ಲಿ ಮೂಡಿಸಿದ್ದಾರೆ.
2: ಅನುಪಲ್ಲವಿಯ ಸಾಹಿತ್ಯ ಶ್ರೀ ಚಕ್ರಾಂತರ್ಗತಾಂ ವಿಚಿತ್ರ ಚರಿತಾಂ ಎಂಬುದನ್ನು ಪ್ರಕಾಶಗೊಳಿಸಲು ಅವರ ಕುಲದೇವತೆಯಾದ ಬೆಟ್ಟದ ತಾಯಿ ಶ್ರೀ ಚಾಮುಂಡೇಶ್ವರಿ ಭಜರೆ ರೇ ಮಾನಸ ಎಂದು ಪಲ್ಲವಿಯ 46ನೇ ಮೇಳಕರ್ತ ಷಡ್ವಿಧ ಮಾರ್ಗಿಣಿ ರಾಗದಲ್ಲಿ ಶ್ರೀವಿದ್ಯಾ ಭಕ್ತಿಯನ್ನು ಹೊರಹೊಮ್ಮಿಸಿದ್ದಾರೆ. ಜ್ಞಾನ ಭಕ್ತಿ ಕರ್ಮ ಭಗವದ್ಗೀತೆಯ ಯೋಗಗಳನ್ನು ರಾಜ ಯೋಗೀಂದ್ರ ಒಡೆಯರವರು ದೇಹೋ ದೇವಾಲಯ ಪ್ರೋಕ್ತೋ ಹಾಗೂ

ಬಸವೇಶ್ವರರ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎಂಬುದರ ಅರಿವನ್ನು ಕೂಡ ಇಲ್ಲಿ ಮೂಡಿಸಿದ್ದಾರೆ. ಈ ಕೃತಿಯ ಸಾಹಿತ್ಯದ ಪಲ್ಲವಿ ಅನುಪಲ್ಲವಿ ಚರಣಗಳು ರುಂಡ ಮುಂಡ ಕೈಕಾಲುಗಳಲ್ಲಿ ಆ ದೇವಿಯ ಸರ್ವಶಕ್ತಿ ಅಡಗಿದರೆ ಮಾತ್ರ ಈ ಪ್ರಾಣಸ್ವರೂಪಿ ಮನುಷ್ಯನ ಎಲ್ಲಾ ಕಾರ್ಯಗಳು ಸುಗಮವಾಗಿ ಸಾಗಲು ಸಾಧ್ಯ ಎಂಬುದು ಕೃತಿಯ ಅಂತರಂಗ ಪ್ರವೇಶ ಮಾಡಿದಾಗ ಮಾತ್ರ ದೊರೆಯುವುದು. ಶ್ರೀ ಚಾಮುಂಡೇಶ್ವರಿ ದಿವ್ಯ ದರ್ಶನ ಷಡ್ವಿಧ ಮಾರ್ಗಿಣಿಯಲ್ಲಿ ರಹಸ್ಯ ಯೋಗಿನಿ ಮೂಲಕ ತಿಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಒಡೆಯರು.

0: ಸರ್ವ ಸಿದ್ಧಿಪ್ರದ ಚಕ್ರದ ಅತಿ ರಹಸ್ಯ ಯೋಗಿನಿಯ ಶ್ರೀಚಕ್ರದ ಎಂಟನೆಯ ಆವರಣದ ಹೆಸರು ತ್ರಿಕೋಣ. ಮೈಸೂರಿನ ರಾಮಾನುಜ ರಸ್ತೆಯಲ್ಲಿರುವ ಕಾಮಕಾಮೇಶ್ವರಿ ದೇವಸ್ಥಾನ ಈ ರಚನೆಗೆ ಪ್ರೇರಣೆ ಆಗಿರಬಹುದು. ಒಡೆಯರ್ರವರ ಶ್ರೀವಿದ್ಯಾ ಗುರುಗಳಾದ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ನಿರ್ಮಿತವಾದದ್ದು ಈ ಕಾಮಕಾಮೇಶ್ವರಿ ದೇವಸ್ಥಾನ. ಶ್ರೀ ಲಲಿತಾ ತ್ರಿಶತಿಯ 242ನೇ ನಾಮದಿಂದ 259ನೇ ನಾಮಗಳಲ್ಲಿ ವಿವಿಧ ಅರ್ಥಗಳೊಂದಿಗೆ 18 ನಾಮಗಳಲ್ಲಿ ಕಾಮಕೈಶ್ವರಿಯರ ಪ್ರಸ್ತಾಪವು, ಲಲಿತಾ ಸಹಸ್ರನಾಮದ ಮಹಾಕಾಮೇಶ ಮಹಿಷಿ ಮುಂತಾದ 8-10 ನಾಮಗಳ ಪ್ರತೀಕ ಈ ಕೃತಿಯ ಸಾಹಿತ್ಯಕ್ಕೆ ಪರಿಕರ ಆಗಿರಬಹುದು.
1: ಈ ಕೃತಿಯ ಚರಣದ ಮೊದಲ ಸಾಲೆ ಸರ್ವಾನಂದಮಯ ತ್ರಿಕೋಣಾಂತರ್ಗತ ಚಕ್ರವಾಸಿನೀಂ ಎಂಬುದು. ಇದರ ಸುತ್ತ ಕೃತಿ ಸಾಹಿತ್ಯ ಪ್ರದಕ್ಷಿಣೆ ಮಾಡಿ ಕೊನೆಯಲ್ಲಿ ಸೌಭಾಗ್ಯದಾಯಿನೀಂ ಶಾರದಾದಿ ತ್ರಿಶಕ್ತಿ ರೂಪಿಣೀಂ ಎಂಬ ಸಾಲುಗಳ ಮಂಗಳದೊಂದಿಗೆ ಕಾಮೇಶ್ವರಿಯನ್ನು ಕಂಚಿ ಕಾಮಾಕ್ಷಿಯನ್ನಾಗಿಸಿ ಕಾಮೇಶ್ವರಿ ಏಕಾಮ್ರನಾಥೇಶ್ವರರ ಮಹಾಮಹಿಮೆಗಳನ್ನೆಲ್ಲ ಕೃತಿಯಲ್ಲಿ ವಿವರಿಸಿ 9ನೇ ಗಮ್ಯಸ್ಥಾನ ಬಿಂದುವಿನಲ್ಲಿ ಸಿಂಧುವಾಗಲು ಸಿದ್ಧರಿದ್ದಾರೆ ಒಡೆಯರವರು. ಈ ರೀತಿ 10 ವಿಶೇಷತೆಗಳನ್ನು ಹೊಂದಿರುವ ಕಾಮಕೋಟಿ ಪೀಠ ಕಾಮಾಕ್ಷಿ ದರ್ಶನ ಕಾಮವರ್ಧಿನಿ ರಾಗದಲ್ಲಿ ಆವಿರ್ಭವಿಸಿರುವುದು ಕೂಡ ಒಂದು ವಿಶೇಷ.

0: ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವತ್ತ ಕಾರ್ಯೋನ್ಮುಖವಾಗಿದೆ.
1: ಮೈಸೂರಿನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಪ್ರತಿಷ್ಠಾನ,
0: ಸಾಂಸ್ಕೃತಿಕ ಉದ್ಯಾನ,
1: ಪಾರಂಪರಿಕ ಕೇಂದ್ರಗಳ ಸ್ಥಾಪನೆ,
0: ಪರಂಪರೆಯ ಸಂರಕ್ಷಣೆ,
1: ಪಾರಂಪರಿಕ ಶಿಕ್ಷಣ ಹಾಗೂ ಸಂಶೋಧನೆಗೆ ಪ್ರೋತ್ಸಾಹ ನೀಡಿ
0: ಕರಕುಶ ವಸ್ತ್ರ ಭಂಡಾರ ಆಭರಣ ತಯಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶ ಹೊಂದಿದೆ
1: ಮೈಸೂರಿನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಪ್ರತಿಷ್ಠಾನ.
2: ಶ್ರೀಚಕ್ರದ 9ನೇ ಮತ್ತು ಕೊನೆಯ ಆವರಣದ ಶ್ರೀಚಕ್ರವನ್ನೇ ಕುರಿತಾದ ನೇರ ಪ್ರಸ್ತಾಪವಿರುವ ಕೃತಿ ಇದು. ಈ ಆವರಣದ ಹೆಸರು ಬಿಂದು. ಸರ್ವಾನಂದಮಯ ಎಂಬುದು ಈ ಶ್ರೀಚಕ್ರದ ಹೆಸರು. ಈ ಚಕ್ರದ ಯೋಗಿನಿಯ ಹೆಸರು ಪರಾಪರ ರಹಸ್ಯ ಯೋಗಿನಿ. ಶುದ್ಧ ಲಲಿತಾರಾಗದಿಂದ ದೇಹ ಮನಸ್ಸುಗಳು ಭಾವಭಕ್ತಿಗಳಿಂದ ಶುದ್ಧವಾಗುವ ಅನುಭವ ಅವರ್ಣನೀಯ. ಸುಪ್ತ ಪ್ರಾಜ್ಞಾತ್ಮಿಕಾತುರ್ಯ ಎಂಬಂತೆ ಈ 9 ರಚನೆಗಳ ಮೂಲಕ ಶ್ರೀ ಸಾಮಾನ್ಯರಿಗೆ ಶ್ರೀ ಚಕ್ರ ದರ್ಶನ ಭಾಗ್ಯವನ್ನು ಒದಗಿಸಿದ್ದಾರೆ ಶ್ರೀ ಚಾಮರಾಜಯ್ಯರವರು. ಇಷ್ಟೇ ಅಲ್ಲದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ತಾವು ದರ್ಶಿಸಿದ 108 ಶಕ್ತಿಪೀಠಗಳ ಭಾಗ್ಯವನ್ನ ಈ ಕೃತಿಗಳ ಮೂಲಕ ಧಾರೆಯೆರೆದಿದೆ.
3: ಈ ನವಾವರಣದ ಮಂಗಳ ಕೃತಿಯ ಕೊನೆಯ ಸಾಲಿನ ಸಾಹಿತ್ಯ ಶ್ರೀವಿದ್ಯೆ ಸಂಗೀತ ಶಾಸ್ತ್ರ ವಿಶಾರದ ತೋಷಿತೆ ಎಂಬುದು ಇಡೀ ಒಡೆಯರ್ ಅವರ ನವಾವರಣಕ್ಕೆ ಸಿಂಹಾಸನ ಮತ್ತು ಕಿರೀಟವಿಟ್ಟಂತಿದೆ. ಈ ಶ್ರೀಚಕ್ರಗುಚ್ಛಕ್ಕೆ ಅವಭೃತ ಸ್ನಾನ ಎಂದರೆ ಮಂಗಳ ಕಾರ್ಯ ಸಮಾಪ್ತಿಯಾದಾಗ ಮಾಡುವ ಸ್ನಾನ ಮತ್ತು ಚಿದಾನಂದದ ಸಾರ್ಥಕತೆಯ ಪ್ರತೀಕ. ಒಡೆಯರವರ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಒಡೆಯರ್ ನವಾವರಣ ಓಂ ಶ್ರೀ ಚಕ್ರೇಶ್ವರೀಂ ಎಂಬುದಾಗಿ ಪರಿಚಯಿಸುವ ಪ್ರಾಮಾಣಿಕ ಪ್ರಯತ್ನ ಈ ವಿಶೇಷ ಸರಣಿಯ ಉದ್ದೇಶ.
2: ಶ್ರೀ ಚಕ್ರಪುರ ನಿವಾಸಿನಿ ಅಂಬಾ ಶ್ರೀ ರಾಜರಾಜೇಶ್ವರಿ ಶುದ್ಧ ಲಲಿತೆ ಮಾತೆ ಎಂದು ಪ್ರಾರ್ಥಿಸುತ್ತಾ ಆಕಾಶವಾಣಿಯ ಎಲ್ಲಾ ಶ್ರೋತೃಗಳಿಗೂ ಭೋಗ ಮೋಕ್ಷ ಎರಡನ್ನು ಕರುಣಿಸು ಎಂದು ಪ್ರಾರ್ಥಿಸುವ ಈ ಕೃತಿಯನ್ನ ಕೇಳಿ ನಾವು ಕೃತಾರ್ಥರಾಗೋಣ.

ಚಿತ ಶ್ರೀ ವಿದ್ಯಾಂಕಿತ ವಾಗ್ಗೇಯಕಾರ ಸುಸಂ

ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಅವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪತಾರ್. ನಿರ್ಮಾಣ ನೆರವು ಜಿ ಎನ್ ಮಂಜುನಾಥ್. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.

0: ಈಗ ಕಾವ್ಯವಾಚನ ಕುವೆಂಪು ಅವರ ರಾಮಾಯಣ ದರ್ಶನಂನಿಂದ ಆಯ್ದ ಪದ್ಯವು. ವಾಚಿಸುತ್ತಾರೆ ಶ್ರೀಲಕ್ಷ್ಮಿ. ವ್ಯಾಖ್ಯಾನ ದಿನಮಣಿ ಶ್ರೀನಿವಾಸ ಅವರಿಂದ.
1: ನವೋದಯ ಯುಗದ ಕನ್ನಡ ಸಾರಸ್ವತ ಲೋಕದ ಅತ್ಯಂತ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಶ್ರೀ ಕುವೆಂಪು. ಕುವೆಂಪು ಎಂಬುದು ಡಾಕ್ಟರ್ ಕೆವಿ ಪುಟ್ಟಪ್ಪನವರ ಕಾವ್ಯನಾಮ. ಮಲೆನಾಡಿನ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅವರ ಜನ್ಮಸ್ಥಳ. ಶ್ರೀಯುತರು ಮಲೆನಾಡಿನ ಕೃತಿ ಸುಲಲಿತ ಸುಂದರ ರುದ್ರ ಭಯಂಕರ ಸೌಂದರ್ಯಕ್ಕೆಲ್ಲ ತಮ್ಮ ಅಪಾರ ಕಾವ್ಯರಾಶಿಯಲ್ಲಿ ನುಡಿಯನ್ನು ನೀಡಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಂಎ ಪದವೀಧರರಾದ ಕುವೆಂಪು ಅವರು ಅನೇಕ ವರ್ಷಗಳ ಕಾಲ ತಮ್ಮ ಮಾತೃ ವಿಶ್ವವಿದ್ಯಾನಿಲಯಕ್ಕೆ ಅಮೋಘವಾದ ಸೇವೆ ಸಲ್ಲಿಸಿದ್ದಾರೆ. ಅಧ್ಯಾಪಕರಾಗಿ, ಕನ್ನಡ ಪ್ರಾಧ್ಯಾಪಕರಾಗಿ, ಪ್ರಿನ್ಸಿಪಾಲರಾಗಿ, ಕಡೆಗೆ ಉಪಕುಲಪತಿಗಳಾಗಿ ನಿವೃತ್ತರ ಮಹಾನುಭಾವರು ಇವರು. ಅಲ್ಲದೆ ಶ್ರೀಯುತರು ತಮ್ಮ ಕಡೆ ಉಸಿರಿನ ತನಕ ಸಾಹಿತ್ಯ ಸೇವೆಯನ್ನು ಸಲ್ಲಿಸುವ ಕಾರ್ಯದಲ್ಲಿ ತೊಡಗಿದ್ದಂತಹ ಮಹಾನ್ ಚೇತನ. ಸಾಹಿತ್ಯದ ಸಕಲ ಶಾಖೆಗಳು, ಭಾಗೀತೆ, ಸಣ್ಣಗೀತೆ, ನಾಟಕ, ಕಾದಂಬರಿ, ವಿಮರ್ಶೆ, ಜೀವನ ಚರಿತ್ರೆ, ಮಹಾಕಾವ್ಯ ಅವರಿಂದ ಶ್ರೀಮಂತವಾಗಿದೆ. ಅವರ ಶ್ರೇಷ್ಠ ಕೃತಿಗಳಲ್ಲಿ ಕೆಲವು ಕೊಳಲು, ನವಿಲು, ಪಾಂಚನ್ಯ, ಪ್ರೇಮ ಕಾಶ್ಮೀರ, ಅಗ್ನಿಹಂಸ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಬೆರಳ್ಗೆ ಕೊರಳ್, ಚಿತ್ರಾಂಗದ, ಶ್ರೀರಾಮಾಯಣ ದರ್ಶಂ, ಹೀಗೆ ಹತ್ತು ಹಲವು ಪ್ರಸಿದ್ಧವಾದವು. ಇವರು ಧಾರವಾಡದಲ್ಲಿ ನಡೆದ 39ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು. ನಮ್ಮ ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನಿತ್ತು, ಗೌರವಿಸಿತ್ತು. ಇವರ ಮಹಾಕಾವ್ಯ ರಾಮಾಯಣ ದರ್ಶನಂಗೆ ಬಗೆಯಾದ ಗೌರವಗಳು ದೊರಕಿವೆ. ಸಾಹಿತ್ಯ ಅಕಾಡೆಮಿಯ ಬಹುಮಾನಕ್ಕೆ ಪಾತ್ರವಾದ ಮೊದಲ ಕನ್ನಡ ಗ್ರಂಥವಿದು. ಈ ಕೃತಿಯು ರಾಷ್ಟ್ರದ ಅತ್ಯುಚ್ಚ ಸಾಹಿತ್ಯ ಗೌರವವಾದ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನೂ ಪಡೆಯಿತು. ರಾಷ್ಟ್ರಕವಿ ಕುವೆಂಪುರವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಕನ್ನಡ ಸಾರಸ್ವತ ಪ್ರಪಂಚದ ಮಹಾಸಿದ್ಧಿಗಳಲ್ಲಿ ಒಂದು. ಹಳೆಯ ಕತೆ ಯುಗ ಧರ್ಮವನ್ನು ಮೈಗೂಡಿಸಿಕೊಂಡು ಇಷ್ಟರ ಮಟ್ಟಿಗೆ ಹೊಸದಾಗಬಹುದೆಂಬುದಕ್ಕೆ ಈ ಮಹಾಕಾವ್ಯ ಉಜ್ವಲ ಸಾಕ್ಷೀಭೂತವಾಗಿದೆ. ಈ ವಾಕ್ಯವನ್ನು ನೆನೆದಾಗ ನನಗೆ DVG ಅವರ ಈ ನುಡಿಮುತ್ತುಗಳು ನೆನಪಾಗುತ್ತದೆ. ಹೊಸ ಚಿಗು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಈ ರಾಮಾಯಣ ದರ್ಶನಂ 4 ಸಂಪುಟಗಳಿಂದ ಕೂಡಿದೆ. ಅಯೋಧ್ಯಾ ಸಂಪುಟಂ, ಕಿಷ್ಕಿಂಧಾ ಸಂಪುಟಂ, ಲಂಕಾ ಸಂಪುಟಂ ಮತ್ತು ಶ್ರೀ ಸಂಪುಟಂ ಎಂದು. ಕುವೆಂಪುರವರು ಈ ಕೃತಿಯ ಕಥಾ ಪ್ರಾರಂಭ ಮುನ್ನ ತಮ್ಮ ಪೂಜ್ಯ ಗುರುಗಳಾದ ಶ್ರೀ ವೆಂಕಣ್ಣಯ್ಯನವರಿಗೆ ನುಡಿ ನಮನಗಳನ್ನು ಅರ್ಪಿಸುತ್ತಾರೆ. ಅನಂತರ ಮೊದಲ ಸಂಪುಟದ ಕವಿ ಕೃತು ದರ್ಶನಂನಲ್ಲಿ ಆದಿಕವಿ ವಾಲ್ಮೀಕಿ ಮಹರ್ಷಿಗಳನ್ನು ನೆನೆ ಅವರನ್ನು ಆದಿ ಗುರುವೆಂದು ಅವರ ಆಶೀರ್ವಾದ ಬೇಡುತ್ತಾರೆ. ಕತೆ ನಿನ್ನದಾದಳು, ನೀನೇ ಮೇಣ ಆಶೀರ್ವದಿಸಿ ಮತಿಗೆ ಎನ್ನುತ್ತಾರೆ. ಅಲ್ಲದೆ ಕವಿ ಗುರುವೆ, ನೀಡನೆಗೆ ವಾಂಗ್ ಮಂತ್ರ ಶಕ್ತಿ ಎಂದು ವಿಧೇಯ ವಿದ್ಯಾರ್ಥಿಯಂತೆ ನಮ್ರವಾಗಿ ವಿನಂತಿಸುತ್ತಾರೆ. ಹೊಸಬರಿಗೆ, ಹಳಬರಿಗೆ, ಹಿರಿಯರಿಗೆ, ಕಿರಿಯರಿಗೆಲ್ಲ ನಮಿಸುತ್ತಾರೆ. ಪೂಜ್ಯರನ್ನು, ಹಿರಿಯರನ್ನು, ಜ್ಞಾನಿಗಳನ್ನು ನೆನೆ ನೆನೆದು ಅವರ ಆಶೀರ್ವಾದ ಪಡೆಯುವ ನಮ್ಮ ಭಾರತೀಯ ಸಂಸ್ಕೃತಿಯ ಜೀವಾಳವನ್ನೇ ಇಲ್ಲಿ ಕಾಣಬಹುದು. ಪ್ರಸ್ತುತ ಈಗ ವಾಚನ ಮಾಡುವ ಭಾಗವನ್ನು ಲಂಕಾ ಸಂಪುಟಂನಲ್ಲಿ ಅಶ್ರು ಗಂಗೋತ್ರಿ ಭಾಗದಿಂದ ಆರಿಸಲಾಗಿದೆ. ಯಾವ ರೀತಿ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದಲ್ಲಿ ಸುಂದರಕಾಂಡ ಮಂಗಳಕರವಾಗಿದೆಯೋ ಅಂತೆಯೇ ಇಲ್ಲಿ ಅಶ್ರು ಗಂಗೋತ್ರಿ ಮಂಗಳಕರವಾಗಿದೆ. ಸೀತಾದೇವಿಯು ರಾಮ ಕಥನವನ್ನು ಲಾಲಿಸಿದ ನಂತರ ಆ ಮುದ್ರಿಕೆ ಉಂಗುರವನ್ನು ಕಂಡೊಡನೆ ಅವಳ ಕಣ್ಣುಗಳಲ್ಲಿ ಆನಂದಾಶ್ರುಗಳು, ಗಂಗೆಯು ಗಂಗೋತ್ರಿಯಲ್ಲಿ ಧುಮುಕ್ಕುವಂತೆ ಹರಿಯತೊಡಗಿತು. ಹಾಗಾಗಿ ಈ ಭಾಗವನ್ನು ಅಶ್ರು ಗಂಗೋತ್ರಿ ಎಂದು ಕರೆದಿರಬಹುದು ನನ್ನ ಒಂದು ಅನಿಸಿಕೆ. ಹನುಮಂತ ಹಾಗೂ ಸೀತೆಯ ಸಮಾಗಮವಾಗಿ ಅವರಿಬ್ಬರ ನಡುವೆ ನಡೆದ ಸಂಭಾಷಣೆಯ ಒಂದು ಪಕ್ಷಿನೋಟವನ್ನು ಕಾಣುತ್ತೇವೆ. ಕಥೆಯ ಹಿನ್ನೆಲೆ, ಹನುಮಂತ ಸೀತಾನ್ವೇಷಿಯಾಗಿ ಸಮುದ್ರ ಲಂಘನವನ್ನು ಮಾಡಿ ಲಂಕೆಗೆ ಬಂದಿದ್ದಾನೆ. ಆತ ಸೀತೆಯನ್ನು ಲಂಕೆಯಲ್ಲಿ ಮೂಲೆ ಮೂಲೆಯಲ್ಲಿ ಹುಡುಕಿಕೊಂಡು ಕೊನೆಗೆ ಅಶೋಕವನಕ್ಕೆ ಬರುತ್ತಾನೆ. ಅಲ್ಲಿ ನಿಬಿಡವಾಗಿದ್ದ ಶಿಂಶುಪಾ ವೃಕ್ಷದ ಅಗ್ರಭಾಗದಲ್ಲಿ ಆಸೀನನಾಗಿ ಅಲ್ಲಿ ನಡೆದ ಎಲ್ಲ ವಿದ್ಯಮಾನಗಳನ್ನೂ ಕಂಡನು ಹಾಗೂ ಆಲಿಸಿದನು. ರಾವಣನ ಉಪಟಳದ ಮಾತು, ಸೀತೆಯ ನೀತಿವಂತಳಾಗಿ ಕೊಟ್ಟಂತಹ ಉತ್ತರ, ಅನಂತರ ತ್ರಿಜಟಿ ಸಮಾಧಾನ, ಅವಳು ಅರುಹಿದ ಶುಭ ಶಕುನದ ವೃತ್ತಾಂತ ಎಲ್ಲವನ್ನೂ ಆಲಿಸಿದನು. ಆನಂತರ ಮ್ಲಾನವದನೆಯಾಗಿ ಸೀತಾಮಾತೆಯು ಅಲ್ಲಿದ್ದ ತಟಾಕಕ್ಕೆ ಬಂದು ಶುಚಿರ್ಭೂತಳಾಗಿ

ಪ್ರಕೃತಿ ಮಾವಿಯನ್ನು ಸ್ಮರಿಸಿ ವಂದಿಸಿದಳು. ಆನಂತರ ಇಕ್ಷ್ವಾಕ್ಷು ವಂಶದ ಆರಾಧ್ಯ ದೈವವಾದ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಅಂಜಲಿಬದ್ಧಳಾಗಿ ಕಾಪಾಡುವಂತೆ ಪ್ರಾರ್ಥನೆಗೈಯುತ್ತಿದ್ದಳು. ತನ್ನ ಸ್ಥಿತಿಯನ್ನು ನೆನೆ ಆರ್ತಳಾಗಿ ಪ್ರಾರ್ಥಿಸುತ್ತಲಿರುವ ಸಮಯದಲ್ಲಿಯೇ ಹನುಮಂತನು ರಾಮಕಥನವನ್ನು ಸುಶ್ರಾವ್ಯವಾಗಿ ಹೇಳಕೊಟ್ಟೊಡಗಿದನು. ಆ ರಾಮಕಥಾನಾಮಾಮೃತವು ಕಿವಿಗೆ ಬಿದ್ದೊಡನೆ ಸೀತೆಗೆ ಒಂದೆಡೆ ಸಂತೋಷ, ಮತ್ತೊಂದೆಡೆ ಆಶ್ಚರ್ಯ ಚಕಿತಳಾದಳು. ಹಾಗೆ ವಿಸ್ಮಿತಳಾಗಿ ನಿಂತಿದ್ದ ಸೀತೆಯ ಅಂಜಲಿಯಲ್ಲಿ ಸುವರ್ಣ ದುಂಗುರ ಬಿದ್ದಿತು. ಗಾಬರಿಯಿಂದ ನೋಡುತ್ತಾಳೆ ರಾಮನ ಮುದ್ರೆಯುಂಗರ, ಅದನ್ನು ನೋಡಿ ಪುಳುಕಿತಳುತ್ತಾಳೆ ರಾಮನನ್ನು ಕಂಡಂತೆಯೇ. ಅದೇ ಸಮಯಕ್ಕೆ ಕಪಿಯು ಕೆಳಕ್ಕೆ ಧುಮುಕ್ಕುತ್ತಾನೆ. ಇದರಿಂದ ಹೋಹಾರಿದ ಸೀತೆಗೆ ಹನುಮಂತನು ತಾನು ಅಂಜನಾಸುತನೆಂದು ರಾಮದೂತನೆಂದು ತಿಳಿಸಿ ಈ ಮುದ್ರೆಯುಂಗರವನ್ನು ಶ್ರೀರಾಮನು ನಿನಗಾಗಿ ಕೊಟ್ಟಿರುವುದಾಗಿ ತಿಳಿಸುತ್ತಾನೆ. ನಂತರ ಎಲ್ಲ ವೃತ್ತಾಂತವನ್ನು ಅರುಹಿ ತಾನು ಶರದೇನೆ ದಾಟಿ ಬಂದ ವಿಷಯ ತಿಳಿಸುತ್ತಾನೆ. ಹೆದರಿದ್ದ ಆಕೆಗೆ ಅವನು ಅಭಯಹಸ್ತವನ್ನಿತ್ತು, ತನ್ನನ್ನು ಯಾರೂ ನೋಡಲು ಸಾಧ್ಯವಿಲ್ಲವೆಂದು, ಜೊತೆಗೆ ತನ್ನ ಮಾತು ಸೀತೆಗೆ ಮಾತ್ರವಲ್ಲದೆ ಮತ್ತಾರಿಗೂ ಕೇಳಿಸುವುದಿಲ್ಲವೆಂದೂ ತಿಳಿಸಿ ಸೀತೆಯನ್ನು ಕಂಡುದುದಕ್ಕಾಗಿ ಕುರುಹೊಂದನ್ನು ಕೊಡುವಂತೆ ಬೇಡುತ್ತಾನೆ. ಯಾಕೆಂತನೆಂದರೆ ನಿನ್ನ ಇರುವನ್ನು ನಾನು ರಾಮನಿಗೆ ತಿಳಿಸಬೇಕು, ಜೊತೆಗೆ ನೀನು ಇಲ್ಲಿ ಇರುವ ವಿಷಯವನ್ನು ನಾನು ಅವನಿಗೆ ತಿಳಿಸಬೇಕು, ಅದಕ್ಕಾಗಿ ಒಂದು ಕುರುಹನ್ನು ಕೊಡು ಎನ್ನುತ್ತಾನೆ. ಆಗ ಸೀತೆಯು ಇಷ್ಟು ಹೊತ್ತು ನೀನು ಹೇಳಿದ ಮಾತುಗಳು, ನಿನ್ನ ಆಗಮನ, ನೀನು ಹೋದ ನಂತರ ಒಂದು ಸ್ವಪ್ನವಾಗಿ ಬಿಟ್ಟರೆ ಏನು ಗತಿ ಎಂದಾಗ ಹನುಮನು ನುಡಿಯುತ್ತಾನೆ, ಹೇ ಪೂಜ್ಯೆ.

0: ಸೀತೆಯ ನುಡಿಯನ್ನು ಕೇಳಿದಂತ ಹನುಮ ನುಡಿಯುತ್ತಿದ್ದಾನೆ, ಎಲೆಯ ಪೂಜ್ಯಳೆ, ಈ ಗಳಿಗೆಯೇ ಶುಭ ಗಳಿಗೆ. ಈ ಸುಮುಹೂರ್ತದಲ್ಲಿ ನೀನು ಅಮಂಗಳವನ್ನು ಯೋಚಿಸು, ಏಕೆಂದರೆ ರಘುವೀರನ ಪತ್ನಿಯಾದ ನಿನ್ನನ್ನು ನಾನು ಕಂಡೆನು ಈ ಮುಹೂರ್ತದಲ್ಲಿ. ಅದಕ್ಕಿಂತ ಮಿಗಿಲಾಗಿ ನಿನ್ನ ಸ್ವಾಮಿ ಶ್ರೀರಾಮಚಂದ್ರನು ನಿನಗೆ ಕಳುಹಿಸಿರುವ ಮುದ್ರೆಯುಂಗುರವನ್ನು ನಿನಗಿತ್ತಿರು, ಇದಕ್ಕಿಂತಲೂ ಮಂಗಳ ಮುಹೂರ್ತ ಬೇಕೆ? ನೀನು ನಿಷ್ಕಾರಣವಾಗಿ ನನ್ನನ್ನು ಸಂಶಯಿಸಬೇಡ, ಈ ಮುದ್ರೆಯುಂಗುರಕ್ಕಿಂತಲೂ ಮಿಗಿಲಾದ ಸತ್ಯ ನಿನಗೆ ಬೇಕೇ ಎನ್ನುತ್ತಿದ್ದಾನೆ. ಇಲ್ಲಿ ಹನುಮಂತನ ಆತಿನ ತಿರುಳು ಏನೆಂದರೆ, ಆ ಸೀತೆಯನ್ನು ಮುಕ್ತೆ ಎಂದು ತಿಳಿದು ಹೇಳುತ್ತಿದ್ದಾನೆ. ನೀನು ನಿನ್ನ ಮನಸ್ಸಿನ ಮೂಲೆಯಲ್ಲಿ ಇನ್ನೂ ಬಹುಶಃ ಇವೆಲ್ಲವೂ ಮಾಯಾವಿ ರಾಕ್ಷಸರ ಜಾಲ ಯೋಚಿಸುತ್ತಲಿದ್ದರೆ ಅದನ್ನು ಬಿಟ್ಟು ಬಿಡು, ಏಕೆಂದರೆ ಮುದ್ರೆಯುಂಗುರ ಮಹತ್ತರವಾದದ್ದು. ಅದನ್ನು ಹಾಗೆಲ್ಲ ಶ್ರೀರಾಮನು ಯಾರಿಗಾದರೂ, ಅಂದರೆ ಸಿಕ್ಕ ಸಿಕ್ಕವರಿಗೆಲ್ಲ ಕೊಡಲು ಸಾಧ್ಯವೇ ಎನ್ನುವ ಹುರುವನ್ನು ತಿಳಿಯಪಡಿಸುತ್ತಲಿದ್ದಾನೆ, ಆಕೆಗೆ ಸಮಾಧಾನವನ್ನು ನೀಡುತ್ತಿದ್ದಾನೆ.
1: ಪುಟ್ಟ ಪಣ್ಣಿದ

ನಾಚುತ್ತಿದ್ದಾಳೆ. ಆ ಪುಟ್ವೀರ ಆಂಜನೇಯನನ್ನು ನೋಡುತ್ತಾ, ತಾನು ನಿನ್ನನ್ನು ಸಂದೇಹಿಸಿದೆ, ಅದಕ್ಕಾಗಿ ನೀನು ನೊಂದುಕೊಳ್ಳಬೇಡ ಎಂದು ಸೀತೆ ಮತ್ತೆ ನುಡಿಯುತ್ತಿದ್ದಾಳೆ. ಕೋಪಿಸದಿರು ಮಹಾತ್ಮ ಎನ್ನುತ್ತಿದ್ದಾಳೆ. ಇಲ್ಲಿ ಹನುಮನನ್ನು ಸೀತೆಯು ಮಹಾತ್ಮ ಎನ್ನುವುದಕ್ಕೆ ಆತನ ಸುಲಲಿತವಾದ ಮಿಳಿತವಾದ ತೂಕವಾದ ನುಡಿಗಟ್ಟು ಒಂದೆಡೆಯಾದರೆ, ಆ ಶ್ರೀರಾಮಚಂದ್ರನೇ ಇವನನ್ನು ದೂತನಾಗಿ ಕಳುಹಿಸಿರುವಾಗ ಇವನು ಅಂತಿಂತ ವ್ಯಕ್ತಿಯಲ್ಲ ಎನ್ನುವ ಭಾವನೆ. ಹಾಗಾಗಿ ಆತನನ್ನು ಮಹಾತ್ಮ ಎಂದು ಸಂಬೋಧಿಸುತ್ತಿದ್ದಾಳೆ. ನಿನಗೆ ನಾನು ಚಿರಋಣಿ, ನಿನ್ನನ್ನು ನನ್ನ ಬಳಿಯೇ ಇರಿಸಿಕೊಂಡು ಮನ ತಣಿಯುವ ತನಕ ಆ ಶ್ರೀರಾಮಚಂದ್ರನ ವೃತ್ತಾಂತವನ್ನು ಕೇಳಬೇಕೆಂಬ ಒಂದು ಆಸೆಯಿಂದ ನಾನು ನಿನಗೆ ಆ ರೀತಿ ಮಾತನಾಡಿದೆ, ಆ ರೀತಿ ವರ್ತಿಸಿದೆ ಅಷ್ಟೇ. ಅದಕ್ಕಾಗಿ ಇದು ಕನಸೋ ಮಾಯಾಪಾಶವೋ ಎಂದು ನುಡಿದದ್ದಪ್ಪ. ಅದು ಬಿಟ್ಟು ನಿನ್ನಲ್ಲಿ ನಾನು ಕಪಟವನ್ನಾಗಲಿ ಅಧರ್ಮವನ್ನಾಗಲಿ ಕಾಣಲಿಲ್ಲ ಎಂದು ತಿಳಿಯ ಹೇಳುತ್ತಾಳೆ ಹನುಮನಿಗೆ ಹಳಹಳಿಯಿಂದ ಸೀತೆಯು.

ಸೀತೆಯ ಒಲ್ಮೆಯ ನುಡಿಗಳನ್ನು ಕೇಳಿದಂತಹ ಹನುಮಂತ ಹೇಳುತ್ತಿದ್ದಾನೆ, ತಾಯಿ ನನ್ನನ್ನು ಕ್ಷಮಿಸಿ ಬಿಡಮ್ಮ, ನನ್ನ ನಾಲಿಗೆಯಿಂದ ಹೊರಟು ನುಡಿಗಳು ಹೊರಟಿದ್ದರೆ ಮೊದಲೇ ದುರ್ಬಲಗೆಯಾಗಿರತಕ್ಕಂತಹ ದುಃಖಿತೆಯಾದಂತಹ ನಿನ್ನನ್ನು ನನ್ನ ನುಡಿಗಳು ಘಾಸಿಗೊಳಿಸಿರಬಹುದು. ಆದರೆ ತಾಯೇ, ಶುಭಸ್ಯ ಶೀಘ್ರಂ ಎನ್ನಂತೆ ಎಲ್ಲವನ್ನೂ ತ್ವರತೆಯಿಂದ ಮಾಡಿ ಮುಗಿಸಬೇಕು ಎನ್ನುವ ಆತುರ ನನಗೆ, ಕಾಲಹರಣ ಮಾಡಲು ನನಗೆ ಇಷ್ಟವಿಲ್ಲ ತಾಯಿ ಎನ್ನುವ ಭಾವವನ್ನು ಇಲ್ಲಿ ಹನುಮಂತ ಸೂಚಿಸುತ್ತಲಿದ್ದಾನೆ. ಏಕೆಂದರೆ ಆತ ಶ್ರೀರಾಮಚಂದ್ರನಿಗೆ ಸೀತೆಯ ನೆಲೆಯನ್ನು ತಿಳಿಸಿ ಆತ ಕಾಯೋನ್ಮುಖನಾಗುವಂತೆ ಮಾಡಬೇಕಾಗಿದೆ. ಇದರ ಜೊತೆಗೆ ಸೀತಾದೇವಿಯ ಶುಭ ಚಿಂತನೆಯಾಗಬೇಕಾಗಿದೆ. ಅದು ಬಿಟ್ಟರೆ ಬೇರೆ ಕಾರ್ಯವಿಲ್ಲ ಹನುಮಂತನಿಗೆ. ಸೀತೆಯನ್ನು ಅನ್ವೇಷಣೆ ಮಾಡುವ ಸಲುವಾಗಿಯೇ ಸಮುದ್ರವನ್ನು ದಾಟಿ ದೈತ್ಯ ರಾಜಧಾನಿ ಲಂಕೆಗೆ ಬಂದಿದ್ದಾನೆ. ಈಗಳ ಮಂಗಳ ಕಾರ್ಯ ತ್ವರತೆಯಿಂದ ಆಗಬೇಕು ಎಂಬ ಅಂಶವನ್ನ ಮಾರುತಿ ಹೊರಸೂಸುತ್ತಿದ್ದಾನೆ. ನಿನ್ನನ್ನು ಇಲ್ಲಿಂದ ಮುಕ್ತಳನ್ನಾಗಿಸುವುದು ಬಿಟ್ಟು ಬೇರೆ ನನಗೆ ಕಾರ್ಯವಿಲ್ಲ ತಾಯಿ, ಹಾಗಾಗಿ ರಾಮನಲ್ಲಿಗೆ ಶೀಘ್ರವಾಗಿ ಹೋಗಬೇಕೆಂದು ಇದೇ ಎನ್ನುತ್ತಿದ್ದಾನೆ.

0: ಮಗು ಹನುಮಂತ, ನೀನು ನೀತಿವಂತ, ನಿನ್ನ ಕಾರ್ಯ ತತ್ಪರತೆಯನ್ನು ನಾನು ಮೆಚ್ಚಿದೆನು. ಯಾಕೆಂದರೆ ನಿನಗೆ ಯಾವಾಗ ಎಲ್ಲಿ ಯಾವ ರೀತಿಯಲ್ಲಿ ವರ್ತಿಸಬೇಕು ಎಂದು ತಿಳಿದಿರತಕ್ಕಂತಹ ನೀನು ಜ್ಞಾನವನ್ನು ಹೊಂದಿರತಕ್ಕಂತಹ ಪ್ರಜ್ಞಾವಂತನು. ಅಷ್ಟೇಕೆ, ನಿನಗೆ ವಹಿಸಿದ ಕೆಲವನ್ನು ನಿಷ್ಠೆಯಿಂದ ಮಾಡತಕ್ಕಂತಹ ಸ್ವಾಮಿ ಭಕ್ತನೇ ಸರಿ ನೀನು. ಹಾಗಲ್ಲದಿದ್ದ ಪಕ್ಷದಲ್ಲಿ ಮಹಾಮೇಧಾವಿಯಾದಂತಹ ನನ್ನ ಪ್ರಾಣವಲ್ಲಭನಾದಂತಹ ರಾಮನು ನಿನ್ನನ್ನು ದೂತನಾಗಿ ಕಳುಹಿಸಲು ಸಾಧ್ಯವೇ? ಅಷ್ಟೇಕೆ, ಶತಯೋಜನೆಗಳಿಂದ ಕೂಡಿರತಕ್ಕಂತಹ ಭಯಂಕರವಾದಂತಹ ಸಮುದ್ರವನ್ನು ದಾಟಲು ಸಾಮಾನ್ಯರಿಗೆ ಸಾಧ್ಯವೇ? ಆ ಕಾರ್ಯ ಮಾಡಿರತಕ್ಕಂತಹ ನೀ ಅಸಾಮಾನ್ಯನೇ ಸರಿ. ಅಷ್ಟೇಕೆ, ನನ್ನ ಪತಿವಾರ್ತೆಯನ್ನು ನನಗೆ ತಿಳಿಸಿ ನನ್ನ ಮನಸ್ಸಿನ ತುಮುಲವನ್ನು ನೀಗಿದಂತಹ ಮಹಾಪ್ರಾಣದಾತ ನೀನು. ನೀನು ನನಗೆ ಸಹೋದರ ಸಮಾನನಾಗಿದ್ದೀಯ. ಪತಿಗೆ ಮುದ್ರಿಕೆಯನ್ನು ಕೊಟ್ಟು ನೀನು ಈಗ ನನ್ನನ್ನು ಕಾಪಾಡುತ್ತಿದ್ದೀಯ. ಈಗ ನನ್ನ ಮುಂದಿನ ಪ್ರಶ್ನೆ ಎಂದರೆ, ನನ್ನ ರಾಮನು ಹೇಗಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ? ನನ್ನನ್ನು ನೋಡುವುದಕ್ಕೆ ಆತನೇಕೆ ಬರಲಿಲ್ಲ? ನಿನ್ನನ್ನೇಕೆ ಕಳುಹಿಸಿದನು? ನನ್ನನ್ನು ನೆನವನೋ ಅಥವಾ ಮರೆತಿರುವನೋ? ಆತನು ವಿರಹಾಗ್ನೆಯಿಂದ ದಹಿಸುತ್ತಲಿರುವನೋ? ಆತನ ಕಾರಣೀಭೂತಳಾದಂತಹ ನನ್ನನ್ನು ಅಪ್ಪಿಸುತ್ತಲಿರುವನೋ? ಯಾವ ವಿಷಯವಾಗಿದೆ ಎಂದು ಕೇಳುತ್ತಾ ಕೇಳುತ್ತಾ ಸೀತೆಯು
1: ತರಿಸಿ ಬರ ಮುಂದೆ ನುಡಿಯಲಾರದೆ

ರಾಮನ ವಿಚಾರಗಳನ್ನು ಕೇಳುತ್ತ ಕೇಳುತ್ತ ಆತನು ಹೇಗಿರುವನು ಎಂದು ತಿಳಿಯುವ ತವಕದಿಂದ ಆಕೆಗೆ ದುಃಖ ಮಳಿಸಿ ಬಂದು ಬಿಟ್ಟಿದೆ. ಕೊರಳ ಸರೆ ಕೂಡಿ ಬಂದಿದೆ. ಆಕೆಯ ದುಃಖ ಉಕ್ಕಿ ಉಕ್ಕಿ ಬಂದು ಅಳಲು ಪ್ರಾರಂಭಿಸಿ ಬಿಟ್ಟಿದ್ದಾಳೆ. ಗದ್ಗದವಾಗಿದೆ ಕಂಠ. ಆಕೆಯ ಮಾತನ್ನು ಕೇಳಿ ಮಾರಿಯ ಸೀತೆಯ ಹೃದಯದಲ್ಲಿ ಉಂಟಾಗಿದ್ದಂತಹ ತೊಳಲಾಟವನ್ನು, ಅದರಲ್ಲೂ ಒಂದು ಹೆಣ್ಣು ಹೃದಯದಲ್ಲಿ ಉಂಟಾಗಬಹುದಾದಂತಹ ದುಃಖ ದುಮ್ಮಾನ ಸಂದೇಹಗಳನ್ನು ಅವನು ಗ್ರಹಿಸಿದನು. ಏಕೆಂದರೆ ಆತನು ಪರೇಂಗಿತ ಜ್ಞಾನನಾದಂತಹ ಮಹಾಜ್ಞಾನಿ. ಹಾಗಾಗಿ ಆತನಿಗೆ ಸೀತೆಯ ಒಂದು ಶೋಕದ ಸಮಾನತೆಗೆ ಹೊಂದಿರತಕ್ಕಂತಹ ಅಂಶ ಏನು ಅನ್ನತಕ್ಕಂತಹದು ಅರಿವಾಗುತ್ತಲಿದೆ. ಆಗ ಹನುಮಂತ ಹೇಳುತ್ತಲಿದ್ದಾನೆ, ಭದ್ರೆ

ಮಹಾತ್ಮನಾದಂತಹ ಮಾರುತಿಗೆ ಸೀತೆ ಒಡಲಿನ ಆತಂಕ ತವಕ ದುಃಖ ದುಮ್ಮಾನಗಳೆಲ್ಲವೂ ಅರ್ಥವಾಗಿದೆ. ಆಕೆಗೆ ಸಮಾಧಾನ ಪಡಿಸಲೋ ಎಂಬಂತೆ ಮೃದು ನುಡಿಗಳಿಂದ ಸಾಂತ್ವನವನ್ನು ಗೈಯುತ್ತಿಲಿದ್ದಾನೆ. ತಾಯಿ, ನೀನು ಯಾವ ರೀತಿಯಾದ ಆತಂಕ ಶಂಕೆಗಳನ್ನು ಇಟ್ಟುಕೊಳ್ಳದೆ ಎದೆಗುಂದದೆ ಇರು. ಇನ್ನು ನಿನ್ನ ಕಷ್ಟಗಳೆಲ್ಲ ತೀರಿತು ಎಂದೇ ತಿಳಿ. ಇಷ್ಟು ದಿನ ರಾಮನಿಗೆ ನೀನು ಎಲ್ಲಿರುವೆ ಎಂಬುದು ತಿಳಿಯದೆ ಸುಮದ ವಿರಹಿಯಾಗಿ ಪರಿತಪಿಸುತ್ತಲಿದ್ದ. ಆದರೆ ಈಗ ನಾನು ಹೋಗಿ ನಿನ್ನ ವಾರ್ತೆಯನ್ನ, ನಿನ್ನ ಈ ಇರುವನ್ನ ತಿಳಿಸಿದೊಡನೆಯೇ ಆ ಧೀರೋದ್ಧತ್ತ ರಾಮನು ರುದ್ರ ರೂಪಿಯಾಗಿ ರುದ್ರಾವತಾರವನ್ನು ತಾಳಿ ಮಹಾಶೂರರು, ಧೀರರು, ಅದರಲ್ಲೂ ಪರ್ವತದಂತೆ ಗಟ್ಟಿಮುಟ್ಟಾದಂತಹ ಶೂರರಾದ ಕಪಿಗಳ ಜೊತೆಗೆ ಬಾಹ್ಯಾಕಾಶದಲ್ಲಿ ಹೋರಾಡಬಂತಹ ಧೀರನೇ, ಜೊತೆಗೆ ತಮಗೆ ಇಚ್ಛೆ ಬಂದಂತಹ ಕಾಮರೂಪಗಳನ್ನು ಧರಿಸತಕ್ಕಂತಹ ವಾನರ ಸೈನ್ಯದೊಡನೆ ಆತನು ಬಂದೇ ಬರುತ್ತಾನೆ. ಬಂದು ಆ ಸರದಿಯನ್ನು, ಆ ಸಮುದ್ರನ್ನು ಕೇವಲ ಒಂದು ದನದ ಕೊಟ್ಟಿಗೆಯಲ್ಲಿರುವ ಬಾನಿಗೆ ಸಮಾನವಾಗಿ ಕಂಡು ಆ ಸಮುದ್ರವನ್ನು ಅದನ್ನು ದಾಟಿ ಬರುತ್ತಾನೆ. ಆ ರಾಮನ ಕೋಪಾಗ್ನಿಗೆ ಇಡೀ ಲಂಕೆಯೇ ದಹಿಸಿರುತ್ತದೆ. ಆತನ ಮನಸ್ಸಿನಲ್ಲಿದೆ, ನೀನಲ್ಲದೆ ಮತ್ತಾರು ಇಲ್ಲ ತಾಯೇ, ನಿನ್ನನಲ್ಲದೆ ಆತ ಬೇರೇನೂ ಚಿಂತಿಸನು, ಆತನಿಗೆ ನಿನ್ನ ಯೋಚನೆಯೊಂದು ಬಿಟ್ಟು ಮತ್ತಾವುದೂ ಇಲ್ಲ ತಾಯಿ. ಅದನ್ನು ನೀನು ನಂಬು, ನನ್ನಾಣೆ ನಂಬು, ನಿನ್ನಾಣೆ ರಘುವರನಾಣೆ, ಆ ಪರಶಿವನಾಣೆ ಕಲ್ಯಾಣಿ ಎಂದು ಹೇಳಿ ಸೀತೆಗೆ ಸಾಂತ್ವನವನ್ನು ನೀಡಿ ಹೇಳಿ ತಾನು ಹೇಳುತ್ತಿರುವುದೆಲ್ಲವೂ ಸಹ ಹಿಟ ಎಂದು ಅರುಹುತ್ತಲಿದ್ದಾನೆ ಹನುಮಂತ. ಬಗೆ ಬಗೆಯ ರೀತಿಯಲ್ಲಿ ಸೀತೆಗೆ ಸಮಾಧಾನ ಕೊಡುವಂತಹ ನುಡಿಗಳನ್ನ ನಾಡಿ ರಾಮನು ಸೀತೆಗಾಗಿ ಪಡುತ್ತಿರುವ ಭವಣೆಯನ್ನು ತಿಳಿಸಿ ತಾನು ಅತಿ ಶೀಘ್ರವಾಗಿ ರಾಮನಲ್ಲಿಗೆ ಹೋಗಬೇಕು, ಅದಕ್ಕಾಗಿ ನಿನ್ನದೊಂದು ಅಭಿಜ್ಞಾನವನ್ನು ಕೊಡು, ರಾಮನಿಗೆ ಅದನ್ನು ಕೊಟ್ಟರೆ ಆತನಿಗೆ ನೆಮ್ಮದಿಯಾಗುವುದು ಎನ್ನುತ್ತಾನೆ. ಆಗ ಸೀತೆಯು ಆಂಜನೇಯನ ಮನಸ್ಥಿತಿಯನ್ನು ಅರಿತು ತಾನು ಗುಪ್ತವಾಗಿ ತನ್ನ ಮದುವೆಯ ಸಮಯದಲ್ಲಿ ರಾಮನು ತನಗೆ ಕೊಟ್ಟಿದ್ದಂತಹ ಚೂಡಾಮಣಿಯನ್ನು ಹುದುಗಿಸಿಕೊಟ್ಟಿದ್ದನ್ನು ತೆಗೆಯುತ್ತಾಳೆ. ಗಜಗಿಸುವತಕ್ಕಂತಹ ಆ ಚೂಡಾಮಣಿಯ ಬೆಳಕಿನಲ್ಲಿ ಸೀತೆಯ ಮುಖದಲ್ಲಿ ಆವರಿಸಿದ ಕತ್ತಲು ಕರಗಿ ಹೋಯಿತೋ ಎನ್ನುವ ಭಾವವು ಉಂಟಾಗುತ್ತದೆ. ಅಂಜನಾಸುತನು ಅಂಜಲಿಯತನಾಗಿ ಆ ಚೂಡಾಮಣಿಯನ್ನು ಸ್ವೀಕರಿಸಲು ಉದ್ಯುಕ್ತನಾಗಿ ಸೀತೆಯನ್ನು ನುಡಿಗಳನ್ನು ಆಲಿಸುವುದಕ್ಕೆ ಪ್ರಾರಂಭ ಮಾಡುತ್ತಾನೆ.

ಕಂದ, ಹನುಮಂತ, ರಾಮನು ಕಳುಹಿಸಿರುವ ಮುದ್ರೆಯುಂಗರೆ ಬದಲಾಗಿ ನೀನು ಏನಾದರೂ ಪ್ರತ್ಯಭಿಜ್ಞಾನವನ್ನು ಕೇಳುತ್ತಿರುವೆ. ತೆಗೆದುಕೋ ಈ ನನ್ನ ಅಭಿಜ್ಞಾನವನ್ನು. ಈ ನನ್ನ ಚೂಡಾಮಣಿಯು ರಾಮನಿಗೆ ಚಿರಪರಿಚಿತವಾದದ್ದು. ಏಕೆಂದರೆ ಆತನೇ ನನಗೆ ಈ ಚೂಡಾಮಣಿಯನ್ನು ನನ್ನ ವಿವಾಹ ಸಂದರ್ಭದಲ್ಲಿ ಕೊಟ್ಟಿದ್ದು. ಆದ್ದರಿಂದ ಕಂದ, ಆಂಜನೇಯ, ಈ ನನ್ನ ನೆನಪಿನ ಕುರುಹನ್ನು ಮಿಥಿಲೇಂದ್ರನ ಅಳಿಯನಿಗೆ, ಮಿಥಿಲೇಂದ್ರನ ಅಳಿಯ ಅಂತ ಹೇಳಿ ವಿಶೇಷಣವನ್ನು ಹೇಳುತ್ತಾ ಇದ್ದಾಳೆ ಸೀತೆ. ಮಹಾಧರ್ಮಿಷ್ಠನಾದ ಜ್ಞಾನಿಯಾದಂತಹ ಜನಕ ಮಹಾರಾಜನನ್ನ ಸಂಬೋಧಿಸುವ ರೀತಿಯಲ್ಲಿ ಮಿಥಿಲೇಂದ್ರನ ಅಳಿಯ ಅಂತ ಹೇಳ್ತಾ ಇದ್ದಾಳೆ. ಹೇಳಿ ಈ ನನ್ನ ಪತಿಗೆ ಈ ನನ್ನ ಅಭಿಜ್ಞಾನವನ್ನು ಕೊಡು ಎನ್ನುತ್ತಾಳೆ. ನಂತರದಲ್ಲಿ ಮುಂದೆ ಹನುಮಂತನು ಆ ಅಭಿಜ್ಞಾನವನ್ನು ತೆಗೆದುಕೊಂಡು ರಾಮನಿದ್ದಲ್ಲಿಗೆ ಪಯಣಿಸುತ್ತಾನೆ. ಮುಂದೆ ಎಲ್ಲವೂ ಸಹ ಮಂಗಳವಾಗದೆ ಮಂಗಳವಾಗಿ ರಾವಣಾದಿಗಳ ಹತವಾಗಿ ಅಗ್ನಿಯಲ್ಲಿ ಪರಿಶುದ್ಧಳಾದ ಸೀತೆಯನ್ನು ರಾಮನು ಸ್ವೀಕರಿಸಿ ಅಯೋಧ್ಯೆಗೆ ಪಯಣಿಸುತ್ತಾನೆ. ಒಟ್ಟಿನಲ್ಲಿ ರಸ ಋಷಿ ರಾಷ್ಟ್ರಕವಿ ಕುವೆಂಪುರ ಮಾತಿನಲ್ಲೇ ಹೇಳುವುದಾದರೆ, ಈ ರಾಮಾಯಣ ದರ್ಶನಂ ಕೃತಿಯು ಬಹಿರ್ಘಟನೆಯಂ ಪ್ರಕೃತಿಸುವ ಲೌಕಿಕ ಚರಿತ್ರೆಯಲ್ತಿದು ಅಲೌಕಿಕ ನಿತ್ಯ ಸತ್ಯಂಗಳಂ ಪ್ರತಿಬಿಂಬಿಸುವ ಸತ್ಯ ಸತ್ಯ ಕಥನಂ ಕಣ. ಆಧ್ಯಾತ್ಮಿಕ ಚಿಂತನೆಗಳನ್ನು ಒಳಗೊಂಡು ಆವಿರ್ಭವಿಸಿರುವ ರಾಮಕಥಾ ಚಾರಿತ್ರವನ್ನು ಯಮಗಿತ್ತ ಮಂಗಳಮೂರ್ತಿ ರಸಕವಿ ರಾಷ್ಟ್ರಕವಿ ಕುವೆಂಪುರವರಿಗೆ ನಮೋ ನಮಃ. ಕವಿಗೆ ನಮನವನ್ನು ಅರ್ಪಿಸಿದ ನಂತರ ಆ ಕವಿವರ್ಯರ ಮಾತಿನಲ್ಲಿಯೇ ಆ ವಾಗ್

ಇದುವರೆಗೆ ಕಾವ್ಯ ವಾಚನ ಕೇಳಿದಿರಿ. ಕುವೆಂಪು ರಾಮಾಯಣ ದರ್ಶನಂನಿಂದ ಆಯ್ದ ಪದ್ಯಗಳನ್ನ ವಾಚಿಸಿದವರು ಶ್ರೀಲಕ್ಷ್ಮಿ, ವ್ಯಾಖ್ಯಾನ ನೀಡಿದವರು ದಿನಮಣಿ ಶ್ರೀನಿವಾಸ. ಈಗ ಒಂದು ದೇವರ ನಾಮ ಕೇಳೋಣ. ನಾರಾಯಣದಾಸರ ರಚನೆ, ಹಾಡಿದ್ದಾರೆ ಆರ್ ಎ ರಮಾಮಣಿ.

ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಬಾಂಬೆ ಸಹೋದರಿಯರು ಹಾಡಿದ ವಾದಿರಾಜರ ಒಂದು ಕೃತಿ ದಾ

ನರಸಿಂಹ ನಾಯ್ಕ ಅವರ ಸ್ವರದಲ್ಲಿ ಪುರಂದರದಾಸರ ಕೀರ್ತನೆಯನ್ನ ಕೇಳಿದ್ರೆ ಇನ್ನು ಕೆಲವು ಭಾವಗೀತೆಗಳು. ಶ್ರೀ ಶಾರದಾ ದೇವಿ, ರತ್ನಮಾಲಾ ಪ್ರಕಾಶ್ ಹಾಡಿದ್ದಾರೆ. ಗೀತೆ ಕುವೆಂಪು ರಚಿತಾ.

ಕುವೆಂಪು ರಚಿತ ಗೀತೆಯನ್ನ ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಎಂ ಕೆ ಜಯೇಶ್ ಸುಲೋಚನಾ ಹಾಡಿದ ಒಂದು ಗೀತೆ, ಏಳು ಚಿನ್ನ ಬೆಳಗಾಯ್ತು ಅಣ್ಣ, ರಚನೆ ದ

0: ಭಾವಗೀತೆಗಳನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಭಾವಯಾನ, ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶ್ರೀಮತಿ ಸಂಗೀತಾ ರವಿರಾಜ್ ಹೊಸೂರು.

0: ನವ ವರ್ಷದ ಹೊಸ ವಾರದಲ್ಲಿ ಇಂದಿನ ಭಾವಯಾನಕ್ಕೆ ಎಲ್ಲ ಕೇಳುಗರಿಗೆ ಸ್ವಾಗತ. ಹೊಸತನವೇ ಬಾಳು, ಹಳಸಿಕೆ ಎಲ್ಲ ಸಾವು ಬಿಡು, ರಸವು ಅವನವತೆಯಿಂದ ನುದಿನವೂ ಹೊರಹೊಮ್ಮುತ್ತಿರೆ, ಹಸನೊಂದು ನುಡಿಯಲಿ ನಡೆಯಲಿ ನೋಟದಲ್ಲಿ ಪಸರಿಸುತ್ತಿರೆ ಬಾಳ್ಚೆಲುವು ಮಂಕುತಿಮ್ಮ. ಇಂದಿನ ಕವಿತೆ ಮಾರ್ಗವಾಗಿ ನಿಮ್ಮನ್ನೆಲ್ಲ ತಟ್ಟುವಂಥದ್ದು. ಎಷ್ಟೋ ಹೊಸ ಹೊಸ ದಿನಗಳು ಹಬ್ಬದ ನೆಪದಲ್ಲಿ, ಹುಟ್ಟಿದ ದಿನದ ನೆಪದಲ್ಲಿ ಹೀಗೆಲ್ಲ ಬಂದು ಹೋಗುತ್ತಿರುತ್ತವೆ. ಇದರೊಂದಿಗೆ ಹಳತಿನ ಹಳಹಳಿಕೆಗಳು ನಮ್ಮೊಡನೆ ಭಾವನಾತ್ಮಕವಾಗಿ ಇದ್ದು ಹೊಸತನದ ಹೂರಣಕ್ಕೆ ಇನ್ನೂ ಸಿಹಿಯನ್ನುಂಟು ಮಾಡುತ್ತದೆ, ಅಥವಾ ಕೆಲವೊಮ್ಮೆ ಸಪ್ಪೆಯನ್ನುಂಟು ಮಾಡುವ ಸಾಧ್ಯತೆಯೂ ಇದೆ. ಆದ್ದರಿಂದ ಹಳೆಯದು ಇರಬೇಕಾದ್ದು ಹೊಸತನದ ಸೆರಗಿನೊಳಗೆ ಹೊರತು ಹೊರಗಿಂದಲ್ಲ. ಹಳೆಬೇರು ಹೊಸಚಿರು ಕೂಡಿದರೆ ಮರಸೊಗಸು ಎಂಬ ಕವಿವಾಣಿ ನಾವೆಲ್ಲರೂ ಕೇಳಿಲ್ಲವೇ? ಹಾಗೆ ನಾನೆಂಬ ಈ ಮೂರ್ಖನನ್ನು ಇಷ್ಟು ದಿನ ಸಲಹಿದ ಜಗದೋದ್ಧಾರಕ ಲೋಕಪಾಲನೆ, ಇನ್ನು ಮುಂದೆಯೂ ನನ್ನನ್ನು ಕೈಹಿಡಿದು ನೀನು ನಡೆಸಲೇಬೇಕು. ಕೈಹಿಡಿದು ನಡೆಸುವುದು ಎಂಬ ಶಬ್ದವೇ ನಮ್ಮನ್ನು ತುಂಬಾ ಅಪ್ಯಾಯಮಾನಗೊಳಿಸುತ್ತದೆ. ನಾವು ಕೈಹಿಡಿದು ನಡೆಸುವುದು ಯಾರನ್ನು? ಮಗುವನ್ನು ಮಾತ್ರ. ತಪ್ಪಿದರೆ ನಿಶ್ಯಕ್ತಿ ಇರುವ ಹಿರಿಯರನ್ನು. ನಮ್ಮನ್ನು ಕೈಹಿಡಿದು ನಡೆಸುವ ಒಂದು ಶಕ್ತಿ ಇದೆ ಎಂದರೆ ನಾವು ಮಗುತನನ್ನು ಹೊಂದಬೇಕು. ಇಂತಹ ಮಗು ಮನಸ್ಸನ್ನು ನಾವು ಹೊಂದಿ ಉತ್ತಮ ಚಾರಿತ್ರ್ಯ ಒಂದು ನಮ್ಮೊಳಗಿದ್ದರೆ ನಮ್ಮ ಹೊಸ ದಿನಗಳು ನಾವೀನ್ಯತೆಯಿಂದ ಕೂಡಿರುತ್ತವೆ. ಮಗು ಕತ್ತಲಲ್ಲಿ ಬೆಳಕಿನ ಹಾದಿಯ ಬಯಸುವ ನಮಗೆಲ್ಲ ಹೊಸ ಬೆಳಕು ಹೃದಯದಲ್ಲಿ ಮೂಡಬೇಕು.
1: ಈ ಗೀತೆಯು ಜಾನ್ ಹೆನ್ರಿ ನ್ಯೂಮನ್ ಎಂಬ ಆಂಗ್ಲ ಕವಿಯ ಲಿ ಕೈಂಡ್ಲಿ ಲೈಟ್ ಎಂಬ ಪದ್ಯವನ್ನು ಅನುವಾದ ಮಾಡಿದ್ದಾಗಿದೆ. ಶ್ರೀಕಂಠಯ್ಯನವರ ಅನುವಾದ ಕೃತಿ ಇಂಗ್ಲಿಷ್ ಗೀತಗಳು ಕವನ ಸಂಕಲನದಲ್ಲಿ ಈ ಗೀತೆ ಮೊದಲು ಪ್ರಕಟಗೊಂಡಿದೆ.
0: ಬಿಎಂ ಶ್ರೀಕಂಠಯ್ಯನವರ ಕರುಣಾಳು ಬಾಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಹಾಡು ಈ ದಿಸೆಯಲ್ಲಿ ಬದುಕಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕರುಣೆಯ ತೋರು ಮಾರ್ಗದಲ್ಲಿ ನಡೆಯುವ ನಾಗರಿಕನಾಗುವ ಮೂಲಕ ತಲೆಬಾಗು ಎನ್ನುವುದಕ್ಕೆ ಮಾದರಿಯಾಗಿದೆ. ಕವಿಯ ಹಂಬಲ ಜನರಿಗೂ ತಲುಪುವ ಆಶಯದೊಂದಿಗೆ ಈ ಹಾಡು ನಗಾಗಿ

ಕೆಎಸ್ ನರಸಿಂಹಸ್ವಾಮಿಯವರ ಪ್ರಸಿದ್ಧ ಪದ್ಯಗಳಲ್ಲಿ ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು ಕವಿತೆಯು ಪ್ರಮುಖವಾಗಿದೆ. ಹೊಸದೊಂದು ಕನಸನ್ನು, ಹೊಸದೊಂದು ಬದುಕನ್ನು ಬೆಳೆಯುವ ಕಸುವನ್ನು ನಮಗೆ ಮನಗಾಣಿಸುವ ಈ ಹಾಡು ಸಾಹಿತ್ಯದ ಮತ್ತು ಅದನ್ನು ಅರ್ಥೈಸಿಕೊಳ್ಳುವ ದೃಷ್ಟಿಯಿಂದ ಕುತೂಹಲವನ್ನು ಹುಟ್ಟಿಸುತ್ತದೆ. ಎಲ್ಲಾ ಕ್ರಿಯೆಯು ನಿನ್ನೆ, ಜೊತೆಗೆ ಅದನ್ನು ಮುನ್ನಡೆಸುವ ಚೈತನ್ಯವು ಮಹಾಚೇತನವಾದ ನಿನ್ನದೇ ಎಂದು ಹೇಳುವ ಮೂಲಕ ಕಾಣದ ಶಕ್ತಿಯನ್ನು ಗೆಲ್ಲಲು ಬಯಸುತ್ತದೆ ಮನಸ್ಸು. ಕಡಲು ನಿನ್ನದು, ಹಡಗು ನಿನ್ನದು, ನಿನ್ನ ಸಾನ್ನಿಧ್ಯವನ್ನು ಅಂದರೆ ಗುರಿಯನ್ನು ಬದುಕಿನಲ್ಲಿ ಮುಳುಗಿಸದೆ ತಲುಪಿಸುವ ಜವಾಬ್ದಾರಿಯೂ ನಿನ್ನದೆ. ಅಹಂ ಬದಿಗಿರಿ ಎಲ್ಲವೂ ನಿನ್ನದೆಂದು ಹೇಳುವ ದೊಡ್ಡ ಗುಣ ಈ ಕವಿತೆಗಿದೆ. ಆದ್ದರಿಂದ ಹೊಸ ದಿನಗಳ ಆರಂಭದಲ್ಲಿ ಈ ಕವಿತೆಯ ಭಾವವನ್ನು ನಾವು ಅಳವಡಿಸಿಕೊಳ್ಳೋಣ. ಇಷ್ಟೇ ಅಲ್ಲದೆ ಕವಿತೆ ನಿರ್ದಿಷ್ಟ ವಿಚಾರವೊಂದನ್ನು ಜನಸಾಮಾನ್ಯರಿಗೆ ದಾಟಿಸುವ ಕೆಲಸ ಮಾಡಿದೆ. ಪ್ರೀತಿ ಬಚ್ಚಿಡುವ ಭಾವವಲ್ಲ, ನಿಷ್ಕಲ್ಮಶವಾಗಿ ಪ್ರೀತಿಸುವ ಭಾವನೆಗೆ ಸಮಾನತೆಯನ್ನು ಕಾಯ್ದುಕೊಳ್ಳಬೇಕು. ಇಲ್ಲಿ ಕವಿತೆಗೆ ಹಲವು ಆಯಾಮಗಳಿವೆ. ಬದುಕಿನಲ್ಲಿ ಅನಾವರಣಗೊಳ್ಳದ ಸತ್ಯಗಳು ಹಲವಷ್ಟಿರುತ್ತವೆ. ಅದು ಕಾಲಗರ್ಭಕ್ಕೆ ಸೇರಿ ಕರಗಿ ಹೋಗುವ ಮುನ್ನ ಸತ್ಯಗಳನ್ನು ಗ್ರಹಿಸಲು ಬೇಕಾದ ಅಂತಸ್ವತ್ವ ಚಿಗುರೊಡೆಯಬೇಕು. ಮಹಾಕಾವ್ಯಗಳಂಥ ಗ್ರಂಥವೆಲ್ಲಿ, ಇನ್ನೊಂದು ಚಿಕ್ಕ ಭಾವಗೀತೆಯಲ್ಲಿ, ಆ ಮಹಾಕಾವ್ಯದ ಸಾಲಿನ ಪ್ರತಿಧ್ವನಿಯಷ್ಟೇ ಈ ಭಾವಗೀತೆ ಆಗಬಲ್ಲುದು. ಬದುಕಿನ ಮುಗ್ಧತೆಗೆ ವಿಸ್ತಾರದ ಸಾರ ಚೆಲ್ಲಿ ಜೀವನ ಜಯಿಸಬೇಕು. ಅಲ್ಲೊಂದು ಹಕ್ಕಿ, ಇಲ್ಲೊಂದು ಮುಗುಳು, ನಿಜವಾಗಲೂ ಈ ಕವಿತೆಗೊಂದು ಭಾವಪೂರ್ಣ ನಮಸ್ಕಾರ.

ಎಂ ಗೋಪಾಲಕೃಷ್ಣ ಅಡಿಗರ ಈ ಗೀತೆ ನಿಜವಾಗಲು ಏನನ್ನು ಅರಹುತ್ತಿದೆ ಎಂಬುದನ್ನು ಸಂಪೂರ್ಣ ಹಾಡು ಕೇಳಿಯೇ ಮನಗಾಣಬೇಕು. ಹೊಸ ನಾಡನ್ನು ಕಟ್ಟುವ ಬಗೆ ಹೇಗೆ? ಹೊಸ ನಾಡನ್ನು ಕಟ್ಟುವುದೆಂದರೆ ಹೊಸ ಹೊಸ ಕಟ್ಟಡಗಳನ್ನು ಕಟ್ಟುವುದೇ? ಹೊಸ ದಿನಗಳ ಆರಂಭದಲ್ಲಿ ಹೊಸ ನಾಡನ್ನು ಕಟ್ಟುವ ಬಗೆಗೆ ಚಿಂತಿಸೋಣ ಅಲ್ಲವೇ? ಇಲ್ಲಿ ಕವಿ ಅಡಿಗರು ಕಟ್ಟುವುದು ಹೇಗೆ ಎಂಬುದನ್ನು ಹೇಳುವ ಮೊದಲು ಯಾವಾಗ ಕಟ್ಟಬೇಕು ಎಂಬ ಸೂಚನೆಯನ್ನು ಬಲುಧ್ಯವಾಗಿ ಹೇಳುತ್ತಾರೆ. ಹೊಸ ನೆತ್ತ ರುಕ್ಕಿ ಆರಿ ಹೋಗುವ ಮುನ್ನ, ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಎನ್ನುತ್ತಾರೆ. ಯಾವಾಗ ಕಟ್ಟಬೇಕು ಎಂಬುದನ್ನು ಇಷ್ಟರಲ್ಲೇ ಹೇಳಿ ಮುಗಿಸಿ ಹೇಗೆ ಕಟ್ಟಬೇಕು ಎಂಬ ವಿಚಾರವನ್ನು ಸಂಪೂರ್ಣವಾಗಿ ಕವಿತೆಯಲ್ಲಿ ಹೇಳಿದ್ದಾರೆ. ಇವರು ಹೇಳಿದಂತೆ ನಮ್ಮ ನಡುವೆ ಇರುವ ಜಾತಿ ಮತ ಭೇದಗಳ ಕಂದಕವನ್ನು ನಿವಾರಿಸುವ ಬಗೆಗೆ, ಯುದ್ಧಕ್ಕೆ ಆಹ್ವಾನಿಸುವ ರೂಢಿ ರಾಕ್ಷಸನ ನಡವಳಿಕೆಯ ವಿರೋಧಿಸಿ, ಅಸುರರ ರಟ್ಟೆಗಳು ಮುರಿದು ನಾಡನ್ನು ರೂಪಿಸುವಲ್ಲಿ ವೀರ ತರುಣರು ಸಜ್ಜಾಗಬೇಕು ಎನ್ನುತ್ತಾರೆ. ಬಿಸಿ ರಕ್ತದ ಯುವಕರನ್ನು ಪ್ರೇರೇಪಿಸುವ ಅಡಿಗರ ಮನೋಕ್ಲೇಶೆಯು ಬಿಂಬಿತವಾಗುವ ಈ ಹೊತ್ತಲ್ಲಿ ಇಂತಹುದೇ ಕಾರ್ಯ ಮಾಡುತ್ತಿದ್ದು ಯುವಕರನ್ನು ಬಡೆದಿಬ್ಬಿಸುತ್ತಿದ್ದ ಸ್ವಾಮಿ ವಿವೇಕಾನಂದರು ನೆನಪಾಗುತ್ತಾರೆ. ಈ ಹಾಡನ್ನು ಕೇಳಿದ ಕ್ಷಣದಲ್ಲಿ ಘೋಷವಾಕ್ಯಗಳಂತಿರುವ ಸಾಲುಗಳ ಮನೋ ಇಂಗಿತವನ್ನು ಅರಿತು ಸಮಾಜದಲ್ಲಿ ಹೊಸನಾಡು ಕಟ್ಟುವ ಕ್ರಿಯೆಗೆ ಮನಸ್ಸು ಹೊರಳಬೇಕು. ಇದು ಒಂದೆರಡು ದಿನದ ಕೆಲಸವಲ್ಲ, ನಿರಂತರವಾದ ಪ್ರಕ್ರಿಯೆ. ನಿರಂತರವಾಗಿ ಸಮಾಜ ಜೀವನವು ಕೊಂಚ ಕೊಂಚವಾಗಿ ಸ್ವಚ್ಛಗೊಳ್ಳುತ್ತಾ ಹೋಗಿ ಎಂದಾದರೊಮ್ಮೆ ಹೊಸ ಮಾದರಿ ಸಮಾಜವನ್ನು ನಾವು ಕಾಣಬಹುದು ಎಂಬುದು ಅಡಿಗರ ಇಂಗಿತ. ಈ ಕಾಯಕದ ನೀಲಿ ನಕ್ಷೆ ಈ ಕವಿತೆ ಎಂದರೂ ತಪ್ಪಾಗಲಾರದು. ಕಟ್ಟಲಿರುವ ಹೊಸ ನಾಡಲ್ಲಿ ಇರುವ ಸಂಪನ್ಮೂಲಗಳು ಅವರಿಗೆಲ್ಲ ಸಮಾನವಾಗಿ ಹಂಚಿ ಬರಬೇಕು. ಆಗ ಲಹರಿಯ ಮೇಲೆ ತೇಲಿ ಬರುತ್ತದೆ ನಮ್ಮ ನಾಡಿನ ಸುಖ ಎನ್ನುತ್ತಾರೆ. ಹೊಸ ವರುಷದ ಪ್ರಾರಂಭದಲ್ಲಿ ಇಂಥ ಉತ್ತಮ ಸಾರಾಂಶದ ಕವಿತೆಯ ಒಳದನಿಯನ್ನು ಗುರುತಿಸಿ ಹೊಸನಾಡು ಕಟ್ಟುವ ಬಗೆಗೆ ಧ್ವನಿಗೆ ಧ್ವನಿಯಾಗಿ ಹೆಜ್ಜೆ ಇರಿಸೋಣ.

ಹೂವು, ಬಳ್ಳಿ, ನೀರು, ಗಗನ, ಹೀಗೆ ಪ್ರಕೃತಿಯ ಗೆಲುವುಗಳಿಗೆ ಭಾಷೆಯ ಭಾಷೆಯ ಬರೆದ ಹಲವಾರು ಕವಿತೆಗಳು ನಮ್ಮ ನಡುವಿದೆ. ಆಸಿಕೊಂಡಷ್ಟು ಹೊಸತನವನ್ನು ಮೊಗೆದು ಮೊಗೆದು ದಯಪಾಲಿಸುವ KS ನರಸಿಂಹಸ್ವಾಮಿಯವರ ಹಾಡುಗಳಲ್ಲಿ ಈ ಹಾಡು ಹೊರತಾಗಿಲ್ಲ. ಬಳ್ಳಿಯ ಬೆರಳಲ್ಲಿ ಹೂವೊಂದಿಗೂ ಉಂಗುರವಿಟ್ಟಂತೆ ಎಂಬ ಮೊದಲ ಸಾಲಿನಲ್ಲೇ ಅಂದದ ರೂಪಕವು ನಮ್ಮನ್ನು ಸ್ವಾಗತಿಸುತ್ತದೆ. ಕೌತುಕದ ಸಾಲಿನೊಂದಿಗೆ ಹಬ್ಬಿದ ಈ ಹಾಡಿನ ಬಳ್ಳಿ ಕನನ ಹಸಿರು ಎಲ್ಲರೆದೆಯಲ್ಲೂ ನಲಿದಾಡಬೇಕು ಎಂಬ ಆಶಯವನ್ನು ಸುತ್ತಿಸಿಕೊಂಡು ಹಬ್ಬಿ ಬೆಳೆದಿದೆ. ಕಾಡಿನಲ್ಲಿ ಅರಳುವ ಅದೆಷ್ಟೋ ನಮೂನೆಯ ಬಳ್ಳಿ ಹೂವುಗಳು, ಬೇಯ ಸುಮಗಳು, ಇವುಗಳನ್ನೆಲ್ಲ ನಿರ್ಲಕ್ಷಿಸುವುದೇ ಹೆಚ್ಚು. ಆದರೆ ಕವಿಗೆ ಮಾತ್ರ ಈ ಪುಷ್ಪಗಳು ಲಕ್ಷ್ಯ ಕೊಡುವಂತಹ ಭಾವನೆಗಳಾಗಿ ಆಕರ್ಷಿಸಿವೆ. ಉದಯ ರವಿಯ ಕನೆ ಭೂಮಿಗೆ ಮಾತ್ರವಲ್ಲದೆ ಈ ಬಳ್ಳಿಯ ಹೂವಿನ ಬೆಳ್ಳಿಯ ನೆರಳುಗಳಿಗೆ ಬೇಕು ಎಂಬುದು ಕವಿಯ ಇಂಗಿತ. ಈ ಇಂಗಿತ ಪ್ರಕೃತಿಯ ಸಮತೋಲನವನ್ನು ಕೊಂಚವಾದರೂ ರಕ್ಷಿಸುವ ಕವಚ. ಹೂವಿನ ನೆಂಟಸ್ತನದ ಪ್ರಕೃತಿಯನ್ನು ಕಾಪಾಡುವ ಹೊಣೆ ನಮ್ಮದು. ಹೂವಿನ ತುಟಿಯಲ್ಲಿ ಹನಿಯೊಂದಿತ್ತು, ಮುತ್ತೊಂದು ಇಟ್ಟಂತೆ ಎಂಬ ಸುಂದರ ಸಾಲುಗಳ ವಿಷಯ ಪ್ರಕೃತಿಯೊಳಗಡಗಿದೆ. ಪ್ರಕೃತಿಯ ಮೋಹ ಚಿರಕಾಲ ಇರಲೇಬೇಕಾದುದು ಧರ್ಮ. ಧರ್ಮವನ್ನು ರಕ್ಷಿಸಿದಾಗ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಅಲ್ಲವೇ? ಪ್ರಕೃತಿಯ ಕರುಣೆಯ ಕವನವನ್ನು ಹಾಡಿನ ಮೂಲಕ ಆಸ್ವಾದಿಸಿ. ನಿಧಾನವಾಗಿ ಕಂಪು ಕ್ಷೀಣವಾಗುತ್ತಾ ಮಗದೊಮ್ಮೆ ಮೌನವಾಗುತ್ತಾ ನಿಲ್ಲುವ ಕೊಳಲಿನ ನಾದಕ್ಕೆ HS ವೆಂಕಟೇಶಮೂರ್ತಿಯವರು ಅಕ್ಷರ ರೂಪ ನೀಡಿದ್ದಾರೆ. ಮಾಧವನು ಬಯಸಿದ ಅಭಿರುಚಿಯ ದಾರೆಯನ್ನೇ ಸುರಿಸಿದ ರಾಧೆಗೆ ಕೊಳಲ ನಾದದ ಸುರಿಮಳೆಯನ್ನೇ ಹರಿಸುತ್ತಾನೆ ಮಾಧವ. ಅತ್ಯಂತ ಅರ್ಥಗರ್ಭಿತ ಈ ಹಾಡು ಒಡಲಿನ ಕರೆಗೆ ಓಗೊಡುವ ಸಂಜೀವಿನಿಯಂತಿದೆ. ಪ್ರತಿನಿತ್ಯದ ಆಗುಹೋಗುಗಳ ಏಕತಾನತೆಯ ಮಧ್ಯೆ ಕಳೆದು ಹೋಗುವ ಸಂದರ್ಭದಲ್ಲಿ ಅನ್ನ ಕೊಡುವ, ಹೊನ್ನು ಕೊಡುವ ಜನುಮವನ್ನು ಮರೆಯಬಾರದು.